107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

ಆದರೆ ಸಹೃದಯರು ಕ್ಷಮಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಹೇಳಿದ್ದಲ್ಲ, ನಾನು ವಿಜ್ಞಾನದ ವಿದ್ಯಾರ್ಥಿ, ಪ್ರೀತಿಯಿಂದ ಓದಿದ್ದು, ಅದನ್ನು ಅಧ್ಯಯನ ಮೂಲಕ ಓದಿದ್ದಲ್ಲ. ಗ್ರೀಸ್ ದೇಶದ ಡೆಲ್ಫಿ ಅನ್ನುವಲ್ಲಿ ಗ್ರೀಕರ ಸೂರ್ಯ ದೇವತೆ ಆದಂಥ ಅಪಾಲೋ ಒಂದು ದೇವಸ್ಥಾನ ಇದೆ. ಇದಕ್ಕೆ ಟೆಂಪಲ್ ಆಫ್ ಡೆಲ್ಫಿ ಅಂತ ಕರೀತಾರೆ. ಅದು ಸೂರ್ಯ ದೇವತೆ ಅಪಾಲೋ ಅನ್ನೋ ಒಂದು ದೇವಸ್ಥಾನ. ಅದರ ಮುಂದೆ ತ್ರಿಕೋನಾಕೃತಿ ಒಂದು ಆ ರೂಫನ್ನೇ ಹಾಗೆ ಮಾಡಿದ್ದಾರೆ, ಮೇಲಿನ ರೂಫನ್ನು ತ್ರಿಕೋನಾಕೃತಿ ಮಾಡಿ ಮುಂದೆ ಚಾಚಿದ್ದಾರೆ. ಆ ತ್ರಿಕೋನಾಕೃತಿಯ ರಚನೆಯ ಮೇಲೆ ಒಂದು ಸಣ್ಣ ಸೂಕ್ತಿಯನ್ನು ಬರೆದಿದ್ದಾರೆ. ಆ ಸೂಕ್ತಿ ಮೇಲೆ ಏನು ಬರೆದಿದ್ದಾರೆ ಅಂದರೆ ಗ್ನೋತಿ ಸಾಟನ್ ಅಂತ. ಗ್ನೋತಿ ಸಾಟನ್, GNOTHI SEAUTON, ಗ್ನೋತಿ ಸಾಟನ್ ಅಂತ. ಇದರ ಅರ್ಥ ನೋ ದೈ ಸೆಲ್ಫ್, ನಿನ್ನನ್ನು ನೀನು ಅರಿ ಅಂತ. ಈ ಗ್ನೋಸ್ಟಿಕ್ ಅಗ್ನೋಸ್ಟಿಕ್ಸ್ ಅಂತ ಬಂದಿರೋದು ಅದ್ರ ಮೇಲಿಂದ, ನೋತಿ ಸಾಟನ್ ಅಂತ. ಅದರ್ಥ ನಿನ್ನನ್ನು ನೀನು ತಿಳಿದುಕೋ, ನಿನ್ನನ್ನು ನೀನರಿ, ನೀ ಅರ್ಥಕೊಂಡಾಗ ಮಧ್ಯಮಿಸಲ್ಲ ಸರಿ ಆಗ್ತದೆ ಅಂಥೇಳಿ ನಮ್ಮ ಭಾರತೀಯ ತತ್ವ ಪರಂಪರೆಯವರು ತತ್ವಮಸಿ ಅಂತ ಬಂದ್ಬಿಟ್ಟಿದೆ. ತತ್ ತ್ವಂ ಅಸಿ, ನಿನ್ನನ್ನು ನೀನು ತಿಳ್ಕೊ. ಬೇರೆಯವ್ರನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಕ್ಕಿಂತ ಮೊದಲು ನಿನ್ನ ನೀನು ತಿಳ್ಕೊ ಅಂತ ಹೇಳುವಾಗೆ, ಮನುಷ್ಯ ಜೀವನದ ಸಾಧನೆಯೇ ಉತ್ತುಂಗ ಶಿಖರ ಇದು, ನಿನ್ನನ್ನು ತಿಳ್ಕೊಳ್ಳೋದು ಅಂತ. ಮನುಷ್ಯ ಭೂಮಿ ಮೇಲೆ ಹುಟ್ಟಿ ಬಂದಾಗಿನಿಂದ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾನೆ. ಇದು ಬಹಳ ವಿಚಿತ್ರವಾದಂಥದ್ದು. ಇದು ತಾವು ಗಮನಿಸಿದೀವಿ, ಒಂದ್ಸಲ ನಾಯಿ ರಸ್ತೆ ಪಕ್ಕದಲ್ಲಿ ಮಲ್ಕೊಂಡಾಗ ಅದಕ್ಕೇನೂ ಆಗ್ಬಿಡುತ್ತೆ, ಆಗ್ಬಿಟ್ಟು ಗರ ಗರ ಗರ ತಿರುಗೋಕೆ ಶುರು ಮಾಡುತ್ತೆ, ತನ್ನ ಬಾಲ ತಾನೇ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ತಿರುಗಿ ತಿರುಗಿ ತಿರುಗಿ ತಿರುಗಿ ಬಾಲ ಸಿಕ್ಕಿ ಸುಸ್ತಾಗಿ ಮಲ್ಕೊಳತ್ತೆ. ಒಂದು ರೀತಿ ನೋಡ್ತಾ ಇರಬೇಕಾದ್ರೆ ಮನುಷ್ಯ ತನ್ನನ್ನು ತಾನು ಅರಸೋದಂದ್ರೆ ಯಾವುದನ್ನು ಅರಸೋಕೆ ಹೊರಟಿದ್ದಾನೋ ಅದು ತಾನೇ, ಅರಸೋಕೆ ಹೊರಟವನು ತಾನೇ, ಅರಕೆಯೂ ಅವನೇ, ಅರಸುವವನು ಅವನೇ, ಎರಡೂ ಅವನೇ ಆಗಿ ಒಂದು ವಿಲಕ್ಷಣ ಪ್ರಯೋಗ ನಡೆದಿದೆ. ಕಾಲ ದೇಶಗಳನ್ನು ಮೀರಿ ಎಷ್ಟೋ ಶತಮಾನಗಳಿಂದ ಮನುಷ್ಯ ತನ್ನನ್ನು ಅರ್ಥ ಮಾಡ್ಕೋಬೇಕು ಅಂತ ಪ್ರಯತ್ನ ನಡೆಸಿದ್ದೇ ಇದ್ದಾನೆ, ಅರ್ಥ ಮಾಡ್ತಾನೆ ಇದ್ದಾನೆ. ತನ್ನನ್ನು ಕಲಿಸು ನೋಡುವಂತಹ ಪರಿ, ತನ್ನನ್ನು ಹುಡುಕುವಂತಹ ಪರಿಗಳು ನೂರಾರು ಹಾದಿ ಹೊಂದಿದ್ದಾನೆ ಮನುಷ್ಯ ತನ್ನನ್ನು ತಾನು ಅರಿತುಕೊಳ್ಳೋದಕ್ಕೆ. ಮುಂದೆ ಚರ್ಚೆ ಮಾಡೋಣ ಅದರ ಬಗ್ಗೆ. ನೂರಾರು ಸಾವಿರ ಪದ್ಧತಿಗಳನ್ನು ಹೋದರೂ ಕೂಡ ಎಲ್ಲರ ನಡೆ ಒಂದೇ ಇದೆ, ಗಮನ ಒಂದೇ ಇದೆ, ಗಂತವ್ಯ ಕೂಡ ಒಂದೇ ಇದೆ, ಕೊನೆ ಮುಟ್ಟಬೇಕಾದಂಥ ಗುರಿ ಕೂಡ ಅದೇನೆ, ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕು ಅಂತ. ಇವರೆಲ್ಲರೂ ಯಾರು ತಮ್ಮನ್ನು ಕಂಡುಕೊಳ್ಬೇಕು ಅಂತ ಹೊರಟಿದ್ದಾರೋ ಅವ್ರ ಎಲ್ಲ ಮಾತುಗಳು ಕೂಡ ಧ್ವನಿ ಬೇರೆ ಆದರೂ ಕೂಡ ಮೂಲ ಸತ್ವ ಒಂದೇ, ಅವ್ರು ಮಾತಾಡ್ತಾರೆ

0: You're listening to Radio Saring 107.8 FM.
1: ನನಗೆ ಒಂದ್ಸಲ ರಾಜರತ್ನಂ ಹೇಳಿದ ನೆನಪಿದೆ, 24 ಜನ ತೀರ್ಥಂಕರರಿದ್ದಾರೆ, ಅವರ ವಿಗ್ರಹಗಳನ್ನು ನೋಡ್ಬೇಕು ನೀವು, ಎಲ್ಲ ಒಂದೇ ತರನೇ, ಎಲ್ಲ ಒಂದೇ ತರನೇ, ಆದರೆ ಪಾರ್ಶ್ವನಾಥನ ತಲೆ ಮೇಲೆ ಮಾತ್ರ ಒಂದು ಹಾವಿದೆ, ಅದು ಗುರುತಿರುವಂತಹದ್ದು. ಉಳಿದ ಎಲ್ಲ 24 ತೀರ್ಥಂಕರರು ಒಂದೇ ತಲೆ ಇದ್ದಾರೆ, ಒಂದೇ ಆಕೃತಿಗಳು, ಎಲ್ಲರ ಕಿವಿ ಕೂಡ ಹೆಗಲನ್ನು ಮುಟ್ಟಿದೆ, ತಾವು ಗಮನಿಸಿರ್ಬೇಕು, ಉದ್ದ ಕಿವಿ ಹೆಗಲು ಮುಟ್ಟಿರುವಂತಹದ್ದು. ನಾನು ಸರ್ ರಾಜರತ್ನಂ ಕೇಳಿದ್ದೆ, ಎಲ್ಲರೂ ಒಂದೇ ತರ ಇದ್ದಾರಲ್ಲ ಇವರು ಅಂತ. ಅವ್ರು ಎಷ್ಟು ಚಂದವಾಗಿ ಹೇಳಿದ್ರು ಅಂದ್ರೆ, ಹೌದು ಹಾಗಿರ್ಬೇಕಾದ್ದೇ ಅವರು ಅಂತ. ಅವ್ರು ಒಂದೇ ಸತ್ವವನ್ನು ಕಂಡುಕೊಂಡವರು, ಒಂದೇ ಸತ್ಯವನ್ನು ಕಂಡವರು ಅಂತ. ಅವ್ರು ಒಂದೇ ಸತ್ಯವನ್ನು ಕಂಡವರು ಅಂತ ಜಗತ್ತಿಗೆ ತಿಳಿಸೋದು ಹೇಗೆ? ಅವರ ಪದ್ಧತಿ ಕೇಳುವುದು. ಆದ್ರಿಂದ ಅದನ್ನ ಕಿವಿಯನ್ನು ಉದ್ದು ಮಾಡಿ ತೋರಿಸಿದ್ದಾರೆ. ಅವ್ರು ಎಲ್ಲರೂ ಒಂದೇ ಸತ್ಯವನ್ನು ಮುಟ್ಟಿದ್ರಿಂದ ಅವ್ರು ಒಂದೇ ರೀತಿ ತೋರಿಸಿದ್ದೀವಿ ಅವ್ರನ್ನ ಅಂತ ಹೇಳ್ತಾರೆ. ಈ ತನ್ನನ್ನು ಹುಡುಕೋ ಪರಿ ಇದೆಯಲ್ಲ, ಇದು ಎಷ್ಟು ಕಷ್ಟ ಅಂತ ಹೇಳಿ ಒಂದು ಸಾಕ್ರೆಟಿಸ್ನ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ಸಾಕ್ರೆಟಿಸ್ ಅಥೆನ್ಸ್ನಲ್ಲಿದ್ದವನು, ತುಂಬಾ ಕುರುಪಿಯಾದ ಮನುಷ್ಯ ಅಂತ ಹೇಳ್ತಾರೆ, ತುಂಬಾ ಕುರುಪಿಯಾಗಿದ್ದ ಅಂತ. ಅದ್ರ ಜಗತ್ತಿನ ಸೌಂದರ್ಯದ ಬಗ್ಗೆ ಎಲ್ಲ ಮಾತಾಡ್ತಾನೆ. ಅವನಿಗೆ ಅತ್ಯಂತ ಶ್ರೀಮಂತ ಶಿಷ್ಯರು, ಪ್ಲೇಟೋ ಕೂಡ ಭಾರಿ ಶ್ರೀಮಂತ ಶಿಷ್ಯ. ಅಷ್ಟು ಶ್ರೀಮಂತ ಶಿಷ್ಯ ಇದ್ರೂ ಕೂಡ ಅವನಿಗೆ ದುಡ್ಡಿನ ಬಗ್ಗೆ ಆಸೆ ಇಲ್ಲ, ದುಡ್ಡು ಬೇಕಾಗಿ ದುಡ್ಡು ಕಂಡ್ರೆ ಅಸಹ್ಯ ಅವನಿಗೆ, ತುಂಬಾ ಸಿಂಪಲ್ ಮನುಷ್ಯ. ಅವನು ವಿಕ್ಷಿಪ್ತ ಸ್ವಭಾವನೂ ಹೌದು. ಅವನಿಗೆ ರಾಜನಿಗೆ ಬೆಲೆ ಕೊಡ್ತಾರೆ ಅಂತಿಲ್ಲ, ರಾಜ ಮನೆಗೆ ಬಂದರೂ ಹಾಗೇನೆ, ಯಾರು ಬಂದರೂ ಹಾಗೆ ಅವನು ತಿಳಿಸುವಂತಹದ್ದು ಆ ಸ್ವಭಾವ. ಒಂದು ಸಲ ಯಾರೋ ಒಬ್ಬರು ದೂರದಿಂದ ಹಿರಿಯರು ಬಂದರು ಹುಡ್ಕೊಂಡು, ಸಾಕ್ರೆಟಿಸ್ ಹುಡ್ಕೊಂಡು ಬಂದ್ರಂತೆ. ಎಷ್ಟೋ ದೂರದಿಂದ ನದಿಗಳನ್ನು ದಾಟ್ಕೊಂಡು, ಪರ್ವತಗಳನ್ನು ದಾಟ್ಕೊಂಡು ಇವನ ಕೀರ್ತಿಯನ್ನು ಕೇಳಿ ಭೇಟಿಯಾಗಬೇಕು, ಮಾತಾಡಬೇಕು, ಒಂದು ಚರ್ಚೆ ಮಾಡಬೇಕು ಅಂತ ಬಂದ್ರಂತೆ. ಬಂದು ಊರಲ್ಲೆಲ್ಲ ಕೇಳಿದ್ದಾರೆ ಅಥೆನ್ಸಲ್ಲಿ ಸಾಕ್ರೆಟಿಸ್ ಇರೋದು ಎಲ್ಲಿ ಅಂತ. ಯಾರೋ ಬೆರಳು ಮಾಡಿ ತೋರಿಸಿದ್ರೆ ಆ ಮನೇಲಿ ಇರ್ತಾನೆ ಸಾಕ್ರೆಟಿಸ್. ಬಂದು ಬಾಗಿಲು ತಟ್ಟಿದ್ರಂತೆ, ಸಾಕ್ರೆಟಿಸೇ ಬಾಗಿಲು ತೆಗೆದ. ತೆಗೆದ ತಕ್ಷಣ ಅವ್ರು ಹೇಳಿ, ನಮಸ್ಕಾರ ಮಾಡಿ ಹೇಳಿ, ನಾನು ಬಂದಿದ್ದೇನೆ ಸಾಕ್ರೆಟಿಸ್ ಅವ್ರು ನೋಡಬೇಕಾಗಿತ್ತು ಅಂತ. ನೀವ್ಯಾರು ಅಂತ ಕೇಳ್ದ. ನಾನು ಬಹಳ ದೂರದಿಂದ ಬಂದಿದ್ದೇನೆ, ಎಷ್ಟೋ ಪರ್ವತಗಳನ್ನು ದಾಟಿ ನದಿಗಳನ್ನು ದಾಟಿ ಬಂದಿದ್ದೇನೆ, ಸಾಕ್ರೆಟಿಸ್ ಅವರ ಜ್ಞಾನದ ಬಗ್ಗೆ ತುಂಬಾ ಕೇಳಿದ್ದೇನೆ, ಅವ್ರ ಹತ್ರ ಮಾತಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದೇನೆ, ಅವರನ್ನು ನೋಡಬಹುದಾ ಮಾತಾಡಬಹುದಾ ಅಂತ ಕೇಳಿದಂತೆ. ಸಾಕ್ರೆಟಿಸ್ ಹೇಳಿದಂತೆ, ಬಂದಿದ್ದೇನೋ ಸಂತೋಷ, ಆದ್ರೆ ಬೇರೆ ಮನೆಗೆ ಬಂದ್ಬಿಟ್ಟಿದ್ದೀರಿ ನೀವು, ದಾರಿ ತಪ್ಪಿಟ್ಟಿದ್ದೀರಿ ಅನ್ನಂತೆ. ಇಲ್ಲ, ಇದೇ ಮನೆ ಅಂತ ಹೇಳಿದ್ರೆ ಎಲ್ಲರೂ ನನಗೆ ಅಂತ ಹೇಳಿದ್ರು. ಇರ್ಬೋದು, ಆದ್ರೆ ಸಾಕ್ರೆಟಿಸ್ ನನಗೂ ಸಿಕ್ಕಿಲ್ಲ. ನಾನು ಯಾವತ್ತಿನ ಹುಡುಕ್ತಾ ಇದ್ದೀನಿ ಗೊತ್ತಾ, ಸಾಕ್ರೆಟಿಸ್ ಅನ್ನ ಸಿಗ್ತಾನೆ ಇಲ್ಲ ನನ್ನ ಕೈಗೆ. ಅವನು, ನಾನು ಇಲ್ಲೇ ಇದ್ದೀನಿ ಸ್ವಾಮಿ, ನಾನು ಇಲ್ಲೇ ಹುಟ್ಟಿ ಬೆಳೆದದ್ದು, ಅಥೆನ್ಸಲ್ಲೇ ಹುಟ್ಟಿ ಇಲ್ಲೇ ಬೆಳೆದದ್ದು, ನನಗೆ ಸಾಕ್ರೆಟಿಸ್ ಸಿಕ್ಕಿಲ್ಲ ಅಂತ. ಆತ ಬಂದ ಅತಿಥಿ ಅಂದ, ಅಲ್ಲ ಮತ್ತು ಅವ್ರು ಇಲ್ಲೇ ಇರ್ತಾರೆ ಅಂತ ಹೇಳಿದ್ರು, ಅವ್ರು ಯಾವ ಮನೇಲಿ ಇರ್ತಾರೆ ಅಂತ ತೋರಿಸಿದ್ರು, ಆ ಮನೆಯಲ್ಲೇ ನೀವಿದ್ದೀರಿ ಮತ್ತು ಇಲ್ಲೇ ಇದ್ದೀನಿ ಅಂತ ಹೇಳ್ತೀರಿ, ಸಿಗ್ಲಿಲ್ವಾ ಸಾಕ್ರೆಟಿಸ್ ನಿಮಗೆ ಅಂತ. ನಿಜವಾಗಿ ಹೇಳ್ತೀನಿ ಸ್ನೇಹಿತ, ನನ್ನ ಮಾತನ್ನು ನಂಬು ನೀನು, ನಾನು ಅವತ್ತಿದ್ದ ಪ್ರಯತ್ನ ಮಾಡ್ತಾ ಇದ್ದೀನಿ, ಹಗಲು ರಾತ್ರಿ ಪ್ರಯತ್ನ ಮಾಡ್ತಿದ್ದೀನಿ ಸಾಕ್ರೆಟಿಸ್ನ ಹಿಡಿಬೇಕು ಅಂತ ಹೇಳಿ, ನನಗೆ ಸಿಗ್ತಾ ಇಲ್ಲ ಅವನು. ನನ್ನಷ್ಟು ಪ್ರಾಮಾಣಿಕವಾಗಿ ಅವನು ಹುಡುಕೋ ಪ್ರಯತ್ನ ಮಾಡಿದವ್ರು ಯಾರೂ ಇಲ್ಲ ಅಂತ ಹೇಳಿದಂತೆ. ಅಂದ ತಕ್ಷಣ ಅವನು ಹೇಳ್ದ, ನೀವು ಹೀಗೆ ಹೇಳ್ತೀರಿ, ಇನ್ನು ಕೆಲವರು ಹೇಳಿದರು ಸಾಕ್ರೆಟಿಸ್ ಹಾಗಿದ್ದಾನೆ, ಸಾಕ್ರೆಟಿಸ್ ಹೀಗೆ ಹೇಳ್ದ, ಅವನ ಚರ್ಚೆ ಹೀಗೆ ಮಾಡ್ದ ಅಂತೆಲ್ಲ ವರ್ಣನೆ ಮಾಡ್ತಾರಲ್ಲ ಜನ, ನಿಮ್ಗೆ ಹೆಂಗೆ ಸಿಗಲಿಲ್ಲ? ಇವನು ಹೇಳ್ದಂತೆ, ಅವ್ರು ನಾನು ಕೇಳಿದ್ದೀನಿ ಆ ಮಾತನ್ನ, ಸಾಕ್ರೆಟಿಸ್ ಹೀಗಿದ್ದಾನೆ ಅವನು ಹೇಳ್ತಾನೆ ಅಂತ ಕೇಳಿದ್ದೀನಿ. ನೂರಾರು ಜನ ಅವನ ಬಗ್ಗೆ ನೂರಾರು ವಿಷಯ ಹೇಳ್ತಾರೆ, ಅದು ನಿಜವಾದ ಸಾಕ್ರೆಟಿಸ್ ಯಾರು ನನ್ಗೆ ಸಿಕ್ಕಿಲ್ಲ, ಇನ್ನು ಗೊತ್ತಾಗಿಲ್ಲ, ನಾನು ಹುಡುಕ್ತಾ ಇದ್ದೀನಿ, ಸಿಕ್ಕಾಗ ಒಂದ್ಸಲ ಬನ್ನಿ, ಇದು ನನಗಂತೂ ಸಿಕ್ಕಿಲ್ಲ, ನೀವು ಹೋಗಿ ಅಂತ ಕಳಿಸಿದ್ದಂತೆ. ಈ ಮಾತು ನೋಡೋ ತಮಾಷೆ ಅಲ್ಲ, ಸಾಕ್ರೆಟಿಸ್ನ ಹಾಗೆ ಕೆಲವರು ತಮ್ಮನ್ನು ಅರಸೋಕ್ ಪ್ರಯತ್ನ ಮಾಡಿದ್ದಾರೆ, ಬಹಳಷ್ಟು ಜನ ಪ್ರಯತ್ನ ಕೂಡ ಮಾಡೋಕ್ಕೆ ಹೋಗಿಲ್ಲ.

ನಾವು ಮತ್ತೊಬ್ಬರು ನಮ್ಮ ಬಗ್ಗೆ ಏನ್ ಹೇಳ್ತಾರೆ ಅಂತ ಭ್ರಮೆಯಲ್ಲೇ ಕಳ್ಕೊಂಡು ಜೀವನ ಕಳ್ಕೊತೇವೆ. ಯಾರೋ ನನ್ನ ಹೊಗಳ್ಬಿಟ್ರೆ ಜನ ನನ್ನ ಹೊಗಳ್ಬಿಟ್ರು ಅಂತ ಸಂತೋಷ ಆಗುತ್ತೆ, ಯಾರೋ ಬೈದ್ರು ಅಂತ ಬೈದ್ರು ಅಂತ ಸಂತೋಷ ಆಗುತ್ತೆ. ಅದಕ್ಕೆ ಒಂದು ಹಿಂದಕ್ಕೊಂದು ಆರ್ಟಿಕಲ್ ಬರೆದಿದ್ದೆ ನಾನು ಬಹಳ ಹಿಂದೆ, ಒಬ್ಬ ದೊಡ್ಡವ್ರ ಬಗ್ಗೆ ಆರ್ಟಿಕಲ್ ಬರೆದಾಗ, ಇವರು ಇಲ್ಲಿ ತಂದೆಯಾಗಿದ್ದಾರೆ, ಇಲ್ಲಿ ಇವರು ಅಧಿಕಾರಿಯಾಗಿದ್ದಾರೆ, ಇಲ್ಲಿ ಸ್ನೇಹಿತರಾಗಿದ್ದಾರೆ, ಇಲ್ಲಿ ಬಂಧು ಆಗಿದ್ದಾರೆ. ವಿಲ್ ಮಿಸ್ಟರ್ ರಿಯಲ್ ಸೋ ಅಂಡ್ ಸೋ ಸ್ಟ್ಯಾಂಡ್ ಅಪ್ ಬಿ ಕೌಂಟೆಡ್? ನಿಜವಾದ ಮನುಷ್ಯ ಯಾರು? ನಾವೆಲ್ಲದರಲ್ಲೂ ಹಂಚಿ ಹೋಗಿದ್ದೇವೆ. ನಿಜವಾದ ಸಾಕ್ರಟಿಸ್ ಯಾರು ಅಂತ ಸಾಕ್ರಟಿಸ್ಗೆ ಚಿಂತೆ ಇತ್ತು ಅಂತ ಹೇಳ್ತಾರೆ. ಹಾಗೆ ನಮಗ್ ಕೂಡ ನಾವು ಯಾರು ಅನ್ನುವ ಅರಸುವಿಕೆ ನಮ್ಮನ್ನು ಬಿಡೋದಿಲ್ಲ, ಬೆನ್ನತ್ತೋದಿಲ್ಲ. ನಾವು ಕೆಲವರು ಚಿಂತೆ ಬಿಟ್ಬಿಡ್ತೇವೆ, ಅರಸೋದನ್ನೇ ಬಿಟ್ಬಿಡ್ತೇವೆ, ಅವಾಗ ತಕರಾರು ಇರೋದಿಲ್ಲ. ಅದರ ಜ್ಞಾನಿಗಳು ಅರಸೋದಕ್ಕೆ ಹೋದಾಗ ಅದರ ಮೂಲ ಹುಡುಕೋ ಕಷ್ಟಪಟ್ಟಿದ್ದಾರೆ. ಈ ತನ್ನನ್ನು ತಾನು ಅರಸೋದು ಬಹಳ ಕಷ್ಟದ ಸಾಧನೆ ಅಂತ ಹೇಳಿದ್ನಲ್ಲ. ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳಿದೆ, ಈ ಪಂಚೇಂದ್ರಿಯಗಳ ಜೊತೆಗೆ ಒಂದು ಮನಸ್ಸು ಒಂದು ಸೇರ್ಕೊಂಡಿದೆ. ಈ ಆರು ಸೇರ್ಕೊಂಡು ಮನುಷ್ಯನ ನಿಜವಾಗಿ ಆರು ಅಡಿ ಅಂತ ಹೇಳ್ತೀವಿ. ಮನುಷ್ಯ ಆರು ಅಡಿ ಆಗಿದ್ದಾನೆ ಅಂತ ಹೇಳ್ತೀವಿ. ಆರು ಅಡಿ ಅಂದ್ರೆ ಆರು ಫೋಟ್ ಅಂತೂ ಆಗಬಹುದು, ಆರು ಹೆಜ್ಜೆ ಅಂತೂ ಆಗ್ತದೆ. ಆರು ಅಡಿಗಳು ಹೆಜ್ಜೆ ಇಟ್ಟು ಹೋಗ್ಬೇಕು, ಆರು ಹೆಜ್ಜೆ ಇಡಬೇಕಾಗ್ತದೆ ಮನುಷ್ಯ ಅಂತ ಹೇಳ್ತಾರೆ. ಒಬ್ಬ ದೊಡ್ಡ ದಾರ್ಶನಿಕರು ಬಹಳ ಚಂದ ಬರೀತಾರೆ ಅದನ್ನ. ಈ ಪಂಚೇಂದ್ರಿಯಗಳು ಮನಸ್ಸು ಆರೂ ಸೇರಿ ಮನುಷ್ಯನಲ್ಲಿ ಕೋಲಾಹಲ ಉಂಟು ಮಾಡಿದೆ. ಈ ಕೋಲಾಹಲದೊಳಗೆ ನಾನು ಯಾರು ಅಂತ ತಿಳಿತಾ ಇಲ್ಲ. ಅವ್ರು ಹೇಳ್ತಾರೆ ಹೇಗೆ ಆಗ್ತದೆ ನೋಡಿ, ಆರು ಹೆಜ್ಜೆ ನೋಡಿ. ಮೊದಲನೇದು ಮಗು ಹುಟ್ಟಿದಾಗಿನಿಂದ, ಹುಟ್ಟಿದ ಕ್ಷಣದಿಂದ ಲೆಕ್ಕ ಹಾಕೊಂಬನಿ. ಮಗು ಹುಟ್ಟಿದ ತಕ್ಷಣ ಅದು ಗೊತ್ತಾಗೋ ಸ್ಪರ್ಶ ಒಂದೇನೆ, ತಾಯಿ ಸ್ಪರ್ಶ ಒಂದು ಗೊತ್ತಾಗುತ್ತೆ. ಮೊದಲು ಗೊತ್ತಾಗೋದು ಸ್ಪರ್ಶ ಜ್ಞಾನ. ಆ ಸ್ಪರ್ಶ ಜ್ಞಾನದ ಮೂಲಕ ತಾಯಿಯನ್ನು ಗಟ್ಟಿ ಹಿಡ್ಕೊಳ್ಳುತ್ತೆ ಅದು. ಆನಂತರ ಸ್ವಲ್ಪ ಹೋದ್ಮೇಲೆ ರುಚಿ, ಹಾಲು ಕುಡಿತದೆ, ಆ ಹಾಲಿನ ರುಚಿ ಗೊತ್ತಾಗುತ್ತೆ. ಸ್ಪರ್ಶ ಜೊತೆಗೆ ರುಚಿ ಶುರುವಾಯಿತು. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ಅದ್ರ ಕಣ್ಣು ಚುರುಕಾಗ್ತದೆ ನೋಡ್ಬೇಕು. ಮೂರು ನಾಲ್ಕು ತಿಂಗಳ ಮಗು ಆಗೋ ತನಕನು ಯಾರು ತೊಡೆ ಮೇಲೆ ಇಟ್ಟರು ಮಲ್ಕೊಳ್ತಾವ ಮಕ್ಕಳು, ತಾಯಿ ಗುರ್ತು ಸಿಗಲ್ಲ. ಒಂದು ನಾಲ್ಕೈದು ತಿಂಗಳು ಆದ ತಕ್ಷಣ ಅಪರಿಚಿತರು ಬಂದ್ರೆ ಹೋಗೋದಿಲ್ಲ, ತಾಯಿ ಕಡೆ ಹೋಗ್ಬೇಕು, ಪರಿಚಯ ಮುಖ ಕಡೆ ಹೋಗ್ಬೇಕು. ಅಂದ್ರೆ ಈಗ ಸ್ಪರ್ಶ ರುಚಿ ಜೊತೆಗೆ ದೃಷ್ಟಿ ಕೂಡ ಸೇರ್ಕೊಂತು. ಅದಾದ ನಂತರ ಬರುವಂತ ಸದ್ದು ಕಿವಿಗೆ, ಗೊತ್ತಿರೋ ಸದ್ದಿದ್ರೆ ಪರವಾಗಿಲ್ಲ, ಗೊತ್ತಿ ಸದ್ದ್ರೆ ಮಗು ಒಳಗೆ ಶುರು ಮಾಡ್ತದೆ, ಸದ್ದು ಶುರು ಆಯ್ತು. ಅದಾದ ನಂತರ ಕೊನೆಗೆ ಬರೋದು ವಾಸನೆ. ಈ ವಾಸನೆ ಆದ್ಮೇಲೆ ನಿಜವಾಗ್ಲೂ ಬರುತ್ತಪ್ಪ ನಮ್ಮ ಬೆನ್ನತ್ತಿ, ಅದು ಮನಸ್ಸು. ಇವು ಐದು ಪಂಚೇಂದ್ರಿಯಗಳ ನಂತರ ಮನಸ್ಸು ಬರುತ್ತೆ ನೋಡಿ. ಮನಸ್ಸು ಚಿಂತೆ ಹಚ್ಚುತ್ತೆ, ಆ ಮನಸ್ಸನ್ನು ತಡೆಯೋಕೆ ಸಾಧ್ಯ ಇಲ್ಲ, ಅದನ್ನ ಹಿಡ್ಕೊಳ್ಳೋಕೆ ಗೊತ್ತಿಲ್ಲ, ಹೇಗೆ ಹಿಡ್ಕೋಬೇಕು ಅಂತ ಗೊತ್ತಿಲ್ಲ. ಇವು ಆರು ಹೆಜ್ಜೆಗಳು ನಡೀತಾ ಇದೆ.

0: रेडियो सारंग 107.8 FM।
1: ಚೈನಾ ದೇಶದ ಒಂದು ಒಳ್ಳೆ ಕತೆ ಇದೆ. ಈ ಸಾವಿರ ಕಾಲಿಂದ ಒಂದು ಸೆಂಟಿಪೀಡ್ ಅಂತ ಬರುತ್ತಲ್ಲ, ಸೆಂಟಿಪೀಡ್ ಅಂತ ಒಂದು ಪ್ರಾಣಿ, ಅದಕ್ಕೆ ಏನಂತಾರ ಗೊತ್ತಿಲ್ಲ ನನಗೆ ಕನ್ನಡದ, ಜರಿ ಹುಳು ಅಂತಾರೆ. ಯಾಕೆ ಸಾವಿರ ಕಾಲು ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತಂತೆ. ಒಂದು ಸಲ ಒಂದು ಮೊಲ ನೋಡ್ತಂತೆ ಈ ಹುಳ ಹೋಗೋದನ್ನ, ಸಾವಿರ ಕಾಲಿದೆ ಹೆಂಗೆ ಹೋಗ್ತದೆ ಇದು, ಅದನ್ನೇ ಗಮನಿಸ್ತಿತ್ತಂತೆ. ಆ ಹುಳ ಕೇಳ್ತಂತೆ, ಏನು ಭಾಳ ನನ್ನೇ ನೋಡ್ತಾ ಇದೆಯಾ ನೀನು ಅವಾಗಿಂದ ಅಂತ ಕೇಳ್ತಂತೆ. ಇಲ್ಲ, ನನಗೆ ಭಾಳ ಆಶ್ಚರ್ಯ ಆಗುತ್ತೆ ನೋಡಿಯೋದು ನೋಡಿದರೆ, ನಿನಗೆ ಸಾವಿರ ಕಾಲಿದೆಯಪ್ಪ, ನಾನು ಇರೋದೇ ನಾಲ್ಕು. ಎಷ್ಟೋ ಸಲ ಕನ್ಫ್ಯೂಸ್ ಆಗುತ್ತೆ, ಎರಡನೇದ್ ಮುಂದಿಡ್ಲೋ ಮೂರನೇದ್ ಮುಂದಿಡ್ಲೋ, ಒಂದನೇದಿಡ್ಲೋ ಮೂರನೇದಿಡ್ಲೋ ಅಂತ ಒದ್ದಾಡ್ಕೊಂಡು ಬೀಳ್ತೀನಿ ಎಷ್ಟೋ ಸಲ ನಾನು. ನಿನಗೆ ಸಾವಿರ ಕಾಲಿದೆಯಲ್ಲ, ನಿನಗೆ ಯಾವಾಗ ಹೆಂಗೆ ತಲೆಗೆ ಹೊಳಿತದೆ, ಒಂದು ಎರಡು ಮೂರು ನಾಲ್ಕು ಐದುನೂರು ಏಳ್ನೂರು ಯಾವ ಕಾಲು ಹೆಂಗೆ ಇಡಬೇಕು ಅಂತ ಹೆಂಗೆ ಹೊಳಿತದೆ ನಿನ್ನ ತಲೆಗೆ ಅಂತ ಆ ಹುಳ ಹೇಳ್ತಂತೆ. ನಾನು ವಿಚಾರ ಮಾಡಿಲ್ಲ ಅದ್ರ ಬಗ್ಗೆ, ನಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೇನೆ, ಇನ್ನು ವಿಚಾರ ಮಾಡ್ತೀನಿ ಅಂತಂತೆ. ನಡ್ಕೊಳಕ್ಕೆ ಹೋಗಿ ಮುಂದೆ ನಡಿಲಿಕ್ಕೆ ಆಗಲಿಲ್ಲ, ಬಿದ್ದು ಹೋಯ್ತಂತೆ ಅದು. ಆಮೇಲೆ ಹೇಳ್ತಂತೆ, ಮೊಳಕೆ ನನ್ನ ಜೀವನ ಹಾಳು ಮಾಡಿಬಿಟ್ಟೆ ನೀನು, ಮೊದಲು ಗೊತ್ತಿಲ್ಲದೆ ಆರಾಮ ಮಾಡ್ಕೊಂಡು ಹೋಗ್ತಿದ್ದೆ ನಾನು, ಈಗ ಎಣಸೋಕ್ ಶುರು ಮಾಡಿದೆ ನೋಡು, 57 65 73 ತಲೆ ಕೆಟ್ಟು ಹೋಯ್ತು ನನಗೆ, ನಡೆಯೋಕೆ ಆಗೋದಿಲ್ಲ ಅಂತ. ಹಾಗೆ ಈ ಪ್ರಾಬ್ಲಮ್ ಏನಾಗಿದೆ ನಮಗೆ, ಆರು ಕಾಲುಗಳು ಅಂದ್ರೆ ಒಂದು ಕಾಲು ಪ್ರಗತಿಯ ಕಡೆಗೆ ಒಂದು ಹೆಜ್ಜೆ ಇಟ್ಟರೆ ಇನ್ನು ಉಳಿದ ಐದು ಕಾಲುಗಳು ಎಲ್ಲಿ ಬೇಕಾದಲ್ಲಿ ಹೋಗ್ತವೆ. ಹೀಗೆ ಒಂದು ಕಾಲು ಒಂದು ಕಡೆ ಹೋದಾಗ ಇನ್ನು ಐದು ಕಾಲು ಬೇರೆ ಬೇರೆ ಹೋಗ್ತಿರ್ಬೇಕಾದ್ರೆ ಆ ಪ್ರತಿಯೊಂದಕ್ಕೂ ತಾಕಲಾಟ, ಆ ಸಂಘರ್ಷ ನಿವಾರಿಸೋದೇ ಕಷ್ಟ ಆಗುತ್ತೆ. ನೋಡಿ, ಒಂದು ರುಚಿ ಒಂದು ಭ್ರಮೆ ಕ್ರಿಯೇಟ್ ಮಾಡಿದರೆ, ಸ್ಪರ್ಶ ಬೇರೆ ಕ್ರಿಯೇಟ್ ಮಾಡುತ್ತದೆ. ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ತಾಕಲಾಟ ಆದಾಗ ಇವು ನಿಗ್ರಹಿಸುವುದು ಕಷ್ಟ ಕೆಲಸ, ದುಸ್ಸಾಧ್ಯವಲ್ಲದಿದ್ದರೂ ಅಷ್ಟು ಸುಲಭ ಸಾಧ್ಯವಾದಂಥ ಕೆಲಸ ಅಲ್ಲ ಆರನ್ನು ಕಂಟ್ರೋಲ್ ಮಾಡುವಂತಹದ್ದು. ಹೀಗೆ ಮಾಡುವಾಗ ಬಹಳಷ್ಟು ಜನ ತೊಳಲಾಟದಲ್ಲಿ ಒದ್ದಾಡಿ ಹೋಗಿದ್ದಾರೆ, ಅದರಲ್ಲೇ ಜೀವ ಕಳ್ಕೊಂಡಿದ್ದಾರೆ, ಆಗಲಿಲ್ಲ ಹುಡುಕೋದಕ್ಕೆ. ಈ ಆರು ಕಾಲುಗಳನ್ನು ಆರು ಹೆಜ್ಜೆಗಳನ್ನು ಹೇಗೆ ಸಮಾನವಾಗಿ ನಿಭಾಯಿಸೋದು ಅನ್ನೋದು ಬಹಳ ಕಷ್ಟ ಆಯ್ತು ಜನಕ್ಕೆ. ಕೆಲವು ಬಿಟ್ಟುಬಿಟ್ರು, ಆಸೆ ಬಿಟ್ಟರು, ಹುಡುಕೋದೇ ಬೇಡ ಅಂತ. ಇನ್ನು ಕೆಲವರು ಏನೂ ತಿಳಿದೇ ಹೋದಾಗ ಭ್ರಮೆ ಆಗಿಬಿಟ್ಟು, ಛೇ ಈ ಜಗತ್ತೇ ಮಾಯೆ, ನಮಗಂತೂ ಅರ್ಥ ಆಗೋದಿಲ್ಲ ಅಂತ ಹೇಳಿ ಕೆಲವರು ಮಧ್ಯರಾತ್ರಿಯಲ್ಲಿ ಎದ್ದು ಹೋದವರು ಎಷ್ಟೋ ಜನ ಜ್ಞಾನ ಪಡ್ಕೊಳ್ಬೇಕು ಅಂತ. ಇನ್ನು

ಬೆಂಗಳೂರು ಗುಹೆಗಳಲ್ಲಿ ಹೋಗಿ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿಕೊಂಡು ಇದು ಹೇಗೆ ಮಾಡೋದು, ಇದನ್ನು ನಿಭಾಯಿಸೋದು ಹೇಗೆ, ಈ ಐದು ಇಂದ್ರಿಯಗಳನ್ನು ಮನಸ್ಸನ್ನು ನಿಗ್ರಹಿಸೋದು ಹೇಗೆ. ಅದಕ್ಕೆ ನಮ್ಮ ಡಿ ವಿ ಜಿ ಭಾಳ ಚೆಂದ ಹೇಳ್ತಾರೆ, ಕುದಿ ಹೆಚ್ಚೆ ವೆಗಟ ಹೌದು ಕಡಿಮೆ ಇರೆ ಹಸಿನಾಥ, ಕದಡಲೊಡೆವುದು ಹಾಲು ಸೂಕ್ಷ್ಮವದರ ಹದ, ಅದರ ಒಲೆ ಮನದ ಹದ ಅದನೆಚ್ಚರದಿ ನೋಡು ಬದುಕು ಸೊಗಹದಿಂದ ಮಂಕುತಿಮ್ಮ. ಉಳುಕಿದನ್ನು ಹೇಗೋ ನಿಭಾಯಿಸ್ಬೋದೇನೋ, ಈ ಮನಸ್ಸನ್ನ ಹಾಲಿನ ಇದ್ದಂಗೈತೆ, ಹದ ಇದ್ದಂಗಂತೆ. ಕುದಿ ಹೆಚ್ಚೆ ವೆಗಟ ಹೌದು, ಒಂಚೂರು ಜಾಸ್ತಿ ಕಾಸಿದ್ರೆ ಹೊತ್ತಿದ ವಾಸನೆ ಬರುತ್ತೆ, ಕಡಿಮೆ ಇರೆ ಹಸಿನಾಥ ಸ್ವಲ್ಪ ಕಮ್ಮಿ ಕಾಸಿದ್ರೆ ಹಸಿ ವಾಸನೆ ಬರುತ್ತೆ. ಯಾವುದೋ ಒಂದು ಸೌಂಠಕ್ಕೆ ಕದಡ್ ಬಿಟ್ರೆ ಒಡೆಯುವುದು ಹಾಲು ಸೂಕ್ಷ್ಮ ಅದರ ಹದ, ಅಷ್ಟು ಸೂಕ್ಷ್ಮ ಅದರ ಹದ, ಅದರ ಒಲೆ ಮನದ ಹದ, ಆ ಮನಸ್ಸಿನ ಹದ ಇದೆಯಲ್ಲ ಯಾವತ್ತಲ್ಲಿ ಹೇಗೆ ಭ್ರಮೆಗಳನ್ನು ಕ್ರಿಯೇಟ್ ಮಾಡ್ತದೆ ಹೇಳೋಕ್ಕಾಗಲ್ಲ, ಸೃಷ್ಟಿ ಮಾಡ್ತದೆ ಅಂತೇಳಿ. ಅದಕ್ಕೆ ಕೆಲವರು ಏನು ಮಾಡಿದ್ರು, ತಪಸ್ಸಲ್ಲಿ ಮಾಡೋಕೆ ಹೋದ್ರು, ಗುಹೆಯಲ್ಲಿ ತಪಸ್ಸು ಮಾಡೋಕೆ ಹೋದ್ರು, ನದಿಯಲ್ಲಿ ಸ್ನಾನ ಮಾಡಿ ದೇಹ ದಂಡಿಸಿ ತನ್ನ ಮನೆಗಳನ್ನು ದಂಡಿಸಿ ಆ ಮನಸ್ಸನ್ನು ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರು, ಸಾಕಷ್ಟು ಜನ ಪ್ರಯತ್ನ ಮಾಡಿದರು. ಇದೆಲ್ಲ ಮಾಡಿದ ಉದ್ದೇಶ ಏನು, ನನ್ನನ್ನು ತಿಳ್ಕೋಬೇಕು ಅಂತ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗುಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.
4: ಹರ್

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ. ಹೇಳ್ತಿದ್ಲು ಸರ್ಕಾರ ಸಹಾಯಧನನೂ ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಲಿಟ್ ಫೆಸ್ಟ್ 2024, ಇಲ್ಲಿ ನಡೆದ ರಂಗಭೂಮಿ ಪ್ರಯೋಗ ಮತ್ತು ಪಾಠ್ಯ ಈ ವಿಷಯದ ಕುರಿತ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ನಾದಾ ಶೆಟ್ಟಿ, ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಮೊದಲಿಗೆ ಅಲ್ಲಮ ಪ್ರಭುವಿಗೆ ಶರಣಾರ್ಥಿ, ಕೂಡಿ ಕೂತ ಜನಕ್ಕೆಲ್ಲ ನಮ ನಮನ್ನ. ಕಲಿಯುಗದೊಳಗಿನ ಕಥೆಯ ವಿಸ್ತಾರವ ತಿಳಿಸಿ ಹೇಳುತ್ತೇನೆ, ಕೇಳಬೇಕ್ರಿ ಜನ. ಗೀಯಗೀಯಗ
2: ಎಲ್ಲರೂ ನಮಸ್ಕಾರ. ಮಂಗಳೂರು ಈ ಒಂದು ಸಾಹಿತ್ಯದ ಹಬ್ಬಕ್ಕೆ ಸ್ವಾಗತ. ಆತ್ಮೀಯರೇ, ಇದು ನಿಜವಾದಂಥ ರಂಗಭೂಮಿಯ ಒಂದು ಸನ್ನಿವೇಶ ಅಂತಲೇ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ರಂಗಭೂಮಿ ಪ್ರಯೋಗ ಮತ್ತು ಪಾಠ್ಯ ಅಂಥೇಳಿ ಸಂಘಟಕರು ನಮಗೊಂದು ವಿಷಯವನ್ನು ಕೊಟ್ಟಿದ್ದಾರೆ, ಒಂದು ಚೌಕಟ್ಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ನಾನು ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಡಾಕ್ಟರ್ B.R. ಮೋಡಕ್ ಅಂತೇಳಿ ಬಹಳ ದೊಡ್ಡ ವಿದ್ವಾಂಸರು, ಅವರು ಒಂದು ಬೋರ್ಡ್ ಹಾಕಿದರು, ಪ್ಲ್ಯಾನ್ ಟು ವರ್ಕ್, ವರ್ಕ್ ಟು ಪ್ಲ್ಯಾನ್, ಇಷ್ಟೇ ಅದು ಬೋರ್ಡ್. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅದು ಇವತ್ತು ಕೂಡ ಇರುವಂಥದ್ದು. ನಮ್ಗೆ ಯಾವುದೇ ಕೆಲಸವನ್ನು ನಾವು ಪ್ಲ್ಯಾನ್ ಮಾಡಬೇಕು, ಪ್ಲ್ಯಾನ್ ರೀತಿಯಲ್ಲೇ ಕೆಲಸ ಮಾಡಬೇಕು ಅಂತ. ಬಹುಶಃ ಇದು ರಂಗಭೂಮಿಗೆ ಹೆಚ್ಚು, ಇವತ್ತಿನ ವಿಷಯಕ್ಕೆ ಹೆಚ್ಚು ಸೂಕ್ತ ಅಂತೇಳಿ ನನಗನ್ನಿಸ್ತದೆ, ರಂಗಭೂಮಿಗೆ ಹೆಚ್ಚು ಸೂಕ್ತ ಅಂತ ಅನ್ನಿಸ್ತದೆ. ಹಾಗಾದರೆ ಒಂದು ಮೂಲಭೂತ ಪ್ರಶ್ನೆಯ ರೀತಿಯಲ್ಲಿ ಪ್ರಶ್ನೆ ಅಂತಲೇ ಅಲ್ಲ, ಚರ್ಚೆಗೆ ಒಂದು ಆರಂಭ ಬೇಕಲ್ಲ. ಒಂದು ರಂಗಭೂಮಿಗೆ ಅಥವಾ ಪ್ರಯೋಗಕ್ಕೆ ಪಠ್ಯ ಅನಿವಾರ್ಯವೇ?
3: ನೀವು ಅಲ್ಲಿಂದ ಶುರು ಮಾಡ್ತೀರಾ? ಪ್ರಯೋಗ ಅಂದರೆ ಏನು ಅಂತ ಬೇಕಾ
2: ಹೇಳಿ. ಏನಂತಂದರೆ ಇಲ್ಲಿ ಕೂಡ ನಾನು ಅನಿಸುವಂಥದ್ದು, ಪ್ರಯೋಗ ಅಂತಂದರೆ ಏನು ಅಂತ ನಿಮ್ಮ ಪ್ರಶ್ನೆ ಅಂದರೆ, ನನ್ನ ಪ್ರಯೋಗ ಮತ್ತು ನಿಮ್ಮ ಪ್ರಯೋಗ, ಪ್ರಯೋಗಾತ್ಮಕ ಪ್ರಯೋಗಗಳು.
3: ನಾವು ಸುಮ್ಮನೆ ರಂಗಭೂಮಿ ಯಾವ ಥರ ಈ ಹವ್ಯಾಸಿ ರಂಗಭೂಮಿ ಹುಟ್ಟಿಕೊಂಡು ಬಂತು, ಅಲ್ಲಿ ತನಕ ಯಾವ ಬಗೆಯ ರಂಗಭೂಮಿ ಇತ್ತು ಎನ್ನುವುದ್ರ ಬಗ್ಗೆ ಸ್ಥೂಲವಾದ ಒಂದೆರಡು ಮಾತುಗಳನ್ನು ಹೇಳಿ ನಾವು ಮುಂದಕ್ಕೆ ಹೋಗೋಣ. ನಮ್ಗೆ ಗೊತ್ತಿದ್ದ ಹಾಗೆ ವೃತ್ತಿ ರಂಗಭೂಮಿ ಎನ್ನುವಂಥ ಒಂದು ಪ್ರಕಾರ ನಮ್ಮಲ್ಲಿ ಇತ್ತು. ನಮ್ಮ ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಂತೂ ವೃತ್ತಿ ರಂಗಭೂಮಿ ಸಿಕ್ಕಾಬಿಟ್ಟೆ. ಅವರು ಒಂದು ಕಡೆ ಟೆಂಟ್ ಹೊಡೆದ್ರೆ ತಿಂಗಳುಗಟ್ಟಲೆ ವೃತ್ತಿ ರಂಗಭೂಮಿಯ ನಾಟಕಗಳನ್ನು ಆಡ್ತಾರೆ. ಅದೇ ರೀತಿಯ ನಾಟಕಗಳು, ಸ್ವಲ್ಪ ಬದಲಾವಣೆ ಮಾಡಿ ಅದೇ ಪಾತ್ರಗಳು, ಸ್ವಲ್ಪ ಬೇರೆ ಬೇರೆ ಥರದ ಸಂಭಾಷಣೆಗಳನ್ನು ಆಡ್ತವೆ. ಆ ಥರದಲ್ಲಿ ಅದು ನಡೀತಾ ಇತ್ತು, ಎಷ್ಟೋ ಕಾಲ ನಡೀತಾ ಇತ್ತು. ಅದನ್ನು ಅದರಲ್ಲಿ ಏನೋ ಬಹಳ ಮುಖ್ಯವಾಗಿ ಪ್ರೇಕ್ಷಕರನ್ನು ಒಲಿಸಿಕೊಳ್ಳುವಂತಹ, ಪ್ರೇಕ್ಷಕರ ಮನಸ್ಸಿಗೆ ಮುದ ಕೊಡುವ ರೀತಿಯ ನಾಟಕಗಳನ್ನು ಅವರು ಆಡ್ತಾ ಇದ್ರು. ಅಂದರೆ ಅವರ ಮುಖ್ಯ ದೃಷ್ಟಿಕೋನ ಪ್ರೇಕ್ಷಕರು. ಅದರಲ್ಲಿ ಸಂಭಾಷಣೆ ಅಷ್ಟೇ ಅಲ್ಲ, ಹಾಡು ಕುಣಿತಗಳು ಎಲ್ಲವೂ ಇರ್ತಿದ್ವು, ಒಳ್ಳೆ ಸಂಗೀತ ಎಲ್ಲವೂ ಕೂಡ. ಅಂದರೆ ಕಂದ ಪದ್ಯಗಳನ್ನು ಹಾಡುವುದು ಅಂತ ಹೇಳಿದರೆ ಅಲ್ಲಿ ಬಹಳ ಬಹಳ ಬಹಳ ಇಂಪಾರ್ಟೆಂಟ್. ಅದು ಎಷ್ಟರ ಮಟ್ಟಿಗೆ ಪ್ರೇಕ್ಷಕರು ಕಂದ ಪದ್ಯಗಳಿಗೆಲ್ಲ ಬಹಳ ಮಾರು ಹೋಗ್ತಿದ್ರು ಅಂತ ಹೇಳಿದರೆ, ಒಂದು ಘಟನೆ ಬಹಳ ಫೇಮಸ್ ಘಟನೆ ಅದು, ಈಗ ಮರ್ತೋಗಿರ್ಬೋದು ಜನರಿಗೆ. ಒಂದು ಕಂದ ಪದ್ಯವನ್ನು ಹಾಡಿ ಆತ ಸತ್ತೋಗ್ತಾನಂತೆ. ರಂಗಭೂಮಿ ಆ ಥರ ಪ್ರೇಕ್ಷಕರಿಗಾಗಿ ಅವರ ಆಸೆಗಳನ್ನು ಈಡೇರಿಸುವ ರೀತಿಯ ನಾಟಕಗಳು ಸಾಮಾನ್ಯವಾಗಿ. ಕೆಲವೊಮ್ಮೆ ಅವರು ಸೆಕೆಂಡ್ ಶೋ ಅಂತ ಮಾಡ್ತಾರೆ. ಸೆಕೆಂಡ್ ಶೋ ಮಾಡಿದಾಗ ಪ್ರೇಕ್ಷಕರ ಆಸೆಗಳನ್ನು ಇನ್ನಷ್ಟು ರೀತಿಯಲ್ಲಿ ಅವರು ಈಡೇರಿಸಿಬಿಡ್ತಾರೆ. ಬೇರೆ ಬೇರೆ ಥರದ ಡೈಲಾಗ್ಗಳನ್ನು, ಡಬಲ್ ಮೀನಿಂಗ್ ಡೈಲಾಗ್ಗಳನ್ನು ಹೇಳಿ ಪ್ರೇಕ್ಷಕರೇ ಅವರಿಗೆ ಮುಖ್ಯ ಆಗಿರ್ತದೆ. ಆದರೆ ಯಾವಾಗ ಹವ್ಯಾಸಿ ರಂಗಭೂಮಿ ಅಂತ ಬಂತೋ, ಅದಕ್ಕೊಂದು ಸೈಂಟಿಫಿಕ್ ಆದಂಥ ಅಪ್ರೋಚ್ ಬಂತು. ಎಲ್ಲ ಬೇರೆ ಥರ ನೋಡಲಿಕ್ಕೆ ಶುರು ಮಾಡಿದರು. ಎಲ್ಲವನ್ನ ಅಳತೆ ತೂಗಿ ಅಳತೆ ಮಾಡಿ ಸಂಭಾಷಣೆ ಹೇಳುವುದನ್ನು ಹೇಗೆ, ಎಲ್ಲಿ ಸ್ಟ್ರೆಸ್ ಕೊಡಬೇಕು, ನಾವು ವರ್ಕ್ಶಾಪಲ್ಲೆಲ್ಲ ಸ್ಟ್ರೆಸ್ ಕೊಡುವುದು ಹೇಗೆ ಅನ್ನೋದಕ್ಕೆ ಒಂದು ಕೆಲವು ಪಾಠಗಳನ್ನೆಲ್ಲ ಮಾಡ್ತೇವೆ. ಯಾವ ಶಬ್ದಕ್ಕೆ ಸ್ಟ್ರೆಸ್ ಆದರೆ ಏನು ಅರ್ಥ ಸಿಗುತ್ತೆ ಅಂತೆಲ್ಲ ನಾವು ಪಾಠ ಮಾಡಿ ತಿಳ್ಕೊಂಡಿದ್ದೇವೆ. ಅದೆಲ್ಲ ಹವ್ಯಾಸಿ ರಂಗಭೂಮಿಯಲ್ಲಿ ಹೆಚ್ಚು ಹೆಚ್ಚು ಬೇಕಾಗ್ತಾ ಬಂತು. ಮಾತ್ರ ಅಲ್ಲ, ರಂಗಭೂಮಿಯ ಒಟ್ಟು ಚಲನೆಯನ್ನೇ ಇಲ್ಲಿ ನಿಯಂತ್ರಿಸಲಾಯಿತು. ವೃತ್ತಿ ರಂಗಭೂಮಿಯಲ್ಲಿ ಆದರೆ ತಮಗಿಷ್ಟ ಬಂದ ಚಲನೆ. ಇಡೀ ನಾಟಕವನ್ನು ನಾವು ನೋಡಿದಾಗ ಆ ನಿರ್ದೇಶಕನ ನಿರ್ದೇಶನ ನಮಗೆ ಕಾಣಿಸ್ತದೆ ಢಾಳಾಗಿ. ಯಾಕಂದರೆ ಒಬ್ಬನ ಪ್ರತಿಯೊಂದು ನಟನ ಚಲನೆಯೂ ಕೂಡ ಅಲ್ಲಿ ಬೆಳಕಿನ ಏರಿಯಾಗಳನ್ನು ಮಾಡಿರ್ತಾರಲ್ಲ, ಆ ಏರಿಯಾಗಳಿಗೆ ಹೊಂದಿಕೊಂಡಿರ್ತದೆ. ಎಲ್ಲಿ ಯಾವ ಸಂಭಾಷಣೆಯನ್ನು ಯಾವ ಸ್ಥಾನಕ್ಕೆ ಬಂದು ಹೇಳಬೇಕು ಎನ್ನುವುದನ್ನು ಆತ ಕಲಿತಿರ್ತಾನೆ. ಅದು ಕಲಿತದ್ದು ಒಂದು ವೇಳೆ ಅದನ್ನು ನೀವು ಬಹುಶಃ ಕಲಿತದ್ದನ್ನು ಉರು ಹೊಡೆದು ಹೇಳುವಂಥ ಕ್ರಮ ಅಂತ ನೀವು ಹೇಳ್ಬೋದು. ಆದರೆ ನಾಟಕದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದರೆ, ಒಂದು ಚಲನೆಯನ್ನು ಪಲ್ಲಟ ಮಾಡಿದರೆ, ನಮಗಿಷ್ಟ ಬಂದ ಹಾಗೆ ಮಾಡಿದರೆ ನಟರು, ಇಡೀ ನಾಟಕದ ಅರ್ಥವೇ ಕೆಲವೊಮ್ಮೆ ಬದಲಾಗಿ ಹೋಗುವಂಥ ಸಾಧ್ಯತೆಗಳಿವೆ. ಹಾಗಾಗಿ ನಿರ್ದೇಶಕ ತನ್ನ ಅದರ ಇಡೀ ನಾಟಕದ ಕಡಿವಾಣವನ್ನು ತನ್ನೊಳಗೆ ಇಟ್ಟುಕೊಂಡಿರ್ತಾನೆ, ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಎಷ್ಟು ದಿವಸ ಆ ನಾಟಕವನ್ನು ನೋಡಿ ಅದೇ ಥರ ಇರ್ತದೆ ಆ ನಾಟಕ. ಅದು ಒಂದು ಹವ್ಯಾಸಿ ರಂಗಭೂಮಿ ಒಂದು ಕ್ರಮ. ಬಿ ವಿ ಕಾರಂತರು ಕನ್ನಡ ರಂಗಭೂಮಿಗೆ ಬಂದ ಮೇಲೆ 1963 ಅವರು NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ತರಬೇತಿಯನ್ನು ಪಡೆದು ಕರ್ನಾಟಕಕ್ಕೆ ಬಂದು, ಅದರಲ್ಲೂ ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಒಂದು 3 ದಿವಸ ಒಂದು ಫೆಸ್ಟಿವಲ್ ಮಾಡ್ತಾರೆ, ಆ ಒಂದು ನಾಟಕೋತ್ಸವವನ್ನು ಮಾಡ್ತಾರೆ. ಆ ನಾಟಕೋತ್ಸವದ ಬಳಿಕ ಒಂದು ವೇವ್ ಕ್ರಿಯೇಟ್ ಆದಾಗೆ ಹವ್ಯಾಸಿ ರಂಗಭೂಮಿಗೆ ಒಂದು ಹೊಸ ರೀತಿಯ ಒಂದು ಅಲೆ ಎದ್ದ ಹಾಗೆ ಆಯಿತು. ಆಮೇಲೆ ಎಲ್ಲ ಕಡೆಯಲ್ಲೂ ಕೂಡ ಏನು ಕಾರಂತರು ಮಾಡಿದ್ದಾರೆ ಅದನ್ನು ಇಮಿಟೇಟ್ ಮಾಡುವುದಕ್ಕೆ ಶುರು ಮಾಡಿದರು. ಮತ್ತೆ ಅನೇಕರು ಇಲ್ಲಿಂದ ಡೆಲ್ಲಿಗೆ ಹೋಗಿ NSDಯಲ್ಲಿ ತರಬೇತಿ ಪಡೆದು ವಾಪಸ್ ಬಂದವರು ಅದೇ ಥರದಲ್ಲಿ ನಾಟಕವನ್ನು ಮಾಡಲಿಕ್ಕೆ ಶುರು ಮಾಡಿದರು. ನಿಜವಾಗಿ ಕಾರಂತರು ಮಾಡ್ತಾ ಇದ್ದಂತಹ ನಾಟಕದ ಒಳಗಡೆಯ ಉತ್ಸವದ ಒಂದು ಕಳೆ ಇದೆಯಲ್ಲ, ಅದು ಯಾವ ನಿರ್ದೇಶಕರಿಗೂ ಗಿಟ್ಟಲಿಲ್ಲ.
2: ಚರ್ಚೆಗಳ ದೃಷ್ಟಿಯಿಂದ ಈಗ ನೀವು ಭಾಳ ಒಳ್ಳೆಯ ವಿಷಯವನ್ನು ಹೇಳಿದಿರಿ. ಈಗ ದಕ್ಷಿಣ ಕನ್ನಡದ ಇಬ್ಬರು ಕಾರಂತರನ್ನ ನೆನೆಸದೆ ನಾವು ರಂಗಭೂಮಿ ಸಾಹಿತ್ಯದಲ್ಲೇ ಮುಂದುವರಿಲಿಕ್ಕೆ ಆಗೋದಿಲ್ಲ
3: ಅಲ್ವಾ?
2: ಶಿವರಾಮ್ ಕಾರಂತರನ್ನ, ಬಿ ವಿ ಕಾರಂತರನ್ನ, ಎರಡು ಸಂಗತಿಗಳನ್ನು ತಾವು ಬಹಳ ಉತ್ತಮ ರೀತಿಯಲ್ಲಿ ಪ್ರಸ್ತುತಪಡಿಸಿದ್ರಿ. ಒಂದು ವೃತ್ತಿ ರಂಗಭೂಮಿಯ ಒಂದಿಷ್ಟು ಹಾಡುಗಳನ್ನು ಮತ್ತು ಅದರ ಮಟ್ಟಗಳನ್ನು ಹೇಳ್ತಾ ಹವ್ಯಾಸಿ ರಂಗಭೂಮಿಯ ವಿಷಯಗಳನ್ನು ನೀವು ಹೇಳಿದಿರಿ. ಆಮೇಲೆ ನೇರವಾಗಿ ಬಿ ವಿ ಕಾರಂತರ ಹೆಸರನ್ನು ಪ್ರಸ್ತಾಪಿಸುವ ಮೂಲಕ ಹವ್ಯಾಸಿ ರಂಗಭೂಮಿ ನಿರ್ದೇಶಕರ ಕೇಂದ್ರೀಕೃತವಾದಂಥ ಪ್ರಯೋಗಗಳ ಬಗ್ಗೆ ನೀವು ಹೇಳ್ತಾ ಬಂದಿರಿ. ಆದರೆ ಇದಕ್ಕೆ ಪೂರಕವಾಗಿ ಈಗ ನಮ್ಮ ಕನ್ನಡ ರಂಗಭೂಮಿಯ ಅಧ್ವೈರ್ಯವಾಗಿರುವಂಥ ಶಾಂತಕವಿಗಳು ಸಕ್ರಿ ಬಾಳಾಚಾರ್ಯರು, ಅವರು 1860ರ ದಶಕದಲ್ಲಿ ಕಟ್ಟಿಕೊಟ್ಟಂಥ ನಾಟಕಗಳು, ಉಷಾಹರಣ ಇತ್ಯಾದಿ ನಾಟಕಗಳು. ನಾವೇನು ಈಗ ಪಠ್ಯ ಮತ್ತು ಪ್ರಯೋಗ ಅಂತ ಮಾತಾಡ್ತಾ ಇದ್ದೀವಲ್ಲ, ನಮ್ಮಲ್ಲಿ ಪಠ್ಯ ಅನ್ನೋದಕ್ಕೆ ಚೌಪಡಿ ಅಂತೀವಿ ನಾವು, ಚೌಪಡಿ ಅದನ್ನು ಬರವಣಿಗೆ, ಆ ಬರವಣಿಗೆ ಮಾಡಿನೇ ನಾಟಕಗಳನ್ನು ಆರಂಭ ಮಾಡಿದರು. ಮರಾಠಿ ಏನು ನಾಟಕಗಳು ಇದ್ವು, ಮರಾಠಿ ನಾಟಕದ ಸಂಪೂರ್ಣವಾದಂಥ ಒಂದು ಆವರಣ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗಿದ್ದರಿಂದ ಅದಕ್ಕೆ ಪೂರಕವಾಗಿ ಕನ್ನಡ ರಂಗಭೂಮಿಯನ್ನು ಆರಂಭ ಮಾಡುವಲ್ಲಿ ಶಾಂತಕವಿಗಳು ಮಾಡಿದರು. ಸೊ ಅವರು ಕೂಡ ಪಠ್ಯವನ್ನು ಇಟ್ಟುಕೊಂಡೇ ನಾಟಕ ಮಾಡಿದರು. ಕಾರಂತರು ಕೂಡ ಅಥವಾ ಕಾರಂತರ ಆದಿಯಾಗಿ ಮುಂದಿನವರು ಕೂಡ ಈಗ ನೀವು ಹೇಳ್ತಾ ಇರೋದು ಒಂದು ರೀತಿ ಹವ್ಯಾಸಿ ರಂಗಭೂಮಿಯಿಂದ ರೆಪರ್ಟರಿ ಮಾದರಿಯ ರಂಗಭೂಮಿಗಳು. ಈ ರೆಪರ್ಟರಿ ಮಾದರಿಯ ರಂಗಭೂಮಿಗಳಲ್ಲಿ ಪಠ್ಯ ಅದು ರಸಾಸ್ವಾದನೆಗೆ ಎಷ್ಟರ ಮಟ್ಟಿಗೆ ಪೂರಕ ಆಗಿತ್ತು, ವೃತ್ತಿ ರಂಗಭೂಮಿಯಲ್ಲಿ ರಸಾಸ್ವಾದನೆಗೆ ಒಂದು ಅದು ನಟ ಏನೋ ಮಾಡ್ತಾ ಇದ್ದು ಅವನಿಗೊಂದು ಅಲ್ಲಿ ನಮ್ಮಲ್ಲಿ ಈ ಪೇಟಿ ಮಾಸ್ತರ್ ಅಂತೇಳಿ ಬರ್ತಾರೆ, ಅವರೇ ನಿರ್ದೇಶಕರು. ವೃತ್ತಿ ರಂಗಭೂಮಿಯಲ್ಲಿ ಹಾರ್ಮೋನಿಯಂ ಮಾಸ್ತರ್ ಅವರೇ ನಿರ್ದೇಶಕರು. ಆದರೆ ಆ ರಸಾಸ್ವಾದನೆಯ ಮುಂದುವರಿದ ಭಾಗವಾಗಿ ವ್ಯಾಕರಣ ಮತ್ತು ಇತ್ಯಾದಿ ಈ ಹವ್ಯಾಸಿ ರಂಗಭೂಮಿಯಲ್ಲಿ ಹೆಚ್ಚಾಯಿತೆ. ಅಲ್ಲೂ ಕೂಡ ಪಠ್ಯ ಇತ್ತು ಇಲ್ಲ ಅಂತಿಲ್ಲ, ಹವ್ಯಾಸಿಯಲ್ಲೂ ಪಠ್ಯ ಇದೆ. ಆದರೆ ಪಠ್ಯನೇ ಸಿಲೆಬಸ್ಸೇ ಜಾಸ್ತಿ ಆಯಿತು ಹೊರತಾಗಿ ರಸಾಸ್ವಾದನೆ ಕಡಿಮೆ ಆಯಿತಾ?
3: ಒಂದು ಸ್ಕ್ರಿಪ್ಟ್ ಪಠ್ಯವನ್ನು ಪಠ್ಯ ಮೂಲ ಪಠ್ಯ ತಯಾರಾಗುವಾಗಲೇ ಈ ಹವ್ಯಾಸಿ ರಂಗಭೂಮಿಯ ಪ್ರವೇಶ ಅದರೊಳಗಡೆ ಆಗಿಬಿಡ್ತದೆ. ಈ ಹವ್ಯಾಸಿ ರಂಗಭೂಮಿಯಲ್ಲಿ ಈಗ ಕಾರ್ನಾಡ್ರೆ ಮೊದಲಾದವರು ಪಠ್ಯವನ್ನು ಬರೀಲಿಕ್ಕೆ ಶುರು ಮಾಡಿದ್ರಲ್ಲ, ತುಗ್ಲಕ್ ಮೊದಲಾದವುಗಳನ್ನು ಬರೆದ್ರಲ್ಲ, ಆ ಬರೆಯೋ ಹೊತ್ತಿಗೇನೆ ಅವರಿಗೆ ಒಂದು ವಿದೇಶಿ ರಂಗಭೂಮಿಯ ಒಂದು ಟಚ್ ಸಂಪರ್ಕ ಬಂದುಬಿಟ್ಟಿರ್ತದೆ. ವಿದೇಶಿ ರಂಗಭೂಮಿಯು ಕೂಡ ನಾವು ಅಂದುಕೊಂಡ ಹಾಗೆ ಅವರೆಲ್ಲ ಹವ್ಯಾಸಿ ನಾಟಕಗಳನ್ನೇ ಆಡ್ತಾರೆ ಅಂತ ಅಲ್ಲ. ಅಲ್ಲಿಯ ಕೆಲವು ನಾಟಕಗಳನ್ನೆಲ್ಲ ನೀವು ನೋಡಿದರೆ, ಈಗ ಉದಾಹರಣೆಗೆ ಇಂಗ್ಲೆಂಡಿನ ನಾಟಕಗಳನ್ನು 42nd Street ಅಲ್ಲ, ಶೇಕ್ಸ್ಪಿಯರ್ನ ನಾಟಕಗಳ ನಮಗೆ ಮಾದರಿ. ನಾವು ಅದನ್ನು ಅನುಸರಿಸಿಕೊಂಡು ನಾವು ನಮ್ಮ ಹವ್ಯಾಸಿ ರಂಗಭೂಮಿಯನ್ನು ನಾವು ಬೆಳೆಸ್ಕೊಂಡಿದ್ದೇವೆ. ಆದರೆ ಅಲ್ಲಿ ವೃತ್ತಿ ರಂಗಭೂಮಿ ಇದೆ, ಅದ್ಭುತವಾದ ವೃತ್ತಿ ರಂಗಭೂಮಿ. 42nd Street ಎನ್ನುವಂಥ ಅಗಸ್ತ ಕ್ರಿಸ್ತಿಯ ಒಂದು ಕಾದಂಬರಿಯನ್ನು ಅವರು ನಾಟಕವಾಗಿ ಪರಿವರ್ತಿಸಿಕೊಂಡು ಅದನ್ನು ಇವತ್ತಿಗೂ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ನಡುವೆ ಕೊರೋನಾ ಕಾಲದಲ್ಲಿ ಬಿಟ್ಟರೆ ಅದಕ್ಕೆ 73 ವರ್ಷ ಪ್ರಾಯ ಆಯಿತು. ಹಳೆ ಟೆಂಟ್ಗಳು ಥಿಯೇಟ್ರ್ ಹೊರಟೋಗಿದೆ, ಹೊಸ ಥಿಯೇಟ್ರ್ ಮಾಡಿದ್ದಾರೆ, ಇವತ್ತಿಗೂ ಅದನ್ನು ಆಡ್ತಾರೆ. ಅಷ್ಟು ಜನ ಈ ಫ್ಲೋಟಿಂಗ್ ಪಾಪ್ಯುಲೇಷನ್ ಲಂಡನ್ ಸಿಟಿ ಒಳಗಡೆ ಅವರೆಲ್ಲ ನಾಟಕವನ್ನು ನಿರಂತರ ನೋಡ್ತಾರೆ. ಆದರೆ ಒಂದು ಸುದ್ದಿ ಇರ್ತದಲ್ಲ, ಈ ನಾಟಕವನ್ನು ನಾವು ನೋಡಬೇಕು, ಏನಾದರೂ ಬಿಡಬಾರ್ದು ಅಂತ. ಹಾಗಾಗಿ ಲಂಡನ್ಗೆ ಹೋಗೋದಕ್ಕಿಂತ ಎಷ್ಟೋ ತಿಂಗಳು ಮುಂಚಿತವಾಗಿಯೇ ಈ ನಾಟಕವನ್ನು ಬುಕ್ ಮಾಡಿರ್ತಾರೆ. 42nd Street ಅಂತ ಇನ್ನೊಂದು ನಾಟಕ ಇದೆ, ಅದು ಕೂಡ ಹಾಗೆ ನಿರಂತರವಾಗಿ ಸುಮಾರು ಈಗ ಅದು 30 ವರ್ಷ ಕಳೆದಿರ್ಬೋದು, ಅದಕ್ಕೆ ಕಂಟಿನ್ಯೂಸ್ ಆಡ್ತಾ ಇದ್ದಾರೆ. ಅದು ಹವ್ಯಾಸ, ನಮ್ಮ ವೃತ್ತಿ ರಂಗಭೂಮಿ ಥರನೂ ಅಲ್ಲ, ಅಲ್ಲಿಯ ಎಲ್ಲ ಎಲೆಕ್ಟ್ರಾನಿಕ್ ಸಾಧ್ಯತೆಗಳನ್ನೆಲ್ಲ ಅವರು ಬಳಸಿಬಿಡ್ತಾರೆ. ಇದ್ದಕ್ಕಿದ್ದಾಗನೇ ರಂಗಭೂಮಿಯ ಮಧ್ಯದಲ್ಲಿ ಒಂದು 7 ಅಂತಸ್ತಿನ ಒಂದು ಮಹಡಿ ಎದ್ದು ಬಿಡ್ತದೆ. ನೋಡಿದರೆ ನಮಗೆ ಆಶ್ಚರ್ಯ, ಸಿನಿಮಾ ಮಾಡ್ತಾರೆ ಇವರು, ನಾಟಕ ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಆ ಥರ ಇರ್ತದದು. ರೈಯನ್ನು 7 ಅಂತಸ್ತಿನ ಒಂದು ಕಟ್ಟಡ ಮೇಲೆ ಬಂತು, ಕೆಳಗಡೆ ನೋಡಿದರೆ ಸ್ವಿಮ್ಮಿಂಗ್ ಪೂಲು, ಅದು ಇದೆಲ್ಲ ಜನಗಳು ಸ್ನಾನ ಮಾಡ್ತಿದ್ದಾರೆ, ಏನಿದು ಇದೆಲ್ಲ. ಮರುಕ್ಷಣದಲ್ಲಿ ಅದಿಲ್ಲ, ಅಲ್ಲಿ ಇಲ್ಲ, ಇನ್ನೊಂದೇ ಆಗಿಬಿಡ್ತದೆ. ಇಂತಹ ಗಿಮಿಕ್ಗಳನ್ನೆಲ್ಲ ಹವ್ಯಾಸಿ ವೃತ್ತಿಪರ ರಂಗಭೂಮಿಯಲ್ಲಿ ಅವರು ಮಾಡ್ತಾರೆ. ಆದರೆ ಅಲ್ಲೂ ಕೂಡ ಈ ಹವ್ಯಾಸಿ ರಂಗಭೂಮಿ ವೃತ್ತಿಪರ ರಂಗಭೂಮಿಗೆ ನೇರ ವಿರುದ್ಧವಾದ್ದೇ. ಅವರು ಇವತ್ತಿ ಕೂಡ ನಾವೇನು ಹವ್ಯಾಸಿ ರಂಗಭೂಮಿಯಲ್ಲಿ ಕಷ್ಟಪಡ್ತೇವೆಯೋ, ತಿಂಗಳುಗಟ್ಟಲೆ ರಿಹರ್ಸಲ್ ಮಾಡಿಕೊಂಡು ಸುಸ್ತು ಹೊಡೆದುಕೊಂಡು ಮಾಡ್ತೇವೆಯೋ, ಅದನ್ನೇ ಅಲ್ಲೂ ಕೂಡ ಮಾಡ್ತಾರೆ. ಹಾಗಾಗಿ ಯಾಕಂದರೆ ಅವರ ಶೇಕ್ಸ್ಪಿಯರ್ನಿಂದ ಬಂದಂಥ ರಂಗಭೂಮಿ, ಶೇಕ್ಸ್ಪಿಯರ್ ಸ್ಕ್ರಿಪ್ಟ್ ಬರೆದು ಆ ಪಠ್ಯಕ್ಕೆ ಅನುಗುಣವಾಗಿ ಅವ ಪ್ರಾಕ್ಟೀಸ್ ಕೊಟ್ಟು ಅಲ್ಲಿ ಆಗ್ತಾ ಇದ್ದಂಥ ನಾಟಕಗಳೆಲ್ಲ, ಅದು ನಮ್ಮ ಮೇಲೆ ವಿಶೇಷವಾದ. ಶೇಕ್ಸ್ಪಿಯರ್ ಮಾತ್ರ ಅಲ್ಲ, ಇಬ್ಸನ್ ಇರ್ಬೋದು, ಪಿರಾಂಡಲೋ ಇರ್ಬೋದು, ಇವರೆಲ್ಲರ ನಾಟಕಗಳನ್ನು ಕೂಡ ಮೊದಲಿಗೆ ನಾವು ನೋಡಿದ್ದೇವೆ. ನಮ್ಮ ಕಡೆಯಲ್ಲಿ ಅಲ್ಕಾಜಿಯಲ್ಲ, NSDಯಲ್ಲಿ ಇದ್ದಂಥ ಅಲ್ಕಾಜಿ ಮೊದಲಾದರು, ಅಲ್ಕಾಜಿಯಿಂದಲೇ ಬಹುಶಃ ಹವ್ಯಾಸಿ ರಂಗಭೂಮಿ
2: ಏನು ಈಗ ತುಗಲಕ್ ಅಲ್ಕಾಜಿ ಏನು ಮಾಡಿದ್ರಲ್ಲ ರೆಡ್ ಫೋರ್ಟಲ್ಲಿ, ಅದರ ಪ್ರಯೋಗಗಳನ್ನು ನಾನು ನೋಡಿದ್ದೀನಿ. ಈಗ ನಾವು ಕಾರ್ನಾಡರ ವಿಷಯವನ್ನು ನೀವು ಪ್ರಸ್ತಾಪ ಮಾಡಿದಿರಿ. ಪ್ರಸ್ತಾಪ ಮಾಡ್ತೀವಿ, ಕಾರ್ನಾಡರು ತುಗಲಕ್ಕನ್ನು ಬರೆದಾದ್ಮೇಲೆ ಅಥವಾ ಹಯವದನ್ನು ಬರೆದಾದ್ಮೇಲೆ ಅದು ಒಂದು ಪಠ್ಯ ಆಗಿದ್ದರೂ ಕೂಡ ಪ್ರಯೋಗಾತ್ಮಕವಾಗಿ ನಿರ್ದೇಶಕ ತಂದೇ ಆದಂಥ ಒಂದು ಪಠ್ಯವನ್ನು ಮಾಡ್ಕೊಳ್ತಾನಲ್ಲ.
3: ಹೌದು, ಯಾವುದೇ ನಿರ್ದೇಶಕ, ಅದಕ್ಕೆ ನಿರ್ದೇಶಕ ಸೆಂಟರ್ಡ್ ಅಂತ ನಾವು ಯಾಕೆ ಹೇಳ್ತೇವೆ ಅಂದರೆ, ಯಾವುದೇ ನಿರ್ದೇಶಕ ಒಂದು ಸ್ಕ್ರಿಪ್ಟನ್ನು, ಈ ಥರದ ಹವ್ಯಾಸಿ ರಂಗಭೂಮಿಯ ಒಂದು ಸ್ಕ್ರಿಪ್ಟನ್ನು ತಗೊಳ್ಳಿ, ಆ ನಿರ್ದೇಶಕ ತನ್ನ ಮೂಗಿನ ನೇರಕ್ಕೆ ಇಡೀ ಸ್ಕ್ರಿಪ್ಟನ್ನು ಕೊಂಡೋಗ್ತಾನೆ. ಅವನದ್ದೇ ಆದಂಥ ಒಂದು ಕೆಲವು ಯೋಚನೆಗಳಿರ್ತವೆ, ಆಲೋಚನೆಗಳಿರ್ತವೆ. ನಟರ ಮಾತನ್ನು ಕೇಳೋದಿಲ್ಲ ಅಂತ ಹೇಳಿಲ್ಲ, ಕೇಳ್ತಾರೆ. ಎಲ್ಲಿ ಅಂತ ಹೇಳಿದ್ರೆ ರಂಗಭೂಮಿಯ ಹೊರಗೆ, ಸ್ಟೇಜಲ್ಲಿ ಬಂದ ಮೇಲೆ ನಾನು ಈ ಥರನೇ ಮಾಡೋದು ಅಂತ ನಟ ಯಾವತ್ತೂ ಅದನ್ನು ಆ ಥರದ ಅಹಂಕಾರವನ್ನು ವರ್ತಿಸೋದಿಲ್ಲ. ವರ್ತಿಸೋದಕ್ಕೆ ಅಲ್ಲಿ ಅವಕಾಶಗಳು ಬಹಳ ಕಡಿಮೆ. ಚರ್ಚೆ ಮಾಡ್ಕೊಳ್ಬೋದು ನಿರ್ದೇಶಕರ ಜೊತೆಗೆ ನಾವು ಈ ಥರ ಮಾಡಿದರೆ ಹೇಗೆ, ಇದು ಸ್ವಲ್ಪ ಇಫೆಕ್ಟಿವ್ ಆಗುತ್ತೆ ಅಂತ ಚರ್ಚೆ ಮಾಡಿಕೊಳ್ಬೋದು. ಯಾಕಂದರೆ ನಿರ್ದೇಶಕ ಮಾತ್ರ ಅಲ್ಲ ಅನುಭವಿ, ನಟನೂ ಕೂಡ ಅಷ್ಟೇ ಅನುಭವಿ ಇರ್ತಾನೆ. ಆದರೆ ಅವನು ನಟನಾಗಿರೋದ್ರಿಂದ ನಿರ್ದೇಶಕ ಹೇಳಿದ ಮಾತನ್ನು ಕೇಳಬೇಕಾಗ್ತದೆ. ಮೇಷ್ಟ್ರಗಳೆಲ್ಲ ಹಾಗಲ್ವಾ, ಹುಡುಗರಿಗೂ ಕೂಡ ಎಷ್ಟೋ ಮಕ್ಕಳಿಗೆ ಎಷ್ಟೋ ವಿಚಾರಗಳು ಮೇಷ್ಟ್ರಗಿಂತ ಜಾಸ್ತಿ ಗೊತ್ತಿರ್ಬೋದು. ಆದರೆ ಮೇಷ್ಟ್ರು ಹೇಳಿದಾಗ ಅದು ಮೇಷ್ಟ್ರು ಹೇಳಿದರು ಅಂತ ನನ್ನ ಶಿಷ್ಯ ಕೂತ್ಕೊಂಡು ನಗಾಡ್ತಾನೆ ಯಾಕೋ. ಹಾಗೆ
2: ಇಲ್ಲ ಇಲ್ಲ, ಈಗ ನೀವು ಸ್ಟೇಜ್ ಮಧ್ಯೆ ವೃತ್ತಿ ರಂಗಭೂಮಿಯಲ್ಲಿ 7 ಅಂತಸ್ತಿನ ಕಟ್ಟಡ ಎದ್ದು ಬಿಡ್ತು ಅಂತ ಹೇಳಿದ್ರು. ಇವತ್ತು ಕೂಡ ಇವತ್ತು ಎಷ್ಟು ಜನಕ್ಕೆ ಇಲ್ಲಿ ಬಹುಶಃ ಅದರ ಅರಿವಿರ್ಬೋದು, ಟೈಟಾನಿಕ್ ಸಿನಿಮಾ ನಮಗೆ ಇವತ್ತು ಅದ್ಭುತವಾದಂಥ ಒಂದು ಸಿನಿಮಾ ಇಡೀ ಜಗತ್ತಲ್ಲಿ. ಟೈಟಾನಿಕ್ ರಂಗದ ಮೇಲೂ ಕೂಡ ನಾಟಕವಾಗಿ ಮಾಡಿದ್ದಾರೆ, ರೀಸೆಂಟಾಗಿ ಇತ್ತೀಚಿನ ವರ್ಷಗಳಲ್ಲೂ ಕೂಡ ಮಾಡಿದ್ದಾರೆ. ಅಂದರೆ ಇವತ್ತು ಕೂಡ ಆ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ, ಈ ರೀತಿಯ ಪ್ರಯೋಗಗಳು ಆಗ್ತಾ ಇದೆ. ಇಲ್ಲಿ ಪ್ರಶ್ನೆ ಬರುವಂಥದ್ದು, ಈ ಪಠ್ಯ ಮತ್ತು ಪ್ರಯೋಗದ ಮಧ್ಯೆ, ಇದು ವಿಶೇಷವಾಗಿ ಸೃಜನಶೀಲತೆ ಅನ್ನುವಂಥ ಒಂದು ಶಬ್ದವನ್ನು ನಾವು ತಗೊಂಡಾಗ, ಯಾವುದು ಸೃಜನಶೀಲತೆ, ಎಷ್ಟರ ಮಟ್ಟಿಗೆ ಪಠ್ಯಕ್ಕೆ ಪೂರಕವಾಗಿರಬೇಕು, ಇಲ್ಲಿ ಒಂದು ರೀತಿ ಅನೇಕ ರೀತಿಯ ತಾಕಲಾಟಗಳು ಬರ್ತದೆ. ಒಂದು ನಿರ್ದೇಶಕನ ಒಂದು ಸೃಜನಶೀಲತೆ, ಜೊತೆಗೆ ನಿರ್ದೇಶಕ ಕೊಟ್ಟಂತಹ ಚೌಕಟ್ಟಿಗೆ ಪೂರಕವಾಗಿ ನಟನ ಸೃಜನಶೀಲತೆ, ಒಂದು ಚೌಕಟ್ಟನ್ನು ಕೊಟ್ಟಿರ್ತಾರೆ. ಆದರೆ ಅದಕ್ಕೆ ಜೀವ ತುಂಬಬೇಕಾದ್ರೆ ಹೀಗೆ ಆ್ಯಕ್ಟ್ ಮಾಡು ಅಂತ ಹೇಳ್ಬೋದು, ಆದರೆ ಅದನ್ನು ಪೂರಕವಾಗಿ ಪರಿಣಾಮಕಾರಿಯಾಗಿ ಮಾಡುವ ನಟನೆ. ಸೊ ಇಲ್ಲಿ ಪಠ್ಯ ಮತ್ತು ಪ್ರಯೋಗಗಳು, ಇದರ ಮಧ್ಯೆ ಈ ತಾಕಲಾಟಗಳು ಬರುತ್ತಲ್ಲ.
3: ಈಗ ವೃತ್ತಿರಂಗಭೂಮಿಯ ಪಠ್ಯ ಅಲ್ಲೂ ಕೂಡ ಪಠ್ಯ ಉಂಟು ಅಂತ ಹೇಳಿದ್ರಲ್ಲ ಶಶಿಧರ್ ಹೇಳಿದರು, ವೃತ್ತಿರಂಗಭೂಮಿಯಲ್ಲಿ ಪಠ್ಯ ಇಟ್ಟುಕೊಂಡೇ ಅವರು ನಾಟಕವನ್ನು ಮಾಡುವಂಥದ್ದು. ಆದರೆ ವೃತ್ತಿರಂಗಭೂಮಿಯವರು ಎಲ್ಲ ನಟರು, ಅಲ್ಲಿ ನಟರು ನಿರ್ದೇಶಕರು ಎಲ್ಲ ಸಾಮಾನ್ಯವಾಗಿ ಒಂದೇ ಥರ ಇರ್ತಾರೆ. ಒಬ್ಬನಿಗೆ ಎಷ್ಟು ಸಾಮರ್ಥ್ಯ, ನಟನ ರಂಗಭೂಮಿಯ ಮೇಲೆ ಎಷ್ಟು ಸಾಮರ್ಥ್ಯ ಉಂಟು ಆ ನಟನಿಗೆ, ಆ ಸಾಮರ್ಥ್ಯವನ್ನು ಆತ ಪ್ರಯೋಗಿಸಬಲ್ಲ, ಪ್ರದರ್ಶಿಸಬಲ್ಲ. ಅಲ್ಲಿ ಅದಕ್ಕೆ ಹಾರ್ಮೋನಿಯಂ ಮಾಸ್ಟರ್ ಏನು ಅಡ್ಡಿ ಮಾಡೋದಿಲ್ಲ. ಹಾಗಾಗಿ ಎಲ್ಲ ನಟರು ಕೂಡ ಅಲ್ಲಿ ಶೈನ್ ಆಗುವಂಥವರೇ. ಎಷ್ಟೋ ಹಳೆಯ ರಂಗಭೂಮಿಯ ನಟರನ್ನು ನೀವು ನೋಡಿದರೆ, ವರದಾಚಾರರು ಅಲ್ಲಿಂದ ತಗೊಂಡ್ಬಿಟ್ಟು ಗೊಬ್ಬಿ ವೀರಣ್ಣ ಕಂಪನಿಯಲ್ಲಿರುವಂಥವರು ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿನಯ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡುವುದಕ್ಕೆ ಅಲ್ಲಿ ಅವಕಾಶ ಇತ್ತು. ಇಲ್ಲಿ ಏನು ಮಾಡಿದ್ದಾರೆ, ಸ್ಕ್ರಿಪ್ಟಲ್ಲಿಯೇ ಕೆಲವು ಹಿಡಿತಗಳನ್ನು ತಂದುಬಿಡ್ತಾರೆ. ನಿಮ್ಮದು, ನಿಮ್ಮ ಪಾತ್ರ ನಿಮ್ಮ ವೈಯಕ್ತಿಕ ಪಾತ್ರ ಅಲ್ಲ, ಅದು ಎಂಟೈರ್ ಸ್ಕ್ರಿಪ್ಟಿಗೆ ಸಂಬಂಧಪಡುವ ಪಾತ್ರ. ಹಾಗಾಗಿ ನಿಮಗೆ ಇಷ್ಟೇ ಸಾಕು ಅಂತ ನಿಯಂತ್ರಿಸಿಬಿಡ್ತಾರೆ. ಎಷ್ಟು ಯಾವುದೇ ನಾಟಕ, ಈಗ ತುಗ್ಲಕ್ ನಾಟಕವನ್ನೇ ನೋಡಿ. ತುಗ್ಲಕ್ನಲ್ಲಿ ನಾವು ತುಗ್ಲಕ್ಕನ್ನು ಬೇರೆ ಥರನೂ ಮಾಡ್ಬೋದು, ಪ್ರಯೋಗ ಅಂತ, ಪ್ರಯೋಗದಲ್ಲಿ ಪ್ರಯೋಗ ಅಂತ ಮಾಡಿದ್ದಾರೆ. ಎಷ್ಟೋ ತುಗ್ಲಕ್ ನಾಟಕವನ್ನಂತೂ ಅನೇಕ ಬಗೆಯ ಪ್ರಯೋಗಗಳಿಗೆ ಅದನ್ನು ಅಳವಡಿಸಿದ್ದಾರೆ. ರಾಜರ ವೇಷದಲ್ಲಿ ರಾಜ ಇವರೆಲ್ಲ ಐತಿಹಾಸಿಕ ವಿಚಾರಗಳನ್ನು ಹಾಗೆಯೇ ಐತಿಹಾಸಿಕವಾಗಿಯೇ ತಗೊಂಡು ಬಂದು ನಾಟಕವನ್ನು ತುಗ್ಲಕ್ ಮಾಡಿದ್ದಾರೆ. ಬರೇ ಕಾಸ್ಟ್ಯೂಮ್ಸ್, ಬರೇ ಪಂಚೆ ಶರ್ಟ್ ಪೈಜಾಮ ಧರಿಸಿಕೊಂಡು ತುಗ್ಲಕ್ ನಾಟಕ ಆಡಿದ್ದಾರೆ. ಆ ಥರದ ಯಾವ ರೀತಿಯ ಪ್ರಯೋಗವನ್ನು ಮಾಡೋದಕ್ಕೂ ಕೂಡ ನಟ ಇಲ್ಲಿ ಸ್ವತಂತ್ರನಾಗಿರ್ತಾನೆ. ಒಂದೇ ಒಂದು ಬೇಕಾದ್ದೇನು ಅಂತ ಹೇಳಿದರೆ, ನಟನಿಗೆ ಪ್ರೇಕ್ಷಕರ ಬಗ್ಗೆ ಎಚ್ಚರಿಕೆ. ನಮ್ಮ ಹವ್ಯಾಸಿ ರಂಗಭೂಮಿ ಎಲ್ಲಿ ಬಿತ್ತು ಅಂತ ಕೇಳಿದರೆ, ಅವ ಪ್ರೇಕ್ಷಕರನ್ನ ಕಡೆಗಣಿಸಿದ. ನಾವಾಗ ಶಶಿಧರ್ ಮತ್ತು ನಾವು ಮಾತಾಡ್ತಿದ್ದೆವು ಪ್ರೇಕ್ಷಕರನ್ನ ಕಡೆಗಣಿ. ಪ್ರೇಕ್ಷಕರ ಕುರಿತಾದಂತಹ ನಿರ್ದೇಶಕನ ದೃಷ್ಟಿಕೋನ ಹೇಗಿರಬೇಕು ಅಂತ ಹೇಳಿದರೆ, ನಾನೂ ನಾಟಕವನ್ನು ಎಂಜಾಯ್ ಮಾಡ್ತಾ ಇದ್ದೇನೆ, ನನ್ನ ಹಾಗೇನೆ ಪ್ರೇಕ್ಷಕರು ನಾಟಕವನ್ನು ಎಂಜಾಯ್ ಮಾಡಬೇಕು. ಹಾಗಾದಾಗಲೇ ಇಡೀ ರಂಗಭೂಮಿ ಒಂದು ಸಮಗ್ರ ರಂಗಭೂಮಿ ಆಗುವಂಥದ್ದು ಎನ್ನುವಂಥ ಕಲ್ಪನೆ, ಪ್ರೇಕ್ಷಕರ ಅಭಿಪ್ರಾಯದ ಮೇಲೆ ನಿಲ್ಲುವಂಥ ಕಲ್ಪನೆ ನಿರ್ದೇಶಕನಿಗೆ ಇರಬೇಕು ಅಂತ.
2: ಇಲ್ಲಿ ನೀವು ಹೇಳ್ತಾ ಇದ್ದಂಥಗೆ ಒಂದಿಷ್ಟು ವಿಷಯಗಳು ನೆನಪಾಗ್ತದೆ. ಈಗ ಪ್ರೇಕ್ಷಕರು ಮತ್ತು ನಟರು, ಈ ಹವ್ಯಾಸಿ ರಂಗಭೂಮಿ ಬಂದ ಮೇಲೆ, ವಿಶೇಷವಾಗಿ ರೆಪರ್ಟರಿ ರಂಗಭೂಮಿ ಬಂದ ಮೇಲೆ ಹೆಚ್ಚಿನ ನಿಯಮಾವಳಿಗಳನ್ನು ಪ್ರೇಕ್ಷಕರ ಮೇಲೆ ಹಾಕ್ತಾ ಇರ್ತಾರೆ ಅವರು. ಮೊದಲು ನೀವು ಮೊಬೈಲ್ ಬಂದ್ ಮಾಡಿ, ಎದ್ದು ಓಡಾಡಬೇಡಿ, ಜಾಸ್ತಿ ಮಾತಾಡಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ, ಸಮಯಕ್ಕೆ ಸರಿಯಾಗಿ ಬರ್ರಿ, ಎಲ್ಲ ರೀತಿಯ ನಿಯಮಗಳನ್ನು ಪ್ರೇಕ್ಷಕರಿಗೆ ಅಳವಡಿಸಿ ಆಮೇಲೆ ನಾವು ಹೀಗೆ ಮಾಡ್ತಾ ಇದ್ದೀವಿ, ಹೀಗೆ ನೋಡಿ ಕಂಡೀಷನ್ಸ್ ಹಾಕ್ತಾ ಹಾಕ್ತಾ. ಇದಕ್ಕೆ ಪೂರಕವಾಗಿ ನಾವು ಕಳೆದ ಅನೇಕ ವರ್ಷ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನೀವು ಬನಶಂಕರಿ ಜಾತ್ರೆ ಬಗ್ಗೆ ಗೊತ್ತು, ಕೊನೆಯ ಪಕ್ಷ 15-20 ಕಂಪನಿಗಳು ಬೆಳಗ್ಗೆ 10 ರಾತ್ರಿ 12 ನಾಟಕಗಳನ್ನು ಮಾಡ್ತವೆ ಅಲ್ಲಿ, ವೃತ್ತಿ ನಾಟಕಗಳನ್ನು 3-3.5-2.5 ಶೋಗಳು ನಿರಂತರವಾಗಿ. ನಾನು ಹೇಳ್ತಾ ಇರೋದು 15-20 ಕಂಪನಿಗಳು ಪ್ರತಿ ದಿವಸ 4-5 ಶೋಗಳನ್ನು ಮಾಡ್ತಾರೆ, ಬುಕ್ ಮಾಡ್ತಾರೆ, 1000 ಜನ ನಾಟಕಗಳನ್ನು ನೋಡ್ತಾರೆ ಅಲ್ಲಿ, ವೃತ್ತಿ ನಾಟಕಗಳನ್ನು. ಆದರೆ ಒಂದೊಂದು ನಾಟಕ ಕಂಪನಿಯಲ್ಲಿ ಪ್ರೇಕ್ಷಕರ ಸಂಖ್ಯೆ ಸುಮಾರು 500, ಕನಿಷ್ಠ ಅಂದರೆ 500. ನನ್ನ ಪ್ರಶ್ನೆ ಅಥವಾ ನನ್ನ ಒಂದು ಈ ಒಂದು ಗೊಂದಲ ಏನು ಅಂತಂದರೆ, ಅಲ್ಲಿ ಯಾವುದೇ ಒಂದು ಸಣ್ಣದಾದಂಥ ನಿಯಮಾವಳಿಗಳು ಕೂಡ ಪ್ರೇಕ್ಷಕರಲ್ಲ. ಪ್ರೇಕ್ಷಕರು ಒಂದೇ ಒಂದು ನಿಯಮಾವಳಿ ಏನು, ದುಡ್ಡು ಕೊಟ್ಟು ಬರಬೇಕು ಅಷ್ಟೇ, 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ. ಅವ ಎಷ್ಟೋ ಜನ ಮದ್ಯಪಾನ ಮಾಡಿ ಬಂದಿರ್ತಾರೆ, ಎಷ್ಟೋ ಜನ ಸಿಗರೆಟ್ ಸೇರ್ತಾ ಇರ್ತಾರೆ, ಎಷ್ಟೋ ಜನ ಏನೋ ತಿಂತಾ ಇರ್ತಾರೆ, ಎಷ್ಟೋ ಜನ ಆ ಹೂ ಅಂತಿರ್ತಾರೆ, ಸಿಟಿ ಹೊಡಿತಾರೆ, ಸಿಳ್ಳು ಹೊಡಿತಾರೆ, ಮೊಬೈಲ್ ಬರ್ತದೆ, ಎಲ್ಲ ಬರ್ತದೆ. ಆದರೆ ಏನು ಅಂತಂದರೆ ಅಲ್ಲಿ ನಿರ್ದೇಶಕ ಯಾವುದನ್ನು ಏನು ಹೇಳೋದಿಲ್ಲ. ಹಾಗಾದರೆ ಈ ನಿಯಮಾವಳಿಗಳು ಹವ್ಯಾಸಿಗಳಲ್ಲಿ ಏನು ಅಂತಂದರೆ, ಹಾಗಾದರೆ ನಮ್ಮ ಮಾತು ಮರೆತು ಹೋಗುತ್ತೆ, ನಟರಿಗೆ ಕಾನ್ಸಂಟ್ರೇಷನ್ ಹೋಗುತ್ತೆ, ಹಾಗಾದರೆ ವೃತ್ತಿಪರ ನಟರಲ್ವಾ? ಇದು ಒಂದು. ಈ ಥರದ ಸಂಗತಿಗಳನ್ನು ನಾವು ನೋಡ್ತಾ ಇದ್ದಾಗ, ಈಗ ನೀವು ಹೇಳ್ತಾ ಬಂದಿರಿ ನಟರ ಬಗ್ಗೆ ಹೇಳಿದ್ರಿ, ಈಗ ನಮ್ಮಲ್ಲಿ ಏಣಿಗೆ ಬಾಳಪ್ಪವರು ಇದ್ದರು, ಅದ್ಭುತವಾದಂಥ ನಟರು, ಸುಭದ್ರಮ್ಮ ಮನಸ್ಸರು ಇದ್ದರು, ಅದ್ಭುತ ದುರ್ಗಾದಾಸರಿದ್ದರು. ಇವರೆಲ್ಲರೂ ಆ ನಟನೆಯನ್ನು ಮಾಡುವಾಗ ಪ್ರೇಕ್ಷಕರನ್ನು, ಪ್ರೇಕ್ಷಕರು ಕಾಣಿಸ್ತಾನೇ ಇರಲಿಲ್ಲ, ಆದರೆ ನಟ ಕಾಣಿಸ್ತಾ ಇದ್ದ. ಈ ರೀತಿಯ ಸಂಗತಿಗಳನ್ನು ನೀವು ಹೇಳಿದ್ರಲ್ಲ, ಈಗ ಪ್ರೇಕ್ಷಕರನ್ನು ನಾವು ಎಷ್ಟರ ಮಟ್ಟಿಗೆ ಕಡೆಗಣಿಸ್ತಾ ಇದ್ದೀವಿ ಅಥವಾ ಎಷ್ಟರ ಮಟ್ಟಿಗೆ ಇದನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಪ್ರಶ್ನೆ ತಾಕಲಾಟಗಳು ಬಂದೇ ಬರ್ತದೆ. ಅದಾವುದು
3: ಒಂದು, ಇವರು ಹೇಳಿದ ಹಾಗೆ ಇಡೀ ಪ್ರೇಕ್ಷಕರ ಮೇಲೆ ಅನೇಕ ಏನು ಕಾನೂನಾತ್ಮಕವಾದಂತಹ ಒಂದು ಪ್ರೆಷರ್ನ ತಂದುಬಿಡ್ತಾರೆ ಫಸ್ಟಿಗೇನೆ. ಈಗ ನೀವು ಬೆಂಗಳೂರಿನಲ್ಲಿ ರಂಗಶಂಕರದ ಒಳಗಡೆ ಹೋದರೆ 7:45 ಒಳಗಡೆ ನೀವು ಅದರ ಒಳಗಡೆ ಇರಬೇಕು, 1 ನಿಮಿಷ ತಪ್ಪಿದರೆ ನಿಮಗೆ ಪ್ರವೇಶ ಇಲ್ಲ, ನೀವು ವಾಪಸ್ ಹೋಗಬೇಕಷ್ಟೆ. 8 ಹುಡುಗನನ್ನು ತಗೊಂಡು ಬಂದರೆ ನಿಮಗೆ ಅವ ಹೊರಗಡೆ ನಿಲ್ಲಬೇಕು, ಇವ್ರು ಬೇಕಾದ್ರೆ ನೋಡಬೇಕು, ಅಮ್ಮ ಬೇಕಾದ್ರೆ ನೋಡಬೇಕು, ಮಗ ಹೊರಗಡೆ ನಿಲ್ಲಬೇಕು, ಯಾರಿಗೂ ಬೇಡ ಅಂತ ಹೇಳ್ಕೊಂಡು ಅವ್ರು ಎದ್ದು ಹೋಗ್ತಾರೆ. ಈ ಥರದ ಕಂಡೀಷನ್ಸ್ ಪ್ರಾರಂಭ, ಅಲ್ಲಿ ನಾಟಕ ಪ್ರಾರಂಭ ಆಗಬೇಕಾದ್ರೇ ಗಿರೀಶ್ ಕಾರ್ನಾಡರದೊಂದು ಮೆಸೇಜ್ ಬರುತ್ತೆ, ಅದು ಪರ್ಮನೆಂಟ್, ಅವರಿಲ್ಲ ಆದರೆ ಅವರ ಮೆಸೇಜ್ ಪರ್ಮನೆಂಟ್. ಅದು ರಂಗಭೂಮಿಯಲ್ಲಿ ಮೊಬೈಲ್ ಬಳಕೆ ಮಾಡಬೇಡಿ ಅಂತ ಇತ್ಯಾದಿ ಸೂಚನೆಗಳನ್ನು, ಆ ಸೂಚನೆಗಳಿಗೆ ಸ್ಟ್ರಿಕ್ಟಾಗಿರ್ತದೆ. ಎಲ್ಲಾದರೂ ಒಂದು ಮೊಬೈಲ್ ರಂಗಭೂಮಿ ಅಲ್ಲಿ ಅಲ್ಲಿ ಆಡಿಯನ್ಸ್ ಕೂತಲ್ಲಿ ಆಡಿಯನ್ಸ್ನಲ್ಲಿ ಹೀಗೆ ಬಂತು ಅಂತೇಳಿ ಆದರೆ ಒಂದು ಲೈಟ್ ಮಿನುಗಿದಂತಾದರೆ ಎಲ್ಲೋ ಒಂದು ಕಡೆ ರಪ್ಪನೆ ಬಂದುಬಿಡ್ತಾರೆ. ಅದು ಹೇಗೆ ಬರ್ತಾರೆ, ಅವರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ. ನಾನು ಕೂಡ ಈ ಥರದ ಆಟ ಮಾಡಿ ಒಮ್ಮೆ ಸಿಕ್ಕಿಬಿದ್ದಿದ್ದೆ. UKಯಲ್ಲಿ ಯು ಕೆಯಲ್ಲಿ 42nd Street ನಾಟಕ ನೋಡ್ತಾ ಇದ್ದೆ. ಅಲ್ಲಿ ಅವಕಾಶವಿಲ್ಲ, ನನಗಂತೂ ತುಂಬ ಆಸೆ ಆಯಿತು ಒಂದು ಫೋಟೋ ತೆಗೀಲಿಕ್ಕೆ. ಕ್ಲಿಕ್ ಮಾಡಿಬಿಟ್ಟೆ, ಕ್ಲಿಕ್ ಮಾಡಿ ಆಯಿತು. ಮರುಕ್ಷಣದಲ್ಲಿ ಹೊರಗಡೆ ಹೋಗಬೇಕಿದ್ರೆ ಅವರು ಏನು ಅಲ್ಲಿ ಏನು ಅಡ್ಡಿಪಡಿಸಲಿಲ್ಲ, ಹೊರಗಡೆ ಹೋಗಬೇಕಿದ್ರೆ ನನ್ನ ಮೊಬೈಲ್ ಸೀಸ್ ಆಯಿತು. ಅದನ್ನು ವಾಪಸ್ ಕೊಡಬೇಕಾದ್ರೆ ದೊಡ್ಡ ಒಂದು ಪ್ರೊಸೀಜರ್ ಇದೆ ಅದಕ್ಕೆ, ಅದು ಕೈಗೆ ಸಿಗಬೇಕಾದ್ರೆ. ನಾನು ಇಲ್ಲಿಂದ ಹೊರಗಡೆಯಿಂದ ಹೋದವ, ನನಗೆ ಅಲ್ಲಿ ಯಾರು ನನಗೆ ಸಹಾಯಕ್ಕೆ ಬರ್ತಾರೆ? ಆದರೆ ನಮ್ಮ ಟೀಮ್ ಯಾರೋ ಇತ್ತು, ಏನೋ 3-4 ದಿವಸ ಕೆಲಸ ಮಾಡಿ ಅದು ಕೈಗೆ ಬಂತು ಕೊನೆಗೂ. ಈ ಥರ ಇಷ್ಟು ಸ್ಟ್ರಿಕ್ಟ್ ಆಡಿಯನ್ಸನ್ನ ಮೇಲೆ, ಇವರು ಹೇಳಿದಾಗೇನೆ ಆಡಿಯನ್ಸಿನ ಮೇಲೆ ಈ ಥರದ ಪ್ರೆಷರ್ ತರಬೇಕಾ ಒಂದು ನಾಟಕ ನೋಡಲಿಕ್ಕೆ? ನಮ್ಮ ಫ್ರೀಡಮ್ ಎಲ್ಲಿಗೆ ಹೋಯಿತು? ಈ ಪ್ರಶ್ನೆಯನ್ನು ನಾವು ಎತ್ತಬಹುದು. ಆದರೆ ಒಂದು ಬಗೆಯ ಶಿಸ್ತು ರಂಗಭೂಮಿಯ ಮೇಲೆ ಇರಬೇಕಾಗಿದೆ. ಶಿಸ್ತಿಲ್ಲದ ರಂಗಭೂಮಿಗೆ ಅರ್ಹತೆ ಇಲ್ಲ. ಈಗ ವೃತ್ತಿ ರಂಗಭೂಮಿಯಲ್ಲಿ ಕೆಲವೊಮ್ಮೆ ಹೇಗೆ ಅಂದು ಆಡಿಯನ್ಸ್ನ ಮಧ್ಯೆ ಅವರು ಸ್ಟೇಜಿಗೆ ಬಂದುಬಿಡ್ತಾರೆ, ಅವರು ಟೈಟ್ ಆಗಿಬಿಟ್ಟು ಒಂದು ಇಷ್ಟು ನೋಟುಗಳನ್ನೆಲ್ಲ ತಗೊಂಡು ಬಂದುಬಿಟ್ಟು ಇಲ್ಲಿ ಚೆಲ್ಲಿಬಿಡ್ತಾರೆ, ಎಲ್ಲ ಮಾಡ್ತಾರೆ. ಅವಾಗ ಏನೋ ಒಂದು ಆಭಾಸಗಳಾಗ್ತವೆ, ಒಂದು ಎಜುಕೇಟೆಡ್ ಜನಗಳ ಮಧ್ಯದಲ್ಲಿ ಇದೆಲ್ಲ ಎಂಥದಪ್ಪ ಇದೆ, ಈ ಕುಡುಕರ ಮಧ್ಯದಲ್ಲಿ ಬಂದು ಕೂತ್ನಲ್ಲ ನಾನು ಅಂತ ಒಂದು ಆಗುತ್ತೆ.
2: ಅಲ್ಲ, ಆ ಶಿಸ್ತು ಹೌದು. ಹಾಗಾದರೆ ಇನ್ನೂ ಒಂದು ಅಂತಂದರೆ, ಆ ಪ್ರೇಕ್ಷಕರಿಂದ ಶಿಸ್ತನ್ನು ಬಯಸುವಾಗ ಎಷ್ಟೋ ನಾಟಕಗಳನ್ನು ನಾವು ಪ್ರೇಕ್ಷಕರ ಮಧ್ಯನ ನಾವೇ ಒಯ್ತೇವಲ್ಲ,
3: ಪ್ರೇಕ್ಷಕರ
2: ಮಧ್ಯದಲ್ಲಿ ನಾವೇ ಒಯ್ತೇವಲ್ಲ
3: ಎಷ್ಟೋ ನಾಟಕಗಳನ್ನು. ಹೌದು,
2: ಪ್ರೇಕ್ಷಕರ ಮಧ್ಯನೇ ನಾಟಕಗಳಾಗುತ್ತೆ.
3: ಆಗುತ್ತವೆ,
2: ಅದಕ್ಕೂ ಇದಕ್ಕೂ ಏನು
3: ಆಗುತ್ತೆ? ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಸಂದರ್ಭಕ್ಕೆ ಹೊಂದಿಕೊಂಡು ಒಂದು ನಾಟಕದಲ್ಲಿ ಈ ತರ ನಿರ್ದೇಶಕ ಯೋಚನೆ ಮಾಡ್ತಾನೆ ಅಂತ ಹೇಳಿ ಪ್ರೇಕ್ಷಕರ ಮಧ್ಯದಿಂದ ಒಂದು ಮೆರವಣಿಗೆ ಹೊರಟ್ರೆ ಕರಿಮಾಯಿಯಲ್ಲೆಲ್ಲ ಮಾಡ್ತಾರೆ,
2: ಬಹಳಷ್ಟಿದೆ. ಪ್ರತಿಯೊಬ್ಬ ಪ್ರೇಕ್ಷಕರನ್ನು ಕೂಡ ನಟರನ್ನಾಗಿ ಮಾಡಿದಂತಹ ನಾಟಕಗಳಿದೆ, ಪ್ರತಿಯೊಬ್ಬ ಪ್ರೇಕ್ಷಕನನ್ನ
3: ಇವೆ
2: ಪ್ರಯೋಗಗಳು.
3: ಅದೇ ಅದು ಏನು ಅಂತ ಹೇಳಿದ್ರೆ, ಅದು ನಾಟಕಕ್ಕೆ ಅನಿವಾರ್ಯ ಅಂತ ನಿರ್ದೇಶಕನಿಗೆ ತೋರಿದಾಗ ಮಾತ್ರ ಆ ಥರದ ಪ್ರಯೋಗವನ್ನು ಮಾಡುವಂಥದ್ದಿದೆ. ನಿರ್ದೇಶಕ ಅಂದುಕೊಳ್ಬೇಕು, ಇದು ಪ್ರೇಕ್ಷಕರ ಮಧ್ಯದಿಂದ ಬಂದರೆ ಎಲ್ಲರ ಇನ್ವಾಲ್ವ್ಮೆಂಟ್ ಸಿಗುತ್ತೆ ಈ ನಾಟಕಕ್ಕೆ, ಹಾಗಾಗಿ ಅದು ಸಕ್ಸಸ್ ಆಗುತ್ತೆ ಎನ್ನುವಂಥ ಒಂದು ಕಲ್ಪನೆ ಇರ್ತದೆ ನಿರ್ದೇಶಕರಿಗೆ, ಹಾಗಾಗಿ ಆ ಥರ ಮಾಡ್ತಾರೆ.
2: ಈಗ ಇಲ್ಲಿ ಆ ಥರದ್ದಿದ್ದಾಗ ಒಬ್ಬ ನಾಟಕಕಾರರಾಗಿ ನೀವು ಅನೇಕ ನಾಟಕಗಳನ್ನು ಬರೆದಿದ್ದೀರಿ. ಇತ್ತೀಚೆಗೆ ತಾವು ಬರೆದಂಥ ನಾಟಕ ಚಾರು ವಸಂತ, ಆ ನಾಟಕದಲ್ಲೂ ಕೂಡ ತಾವು ಒಬ್ಬ ನಾಟಕಕಾರನಿಗೆ ನಾಟಕವನ್ನು ಬರೆಯುವಾಗ ಈ ರೀತಿಯ ವಿಚಾರಗಳನ್ನು, ಅಂದರೆ ಪ್ರೇಕ್ಷಕರನ್ನ ಒಳಗೊಳ್ಳುವ ರೀತಿಯಲ್ಲಿ ವಿಚಾರ ಇಟ್ಟುಕೊಂಡು ಪಠ್ಯವನ್ನು ರಚಿಸುವಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರಾ?
3: ಪ್ರೇಕ್ಷಕರ ಈಗ ನಾಟಕಕಾರ ಅಂತ ಅನ್ನುವ ಒಬ್ಬ ವ್ಯಕ್ತಿಗೆ ರಂಗಭೂಮಿಯ ಒಟ್ಟಾರೆ ಒಂದು ಕಲ್ಪನೆ ಬೇಕಾಗುತ್ತೆ. ರಂಗಭೂಮಿಯಲ್ಲಿ ಒಟ್ಟು ರಂಗಭೂಮಿಯಲ್ಲಿ ಎಷ್ಟು ಜಾಗ ಇದೆ, ಎಷ್ಟು ಪಾತ್ರಗಳಲ್ಲಿ ಕೆಲಸ ಮಾಡ್ಬೋದು, ಗುಂಪುಗಳು ಏನು ಮಾಡ್ಬೋದು, ಈ ಥರ ಎಲ್ಲ ಆ ಥರದ ರಂಗಭೂಮಿಯ ಒಟ್ಟಾರೆ ಕಲ್ಪನೆಯನ್ನು ತನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನಾಟಕಕಾರ ನಾಟಕವನ್ನು ಬರೀತಾನೆ ಸಾಮಾನ್ಯವಾಗಿ. ಅದು ಹಾಗೆ ಮಾಡದೆ ಹೋದರೆ ಏನಾಗ್ತದೆ, ಕುವೆಂಪು ತಮ್ಮ ಶೂದ್ರ ತಪಸ್ವಿ ನಾಟಕದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಅದರ ಮುನ್ನುಡಿಯಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ, ಈ ನಾಟಕ ವೇದಿಕೆ ರಂಗಭೂಮಿಗೆ ತರುವ ನಾಟಕವಲ್ಲ, ಇದು ಕೇವಲ ಓದು ನಾಟಕ, ನೀವು ಓದಿದ್ರಷ್ಟೇ ಸಾಕು ಅಂತ ಹೇಳಿದ್ದಾರೆ. ಆಮೇಲೆ ಅದರ ರಂಗ ಸಾಧ್ಯತೆಗಳನ್ನು ಕಂಡುಕೊಂಡು ಈಗಿನ ನಿರ್ದೇಶಕರು ಅದನ್ನು ಒಳ್ಳೆಯ ರಂಗಭೂಮಿಯ ಪ್ರಯೋಗವನ್ನಾಗಿ ಮಾಡಿದ್ದಾರೆ. ಅಂದರೆ ಹೇಗಿತ್ತು ಆಗಿನ ದಿವಸಗಳ ಕಲ್ಪನೆ ಅಂತ ಹೇಳಿದರೆ, ಇದು ವೇದಿಕೆಗೆ ಬರಬಹುದು, ಇದು ವೇದಿಕೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾಟಕಕಾರ ಯೋಚನೆ ಮಾಡ್ತಾನೆ, ರಂಗಭೂಮಿಯ ಸಾಧ್ಯತೆಗಳಿರುವಂತಹ ನಾಟಕಗಳನ್ನೇ ಈಗಿನ ಕಾಲದಲ್ಲಿ ನಾಟಕಕಾರರು ಬರೀತಾರೆ. ಬರೆಯುವಾಗ ಅವರಿಗೆ ರಂಗಭೂಮಿ ತಲೆಗೆ ಬರಲಿಲ್ಲ ಅಂತ ಆದರೆ ಅದು ನಾಟಕವೇ ಆಗೋದಿಲ್ಲ.
2: ಅದಿದೆ ಈಗಲೂ ಕೂಡ ಅನೇಕ ಜನ ನಿರ್ದೇಶಕರು ನಾವು ಹೇಳ್ತೀವಲ್ಲ, ಈಗ ರಾಷ್ಟ್ರೀಯ ನಾಟಕ ಶಾಲೆಯಿಂದ ಬಂದಿರುವಂಥ ನಿರ್ದೇಶಕರಾಗಿರ್ಬೋದು ಅಥವಾ ಇಲ್ಲಿಯ ನಿರ್ದೇಶಕರಾಗಿ, ಎಷ್ಟೋ ಜನಕ್ಕೆ ಸಿದ್ಧ ನಾಟಕಗಳನ್ನು ಬಿಟ್ಟು ಕೊಲಾಜ್ಗಳ ಪ್ರಯೋಗಗಳನ್ನು ಮಾಡ್ತಾ ಇದ್ದಂತ ನಾವು ನೋಡ್ತಾ ಇದ್ದೀವಿ. ಅಂದರೆ ಅವರಿಗೆ ನೇರವಾಗಿ ನಾಟಕಗಳು ಸಿಗ್ತಾ ಇಲ್ಲ ಅಥವಾ ನಾಟಕಗಳು ನಾಟಕಗಳಾಗಿ ಕಾಣಿಸ್ತಾ ಇಲ್ಲ, ನಾಟಕಗಳು ಇದಕ್ಕಿಂತನೂ ಭಿನ್ನವಾದಂಥದ್ದು ನಾನೇನೋ ಮಾಡಬೇಕು ಅಂತೇಳಿ ಶುರು ಮಾಡ್ತಾ ಇದ್ದಾರಲ್ಲ.
3: ಹೌದು, ತುಂಬ ಪ್ರಯೋಗಗಳು ರಂಗಭೂಮಿಯಲ್ಲಿ ಆಗ್ತಾ ಇವೆ. ಒಂದು ನಾಟಕಗಳು ಸಿಗ್ತಾ ಇಲ್ಲ ಅಂತಂದರೆ ನಾಟಕಗಳನ್ನು ಯಾರು ಓದುವರಿಲ್ಲ, ಕಾದಂಬರಿಗಳನ್ನು ಓದುವ ಹಾಗೆ ನಾಟಕ ಓದ್ತಾರೆ ಯಾರಾದರೂ? ನಾಟಕ ಓದಬೇಕಾದ್ರೆ ಆ ನಾಟಕ ಓದುವ ಓದುಗನಿಗೆ ಎಲ್ಲ ಪಾತ್ರಗಳು ಸ್ಟೇಜ್ನಲ್ಲಿ ಏನೇನು ಕ್ರಿಯೆಯನ್ನು ಚಟುವಟಿಕೆಯನ್ನು ಮಾಡ್ತವೆ ಎನ್ನುವಂಥದ್ದು ಅವರ ತಲೆಗೆ ಹೋಗಬೇಕು. ಪಾತ್ರಗಳನ್ನೆಲ್ಲ ಇಟ್ಟುಕೊಂಡು ಅವರು ಆ ನಾಟಕವನ್ನು ಓದಿದ್ರೆ ಸರಿ. ಅಂಥವರು ಯಾರು ಅಂತ ಹೇಳಿದರೆ ಕೇವಲ ನಟರು ಮಾತ್ರ. ಅದು ಯಾವಾಗ ಅಂತ ಹೇಳಿದರೆ ತಾವು ರಂಗಭೂಮಿ

0: ಬಹಳ ಆಗೋದೇ ಅಲ್ಲ,
1: ಆಗ್ಬಾರ್ದು ಅಂತಿಲ್ಲ. ನಾನು ಈಗ ಒಂದು ನಾಟಕವನ್ನು ಓದ್ತಾ ಬರ್ತಾ ಒಂದು ನಾಟಕವನ್ನು ಓದ್ತಾ ಇದ್ದೆ. ಅದು ನವಿಲಿನ ಮೊಟ್ಟೆಗಳು ಅಂತ ಒಂದು ರೂಪಕ. ಅದು ಅದರಲ್ಲಿ ಎಲ್ಲೂ ಸಂಭಾಷಣೆಯಾಗಿಲ್ಲ, ಇಡೀ ನಾಟಕವೇ ಸಂಭಾಷಣೆ ಇಲ್ಲದೆ ಒಂದು ಗೇಯ ರೂಪಕ. ಎಲ್ಲರೂ ಅನೇಕರು ಬರ್ದಿದ್ದಾರಲ್ಲ ಗೇಯ ನಾಟಕಗಳನ್ನ, ಆತ ನಮ್ಮ ಆಕಾಶವಾಣಿಯಲ್ಲಂತೂ ಅಂಥವುಗಳು ಬೇಕಾದಷ್ಟು ಬರ್ತವೆ. ಆ ಥರದಲ್ಲಿ ಸಂಭಾಷಣೆ ಇಲ್ಲದ ನಾಟಕಗಳೆಷ್ಟೋ ಇವೆ. ಪ್ರಯೋಗ
0: ಸಂಭಾಷಣೆಗಳಿಲ್ಲದ ನಾಟಕಗಳಿದೆ, ಮೌನ ನಾಟಕಗಳಿದೆ, ಮೈಮ್ ಇದೆ, ಈಗ
1: ಮೈಮು ಇದೆ,
0: ಮೈಮ್ ಇದೆ ಇಲ್ಲಂತಲ್ಲ. ಈಗ ವಾಟರ್ ಅಂತ ಹೇಳಿ ಒಂದು ನಾಟಕವನ್ನ ನಾವು ನೋಡಿದಾಗ ಇಡೀ ನಾಟಕದಲ್ಲಿ ಅತ್ಯಂತ ಕಡಿಮೆ ಅಂದ್ರೆ ಒಂದು ಮೂರನ ನಾಲ್ಕು ಸಂಭಾಷಣೆಗಳು ಮಾತ್ರ ಇರಬೇಕು, ಒಂದೂವರೆ ಗಂಟೆ ನಾಟಕ ವಾಟರ್ ಅಂತ ಹೇಳಿ. ಸೊ ಅಂದ್ರಲ್ಲಿ ನೀರು ಬೀಳುವ ಒಂದು ಪ್ರಕ್ರಿಯೆನೇ ನಾಟಕದ ಕ್ರಿಯೆಯಾಗಿ ಬದಲಾವಣೆ ಆಗೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ಹಾಗಾದ್ರೆ ಪಠ್ಯ ಇದೆಯಾ? ಇದೆ. ಪ್ರಯೋಗ ಇದೆಯಾ? ಪ್ರಯೋಗಾತ್ಮಕವಾದಂತಹ ಸಂಗತಿಯಲ್ಲಿದೆ ಅಲ್ಲ. ಇವನ್ನ ನಾವು ಯಾವ ತರ ನಾವು ಸಮೀಕರಣಗೊಳಿಸಬಹುದು ಅಂತ.
1: ಪಠ್ಯ ರಚನೆ ಮಾಡುವಾತ ಕೇವಲ ಒಂದಷ್ಟು ವಿಚಾರ, ಈಗ ವೇಟಿಂಗ್ ಫಾರ್ ಗೋಡೋ ಅದರಲ್ಲಿ ನಾವು ಆ ವೈಟ್ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ನಿರೀಕ್ಷೆ ಆಡಿಯನ್ಸ್ಗೆ ಸಿಕ್ಕಾಬಟ್ಟೆ ಬೋರ್ ಹೊಡಿಬೇಕಿದ್ದು. ಆದರೆ ಆಡಿಯನ್ಸ್ ಕಾಯ್ತಾರೆ, ಇನ್ನೂ ಏನೋ ಆಗ್ತಾ ಇದೆ, ಇನ್ನೇನೋ ಆಗ್ತಾ ಇದೆ, ಕೊನೆಯಲ್ಲೇನೋ ಆಗ್ತಾ ಇದೆ ಅಂತ ಕಾಯ್ತಾರಲ್ಲ. ಆ ಕಾಯುವಿಕೆಯನ್ನು ಹೇಗೆ ನಟರ ತಲೆಯಲ್ಲಿ ತುಂಬಿಸ್ತಾರೆ, ನಟರು ಪ್ರೇಕ್ಷಕರನ್ನು ಕೂಡ ಹಾಗೇ ಕರ್ಕೊಂಡು ಹೋಗ್ತಾರೆ. ನಮ್ಮ ಪ್ರೇಕ್ಷಕರು ಕೂಡ ಕಾಯ್ತಾರೆ, ನಟರು ಕೂಡ ಕಾಯ್ತಾರೆ, ಇಬ್ಬರು ಕೂಡ ಕಾಯ್ತಾರೆ ಕಾಯುವಂತ. ಇಲ್ಲಿ ಸಂಭಾಷಣೆ ಸಾಧ್ಯತೆ ಬಹಳ ಬಹಳ ಕಡಿಮೆ. ಆದರೆ ಒಂದು ನಾಟಕ ಸಕ್ಸಸ್ ಆಗ್ತದೆ, ಬಹಳ ಪ್ರಸಿದ್ಧವಾದ ನಾಟಕ ಅದು ವೇಟಿಂಗ್ ಫಾರ್ ಗೋಡೋ. ಹೇಗಾಗುವುದಕ್ಕೆ ಸಾಧ್ಯ ಆಯಿತು? ನಾಟಕದ ಸಾಧ್ಯತೆ ಇದೆಯಲ್ಲ, ಇದು ಅಪರಿಮಿತವಾದ ಸಾಧ್ಯತೆ ಇರತಕ್ಕಂಥ ಒಂದು ಒಂದು ಒಂದು ವ್ಯವಸ್ಥೆ ಇದು. ಈಗ NEP ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಬಂದಿದೆಯಲ್ಲ, ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ರಂಗಭೂಮಿಗೆ ಸಿಕ್ಕಾಪಟ್ಟೆ ಸ್ಕೋಪ್. ನೀವು ಎಲ್ಲವನ್ನ ಮನುಷ್ಯರು ಹುಟ್ಟುವಾಗಲೇ ಅವರು ರಂಗಭೂಮಿಯವರು ಅಲ್ವೇ? ನಾವು ಪ್ರತಿಯೊಂದು ಕೂಡ ಅನುಕರಣೆ ಮೂಲಕವೇ ಮನುಷ್ಯ, ಒಂದು ಮಗು ಅಮ್ಮನನ್ನು ಕರಿಬೇಕಾದ್ರೆ ಬಾ ಅಂತ ಹೇಳಬೇಕಾದ್ರೆ ತನ್ನ ಕೈಯಲ್ಲಿ ಕಾಲಲ್ಲಿ ಬಾಯಲ್ಲಿ ಎಲ್ಲ ಪ್ರಯೋಗವನ್ನು ಮಾಡ್ತವೆ ಅವುಗಳು ಅಲ್ವೇ, ತಮ್ಮ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವುದಕ್ಕೆ. ಹಾಗಾಗಿ ನಮ್ಮ NEP ಅವರು ಅದನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರಂಗಭೂಮಿಯ ಮೂಲಕವೇ ಒಬ್ಬ ವ್ಯಕ್ತಿಗೆ ಒಂದು ವಿಚಾರವನ್ನ ಅವನ ತಲೆಗೆ ಹತ್ತಿಸುವುದಕ್ಕೆ ಸಾಧ್ಯ ಎನ್ನುವುದನ್ನು ಅವರು ಕಂಡುಕೊಂಡಿದ್ದಾರೆ. ಅದು ಒಂದು ಸತ್ಯ, ವಾಸ್ತವ ಸತ್ಯ. ಯುರೋಪಿನ ಅನೇಕ ಸ್ಕೂಲ್ಸ್ಗೆ ಹೋಗಿದ್ದೆ ನಾನು. ಸ್ಕೂಲ್ಸ್ ತರಬೇತಿ ಯಾವ ತರ ಇರ್ತದೆ ಅಂತ, ನಮ್ಮ ತರಬೇತಿಗಿಂತ ಬಹಳ ಭಿನ್ನವಾಗಿದೆ ಅದು. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳೆಲ್ಲ ಬೆಳಿಗ್ಗೆ ಬಂದ ಮೇಲೆ, ಚಿಕ್ಕ ಮಕ್ಕಳು ಬೆಳಿಗ್ಗೆ ಬಂದ ಮೇಲೆ, ಯಾರಿಗೆ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಮೇಲೆ ಆಸಕ್ತಿ ಇದೆ ಒಂದು ತಂಡ, ಅವ್ರನ್ನ ಆ ಕಡೆ ಕಳಿಸ್ತಾರೆ. ಪೇಂಟಿಂಗ್ಸ್ ಬಗ್ಗೆ ಯಾರಿಗೆ ಆಸಕ್ತಿ ಇದೆ ಅವ್ರನ್ನ ಈ ಕಡೆ ಕಳಿಸ್ತಾರೆ. ನಾಟಕದ ಬಗ್ಗೆ ಯಾರಿಗೆ ಆಸಕ್ತಿ ಇದೆ ಅವ್ರನ್ನ ಆ ಕಡೆ ಕಳಿಸ್ತಾರೆ. ಅವರ ಹಿಂದೆ ಒಬ್ಬೊಬ್ಬರ ಹಿಂದೆ, ಒಂದೊಂದು ತಂಡದ ಹಿಂದೆಯೂ ಕೂಡ ಒಬ್ಬೊಬ್ಬರು ಟೀಚರ್ಸ್ ಇರ್ತಾರೆ. ಟೀಚರ್ಸ್ ಏನೂ ಮಾಡೋದಿಲ್ಲ, ಮಕ್ಕಳನ್ನ ಅವ್ರ ಪಾಡಿಗೆ ಬಿಡ್ತಾರೆ. ಈ ನಾಟಕದ ತಣ್ಣು ಹುಡುಗ ಮಕ್ಕಳೇನ್ ಮಾಡ್ತಾರೆ ನೋಡಿ, ಎಷ್ಟು ಚಿಕ್ಕಂದಿನಲ್ಲಿ ಈ ಇದನ್ನು ಅವರು ಬೇರೆ ದೇಶಗಳಲ್ಲಿ ಯುರೋಪ್ನಲ್ಲೆಲ್ಲ ಪ್ರಯೋಗ ಮಾಡಿ ಅಭ್ಯಾಸ ಮಾಡಿಕೊಂಡಿದ್ದಾರೆ ಅಂತ. ಆ ನಾಟಕದ ವಿದ್ಯಾರ್ಥಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ, ಇಡೀ ಲೈಟಿಂಗ್ ಆಪರೇಷನ್ ಎಲ್ಲ ಅವ್ರು ಮಾಡ್ತಾರೆ ಇಲ್ಲಿ, ಡಿಮ್ಮು ಡಿಪ್ ಎಲ್ಲ ಮಾಡ್ಕೊಂಡೆಲ್ಲ ಮಾಡ್ತಾರೆ. ಸ್ಟೇಜು, ಏರಿಯಸ್, ಬ್ಯಾಲೆನ್ಸ್ ಎಲ್ಲವನ್ನು ಕೂಡ ಅವರು ಆ ಚಿಕ್ಕ ಮಕ್ಕಳಿದ್ದಾಗೆ ಆಗಲೇ ಕಲಿತು ಬಿಡ್ತಾರೆ. ಯಾವಾಗ ಈ ಸಾಧ್ಯತೆ ಇದೆಯೋ, ಚಿಕ್ಕ ಮಕ್ಕಳಿದ್ದಾಗಲೇ ಇಂತಹ ಸಾಧ್ಯತೆಗಳು ಸಿಗ್ತದೆಯೋ ಅವರಿಗೆ, ಅವರು ಸಿಕ್ಕಾಬಿಟ್ಟು ದೊಡ್ಡ ನಾಟಕರಾಗಿ ಬೆಳೆದು ಬಿಡ್ತಾರೆ ಆಮೇಲೆ. ಮತ್ತು ರಂಗಭೂಮಿ ಎನ್ನುವುದು ಅವರ ಜೀವನದ ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ ಎಷ್ಟೋ ಕಡೆಗಳಲ್ಲಿ. ಸಿನಿಮಾಗಳನ್ನು ನೋಡುವುದಿಲ್ಲ ಬದಲಿಗೆ ನಾಟಕಗಳನ್ನು ಕ್ಯೂ ನಿಂತು ನೋಡ್ತಾರೆ. ಇದು ಯುರೋಪಿನ ಸದ್ಯದ ಪರಿಸ್ಥಿತಿ.
0: ಈಗ ನೀವು ಹೇಳ್ತಾ ಇದ್ದಾಗ ನಮ್ಮಲ್ಲಿ ಹೀಗಿದ್ಲೂ ಕೂಡ ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿಶೇಷವಾಗಿ ಕಲಾವಿದರನ್ನ, ರಂಗ ಕಲಾವಿದರನ್ನ ಅಂತ್ಯಜರು ಅಂತ ಹೇಳಿ ಇಟ್ಟಿದ್ದಾರೆ.
1: ಹೌದು.
0: ಹಾಗಿಟ್ಟಾಗ ಇವತ್ತಿನ ಕಾಲಘಟ್ಟದಲ್ಲಿ ಅಥವಾ ಈಗ ಬದಲಾದ ಕಾಲಘಟ್ಟದಲ್ಲಿ ಸಮಾಜ ಇವರನ್ನು ಕೂಡ, ಈಗ ನೀವು ಹೇಳ್ತಿದ್ರೆ ಮಕ್ಕಳಲ್ಲಿ ಇದ್ದಾಗಲೇ ಅವರನ್ನ ನಟನೆಯ ಕಡೆಗೆ ಹಾಕ್ತಾರೆ. ಇವತ್ತಿಗೆ ನಮ್ಗೆ ಎಷ್ಟು ಜನ ನಾವು ಆ ತರ ಮಾಡ್ಲಿಕ್ಕೆ ರೆಡಿ ಇದ್ದೀವಿ?
1: ಇಲ್ಲ, ನಾವು ರೆಡಿ ಇಲ್ಲ. ಏನೋ ಕಳ್ಕೊಳ್ತೇವೆ ಅಂತ ನಮ್ಮ ಮಕ್ಕಳನ್ನ ಎಲ್ಲಾದ್ರೂ ನಾವು ಕರ್ಕೊಂಡೋಗಿ ನಾಟಕಕ್ಕೆ ಸೇರಿಸೋಣ ಅಂತ ಆಸೆ ಪಟ್ಟರೆ, ತಂದೆ ಆಸೆ ಪಟ್ಟರೆ ತಾಯಿ ಬಿಡೋದಿಲ್ಲ, ತಾಯಿ ಆಸೆ ಪಟ್ಟರೆ ತಂದೆ ಬಿಡೋದಿಲ್ಲ, ಕೊನೆಗೂ ಮಕ್ಕಳಿಗೆ ನಾಟಕ ಇಲ್ಲ.
0: ಹಾಗಿದ್ದಾಗ ನಿಮ್ಮ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಇದಕ್ಕಿರುವಂತಹ ಸ್ಕೋಪ್ಗಳು ಹೇಗಿದೆ?
1: ಪಠ್ಯದಲ್ಲಿ ಅಳವಡಿಕೆಯಾಗಿದೆ. ಇಲ್ಲಿ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿದ್ದಾರೆ ಇಲ್ಲಿ ಕೂತ್ಕೊಂಡು, ಅವರಿಗೆ ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ವಿಶೇಷ ಮಾಹಿತಿ ಇದೆ. ಪಠ್ಯದ ಒಳಗಡೆ ರಂಗಭೂಮಿಯನ್ನು ತರುವುದರ ಮೂಲಕ ಮಕ್ಕಳಿಗೆ ಏನ್ ಲಾಭ ಆಗುತ್ತೆ ಮತ್ತು ಯಾವ ತರ ತರ್ತಾರೆ ರಂಗಭೂಮಿ?

0: ಕಾರ್ಯಪುರ ಕೃಷ್ಣಮೂರ್ತಿಯವರು ಏನಾದ್ರು ಒಂದೆರಡು ಮಾತುಗಳನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ. ಅವ್ರಿಗೆ ಯಾಕೆ ನಾನು ಅವರ ಹೆಸರೆತ್ತಿದೆ ಅಂತ ಹೇಳಿದ್ರೆ, ಅವರು ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ಎಲ್ಲ ಅವ್ರ ತಲೆಯಲ್ಲಿ ತುಂಬಾ ವಿಚಾರಗಳಿವೆ ಅಂತ.
1: ಶಿಕ್ಷಣದಲ್ಲಿ ಒಂದು ಪಾರಂಪರಿಕವಾದ ಒಂದು ಕ್ರಮ ಬಹಳ ಹಿಂದೆ ಇದ್ದದ್ದು. ಮೆಕಾಲೆ ಅವರೆಲ್ಲ ಬಂದ ನಂತರ ಆ ಕ್ರಮ ಹೋಗಿ ಕ್ಲಾರ್ಕ್ಗಳನ್ನು ತಯಾರು ಮಾಡುವ ಕ್ರಮ ಅಂದರೆ ಪಾಠ ಮಾಡೋದು, ಅವ್ರು ಪ್ರಶ್ನೆ ಕೇಳೋದು, ಉತ್ತರ ಹೇಳೋದು, ಈ ರೀತಿ ಕರ್ಕೊಂಡು ತಗೊಂಡು ಬಂದಾಗ ಇದರ ವಿರುದ್ಧವಾಗಿ ತುಂಬ ಈ ಕ್ರಮ ಬದಲಾಗಬೇಕು ಅನ್ನೋ ಬಗ್ಗೆ ಆಗ್ರಹ ಪಡಿಸಿದ ಹಲವರು ನಾನು ಒಬ್ಬ. ಅದು ಮಾಡಿದಾಗ ಈ ಎಂಥದ್ದು ಕರ್ನಾಟಕ ಸರ್ಕಾರದ ಸರ್ವಶಿಕ್ಷಾ ಅಭಿಯಾನ ಅಂತ ಅದೊಂದು ಅದರದ್ದೊಂದು ಪ್ರಾಜೆಕ್ಟ್ ಡೈರೆಕ್ಟ್ ಆಗಿ ನನಗೆ ನಮ್ಮ ಮಾಡಿದರು. ನಾವು ಒಂದು ಪ್ರಯತ್ನ ಮಾಡಿದ್ವಿ, ಆಗ ಕೆಲವು ಪ್ರಯೋಗಗಳನ್ನು ಮಾಡಿದ್ವಿ. ಪ್ರಯೋಗಗಳನ್ನು ಮಾಡುವಾಗ DDPI ಅವರನ್ನು, ಸ್ಕೂಲ್ ಇನ್ಸ್ಪೆಕ್ಟರ್ಗಳನ್ನು, ಸೀನಿಯರ್ ಟೀಚರ್ಸನ್ನು ಕರ್ಕೊಂಡು ಕೆಲವು ಸ್ಕೂಲ್ಗಳು ಹೋಗಿ, ಬೆಂಗಳೂರು ಹತ್ರದ ಒಂದು ಸ್ಕೂಲ್ಗೆ ಹೋಗಿದ್ದು. ಯಾಕೆ ಹೇಳ್ತೀನಿ ಅಂದರೆ ಇದರ ಪ್ರಭಾವವನ್ನು ಕಸ್ತೂರಿರಂಗನ್ ಅವರಿಗೆ ತಿಳಿಸಿ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಸಿಸ್ಟಮ್ ಚೇಂಜ್ ಅಂತ ಮಾಡಿ ಹಾಕಿದರು. ಆ ಸ್ಕೂಲಿಗೆ ಹೋದಾಗ ಆ ಸ್ಕೂಲಿಗೆ ಬರ್ತವೆ ಅನ್ನೋದು ನಮ್ಗೆ ಅವ್ರಿಗೆ ಹೇಳಿರಲಿಲ್ಲ. ಅದು ಟೀಚರ್ ಎಲ್ಲ ಪಾಠ ಮಾಡಿದ್ರು. ಆ ಕ್ಲಾಸಿಗೆ ಹೋದೆವು ನಾವೊಂದು 4-5 ಜನ ಹೋದ. ಆ ಒಂದು ಹಳ್ಳಿಯ ಮಕ್ಕಳಾದ್ರಿಂದ ಕಂಡಾಪಟ್ಟೆ ಖುಷಿಯಲ್ಲಿ ಯಾರೋ ಬಂದರು ಅಂತ ಕೂತು ಖುಷಿ ಸಂತೋಷವಾಯಿತು. ಅವಾಗ ಆ ಟೀಚರೆಲ್ಲ ಅಲ್ಲಿ ಕೂತಿದ್ರು. ನಾವು ಹೋಗಿ, ಮಕ್ಕಳೇ ಹೇಗಿದೆ ಸ್ಕೂಲ್ ಅಂತ. ವಾಚಾರಾಗಿದೆ, ಕೆಲವು ಟೀಚರ್ಸ್ ಚೆನ್ನಾಗಿಲ್ಲ, ಕೆಲವರೆಲ್ಲ ಚೆನ್ನಾಗಿದೆ. ನಾವು ಕೇಳೋಕೆ ಬಡ ಬಡ ಹೇಳಿ, ನಿಮ್ಮ ಕನ್ನಡ ಟೀಚರ್ ಹೇಗಿದ್ದಾರೆ? ಒಳ್ಳೆ ಟೀಚರ್, ಒಳ್ಳೆ ಟೀಚರ್. ಅದು ಯಾರು ಕನ್ನಡ ಟೀಚರ್? ಇಲ್ದಿರಾ, ಬನ್ನಿ ಬನ್ನಿ. ಮೇಡಮ್ ನೀವೆಲ್ಲ ಪಾಠ ಮಾಡಿದ್ದೀರಾ? ಓ ಮಾಡಿದ್ವಿ. ಎಷ್ಟು? 8 ಪಾಠ ಆಗಿದೆ, ಇನ್ನು 9 ಪಾಠ ಇದೆ, 4-7 ಪಾಠ ಇದೆ. ಅದರಲ್ಲಿ 7ನೇ ಪಾಠ ಮಾಡಿದ್ದೀರಾ? ಹಾಂ ಮಾಡಿದ್ವಿ. ಏನು 7ನೇ ಪಾಠದ ಹೆಸರು? ಒನಕೆ ಓಬವ್ವ. ಒನಕೆ ಓಬವ್ವನ ಪಾಠ ಮಾಡಿದೆ. ಒನಕೆ ಓಬವ್ವ ಗೊತ್ತು ನಿಮ್ಮ ಕಥೆ ಎಲ್ಲ. ಪಾಠ ಮಾಡಿದೆ. ಮಕ್ಕಳೇ ಪಾಠ ಅರ್ಥ ಆಗಿದೆಯಾ? ಪಾ ಅರ್ಥ ಆಗಿದೆ. ಎಲ್ರಿಗೆ ಅರ್ಥ ಆಗಿದೆಯಾ? ಸರಿ, ಈ ಪಾಠದಲ್ಲಿ ಅನೇಕ ಪ್ರಶ್ನೆಗಳಿದೆ. ಉಂಟು ಸರ್, ಕಡೆಯಲ್ಲಿ ಪ್ರಶ್ನೆ ಉಂಟು ಸರ್, ಅದು ಅದಕ್ಕೆಲ್ಲ ಉತ್ತರ, ಅದು ಉತ್ತರ ಗೊತ್ತುಂಟು ಸರ್, ಅಲ್ಲೇ ಉಂಟು ಸರ್, ಎಲ್ಲ ಗೊತ್ತುಂಟು. ವೆರಿ ಗುಡ್. ಎಲ್ಲ ಪ್ರಶ್ನೆ ಉತ್ತರ ಗೊತ್ತುಂಟ. ಈಗ ನಾವು ಒಂದು ಪ್ರಶ್ನೆ ಕೇಳ್ತೇವೆ ಎಂದು. ಏನು ಪ್ರಶ್ನೆ? ಒಬ್ಬಳಿಂದ ಎದ್ದು ಸರ್ ನಿಂತ್ಕೊಂಡು. ಒಂದು ವೇಳೆ ನೀನೆ ಆ ಓಬವ್ವ ಆಗಿದ್ದಿದ್ರೆ ಏನು ಮಾಡುತ್ತಿದ್ದೆ? ಆ ಓಬವ್ವ ಏನೇನೋ ಮಾಡಿದ್ಲು, ನೀನು ಓಬವ್ವ ಆಗಿದ್ದ ಏನು ಮಾಡುತ್ತಿದ್ದೆ ಅನ್ಕೊಂಡು ಪಟಕ್ ಅಂತ ಆ ಹುಡುಗಿ ಬಾಯಲ್ಲಿ ಬಂತು. ಈ ಪ್ರಶ್ನೆ ಪುಸ್ತಕದಲ್ಲಿ ಇಲ್ಲ ಅನ್ಕೊಂಡು ಟೀಚರ್, ಹೌದು ಸರ್ ಆ ಪ್ರಶ್ನೆ ಉತ್ತರ ಇಲ್ಲ, ಮಾತ್ರ ಅಲ್ಲ ಆ ಪ್ರಶ್ನೆ ಉತ್ತರವೂ ಪಾಠದಲ್ಲಿ ಇಲ್ಲ. ನಮ್ಮ ಪಾಠದ ಕ್ರಮ, ನಮ್ಮ ಟೀಚರ್ಗಳ ಕ್ರಮ, ನಮ್ಮ ಶಿಕ್ಷಕರ ಕ್ರಮ, ನಮ್ಮ ವಿದ್ಯಾರ್ಥಿಗಳ ಕ್ರಮದ ಕಾರಣ ಆ ಪಾಠದ ಒಳಗೆ ಸಿಕ್ಕಿ ಬಿದ್ದು ಆ ಪಾಠ ಮುಗಿಸ್ಕೊಂಡು ಆ ಟೀಚರ್ ಏನ್ ಮಾಡ್ತಾರೆ, ಮೊದಲನೇ ಪ್ರಶ್ನೆಗೆ ಉತ್ತರ, 2ನೇ ಸಾಲು, 3ನೇ ಸಾಲು ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡಿ ಅದು ಚೆನ್ನಾಗಿ ಕಲಿತು ಅವ್ರ ಅದನ್ನೇ ಬಂದು ಬರೀಲಿ ಬರ ಮಾರ್ಕ್ ಹಾಕೋದು. ಇದು ಬಹಳಷ್ಟು ಬ್ರಿಟಿಷ್ ಸಿಸ್ಟಮ್ನಿಂದ ನಮಗೆ ಬಂದಂತಹ ದೊಡ್ಡ ಶಾಪವನ್ನು ನಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ಗಳಿಂದ ಹಿಡಿದು ಟೀಚರ್ಗಳವರೆಗೆ ಯಾರೂ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವೇ ಮಾಡಲಿಲ್ಲ. ಅದರಿಂದ ಇದರ ಪ್ರಥಮ ಪ್ರಯತ್ನವನ್ನು ಕೇರಳದಲ್ಲಿ ಸ್ವಲ್ಪ ಮಾಡಿದರು, ಪ್ರತಿಭಟನೆ ಬಂತು, ಆಯಿತು. ಕಡೆಗೆ ಇಲ್ಲಿ ಕೂಡ ಆಯಿತು. ಈಗ ಅದಕ್ಕೋಸ್ಕರವಾಗಿ ಕೇರಳದಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರು ಅಂದರೆ, ಕ್ವೆಶ್ಚನ್ ಪೇಪರ್ನಲ್ಲಿ ಒಂದು 50% ಕ್ವೆಶ್ಚನ್ಸ್ ಏನಿರಬೇಕು, ಟೆಕ್ಸ್ಟಿನ ವಿಷಯದ್ದಿರಬೇಕು ಅಂತು, ಟೆಕ್ಸ್ಟಲ್ಲಿ ಇರುವ ಕ್ವೆಶ್ಚನ್ಸ್ ಆಗಬಾರ್ದು ಅಂತ ಆಗಬಾರ್ದು. ನನಗೆ ಅವ್ರಿಗೆ ಗೊತ್ತಿದೆ, ಕಾಲೇಜ್ ಸ್ಕೂಲ್ಗಳ ಎಕ್ಸಾಮಿನೇಷನ್ ಇದರಲ್ಲಿ ಕೆಲಸ ಮಾಡಿದವನು ನಾನು. ಆದ್ರಿಂದ ಅಲ್ಲಿ ಡಿಫಿಕಲ್ಟಿ ಲೆವೆಲ್ ಎಷ್ಟಿರಬೇಕು ಅನ್ನುವಾಗ ವಿದ್ಯಾರ್ಥಿಗಳು ತಾಲೆ ಬಿಸಿ ಮಾಡ್ಕೊಳ್ಬೇಕು. ಯಾರಿಗೆ ಡಿಫಿಕಲ್ಟ್? ಯಾರು ಚೌಕಟ್ಟು ಒಳಗೆ ಕಲಿತಾರ ಅವರಿಗೆ ಡಿಫಿಕಲ್ಟ್, ಯಾರು ಚೌಕಟ್ಟಿನ ಹೊರಗೆ ಕೂಡ ಥಿಂಕ್ ಬಿಯಾಂಡ್ ಮಾಡಬಹುದು ಅವರಿಗೆ ಆಗತ್ತೆ ಅಂತ ಆ ಕ್ಲಾಸ್ನಲ್ಲಿ ಟೀಚರ್ ತೋರಿಸ್ತೀವಿ. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಏನ್ ಮಾಡ್ಬೇಕು? ಹಾ, ನೀವು ಪಾಠದಲ್ಲಿ ಇಲ್ಲದೆ ಇದ್ರೂ ಪರವಾಗಿಲ್ಲಮ್ಮ, ನೀನೇ ಒಂದು ಅಂದಾಜಲ್ಲಿ ಹೇಳು. ನಾನೇ ಒಬ್ಬವ ಆಗಿದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಗಂಡನಿಗೆ ಹೇಳ್ತಿದ್ವಿ, ಏನಾರ ಆಗ್ಲಿ ನೀ ಕೂತ್ಕೊ, ಊಟ ಮಾಡು, ಮತ್ತೆ ನೋಡೋಣ ಅಂತ ಹೇಳಿ ನಾನು ಅವನು ಒಟ್ಟಿಗೆ ಕೂತ ಮಾಡಿ ಆಮೇಲೆ ಮತ್ತೆ ಹೋಗುವ ಅಂತ ಮಾಡ್ತೀನಿ. ಇನ್ನೊಬ್ಬ ಇವ್ ಹೇಳುದು, ಇದು ಗಂಡ ಹೆಂಡತಿ ಮತ್ತೆ ಪತಿ ಭಕ್ತಿ ಗೌರವ ಅಲ್ಲಿ ಬೇಡ ಇರ್ಲಿ, ಇಲ್ಲಿ ಅದೆಲ್ಲ ಇರ್ಲಿ. ಗಂಡನ್ ಹೇಳುದು, ನಾನು ನೀನಿಬ್ರು ಹೋಗ, ಬಾ ಜೋರ ಮೊಬ್ಬೆ ಹಾಕುವ, ಯಾರೋ ಶತ್ರುಗಳು ಬಂದಿ ಅಂತ ಸೀದೆ ಹೋಗುವ. ಅಂದ್ರೆ ಮಕ್ಕಳಲ್ಲಿ ಇರುವಂತಹ ಕ್ರಿಯೇಟಿವಿಟಿಯನ್ನು ಎದ್ದು ತರುವಂತಹ ಈ ಪಾಠದ ಈ ಸೆಕೆಂಡ್ರಿ ಮೀನಿಂಗ್ ಅನ್ನು ತರುವಂತಹ ವ್ಯವಸ್ಥೆ ನಮ್ಮ ಈಗಿನ ಪಾಠದಲ್ಲಿಲ್ಲ, ಪ್ರಶ್ನೆಯಲ್ಲೂ ಇಲ್ಲ, ಟೀಚರ್ ತಲೆಯಲ್ಲೂ ಇಲ್ಲ. ಈ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಮಕ್ಕಳಿಗೆ ಟೀಚರ್ಸ್ಗಳಿಗೆಲ್ಲ, ಇಲ್ಲಿ ಟೀಚರ್ಸ್ ಇದ್ದೀರಾ ಕೆಲವರು, ಟೀಚರ್ಸ್ ಇದ್ರೆ ಬಹಳ ದೊಡ್ಡ ಚಾಲೆಂಜ್ ಏನಂದ್ರೆ, ನಿಮ್ಮ ಕ್ಲಾಸ್ ರೂಮ್ಗಳನ್ನ ಹಿಂದಿನ ರೀತಿ ಮಾಡಬಾರ್ದು, ಈಗ ಆಕ್ಟಿವಿಟಿ ಓರಿಯೆಂಟೆಡ್ ಕ್ಲಾಸ್ ರೂಮ್ಗಳನ್ನ ಮಾಡಬೇಕು ಅಂತ. ಅನೇಕ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ನಾನು ಹೋಗಿ ಈ ದೃಷ್ಟಿಯಲ್ಲಿ ಟ್ರೈನಿಂಗ್ ಮಾಡುವಾಗ ಆ ಟೀಚರ್ಗಳಿಗೆ ಹೇಳ್ಕೊಟ್ಟು ಮಾಡ್ರಿ ಅಂದ್ರೆ ಅಯ್ಯೋ ನೀವೇ ಮಾಡಿಬಿಡಿ ಸರ್, ನೀವು ಹೇಳ್ಕೊಡಿ ಸರ್. ಮತ್ತು ಪಾಠವನ್ನು ಅವರು ಡ್ರಾಮಾ ವಿಷಯ ಆದ್ರಿಂದ ಈ ವೇದಿಕೆ ಹೇಳ್ತಾ ಇರೋದು ಡ್ರಾಮಟೈಸ್ ಮಾಡಬೇಕು ಅಂತ. ಸೊ ಐದು ಕ್ಲಾಸ್ಗಳಿದ್ರೆ, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏತ್, ನೈನ್ತ್, ಟೆಂತ್, ಹತ್ತು ಕ್ಲಾಸ್ಗಳಿದ್ರೆ ಒಂದೊಂದು ಕ್ಲಾಸಿಗೂ ಒಂದೊಂದು ಪಾಠವನ್ನು ಕೊಡೋದು. ಈ ಪಾಠವನ್ನು ನೀವು ಸ್ಟೇಜ್ ಮೇಲೆ ಅರ್ಧ ಗಂಟೆ ಡ್ರಾಮಾ ಮಾಡಬೇಕು. ಇಡೀ ಸ್ಕೂಲಿನ ಕ್ಲಾಸಿನ ಟೀಚರ್ಸ್, ಸ್ಟೂಡೆಂಟ್ಸು, ಅಪ್ಪ ಅಮ್ಮ ಎಲ್ಲ ಸೇರಿ ತಯಾರು ಮಾಡ್ಕೊಂಡ್ಬಂದು ಅದನ್ನೆಲ್ಲ ತೋರಿಸ್ತಾರೆ. ಈ ರೀತಿ ಒಂದು ಪಠ್ಯವನ್ನು ಡ್ರಾಮಟೈಸ್ ಮಾಡುವಾಗ ಆ ಟೀಚರ್ಗೆ ಅದನ್ನ ವೇದಿಕೆಗೆ ತರುವುದು, ರಂಗಸ್ಥಳಕ್ಕೆ ತರುವುದು, ಹಿಂದೆ ಮುಂದೆ ಅದೆಲ್ಲ ಮಾಡಬೇಕಾಗುತ್ತೆ. ಈ ತರದ ಹೊಸ ಹೊಸ ಪ್ರಯೋಗಗಳನ್ನ ಮಾಡುವುದಕ್ಕೆ 50% ಮಾರ್ಕ್ಸ್ ಇದೆ. 50% ಮಾರ್ಕ್ಸ್ ಅವನಿಗೆ ಪರೀಕ್ಷೆಯಲ್ಲಿ ಪಾಠಕ್ಕೆ 30 ಮಾರ್ಕ್ಸ್, ಇಡೀ ವರ್ಷ ಸ್ಕೂಲಲ್ಲಿ ಅವನೇನು 30 ಮಾರ್ಕ್ಸ್, ಈ ತರ ಪ್ರಾಕ್ಟಿಕಲ್ ಏನ್ ಮಾಡಿದ ಅದಕ್ಕೆ 40 ಮಾರ್ಕ್ಸ್. ಈ ರೀತಿ 100 ಮಾರ್ಕ್ಸ್ಗಳಿಗೆ ಹೊಸ ಹೊಸ ರೀತಿಯಲ್ಲಿ ಇದೆಲ್ಲ ಬಂದಿದೆ. ಅದು ಕರ್ನಾಟಕದಲ್ಲಿ ಬೆಳೆದಾಗಲಿ ಅಂತ ಹೇಳ್ತೇವೆ.
2: ದಾಮೋದರ್ ಶೆಟ್ಟರೆ, ಈಗ ರಂಗಭೂಮಿ ಅನ್ನುವಂಥದ್ದು ಒಂದು ಸೃಜನಶೀಲ ಮಾಧ್ಯಮ, ಎಲ್ಲಾ ರೀತಿಯ ಕಲೆಗಳು ಅಲ್ಲಿ ಬೇಕಾಗ್ತದೆ. ಆದರೆ ಒಂದು ಇತ್ತೀಚಿನ ವರ್ಷಗಳಲ್ಲಿ, ಈಗ ನೀವು ವಿ ವಿ ಕಾರಂತರ ಹೆಸರನ್ನು ಪ್ರಸ್ತಾಪ ಮಾಡಿ ಅವರು ಹಾಕಿರುವಂಥ ಅಥವಾ ಅವರು ಹಾಕಿಕೊಟ್ಟಿರುವಂಥ ಮಾರ್ಗಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆದರೆ ಸಹಜವಾದಂಥ ರಂಗಭೂಮಿ ಅಂತ ಒಂದು ಏನಿದೆಯೋ ನಮ್ಮ ಭಾರತದಲ್ಲಿ, ಅಥವಾ ಇವತ್ತು ನಾವು ಭರತನ ನಾಟ್ಯಶಾಸ್ತ್ರದ ಅನುಗುಣವಾಗಿ ನಾಲ್ಕು ಏನೋ ಅಭಿನಯಗಳನ್ನು ನಾವು ನೋಡ್ತಾ ಇದ್ವಿ, ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ, ಇವನ್ನ ಇಟ್ಟುಕೊಂಡು ಸಹಜವಾದಂತಹ ರಂಗಭೂಮಿಗೂ, ಮತ್ತು ಇಲ್ಲ ನೀನು ರಂಗಭೂಮಿ ಮಾಡ್ತಾ ಇದೀಯ ಅಂದ್ರೆ ನಿನ್ನ ರೆಪರ್ಟರಿಯಲ್ಲೇ ನೀನು ತಯಾರಾಗಿ ಬಂದಿರಬೇಕು ಅನ್ನುವಂತಹ ಒಂದು ವರ್ಗ ಬಂದಿದೆ. ಹಾಗಾದ್ರೆ ಈ ಮಧ್ಯದ ಏನೊಂದು ಒಂದು ಅಂದ್ರೆ ಈಗ ಹಿಂದೆ ಇತ್ತು ಹವ್ಯಾಸಿ ಮತ್ತು ವೃತ್ತಿ ರಂಗಭೂಮಿಯ ಮಧ್ಯೆ ಬಹಳ ದೊಡ್ಡದಂತಹ ಒಂದು ಕಂದರ ಇದೆ, ಅದನ್ನ ಕೂಡಿಸುವಲ್ಲಿ ಸಾಕಷ್ಟು ಜನ ಪ್ರಯೋಗಗಳನ್ನು ಕೂಡ ಮಾಡಿದ್ರು. ಅಲ್ಲಿ ಇವತ್ತು ಕೂಡ ರಂಗಭೂಮಿ ಅಂತಂದ್ರೆ ರೆಪರ್ಟರಿ ರಂಗಭೂಮಿ, ಅದು ಎನ್ ಎಸ್ ಡಿ ಆಗಿರ್ಬೋದು, ನೀನಾಸಂ ಆಗಿರ್ಬೋದು, ಸಾಣೆಹಳ್ಳಿ ಆಗಿರ್ಬೋದು, ಇನ್ನು ಯಾವುದೇ ತಂಡ ಆಗಿರ್ಬೋದು, ಅಲ್ಲಿಂದ ಬಂದ್ರೆ ಮಾತ್ರ ರಂಗಭೂಮಿ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಬರ್ತಾ ಇದೆ. ಇದನ್ನ ನಾವು ಯಾವ ತರ ನೋಡ್ಲಿಕ್ಕೆ ಸಾಧ್ಯತೆ ಇದೆ?
0: ನಮ್ ಹವ್ಯಾಸಿ ರಂಗಭೂಮಿಯಲ್ಲಿ ಯಾವ ಎನ್ ಎಸ್ ಡಿ ಅನ್ನು ಮಾಡದ, ಯಾವ ನೀನಾಸಂ ಕಲಿಯದ ಕೆಲವು ಡೈರೆಕ್ಟರ್ಸ್, ಬಹಳ ಅದ್ಭುತವಾದ ಡೈರೆಕ್ಟರ್ಸ್ ಇದ್ರು. ಆರ್ ನಾಗೇಶ್, ಸಿ ಜಿ ಕೃಷ್ಣಸ್ವಾಮಿ, ಯೂತ್ ಅವರೆಲ್ಲ, ಅವರಿಗೆ ಎನ್ ಎಸ್ ಡಿ ಎಲ್ಲ ಇಲ್ಲ. ಇವರು ಕೊಡುವಂತ ನಾಟಕಗಳು, ಒಂದೊಂದು ನಾಟಕವು ಕೂಡ ಅಷ್ಟು ಅದ್ಭುತ. ಆರ್ ನಾಗೇಶ್ ಒಂದು ಆಸ್ಫೋಟ ಮಾಡಿದ್ರೆ, ನಿಮ್ಮೊಳಗೊಬ್ಬ ನಾಜಿಕಯ್ಯ ಮಾಡಿದ್ರೆ, ಅದು ಎಂತ ಪ್ರೊಡಕ್ಷನ್ಸ್! ಇವರು ಸಿ ಜಿ ಕೃಷ್ಣಸ್ವಾಮಿ ಮಹಾಚೈತ್ರ ಮಾಡಿದ್ರೆ, ಯಾವಪ್ಪ ಒಂದು ಕ್ಷಣದಲ್ಲಿ 150 ಜನರನ್ನ ವೇದಿಕೆ ಮೇಲೆ ತಂದು ಬಿಡ್ತಾರೆ ದೊಡ್ಡ ಬೆಟ್ಟದಾಗೆ. ಅದು ಹೇಗೆ ಆ ನಿಮಿಷಕ್ಕೆ ಮಾಡ್ತಾರೆ, ಮರು ನಿಮಿಷಕ್ಕೆ ಹೇಗೆ ಅದು ಮಾಯ ಆಗ್ತದೆ? ಸಿ ಜಿ ಕೃಷ್ಣಸ್ವಾಮಿ ಅಂತವರು ಯಾವ ಎನ್ ಎಸ್ ಡಿಯಲ್ಲೂ ಕಲ್ತಿಲ್ಲ, ಯಾವ ಮಾಡರ್ನ್ ಇದು ಇಲ್ಲ ಅವರಿಗೆ. ಸುಮಾರು ಅವರ ಪಾಡಿಗೆ ಅವರು ದೊಡ್ಡ ಡೈರೆಕ್ಟರ್ ಆದ್ರು. ಆ ತರದ ನಿರ್ದೇಶಕರು ಅನೇಕ
2: ನಿರ್ದೇಶಕರು ಇದ್ರು. ಈಗ ನಾನು ಹೇಳ್ತಾ ಇರೋದು, ಈಗ ನಾವು ಹೊಸ ಒಂದು ಮನ್ವಂತರಕ್ಕೆ ಬರ್ತಾ ಇದ್ದೀವಿ. ಈಗಾಗಲೇ ಸಿ ಜಿ ಕೆ ಅಂತವರು ಅಥವಾ ನಾಗೇಶ್ ಅಂತವರು ಇವರೆಲ್ಲರೂ ನಾವು ನೋಡಿದ್ವಿ ಕಳೆದ ಒಂದು 10-15 ವರ್ಷಗಳಿಂದ. ನೀವು ರಂಗಭೂಮಿ ಅಂದ್ರೆ ಅಥವಾ ಆ ಒಂದು ವಾತಾವರಣದಲ್ಲೇ ಅವರನ್ನ ನಾವು ನೋಡುವ ಅಥವಾ ಆ ಚೌಕಟ್ಟಲ್ಲೇ ನೋಡುವಂತ ಒಂದು ಅನಿವಾರ್ಯತೆ ಬಂದಿದ್ರ, ಅದನ್ನ ನಾವು ಯಾವ ತರ ಈಗ ಸ್ವೀಕರಿಸಬೇಕು?
0: ಏನಂದ್ರೆ ನಮ್ಮ ಎನ್ ಎಸ್ ಡಿಗಳು, ನಮ್ಮ ರಂಗಾಯಣ, ನಮ್ಮ ನೀನಾಸಂ, ಇವುಗಳೆಲ್ಲವೂ ಕೂಡ ಒಂದು ಸೆಟ್ ಪ್ಯಾಟರ್ನ್ ಇಟ್ಕೊಂಡು ನಾಟಕವನ್ನು ತರಬೇತಿಯನ್ನು ಕೊಡ್ತಾ ಇವೆ. ಅವರ ಸಿಲೆಬಸ್ ಸಾಮಾನ್ಯವಾಗಿ ಎಲ್ಲರ ಸಿಲೆಬಸ್ ಕೂಡ ಒಂದೇ ತರ ಇದೆ, ಹಾಗಾಗಿ ಅದೇ ಪ್ಯಾಟರ್ನ್ ಅನ್ನು ಅವರು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಹಾಗಾಗಿ ಅಲ್ಲಿ ಪ್ರೊಡಕ್ಷನ್ಸ್ ಎಲ್ಲವೂ ಕೂಡ, ಅಲ್ಲಿ ಯಾರು ತಯಾರಾಗ್ತಾರೆಯೋ ಅವರೆಲ್ಲರೂ ಕೂಡ ಅದನ್ನೇ ತಲೆಯಲ್ಲಿ ಇಟ್ಕೊಂಡು, ತಾವೇನು ನೀನಾಸಂನಲ್ಲಿ ಕಲ್ತಿದ್ದೇವೆಯೋ, ರಂಗಾಯಣದಲ್ಲಿ ಕಲ್ತಿದ್ದೇವೆಯೋ, ಅದನ್ನೇ ಇಟ್ಟುಕೊಂಡು ಮುಂದುವರಿಸ್ತಾರೆ ಹೊರತು ಹೊಸ ಯೋಚನೆಗಳನ್ನು ತರೋದಿಲ್ಲ. ನಿಜವಾಗಿ ವಿವಿ ಕಾರಂತರು ಎನ್ ಎಸ್ ಡಿಯಿಂದ ತರಬೇತಿಯಾಗಿ ಬಂದರೂ ಕೂಡ ಅವರ ಒಳಗಡೆ ಒಂದು ವೃತ್ತಿ ರಂಗಭೂಮಿಯ ಒಂದು ಕಾಯಕಲ್ಪ ಇತ್ತು ಅವರೊಳಗಡೆ. ಅದನ್ನು ಕೂಡ ಇಟ್ಟುಕೊಂಡು ಅವರು ನಾಟಕದ ಒಳಗಡೆ ಸಂಗೀತವನ್ನು ಮತ್ತೆ ಹಾಸ್ಯವನ್ನು ಒಟ್ಟು, ಬಿ ವಿ ಕಾರಂತರ ಯಾವುದೇ ನಾಟಕ ನೋಡಿದ್ರೆ ಅದಕ್ಕೊಂದು ಉತ್ಸವದ ಕಳೆ ಅದ್ಭುತವಾಗಿರುತ್ತದೆ. ನಾಟಕ ನೋಡೋಣ ನೋಡೋಣ ಅಂತ ಅನ್ನಿಸುವ ರೀತಿಯಲ್ಲಿ ನಾಟಕವನ್ನು ಮಾಡ್ತಾ ಇದ್ರು. ಅದು ವೃತ್ತಿ ನಾಟಕವೋ ಅನ್ನುವುದಾಗಿ ನಿಮಗೆ ಕೆಲವೊಮ್ಮೆ ಇದಾಗ್ಬಹುದು, ಹವ್ಯಾಸಿ ನಾಟಕವ ಇದು, ವೃತ್ತಿ ನಾಟಕವ ಅಂತ. ಅದು ಎರಡು ಒಂದು ಬ್ಲೆಂಡ್ ಅನ್ನು ಅವರು ಕ್ರಿಯೇಟ್ ಮಾಡ್ತಾ ಇದ್ರು ಬಿ ವಿ ಕಾರಂತರು. ಅಂತಹ ಶಕ್ತಿಯನ್ನ ಆಧುನಿಕ ಅನೇಕ ನಿರ್ದೇಶಕರು ಕಳೆದುಕೊಂಡಿದ್ದಾರೆ. ಅವರು ಕಲಿಯುವಂತದ್ದು ಏನಿದೆಯಲ್ಲ, ಆ ಕಲ್ತದ್ದನ್ನಷ್ಟೇ ಇಲ್ಲಿಗೆ ತಗೊಂಡು ಬಂದು ಬಟ್ಟಿ ಇಡಿಸ್ತಾರೆ ಹೊರತು ಕಾರಂತರ ರೀತಿಯ ಪ್ರತಿಭೆ. ಈಗ ನಾವು ನವ್ಯ ಕಾವ್ಯದ ಕುರಿತು ಮಾತಾಡ್ತೇವೆ. ಮಾತಾಡೋದು ನಾವು ಅಡಿಗರನ್ನ ಉದಾಹರಣೆಗೆ ತಗೊಳ್ತೇವೆ. ಗೋಪಾಲಕೃಷ್ಣ ಅಡಿಗರಿಗೆ ಅವರ ಹಿನ್ನೆಲೆ ಹೇಗಿತ್ತು, ಅವರ ಸಂಸ್ಕೃತ ಬ್ಯಾಕ್ ಗ್ರೌಂಡ್ ಇರ್ಬೋದು, ಒಟ್ಟು ಕಾವ್ಯವನ್ನು ಅವರು ಆಲೋಚನೆ ಮಾಡುವಂತ ಕ್ರಮವೇ ಒಂಥರ ಭಿನ್ನವಾದ್ದು. ಅದರ ಒಳಗಡೆ ಅವರು ಬರೆಯುವಂಥದ್ದು ನವ್ಯ ಕಾವ್ಯ ಅಂತ. ಈ ನವ್ಯ ಕಾವ್ಯವನ್ನು ಓದಬೇಕು ಹೊರತು ವಾಚನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ತೇವಲ್ಲ, ಗೋಪಾಲಕೃಷ್ಣ ಅಡಿಗರ ಕಾವ್ಯದ ಒಳಗಡೆ ಒಂದು ಒಳ ಲಯ ಸೇರಿಕೊಂಡಿದೆ. ಆ ಲಯ ನಿಮಿತ್ತವಾಗಿ ಅದನ್ನ ಹಾಡುವುದಕ್ಕೂ ಬರುತ್ತೆ ನಿಮಗೆ. ಆ ಥರದಲ್ಲಿ ಅದು ಇದೆ. ಎಲ್ಲೆಲ್ಲಿ ಯಾವ ಯಾವ ಥರದ ಒಡಲಯಗಳನ್ನು ಸೇರಿಸಿಕೊಳ್ಬೇಕಾದ ಅವ್ರಿಗೆ ಗೊತ್ತಿತ್ತು. ಅದನ್ನ ಹೇಳಿಕೆ ಇಟ್ಟುಕೊಂಡು ನಮ್ಮ ಹೊಸ ಅನೇಕ ಹೊಸಬರು ಹವ್ಯಾಸಿ ಬರಹಗಾರರು ದೇವಿಕಾರ ಅಡಿಗರ ಶೈಲಿಯಲ್ಲೇ ನಾವು ಬರೆಯುತ್ತೇವೆ ಅಂತ ಹೇಳಿಕೊಂಡು ಬರೇ ಗದ್ಯವನ್ನು ಬಟ್ಟಿ ಇಳಿಸಿಕೊಂಡು ಅದು ಯಾರಿಗೂ ಬೇಡದಾಗಿ ನವ್ಯ ಕಾವ್ಯದ ಬಗ್ಗೆ ಒಂದು ರೀತಿಯ ಹೇವರಿಕೆ ಬರುವ ಥರದಲ್ಲಿ ಆಗಿ ಹೋಗಿದೆ. ಆ ಥರದಲ್ಲಿ ನಮ್ಮ ನಮ್ಮ ನಾಯಕರನ್ನು ನಾವು ಯಾವ ಥರ ಅನುಸರಿಸಬೇಕು ಅನುಸರಿಸಬೇಕು ಎನ್ನುವುದರ ಬಗ್ಗೆ ಸ್ಪಷ್ಟ ಕಲ್ಪನೆ ಇಲ್ಲದೆ ಹೋಗಿ ಈಗಿನ ರಂಗಭೂಮಿಯು ಹಾಗೆ ಈಗಿನ ಸಾಹಿತ್ಯ ನವ್ಯ ಸಾಹಿತ್ಯವು ಹಾಗೆ ಆದಂತಹ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ.
2: ಈಗ ನಾವು ಈ ವಿಷಯವನ್ನು ಪಠ್ಯ ಮತ್ತು ಪ್ರಯೋಗದ ವಿಷಯ ರಂಗಭೂಮಿ ಕುರಿತಾಗಿ ಮಾತಾಡ್ತಾ ಮಾತಾಡ್ತಾ NSD ಮತ್ತು ರೆಪರ್ಟರಿ ಮತ್ತು ಆ ಒಂದು ವ್ಯತ್ಯಾಸಗಳನ್ನು ವೃತ್ತಿ ಮತ್ತು ಹವ್ಯಾಸಿ ವ್ಯತ್ಯಾಸಗಳನ್ನು ನೋಡ್ತಾ ನೋಡ್ತಾ ಭಾರತದಲ್ಲಿ ರಂಗಭೂಮಿ ವಿಶೇಷವಾಗಿ NSD ಪ್ರಣೀತವಾದಂತಹ ನಾಟಕಗಳು ಆ ಒಂದು ವಾತಾವರಣ ಬಂದ ನಂತರ ಇಲ್ಲಿ ಒಂದು ವೈಚಾರಿಕವಾದಂತಹ ಬದ್ಧತೆ ಮತ್ತು ವೈಚಾರಿಕಕ್ಕೆ ಗಂಟು ಬೀಳುವಂತಹ ಒಂದು ಅನಿವಾರ್ಯತೆ ಕೂಡ ರಂಗಭೂಮಿಗೆ ಇವತ್ತು ಕೂಡ ಕಾಡ್ತಾ ಇದೆಯಾ?
0: ಸಾರ್ವತ್ರಿಕ ಕಲೆಯಾಗಿ ರೂಪುಗೊಳ್ಬೇಕಾದ ಅನಿವಾರ್ಯತೆ ಇದೆ. ಅದು ಏನೋ ಇಷ್ಟು ಮಂದಿಗೆ ಸೀಮಿತ ಅನ್ನುವ ರೀತಿಯಲ್ಲಿ ಇರಬಾರದು. ಕೇವಲ ನಾಟಕ ನೋಡೋರು, ಈಗ ಹವ್ಯಾಸಿ ರಂಗಭೂಮಿ ನಾಟಕ ನೋಡೋರು, ನಾವು ಒತ್ತಾಯ ಹೇರಿ ಒಂದು ಹಾಲ್ನೊಳಗಡೆ ಒಂದು 100-150 ಮಂದಿಯನ್ನು ಸೇರಿಸಿದ್ರೆ ಅಬ್ಬ ಒಳ್ಳೆ ಜನ ಬಂದಿದ್ದಾರೆ ಇವತ್ತು ನಾಟಕಕ್ಕೆ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಇವರು ತುಳುನಾಟಕವನ್ನು ಇಲ್ಲಿ ಮಾಡ್ತಾರಲ್ಲ, ಕೆಲವೊಮ್ಮೆ ಹಾಲ್ ಫುಲ್ ಆಗಿರುತ್ತೆ. ಮಾತ್ರವಲ್ಲ ಅವರಿಗೆ ಅದರಲ್ಲೇ ಬದುಕಲಿಕ್ಕೆ ಸಾಧ್ಯ ಆಗ ವೃತ್ತಿ ರಂಗಭೂಮಿಯನ್ನ ಅದನ್ನು ವೃತ್ತಿಯನ್ನ ಕೈಗೊಂಡಂತ ಎಷ್ಟೋ ಮಂದಿ ಅದರಲ್ಲೇ ಊಟ ಮಾಡ್ತಾರೆ. ನಾವು ಹಾಗಲ್ಲ, ನಾವು ನಮ್ಮ ಕೈಯಿಂದ ಹಾಕಿ ನಾವು ಕಳ್ಕೊಳ್ತೇವೆ ಅಲ್ವೇ. ಈ ಎರಡು ವ್ಯತ್ಯಾಸಗಳನ್ನು ನಾವು ಗಮನಿಸಬಹುದು. ಹಾಗಾಗಿ ಹವ್ಯಾಸಿ ರಂಗಭೂಮಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ಕೆಲವೆಲ್ಲ ನಿರ್ದಿಷ್ಟವಾದ ಹೀಗೆ ಇರಬೇಕು ಇದಮಿತ್ತಮ್ ಅಂತ ಹೇಳಲಿಕ್ಕೆ ಹೊರಟು ಹೋಗಿ ನಾವು ಪ್ರೇಕ್ಷಕರನ್ನ ಕಳ್ಕೊಳ್ತಾ ಇದ್ದೇವೆ.
2: ಪ್ರೇಕ್ಷಕರನ್ನ ಕಳ್ಕೊಳ್ತಾ ಇದ್ದೀರಂತ ಹೇಳ್ತಾನೆ. ಮತ್ತೊಂದು ವಿಷಯವನ್ನ ಇದರ ಜೊತೆಗೆ ಸೇರಿಸಬಹುದಾದ ಅಂತ ಹೇಳಿದ್ರೆ, ನಮ್ಮ ವೈಚಾರಿಕತೆಗಳನ್ನ ಆ ಪಠ್ಯದಲ್ಲಿ ಇರದೆ ಅಂತ ಈ ಉದಾಹರಣೆಯನ್ನು ಹೇಳ್ತೇನೆ. ಪಂಪ ಭಾರತ ಅಂತ ಹೇಳಿ ಒಂದು ನಾಟಕ. ಭಾರತ ಅಂದ್ರೆ ಮಹಾಭಾರತದಲ್ಲಿ ನಡೆದಿರುವಂತಹ ಘಟನೆಗಳು ಅದರಲ್ಲಿ ಇದ್ದಂಥದ್ದು ಸಂಪೂರ್ಣವಾಗಿ, ಅದಕ್ಕೆ ಪೂರಕವಾಗುವ ರೀತಿಯಲ್ಲಿ ಅಥವಾ ಅದಕ್ಕೆ ಹೊಂದದೇ ಇರುವಂತಹ ರೀತಿಯಲ್ಲಿ ಎಡಪಂಥೀಯ ವಿಚಾರಧಾರಣೆಗಳನ್ನು ಅದರಲ್ಲಿ ಒತ್ತಾಯ ಪೂರ್ವಕವಾಗಿ ಹೇಳಿ ಮಾಡಿರುವಂತಹ ನಾಟಕಗಳನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಭಾರತೀಯ ಒಂದು ಸತ್ವವನ್ನ ಕಳಿಸ್ತಾ ಪ್ರೇಕ್ಷಕರನ್ನ ಕಳ್ಕೊಂಡಿದ್ದೀವಲ್ಲ.
0: ಹೌದು, ಈ ತರ ಆಗಿದೆ. ರಂಗಭೂಮಿಯನ್ನ ಅಂದ್ರೆ ಇದು ಒಂದು ರೀತಿಯ ರಾಜಕೀಯ ಪ್ರೇರಿತ ನಾಟಕಗಳು ಮತ್ತು ಅವರ ಕಲೆಯಲ್ಲಿ ನಾವು ಯಾವ ಸಿದ್ಧಾಂತವನ್ನು ಒಪ್ಪಿಕೊಂಡು ನಡ್ಕೊಂಡು ಬಂದಿದ್ದೇವೆಯೋ ಆ ಸಿದ್ಧಾಂತ ನಾನು ಮಾಡುವಂತಹ ನಾಟಕದ ಒಳಗಡೆ ಇರಲೇಬೇಕು. ಅದನ್ನು ಹೇಗಾದ್ರೂ ಮಾಡಿ ತೋರ್ಬೇಕು. ನಾವು ಈಗ ಡೈರೆಕ್ಟರ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ನಾಟಕ ಅಂತ ಆದಾಗ ಅವ ಏನು ಮಾಡ್ತಾನೆ, ಡೈರೆಕ್ಟರ್ಗೆ ಒಂದು ಕಲ್ಪನೆ ಇರ್ತದೆ, ಈ ನಾಟಕ ಹೀಗೆ ನಾನು ನಾಟಕ ಮಾಡುವಂಥದ್ದು ಪ್ರೇಕ್ಷಕರ ಮನಪರಿವರ್ತನೆಯ ದೃಷ್ಟಿಕೋನದಲ್ಲಿ ಅವರ ಬ್ರೈನ್ ವಾಶ್ ಆಗಬೇಕಾಗಿದೆ ಇಂಥ ನಾಟಕಗಳ ಮೂಲಕ ಅಂತ ಹೇಳಿಕೊಂಡು ತನ್ನ ದಾರಿ ಏನಿದೆ ಆ ದಾರಿಯನ್ನು ಹೇರುವ ಪ್ರಯತ್ನ ಮಾಡ್ತಾನೆ. ಇದು ಎಷ್ಟೋ, ಇದು ನಾವು ಬೆಂಗಳೂರಿನ ರಂಗಭೂಮಿ ಒಳಗಡೆ ನಾವು ಸಾಕಷ್ಟು ನೋಡಿದ್ದೇವೆ. ಯಾಕೆ ಈ ನಾಟಕವನ್ನು ಈ ಥರ ಮಾಡಬೇಕಾಗಿತ್ತು, ಈ ಧೋರಣೆಗಳನ್ನು ತರುವುದ್ರ ಮೂಲಕ ಅವನಿಗೇನು ಲಾಭ, ಅಥವಾ ಆಡಿಯನ್ಸ್ ಎಲ್ಲರೂ ಕೂಡ ಅವನ ಹಾಗೆಯೇ ಚಿಂತನೆ ಮಾಡಬೇಕು ಅನ್ನುವುದು ಇದರ ಉದ್ದೇಶವೋ? ಈ ಥರದ ಯೋಚನೆಗಳು ನಮಗೆ ಎಷ್ಟೋ ಸಲ ಬಂದದ್ದಿದೆ. ನನ್ನ ದೃಷ್ಟಿ ಪ್ರಕಾರ ನಾಟಕ ಮಾಡುವವನಿಗೆ ಎಡವೂ ಇಲ್ಲ ಬಲವೂ ಇಲ್ಲ, ನಾಟಕ ಮಾಡುವವನಿಗೆ ನಾಟಕ ಮಾತ್ರ. ಆ ಥರ ಮಾಡುವುದ್ರ ಮೂಲಕ ಒಂದು ಆಡಿಯನ್ಸನ್ನು ಒಂದು ನಿರ್ದಿಷ್ಟ ಗುರಿಯ ಕಡೆಗೆ ಕೊಂಡು ಹೋಗಬಹುದೇ ಹೊರತು, ಇದೇ ಬೇಕು ಅಂತ ಇದ್ರೆ ಈ ದಾರಿಯಲ್ಲೇ ಸಾಗಲಿ, ಅದೇ ಬೇಕು ಅಂತಿದ್ರೆ ಆ ದಾರಿಯಲ್ಲೇ ಸಾಗಲಿ.
2: ಹೀಗೆ ನೀವು ಹೇಳ್ತಾ ಇದ್ದಾಗಲೇ ಇವತ್ತು ನಾವು ನೋಡ್ತೀವಿ ಯಾವುದೋ ಒಂದು ವಿಚಾರವನ್ನ, ಈಗ ನಾವು ಗಾಂಧೀಜಿ ಒಂದು ಉದಾಹರಣೆ ತಗೊಂಡ್ರು ಕೂಡ ಸತ್ಯ ಹರಿಶ್ಚಂದ್ರ ನಾಟಕ ಅವರ ಮೇಲೆ ಎಷ್ಟು ಪ್ರಭಾವವನ್ನು ಬೀರಿತ್ತು ಅನ್ನೋದು ನಮಗೆ ಗೊತ್ತಿದೆ. ಹಾಗೆಯೇ ಈಗ ನಮಗೆ ಪಾದುಕಾ ಪಟ್ಟಾಭಿಷೇಕ ಅಂತೇಳಿ ಗರುಡ ಸದಾಶಿವರಾಯರ ಒಂದು ನಾಟಕ ಇದೆ, ಅದ್ಭುತವಾದಂಥ ನಾಟಕ. ಆ ನಾಟಕ ಒಟ್ಟಾರೆ ನಡೀತಾ ಇದ್ದಂಥದ್ದು ರಾಮಾಯಣದ ಕಥೆ. ಆದರೆ ಅಲ್ಲಿ ಬರುವಂಥ ಆಂಜನೇಯ ಮತ್ತು ಇನ್ನಿತರ ಪಾತ್ರಧಾರಿಗಳು ಗಾಂಧಿ ಟೋಪಿಯನ್ನು ಹಾಕಿ ಸ್ವಾತಂತ್ರ್ಯ ಹೋರಾಟವನ್ನು ಉದ್ದೇಪಿಸುವಂಥ ಪ್ರಯೋಗಗಳನ್ನು ಕೂಡ ಮಾಡಿದಂಥ ಉದಾಹರಣೆಗಳು ನಮ್ಮಲ್ಲಿದೆ. ಆಮೇಲೆ ನೀವು ಹೇಳ್ತಿದ್ರಿ ಏನು ಬದಲಾವಣೆಗಳು ಮತ್ತು ಪ್ರಯೋಗಗಳ ದೃಷ್ಟಿಯಿಂದ ನಾವು ನೋಡ್ತಾ ಬಂದಾಗ ನಾನು ನೋಡಿದಂಥ ಭಕ್ತ ಪ್ರಹ್ಲಾದ ನಾಟಕ ಪುಣೆಯಲ್ಲಿ ಆ ನಾಟಕ ಆಯಿತು. ಅರ್ಧ ನಾಟಕ ಆದ ಮೇಲೆ ಅಲ್ಲಿ ನಡೀತಾ ಇರುವಂಥ ಸಂಗತಿಗಳಂದರೆ ಬದಲಾವಣೆ ಹೇಗಂತಂದರೆ ಭಕ್ತ ಪ್ರಹ್ಲಾದ ಮತ್ತು ಹಿರಣ್ಯಕಶಿಪ ಬಿಟ್ಟರೆ ಉಳಿದವರು ಅಷ್ಟರೂ ಕೂಡ ಸೂಟಲ್ಲಿ ಬರ್ತಾರೆ, ಕೈಯಲ್ಲಿ ಬ್ರೀಫ್ ಕೇಸ್ ಹಿಡ್ಕೊಂಡು ಮಂತ್ರಿಯಾಗಿ ಬಂದಿರುವಂಥ ಉದಾಹರಣೆ. ಪ್ರಯೋಗಗಳು ಕೂಡ ಆಗಿದೆ, ಪ್ರಯೋಗಗಳು ಆಗಿಲ್ಲ ಅಂತಿಲ್ಲ. ಹಾಗಾದರೆ ಇಲ್ಲಿ ಒತ್ತಾಯಪೂರ್ವಕವಾಗಿ ನಾವು ಯಾವುದನ್ನೇ ಮಾಡಿದಾಗ ಪ್ರೇಕ್ಷಕರ ಮೇಲೆ ಅದರ ಪರಿಣಾಮ ಹೇಗಾಗ್ತದೆ?
0: ಒಂದು ಪ್ರೇಕ್ಷಕರಿಗೆ ಮೂಲಭೂತವಾದಂಥ ಒಂದು ಯೋಚನೆ, ಒಂದು ಕಲ್ಪನೆ ಇರ್ತದೆ ನಿರ್ದಿಷ್ಟವಾಗಿ, ನಾನು ಈ ಥರದ ಮನೋಸ್ಥಿತಿ ಉಳ್ಳವ ಅಂತ. ಅಂಥವರಿಗೆ ಈ ಪ್ರೇಕ್ಷಕರು ಯಾವ ನಾಟಕವನ್ನು ಮಾಡಿದರೂ ಕೂಡ ಅದು ಅವರನ್ನು ಏನೂ ಬದಲಾವಣೆ ಮಾಡೋದಿಲ್ಲ. ಒಂದು ಇನ್ನು ಕೆಲವರು ಅದು ಬದಲಾವಣೆ ಆಗ್ತಾರೆ, ಯಾಕಂದರೆ ಈ ಒಂದು ರೀತಿಯ ಹೊಯ್ದಾಟದಲ್ಲಿ ಅವರು ಇರ್ತಾರಲ್ಲ, ಅಂಥವರ ತಲೆ ಮೇಲೆ ತಮ್ಮ ಅಭಿಪ್ರಾಯವನ್ನು ಹೇರುವುದಕ್ಕೆ ಒಂದು ಪ್ರಯತ್ನ ನಡೀತಿರ್ತದೆ. ಸಾಮಾನ್ಯವಾಗಿ ನಾವೇನು ಎಡಪಂಥೀಯ ಅಂತ ಹೇಳ್ತೀವಲ್ಲ, ಅವರು ತುಂಬ ನಾಟಕದ ಬಗ್ಗೆ ವಿಶೇಷ ಒಲವುಳ್ಳವರು, ಯಾಕಂದರೆ ನಾಟಕಕ್ಕೆ ಭಯಂಕರವಾದ ಒಂದು ಶಕ್ತಿ ಇದೆ ಅಂತ ಅವರು ನಂಬಿಕೊಂಡಿದ್ದಾರೆ. ನಾವು ಅದನ್ನು ನಂಬಬೇಕು, ನಾಟಕಕ್ಕೆ ಶಕ್ತಿ ಇದೆ, ಯಾಕಂದರೆ ತುಂಬ ಆ್ಯಕ್ಷನ್ಗಳ ಮೂಲಕ ಒಂದು ರಿಯಾಕ್ಷನನ್ನು ಬೇಡುವಂಥ ಒಂದು ವ್ಯವಸ್ಥೆ ಅಲ್ಲಿ ಸ್ಟೇಜಲ್ಲಿ ನಡೀತಿರ್ತದೆ. ಎಲ್ಲವನ್ನು ನಾವು ಸುಮ್ಮನೆ ನಿಂತ್ಕೊಂಡು ಹೀಗೆ ಒಂದು ಪಾಠವನ್ನು ಮಾಡೋದಕ್ಕಿಂತ ಯಾವನಾದರೂ ಅಧ್ಯಾಪಕ ಪಾಠ ಮಾಡುವುದು, ಕೈಕಾಲು ಬಡಿದು ಅದಕ್ಕೆ ಪೂರಕವಾದಂಥ ಅದಕ್ಕೆ ಪ್ರೇರಕವಾದಂಥ ಆ್ಯಕ್ಷನ್ಸ್ಗಳನ್ನು ಕೊಟ್ಟುಕೊಂಡು ಹಾವಭಾವಗಳನ್ನು ತಂದುಕೊಂಡು ನಾಟಕ ಆ ಪಾಠವನ್ನು ಮಾಡಿದರೆ ಅದು ಎಷ್ಟು ಹೆಚ್ಚು ಇಫೆಕ್ಟಿವ್ ಆಗ್ತದೆ ಎನ್ನುವುದು ಅವರಿಗೆ ಗೊತ್ತಿದೆ. ಅದಕ್ಕಾಗಿ ಅವರು ನಾಟಕವನ್ನು ಹೆಚ್ಚು ಅವಲಂಬನೆ ಮಾಡ್ತಾರೆ. ಈಗ ಬೀದಿ ನಾಟಕ ಅಂತ ಅವರು ಇಲೆಕ್ಷನ್ ಟೈಮ್ನಲ್ಲೆಲ್ಲ ತುಂಬ ನೀವು ಕಾಣ್ಬೋದು ತಗೊಂಡೋಗ್ತಾರೆ, ಯಾಕಂತ ಹೇಳಿದರೆ ಅವರದ್ದೇನಿದೆ ಅವರದು ಅವರ ಪ್ರಣಾಳಿಕೆ ಏನಿದೆಯಲ್ಲ ಆ ಪ್ರಣಾಳಿಕೆನ ಜನಗಳಿಗೆ ತಲುಪಿಸುವುದಕ್ಕೆ ಇದೊಂದು ವಿಧಾನವಾಗಿ ಅವರು ಬಳಕೆ ಮಾಡ್ತಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ ನಾವು. ಹಾಗೆ ಓ ಇದೇ ಸರಿ ಅಂತ ಒಂದು ನಾಟಕದ ಈ ಥರದ ಚಟುವಟಿಕೆಗಳನ್ನು ನಾವು ನೋಡಿಬಿಟ್ಟು ಅಲ್ಲಿ ಬದಲಾಗಿ ಅಲ್ಲಿಗೆ ಅದನ್ನು ಆ ಮನಸ್ಥಿತಿಗೆ ನಾವು ಬಂದು ಬಿಡುವಂಥ ಸಾಧ್ಯತೆಗಳು ಎಷ್ಟೋ ಸಂದರ್ಭಗಳಲ್ಲಿ ಇರ್ತವೆ. ಹಾಗಾಗಿ ರಂಗಭೂಮಿ ಎನ್ನುವಂಥದ್ದು ಸಾಧಾರಣ ಸಂಗತಿಯಲ್ಲ. ಪ್ರಯೋಗಾತ್ಮಕವಾಗಿ ನಾವೇನು ಮಾಡ್ತೇವೆಯೋ ಅದು ಜನಗಳ ಮೇಲೆ ಒಂದಲ್ಲ ಒಂದು ಬಗೆಯ ಪರಿಣಾಮವನ್ನು ಕೂಡ ತಂದುಕೊಡ್ತದೆ, ಬೀರ್ತದೆ ಎನ್ನುವಂಥದ್ದನ್ನು ನಾವು ತಿಳಿದಿರಬೇಕು.
2: ಪರಿಣಾಮನೇ ಮುಖ್ಯ ಅಂಥೇಳಿ ಆದಾಗ ಪ್ರಯೋಗದಿಂದ ಪ್ರಯೋಗಕ್ಕೆ ಬದಲಾವಣೆಗಳು ಆಗ್ತಾ ಇರ್ತದಲ್ಲ. ಪ್ರಯೋಗದಿಂದ ಪ್ರಯೋಗಕ್ಕೆ ನಟನಲ್ಲಾಗಿರ್ಬೋದು ಅಥವಾ ನಾಟಕದಲ್ಲಾಗಿರ್ಬೋದು ಮತ್ತು ಸ್ಕ್ರಿಪ್ಟಲ್ಲಾಗಿರ್ಬೋದು. ಈ ಉದಾಹರಣೆ ನಿಮಗೆ ಹೇಳ್ತೀನಿ ನಾನು. ಬೆಂದ ಕೊಳ ಆನ್ ಟೋಸ್ಟ್ ಒಂದು ನಾಟಕ, ಕಾರ್ನಾಡರು ಆ ನಾಟಕ ಬರೆದು ಮೊದಲನೇ ಪ್ರಯೋಗವನ್ನು ನಾನು ಮಾಡಿಸಿದೆ, ಮೊದಲನೇ ಪ್ರಯೋಗ. ಆ ಪ್ರಯೋಗ ನಾನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಕಾರ್ನಾಡರು 8 ಸಾರಿ ನನಗೆ ಮೇಲ್ ಮಾಡಿದರು, ಈ ವಾಕ್ಯವನ್ನು ಹೀಗೆ ಬದಲಾವಣೆ ಮಾಡಿದ್ದೀನಿ, ಈ ವಾಕ್ಯವನ್ನು ಹೀಗೆ ಬದಲಾವಣೆ ಮಾಡಿದ್ದೀನಿ, ಈ ವಾಕ್ಯವನ್ನು ಈ ರೀತಿ ತಗೊಳ್ಳಿ ಅಂಥೇಳಿ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಅವರ ಹಿಟ್ಟಿನ ಹುಂಜ ನಾಟಕವನ್ನು 21 ಸಾರಿ ತಿದ್ದಿದ್ದಾರೆ ಅವರು. 21 ಸಾರಿ ತಿದ್ದು ಪ್ರಿಂಟ್ ಆದಮೇಲೂ ಕೂಡ ಪ್ರಯೋಗಗಳಾಗ್ತಾ ಆಗ್ತಾ ಇದ್ದಾಗಲೂ ಕೂಡ ಇವತ್ತು ಕೂಡ ಬದಲಾವಣೆಗಳಾಗ್ತಾ ಇದೆ. ಒಂದು ರೀತಿಯಲ್ಲಿ ಪ್ರಯೋಗ ಮತ್ತು ಪಠ್ಯಕ್ಕೆ ಇರುವಂಥ ಒಂದು ಅಂದರೆ ಸಮಕಾಲೀನತೆಯನ್ನು ತರಲಿಕ್ಕೆ ಸಾಧ್ಯತೆ ಇದೆಯಲ್ಲ ಅದರಲ್ಲಿ. ಇದನ್ನು ಮಾಡ್ತಾ ಮಾಡ್ತಾ ಬಂದಿದ್ದೀವಲ್ಲ ನಾವು, ಇದು ರಂಗಭೂಮಿಯ ಸಾಧ್ಯತೆ ಅಂತ ನನ್ನ ಅನಿಸಿಕೆ.
0: ಖಂಡಿತವಾಗಿ ಅಂದರೆ ಜನಗಳಿಗೆ ಜನಗಳ ಮೇಲೆ ಒಂದು ಬಗೆಯ ಪ್ರಭಾವವನ್ನು ನಿರಂತರವಾಗಿ ಬೀರಬೇಕಾಗಿದ್ದರೆ ಆ ಸಾಧ್ಯತೆ ನಾಟಕಕ್ಕೆ ಇದೆ ಎನ್ನುವುದನ್ನು ಈಗ ನಮ್ಮ ಎಜುಕೇಷನ್ ಪಾಲಿಸಿ ಕೂಡ ಅದನ್ನೇ ಬಹಳ ಮುಖ್ಯ ಮಾಡ್ತದೆ. ಮಕ್ಕಳ ಮೇಲೆ ಪ್ರಯೋಗಗಳ ಮೂಲಕ ಹೊಸ ಸಾಧ್ಯತೆಗಳನ್ನು ಅವರ ತಲೆ ಮೇಲೆ ತುಂಬುವಂಥದ್ದು ಮತ್ತು ಅವರಿಗೆ ಅದರಿಂದ ಹೆಚ್ಚು ಅನುಕೂಲವಾಗುವಂಥದ್ದು ಮತ್ತು ಅವರ ಅನುಭವ ತುಂಬ ವಿಸ್ತಾರ ಆಗುವಂಥದ್ದು ಸಾಧ್ಯತೆಗಳು ರಂಗಭೂಮಿಯ ಮೂಲಕ ಇದೆ ಎನ್ನುವುದನ್ನು ಈಗ ನಾವು ಒಪ್ಪಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ನಮ್ಮ ಎಜುಕೇಷನ್ ಪಾಲಿಸಿ ಅದನ್ನು ಒಪ್ಪಿಕೊಂಡಿದೆ.
2: ಸೋ ಈ ಎಜುಕೇಷನ್ ಪಾಲಿಸಿ ಅನ್ನುವಂಥದ್ದು ಇತ್ತೀಚೆಗೆ ಬಂದಿರುವಂಥದ್ದು. ಆದರೆ ನಮ್ಮ ಮೂಲಭೂತವಾಗಿ ಒಬ್ಬ ನಟ ಇರ್ಬೋದು, ಇವತ್ತಿನ ನಮ್ಮ ನಿರ್ದೇಶಕ ಇರ್ಬೋದು, ಹಾಗೆಯೇ ಒಬ್ಬ ರಂಗಕರ್ಮಿ ಆಗಿರ್ಬೋದು, ಈ 4 ಬಗೆಯ ಅಭಿನಯಗಳ ಮೂಲಕ ರಂಗಭೂಮಿಯನ್ನು ಜೀವಂತವಾಗಿಡುವ ಒಂದು ಪ್ರಯೋಗ ಇದೆಯಲ್ಲ, ಇದು ನಿರಂತರವಾಗಿ ಸಾಗಬೇಕು ಅಂಥೇಳಿ ನನ್ನ ಅನಿಸಿಕೆ.
0: ಹೌದು, ಅದಕ್ಕಾಗಿ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ನಮ್ಮ ಒಟ್ಟಾರೆಯಾಗಿ ನಮ್ಮ ರಂಗಭೂಮಿಯ ಸಾಧ್ಯತೆಗಳನ್ನು ನಾವು ನೋಡಿದಾಗ ಒಂದು ವೃತ್ತಿ ರಂಗಭೂಮಿಯಲ್ಲಿ ಯಾವ ಥರದಲ್ಲಿ ಹಾಡು ಸಂಗೀತ ಇತ್ಯಾದಿಗಳ ಒಂದು ಒಂದು ಝಲಕ್ಕಿತ್ತೋ ಅವುಗಳನ್ನು ಮಿಶ್ರಣ, ಅವುಗಳಲ್ಲಿ ಏನೇನು ಹೊಸ ಸಾಧ್ಯತೆಗಳಿವೆ ಅವುಗಳನ್ನು ಹವ್ಯಾಸಿ ರಂಗಭೂಮಿಗೆ ತಕೊಂಡು ಬರುವಂಥದ್ದು. ಹವ್ಯಾಸಿ ರಂಗಭೂಮಿಯಲ್ಲಿ ಏನು ತುಂಬ ಜಟಿಲ ಎನ್ನುವ ರೀತಿಯಲ್ಲಿ ಅದೇ ಬ್ಯಾಂಗ್ ಇದು ಸ್ಟೇಜ್ ಬ್ಯಾಲೆನ್ಸ್, ಅದೇ ಮೂವ್ಮೆಂಟ್ ಸ್ಟೇಜ್ ಮೂವ್ಮೆಂಟ್ಸ್ ಇತ್ಯಾದಿಗಳನ್ನು ಹೇರಿ ಹೇರಿ ಮಾಡುವುದರ ಬದಲಿಗೆ ಎರಡರ ಒಂದು ಕಾಂಬಿನೇಷನ್, ಒಂದು ಬ್ಲೆಂಡ್ ಕ್ರಿಯೇಟ್ ಮಾಡುವುದರ ಮೂಲಕ ಹವ್ಯಾಸಿ ರಂಗಭೂಮಿಯೂ ಬೇಕು ನಮಗೆ, ವೃತ್ತಿ ರಂಗಭೂಮಿಯೂ ಬೇಕು ನಮಗೆ. ಇವುಗಳ ಈ ಎರಡರ ಒಂದು ಸಮ್ಮಿಶ್ರವನ್ನು ಸೃಷ್ಟಿ ಮಾಡಿ ಜನಗಳ ಹತ್ತಿರಕ್ಕೆ ನಮಗೆ ಹೋಗುವ ಸಾಧ್ಯತೆಗಳು ಎಷ್ಟು ಸಾಧ್ಯ ಆಗ್ತದೆಯೋ ಅಷ್ಟರ ಮಟ್ಟಿಗೆ ರಂಗಭೂಮಿ ನಾಳೆ ದಿವಸದ ಒಳ್ಳೆಯ ವರದಿಯಾಗುತ್ತದೆ ಓದಲಿಕ್ಕಿರುವಂಥದ್ದು, ಅನುಭವಕ್ಕೆ ಬರಲಿಕ್ಕಿರುವಂಥದ್ದು ಅಂತ. ಒಂದು ಇದರ ಅಡಿಯಲ್ಲಿ ನನಗೆ ನಾವು ಸಾಮಾನ್ಯವಾಗಿ ಹೇಳುವಂಥದ್ದಿದೆ, ನಿರ್ದೇಶಕರು ಹೇಳುವಂಥದ್ದಿದೆ, ಆಡಿಯನ್ಸ್ ಸಾಲದು, ಆಡಿಯನ್ಸ್ ಸಾಲದು ಅಂತ. ಆಡಿಯನ್ಸ್ ನಮ್ಮ ಮಟ್ಟಕ್ಕೆ ಏರಬೇಕು ಅಂತ ಅಲ್ಲ, ನಿರ್ದೇಶಕ ಆಡಿಯನ್ಸ್ನ ಮಟ್ಟಕ್ಕೆ ಇಳಿಬೇಕು, ಇಳಿದು ನಾಟಕ ಮಾಡಬೇಕು. ಆವಾಗಲೇ ನಿಜವಾದ ನಾಟಕ ಸಕ್ಸಸ್ ಆಗುವ, ನಿಜವಾಗಿ ನಾಟಕ ಸಕ್ಸಸ್ ಆಗುವಂಥದ್ದು. ಇಳಿದು ಅಂದರೆ ನಿರ್ದೇಶಕನು ಮತ್ತು ಆಡಿಯನ್ಸು ಸಮಾನರು ಎನ್ನುವಂಥ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಅವರ ಮನಸ್ಥಿತಿ ಏನು ಅಂತ ನೋಡಿಕೊಂಡು, ಅವರ ಮನಸ್ಥಿತಿ ಅಂತ ಹೇಳಿಕೊಂಡು ನೀವು ಜನಪ್ರಿಯ ರೀತಿಯಲ್ಲಿ ಏನೇನೋ ತಗೊಂಡು ಬಂದು ಡಬಲ್ ಮೀನಿಂಗ್ ಇತ್ಯಾದಿಗಳನ್ನು ತಗೊಂಡು ಬಂದು ನಾಟಕ ಮಾಡಬೇಕು ಎನ್ನುವುದು ಇಲ್ಲಿಯ ಉದ್ದೇಶ ಅಲ್ಲ. ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಹವ್ಯಾಸಿ ಅಂತ ಹೇಳಿಕೊಂಡು ತುಂಬ ಸಾಂಕೇತಿಕ ಮಾಡಿಕೊಂಡು ತುಂಬ ಸಿಂಬಾಲಿಕ್ ಆಗಿ ಏನೋ ಹೇಳುವುದಕ್ಕೆ ಹೊರಟು ಎಲ್ಲ ವೇದಿಕೆಯೂ ಸಿಂಬಾಲಿಕ್, ಮಾತುಗಳೂ ಸಿಂಬಾಲಿಕ್, ಎಲ್ಲ ಕಟ್ ಕಟ್ ಅಬ್ಸರ್ಡಿಟಿ ಅಸಂಗತ ರೀತಿಯಲ್ಲಿ ನಾಟಕವನ್ನು ಮಾಡುವುದಕ್ಕೆ ಹೋದರೆ ಅದು ಯಾರಿಗೂ ಗಿಟ್ಟೋದಿಲ್ಲ, ಆಡಿಯನ್ಸ್ ಅದಕ್ಕೆ ಬೆನ್ನು ಹಾಕಿಬಿಡ್ತಾರೆ. ಇಂಥ ಪರಿಸ್ಥಿತಿ ಬಾರದ ಹಾಗೆ ಆಡಿಯನ್ಸ್ ಸದಾ ನಾಟಕದ ಬಗ್ಗೆ ಅಭಿರುಚಿ ತೋರಿಸುವ ಹಾಗೆ ಮಾಡಬೇಕಾಗಿದ್ರೆ ಈ ಥರದ ಬ್ಲೆಂಡ್, ಹವ್ಯಾಸಿ ರಂಗಭೂಮಿ ಹಾಗೂ ವೃತ್ತಿ ರಂಗಭೂಮಿಯ ಬ್ಲೆಂಡ್ ಹೆಚ್ಚು ಪ್ರಯೋಜನಕ್ಕೆ ಬಂದಿತ್ತು, ಹೆಚ್ಚು ಉಪಕಾರ ಅದರಿಂದ ಸಿಗಬಹುದು ಅಂತ ನನ್ನ ಅಂಬೋಣ.
2: ನಿಮ್ಮ ಮಾತಿಗೆ ಪೂರಕವಾಗಿ ಹೇಳುವುದಾದರೆ, ಬಹುಶಃ ಇಡೀ ದೇಶದ ಮತ್ತು ವಿದೇಶ ರಂಗಭೂಮಿಗಳನ್ನು ನೀವು ನೋಡಿದಿರಿ, ಕರ್ನಾಟಕದ ಹೊರತಾಗಿ ಈಗ ಉದಾಹರಣೆ ನಾನು ತಗೊಳ್ಳೋದಾದರೆ ಮಹಾರಾಷ್ಟ್ರ ಒಂದು ಉದಾಹರಣೆ ತಗೊಳ್ಳೋದಾದರೆ, ಮಹಾರಾಷ್ಟ್ರದಲ್ಲಿ ರಂಗಭೂಮಿ ಬಹಳ ವೈಬ್ರೆಂಟ್ ಆಗಿದೆ, ಬಹಳ ಅದ್ಭುತವಾಗಿದೆ. ಬೆಂಗಾಲದಲ್ಲೂ ಕೂಡ ಅದ್ಭುತವಾಗಿದೆ. ಮಹಾರಾಷ್ಟ್ರದಲ್ಲಿ ಅಲ್ಲಿ ನಟ ಮತ್ತು ಆ ನಾಟಕಗಳಿಗೆ ಪೂರಕವಾಗಿ ನಾನೇ ನೋಡಿದಾಗ ಯಾವುದೇ ಒಂದು ರಂಗಮಂದಿರದಲ್ಲಿ ಮೂರು ನಾಟಕಗಳು ಪ್ರಯೋಗಗಳು ನಡೀತದೆ ಒಂದೇ ದಿವಸ, ಟಿಕೆಟ್ ಕೊಟ್ಟು ನೋಡ್ತಾರೆ. ಆದರೆ ಕರ್ನಾಟಕದಲ್ಲಿ ಇದು ಬಹಳ ಅಪರೂಪ, ಈ ಥರದ್ದು ಪ್ರತಿ ದಿವಸ ಒಂದೇ ದಿವಸ ಮೂರು ಪ್ರಯೋಗಗಳು ಟಿಕೆಟ್ ಕೊಟ್ಟು ಕ್ಯೂ ಹಚ್ಚಿ ನೋಡುವಂಥದ್ದು. ಹಾಗಾದರೆ ಒಂದು ಒಬ್ಬ ನಟನ ಒಂದು ಮಾನದಂಡವನ್ನು ನಾನು ಅಳಿಬೇಕಾದ್ರೆ ಶಶಿಧರ್ ನರೇಂದ್ರಗೆ ನಾನು 100 ರೂಪಾಯಿ ಕೊಟ್ಟು ನಾಟಕ ನೋಡಬೇಕಪ್ಪ ಅಂಥೇಳಿ ಅನ್ನುವ ರೀತಿಯಲ್ಲಿ ನಮ್ಮಲ್ಲಿ ನಾಟಕ ಆಗಬೇಕು. ಅಂದರೆ ಪ್ರೇಕ್ಷಕರು ದುಡ್ಡು ಕೊಟ್ಟು ನಾಟಕ ನೋಡುವ ರೀತಿಯಲ್ಲಿ ಆಗಬೇಕು, ಹೊರತಾಗಿ ಅನುದಾನಗಳ ಮೇಲೆ ನಾಟಕಗಳಾಗಬಾರ್ದು.
0: ಬಿ ವಿ ಕಾರಂತರು ರಂಗಾಯಣದ ಸ್ಥಾಪನೆ ಮಾಡಿದಾಗ ಒಂದು ಒಂದು ಪಣ ತೊಟ್ಟರು, ಯಾವುದೇ ಕಾರಣಕ್ಕೂ ಪ್ರೇಕ್ಷಕರಿಗೆ ನಾಟಕವನ್ನು ಬಿಟ್ಟಿಯಾಗಿ ತೋರಿಸಬಾರ್ದು ಅಂತ. ಅದಕ್ಕಾಗಿ ಆ ದಿವಸಗಳಲ್ಲಿ ಅವರು 5 ರೂಪಾಯಿ ಇಟ್ಟರು. ಯಾವನೇ ಬಂದರೂ ಕೂಡ, ನನ್ನದೇ ನಾಟಕ ಸರ್ ನೀವು ಮಾಡ್ತಾ ಇದ್ದಿರಲ್ಲ ನನ್ನ ನಾಟಕ ನೋಡಲಿಕ್ಕೆ ಅಂತ ಬಂದಿದ್ದೇನೆ ಅಂತ ನಾನು ಎಲ್ಲಾದರೂ ಹೋಗಿ ಕಾರಂತರ ಹತ್ತಿರ ಕೂತ್ರೆ ಟಿಕೆಟ್ ತೆಗೆದಿರಾ ನೀವು ಅಂತ ಕೇಳ್ತಾರೆ ಅವರು. ಯಾಕಂದರೆ ಯಾವನೇ ಇರಲಿ, ಯಾವ ಅದರಲ್ಲಿ ಏನು ಅವರಿಗೆ ಬಿಟ್ಟುಕೊಡುವಂಥ ಸಾಧ್ಯತೆಗಳಿಲ್ಲ. ಇದು ರಂಗಭೂಮಿಯಲ್ಲಿ ಬರಬೇಕು. ಇವತ್ತೇ ಕೂಡ ಬೆಂಗಳೂರಿನಲ್ಲಿ ಕಲಾಕ್ಷೇತ್ರ ಇತ್ಯಾದಿಗಳಿಗೆ ಹೋದರೆ ಅಲ್ಲಿ ಉಚಿತವಾಗಿ ನಾಟಕ ಮಾಡುವಂಥದ್ದು ಒಂದನ್ನು ಇಟ್ಕೊಂಡಿದ್ದಾರೆ. ಯಾವನೋ ಒಬ್ಬ ಡೋನರಿಂದ ಇಷ್ಟು ಡೊನೇಷನ್ ತಗೊಂಡು ಬರೋದು ಉಚಿತವಾದ ನಾಟಕ ಅಂತ ಮಾಡಿಬಿಡೋದು. ಈ ಉಚಿತವಾದ ನಾಟಕವನ್ನು ಕೊಟ್ಟು ಅವರಿಗೆ ಅಭ್ಯಾಸ ಮಾಡಿದ ಮೇಲೆ ಯಾರಾದರೂ ಟಿಕೆಟ್ ಇಟ್ಟು ನಾಟಕ ಮಾಡಿದರೆ ಭಾಳ ಕಷ್ಟ, ಆ ನಾಟಕಕ್ಕೆ ಯಾರೂ ಬರೋದಿಲ್ಲ. ಯಾಕಂದರೆ ಫ್ರೀಯಾಗಿ ಸಿಕ್ಕುವಾಗ ಇದು ಯಾಕೆ ಅಂತ. ಈ ಸ್ಥಿತಿ ಮರಿಬೇಕು. ನಾಟಕವನ್ನು ನೋಡಬೇಕಾಗಿದ್ರೆ ನಮ್ಮದು ಸ್ವಲ್ಪ ಬೇಕು, ನಮ್ಮ ಶ್ರಮ ಇತ್ಯಾದಿಗಳು ಸ್ವಲ್ಪ ಬೇಕು. ನಾವು ಕೂಡ ಆರ್ಥಿಕವಾಗಿ ಅವರು ಇಷ್ಟು ಕಷ್ಟಪಡ್ತಾರೆ, ಇವರ ಜೊತೆಗೆ ನಮಗೂ ಕೂಡ ನಮ್ಮದು ಒಂದು ಸಣ್ಣ ದೇಣಿಗೆ ಇರಲಿ ಎನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಅವರು ಮಾಡಬೇಕು. ಹಾಗಾಗಿ ಈ ನಾಟಕ ಎನ್ನುವಂಥದ್ದು ಸಂಪೂರ್ಣವಾದ ಒಂದು ಸರ್ವಾಂಗೀಣ ಕಲೆ ಆಗಬೇಕಾದ್ರೆ ನಾಟಕದಲ್ಲಿ ನಟ ಎಷ್ಟು ಮುಖ್ಯವೋ, ನಾಟಕಕಾರ ಎಷ್ಟು ಮುಖ್ಯವೋ, ನಿರ್ದೇಶಕ ಎಷ್ಟು ಮುಖ್ಯವೋ, ಅಷ್ಟೇ ಮುಖ್ಯ ಪ್ರೇಕ್ಷಕರು ಕೂಡ.
2: ಇದನ್ನೇ ನಮ್ಮಲ್ಲಿ ಪ್ರೇಕ್ಷಕ ಪ್ರಭು ಅಂಥೇಳಿ ಹೇಳಿರುವಂಥದ್ದು. ಆ ಪ್ರೇಕ್ಷಕ ಪ್ರಭುವಿಗೆ ಪೂರಕವಾಗುವ ರೀತಿಯಲ್ಲಿ ನಮ್ಮ ಭಾರತೀಯ ಪರಂಪರೆಯ ನಿಟ್ಟಿನಲ್ಲಿ ನಾಟಕಗಳು, ವಿಶೇಷವಾಗಿ ನಾಟಕ ರಂಗ ಇವತ್ತು ತನ್ನ ಹೊಸ ಒಂದು ಪರಿಮಾಣವನ್ನು, ಹೊಸ ಪರಿಣಾಮವನ್ನು ಉಂಟು ಮಾಡಬೇಕಂತ ಅನಿವಾರ್ಯತೆ ಇದೆ ಅಂಥೇಳಿ ನನಗನ್ನಿಸ್ತದೆ. ರಮೇಶ್ ಶೆಟ್ಟರೇ,
0: ಖಂಡಿತವಾಗಿ ಹೀಗೆ ಹೇಳ್ತಾ ನಮ್ಮ ಮಾತುಗಳನ್ನು ನಾವು
2: ಮುಗಿಸ್ಬೋದಾ
0: ಅಂತ.
3: ಇಷ್ಟವರೆಗೆ ಲಿಟ್ಫೆಸ್ಟ್ನಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಾದಾ ಶೆಟ್ಟಿ ಇವರ ಮಾತುಗಳನ್ನು ಕೇಳಿದ್ರಿ. ಇದು ಈ ಹೊತ್ತಿನ ವಿಶೇಷ ಕೇಳ್ತಾರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಲಿಟ್ ಫೆಸ್ಟ್ 2024 ನಡೆದ ಮಹಾಭಾರತ ಯಾತ್ರೆ ಒಂದು ಮಂಥನ, ಈ ವಿಷಯದ ಬಗೆಗೆ ಸಂವಾದ ನಡೆಸಿದ ಖ್ಯಾತ ಲೇಖಕರಾದ ಜೋಗಿ ಹಾಗೂ ಶ್ರೀಧರ್ ಬಳೆಗಾರ್ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
1: ಬಹುಶಃ 3 ಶತಮಾನಗಳ ಹಿಂದೆ ಒಬ್ಬ ತತ್ವ ಪದಕಾರರು ಪರಬ್ರಹ್ಮ ವಿದ್ಯೆ ಒಲಿದರೇನಾಯಿತು, ಪರಬ್ರಹ್ಮ ವಿದ್ಯೆ ಒಲಿದರೇನಾಯಿತು, ಪರಿಭವವೆಲ್ಲ ಹರಿದರಿದು ಹೋಯಿತು ಅಂತಂದ್ರು. ಅಂದ್ರೆ ನಾವು ಆನಂದದಲ್ಲಿ ಬದುಕುವ ಅದರ ಪಾರಮಾರ್ಥಿಕ ಇದರ ಚಿಂತನೆಯಲ್ಲಿ ಇರಬೇಕಾದ್ರೆ ಎಲ್ಲೋ ಒಬ್ಬ ತತ್ವಪದಕಾರನಿಗೆ ಪರಬ್ರಹ್ಮ ವಿದ್ಯೆ ದೊಡ್ಡದಲ್ಲ, ಇಲ್ಲಿ ಬದುಕು ಮುಖ್ಯ ಅಂತ ಹೇಳೋದು ಮುಖ್ಯವಾಯಿತು ಅನ್ನೋ ಹಂತದಲ್ಲಿ ಅದು ಒಂದಾದ್ರೆ, ಒಂದು ಕಡೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೈದ ಅನ್ನೋ ಆ ಭಾವ ಒಂದು ಕಡೆ ಇದ್ರೆ, ಬಣ್ಣ ಬಣ್ಣದ ಮೂಡಲದ ಮಾಂಸದಂಗಡಿ ತೆರೆದಾಗ ನನ್ನೂರಿನಲ್ಲಿ ಬೆಳಗಾಯಿತು ಅನ್ನೋದು ಅದು ಈ ಕನ್ನಡದ್ದೇ. ಸೊ ಹಾಗಾಗಿ 1900 ಏನು ಶುರುವಾದಂತಹ ಆ ಸಣ್ಣ ಕಥಾ ಏನು ಪಂಜೆ ಮಂಗೇಶ್ರಾಯರು ಹಾಕಿದ್ರು ತಳಹದಿ ಅಂತ ಏನು ಹಿರಿಯರು ಹೇಳ್ತಾರೆ, ಆ ನಂತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ಆಮೇಲೆ ಇದೇ ರೀತಿ ಸಾಂಪ್ರದಾಯಿಕ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಹೀಗೆ ಈ ಎಲ್ಲ ಕಾಲದ ಹಲವು ವಲಯಗಳನ್ನು ಅನುಸರಿಸಿಕೊಂಡು 100 ಕವಲುಗಳನ್ನು ಒಡೆದು ಆ ಮೂಲಕ ನಮ್ಮ ಮುಂದೆ ನಿಂತಿದೆ. ಈ ಸಂದರ್ಭದಲ್ಲಿ ನಾನು ಜೋಗಿ ಸರ್ ಆಯಿತು ಮತ್ತು ಬಳಗಾರ್ ಸರ್ನ ನಿಮ್ಮ ಮುಂದೆ ಇಡುವಂತಹ, ಆಮೇಲೆ ನಿಮಗಿರುವಂತಹ ಕಥೆಯ ಕುರಿತಾದ 100 ಪ್ರಶ್ನೆಗಳನ್ನು ಮುಂದಿಡಲಿಕ್ಕೆ ನಾವು ಇಲ್ಲಿ ಕೂತಿದ್ದೀವಿ. ಹಾಗಾಗಿ ನೀವಿಬ್ಬರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದರೆ ನಿಮಗೆ ಅನಂತ ಅನಂತ ವಂದನೆಗಳು ಸರ್.
2: ಧನ್ಯವಾದಗಳು.
1: ಜೋಗಿ ಸರ್ ಮೂಲತಃ ಅವರು ಹುಟ್ಟಿದ್ದು ಮೈಸೂರಲ್ಲಾದರೂ ಅವರ ಹಿರಿಯರೆಲ್ಲ ಹೊಸಬೆಟ್ಟಿನವರು, ಆಮೇಲೆ ಬಾಲ್ಯ ಬೆಳೆದದ್ದು ಗುರುವಾಯನಕೆರೆ ಉಪ್ಪಿನಂಗಡಿ. ಅವರು 20 18 ಕಥಾಸಂಕಲನಗಳು, 19 ಅಂಕಣ ಬರಹ, ಆಮೇಲೆ ಬರೀಬೇಕನ್ನೋ ಅವ್ರಿಗೆ ಹಲಗೆ ಬಳಪ, ಆಮೇಲೆ ಇತ್ತೀಚೆಗೆ ಕಥಾ ಕೈಪಿಡಿ ಕಥೆಗಾರರ ಕೈಪಿಡಿ ಇತ್ತೀಚೆಗಷ್ಟೇ ಬಂದಿದೆ. ಈಗ ಅವರು ಈ 10 ಪಾತ್ರಗಳ ಜೊತೆ ಕನ್ನಡ ಪ್ರಭದ ಪುರವಣಿ ಸಂಪಾದಕರಾಗಿದ್ದಾರೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇವೆಲ್ಲ ಪಾತ್ರವನ್ನು ಒಬ್ಬರೇ ಹೆಂಗೆ ಮಾಡ್ತಾರಪ್ಪ ಅಂತ. ಸೊ ಹಾಗಾಗಿ ಅವರ ಪಕ್ಕದಲ್ಲಿ ಕೂಡ ಮೂಲಕ ಹುಡಿ ಸ್ವಲ್ಪ ಆದರೂ ನನಗೆ ಹತ್ತಲಿ ಅನ್ನೋ ಕಾರಣದಿಂದನೂ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಆಮೇಲೆ ಶ್ರೀಧರ್ ಬಳಗಾರ್ ಸರ್, ಅವರು ಬಳಗಾರ್ನಲ್ಲಿ ಹುಟ್ಟಿ ಎಜುಕೇಟರ್ ಆಗಿದ್ದಾರೆ 30 ಕುಮಟಾದಲ್ಲಿ ವಾಸ. 4 ಕಾದಂಬರಿ, 6 ಕಥಾಸಂಕಲನ ಮತ್ತು 2 ಅಂಕಣ ಬರಹ, ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಸ್ವಾತಂತ್ರ್ಯೋತ್ತರ ಕನ್ನಡ ಚಿಂತನಾತ್ಮಕ ಬರಹಗಳನ್ನು ಅವರು ಅನುವಾದ ಮಾಡಿಕೊಟ್ಟಿದ್ದಾರೆ. ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಬಳಗಾರ್ ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಅನಂತ ಅನಂತ ಅಭಿನಂದನೆಗಳು ಅಂಡ ಸ್ವಾಗತ ಸರ್. ಸೊ ನಾನು ಇಲ್ಲಿ ಮುಖ್ಯವಾಗಿ ನಾನು ಕೇಳಲಿಕ್ಕೆ ಹೊರಟಿದ್ದು ಮತ್ತವೇ ಪ್ರಶ್ನೆಗಳನ್ನೇ, ಸಿದ್ಧಾಂತ ತೌಲನಿಕ ಅಧ್ಯಯನ ಆಮೇಲೆ ಮಾಡೋಣಂತೆ. ಇದರಲ್ಲಿ ಮೊದಲು ನಾನು ಏನು ಹೆಜ್ಜೆ ಇಡಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹಿರಿಯರಾದ ಅವರಿಬ್ಬರು ತಮ್ಮ ತಮ್ಮ ವಲಯದಲ್ಲಿ ಕಥೆಯನ್ನು ಬರೀತಾ ಹೋದಂತೆ ಎಕ್ಸಾಮ್ ಕೊನೆಗೆ ಸಿದ್ಧಾಂತಗಳ ಚರ್ಚೆ ಒಂದಾಗಿರ್ಬೋದು. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಕಥೆ ಏನಪ್ಪ ಅಂತ. ಅಂದರೆ ಈಗ ನಂಗೆ ಭಾಳ ಇನ್ನೂ ಕಂಟಿನ್ಯೂ ಮಾಡಿದ್ರೆ ನೀವೆಲ್ಲ ಕೇಳೇ ಕೇಳ್ತೀರಿ, ಏನಪ್ಪ ನಿನ್ನ ಕಥೆ ಮುಗಿತಾನೆ ಇಲ್ಲ ಅಂತ. ಸೊ ಹಾಗಾಗಿ ನಾನು ಜೋಗಿ ಸರ್ ಮೂಲಕ ಶುರು ಮಾಡ್ಬೇಕಂತೀನಿ ಸರ್. ಈ ಕಥೆ ಅಂದರೆ ಏನು, ಅದು ಹುಟ್ಟೋದು ಎಲ್ಲಿ ಅಂತ?
2: ನೀವು ಇಷ್ಟೊತ್ತು ಹೇಳಿದ್ರಲ್ಲ ಅದೇ ಕತೆ, ನನ್ನ ಬಗ್ಗೆ ಆಗಿರ್ಬೋದು ಕತೆ ಬಗ್ಗೆ ಹೇಳಿರ್ಬೋದು. ಈ ಭಾಳ ದೊಡ್ಡ ಪ್ರಶ್ನೆ. ನೀವು ನೋಡಿ, ಇದರ ಹಿಂದೆ ಒಂದು ಸೆಷನ್ ನಡೀತಿಲ್ಲ, ಆ ಸೆಷನ್ ಹೆಂಗೆ ಮುಗೀತು ಅಂದರೆ ಹರ ಹರ ಮಹಾದೇವ್ ಅಂತ ಮುಗೀತು. ಹರ ಹರ ಮಹಾದೇವ್ ಭಾಳ ದೊಡ್ಡದು ಐತಿ, ಉರುಳಿಸ್ಬೇಕು. ನೋಡಿ, ಹಿಂದೆ ಒಂದು ಕತೆ ಇದೆ, ನಮಗೆ ಕಲಿಸ್ಕೊಟ್ಟಿದ್ದೆ ಯಾರು, ನಮಗೆ ಇಡೀ ಹೋಗ್ಬೋದು ಅಂತ ನಮ್ಮ ತಂದೆ ತಾಯಿ ಅವ್ರ ಹಿಂದಿನವ್ರು ಅವರ ಪರಂಪರೆ ನಮ್ಗೆ ಹೇಳ್ಕೊಂಡು ಬಂದಂಥ ಒಂದು ಕತೆ. ಹೀಗೆ ಕತೆ ಅಂದರೆ ನಮಗೆ ದಿನ ದಿನ ಎದುರಾಗುವಂಥ ಒಂದು ಘಟನೆ, ಒಂದು ಮುಖಾಮುಖಿ, ಅಲ್ಲಿ ಸಿಗುವಂಥ ವಿಚಾರಗಳು, ಅಲ್ಲಿಂದ ನಾವು ನಿರ್ಣಯಿಸುವಂಥ ಸಂಗತಿಗಳು. ಮತ್ತು ನಾನು ಅದನ್ನು ಹೇಳಿ ಹೇಳೋದು ವ್ಯಕ್ತಿತ್ವದ ಉದ್ದೇಶ ಏನಂದ್ರೆ, ನೀವು ಸಿಕ್ಕಿದ ತಕ್ಷಣ ಹೇಳಿ ಸರ್ ಅಂತ ಹೇಳ್ಬೋದು. ಹೇಳಿ ಸರ್ ಅಂದರೆ ನಿಮ್ಮಲ್ಲಿ ಕತೆ ಇದೆ ಅಂತ, ಏನೋ ಅಂತ ಹೇಳಬೇಕು. ಯಾಕೆಂದ್ರೆ ನಿಮಗೆ ಅದು ಪ್ರಭಾವ ಬೀರಿದೆ, ನಿಮ್ಮಲ್ಲಿ ಸಣ್ಣ ಬದಲಾವಣೆ ಮಾಡಿದೆ, ಹೇಳಲೇಬೇಕು ತುಂಬವನ್ನು ಮಾಡಿ ಮಾಡಿದೆ. ಹೀಗಾಗಿ ಇವತ್ತು ನಾವು ಹಳೆಯ ಸಿದ್ಧಾಂತಗಳನ್ನು ಹಳೆಯ ಕತೆಯ ಸೂತ್ರಗಳನ್ನ ಬಿಟ್ಬಿಡೋಣ. ಇವತ್ತು ಇತ್ತೀಚೆಗೆ ಬಂದಿರುವಂಥ ಇನ್ಸ್ಟಾಗ್ರಾಮಲ್ಲಿ ನೀವು ಓಪನ್ ಮಾಡಿದರೆ ಸ್ಟೋರಿ ಅಂತ ಬರುತ್ತೆ. ಅಂದರೆ ಒಂದು ಇವತ್ತು ಕತೆ ಹೇಳಬೇಕಾಗಿಲ್ಲ, 2 ಫೋಟೋ ಹಾಕಿದರೆ, ನಾನು ಮತ್ತು ಸತ್ಯಬೋಧ ಜೋಶಿ ಲಿಟ್ ಫೆಸ್ಟಲ್ಲಿ ಒಂದು ಫೋಟೋ ಹಾಕಿದರೆ ಇಟ್ ಇಟ್ ಸೆಲ್ಫ್ ಇಸ್ ಎ ಸ್ಟೋರಿ. ಅವರಿಗೆ ನಾವು ಪತ್ರಿಕೆಯಲ್ಲಿರುವಾಗ ಏನು ಕೇಳ್ತೀವಿ, ನಮ್ಮ ರಿಪೋರ್ಟರ್ಗೆ ಏನು ಸ್ಟೋರಿ ಇದೆ ಇವತ್ತು ಅಂತ. ಅವ್ನು ಕಥೆಗಾರ ಅಲ್ಲ, ಅವ್ನು ಬರೆಯೋದು ಘಟನೆಗಳನ್ನು. ಆ ಘಟನೆಗಳು ಪತ್ರಿಕೆಯ ಭಾಷೆಯಲ್ಲಿ ಸ್ಟೋರಿ ಅಂದರೆ ಇನ್ನೊಬ್ಬನ ಜೀವನದಲ್ಲಿ ನನಗೆ ಸಂಬಂಧ ಪಡುವಂತಹ ಅಥವಾ ನನ್ನನ್ನು ಬದಲಾಯಿಸುವಂತಹ ಅಥವಾ ನನ್ನನ್ನು ತಟ್ಟುವಂಥ ಏನು ನಡೆದರೂ ಅದು ಕಥೆಯೇ. ಅದು ಶ್ರೀರಾಮನದಾಗಿರ್ಬೋದು, ಶ್ರೀಕೃಷ್ಣದ್ದಾಗಿರ್ಬೋದು, ಪಾಂಡವರದ್ದಾಗಿರ್ಬೋದು. ಇವ ಪಾಂಡವರು ಇದೆ, ಅದು ಯಾವುದೋ ಕಾಲದಲ್ಲಿದ್ದರೂ ಅವ್ರ ರಾಜ್ಯದ ಕತೆ ನನಗಲ್ಲ ಅಂದರೆ ಅದು ಕತೆಯೇ. ಅದು ನನಗೂ ಕತೆ, ನನ್ನ ಕತೆ, ನನ್ನ ದೇಶದ ಕತೆ, ನನಗೆ ಬೇಕಾದ ಕತೆ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯ, ನನ್ನಂತೆ ಇರುವ ಮತ್ತೊಬ್ಬ ಮನುಷ್ಯ, ಅವನಿಗೆ ಅವನ ಹಸಿವು, ಅವನ ಅವಮಾನ, ಅವನ ದುಗುಡ, ಅವನ ಸಂಕಟ, ಅದನ್ನು ಅವನು ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದಾಗ ಅದು ಕತೆ ಆಗುತ್ತೆ. ನೀವು ಎಷ್ಟೋ ಮಂದಿ ಕತೆ ಹೇಳಲ್ಲ, ಈಗ ನಾವು ಅದನ್ನು ಪ್ರೊಫೆಷನ್ ಮಾಡ್ಕೊಂಬಿಟ್ಟಿದ್ದೀವಿ ಕತೆ ಹೇಳ್ತೀವಿ ಅಂತ. ನೀವು ಹೇಳಲ್ಲ, ಅಷ್ಟೇ ವ್ಯತ್ಯಾಸ. ಬಟ್ ಯಾರಿಗೂ ಒಂದು ಕಡೆ ಹೇಳಿರ್ತೀರ ನೀವು. ಯಾರೋ ಗೆಳೆಯನಿಗೆ ಮಧ್ಯರಾತ್ರಿ ಫೋನ್ ಮಾಡಿ ಹಿಂಗೆ ಆತಪ್ಪ ಇವತ್ತು ನನಗೆ ತಡ್ಕೊಳಕ್ಕಾಗಿಲ್ಲ, ನಾನು ಚೆನ್ನಾಗಿ ಬೈದು ಬಿಟ್ಟೆ ಅಂತ ಕತೆ. ಅದು ನಾವು ಚೆನ್ನಾಗಿ ಬೈದ ಅಂತ ಹೇಳಿದ್ರೆ ಇಲ್ಲಿ ಒಂದು ಬೇರೆ ಭಾಷೆಯಲ್ಲಿ ಹೇಳ್ತೀವಿ, ಬೇರೆ ರೂಪದಲ್ಲಿ ಹೇಳ್ತೀವಿ. ಹಂಗೆ ಕತೆ ಅಂತ ಹೇಳೋದು ಮಾತುಕತೆ ಸರ್. ಮಾತುಕತೆ ಇಲ್ಲದೆ ಕತೆಯೇ ಇಲ್ಲ. ಮನುಷ್ಯನಿಗೆ ಮಾತಾಡಲಿಕ್ಕೆ ಬಂದಾಗ, ಬರೀಲಿಕ್ಕೆ ಬಂದಾಗ, ಸಂವಹನ ಗೊತ್ತಾದಾಗ ಆತ ಮಾತಾಡಲಿಕ್ಕೆ ಶುರು ಮಾಡ್ತಾರಲ್ಲ, ಅದೇ ಕತೆ.
3: ಬಳಗಾರ್ ಸರ್, ಈಗ ಎಲ್ಲರ ಹತ್ರೂ ಕಥೆ ಇದ್ದಾವೆ, ಆದರೆ ಎಲ್ಲರೂ ಕಥೆಗಾರರಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಕಥೆಗಳನ್ನು ನಾವು ಓದ್ತಾ ಹೋದಂಗೆ ಕಥೆಯ ಅಂತ್ಯವನ್ನು ಮುಟ್ಟಿದಾಗ ನಮಗೆ ಆಗುವ ಅನುಭೂತಿ ಒಂದು, ಆದರೆ ಆಗ್ತಾ ಆಗ್ತಾನೆ ನಮ್ಮ ಜೊತೆ ಒಂದು ಗಟ್ಟಿಯಾದ ದಟ್ಟವಾದ ಬಣ್ಣ ನಿಮ್ಮ ಊರಿನ ಜೊತೆ, ಎಲ್ಲ ಜೊತೆ ಗಾಢವಾಗಿ ನಮ್ಮನ್ನು ಅಂಟ್ಕೊಂಡು ಹೋಗ್ತದೆ. ಸೊ ಹಾಗಿದ್ರೆ ಕಥೆ ಅಥವಾ ಒಂದು ಹೊಳಹು ಅನ್ನೋದು ಕಥೆ ಹೇಗಾಗುತ್ತೆ ಅಂತ.
4: ಈಗ ಕಥೆ ಅಂದರೆ ಏನು ಅನ್ನುವಂಥ ಪ್ರಶ್ನೆಯನ್ನು ನಾನು ಬಹುಶಃ ಮುಂದುವರಿಸ್ಕೊಂಡು ಹೋಗ್ಬೋದು. ಒಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ, ಯಾಕೆಂದರೆ ನೀವು ಪ್ರಶ್ನೆ ಕೇಳೋದ್ರ ತಕ್ಷಣವೇ ನಾನು ವಿದ್ಯಾರ್ಥಿ ಆಗಿಬಿಟ್ಟೆ. ಹಾಗಾಗಿ ಅದೊಂದು ಉತ್ತರ ರೂಪದಲ್ಲಿ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹೇಳೋದಿದ್ರೆ, ಕಥೆ ಅಂದರೆ ಅದಕ್ಕೊಂದು ಮಿತಿ ಇದೆ, ಅದಕ್ಕೊಂದು ಲೋವರ್ ಲಿಮಿಟ್ ಇದೆ, ಅಪ್ಪರ್ ಲಿಮಿಟ್ ಇದೆ, ಮತ್ತು ಹಾಗೇ ಒಂದು ಉತ್ಕಟವಾದಂಥ ಒಂದು ಸಂಗತಿಯನ್ನು ಅದು ಹೇಳುವಂಥದ್ದಾಗಬೇಕು, ಎರಡು ಪಾತ್ರಗಳಿರಬೇಕು, ಅದಕ್ಕೊಂದು ಭೌತಿಕವಾದಂಥ ದಟ್ಟ ಆವರಣ ಇರಬೇಕು, ಹಾಗೆಯೇ ಒಂದು ಮಾನಸಿಕ ವ್ಯಾಪಾರಗಳೆಲ್ಲ ಪಾತ್ರಗಳಲ್ಲಿ ಇರಬೇಕು, ಮತ್ತು ಅದನ್ನು ಮೀರುವಂಥ ಒಂದು ತಾತ್ವಿಕವಾದಂಥ ದರ್ಶನ ಇದಿರಬೇಕು. ಹೀಗೆ ನಾನು ಒಂದು ಕಥೆಯ ಆಕೃತಿಯ ಕುರಿತು ಹೇಳ್ತಾ ಹೋಗ್ಬೋದು. ಆದರೆ ಯಾವತ್ತೂ ಕೂಡ ಕೃತಿಯ ಆಕೃತಿ ಅನ್ನುವಂಥದ್ದು ಆ ಕೃತಿಯ ಒಳಗಿನ ಅಂತಸ್ತತ್ವವೇ ಅದು ನಿರ್ಧಾರ ಮಾಡ್ತದೆ ವಿನಃ ಹೊರಗಿನಿಂದ ಇಂಪೋಸ್ ಆಗೋದಿಲ್ಲ ಅದು. ಹಾಗಾಗಿ ನನಗೆ ಕತೆ ಅಂದರೆ ಒಂದು ಸಾಧಾರಣವಾದಂಥ ಎಲ್ಲ ಕಥೆಗಳನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು ಅದನ್ನು ವರ್ಣನೆ ಮಾಡುವಂಥ ಒಂದು ಸಾಮಾನ್ಯೀಕೃತವಾದಂಥ ವ್ಯಾಖ್ಯಾನಕ್ಕೆ ಈ ಕಥೆಗಳನ್ನು ಒಳಪಡಿಸೋದ್ರಲ್ಲಿ ಆಸಕ್ತಿ ಇಲ್ಲ, ನಂಬಿಕೆ ಇಲ್ಲ ನನಗೆ. ಅದಕ್ಕಾಗಿ ಬಹುಶಃ ಎಲ್ಲೋ ಒಂದು ಕಡೆಗೆ ಅನಂತಮೂರ್ತಿಯವರ ಕಥೆಯ ಬಗ್ಗೆ ತೇಜಸ್ವಿಯವರು ಮಾಡಿದಂಥ ಒಂದು ಟಿಪ್ಪಣಿಯನ್ನು ನೀವು ಓದಬೇಕು, ಚೆನ್ನಾಗಿದೆ. ಅವರು ಏನು ಹೇಳಿದರು ಅಂತಂದರೆ, ಅನಂತಮೂರ್ತಿಯವರು ಬರೆದಂಥದ್ದು ಒಂದೇ ಒಂದು ಕತೆ, ಅದು ಎಂದೂ ಮುಗಿಯದ ಕತೆ ಅಂತ. ಅಂದರೆ ಕತೆ ಅನ್ನುವಂಥದ್ದು ಒಂದು ಪ್ರೊಡಕ್ಟ್ ಆದರೆ ನಾನು ಕತೆ ಇದು ಅಂತ ನಿಶ್ಚಿತವಾಗಿ ಒಂದು ವ್ಯಾಖ್ಯಾನ ಮಾಡಿ ಹೇಳ್ಬಿಡ್ಬೋದು, ಒಂದು ಚೌಕಟ್ಟು ಹಾಕಿ. ಆದರೆ ಅದು ಒಂದು ಪ್ರೊಸೆಸ್, ಅದು ಒಂದು ಪ್ರೊಡಕ್ಟ್ ಅಲ್ಲ ಅದು. ಮತ್ತು ಕತೆ ಅನ್ನುವಂಥದ್ದು ವ್ಯಾಖ್ಯಾನಕ್ಕೆ ಸಿಗೋದು ತುಂಬ ಕಷ್ಟ. ಯಾಕೆ ಅಂತಂದರೆ ಅದು ಒಂದು ಅನುಭವ, ಅನುಭವವನ್ನು ನೀವು ಏನಾದರೂ ವಿವರಿಸೋಕ್ಕೆ ಹೋದರೆ ಅದು ಮಾಹಿತಿ ಆಗಿಬಿಡ್ತದೆ, ಅದು ಕಥೆ ಆಗೋದಿಲ್ಲ. ಆದರೆ ನಮಗೊಂದು ಹಠ ಇರ್ತದೆ, ಒಬ್ಬ ವಿದ್ಯಾರ್ಥಿಯಾಗಿ ತಿಳ್ಕೊಳ್ಬೇಕನ್ನುವಂಥ ಹಸಿವು ಇದ್ದವನಿಗೆ ಆ ಕಥೆಯ ಒಂದು ಪ್ರಕಾರ ಅಥವಾ ಅದರ ಒಂದು ಆಕೃತಿ ಕುರಿತು ಒಂದಷ್ಟು ಏನಾದರೂ ವ್ಯಾಕರಣದ ಅಂಶಗಳನ್ನು ಹೇಳ್ಬೋದು ಅಂತ ಹೇಳಿದರೆ, ನನಗನ್ನಿಸೋದು ಕಳೆದ ಒಂದು ಶತಮಾನಗಳ ದೀರ್ಘ ಅವಧಿಯಲ್ಲಿ ನಾವು ಕಥನ ಪ್ರಪಂಚದ ಅನೇಕ ಕೃತಿಗಳನ್ನು ಮುಂದಿಟ್ಕೊಂಡು ಅದರ ವಾಗ್ವಾದಗಳನ್ನು ಸಂವಾದಗಳನ್ನು ನೋಡಿದರೆ ನನಗೆ ಇವತ್ತು ಏನು ಹೇಳಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ ಅಂತಂದರೆ, ಈ ಕಥೆಗಳು ಅಂತಂದರೆ ಒಂದು ರೀತಿಯಲ್ಲಿ ಅದು ಅರಿವಿನ ಅರಮನೆ ಅಂತ ಕಾಣಿಸ್ತದೆ ನನಗೆ. ಈ ಅರಿವಿನ ಅರಮನೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಬಹಳ ನಿರ್ದಿಷ್ಟವಾಗಿ ಖಚಿತವಾಗಿ ಅಂತಂದರೆ, ಅದು ಮನೆ ಅಲ್ಲ. ಯಾಕೆಂದರೆ ನಾವು ಇವತ್ತು ಯಾವುದು ಲುಕಾಕ್ಸ್ ಹೇಳ್ತಾ ಇದನ್ನಲ್ಲ, ಟ್ರಾನ್ಸೆಂಡೆಂಟಲ್ ಹೋಮ್ಲೆಸ್ನೆಸ್ ಅಂತ ಒಂದು ಕರೀತಾನೆ ಅವನು. ಅದು ಬಹಳ ಇವತ್ತಿನ ಒಂದು ಆಧುನಿಕ ಜಗತ್ತಿನ ಸಂದರ್ಭಕ್ಕೆ ಅನ್ವಯವಾಗುವಂಥ ಬಹಳ ದೊಡ್ಡದಾದಂಥ ರೂಪಕ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಈ ಕಥೆಗಳಲ್ಲಿ ನಾವು ಏನು ಮಾಡಿದ್ದೇವೆ ಅಂತಂದರೆ, ಇವತ್ತು ನಾವು ಕೆಲವು ಬಹಳ ಮುಖ್ಯವಾದಂಥ ವಿಷಯಗಳಿಂದ ದೂರ ಆಗಿಬಿಟ್ಟಿದ್ದೇವೆ. ನಮ್ಮ ಮಣ್ಣಿನಿಂದ ದೂರ ಆಗಿದ್ದೇವೆ, ಮನೆಯಿಂದ ದೂರ ಆಗಿದ್ದೇವೆ, ಪ್ರಕೃತಿಯಿಂದ ದೂರ ಆಗಿದ್ದೇವೆ, ನಮ್ಮ ಸರಳತೆಯಿಂದ ದೂರ ಆಗಿದ್ದೇವೆ. ಅನೇಕ ವಿಷಯಗಳನ್ನು ಬೇಕಾದನ್ನು ಮರಿತಾ ಇದ್ದೇವೆ. ನಮ್ಮ ದೈವಿಕತೆಯನ್ನು ಮರೆತಿದ್ದೇವೆ, ನಮ್ಮ ಮುಗ್ಧತೆಯನ್ನು ಮರೆತಿದ್ದೇವೆ, ನಮ್ಮ ಮಾನವೀಯತೆಯನ್ನು ಮರೆತಿದ್ದೇವೆ. ಅನೇಕ ವಿಷಯಗಳನ್ನು ನಾವು ಮೀರಬೇಕಾಗಿದೆ. ಇವತ್ತು ಈಗ ಸಾಂಪ್ರದಾಯಿಕ ಒಂದು ಕೊಳಕನ್ನು ಮತ್ತು ಆಧುನಿಕತೆಯ ವಿಕಾರಗಳನ್ನು ನಾವು ಇವತ್ತು ಮೀರಿ ಹೋಗಬೇಕಾಗಿದೆ. ಯಾವುದನ್ನು ನಾವು ದೂರವಾಗಬೇಕಾಗಿದೆ, ಯಾವುದನ್ನು ನಾವು ಒಂದಷ್ಟು ಮರೆಯಬೇಕಾಗಿದೆ, ಯಾವುದನ್ನು ನಾವು ಮೀರಬೇಕಾಗಿದೆ, ಇವೆಲ್ಲವುಗಳನ್ನು ನಾನು ಒಟ್ಟಾರೆ ಅಂದದಲ್ಲಿ ಏನು ಹೇಳ್ತೇನೆ ಅಂತಂದರೆ ಅದು ಒಂದು ಟ್ರಾನ್ಸೆಂಡೆಂಟಲ್ ಹೋಮ್ಲೆಸ್ನೆಸ್ ಅಂತ. ಅರ್ಥ ಏನು ಅಂತಂದರೆ ನಾವು ಯಾಕೋ ಜೀವನದ ಒಂದು ಯಾತ್ರೆಯಲ್ಲಿ ನಾವು ಅನೇಕ ವಿಷಯಗಳನ್ನು ಕಳ್ಕೊಂಡ್ಬಿಡ್ತೇವೆ, ಮರಳಿ ಅಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಈ ಕಥನ ಏನು ಮಾಡ್ತದೆ ಅಂತಂದರೆ ನಾವು ಮರೆತದ್ದನ್ನು, ನಾವು ದೂರವಾದದ್ದನ್ನು, ನಾವು ಮೀರಬೇಕಾದದ್ದನ್ನು ಮತ್ತೊಂದು ಪರ್ಯಾಯವಾದಂಥ ಒಂದು ಪ್ರಪಂಚವನ್ನು ಕೊಟ್ಟುಕೊಟ್ಟು ನಮಗೆಲ್ಲೊಂದು ಆಶಯವನ್ನು ಕೊಡುವಂಥದ್ದು. ಹಾಗಾಗಿ ಕಥೆ ಅನ್ನುವಂಥದ್ದು ನನಗೆ ಒಂದು ಟ್ರಾವೆಲಿಂಗ್ ಮೆಟಾಫರ್. ಅದು ಒಂದು ಅರಿವಿನ ಅರಮನೆ, ವೈಭೋಗದ ಅರಮನೆಯೂ ಅಲ್ಲ, ಅಥವಾ ಒಂದು ಸಂಸಾರದ ನರಕದ ಮನೆಯೂ ಅಲ್ಲ. ಇದು ಎರಡನ್ನೇ ಬಿಟ್ಟಂತ ಅರಿವಿನ ಅರಮನೆ ಅಂತ ನಾನು ಸದ್ಯಕ್ಕೆ ಅಂದ್ಕೋಬಹುದು ಅಂತ ಅನಿಸ್ತು ನನಗೆ.
3: ಸರ್, ಈಗ ಎಷ್ಟೋ ಮಂದಿಗೆ ಎಲ್ಲರಿಗೂ ಆಸಕ್ತಿ ಇರ್ತದಲ್ಲ, ವಿಶೇಷವಾಗಿ ಕಥೆ ಬರಿಬೇಕನ್ನೋರಿಗೆ ಸರ್, ಏನಂದ್ರೆ ನೀವು ಪಾತ್ರಗಳ ಸುತ್ತ ಕಥೆ ಕಟ್ತಿರೋ ಅಥವಾ ಸಂದರ್ಭಕ್ಕನುಸಾರವಾಗಿ ಪಾತ್ರಗಳು ಹುಟ್ಟುತ್ತಾವೋ, ಒಂದು ಪ್ರಶ್ನೆ. ಅದ್ರ ಜೊತೆಗೆ ನಂಗೆ ಏನು ಕೇಳಬೇಕಾಗಿದೆ ಅಂದರೆ, ಒಂದು ವೇಳೆ ಪುರುಷೋತ್ತಮನ ರೂಪುರೇಖೆಯನ್ನು ಕಟ್ಟಲಿಕ್ಕೆ ನೀವು ಕೊಂಚ ಹೊತ್ತಾದರೂ ನೀವು ಸ್ವಲ್ಪ ಉದಾತ್ತತೆಯನ್ನು ಮೈಗೂಡಿಸ್ಕೊಳ್ಬೇಕು ಅಂದರೆ, ರಾವಣ ಅಥವಾ ಕೀಚಕನನ್ನು ರೂಪಿಸಲಿಕ್ಕೆ ಕ್ಷಣ ಹೊತ್ತಾದರೂ ಕುಳನೂ ಆಗಬೇಕಾಗತ್ತಲ್ವಾ? ಹಾಗಿದ್ರೆ ಸೊ ಪಾತ್ರ ಅಥವಾ ಸಂದರ್ಭ ಮತ್ತು ಅವುಗಳ ನಡುವಿನ ಅಂತರವನ್ನು ನೀವು ಹೇಗೆ ಕಾಯ್ದುಕೊಂಡು ಹೋಗ್ತೀರಿ ಅಂತ.
2: ಸರ್, ಕತೆ ಬರೆಯುವಾಗ ಒಂದು ಪಾತ್ರವೋ ಒಂದು ಘಟನೆಯೋ ಯಾವುದು ಮುಖ್ಯ ಆಗುತ್ತೆ ಅಂತ ಒಬ್ಬ ಕತೆಗಾರ ಅಂದರೆ ನಾನು ಏನು ಹೇಳಬೇಕು ಅಂತ ನನಗೆ ಫಸ್ಟ್ ಒಂದು ಹೇಳಲೇಬೇಕಾದ ಒಂದು ಅಂಶ ಇರುತ್ತೆ. ಅಂದರೆ ನಾನು ಒಂದು ಯಾವುದೋ ಊರಿಗೆ ಹೋಗ್ತಿದ್ದೀನಿ, ಅಲ್ಲಿ ನನಗೆ ಒಂದು ಅವಮಾನ ಮಾಡ್ತಾನೆ, ನಾನು ಅವಮಾನ ಆಗಿದೆ ಅಂತ ಹೇಳೋದನ್ನು ಹೇಳಬೇಕು. ಆ ಹೇಳೋದಕ್ಕೆ ಒಂದು ಧೈರ್ಯ ಬೇಕು. ನಾನು ಮೊದಲು ಹೇಳಲ್ಲ ಅದನ್ನ. ನನಗೆ ಎಸ್ ಎಲ್ ಸಿಲಿ ಅವಮಾನ ಆದರೆ ನಾನು ಅದನ್ನ ಹೇಳೋದು 10-20 ವರ್ಷ ಆದ ನಂತರ, ದೊಡ್ಡ ಮನುಷ್ಯ ಆದ ನಂತರ ಹೇಳ್ತೀನಿ ಅವತ್ತು ಅವಮಾನ ಆಗಿತ್ತು ಅಂತ. ಆಗ ಹೇಳ್ಕೊಳ್ಳಲ್ಲ. ಕತೆ ಒಂದು ಆ ಕ್ಷಣಿಕವಾದ ಒಂದು ಘಟನೆಯನ್ನು, ಆ ಒಂದು ಕ್ಷಣದ ನನಗೆ ಆದ ಅವಮಾನವನ್ನು ಅಥವಾ ಸಂತೋಷವನ್ನು ನಾನು ಹೇಳಬೇಕಲ್ಲ. ಹೇಳೋದಕ್ಕೆ ನಾನು ಒಂದು ಸಂದರ್ಭವನ್ನು ಹುಡುಕ್ತೀನಿ, ಒಂದು ಸನ್ನಿವೇಶದ ಮೂಲಕ. ಈಗ ಒಂದು ಉದಾಹರಣೆಗೆ, ಇವರು ಅನಂತಮೂರ್ತಿಯವರ ಪ್ರಸ್ತಾಪ ಮಾಡಿದ್ರಿಂದ ಅನಂತಮೂರ್ತಿಯ ಮೌನಿ ಅಂತ ಒಂದು ಕತೆ ಇದೆ. ಆ ಮೌನಿ ಕಥೆಯಲ್ಲಿ ಎರಡು ಪಾತ್ರಗಳು ಬರ್ತವೆ. ಒಬ್ಬ ಕುಪ್ಪಣ್ಣ ಭಟ್ಟ ಅಂತ ಬರ್ತಾನೆ, ಒಬ್ಬ ಅಪ್ಪಣ್ಣ ಭಟ್ಟ ಅಂತ ಬರ್ತಾನೆ. ಈ ಅಪ್ಪಣ್ಣ ಭಟ್ಟ ಅಂತ ಹೇಳುವವನು ಒಂದು ಬಹಳ ಶ್ರೀಮಂತ, ಈ ಕುಪ್ಪಣ್ಣ ಭಟ್ಟ ಬಹಳ ಬಡವ. ಆ ಎರಡು ಕಾಂಟ್ರಾಸ್ಟ್ ಹೇಳಬೇಕಿತ್ತು ಅವರಿಗೆ. ಅಂದರೆ ಒಂದೇ ಜಾತಿಯಲ್ಲಿದ್ದಾರೆ, ಒಂದೇ ಊರಲ್ಲಿದ್ದಾರೆ, ಒಬ್ಬ ಶ್ರೀಮಂತನಾಗಿದ್ದಾನೆ, ಒಬ್ಬ ಬಡವನಾಗಿದ್ದಾನೆ, ಆದರೆ ಅವರಲ್ಲಿ ಒಳ್ಳೆಯವರು ಯಾರು ಅಂತ ಒಂದು ಪ್ರಶ್ನೆ ಬರ್ತದೆ. ಯಾರನ್ನು ನಾನು ನಂಬಬೇಕು, ಯಾರು ಒಳ್ಳೆಯವನು, ಶ್ರೀಮಂತ ಒಳ್ಳೆಯವನ, ಈ ಬಡವ ಒಳ್ಳೆಯವನ ಅಂತ ತುಂಬ ಸರಳೀಕರಿಸಿದರೆ ಅದಕ್ಕೆ ಉತ್ತರವನ್ನು ಹುಡುಕುತ್ತಾ ಅವರು ಎರಡು ಪಾತ್ರವನ್ನು ಸೃಷ್ಟಿ ಮಾಡ್ತಾರೆ. ಅಂದರೆ ಗುಡ್ ಆ್ಯಂಡ್ ಇವಿಲ್ ಅಂತ ಹೇಳ್ತೀವಿ ನಾವು. ಈ ಜಗತ್ತಲ್ಲಿ ಒಂದು ಒಳ್ಳೆಯದು ಅಂತ ಕೆಟ್ಟದ್ದು ಇದೆ, ಅದರ ನಡುವೆ ನಿರಂತರ ಹೋರಾಟ ನಡೀತಾ ಇರುತ್ತೆ. ಅದು ಕಾಲಕಾಲಕ್ಕೆ ಆ ಹೋರಾಟದ ಸ್ವರೂಪ ಮಾತ್ರ ಬದಲಾಗುತ್ತೆ. ಗುಡ್ ಮತ್ತು ಇವಿಲ್ ನಮ್ಮ ಮನಸ್ಸಲ್ಲಿರೋದು ಬದಲಾಗಲ್ಲ. ಹೀಗಾಗಿ ಆ ಕಥೆಯನ್ನು ಹೇಳುವಾಗ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿ, ಈ ದೇಶದಲ್ಲಿ ನನಗೆ ತೊಂದರೆ ಇದೆ, ನನಗೆ ಭ್ರಷ್ಟಾಚಾರ ಇದೆ, ಅಥವಾ ಈ ದೇಶ ಚೆನ್ನಾಗಾಗ್ತಿದೆ, ಈ ಅಂಥ ಉದಾತ್ತವಾದ ವಿಚಾರಗಳನ್ನ ಇಟ್ಕೊಂಡು, ನನ್ನ ಊರು ಸರಿ ಇಲ್ಲ ಅಥವಾ ನಾನು ಹುಟ್ಟಿದಂಥ ಪರಿಸರ ಸರಿ ಇಲ್ಲ, ಈ ಥರ ಮನುಷ್ಯನ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಒಂದು ಕತೆ ಹೇಳಿದಾಗ ನಾನು ಆ ಕತೆ ಹೇಳೋಕ್ಕೆ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡ್ತೀನಿ. ವಿಚಾರ ಇರುತ್ತೆ ನನಗೆ ಹೇಳೋದಕ್ಕೆ, ಯಾರ ಮೂಲಕ ಹೇಳಬೇಕು ಅದನ್ನು, ಅದನ್ನು ಸೃಷ್ಟಿ ಮಾಡ್ತೀನಿ, ಆ ಪಾತ್ರದ ಮೂಲಕ ಹೇಳ್ತಾ ಹೋಗ್ತೀನಿ.
3: ಆಮೇಲೆ ನಿಮ್ಮ ಹಸ್ತಿನಾವತಿಯಲ್ಲಿ ಮೊದಲು ಹುಟ್ಟಿದ ಪಾತ್ರ ಯಾವುದು ಅಂತ?
2: ವ್ಯಾಸ ಸರ್. ನಾನು ವ್ಯಾಸರು ಏನು ಹೇಳ್ತಾರೆ ಅಂತ ಒಂದು ತೋಳ್ಪಾಡಿಯವರಿದ್ದಾರೆ, ಅವ್ರ ಎದುರು ಮಾತಾಡಬಾರ್ದು. ವ್ಯಾಸರು ಈಗ ಇದ್ದರೆ ಏನು ಮಾತಾಡ್ತಿದ್ರು ಇವತ್ತಿನ ರಾಜಕೀಯದ ಬಗ್ಗೆ ಅಂತ ವ್ಯಾಸರ ಬಾಯಲ್ಲಿ ಹೇಳಿಸ್ಬೇಕು ಅಂತ ಆ ಪಾತ್ರವನ್ನು ಸೃಷ್ಟಿ ಮಾಡಿದೆ. ಬಟ್ ಆ ಪಾತ್ರ ಕಥೆಯೊಳಗೆ ಬರಬೇಕಿದ್ರೆ ನಾನು 350 ಪುಟ ಬರಿಬೇಕಾಯ್ತು. ಆ 350 ಪುಟ ಬರೀದೇ ಇದ್ದರೆ ವ್ಯಾಸರು ತರಕ್ಕೆ ಆಗಲ್ಲ ಅಂತ ಅಂದರೆ ಅದು ಸಂದಿಗ್ಧ ಒಂದು ಕಥೆಗಾರನು. ನೀವು ಹೇಳಿದಾಗೆ ಒಂದು ಕತೆ ಬರೀತಾ ಬರೀತಾ ನಾನು ಒಳ್ಳೆಯವನಾಗೋದು ಕೆಟ್ಟವನಾಗೋದು ಇದೆಯಲ್ಲ, ಅದು ಒಳಗಡೆ ನಡೀತಾ ಇರುತ್ತೆ ಅಂತ. ಅದು ಹೊರಗಡೆ ಕಾಣಿಸಲ್ಲ ಅಂತ. ಪ್ರತಿಯೊಬ್ಬರು ಒಳಗಡೆನೂ ರಾಮ ಇರ್ತಾನೆ, ರಾವಣ ಇರ್ತಾನೆ, ಅದು ಪ್ರಕಟಗೊಳ್ಳುವ ಕ್ಷಣ ಬೇರೆ ಇರುತ್ತೆ. ಏ ಭಾಳ ಒಳ್ಳೆಯವರು ಸರ್ ಅಂತ ಹೇಳಿದರೆ ಇನ್ನೊಬ್ಬರು ಏ ಅವನು ನಂಬೋಕ್ಕಾಗಲ್ಲ ಸರ್ ಅಂತ ಹೇಳ್ತಾರಲ್ವಾ. ಅಂದರೆ ನಿಮ್ಮೊಳಗಡೆ ಎರಡೂ ಇರ್ತಾನೆ ಅಂತ. ಬಟ್ ಕತೆ ಬರೆಯುವಾಗ ಆ ನಿಮ್ಮ ವ್ಯಕ್ತಿತ್ವ ಮೀರಿ ಕತೆಗಾರ ಇರ್ತಾನೆ, ಅವನು ಕತೆಗಾರ, ಸಮಾಜದ ಕತೆಗಾರ ಆಗಿರ್ತಾನೆ. ಅದು ನಮ್ಮ ಕೈಲಿ ಇರಲ್ಲ. ಅದು ನಿಜವಾದ ಕತೆ ಬರೆಯುವಾಗ ನೀವೇನು ಅದಲ್ಲದ ಏನಾಗಿದ್ದೀರೋ ಅದನ್ನು ಮೀರುವುದಕ್ಕೆ ಕತೆ ಬರೆಯೋದು.
3: ಬಳಗಾರ್ ಸರ್, ಈಗ ಕರ್ತೃ ಮತ್ತು ಕೃತಿಯಲ್ಲಿ ಅವ್ಯಕ್ತತೆಯ ಪಾತ್ರ ಎಷ್ಟಿರ್ತದೆ ಅಂತ ಅಂದರೆ ನೀವೇನಾದರೂ ಬರೀಲಿಕ್ಕೆ ಎಕ್ಸಾಂಪಲ್, ಎಷ್ಟೋ ಮಂದಿ ಯುವಕರು ಯುವತಿಯರು ಕೂತಿದ್ದಾರೆ, ಅವ್ರಿಗೆ ಕತೆ ಬರೀಬೇಕಾಗಿದೆ ನಾಳೆಯಿಂದ. ನೀವೇನೋ ಬರೀಲಿಕ್ಕೆ ಹೋದ ತಕ್ಷಣ ಆ ಕಥೆ ಎಲ್ಲ ಪಾತ್ರಗಳು ನಿಮ್ಗೆ ಗೊತ್ತಿರ್ತಾವ, ಅಥವಾ ನೀವೇನೋ ಏನೋ ಬರೀಲಿಕ್ಕೆ ಹೋಗ್ತೀರಿ ಆಮೇಲೆ ಏನೋ ಬೇರೆ ಏನಾದರೂ ಹುಟ್ಟಿಕೊಳ್ಳುತ್ತೋ ಅಂತ. ಕೃತಿ, ಕರ್ತೃ ಮತ್ತು ಅವ್ಯಕ್ತತೆ
4: ಇಲ್ಲ. ಒಂದು ವಿಷಯ ಏನಂತಂದರೆ, ನಾನು ಕಥೆಯನ್ನು ಮೊದಲು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಅದನ್ನು ಬರೀತೇನೆ ಅನ್ನುವಂಥದ್ದು ಅಲ್ಲ. ಕತೆ ಅಂದರೆ ಸಂಗೀತದ ಹಾಗೆ ಅದು ಒಂದು ರೆಕಾರ್ಡ್ ಅಲ್ಲ, ಅದೊಂದು ಪರ್ಫಾರ್ಮೆನ್ಸ್. ಅಂದರೆ ನಾನು ಉಳಿದೆಲ್ಲ ಸಿದ್ಧತೆಗಳು ಪರಿಕರಗಳು ಇದ್ದರೂ ಕೂಡ ಅದರ ಒಂದು ಸಂಯೋಜನೆಯ ಕ್ಷಣದಲ್ಲಿ ಅದೊಂದು ಪರ್ಫಾರ್ಮೆನ್ಸ್ ಆಗಿರ್ತದೆ. ಅಂದರೆ ನನಗೆ ಗೊತ್ತಿಲ್ಲದಂಥ ಅನೇಕ ವಿಷಯಗಳು ಆ ಸೃಜನಶೀಲವಾದ ಉತ್ಕಟದ ಒಂದು ಭಾಷಾ ಕ್ಷಣದಲ್ಲಿ ಅಲ್ಲಿ ಏನೋ ಒಂದು ಹೊಸತು ಗಡಿಸಬೇಕು. ದ್ಯಾಟ್ ಈಸ್ ವಾಟ್ ಯು ಕಾಲ್ ಆ್ಯಕ್ಚುವಲ್ ಕ್ರಿಯೇಟಿವಿಟಿ. ಅದು ಅದಾಗ್ತದೆ. ಇದಕ್ಕೆ ಒಂಚೂರು ಒಂದು ಹೆಜ್ಜೆ ಹಿಂದೆ ಹೋದರೆ, ನೀವೊಂದು ಮೊದಲನೇ ಪ್ರಶ್ನೆ ಕೇಳಿದರೆ, ನೀವು ಪಾತ್ರಗಳ ಸುತ್ತ ಕಥೆಯನ್ನು ಕಟ್ತಿರೋ ಅಥವಾ ಘಟನೆಯ ಸುತ್ತ ಕಟ್ತಿರೋ ಅಥವಾ ಪಾತ್ರ ಮತ್ತು ಘಟನೆಗಳ ಒಂದು ಸಂಯೋಜನೆಯಿಂದ ಕಥೆಯಾಗುವಂಥ ಪರಿ ಹೇಗೆ ಅನ್ನೋ ಆ ಅರ್ಥದಲ್ಲಿ ಏನೋ ಕೇಳಿದರೆ ಅದಷ್ಟೇ ಅಲ್ಲ ಅನ್ನೋದು ನಾನು ಹೇಳೋದು. ಒಂದು ಸಣ್ಣ ಘಟನೆಯನ್ನು ಹೇಳಿದರೆ ಅದು ಅರ್ಥ ಆಗ್ಬೋದು. ರಾಮಾಯಣದಲ್ಲಿ ನಮಗೆ ಮಾಯಾಮೃಗ ಅಂತ ಒಂದು ಸನ್ನಿವೇಶ, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಮಾರೀಚ ಅಲ್ಲಿ ಮಾಯಾಮೃಗದ ಒಂದು ಜಿಂಕೆಯ ವಿಷವನ್ನು ಹಾಕ್ಕೊಂಡ್ಬರ್ತಾನೆ, ಅದನ್ನು ಫಾಲೋ ಮಾಡ್ತಾನೆ, ನಿಮ್ಗೆ ಗೊತ್ತಿದೆ. ಅಲ್ಲಿ ನನಗೆ ಹೇಳಬೇಕಾದದ್ದು ಏನು ಅಂತಂದರೆ, ಅಂದರೆ ಪಾತ್ರ ಮತ್ತು ಆ ಘಟನೆಯ ಅಂದರೆ ಒಂದು ದೃಶ್ಯ ದರ್ಶನವಾಗೋದು ಹೇಗೆ ಅಂತ, ಇದು ಬೇಕು ಅಂತ ನಾನು ಹೇಳೋದು. ದೃಶ್ಯ ದರ್ಶನವಾಗೋದು ಯಾವಾಗ ಅಂದರೆ ಹೇಗೆ ಅಂತಂದರೆ, ನಮ್ಮಲ್ಲಿ ಒಬ್ಬ ಕಥೆಗಾರ ಉದ್ದೀಪಿಸುವಂಥ ಒಂದು ಹೊಸ ಲೋಕದ ಅದು ಹೇಗೆ ಸೃಷ್ಟಿ ಮಾಡಿಕೊಡ್ತದೆ ಅಂತಂದರೆ, ಆ ಒಟ್ಟಾರೆ ದೃಶ್ಯದಲ್ಲಿ ಮಾರೀಚ ಅನ್ನುವಂಥದ್ದು ಒಬ್ಬ ರಾಕ್ಷಸನೂ ಹೌದು. ಅದೇ ಹೊತ್ತಿಗೆ ಅದೇ ಸಂದರ್ಭದಲ್ಲಿ ಅದೇ ಕ್ಷಣದಲ್ಲಿ ಅದೊಂದು ಸುಂದರವಾದ ಮೃಗವೂ ಹೌದು. ಒಂದು ಕೋನದಲ್ಲಿ ನೋಡಿದರೆ ಮಾರೀಚ ಅವನು ರಾಕ್ಷಸ, ಮತ್ತೊಂದು ಕೋನದಲ್ಲಿ ನೋಡಿದರೆ ಮೃಗ. ಅಂದರೆ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾದದ್ದು ಏನು ಅಂತಂದರೆ, ಎಷ್ಟೋ ಸಲ ನಮಗೆ ಜೀವನದಲ್ಲಿ ಪ್ರೀತಿಯ ವೇಷದಲ್ಲಿ ಸಾವು ಬಂದಿರುತ್ತದೆ, ಸೌಂದರ್ಯದ ವೇಷವನ್ನು ಹಾಕ್ಕೊಂಡು ಒಂದು ಮೋಹ ಬಂದಿರ್ತದೆ, ಅದು ಸೀತೆಗೆ ಆಗಿರುವಂಥದ್ದು. ಆ ಕೆಲಸವನ್ನು ರಾಮನಿಂದ ಮಾಡಿಸ್ಲಿಕ್ಕೆ ಬೇಕು ಅನ್ನುವಂಥ ಒಂದು ವೇಷ ತೊಟ್ಟು ವಿಧಿ ಅವನನ್ನು ಅನುಸರಿಸಿದೆ. ಅಲ್ಲಿ ನಾನು ಹೇಳ್ತಾ ಇರೋದೇನಂತಂದರೆ, ಒಂದು ಪಾತ್ರಕ್ಕೆ ಈ ರೀತಿಯಾದಂಥ ಡೈಮೆನ್ಷನ್ಸ್ ಇರ್ತದಲ್ಲ, ಅದಕ್ಕೊಂದು ವಾಸ್ತವದ ನೆಲೆ ಇರಬಹುದು, ಅದರ ಆಚೆ ಇರುವಂಥ ಅತೀತವಾದಂಥದ್ದು ಮೀರುವಂಥದ್ದು, ಅದಕ್ಕಾಗಿ ಮೆಟಾಫರ್ ಅಂತ ನಾವು ಕರೀದದು. ಅಂದರೆ ವಾಸ್ತವನ ದಾಟಿ ಹೋಗುವಂಥ ಒಂದು ಶಕ್ತಿ ಯಾವ ಒಂದು ಪಾತ್ರಕ್ಕೆ ಬರ್ತದೆಯೋ, ಯಾವ ಒಂದು ದೃಶ್ಯಕ್ಕೆ ಬರ್ತದೆಯೋ, ಅದು ದರ್ಶನವಾಗಿ ಆ ಒಬ್ಬ ಓದುಗನ ಮನಸ್ಸಿನಲ್ಲಿ ಬೇರಾದಂಥ ಒಂದು ಉದ್ದೀಪನ ಪ್ರಪಂಚವನ್ನು ಸೃಷ್ಟಿಕೊಡ್ತದೆ. ಹಾಗಾಗಿ ನಾನು ಹೇಳೋದು ಏನಂತಂದರೆ, ಒಂದು ಕಥೆ ಅಂತ ನಾವು ಏನಾದರೂ ವ್ಯಾಖ್ಯಾನ ಮಾಡೋದಿದ್ರೆ ಹೇಳೋದಿದ್ರೆ, ಕಥೆಗಾರ ಮತ್ತು ಓದುಗ ಒಂದು ಪಾತ್ರದಲ್ಲಿ ಮೀಟ್ ಆಗಬೇಕು, ಆವಾಗ ಕತೆ ಹುಟ್ಟುತ್ತದೆ.
3: ಆಮೇಲೆ ಈಗ ನೀವು ಒಂದು ಕಥೆ ಅಥವಾ ಏನಾದರೂ ಒಂದು ಆಲೋಚನೆ ಅಂತ ನಿಮ್ಮಲ್ಲಿ ಹೊಳೆದ್ರೆ, ಬಳಗಾರ ಸರ್ ನಿಮಗೆ ಕೇಳ್ತಾ ಇರೋದು, ಈ ಈ ಆ ಒಂದು ಹೊಳಹು ಮತ್ತು ಅದು ಕೃತಿ ಆಗಲಿಕ್ಕೆ ಏನಾದರೂ ವ್ಯಾಲಿಡಿಟಿ ಟೈಮ್ ಅಂತ ಏನಾದರೂ ಇರುತ್ತಾ ಸರ್? ಯಾಕೆ ಅಂದರೆ ಸರ್, ಈಗ ನಿಮ್ಗೆ ಈಗ ಹೊಳೆದಿದೆ ಇಲ್ಲ, ನನಗೆ ಅದಕ್ಕೆ ಅಧ್ಯಯನ ಬೇಕಾಗಿ, ಹಾಗಾದರೆ 20 ವರ್ಷ ಬಿಟ್ಟು ನಾನು ಅದನ್ನು ಬರಿಬೇಕು ಅಂತೀನಿ ಅಂದರೆ ಅವಾಗ ಅಷ್ಟೇ ಪರಿಣಾಮಕಾರಿಯಾಗಿದೆ ಹೊರಹೊಮ್ಮಬಲ್ಲದ ಅಂತ?
4: ಇಲ್ಲ, ಅದು ಏನಾಗಿರುತ್ತೆ ಅಂತಂದರೆ, ಈ ಕಥೆಯನ್ನು ನೋಡಿದ ತಕ್ಷಣವೇ ನಾನು ಬರೆಯೋಕ್ಕಾಗೋದಿಲ್ಲ, ಯಾಕೆಂದರೆ ಅದು ಮಾಹಿತಿ ಅಲ್ಲ. ಅದು ನಾನು ನೋಡಿದ್ದು ನನ್ನ ರಕ್ತ ಮಾಸ ಆಗಬೇಕು, ಅಂತರ್ಗತ ಆಗಬೇಕು, ಅದಕ್ಕೊಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರ್ತದೆ, ನಾನು ಕಾವು ಕೊಡಬೇಕು. ಆವಾಗ ನನಗೆ ನಿಧಾನವಾಗಿ ಕಥೆಯ ಒಂದು ಬೆಳವಣಿಗೆ ಹೇಗೆ ಅಂತಂದರೆ, ಒಂದು ಭೌತಿಕವಾದಂಥ ವಾಸ್ತವ ನನ್ನೊಳಗೆ ಅದಕ್ಕೆ ಇರುವಂಥ ಗಂಧ, ಗಾಳಿ, ಬೆಳಕು, ಬಿಸಿಲು ಅವೆಲ್ಲವೂ ನನಗೆ ಕರಗತವಾಗ್ತಾ ಹೋಗ್ತದೆ ಒಂದು. ಆಮೇಲೆ ನಿಧಾನವಾಗಿ ಮಾನಸಿಕವಾದಂಥ ವ್ಯಾಪಾರಗಳು, ತಲ್ಲಣಗಳು, ಅಲ್ಲೋಲ ಕಲ್ಲುಗಳು ಆ ಪಾತ್ರದಲ್ಲಿ ಬರುವ ಶುರುವಾಗ್ತವೆ. ಅದನ್ನು ದಾಟಿ ಹೋಗುವಂಥ ಒಂದು ತಾತ್ವಿಕವಾದಂಥ ಒಂದು ಜಿಗಿತವು ಕೂಡ ಬೇಕು ನನಗೆ. ಇವು ಮೂರು ಸಂಯೋಜನೆ ಆದಾಗ ಮಾತ್ರ ನಾನು ಒಂದು ಕಥೆಯನ್ನು ಬರೆಯಬಲ್ಲೆ. ಅದಕ್ಕೆ ಸಮಯ ಬೇಕೇ ಬೇಕು ನನಗೆ. ತಕ್ಷಣ ನೋಡಿದ್ದನ್ನು ರಿಪೋರ್ಟ್ ಮಾಡೋದು ಮಾಹಿತಿ ಅಲ್ಲ. ಯಾಕೆ ಅಂತಂದರೆ ನನ್ನೊಳಗೆ ಅದು ಇಂಗಬೇಕು, ನನ್ನೊಳಗೆ ಕರಗಬೇಕು, ನನ್ನೊಳಗೊಂದು ಪರಿವರ್ತನೆ ಆಗಬೇಕು, ಅಲ್ಲೊಂದು ಬೆಳವಣಿಗೆ ಆಗಬೇಕು, ಅದಕ್ಕೊಂದು ಮಾಂತ್ರಿಕವಾದಂಥ ರೂಪ ಬರಬೇಕು, ಅದಕ್ಕೊಂದು ಸಂದರ್ಭ ಬೇಕು. ಇವೆಲ್ಲ ಇದ್ದಾಗ ಮಾತ್ರ, ಘಟಿಸಿದಾಗ ಮಾತ್ರ ನಾನು ಕಥೆಯನ್ನು ಬರೀ ಬಂದೆ.
3: ಜೋಗಿ ಸರ್, ಈಗ ಅದಕ್ಕೇನು ಹೇಳೋದು ಸರ್?
2: ಅದಕ್ಕೆ ಒಂದು ಉತ್ತರ ಏನಂದರೆ, ಒಂದು ಮನಸ್ಸಲ್ಲಿ ಕತೆ ಇರುತ್ತಲ್ಲ, ಅದು ಕತೆ ಆಗೋದು ಯಾವಾಗಂದ್ರೆ ಸಂಪಾದಕರು ಫೋನ್ ಮಾಡಿ ಕತೆ ಕೊಡಿ ಅಂತ ಕೇಳಿದಾಗ ಕೂಡಲೇ ಕತೆ ಆಗ್ಬಿಡ್ತಾರೆ. ಅಂದರೆ ನಾನು ತಪಾಸಾಗಿ ಹೇಳ್ತಿಲ್ಲ, ಒಂದು ಹೊರಗಡೆಯಿಂದ ಒತ್ತಡ ಬೇಕಾಗುತ್ತೆ. ಒಂದು ಕತೆ ಬರೀರಿ ಅಂತ ಹೇಳಿದರೆ ನಿಮ್ಮಲ್ಲಿ 100 ಘಟನೆ ಇರುತ್ತೆ. ನಾನು ಈಗ ಕೂತ್ಕೊಂಡು ನಮ್ಮ ಗೋಪಾಲಕೃಷ್ಣ ಕುಂಟಿನಿ ಕತೆ ಕೊಡ್ದಲ್ಲಿ ಹೇಳ್ತಾರೆ, ನಾಳೆ ಬೆಳಿಗ್ಗೆ ಒಂದು ಕತೆ ಹಾಕಿ ಅಂತ. ನೀವು ಬರೀತೀರ ಒಂದು ಕತೆ ಅಂದರೆ ಅದಕ್ಕೆ ಒಂದು ಅದೊಂದು ಹೇಳ್ತೀವಲ್ಲ, ಅದು ಒಂದು ಮನಸ್ಸಲ್ಲಿರುವಂಥ ಒಂದು ಸಂಗತಿ, ಒಂದು ಕತೆ ಆಗಲಿಕ್ಕೆ ಒಂದು ಒತ್ತಡ ಬೇಕಾಗಿರುತ್ತೆ. ಅದು ಒಳಗಿನ ಒತ್ತಡವೂ ಆಗಿರ್ಬೋದು, ಹೊರಗಿನ ಒತ್ತಡವೂ ಆಗಿರ್ಬೋದು. ಒಳಗಿನ ಒತ್ತಡ ಯಾವಾಗ ಬರುತ್ತೆ ಅಂದರೆ ಹೊರಗಿನ ಒತ್ತಡ ಭಾಳ ಜೋರಾದಾಗ. ಈಗ ನೀವು ಇವತ್ತು ಇಷ್ಟು ಪ್ರಶ್ನೆಗಳನ್ನು ಬರೆದಿದ್ದೀರಲ್ಲ, ಈ ಒಂದು ಲಿಟ್ ಫಸ್ಟ್ ಇಲ್ದಿದ್ರೆ ಇದನ್ನ ಬರ್ಕೋತಾನೆ ಇರಲಿಲ್ಲ ನೀವು ಅಲ್ವಾ? ಎಷ್ಟೋ ವರ್ಷಗಳಿಂದ ಇರುತ್ತೆ ಈ ಪ್ರಶ್ನೆಗಳು ನಿಮ್ಮಲ್ಲಿ. ಇವತ್ತು ಇಲ್ಲಿ ಅಗತ್ಯವಿದೆ. ಸೊ ಅದು ಬಹಳ ಕಥೆಯನ್ನು ಮಾಡುವಂಥದ್ದು ಅಂತ.
4: ನಾನು ಒಂದು ಜೋಶಿಯವರ ಒಂದು ಈ ಸಂದರ್ಭದಲ್ಲಿ ಜಸ್ಟ್ ಯೋಗಿಯವರು ಹೇಳಿದ್ದಕ್ಕೆ ಕನೆಕ್ಟ್ ಮಾಡ್ತೇನೆ, ಆ್ಯಡ್ ಮಾಡ್ತೇನೆ. ಕತೆ ಬರೆಯುವುದಂತಂದರೆ ಅದೊಂದು ಕ್ರಿಯೇಟಿವಿಟಿ ಅಂತ ನಾವು ಒಪ್ಕೊಂಡ ಪಕ್ಷದಲ್ಲಿ. ಸೊ ಕ್ರಿಯೇಟಿವಿಟಿ ನಥಿಂಗ್ ಬಟ್ ಕನೆಕ್ಟಿವಿಟಿ. ಅಂದರೆ ಎಲ್ಲೆಲ್ಲೋ ನಮ್ಮ ಅನುಭವಗಳು, ಚಿತ್ರಗಳು ಬೇರೆ ಬೇರೆ ಎಲ್ಲ ಚೆಲ್ಲಾಪಿಲಿಯಾಗಿ ಅಲ್ಲಿ ಹರಡ್ಕೊಂಡಿರ್ತೇವೆ. ಅಂದರೆ ಕೊಲೆಜ್ ರೂಪದಲ್ಲಿ ನಾವು ಅದನ್ನು ಸಂಯೋಜನೆ ಮಾಡ್ತೇವೆ. ಅದಕ್ಕೆ ಅದು ವಾಸ್ತವ ಹೌದು, ಕಲ್ಪನೆ ಹೌದು. ದ ವೇ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ ದ ಥಿಂಗ್ಸ್, ಸ್ಕ್ಯಾಟರ್ಡ್ ಥಿಂಗ್ಸ್ ಕನೆಕ್ಟೆಡ್ ಇನ್ ಟು ಆರ್ಗ್ಯಾನಿಕ್ ಹೋಲ್, ದೇ ಆರ್ ಬಿಕಮ್ ದ ಸ್ಟೋರಿ.
3: ಈಗ ನಾನು ಜೋಗಿ ಸರ್
4: ಅದಕ್ಕಾಗಿ ಅಂದ್ರಲ್ಲ, ಇವರು ಫೋನ್ ಮಾಡಿದ ತಕ್ಷಣವೇ ಸಂಪಾದಕರು ಇವೆಲ್ಲ ಕನೆಕ್ಟ್ ಆಗೋದಕ್ಕೆ ಶುರು ಆಗ್ತವೆ. ಅಲ್ಲಿ ಇವರೇ ಕನೆಕ್ಟ್ ಆಗೋದಿಲ್ಲ, ಅವು ಕಾವಿಗೆ ಬರೋದಿಲ್ಲ. ಅದು
3: ಈಗ ಇನ್ನೊಂದೇನು ಕೇಳ್ಬೇಕಂತ ಸರ್, ನಿಮ್ಮ ನಿಮ್ಮ ಓದಿನ ಹರಹು ನಿಮ್ಮ ಕಥೆಯ ಸೃಷ್ಟಿ ಮತ್ತು ಅದರ ಕಥನ ಶೈಲಿಯನ್ನು ಎಷ್ಟು ಪ್ರತಿಬಂಧಿಸ್ತದೆ, ಎಷ್ಟು ವಿಸ್ತರಿಸ್ತದೆ? ಯಾಕಂದರೆ ಎಲ್ಲೇ ನೀವು ಏನೇ ಒಂದು ಏನಾದರೂ ಓದ್ತಾ ಹೋದರೂ ಕೂಡ ಇದು ಕಾಫ್ಕ ಹೇಳಿದ್ದಾನೆ, ಇದು ಚೆಕೋವ್ ಹೇಳಿದ್ದಾನೆ, ಎಲ್ಲರೂ ಎಲ್ಲಾದರೂ ಹೇಳಿದ್ದಾರೆ, ಇಲ್ಲಿ ಭಾಸ ಹೇಳಿದ್ದಾನೆ. ಆದರೆ ನಿಮ್ಮ ನಿಮ್ಮ ಓದು ನಿಮ್ಮ ನಿಮ್ಮ ನಿಮ್ಮ ಸೃಷ್ಟಿಶೀಲತೆಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ
2: ಸರ್? ಕತೆ ಬರೆಯುವಾಗ ಓದುಗನೇ ಬೇರೆ, ಲೇಖಕನೇ ಬೇರೆ. ಲೇಖಕ ಬಹಳ ಒಂದು ಏಕಾಂತದಲ್ಲಿ ಇರ್ತಾನೆ ಅವನು, ಅವನು ಬರೆಯೋ ಹೊತ್ತಿಗೆ ಇದು ಯಾವುದು ಜ್ಞಾಪಕ ಬರೋಲ್ಲ. ಓದುಗನಾಗಿದ್ದಾಗ ಅವನು ಬೇರೆ ಇರ್ತದೆ, ಅದೊಂದು ಕಂಪಾರ್ಟ್ಮೆಂಟ್. ಅದು ನಾನು ಬರೆಯೋ ಹೊತ್ತಿಗೆ ಇಲ್ಲ ಈ ಕಥೆಯನ್ನು ಅವನು ಹೇಳಿದ್ದಾನೆ ಅಂದರೆ ನಮ್ಮ ಜಗತ್ತಲ್ಲಿ ಇನ್ಯಾರೋ ಲವ್ ಮಾಡಿದ್ದಾರೆ, ನಾನು ಲವ್ ಮಾಡಲ್ವಾ? ಹಾಗದು ಅಂದರೆ ಇನ್ಯಾರೋ ಮಾಡಿದ ಕೆಲಸವನ್ನು ನಾನು ಮಾಡ್ತೀನಿ, ಇನ್ಯಾರೋ ಮಾಡಿದ್ದಾರೆ ಅಂತ ನಾನು ಮಾಡದೇ ಇರಲ್ಲ. ಹಾಗೆ ಥಿಂಕಿಂಗ್ ಕೂಡ ನನ್ನ ಥರನೇ ಆಲೋಚನೆ ಮಾಡೋರು ಪೂರ್ವ ಸೂರಿಗಳು 100+ ಮಂದಿ ಇರ್ಬೋದು. ಆದರೆ ನಾನು ಬರೆಯೋ ಹೊತ್ತಿಗೆ ನನ್ನ ಸನ್ನಿವೇಶ, ನನ್ನ ಜೀವನ, ನನ್ನ ಅನುಭವ ಎಲ್ಲ ವರ್ಕ್ ಆಗುತ್ತೆ. ಹಾಗಾಗಿ ಓದು ನನ್ನ ಅರಿವನ್ನು ವಿಸ್ತಾರ ಮಾಡ್ಬೋದು, ಬಟ್ ಕತೆ ನನ್ನ ಅನುಭವದ ಒಂದು ಏನು ತುಣುಕನ್ನು ಹೇಳುವಂಥದ್ದು. ನಾನು ಈಗ ನಾನು ಮಾತಾಡ್ತಾ ಮಾತಾಡ್ತಾ ಒಂದು ಕತೆ ಹೇಳಿದರೆ ನಿಮಗೆ ತಲೆಯಲ್ಲಿ ಇಲ್ಲದೇ ಒಂದು ಇರುವ ಒಂದು ಕತೆ ಅದಕ್ಕೆ ಪೂರಕವಾಗಿ ಬರುತ್ತೆ. ಹಾಗೆ ಒಂದು ಪ್ರತಿಕ್ರಿಯೆ ಅದಕ್ಕೆ ಒಂದು ಕತೆ ಅಂತ ಹೇಳೋದು ನನ್ನ ಕಾಲಕ್ಕೆ ನಾನು ಕೊಡುತ್ತಿರುವಂಥ ಪ್ರತಿಕ್ರಿಯೆ ಅದು ಓದು ಅದರ ಮೇಲೆ ಪರಿಣಾಮ ಬೀರಲ್ಲ ಅಂತ ನನಗೆ ಅನಿಸುತ್ತೆ ಸರ್.
3: ಈಗ ಇಬ್ಬರಿಗೂ ನಾನು ಕೇಳುವಂಥ ಪ್ರಶ್ನೆ ಸರ್, ಎಕ್ಸಾಂಪಲ್ ನಿಮಗೆ, ಒಬ್ಬ ಕಥೆಗಾರ ತನ್ನ ಪ್ರಾದೇಶಿಕತೆಯನ್ನು ಮತ್ತು ತನ್ನ ಸಮುದಾಯವನ್ನು ಎಂದೂ ಮೀರ್ಲಿಕ್ಕೆ ಆಗೋದೇ ಇಲ್ಲವೇ ಅಂತ? ಒಂದು ವೇಳೆ ದಾಟಿದರೆ ಅದರಿಂದ ಕಥೆಗಾರನಿಗಾಯಿತು ಓದುಗನೇ ಆಗುವಂಥ ಲಾಭ ಮತ್ತು ಅಪಾಯವೇನು ಅಂತ ನೀವು ಹೇಳ್ಬೋದು. ಆಮೇಲೆ ನೀವು
4: ನೀವು ಬಹಳ
3: ಅಂದರೆ ಉದಾಹರಣೆ ಸಹಿತ ಹೇಳಿದರೆ ಇನ್ನೂ ಒಳ್ಳೆಯದು ಅಂತ ಎಲ್ಲರಿಗೂ ಅರ್ಥ ಆಗುವ
4: ಸರಿ ಹೇಳ್ಬೋದು. ಈಗ ಪ್ರಾದೇಶಿಕತೆ ಮತ್ತು
3: ಸಮುದಾಯ,
4: ಅದಕ್ಕೆ ಸ್ವಲ್ಪ ವಿರುದ್ಧವಾದಂಥ ಪದವನ್ನು ಉಪಯೋಗಿಸುವ ವಿಶ್ವಾತ್ಮಕತೆ ಅಥವಾ ಜಾಗತಿಕತೆ, ಅದಕ್ಕೆ ವ್ಯತ್ಯಾಸ ಇದೆ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಅದನ್ನು ಹೊಂದಾಣಿಕೆ ಮಾಡ್ಕೊಳ್ಬೋದು. ಯಾವಾಗ ಒಂದು ಪ್ರಾದೇಶಿಕತೆ ಆಗ್ತದೆ, ಯಾವಾಗ ಅದು ಸರ್ವದೇಶೀಯತೆ ಆಗ್ತದೆ ಅನ್ನುವಂಥದ್ದು.
3: ನಾನು ಒಂದು ಇದನ್ನ ಹಂಗೆ ಅವ್ರಿಗೆ ಹೇಳ್ಬೇ ಅಂದರೆ ಆಡಬೇಡ ಎಷ್ಟು ಅಂದರೆ, ನಾನೊಬ್ಬ ಜಸ್ಟ್ ಒಬ್ಬ ಓದುಗನಾಗಿ ಈಗ ಎಷ್ಟೋ ಸರ್ತಿ ನಮ್ಮ ಬಾಲ್ಯದ ನಮ್ಮ ಊರನ್ನು ನಾವು ದಾಟಲಿಕ್ಕೆ ಆಗಲ್ವೋ ಏನೋ. ಒಂದು ಕಡೆ ಬಹುಶಃ ಸುರೇಂದ್ರನಾಥ್ ಅವ್ರು ಹೇಳ್ತಾರೆ, ನಾನು ಬ್ರಾಹ್ಮಣ ಮಧ್ಯಮ ವರ್ಗದಿಂದ ಬಂದವನು, ನನಗೆ ಬೇರೆ ಸಮುದಾಯಗಳ ಎಲ್ಲ ಒಡನಾಟ ಇದ್ದರೂ ಕೂಡ ನನ್ನ ವಲಯದ ಇದನ್ನು ಹೆಚ್ಚಾಗಿ ಚೆನ್ನಾಗಿ ನೋಡಿದ್ದೇನೆ, ಹಾಗೆ ಅದ್ರ ಸುತ್ತಲೇ ಬರಿತೀನಿ, ಬೇರೆ ಬರಲಿಕ್ಕೆ ಜಾಸ್ತಿ ಸಾಧ್ಯವಿಲ್ಲ ಅಂತ. ಸೊ ಹಾಗಾಗಿ ನಮ್ಮ ಪ್ರಾದೇಶಿಕತೆ ನಮ್ಮ ಅಲ್ಲಿ ಮಲೆನಾಡು ಇರ್ಬೋದು, ಧಾರವಾಡ ಇರ್ಬೋದು, ಕರಾವಳಿ ಇರ್ಬೋದು, ಹಾಗಾಗಿ ಅವರವರು ಬೇರೆ ಬೇರೆ ವಲಯದಿಂದ ಬಂದಿದ್ದಾರೆ, ಅದನ್ನು ಮೀರ್ಲಿಕ್ಕೆ ಆಗತ್ತೆಯೇ ಇಲ್ಲವೇ ಅನ್ನೋದು ನನ್ನ ಪ್ರಶ್ನೆ.
4: ಆ ಪ್ರಾದೇಶಿಕತೆ ಅನ್ನುವಂಥದ್ದು ನಾನು ತಿಳ್ಕೊಂಡ ಹಾಗೆ ಅದು ನನ್ನ ಅಂತರಂಗದ ಅನನ್ಯವಾದಂಥ ಅನುಭವ. ನಾನು ಪ್ರಾದೇಶಿಕತೆ ಅಂತಂದರೆ ಆ ಜಗತ್ತು ನನ್ನೊಳಗೆ ಇರ್ತದೆ, ಅನನ್ಯವಾದದ್ದು. ಆದರೆ ಯಾವಾಗ ಅನನ್ಯವಾದದ್ದರಲ್ಲಿ ನಾನು ಅನ್ಯವಾದದ್ದನ್ನು ಧಾರಣ ಮಾಡುವಂಥ ಶಕ್ತಿಯನ್ನು ಪಡ್ಕೊಳ್ತೇನೋ ಅದು ಸರ್ವದೇಶೀಯತೆ ಆಗ್ತದೆ. ಅಂದರೆ ಆ ರೀತಿಯಾಗಿ ನಾವು ವಿಂಗಡಣೆ ಮಾಡೋಕ್ಕೆ ಬರೋದಿಲ್ಲ, ಇದು ಶುದ್ಧಾಂಗವಾಗಿ ಪ್ರಾದೇಶಿಕ.

0: ಆತ್ಮನ ದುಡಿಯಿಂದ ಹೊರಟಂಥ ಒಂದು ಯಾತನೆ, ಸಂಕಟ, ಶೋಷಣೆಯ ನೋವಿನ ದನಿ ಇದೆಯಲ್ಲ, ಅದು ಜಾಗತಿಕವಾದದ್ದು. ಅಂದರೆ ದುಡಿ ಅನ್ನುವಂಥ ಒಂದು ಸಾಧನ ಸೌತ್ ಕ್ಯಾನರಾದ ಆ ಜನಾಂಗ ಮಾತ್ರ ಬಳಸಬಹುದಾದಂಥ ಒಂದು ವಾದ್ಯವಾಗಿರ್ಬೋದು. ಆದರೆ ವಾದ್ಯದಿಂದ ಹೊರಡುವಂಥ ಒಂದು ಶಬ್ದ ಇದೆಯಲ್ಲ, ಅದು ಕೇಳಿಸ್ಕೊಳ್ಳುವಾಗ ಅದು ಎಲ್ಲೆಲ್ಲೂ ಕಂಪನ ರೀತಿಯಲ್ಲಿ ಪಸರಿಸುತ್ತಿದೆಯಲ್ಲ, ಅದು ಜಾಗತಿಕವಾದದ್ದು. ಹಾಗಾಗಿ ನಾವು ಪಂಪ್ನಲ್ಲೂ ಅದು ಕಾಣ್ತೀವಿ. ನಾವು ಅಂದರೆ ಪಂಪ ಮಾಡಿದ್ದೇನಂತಂದರೆ, ಈಗ ಅರಿಕೇಸರಿಯಲ್ಲಿ ಅರ್ಜುನ ನೋಡುವಂಥದ್ದು, ಅರ್ಜುನ ಅನ್ನುವಂಥದ್ದು ಒಂದು ಮಹಾಭಾರತ ಒಂದು ವಿಷಯದಲ್ಲಿ ವ್ಯಾಪ್ತಿ ಉಳ್ಳಂಥ ಒಂದು ಬೃಹತ್ ಕಥನವಾಗಿ ನಾವು ದೇಶವ್ಯಾಪ್ತಿಯಾಗಿ ಕಂಡದ್ದನ್ನು ಅವನು ಏನು ಮಾಡ್ತಾನೆ ಅಂತಂದರೆ ಅರಿಕೇಸರಿಯಲ್ಲಿ ಕಾಣ್ತಾನೆ ಅದು. ಹಾಗಾಗಿ ಅರಿಕೇಸರಿಯಲ್ಲಿ ಕಾಣುವಂಥ ಕ್ರಮದಲ್ಲೇ ಅರಿಕೇಸರಿನ ಒಂದು ನಿರ್ದಿಷ್ಟವಾದಂಥ ಐತಿಹಾಸಿಕ ಪ್ರದೇಶದ ಒಂದು ಘಟ್ಟದ ಒಂದು ಘಟನೆಯ ಮಟ್ಟಕ್ಕೆ ತರ್ತಾನಲ್ಲ, ಅಲ್ಲಿ ಒಂದು ಕಡೆಗೆ ಏನಾಗ್ಬಿಟ್ಟಿದೆ ಅಂತಂದರೆ ಪ್ರಾದೇಶಿಕವಾದಂಥ ವಿವರಗಳು ಬರ್ತವೆ. ಆದರೆ ಅದನ್ನು ನೋಡಿದರೆ ಅದಕ್ಕೆ ವಿಶಾಲವಾದಂಥ ಒಂದು ಸರ್ವಶಾದಂಥ ಒಂದು ವ್ಯಾಪಕವಾದಂಥ ಹಿನ್ನೆಲೆಯೂ ಕೂಡ ಇದೆ. ಹೀಗೆ ನಾವು ಅದು ಮೀರೋದಕ್ಕೆ ಸಾಧ್ಯ ಇದೆ, ನೀವು ಅದನ್ನು ಕೇಳ್ತಾ ಇದ್ರಲ್ಲ, ಮೀರಬೇಕು, ಮೀರೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಪ್ರಾದೇಶಿಕವಾದದ್ದು ಎಷ್ಟು ನೀವು ತೀವ್ರವಾಗಿ ಪ್ರಾದೇಶಿಕವಾಗ್ತೀರೋ ಅಷ್ಟು ನಿಜವಾಗಿಯೂ ಜಾಗತಿಕ ಆಗ್ತದೆ.
1: ಸರ್, ಇಲ್ಲಿ ನಾವೇನು ಮಾತಾಡ್ತಿದ್ದೀವಿ ಅಂದರೆ ಕಥೆಯಲ್ಲಿ ಎರಡಿದೆ, ಒಂದು ಕಟ್ಟಿದ ಕತೆ ಅಂತ ಒಂದಿದೆ, ಇನ್ನೊಂದು ಹುಟ್ಟಿದ ಕತೆ ಅಂತ ಒಂದಿದೆ. ಈಗ ಹುಟ್ಟಿದ ಕಥೆಯಲ್ಲಿ ನಮ್ಮ ಪ್ರಾದೇಶದ ಕಥೆಯೇ ಹೇಳೋದು, ನಮ್ಮಲ್ಲೇ ಹುಟ್ಟಿರುತ್ತದೆ. ಈಗ ತೇಜಸ್ವಿಯವರು ಬರೆದ ಅಷ್ಟೂ ಕಥೆಗಳು ಮೂಡಿಗೆರೆ ಬಿಟ್ಟು ಆಚೆ ಹೋಗಿಲ್ಲ. ನಮಗೆ ಮೂಡಿಗೆರೆಯಲ್ಲಿ ಅಷ್ಟು ಕತೆ ಇದೆ ಅಂತ ಜೀವನದಲ್ಲಿ ಗೊತ್ತಿರಲಿಲ್ಲ. ಅವರು ಬರೆದ ಎಲ್ಲ ಕಥೆ ಮೂಡಿಗೆರೆಯಲ್ಲಿ ಹುಟ್ಟಿದ್ದು, ಅಥವಾ ನಾನು ಬರೆದ ಕಥೆಗಳಲ್ಲಿ ಹೆಚ್ಚಿನ ಗುರುವಾನಿಕೆರೆಯಲ್ಲಿರುವಂಥದ್ದು. ಈ ಯಾಕೆಂದರೆ ಅಲ್ಲಿ ನಾನು ನೋಡಿದ ಪಾತ್ರಗಳನ್ನು ನನಗೆ ಕ್ರಿಯೇಟ್ ಮಾಡ್ತಾ ಆ ಪಾತ್ರಗಳು ನನ್ನ ಮನಸ್ಸಲ್ಲಿ ಹೆಂಗೆ ಹುಟ್ಟಿದ್ದಾವೆ, ಹೆಂಗೆ ಬೆಳೆದಿದ್ದಾವೆ ಅದನ್ನು ಬರಿತೀನಿ. ಇದು ಹುಟ್ಟಿದ ಕತೆ, ಇದು ಒಂಥರ ಪ್ರಾದೇಶಿಕತೆ ಇರುತ್ತೆ. ಆದರೆ ಓ ಹೆನ್ರಿ ಬರೆದಂಥ ಕಥೆಗಳಲ್ಲಿ, ಅಥವಾ ಜೇಮ್ಸ್ ಹ್ಯಾಡ್ಲಿ ಕೇಸ್ ಬರೆದಂಥ ಕಥೆಗಳಲ್ಲಿ, ಅಥವಾ ಟಿ ಕೆ ರಾಮ್ ರಾವ್ ಬರೆದಂಥ ಕತೆ, ಅವು ಕಟ್ಟಿದ ಕಥೆಗಳು. ಅವರು ಸಿಚುವೇಶನ್ ತಗೋತಾರೆ, ಈ ಘಟನೆಯಲ್ಲಿ ಒಂದು ಈ ಥರ ಘಟನೆ ನಡೆಯುತ್ತೆ, ಹಿಂಗೆ ಶುರುವಾಗುತ್ತೆ, ಹಿಂಗೆ ಮಧ್ಯಮ ಇದೆ, ಹಿಂಗೆ ಮುಗಿಯುತ್ತೆ ಅಂತ ಒಂದು ಕಥೆಯನ್ನು ಕಲ್ಪಿಸಿಕೊಂಡು ಆ ಕಥೆಗೆ ಬೇಕಾದ ಪಾತ್ರಗಳನ್ನು ತಗೊಂಡು ಅದು ಲಂಡನ್ನಲ್ಲೂ ನಡೀಬೋದು, ಇಂಡಿಯಾದಲ್ಲೂ ನಡೀಬೋದು, ಏನು ಸ್ವಾಮಿಗಿನ ಕತೆ ದೇಶದ ಆಫ್ರಿಕಾದಲ್ಲೂ ನಡೀಬೋದು. ಅವನು ಮಾಡ್ತಾನಲ್ಲ ನಮ್ಮ ಜೇಮ್ಸ್ ಬಾಂಡ್ ಸಿನಿಮಾಗಳು, ಅದು ಎಲ್ಲಿ ಬೇಕಾದ ನಡೀಬೋದು. ಅವು ಕಟ್ಟಿದ ಕಥೆಗಳು, ಅದಕ್ಕೊಂದು ಕೌಶಲ ಬೇಕಾಗುತ್ತೆ, ಅದು ಟೋಟ್ಲಿ ಡಿಫ್ರೆಂಟ್. ಅದು ಆ ಕಟ್ಟಿದ ಕಥೆಯನ್ನು ಬರೆಯುವಾಗ ನಿಮ್ಮ ಪ್ರದೇಶ ಯಾವುದು ಮುಖ್ಯ ಅಲ್ಲ, ನೀವು ಯಾರಿಗೆ ಬರೀತಾ ಇದ್ದೀರಿ. ಇಫ್ ಯು ಆರ್ ರೈಟಿಂಗ್ ಫಾರ್ ದ ಬಿಗ್ಗರ್ ಮಾರ್ಕೆಟ್, ಪ್ಯಾನ್ ಇಂಡಿಯಾ ಬರೆದ್ರೆ ನೀವು ಬೇರೆಯೇ ಬರೀಬೇಕು, ಅದು ಅಲ್ಲಿ ಮೂರು ತರೋಕ್ಕಾಗಲ್ಲ. ಆದರೆ ಜೇಮ್ಸ್ ಹ್ಯಾಡ್ಲಿ ಕೇಸ್ ಅಂತ ಒಂದು ಕಥೆಯನ್ನು ಬರೆಯುವಾಗ, ಒಂದು ಪತ್ತೆದಾರಿ ಕತೆ ಬರೆಯುವಾಗ ಒಂದು ಸಾಲ ಇದೆ ಅವ್ರೆ ಭಾಳ ಇಷ್ಟ. ಅದು ಕಿಟಕಿಯ ಪಕ್ಕ ಬೆಳಗ್ಗೆ ಕೂತ್ಕೊಂಡು ಕಾಫಿ ಕುಡಿಯುವಾಗ ಅವನಿಗೆ ತನ್ನ ಅಮ್ಮ ಮಾಡಿ ಕೊಡುತ್ತಿದ್ದ ಕಾಫಿ ನೆನಪಾಗುತ್ತಿತ್ತು. ಅದು ಅವನ ಪ್ರದೇಶವನ್ನು ಅವನು ನೆನಪಿಸಿಕೊಳ್ಳುವಂಥ ರೀತಿ, ಅದು ಯಾಕೆ ಬೇಕಾಗುತ್ತೆ ಅಂದರೆ, ನೀವೊಂದು ವಿಶಾಲವಾದ ಕತೆ ಹೇಳುವಾಗ ಅಲ್ಲಿ ಬರುವ ಪುಟ್ಟ ಪುಟ್ಟ ವಿವರಗಳಲ್ಲಿ ನನ್ನ ಅಮ್ಮ ಕಾಣಿಸ್ತಾರೆ, ನನ್ನ ತಮ್ಮ ಕಾಣಿಸ್ತಾರೆ, ನನ್ನ ಗೆಳೆಯರು ಕಾಣಿಸ್ತಾರೆ, ನನ್ನ ಊರು ಕಾಣಿಸುತ್ತೆ. ಅದು ಅಂತರ್ಗತವಾಗಿರುತ್ತೆ, ಅದು ಊರಿನವರಿಗೆ ಮಾತ್ರ ಗೊತ್ತಾಗುತ್ತೆ. ವಿಶಾಲವಾಗಿ ನೋಡೋರಿಗೆ ಇದು ಎಲ್ಲರ ಕತೆ, ಜಗತ್ತಿನ ಕತೆ ಅನಿಸುತ್ತೆ. ಬಟ್ ಅಲ್ಲಿ ಚಿಕ್ಕ ಪುಟ್ಟ ಕುಸುರಿ ಕೆಲಸಗಳಲ್ಲಿ ನಮ್ಮ ಊರು ಕಾಣಿಸುತ್ತೆ. ಹಾಗಾಗಿ ಕಟ್ಟಿದ ಕತೆ ನಾ ಹೇಳಿದ್ನಲ್ಲ, ಅದರಲ್ಲಿ ಪ್ರಾದೇಶಿಕತೆ ಇರಲ್ಲ ಸಾಮಾನ್ಯವಾಗಿ. ಹುಟ್ಟಿದ ಕಥೆಯಲ್ಲಿ ಪ್ರಾದೇಶಿಕತೆ ಇದ್ದೇ ಇರುತ್ತೆ. ಅದು ಮತ್ತೆ ಅವರು ಎಲ್ಲ ಕಡೆ ತಗೊಂಡ್ರೆ ಅದು ಅವ್ರ ಊರಲ್ಲಿ ನಡೆಯುತ್ತೆ, ಭಾರತೀಯ ಪುರದಲ್ಲಿ ನಡೆಯುತ್ತೆ, ದೂರಾಸಪುರದಲ್ಲಿ ನಡೆಯುತ್ತೆ. ನಾ ಡಿಸ್ಕೋಚೆ ಶಿವಮೊಗ್ಗ ಬಿಟ್ಟು ಅಥವಾ ಅವ್ರ ಊರು ಬಿಟ್ಟು ಆಚೆ ಬರಲಿಲ್ಲ. ಮಾಲ್ಗುಡಿ ಅಂತ ಒಂದು ಊರು ಸೃಷ್ಟಿ ಮಾಡಿ ಹರಕನಾರಾಯಣ ಅಲ್ಲೇ ಬರೆದ್ರು, ಅಂದರೆ ಅದು ಅವರ ಊರು. ಅದು ಅಥವಾ ವ್ಯಾಸರು ಬರೆದಾಗ ಅವರ ಶಾಂಭವಿ ನದಿ ಆ ಊರಲ್ಲಿ ಬರೆದ್ರು, ಅಂದರೆ ಅಲ್ಲಿ ಪ್ರಾದೇಶಿಕತೆ ಇರುತ್ತೆ. ಬಟ್ ಆ ಪ್ರಾದೇಶಿಕತೆ ಓದುವಾಗ ನನಗೆ ಓದ್ತಾ ಓದ್ತಾ ಪ್ರಾದೇಶಿಕ ಅನಿಸಲ್ಲ. ಯಾಕಂದರೆ ಮಾಲ್ಗುಡಿ ಯಾವುದು ಅಂತ ಕೇಳಿದ್ರೆ ಉಪ್ಪಿನಗಡಿ ಅಂತ ಹೇಳ್ತೇನೆ, ಅಂದರೆ ನನ್ನ ಊರಾಗ್ಬಿಡುತ್ತೆ, ಅದು ಮುಖ್ಯ
0: ಅಲ್ಲ. ಇದನ್ನೇ ಸ್ವಲ್ಪ ಹೇಳೋದಿದೆ ಸಂಕ್ಷಿಪ್ತವಾಗಿ. ಈ ಕಥೆಗಳನ್ನು ಎರಡು ಭಾಗ ಮಾಡಿದ್ರು. ನಾನು ಅದೇನು ಹೇಳೋದೇನಂತಂದರೆ, ಕೆಲವು ಕಥೆಗಳು ಸಂದರ್ಭ ಸ್ಪಂದಿಯಾಗಿರ್ತವೆ, ಕೆಲವು ಕಡೆ ಸಂದರ್ಭ ಮುಕ್ತವಾಗಿರ್ತದೆ. ಉದಾಹರಣೆಗೆ ಮಹಾಭಾರತದಲ್ಲಿ ವನಪರ್ವದಲ್ಲಿ ಬರುವಂಥ ಒಂದು ಕಥೆ ಅಂದರೆ ಹೇಗಿದೆ ಅಂತಂದರೆ, ಯುಧಿಷ್ಠಿರ ಶೋಕತಪ್ತನಾಗಿದ್ದಾನೆ. ಅವನು ಈಗಾಗಲೇ ಜೂಜಾಡಿ ಅಲ್ಲೂ ಕಳ್ಕೊಂಡು, ರಾಜ್ಯವನ್ನು ಕಳ್ಕೊಂಡು, ಹೆಂಡತಿಯನ್ನು ಕಳ್ಕೊಂಡು, ಶಾಂತಿಯನ್ನು ಕಳ್ಕೊಂಡು ಅವನು ವನವಾಸದಲ್ಲಿ ಕಾಡಿನಲ್ಲಿದ್ದಾನೆ. ಆ ಸಂದರ್ಭದಲ್ಲಿ ಒಬ್ಬ ಮುನಿ ಬರ್ತಾನೆ. ಮುನಿ ಬಂದು ಇವನ ಶೋಕಗ್ರಸ್ತವಾದಂಥ ಸ್ಥಿತಿಯನ್ನು ನೋಡಿಕೊಂಡು ಅವನು ಕಾರುಣ್ಯದಿಂದ ಅವನಿಗೆ ನಳನ ಕಥೆಯನ್ನು ಹೇಳ್ತಾನೆ. ನಳನೂ ಕೂಡ ಜೂಜಾಡಿ ರಾಜ್ಯವನ್ನು ಹೆಂಡತಿಯನ್ನು ಕಳ್ಕೊಂಡು ಪುನಃ ಅವನು ವಾಪಸ್ಸು ಹೋಗಿ ಯುದ್ಧ ಮಾಡಿ ಗೆದ್ದು ರಾಜ್ಯಭಾರವನ್ನು ಮಾಡಿ

0: ಮಾಡ್ತಾನೆ. ಅರ್ಧ ಕತೆ ಇದೆಯಲ್ಲ, ಈ ಒಂದು ಅರ್ಧ ಕಥೆಯಾಗಿದೆ ಇದು, ಇಷ್ಟರಂದು ಅವನು ಪೂರ್ಣ ನಳನ ಪೂರ್ಣ ಕಥೆಯಾಗಿದೆ. ಈ ಅರ್ಧ ಕಥೆ ಅನ್ನುವಂಥದ್ದು ಕೇಳ್ತಾ ಇರುವಂಥದ್ದು ಅದು ಏನು ಅಂತಂದ್ರೆ, ಅದು ಅವನ ಸಂದರ್ಭ ಸ್ಪಂದಿ. ಯಾವಾಗ ಆ ಕಥೆಯ ಪೂರ್ಣತ್ವ ತನ್ನ ಜೊತೆಗೆ ನಳನ ಕಥೆಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ನೋಡ್ತಾನಲ್ಲ, ಅದು ಸಂದರ್ಭ ಮುಕ್ತವಾದಂಥ ಕಥೆ. ಹಾಗಾಗಿ ಕಥೆಗಳು ಯಾವತ್ತೂ ಕೂಡ ಪ್ರಾದೇಶಿಕವಾಗಿ ಸಂದರ್ಭ ಸ್ಪಂದಿ, ಅವು ಜಾಗತಿಕವಾಗಿ ಅಥವಾ ವಿಶ್ವಾತ್ಮಕವಾಗಿ ಅವು ಸಂದರ್ಭ ಮುಕ್ತವಾಗಿ ಇರುತ್ತವೆ. ಈ ಎರಡು ಗುಣಗಳಿದ್ದ ಕಾಲದಲ್ಲಿ ಬದುಕ್ತವೆ ಕಥೆಗಳು, ಸಸ್ಟೈನಬಿಲಿಟಿ ಇರ್ತದೆ ಅದಕ್ಕೆ, ಇಲ್ಲ ಅಂದ್ರೆ ಇರೋದಿಲ್ಲ.
1: ಈಗ ಅವಾಗ ಒಟ್ಟಾರಾಧನೆಯಿಂದ ಶುರುವಾಗಿ ಆಮೇಲೆ ಸಾಂಪ್ರದಾಯಿಕ ಕಥೆಗಳು, ಪ್ರಯೋಗ ಪ್ರಗತಿಶೀಲ, ಆಮೇಲೆ ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಈ ತರದ ವಿಂಗಡಣೆ ಅನ್ನ ನೋಡ್ಕೊಂಡು ಬಂದಿದ್ದೀವಿ. ಈಗ ವಿಂಗಡಣೆ ಪೂರ್ತಿಯಾಗಿದೆಯೋ ಅಥವಾ ಈ ವಿಂಗಡಣೆಯನ್ನು ಗುರುತಿಸಲಾಗದ ಯಾರು ಗುರುತಿಸ್ತಾ ಇಲ್ವೋ, ಅಥವಾ ಅದು ಆ ಎಲ್ಲ ವಿಭಜನೆಗಳು ಅಥವಾ ವಿಂಗಡಣೆಗಳು ಪೂರ್ಣವಾಗಿದಾವೋ, ಅಥವಾ ಬೇರೆ ತರದ ಕಥೆಗಳು ಬರ್ತಾ ಇಲ್ವೋ, ಅದನ್ನು ಬಿಟ್ಟು ಇಬ್ರು ಹೇಳಿ ಸಾಧ್ಯ ಅಂದ್ರೆ.
2: ಸರಿ, ವಿಂಗಡಣೆ ಮಾಡಿದ್ದು ಕಥೆಗಾರರಲ್ಲ, ವಿಮರ್ಶಕರು, ಅವರ ಅನುಕೂಲಕ್ಕೋಸ್ಕರ ಮಾಡಿಕೊಂಡ್ರು. ಆ ಕಾಲಘಟ್ಟದಲ್ಲಿ ನವ್ಯ ಕಥೆ ಬಂದಾಗ ಇದು ಬೇರೆ ಸರ್ ಹೊಸ ಥರ ಬರೀತಾ ಇದ್ದೀನಿ ನವ್ಯ ಅಂತ ಹೇಳಿದರು. ಆಮೇಲೆ ಲವ್ಯದ ನಂತರ ದಲಿತರು ಬಂದಾಗ ದಲಿತ ಕಥೆಗಳು, ಒಂದು ಬಂಡಾಯ ಕಥೆಗಳು, ಹೀಗೆ ವಿಂಗಡಣೆ ಆರಂಭ ಆಯಿತು. ಬಟ್ ಕಥೆಗಾರನಿಗೆ ಆ ವಿಂಗಡಣೆ ಇರಲ್ಲ. ನಾನು ಆ ಕಾಲದಿಂದ ಅಂದರೆ ಈ ಯಾವ ಚಳವಳಿಗಳ ಕಾಲದಲ್ಲಿ ಬರ್ಕೊಂಡು ಇವತ್ತಿನ ತನಕ ಬರೆದಾಗ ಅಲ್ಲಿ ಲೇಖಕನಲ್ಲಿ ಅಂತ ವ್ಯತ್ಯಾಸ ಮಾಡೋದಿಲ್ಲ. ಅದು ಲೇಖಕನಿಗೆ ಹೊಸ ಭಾಷೆ, ಅಂದರೆ ಈ ಕಾಲದ ಭಾಷೆಯನ್ನು ಬಳಸ್ಬೋದು, ಈ ಕಾಲದ ಶೈಲಿಯನ್ನು ಬಳಸ್ಬೋದು, ಅಥವಾ ಇವತ್ತು ನಾನು ಯಾರಿಗೆ ಬರಿತಾ ಇದ್ದೀನಿ ಅಂತೇಳಿ ಬರೆಯುವಾಗ ಅವನ ಕಥೆಯ ಗಾತ್ರ ಅಥವಾ ಕಥೆಯ ಒಂದು ಸ್ವರೂಪ ಬದಲಾಗಿದೆ. ಆದರೆ ನಾನು ಬರಿತಾ ಇರೋದು ನವ್ಯೋತ್ಸವದ ಕಥೆ ಅಂತೇಳಿ ಒಂದು ನವ್ಯೋತ್ಸವದ ಕಥೆಯನ್ನು ಬರೆಯೋಕ್ಕಾಗಲ್ಲ. ಅದನ್ನು ಆಮೇಲೆ ವಿಮರ್ಶಕರು ಇದೆ, ಇವತ್ತು ವಿಮರ್ಶಕರ ಸಂಖ್ಯೆ ಕಡಿಮೆ ಇರೋದ್ರಿಂದ ಅವ್ರ ಕಥೆಗಳು ಗುರುತಿಸೋದಿಲ್ಲ. ಹೀಗಾಗಿ ಅದು ಯಾವ ಕಥೆ ಅಂತ ಹೇಳೋಕ್ಕಾಗಲ್ಲ. ಓದುಗರು ಕಮ್ಮಿ ಇದ್ದಾರೆ, ವಿಮರ್ಶಕರು ಕಮ್ಮಿ ಇದ್ದಾರೆ, ಆಮೇಲೆ ಆ ಕಥೆಯನ್ನು ಒಂದು ಚೌಕಟ್ಟಿನಲ್ಲಿ ನೋಡುವಂಥ ಒಂದು ಪರಿಸರನೂ ಇವತ್ತಿಲ್ಲ. ಹೀಗಾಗಿ ಅದು ಇವತ್ತು ಕಥೆಗಳು ಬರ್ತಿದ್ದಾರೆ.
0: ನಾನು ಈ ವಿಭಜನೆ ಅಂತ ಹೇಳಿದ್ರಲ್ಲ, ನಮ್ಮದು ಏನೋ ಏನು ಬಂದಾಗ ರೀತಿ ಇದನ್ನೆಲ್ಲ ಮಾಡಿದವ್ರು ಯಾರು ಅಂತಂದರೆ, ಈ ಸಾಹಿತ್ಯ ಚರಿತ್ರೆಯನ್ನು ಬರೀತಾರಲ್ಲ ಅವರು ಮಾಡಿದ್ರು. ಆ ಸಾಹಿತ್ಯ ಚರಿತ್ರೆಯನ್ನು ಬೋಧಿಸುವಂಥ ಈ ಪ್ರಾಧ್ಯಾಪಕರು ಇರ್ತಾರಲ್ಲ, ಅವರು ಇಂಗ್ಲೀಷನ್ನು ಪಾಠ ಮಾಡೋದಾಗಲಿ ಕನ್ನಡದಲ್ಲಿ ಪಾಠ ಮಾಡೋದು, ಅವರು ವಿದ್ಯಾರ್ಥಿಗಳ ಒಂದು ಪರೀಕ್ಷೆಗೋಸ್ಕರವಾಗಿ ವಿಂಗಡಣೆ ಮಾಡಿದ್ರು. ಅದಕ್ಕಿಂತ ಆಚೆದ ಅರ್ಥನೇ ಇಲ್ಲ. ಯಾಕೆ ಹೇಳಿದೆ ಅಂತಂದರೆ, ನವೋದಯದ ಅತ್ಯುತ್ತಮವಾದಂಥ ಒಂದು ಸಾಹಿತ್ಯದ ರಕ್ಷಣೆ ಕಥೆಯಲ್ಲಾಗಲಿ, ಕವಿತೆಯಾಗಲಿ, ನಾಟಕದಲ್ಲಾಗಲಿ, ವಿಮರ್ಶೆಯಾಗಲಿ, ಅದು ದಲಿತರನ್ನು ನೋಡ್ಬೋದು. ಅದು ಅಲ್ಲಿಗೆ ಡಿಪೆಂಡ್ ಆಗಿಲ್ಲ. ನವೋದಯದಲ್ಲಿ ಹುಟ್ಟಿದಂಥದ್ದು ಆ ಸಾಹಿತ್ಯದ ಗುಣಾತ್ಮಕವಾದಂಥ ಒಂದು ಜೀವತತ್ವ, ಅದು ನೀವು ಬಂಡಾಯದಲ್ಲಿ ನೋಡ್ಬೋದು. ಬಂಡಾಯದ ಯಾವುದೋ ಒಂದು ಲಕ್ಷಣವನ್ನು ಹಿನ್ನೆಲೆಯಲ್ಲಿ ಹೋದರೆ, ಒಂದು ಹಿಂದೆ ಹಿಂದೆ ಹೋದರೆ ಎಲ್ಲಿ ಕಾಣ್ತೀವಿ ಅಂತಂದರೆ, ನಾವು ಪ್ರಗತಿಶೀಲರು ಕಾಣ್ತೀವಿ. ಹಾಗಾಗಿ ಪ್ರಗತಿಶೀಲರಿರುವಂಥ ಕೆಲವಷ್ಟು ಅಂಶಗಳು ಒಂದು ಸ್ವಲ್ಪ ರೂಪಾಂತರವಾಗಿ ಮುಂದೂಡಿರುವಂಥದ್ದು ಇರ್ತದೆ. ಹಾಗಾಗಿ ನೀವು ಈ ರೀತಿಯ ಯಾವುದೋ ಒಂದು ಅನುಕೂಲಕ್ಕಾಗಿ ಮಾಡಿದಂಥದ್ದೇ ಸಾಹಿತ್ಯದ ಒಂದು ನಿಜವಾದ ಪ್ರಧಾನವಾದಂಥ ಗುಣ, ಅದರಲ್ಲಿ ಅರ್ಥನೇ ಇಲ್ಲ. ಹಾಗಿಲ್ಲ
2: ಸರ್ಕಾರಿ ಇದ್ದಂಗೆ ಯಾವ ಮಾಡೆಲ್ ಅಂತ ಕೇಳ್ತಾರ, ಆ ವರ್ಷ ಬೇಕಾದಷ್ಟು ಅದರ ಏನು ಮೂಲಭೂತ ಅನುಕೂಲ ಒಂದೇ.
1: ಆದರೆ ಅದರ ಹಿನ್ನೆಲೆಗಳನ್ನು ನಾವು ನೆನ್ಪಿಟ್ಟುಕೊಂಡು ಅದೇ ಒಬ್ಬರೇ ವ್ಯಕ್ತಿ ನವೋದಯದ, ನವ್ಯದ, ಪ್ರಗತಿಶೀಲ, ದಲಿತ, ಬಂಡಾಯ, ಒಬ್ಬರೇ ವ್ಯಕ್ತಿ ಹಲವು ಕಥೆಗಳ ರೀತಿ ಬರೀಬಹುದಲ್ವ?
2: ಅಲ್ಲ, ಬರೆದ ಉದಾಹರಣೆ ಇದೆಯಾ ಈಗ ಚಂದ್ರಶೇಖರ ಪಾಟೀಲ್ರ ಕಥೆಗಳನ್ನು ಆರಂಭದಿಂದ ನಂತರ ಕೊನೆಯ ತನಕ ನೋಡಿದ್ರೆ, ಅದು ನಾಟಕ ನೋಡಿದ್ರೆ, ಅದು ಕಾವ್ಯಗಳನ್ನು ನೋಡಿದ್ರೆ, ಅವರಲ್ಲೇ ಹಲವು ಬದಲಾವಣೆ ಇಲ್ಲ. ಕೆ ಎಸ್ ಎಂ ಅಲ್ಲಿ ಬದಲಾವಣೆ, ಅಡಿಗರಲ್ಲೇ ಬದಲಾವಣೆ ಆಗಿದೆ. ಅಡಿಗರ ಆರಂಭಿಸಿ ಕೊನೆಯ ಹೊತ್ತಿಗೆ ಇವರ ಹೊತ್ತಿಗೆ ಬಹಳ ಬದಲಾವಣೆ ಆಗಿದೆ. ಎಲ್ಲಿ ಮಾಡಿದ್ರು ಅಲ್ಲಿ ಕೊನೆಯಾಗಿದ್ದಾರೆ.
0: ಚಳಿವಳಿಗಳನ್ನ ಮತ್ತು ಪ್ರಕಾರಗಳನ್ನ ದಾಟಿದಂತ ಸಾಹಿತ್ಯದ ಒಂದು ದೊಡ್ಡ ಶಕ್ತಿ ಇದೆ. ಯಾವುದನ್ನು ನಾವು ಫಾರ್ಮಲ್ ಕರಿತೇವೆ, ಇದು ಕಥೆಯಲ್ಲೇ ಸಂಭವಿಸುವಂಥದ್ದು, ಇದು ಕಾದಂಬರಿಯಲ್ಲೇ ಸಂಭವಿಸಿದಂಥದ್ದು, ವಿಮರ್ಶೆ ಅದು ಸೃಜನೇತರ ಅದರ ಸುಳ್ಳು. ಅಂದರೆ ಯಾವುದನ್ನು ನಾವು ಫಾರ್ಮಲಿಸ್ಟಿಕ್ ಆದಂಥದ್ದನ್ನು ಕರಿತೀವಿಯೋ, ಅಂದರೆ ಪ್ರಕಾರ ನಿಷ್ಠೆಯನ್ನು ಮೀರುವಂಥ ಸಾಹಿತ್ಯದ ಶಕ್ತಿ ಇದೆ. ಚಳುವಳಿಯ ಈ ರೀತಿಯಾದಂಥ ವಿಭಜನಾತ್ಮಕವಾದಂಥ ಬೇಲಿಯನ್ನು, ಗೋಡೆಯನ್ನು ಕಟ್ಟಿದರೆ ಅದನ್ನು ದಾಟಿ ಹೋಗುವಂಥ ಶಕ್ತಿ ಕೂಡ ಅದನ್ನು ಕಟ್ಟಬೇಕು.
1: ಆಮೇಲೆ ನನಗೆ ಅಂದರೆ ಇನ್ನೇನು ಟೈಮ್ ವಿಶೇಷವಾಗಿ ಆಲಕ್ಕೆ ಮುಗಿಲಿಕ್ಕೆ ಬಂತು. ಸೊ ನನಗೇನು ಕೇಳಬೇಕು ಅಂದ್ರೆ, ಒಂದು ವೇಳೆ ನೀವು ಭಾರತವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ನೆಲೆಸುವುದಾದ ಭಾರತದಲ್ಲಿ ಬರೆಯಲಾಗದ ಯಾವ ಕಥೆಯನ್ನ ಯಾವ ವಿಷಯ ವಸ್ತುವನ್ನ ಅಲ್ಲಿ ತೆಗೆದುಕೊಂಡು ಬರಲಿಕ್ಕೆ ಶುರು ಮಾಡಿಬಿಡಿ ಅಂತ. ಅಂದ್ರೆ ಇದೇ ಜನಕ್ಕೆ ತಲುಪಬಹುದು ಅಂತ ಗೊತ್ತಿದ್ರೂ ಕೂಡ ನಿಮಗೆ ಒಂದು ಗಡಿಯ ರಕ್ಷಣೆ ಇರುತ್ತೆ ಅನ್ನೋದ್ರ ಆಧಾರದ ಮೇಲೆ ನಾನು ಕೇಳ್ತಾ ಇರೋದು. ಹಾಗಾಗಿ ಇಬ್ಬರು ಅದನ್ನು ಉತ್ತರಿಸಬಹುದು. ಭಾರತದ ಗಡಿಯನ್ನ ಬಿಟ್ಟು ಬೇರೆ ಕಡೆ ಹೋದ್ಮೇಲೆ ಯಾವ ವಿಷಯ ವಸ್ತುವನ್ನು ಇಲ್ಲಿ ಬರೆಯಲಾಗುತ್ತೆ ಅಲ್ಲಿ ಬರಲಿಕ್ಕೆ ನೀವು ಇಚ್ಛೆ ಪಡಬಹುದು.
0: ಒಂದು ಅನುಭವನ ನಿಮ್ಗೆ ಹೇಳಬೇಕು. ನಮ್ಮ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿಯ ಒಂದು ಪರಿಸರ ನನ್ನೊಳಗೆ ಒಂದು ಅನುಭವವಾಗಿ ಇಂಗಬೇಕು, ಇಲ್ಲ ಅನ್ನೋದು ಮಾಹಿತಿಯಾಗಿ ನಾನು ಹೊರಗಿನಿಂದ ಬರ್ಕೋಬಹುದು. ಆದರೆ ನಾನು ನೋಡಿದಾಗ ದಕ್ಕಿದಂಥ ಒಂದು ವಿಷಯಗಳಲ್ಲಿ ನಾನು ಯಾವುದನ್ನ ಟ್ರಾನ್ಸೆಂಡೆಂಟಲ್ ಹೋಮ್ಲೆಸ್ ಅಲ್ಲ, ನನಗೆ ಅದು ಒಂದು ಚಿತ್ರ ನಾನು ಯುರೋಪಿಗೆ ಹೋದಾಗ ಕಾಣ್ತೇನೆ. ಅಂದರೆ ಮಾಹಿತಿಗಳ ಮಾರುಕಟ್ಟೆಯ ಅಭ್ಯರದಲ್ಲಿ ನಾವು ಮನೆಯನ್ನು ಹೇಗೆ ಕಳ್ಕೊಂಡ್ಬಿಟ್ಟಿದ್ದೇವೆ ಅಂತಂದರೆ, ಮತ್ತು ಪರ್ಯಾಯವಾದಂಥ ಬೇರೊಂದು ಅಮೃತವಾದಂಥ ಮನೆಯ ಶೋಧನೆಯಲ್ಲಿ ಇದೆ ಯುರೋಪ್ ಕಂಡ ಆಡೋದನ್ನು ಆವಾಗ ಗೊತ್ತಾಯ್ತು ಎಲ್ಲಿ ಅಂತಂದರೆ ನನಗೆ ಅದ್ರ ಬಗ್ಗೆ ನಾವು ಕರಿಬೋದು ಗೊತ್ತಿಲ್ಲ. ಅದು ಇನ್ನೂ ಇದೆ ಕಡೆ ಒಳಗೆ. ಈಗ ನೋಡಿ, ಇವತ್ತು ಮನೆ ಅನ್ನೋದೇ ಇಲ್ಲ, ನಮಗಿರೋದು ಕೇವಲ ಆದಂಥ ವಸತಿ ಗೃಹಗಳು ಅಂದರೆ ಕಟ್ಕೊಳ್ಳೋದ್ರಲ್ಲಿ. ಯಾಕಿಲ್ಲ ಅಂತಂದರೆ ಇವತ್ತು ಮನೆಯಲ್ಲಿ ಯಾರು ಹುಟ್ಟೋದಿಲ್ಲ, ಅವ್ರು ಹುಟ್ಟೋದೆಲ್ಲ ಮಕ್ಕಳೆಲ್ಲ ಆಸ್ಪತ್ರೆಯಲ್ಲಿ ಹುಡ್ತಾರೆ, ಮನೆಯಲ್ಲಿ ಮದುವೆ ಆಗೋದಿಲ್ಲ, ಕಲ್ಯಾಣ ಮಂಟಪಗಳಾಗ್ತಾರೆ, ಮನೆಯಲ್ಲಿ ಸಾಯೋದಿಲ್ಲ, ಅವನು ವೃದ್ಧಾಶ್ರಮದಲ್ಲೋ ಅದೆಲ್ಲ ಸಾಲ್ತಾನೆ, ಬೇರೆ ಕಡೆಗೆ ಹೋಗ್ತಾ ಇರ್ತಾನೆ. ಹಾಗಾಗಿ ಮನೆಯಲ್ಲಿ ಈ ಹುಟ್ಟು ಸಾವು ಮದುವೆ ಅಂತ ಬಹಳ ಮುಖ್ಯವಾದಂಥ ಕೌಟುಂಬಿಕ ಸಂಗತಿಗಳೇ ಜರುಗದಿದ್ದಾಗ ಅದು ಮನೆ ಅಂತ ನನ್ನ ಕರೆಯೋಕ್ಕಾಗುದಿಲ್ಲ. ಅಂತ ಒಂದು ಚಿತ್ರವನ್ನು ನಾನು ಯುರೋಪಿನ ಕೆಲವು ಕಡೆಗೆ ನೋಡಿದಾಗ ಅದು ಯಾವ ರೂಪದಲ್ಲಿ ನನ್ನೊಳಗೆ ಇಳಿದು ಆಗ್ತದೆ ಎಂದು ಗೊತ್ತಿಲ್ಲ, ಬಿಟ್ಟು ಒಂದ್ಸಲ ಆಗ್ತದೆ, ಬಟ್ ಅದು ಹಿಂಗೆ ಬೇಕು ನನ್ನದಾಗ.
1: ಆದ್ರೆ ಅದು ಒಂದಾಯ್ತು, ಗೊತ್ತಾಯ್ತು. ಅದರ ಜೊತೆ ನಾನು ಕೇಳಬೇಕಿದ್ದೀನಿ, ಭಾರತದಲ್ಲಿ ಬರೆಯಲಾಗದ ಯಾವ ವಿಷಯವನ್ನ ಗಡಿ ಆಚೆ ನೀವು ಬರಲಿಕ್ಕೆ ಇಷ್ಟಪಡ್ತೀವಿ?
2: ಇಲ್ಲ, ನೀವು ಕೇಳಿದ ನನಗೆ ಅರ್ಥ ಆಯ್ತು. ಅಂದ್ರೆ ಒಂದು ರಾಜಕೀಯ ವಿರೋಧಿ
1: ನೆಲೆಯಲ್ಲಿ
2: ಒಂದು ರಿಲಿಜಿಯಲ್ಲಿ ವಿರೋಧಿಸ್ತೀವಿ. ನಾನು ಸಲ್ಮಾನ್ ರಶ್ದಿ ಅಲ್ಲ, ನಾನು ಇಲ್ಲಿದ್ದುಕೊಂಡೇ ಐ ಹೇಟ್ ಮೈ ವೈಫ್ ಅಂತ ಬರ್ದಿದ್ದೀನಿ. ಸೊ ಬರಿಬೇಕಂದ್ರೆ ಇಲ್ಲಿದ್ದೇ ಬರಿತೀನಿ ಅಂತ ವಿರೋಧಕ್ಕೆ ನಾನು ಭಯ ಪಡ್ಕೊತೀನಿ.
1: ನೀವು ಸರ್, ಅಂದ್ರೆ ನಾನೇನು ಹೇಳೋದಂದ್ರೆ ಅಂದ್ರೆ ಯಾವುದೋ ವಿಷಯವನ್ನು ನೀವು ಈ ದೇಶದಲ್ಲಿ ಬರೀಲಿಕ್ಕಾಗಲ್ಲ ಅಂತ.
0: ಈ ದೇಶದಲ್ಲಿ ಬರೀಲಿಕ್ಕಾಗದಂತದ್ದನ್ನ ಯಾವ ದೇಶದಲ್ಲೂ ಬರೆಯಲ್ಲ.
1: ಅಲ್ಲ, ಅದೇ ಬೇಕಾಗಿರೋದು. ಅಂದ್ರೆ ನಮ್ಗೆ ಅದೇ ಬೇಕಾಗಿರೋದು. ಈಗ ನೀವು ಪ್ರಶ್ನೆಯನ್ನ ಕೇಳ್ಬೋದು.
0: ಕತೆ ಬಗ್ಗೆ ಹೇಳ್ತಾ ಇರೋದ್ರಿಂದ ಕತೆಗಾರರು ತಮಗೆ ಗೊತ್ತಿದ್ದು ಓದುಗನಿಗೆ ಗೊತ್ತಾಗದಂತೆ ತಮ್ಮ ವಿಚಾರವನ್ನ ಅಥವಾ ಒಂದು ಸಿದ್ಧಾಂತವನ್ನ ಹೇರಿಕೆ ಮಾಡುವ ಪ್ರಯತ್ನವನ್ನು ಪ್ರತಿ ಬಾರಿಯೂ ಮಾಡ್ತಾರಾ ಅಂತ ಕಥೆಗಳನ್ನು ಓದಿದಾಗ ಅನಿಸೋದು, ಅದು ನಿಮ್ಮ ಅಭಿಪ್ರಾಯಗಳಲ್ಲಿ ಏನು ಅಂತ ಗೊತ್ತಾಗಬೇಕು. ಒಂದು ಉದಾಹರಣೆ, ಮಕ್ಸಿಮ್ ಗೋರ್ಕಿಯ ತಾಯಿಯನ್ನ ಓದಿದಾಗ ಗೋರ್ಕಿ ಆ ಪುಸ್ತಕದ ಮೂಲಕ ಇನ್ನೇನನ್ನೋ ತನ್ನ ಸಿದ್ಧಾಂತವನ್ನು ತನ್ನ ವಿಚಾರವನ್ನು ಹೇಳಿಕ್ಕೆ ಹೋಗ್ತಾನೆ. ಜೋಗಿಯವರು ಆ ಹೇಟ್ ಮೈ ವೈಫ್ ಮೂಲಕ ತಮ್ಮ ವಿಚಾರವನ್ನು ಹೇಳಿಕ್ಕೆ ಹೋಗ್ತಾರೆ. ಹಾಗೆ ಹಸ್ತಿನಾವತಿಯ ಮೂಲಕ ತಮ್ಮ ರಾಜಕೀಯ ನಿಲುವುಗಳನ್ನು ಹೇಳಿಕ್ಕೆ ಹೋಗ್ತಾರೆ. ಹಾಗೆ ಓದುಗನಿಗೆ ಗೊತ್ತಿಲ್ಲದಂತೆ ಬರಹಗಾರ ತನ್ನ ಸಿದ್ಧಾಂತವನ್ನ ತನ್ನ ವಿಚಾರವನ್ನ ಓದುಗರ ಮೇಲೆ ಒಂದು ಲಾರ್ಜ್ ಸ್ಕೇಲ್ ಜನರ ಮೇಲೆ ಹೇರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾನ ಅಂತ ಹೇಳಿ.
2: ಲೇಖಕ ಮಾಡೋದೇ ಪ್ರಪಗಂಡ. ನನ್ನ ಹತ್ರ ಒಂದು ವಿಚಾರ ಇದೆ, ಇದೊಂದು 104 ಜನಕ್ಕೆ ಗೊತ್ತಾಗ್ಬೇಕು ಅಂತೇಳಿ. ಆಮೇಲೆ ಓದುವುದೇ ಅದಕ್ಕೋಸ್ಕರ, ಯಾಕಂದ್ರೆ ನನಗೊಂದು ಹೊಸ ವಿಚಾರ ಬೇಕು ಅಂತ. ಅಂದ್ರೆ ನಾವು ಮೂಲತಃ ಒಂದು ಸಮಾಜವಾಗಿ ಅಥವಾ ಒಂದು ಗುಂಪಾಗಿ ಕಾಣಿಸ್ಕೊಳ್ಳೋದ್ರಿಂದ ಒಂದೇ ರೀತಿಯಲ್ಲಿ ಥಿಂಕ್ ಮಾಡುವಂತ ಒಂದಷ್ಟು ವ್ಯಕ್ತಿಗಳನ್ನು ಮಿಸ್ ಆಗ್ತಾ ಹೋಗ್ತಾರೆ. ನನಗೆ ಮ್ಯಾಕ್ಸಿಮ್ ಅದು ಮ್ಯಾಕ್ಸಿಮ್ ಗಾರ್ಕಿಯ ಮದರ್ ಇದೆಯಲ್ಲ, ಅದು ಓದಿದಾಗ ಆ ದೇಶದಲ್ಲಿ ಏನು ನಡೀತಿತ್ತು ಆ ಕಾಲಕ್ಕೆ ಅದು ಗೊತ್ತ, ಅಲ್ಲಿಯ ರಾಜಕೀಯ ಗೊತ್ತಾಗುತ್ತೆ, ಅಲ್ಲಿಯ ಧಾರ್ಮಿಕತೆ ಗೊತ್ತಾಗುತ್ತೆ. ಆಮೇಲೆ ನಾನು ಯಾರ ಜೊತೆ ಗುರುತಿಸ್ಕೊತೀನಿ ಆ ಒಂದೊಂದು ವಯಸ್ಸಲ್ಲಿ, ನಿಮ್ಗೆ 18 ವಯಸ್ಸಿಗೆ ಗಾರ್ಕಿ ಇಷ್ಟ ಆಗ್ಬೋದು, ಮತ್ತೆ ದೊಡ್ಡವರಾದ್ಮೇಲೆ ಟಾಲ್ಸ್ಟಾ ಇಷ್ಟ ಆಗ್ಬೋದು. ಹೀಗೆ ಬೇರೆ ಬೇರೆ ತಮ್ಮ ಅಂದರೆ ಅಭಿರುಚಿ ಬದಲಾಗ್ತಾ ಹೋಗುತ್ತೆ. ಆದರೆ ಪ್ರತಿಯೊಂದು ಕಥೆಯಲ್ಲೂ ಸಹಾನುಭೂತಿಯಿಂದ ಒಂದಿರುತ್ತೆ, ಅದು ಬದಲಾಗಲ್ಲ ಅಂತ. ನಿಮ್ಮನ್ನು ಕೊರೆಗೂ ಆ ಒಂದು ಕಥೆ ಪ್ರೀತಿ ಯಾಕೆ ಇಷ್ಟ ಆಯ್ತು ಕೇಳಿದ್ರೆ ಅದೊಂದು ಸಹಾನುಭೂತಿ ಇರುತ್ತೆ, ಕಂಪ್ಯಾಷನ್ ಅಂತ. ಅದರಿಂದಾಗಿ ಆ ಕಥೆ ನಿಮ್ಗೆ ಇಷ್ಟ ಆಗ್ತಾ ಹೋಗುತ್ತೆ. ಈ ವಾದಗಳಿಂದ ಹುಟ್ಟಿದ ಕತೆ ಒಂದು 5 ವರ್ಷ ಆದ್ಮೇಲೆ ಬಿದ್ದವರು ಮನುಷ್ಯನಿಗೆ 7 ವರ್ಷಕ್ಕೆ 7 ರುಚಿ ಅಂತ ಹೇಳ್ತಾರೆ. 7 ವರ್ಷಕ್ಕೆ ರುಚಿಯೇ ಬದಲಾಗಿ ಹೋಗೋದ್ರಿಂದ ನೀವು ಲೈಫ್ ಲಾಂಗ್ ಒಂದೇ ಸಿದ್ಧಾಂತಕ್ಕೆ ಬಂದ ಕಥೆಗಳನ್ನೇ ಓದ್ಕೊಂಡಿರೋಕ್ಕಾಗಲ್ಲ. ಮ್ಯಾಕ್ಸಿಮ್ ಗಾರ್ಕಿ ಅಂತ ಬಹಳ ಡಾಳಾಗಿ ಕಾಣಿಸುವಂಥ ಸಿದ್ಧಾಂತ ಬರೆದ್ರೆ ಒಂದು 3-4 ವರ್ಷಕ್ಕೆ ನೀವು ಅವನು ಬಿಟ್ಬಿಡ್ತೀರಾ, ನೀವು ಅವ್ನ ಜೊತೆ ಬಾಳಕ್ಕಾಗಲ್ಲ. ಅಂದರೆ ಮಾಸ್ತಿ ಜೊತೆ ಇವತ್ತಿನ ತನಕ ಬರ್ಬೋದು, ಯಾಕಂದ್ರೆ ಮಾಸ್ತಿಗೆ ಆ ಥರ ಯಾವ ಸಿದ್ಧಾಂತಗಳಿರಲಿಲ್ಲ, ಅವರು ತಮಗೆ ಕೇಳಿದ ಕತೆ ಅಂತ ಹೇಳಿ ಬರೆದ್ರು. ಉಳಿದವ್ರದ್ದು ಹಂಗೆ ಮಾಡೋಕ್ಕಾಗಲ್ಲ.
0: ನಿಮ್ಮ ಪ್ರಶ್ನೆಗೆ ಯಾವ ಲೇಖಕ ತನ್ನ ತೀರ್ಮಾನವನ್ನು ಒಬ್ಬ ಓದುಗ ಮುಗ್ಧ ಅಂತನೋ ಅವನಿಗೇನು ಗೊತ್ತಿಲ್ಲ ಅಂತ ಅವನ ಮೇಲೆ ಹೇರಿದರೆ ಅವನು ಒಳ್ಳೆಯ ಲೇಖಕ ಅಲ್ಲ. ತೀರ್ಮಾನಗಳನ್ನು ಓದುಗನ ಮೇಲೆ ಹೇರುವವನು ಅಲ್ಲ, ತೀರ್ಪುಗಳನ್ನು ಕೊಡುವವನು ಅಲ್ಲ. ಅವನಿಗೆ ತಿಳುವಳಿಕೆಗೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಸ್ಪೇಸ್ ಇಟ್ಟವನು ಒಳ್ಳೆಯ ಲೇಖಕ. ಏಕೆಂತಂದರೆ ಅದು ತಿಳುವಳಿಕೆಗೆ ಕೊಡುವುದೇನೋ, ತೀರ್ಮಾನಗಳನ್ನು ಜಡ್ಜ್ಮೆಂಟ್ ಕೊಡೋದು ಕೃತಿಯ ಕೆಲಸನೇ ಅಲ್ಲ. ಇದು ಮುಖ್ಯವಾದದ್ದು. ಯಾಕೆ ಅಂತಂದರೆ ಒಬ್ಬ ಲೇಖಕ ಒಂದು ಕೃತಿಯನ್ನು ಒಂದು ಕಥೆಯನ್ನು ಬರೆದಂದರೆ ಅವನು ಬರೆಯುವುದು ಅರ್ಧ ಮಾತ್ರ, ಅದರ ಮುಂದುವರಿಕೆ, ಅದರ ಬದಲಾವಣೆ, ಅದರ ಕಟ್ಟುವಿಕೆ ನಿಮ್ಮ ಅನುಭವದಲ್ಲಾಗುವುದು. ನಿಮಗೆ ಅನುಭವವೇ ಇಲ್ಲದಿದ್ದಾಗ ನನ್ನ ಕೃತಿ ಅಪೂರ್ಣ. ಈ ರೀಡರ್ ರೆಸ್ಪಾನ್ಸ್ ಥಿಯರಿ ಅಂತ ಹೇಳ್ತಾರಲ್ಲ, ನಾವೇನು ತಿಳ್ಕೊಂಡಿದ್ದೇವೆ ಅಂತಂದರೆ ಒಬ್ಬ ಲೇಖಕನಾದಂಥನು ಕೃತಿನ ಸೃಷ್ಟಿ ಮಾಡ್ತಾನೆ, ಆ ಕೃತಿಯನ್ನು ಆಮೇಲೆ ಓದ್ತಾನೆ, ಹೀಗೆ ಅಲ್ಲ. ಅದರ ತದ್ವಿರುದ್ಧವಾದದ್ದು, ಒಬ್ಬ ಓದುಗ ಓದೋದರಿಂದ ಅದು ಕೃತಿಯಾಗಿರ್ತದೆ, ಆ ಕೃತಿಯನ್ನು ಓದೋದ್ರ ಮೂಲಕ ಇನ್ನು ಲೇಖಕನಾಗ್ತಾನೆ. ಈ ಒಂದು ವಿನಯತೆ ಇದ್ದರೆ ಅದು ನಿಜವಾಗಿಯೂ ಆರೋಗ್ಯಕರವಾದದ್ದು.
2: ಆಮೇಲೆ ನಾನು ಹೇಳುವಾಗ ಯಾರಿಗೋ ಕತೆ ಹೇಳ್ತೀನಲ್ಲ, ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀರಲ್ಲ, ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ, ಹಂಚ್ಕೊಳ್ಳೋಣ, ಆ ಧೋರಣೆ ಇರಬೇಕು ಅಂತ. ಇಬ್ಬರಿಗೂ ಗೊತ್ತಿರುವ ಸಂಗತಿಯನ್ನು ರುಚಿಕಟ್ಟಾಗಿ ಹಂಚಿಕೊಳ್ಳುವುದೇ
0: ಅಲ್ಲ, ಕಥೆಯಲ್ಲಿ ನಿಮ್ಗೆ ಅನಿಸ್ಬಿಡ್ತದೆ ಇದು ನಂದು ಕತೆ ಹೌದು ಅಂತ ಅನ್ಸೋಕೆ ಶುರು ಆಗ್ಬಿಡ್ತದೆ, ಅನಿಸ್ಬೇಕು.
3: ಕಥೆಗೆ ಒಂದು ಸಾಹಿತ್ಯಕ ಗುಣ ಅಂತ ಬರುವುದೇ ಅವಾಗ. ಕಥೆಗಳನ್ನು ಹೇಳುವಾಗ ಅದೇಂತ ಕತೆ, ಒಂದು ಕಾಗೆ ಗುಬ್ಬಕ್ಕೆ ಕಾಗಕ್ಕೆ ಗುಬ್ಬಕ್ಕೆ ಕತೆ ಹೇಳಿದ್ರು ಅಂತಾನು, ಅತ್ಯಂತ ಉತ್ತಮವಾದದ್ದನ್ನು ಹೇಳುವಂಥದ್ದು. ಸಾಹಿತ್ಯ ಪರಂಪರೆಯಲ್ಲಿ ಹೇಳುವಾಗ ಅನಂತಮೂರ್ತಿ ಪ್ರತಿ ಬಾರಿ ಕೋಟ್ ಮಾಡುವಾಗ ಹಳತ್ ಕಥೆಗಳನ್ನೇ ಹೇಳ್ತೇವೆ. ಪ್ರಚಲಿತವಾದದ್ದನ್ನು ತುಂಬಾ ಫೇಮಸ್ ಆದ್ದನ್ನೇ ಕೊಟ್ಟು ಗೋರ್ಕಿ, ಮ್ಯಾಕ್ಸಿಮ್ ಗೋರ್ಕಿ, ಟಾಲ್ಸ್ಟಾಯ್, ಇನ್ನೊಬ್ರು ಮತ್ತೊಬ್ರು, ಹೀಗೆ ಪ್ರಸಿದ್ಧ ನಾಮರದೇ ಬರ್ತವೆ. ಮಹಾಭಾರತವನ್ನೇ ಕೊಡ್ತೇವೆ, ಕೂಟ್ ಮಾಡ್ತೇವೆ. ಸಾಹಿತ್ಯಕ ಗುಣ ಅಥವಾ ಸಾರ್ವತ್ರಿಕತೆ ಅಥವಾ ಅಕ್ಸೆಪ್ಟೆನ್ಸ್ ಬರೋದು ಹೇಗೆ ಕಥೆಗೆ? ಒಂದು ಕಥೆಗೆ ನಮ್ಮದನ್ನ ಕಥೆ ನಮ್ಮದಾಗಿದ್ದಾಗ್ಲೂ ಅದು ಸಾರ್ವತ್ರಿಕವಾಗಿ ಆಗೋದು ಹೇಗೆ?
0: ಕತೆ ಅಂತಲ್ಲ ನಾನು ಹೇಳೋದು, ಯಾವುದೇ ಕೃತಿ ತನ್ನ ಕಲಾತ್ಮಕವಾದಂಥ ಧೋರಣೆಯಿಂದ, ನಾನು ಬಹಳ ಎಚ್ಚರದಿಂದ ಎರಡು ಶಬ್ದಗಳನ್ನು ಬಳಸ್ತಾ ಇದ್ದೇನೆ, ಕಲಾತ್ಮಕವಾದಂಥ ಧೋರಣೆಯಿಂದ ಯಾವಾಗ ನಮ್ಮ ಸಾಂಸ್ಕೃತಿಕ ಭಾಷೆಯಲ್ಲಿ ಪ್ರೀತಿಯನ್ನು, ಸಹಾನುಭೂತಿಯನ್ನು ಅನಂತ ಕಾಲದವರೆಗೆ ಪಡೆಯುವಂಥ ಒಂದು ಧಾರಣ ಶಕ್ತಿಯನ್ನು ಪಡ್ಕೊಂಡಿರ್ತದೆ ಅದು ಒಳ್ಳೆಯ ಕಥೆ. ಕಥೆಯನ್ನು ಬರೆಯುವಂಥ, ಹೇಳುವಂಥ ಒಂದು ಪ್ರವೃತ್ತಿ ನಮ್ಮ ಭಾಷೆಯಲ್ಲಿ ಇಲ್ಲದೇ ಇದ್ದರೆ ಆ ಮಟ್ಟಿಗೆ ನಾವು ನಮ್ಮ ಪ್ರೀತಿಯನ್ನು, ನಮ್ಮ ಸಹಾನುಭೂತಿಯನ್ನು ಈ ಪ್ರಪಂಚದ ಬಗ್ಗೆ ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಕಥೆಯನ್ನು ಬರೆಯೋದು ಅಂತಂದರೆ ಆ ಭಾಷೆಯಲ್ಲಿ ಪ್ರೀತಿಯನ್ನು ಬರೆಯೋದು, ಸಹಾನುಭೂತಿಯನ್ನು ಇಟ್ಕೊಳ್ಳೋದು, ಆ ಸ್ಮೃತಿಯನ್ನು ಜಾಗೃತ ಸ್ಥಿತಿಯಲ್ಲಿ ವರ್ತಮಾನ ಕಾಲದಲ್ಲಿ ಅನುಭವಿಸುವಾಗೆ ಮಾಡೋದು. ಅದಿದ್ದರೆ ಮಾತ್ರ ಒಳ್ಳೆಯ ಕೃತಿ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ನಮ್ಮ ಕಥೆಗಳು ಬೇಕು. ಆದರೆ ಇವತ್ತಿನ ಮಾಹಿತಿಯ ಮಾರುಕಟ್ಟೆಯ ಸಂದರ್ಭದಲ್ಲಿ ಕತೆ ಹೇಳುವ, ಬರೆಯುವ, ಓದುವ ಇಲ್ಲ ಅಲ್ವಾ? ಒಂದು ಕಾಲದಲ್ಲಿ ನಮ್ಮ ಕಥೆಯನ್ನು ಬರೀಬೇಕಾಗಿದೆ ಅಂದರೆ ಈ ಪ್ರಕೃತಿಯ ಸಂಯಮವನ್ನು ಒಂದು ಪಾಠವಾಗಿ ತೆಗೆದುಕೊಂಡು ನಾವು ಒಂದು ಐವರಿಯಲ್ಲಿ ಬರೀತಾ ಇದ್ದೆ, ಮೇಲ್ಗಡೆಗೆ ಒಂದು ಸಣ್ಣದಾದಂಥ ಅಕ್ಕಿ ಕಾಳನ ಮೇಲೆ ಏನೇನೋ ಕಥೆಗಳನ್ನು ಬರೀತಾ ಇದ್ದೆ, ಒಂದು ದಂತದ ಮೇಲೆ ಬರೀತಾ ಇದ್ದೆ. ದಂತದ ಮೇಲೆ ಬರೀತಾ ಇರುವಂಥ ದಂತ ಹೋಗಿರ್ಬೋದು, ಆ ಕತೆ ಹೋಗಿರ್ಬೋದು, ಆದರೆ ಆ ಬರೆಯುವಂಥ ಒಂದು ಕಾಲದ ಒಂದು ಸಂಯಮ ಇದೆಯಲ್ಲ, ಅದು ಬೇಕು ನಿಮಗೆ ಎಲ್ಲ. ಆ ಒಂದು ನಾಜುಕು, ಆ ಸಂಯಮ, ಆ ತಾಳ್ಮೆ ಇದೆಯಲ್ಲ, ಅದು ಪ್ರತಿ ಸಲನೂ ಒಂದು ಕಲಾಕೃತಿ ಒಂದು ಭಾಷೆಗೆ ಒಂದು ಸಂಸ್ಕೃತಿಗೆ ಅನುದಾನವಾಗಿ ಮಾಡಿಕೊಂಡು ಹೋಗುವಂಥದ್ದು. ಅದು ಇಲ್ಲ ಅಂತಂದರೆ ಕೃತಿ ಅಲ್ಲ.
4: ಕತೆ, ಕಥಾ ಸಾಹಿತ್ಯ ಇವೆಲ್ಲವೂ ಕೂಡ ಲಿಖಿತ ಜಗತ್ತಿನಲ್ಲೇ ಓಡಾಡುವಂತಹ ಸಂಗತಿಗಳು. ಆದರೆ ಕಥೆಯ ಪಾತ್ರಗಳು ಆ್ಯಕ್ಚುಲಿ ವಾಸ್ತವ ಜಗತ್ತಿನಲ್ಲಿ ಇರ್ತವೆ. ಅಂದರೆ ಈಗ ಉದಾಹರಣೆ ಚೋಮನ ದುಡಿ ತಗೊಂಡ್ರೆ, ಚೋಮ ಅವನು ಅಲ್ಲಿ ಕೆಲಸ ಮಾಡ್ತಿರ್ತಾನೆ, ಚೋಮನ ದುಡಿಯ ಕಥಾನಕ ಮಾತ್ರ ನಮ್ಮ ಲಿಖಿತ ಜಗತ್ತಿನಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಇದೊಂದು ರೀತಿಯ ವೈರುಧ್ಯ ಅಲ್ವಾ? ಇದನ್ನು ಹೇಗೆ ಸರಿಪಡಿಸಬೇಕು?
0: ಇಲ್ಲ, ನೀವು ಅನ್ನೋ ಹಾಗೆ ಸಂಪೂರ್ಣವಾಗಿ ಲಿಖಿತವಾದಂಥ ಒಂದು ಸ್ಥಿತಿಯಲ್ಲೇ ವರ್ತಮಾನದ ಕಥೆಗಳು ಬೇರನ್ನು ಇಟ್ಕೊಂಡಿವೆ ಅಂತ ನಾನು ನಂಬೋದಿಲ್ಲ. ನನ್ನ ಅನುಭವದಲ್ಲಿ ನಾನು ಹೇಳೋದಿದ್ರೆ, ಮೌಖಿಕ ಪರಂಪರೆಯಿಂದ ಇವತ್ತು ಕೂಡ ನಾನು ಕಥೆಯನ್ನು ಕೇಳಿದ್ದೇನೆ, ಆಲಿಸಿದ್ದೇನೆ, ಅಲ್ಲಲ್ಲಿ ಕಥೆಗಳು ಇದ್ದದನ್ನು ನಾನು ನೋಡಿದ್ದೇನೆ. ಯಾಕೆಂತಂದರೆ ಈಗ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ತನ್ನ ಜೀವನದ ಏನೋ ಒಂದು ಆಕಸ್ಮಿಕವಾದಂಥ ವಿಸ್ಮಯಪೂರ್ಣವಾದಂಥ ಘಟನೆಯನ್ನು, ಯಾವುದೋ ಒಂದು ಅಚ್ಚರಿಯನ್ನು ಬೆರೆಗನೆಯಿಂದ ಅವನು ಏನು ಕಲಿತಿದ್ದು ಅವನು ಹೇಳ್ತಾನೆ, ಅದೊಂದು ಮೌಖಿಕ ಪರಂಪರೆ, ಅವನು ಸುಮ್ಮನೆ ಹೇಳ್ತಾನೆ. ಹಾಗಾಗಿ ಲಿಖಿತವಾದಂಥ ಪರಂಪರೆಯಿಂದ ಮಾತ್ರ ಇವತ್ತು ಕಥೆಗಳು ಓದ್ತಾ ಇದ್ದೇವೆ ಅಂತ ನಾನಿಲ್ಲ. ನಮಗೆ ದೊಡ್ಡದಾದಂಥ ಜಾನಪದ ಜಗತ್ತಿದೆ, ಈ ರೀತಿಯ ಮೌಖಿಕವಾಗಿ ನಮ್ಮ ನೆನಪಿನಲ್ಲೇ ಇಟ್ಟುಕೊಂಡು ಕಥೆಯನ್ನು ಹೇಳುವಂಥ ಅನೇಕರಿದ್ದಾರೆ ನಮ್ಮಲ್ಲಿ. ಅವರಿಂದ ಕಥೆ ಸಾಧ್ಯ ಇದೆ, ಅದು ಹೋಗಬೇಕು ಆಗಬೇಕು ಇವತ್ತು. ಅದೇ ಮುಖ್ಯವಾಗಿ ನಮಗೆ ಇವತ್ತು ಬಹುಶಃ ಅದನ್ನು ರಿಸೋರ್ಸ್ ಸೆಂಟರ್ ಅದು ಗೊತ್ತಿರಬೇಕು ನಮಗೆ.
2: ಒಂದು ಮಾತು ಅಂದರೆ ನಮಗೆ ಹೇಳಿದ್ರಲ್ಲ ಎರಡು ಜಗತ್ತು ಅಂತ, ನಾನು ಲಿಖಿತ ಜಗತ್ತಿನ ಕಥೆಗಳು ಒಂದು ಸಣ್ಣ ವಲಯದಲ್ಲಿ ಓಡಾಡ್ತಿರ್ತವೆ ಅಷ್ಟೇ, ಚರ್ಚೆ ಆಗುವ ಜಗತ್ತು ಭಾಳ ಚಿಕ್ಕದಾಗಿದೆ. ಆದರೆ ನೋಡಿ, ನಾವು ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು, ಆಗ ಸ್ಕ್ರಿಪ್ಟ್ ಇರಲಿಲ್ಲ, ಯಾರಿಗೂ ಅಕ್ಷರಸ್ಥರಾಗಿರಲಿಲ್ಲ, ಯಾರು ಓದ್ತಿರಲಿಲ್ಲ, ಒಟ್ಟು ಮೌಖಿಕ ಪರಂಪರೆಯಿಂದ ಯಾವುದೂ ತಲುಪದಷ್ಟು ಜಾಗದಲ್ಲಿ ಮಧ್ಯೆ ತಲುಪಿದ್ದಾವೆ. ಇವತ್ತು ಅಷ್ಟು ವ್ಯಾಪಕವಾಗಿ ತಲುಪೋದು ಭಾಳ ಕಷ್ಟ ಇದೆ. ಅದು ಭಾಳ ಯಶಸ್ವಿಯಾದ ಸಾವಿರಾರು ಕೋಟಿ ಸಿನಿಮಾದಲ್ಲಿ ಮಾಡಿದ್ರು ಎಲ್ಲರೂ ತಲುಪಲ್ಲ. ಆದರೆ ಅಲ್ಲಿ ಆ ಕಾಲದಲ್ಲಿ ತಲುಪಿದ್ದಾರೆ, ಅದು ಬಹುಶಃ ಆ ಕಾಲದ ಅಗತ್ಯ ಕೂಡ ಇರ್ಬೋದೇನೋ, ಆ ಕಾಲದ ಅಗತ್ಯ ಮತ್ತೆ ಜೊತೆಗೆ ಬೆಳೆದು ಬಂದಿರೋದು ಆಗಿರ್ಬೋದು.
0: ಮತ್ತೆ ನೀವು ಹೇಳಿದಾಗೆ ಇವತ್ತು ಕೂಡ ರಾಮಾನುಜನ್ ಹೇಳಿದಾಗೆ ಕಥೆಗಳು ಅಂತಂದರೆ ಒಂದು ಟ್ರಾವೆಲಿಂಗ್ ಮೆಟಾಫರ್, ಟ್ರಾವೆಲಿಂಗ್ ಮೆಟಾಫರ್. ಈಗ ನನ್ನಿಂದ ಜೋಗಿಯು, ಜೋಗಿಯಿಂದ ಜೋಶಿಯವರಿಗೆ, ಜೋಶಿಯಿಂದ ತುಳುಪಳಿಯವರಿಗೆ, ಅಲ್ಲಿಂದ ನಿಮಗೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಇದೊಂದು ನಿರಂತರವಾದಂಥ ಒಂದು ಪ್ರಯಾಣ, ಒಂದು ಕಥೆಯೊಳಗೆ ಪ್ರಯಾಣ ಹೇಳ್ತಾನೆ. ಹೋಮ್ಲೆಸ್ ಆಗಿರ್ಬೋದು, ಅಂದರೆ ಹೊಸದಾದಂಥ ಒಂದು ಮನೆಯನ್ನು ಹುಡುಕುವಂಥ ಒಂದು ಕನಸಿನಲ್ಲಿ, ಒಂದು ಕಲ್ಪನೆಯಲ್ಲಿ ಹೋಗ್ತಾ ಇರ್ತಾನೆ, ತನ್ನನ್ನು ಸೇರಿಸ್ಕೊಂಡು ಹೋಗ್ತಾನೆ. ಸೊ ದಟ್ ಇಸ್ ವೈ ಇಟ್ ಈಸ್ ಕಾಲ್ಡ್ ಎ ಟ್ರಾವೆಲಿಂಗ್ ಮೆಟಾಫರ್. ಯಾವಾಗಲೂ ಹಾಗೆ ಆ ರೂಪ ಕಾಣುವಂಥದ್ದೇ ಹಾಗೆ, ರೂಪ ಕಾಣುವಂಥದ್ದು ಎರಡು ವಿಭಿನ್ನವಾದ ಸೇರಿಕೊಂಡು ಮತ್ತೊಂದು ಆಗುವಂಥದ್ದು. ಈಗ ನೀರಿನಲ್ಲಿ ಆಮ್ಲಜನಕ ಜಲಜನಕ ಇದ್ರೆ ಸಹಿತ ಅದಕ್ಕಿಂತ ಭಿನ್ನವಾದಂಥ ನೀರು ಇದೆಯಲ್ಲ, ಹಾಗೆ ಆ ರೀತಿಯ ಟ್ರಾವೆಲಿಂಗ್ ಮೆಟಾಫರ್ ಅದು ಕಥೆಗಳನ್ನು ಅಂತದ್ದು. ಅದು ಲಿಖಿತ ರೂಪದಲ್ಲಿರಲಿ ಅಥವಾ ಮೌಖಿಕವಾದಂಥ ರೂಪದಲ್ಲಿರಲಿ, ಸೊ ವೆನ್ ಇಟ್ ಸ್ಟಾರ್ಟ್ ಟ್ರಾವೆಲಿಂಗ್, ಸೊ ಇಟ್ ಬಿಕಮ್ಸ್ ಎ ಮೆಟಾಫರ್ ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಗ್ರೋಯಿಂಗ್ ಲಿವಿಂಗ್ ಅಲ್ಲಿ.
4: ನನ್ನ ಪ್ರಶ್ನೆ, ಈಗ ನಾವು ಭೌತಿಕವಾದಂತಹ ಜಗತ್ತಿನಲ್ಲಿ ಸಾಧ್ಯವಾಗದೇ ಇರುವಂಥದ್ದನ್ನು ಅಮೂರ್ತವಾದ ನೆಲೆಯಲ್ಲಿ ಕಥೆಗಳು ನ್ಯಾಯವನ್ನು ಒದಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾವ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಕಾಲಾಂತರದಲ್ಲಿ ಈ ಲಿಟ್ರರಿ ಜಸ್ಟೀಸು ಆ ಕಥೆಗಳ ಮೂಲಕವಾಗಿ ವ್ಯಕ್ತವಾಗುವಂಥದ್ದು ಕಡೆಗಣಿತ ಇದೆಯೋ ಅಥವಾ ಅದು ಹೆಚ್ಚಾಗ್ತಾ ಇದೆಯೋ, ಅಂದರೆ ಲಿಟ್ರರಿ ಜಸ್ಟೀಸು ಕಾಲಾಂತರದಲ್ಲಿ ಅಸಮಾನತೆಯನ್ನಾಗಲಿ ಯಾವುದನ್ನಾದರೂ ಆಗಲಿ ಅಡ್ರೆಸ್ ಮಾಡುವಂತಹ ಒಂದು ಪ್ರಕ್ರಿಯೆ ಜಾಸ್ತಿ ಆಗಿದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯೋ ಕಾಲಾಂತರದಲ್ಲಿ, ಈಗ ಒಂದು ಶತಮಾನ
0: ಗೊತ್ತಾಯ್ತು ಕಾಲದಲ್ಲಿ. ನಿಮ್ಮ ಮೊದಲನೇ ಪ್ರಶ್ನೆಗೆ ನಾನು ಹೇಳ್ಬೋದು, ಬಹುಶಃ ಎರಡನೇದು ಜೋಗಿ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಒಂದು ಕಥೆ ಅಂದರೆ ಅದು ಕೇವಲ ಎಂಪರಿಕಲ್ ಆದಂಥ ಎಕ್ಸಿಸ್ಟೆನ್ಸ್, ಭೌತಿಕವಾದಂಥ ಒಂದು ಶರೀರ ಇದ್ದರೆ ಸಾಕ ಅಂತ. ಆ ಭೌತಿಕವಾದಂಥ ಶರೀರ ಬೇಕು, ಯಾಕೆಂದರೆ ಕಥೆಗೆ ಕಣ್ಣು, ಕಿವಿ, ಮೂಗು, ಅದರ ಪಂಚೇಂದ್ರಗಳು ಶುದ್ಧವಾಗಿರಬೇಕು. ಹಾಗೆ ಅದು ಇಲ್ಲ ಅಂತಂದರೆ ಅಷ್ಟರ ಮಟ್ಟಿಗೆ ಆ ಕಥೆ ಅಂಗವಿಕಲ ಅಂತಲೇ ಅರ್ಥ. ಆದರೆ ಕೇವಲ ಭೌತಿಕವಾದಂಥ ಶರೀರವನ್ನು ಉಟ್ಕೊಂಡು ಮಾತ್ರಕ್ಕೆ ಅದು ಕಥೆ ಆಗೋದಿಲ್ಲ. ಒಂದು ಚೂರು ಮೇಲೆ ಹೋಗಿ ಅದೊಂದು ಮಾನಸಿಕ ವ್ಯಾಪಾರ, ಮಾನಸಿಕ ವಾಸ್ತವ ಅಂತಿರುತ್ತೆ. ಆ ಪಾತ್ರಗಳು ಮನಸ್ಸಿನಲ್ಲಿ ಯಾವ್ಯಾವ ರೀತಿಯ ತುಮಲುಗಳು, ಅಲ್ಲೋಲಕಲ್ಲುಗಳು, ಸಂಕಟಗಳು, ಯಾತನೆಗಳು, ಸುಖ ಸಂತೋಷಗಳು, ಇದರ ಒಂದು ಕನೆಕ್ಟಿವಿಟಿ. ಮೂರನೇ ದಿನ ಬೇಕು ಇದನ್ನು ದಾಟಿ ಹೋಗಿ ಒಂದು ತಾತ್ವಿಕವಾದಂಥ ಒಂದು ಜಿಗಿತು ಕೂಡ ಬೇಕು. ಅದನ್ನು ಒಂದು ಸಣ್ಣ ಒಂದು ನಿಮಿಷದಲ್ಲಿ ಹೇಳೋದಿದ್ರೆ ಅನಂತಮೂರ್ತಿಯ ಪ್ರಶ್ನೆಯ ಕಥೆಯಲ್ಲಿ ಬರ್ತದೆ ಇದು. ಭೌತಿಕ ವಿವರ, ಮಾನಸಿಕ ವ್ಯಾಪಾರ ಮತ್ತು ತಾತ್ವಿಕವಾದಂಥ ಜಿಗಿತ, ಈ ಮೂರು ಪ್ರಶ್ನೆ ಅನ್ನುವಂಥ ಬಹುಶಃ ಅನೇಕರು ಓದಿರ್ಬೋದು, ತೋಡ್ಪಾಳಿ ಬರ್ಬೋದು. ಪ್ರಶ್ನೆ ಅನ್ನುವಂಥ ಒಂದು ಸಂಕಲನದಲ್ಲಿ ಪ್ರಶ್ನೆ ಅನ್ನುವಂಥ ಕಥೆ ಇದೆ. ಭಾಳ ಒಂದು ಪ್ರೇಮ ಕಥೆ ಅಂತ ಹೊರನೋಟಕ್ಕೆ ಕಾಣುವಂಥದ್ದು. ಅವರೊಬ್ಬ ಕುರುಡ ಶಂಕರಯ್ಯ ಅಂತ ಇರ್ತಾನೆ, ಅವನಿಗೆ ಯಾರೂ ಮಕ್ಕಳಿಲ್ಲ. ತಾನು ಸಾಕೋದಕ್ಕಾಗಿ ಅವನು ಮತ್ತೊಬ್ಬಳನ್ನು ತಂದಿರ್ತಾನೆ, ಶಾರದೆ ಅಂತ ಒಬ್ಬ ಹುಡುಗಿಯನ್ನು ತಂದಿರ್ತಾನೆ. ಅವಳಿಗೆ ಮದುವೆ ಆಗಿಲ್ಲ. ಅವಳನ್ನು ಪ್ರೀತಿಸೋದಕ್ಕೆ ರಂಗನಾಥ್ ಅಂತೇಳಿ ಮೈಸೂರಿನಿಂದ ಬಂದಿರ್ತಾನೆ. ಇದು ಮೂರು ಪಾತ್ರಗಳು. ಈ ಮೂರು ಪಾತ್ರಗಳಲ್ಲಿ ಸ್ಟಾರ್ಟ್ ಆಗೋದೇ ಯಾವಾಗ ಕತೆ ಅಂತಂದರೆ, ಮುಸ್ಸಂಜೆ ಹೊತ್ತಿಗೆ ಮಲೆನಾಡಿನ ಮನೆಯಲ್ಲಿ ಪಕ್ಕದಲ್ಲೇ ಒಂದು ಕಾಡಿದೆ, ಆ ಕಾಡಿನಲ್ಲಿ ಹುಲಿ ಕೂಗೋದು ಕೇಳಿಸ್ತದೆ. ಇದು ಹುಲಿ ಕೂಗೋದು ಕೇಳಿಸೋದು ಆ ಮುಸ್ಸಂಜೆಯಲ್ಲಿ ಒಂದು ಭೌತಿಕವಾದಂಥ ಒಂದು ಸಂಗತಿ, ಅದು ಅನುಭವ. ಅದು ಆ ನಿಧಾನವಾಗಿ ದೀಪ ಹಚ್ಚುವ ಹೊತ್ತಿಗೆ ಆ ಭೌತಿಕ ಹುಲಿಯ ಕೂಗು ಇದೆಯಲ್ಲ, ಆ ಅನುಭವ ಇದೆಯಲ್ಲ, ಏನಾಗ್ತದೆ ಅಂತಂದರೆ, ಮೂರು ಜನ ಹೀಗೆ ಕೂತ್ಕೊಂಡಿರ್ತಾರೆ ಒಳಮನೆಯಲ್ಲಿ, ಆವಾಗ ಮಾನಸಿಕ ವ್ಯಾಪಾರ ನೋಡಿ ಅವ್ರಿಗೆ ಹೇಗೆ ಅಂತಂದರೆ, ಆ ಶಂಕರಯ್ಯ ಕಣ್ಮುಚ್ಕೊಂಡು ಈ ರಂಗನಾಥ ಬಂದಿದ್ದಾನಲ್ಲ, ಅವನು ರಂಗನಾಥ ಒಂದು ಹುಲಿಯ ಕಾಣಿಸ್ತಾನೆ ಅವನಿಗೆ, ಕೇಳ್ತಾ ಇದೆ ಮುದುಕನಿಗೆ ಹುಲಿ ಕೂಗೋದು. ಅವನು ಹುಲಿಯಾಗಿ ಬಂದು ಪ್ರೀತಿ ವಿಷಯದಲ್ಲಿ ಬಂದಂಥ ಈ ರಂಗನಾಥ ಅನ್ನುವಂಥ ಹುಲಿ ತಾನು ಸಾಕಿ ದೊಡ್ಡ ಮಾಡಿದಂಥ ಈ ಒಂದು ಪ್ರೀತಿಯ ಮಗಳನ್ನು ಕಚ್ಕೊಂಡು ಹೋಗ್ತಾ ಇದ್ದಾನೆ, ಬಲಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಈ ರಂಗನಾಥನಿಗೆ ಏನಿಸ್ತದೆ ಅಂದರೆ, ಈ ಮುದುಕ ತನ್ನ ಒಂದು ಸ್ವಾರ್ಥಕ್ಕಾಗಿ ಈ ಹುಡುಗಿಯ ಯೌವನವನ್ನು ಹಾಳು ಮಾಡ್ತಾ ಇರುವಂಥ ಒಂದು ಗೊಡ್ಡು ಸಂಪ್ರದಾಯದ ಒಂದು ಹಠಮಾರಿ ಒಬ್ಬ ಇವನ ಸಂಪ್ರದಾಯವೇ ಇವಳ ಕೌಮಾರ್ಯವನ್ನು ಹಾಳು ಮಾಡುವಂಥ ಒಂದು ಹುಲಿ ಅಂತ ತಿಳ್ಕೊಳ್ತಾರೆ. ಆ ಶಾರದೆ ಏನು ತಿಳ್ಕೊಳ್ತಾರೆ ಅಂತಂದರೆ, ಈ ಒಂದು ರಂಗನಾಥ ನನ್ನನ್ನು ಪ್ರೀತಿಯ ವೇಷದಲ್ಲಿ ಬಂದು ನನಗೆ ಏನೇನೋ ವ್ಯಾಮೋಹ ಮಾಡ್ತಾ ಇದ್ದಾನಲ್ಲ ಅವನು, ಮತ್ತಾಗೆ ನನಗೆ ಕುರುಡು ಮಾವ ತನ್ನನ್ನು ಸಾಕೋದಕ್ಕೆ ತಂದಿದ್ದಾನಲ್ಲ, ಇವರಿಬ್ಬರು ಹುಲಿಗಳಾಗಿ ತನ್ನನ್ನು ತನ್ನ ಯೌವನವನ್ನು ತನ್ನ ಬದುಕನ್ನು ಹಾಳು ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಹೇಗೆ ನೋಡಿ ಇದು ಅಂದರೆ, ಈ ಕಥೆಯಲ್ಲಿ ನೀವು ನೋಡಬೇಕು, ಈ ಹುಲಿಯಂಥ ಒಂದು ಭೌತಿಕ ವಿವರ ಅದು ನಿಧಾನವಾಗಿ ಸಾಂಕೇತಿಕವಾಗಿ ಮನಸ್ಸಿನ ತುಮಲದ ವ್ಯಾಪಾರವಾಗಿ ಆಮೇಲೆ ಇಡೀ ಒಂದು ಭಾರತೀಯ ಒಂದು ಕಟ್ಟುಪಾಡಿನ ಸಂಪ್ರದಾಯವೇ ಒಂದು ಹುಲಿಯಾಗಿಬಿಡ್ತದೆ, ಅಂದರೆ ಒಂದು ದರ್ಶನಕ್ಕೆ ಜಿಗಿಯುತ್ತದೆ. ಇವು ಮೂರನ್ನು ಯಾವಾಗ ನೀವು ತರೋದಕ್ಕೆ ಸಾಧ್ಯವೋ ಆವಾಗ ಅದು ಒಳ್ಳೆಯ ಕಥೆ ಆಗ್ತದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟನೋ ಗೊತ್ತಿಲ್ಲ.
5: ಪುರಾಣ ಕಥೆಗಳನ್ನು ಅಪಾರ್ಥ ಮಾಡಿಕೊಂಡು ಕಲ್ಪನಾ ಕಥೆಗಳನ್ನು ಸೃಷ್ಟಿ ಮಾಡುವುದು ಸರಿಯ? ಉದಾಹರಣೆಗೆ ಮಾತ್ರ ಹೇಳ್ತಾ ಇದ್ದೇನೆ. ನಾಭಿಕಮಲದಲ್ಲಿ, ವಿಷ್ಣುವಿನ ನಾಭಿಕಮಲದಲ್ಲಿ ಬ್ರಹ್ಮ ಪದ್ಮಜನಾಗಿ ಹುಟ್ಟಿದ ಎಂದು ಒಂದು ಪುರಾಣದಲ್ಲಿ ಕಲ್ಪನಾ ಕಥೆ ಇದ್ದರೆ, ಅದೇ ಕಥೆಯನ್ನು ಆಧಾರ ಮಾಡಿಕೊಂಡರೆ ಅಧೋಕ್ಷಜ ಎಂಬ ಹೆಸರಿನ ವಿಷ್ಣು ಬ್ರಹ್ಮನ ಮಗನಾಗುವುದಿಲ್ಲವೇ?
0: ಅಂದರೆ ನೀವು ಏನು ಮಾಡ್ತಾ ಇದ್ದೀರಿ ಅಂತಂದರೆ, ಕಥೆ ಅಂದರೆ ಅದು ಶುದ್ಧಾಂಗವಾಗಿ ಒಂದು ವಾಸ್ತವವಾಗಿರಬೇಕು, ಅದೊಂದು ಕಲ್ಪನೆ ಇರಬಾರ್ದು. ಈ ರೀತಿಯ ಡಿವಿಷನ್ ಇದೆಯಲ್ಲ, ಹಾಗಿರೋದಿಲ್ಲ ಅದು. ಅದನ್ನು ನಾವು ರಿಯಲಿಸ್ಟಿಕ್ ಆಗಿ ನೋಡ್ತಾ ಸರ್ರಿಯಲಿಸ್ಟಿಕ್ ಆಗಿ ನೋಡಬೇಕು, ಮ್ಯಾಜಿಕ್ ರಿಯಲಿಸಮ್ ಆಗಿ ನೋಡಬೇಕು. ಈಗ ಕಥೆ ಅನ್ನುವಂಥದ್ದೇ ಅದು ವಾಸ್ತವವಲ್ಲ, ಅದು ಒಂದು ಭಾಷಿಕ ರಚನೆ ಯಾವತ್ತೂ ಕೂಡ ಅದು ವಾಸ್ತವವಲ್ಲ. ಒಂದು ರೀತಿಯಲ್ಲಿ ಹೊಡೆದ್ರೆ ಫಿಲಾಸಾಫಿಕಲಿ ಸ್ಪೀಕಿಂಗ್, ಮೆಟಾಫಿಸಿಕಲಿ ಸ್ಪೀಕಿಂಗ್, ಅದು ಒಂದು ರೀತಿಯಲ್ಲಿ ಪ್ರಾತಿನಿಧಿಕವಾದಂಥ ರಚಿಸಲ್ಪಟ್ಟಂಥ ಒಂದು ಗತಿಶೀಲವಾದಂಥ ಒಂದು ಪ್ರತಿಬಿಂಬ ರೂಪದಲ್ಲಿ ಇರುವಂಥದ್ದು. ಅದರೊಳಗೆ ಕನಸು ಇದೆ, ವಾಸ್ತವವೂ ಇದೆ. ನನಗನ್ನಿಸೋದು, ನೀವು ಯಾವುದನ್ನು ವಾಸ್ತವ ಅಂತ ತಿಳ್ಕೊಳ್ತೀರಲ್ಲ, ಬಿಡಿ ಬಿಡಿಯಾದಂಥ ಚದುರಿ ಹೋದಂಥ ಅನುಭವಗಳು ನಾವು ಅನುಭವಿಸ್ತೇವಲ್ಲ ದಿನನಿತ್ಯ ನಮ್ಮ ಕಣ್ಣಿನಿಂದ ನೋಡೋದು, ಅದಕ್ಕಿಂತ ಹೆಚ್ಚು ನಿಜವಾದದ್ದು ಆ ವಾಸ್ತವಕ್ಕಿಂತ, ಭೌತ ವಾಸ್ತವಕ್ಕಿಂತ ಕಥೆಯಲ್ಲಿ ನಿರೂಪಣೆಯಲ್ಲಿ ನಮಗೆ ಸಹಜವಾಗಿ ಅನಿಸುವಂಥದ್ದೇ ಹೆಚ್ಚು ಸತ್ಯ. ನನಗೆ ಹಾಗೆ ಕಾದಂಬರಿ ಒಂದು ಕತೆ ಕೊಡುವಂಥ ಜಗತ್ತು ಹೆಚ್ಚು ನನಗೆ ಪರಿಪೂರ್ಣವಾದದ್ದು, ಸಮಗ್ರವಾದದ್ದೇ ವಿನಃ ನಾವು ಕಣ್ಣಿನಿಂದ ಚೂರುಪರಾಗಿ ನೋಡ್ತೀವಲ್ಲ ದಿನನಿತ್ಯದಲ್ಲಿ, ಅದು ಅಲ್ಲ ಅಂತ ನಾನು ಹೇಳೋದು. ಅದು ಮಿಥ್ಯೆ, ಅದು ಇದು ನಿಜವಾದ ಸತ್ಯ ಒಂದು ಹಂತದಲ್ಲಿ, ಯಾವುದು ಕಥೆಯ ನಿರೂಪಣೆಯಲ್ಲಿ ಬರುವಂಥದ್ದು. ಹಾಗಾಗಿ ನೀವು ಈ ಪುರಾಣದ ಕಥೆಗಳನ್ನು ತೆಗೆದುಕೊಂಡು ಅದು ಕಲ್ಪನೆಯೋ ಅದು ಕನಸೋ ಅದು ವಾಸ್ತವ ಎಲ್ಲವೂ ಹೌದು, ಎಲ್ಲವೂ ಸೇರಿ ಕಥೆಯಾಗುತ್ತೆ.
1: ಈ ಈ ಮೂಲಕ ಈ ಈ ಕಥಾ ಸಮಯ ಮುಕ್ತಾಯವಾಗ್ತಾ ಇದೆ. ಅದು ಮುಗಿಯೋಕಿನ ಮೊದಲಲ್ಲಿ ಎಷ್ಟೋ ಮಂದಿ ಯುವಕರಿಗೆ ಯುವತಿಯರಿಗೆ ಒಂದು ಪ್ರಶ್ನೆ ಇರ್ಬೋದು, ಕಥೆಯ ಬಗ್ಗೆ ಅಟ್ಲೀಸ್ಟ್ ನಾನು ಬರೀಬೇಕು ಅಂದರೆ ಏನು ಮಾಡಬೇಕು ಅಂತ. ಆ ಇಬ್ಬರು ಕಡೆಯಿಂದ ಒಂದೊಂದು ಸಣ್ಣ ಟಿಪ್ಸನ್ನು ನಾನು ನಿಮಗೆ ಪಾಸ್ ಆನ್ ಮಾಡಬೇಕು ಅಂತೀನಿ, ಸೋ ದ್ಯಾಟ್ ನೀವು ನಾನು ನೆಕ್ಸ್ಟ್ ಟೈಮ್ ಬರೆದಾಗ ಇವ್ರು ಹೇಳಿದ್ರಿಂದ ನಾನು ಬರದೆ ಅನ್ನೋದು ನಿಮಗೂ ಅನಿಸ್ಬೇಕು ಅಂತ. ಕಥೆಗಾರರಿಗೆ ಒಂದು ಅತ್ಯಂತ ಕಡಿಮೆ ಟೈಮ್ನಲ್ಲಿ ಏನಾದರೂ ಹೇಳಬೇಕು ಅಂದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್?
6: ಸರ್, ಕತೆ ಬರೀಬೇಕು ಅಂದರೆ ಕತೆ ಬರೀಬೇಕು, ಬೇರೆ ದಾರಿ ಇಲ್ಲ. ಕೂತ್ಕೊಂಡು ಪೆನ್ನು ಇಟ್ಕೊಂಡು ಅಥವಾ ಕಂಪ್ಯೂಟ್ರಲ್ಲಿ ಕತೆ ಬರೀಬೇಕು ಒಂದು. ಎರಡನೇದ್ದು, ನಾವು ಕತೆಗಾರರಾಗಿ ಏನು ಮಾಡಬೇಕಂದ್ರೆ, ಇವತ್ತು ಬಹಳ ಚೆನ್ನಾಗಿ ಕತೆ ಬರೆಯವರಿದ್ದಾರೆ, ಆದರೆ ಅದನ್ನು ಗುರುತಿಸುವವರು ಕಾಣಿಸ್ತಾ ಇಲ್ಲ. ಹೇಗೆ ನವ್ಯದ ಕಾಲದಲ್ಲಿ ಒಂದು ಚಳವಳಿ ಆಗಿತ್ತು, ಹೇಗೆ ಹೊಸಬರ ಕತೆಗಳನ್ನು ಗುರುತಿಸಿ ವಿಮರ್ಶೆ ಮಾಡಿ ಪ್ರೋತ್ಸಾಹ ಮಾಡ್ತಿದ್ರು, ಅದನ್ನು ಸಾಹಿತ್ಯ ಜಗತ್ತು ಮಾಡ್ತಾ ಇಲ್ಲ. ಅದನ್ನು ಮಾಡಬೇಕು. ಇವತ್ತು ಇವತ್ತು ಕತೆ ಬರ್ತಿಲ್ಲ ಅಂತ ಹೇಳ್ತಾರೆ, ಅದ್ಭುತವಾದ ಕತೆಗಳು ಬರ್ತಿದ್ದಾರೆ, ಎಲ್ಲ ಭಾಷೆಗಳಲ್ಲಿ ಬರ್ತಿದ್ದಾರೆ, ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿನೇ ಬರ್ತಿದ್ದಾರೆ. ನನಗೆ ನಮ್ಮ ಕತೆಗೂಟ ಇರೋದ್ರಿಂದ ನನಗೆ ಗೊತ್ತಿದೆ, ಪ್ರತಿಯೊಂದು ತಿಂಗಳಿಗೆ ಇಲ್ಲಿ ಒಂದು 100-150 ಒಳ್ಳೆಯ ಕತೆಗಳು ಬರ್ತವೆ.
0: ಕಥೆ ಬರೆಯುವನಿಗೆ ಬಹಳ ಅನಿವಾರ್ಯವಾದಂಥ, ಅಗತ್ಯವಾದಂಥ, ಬಹಳ ಮಹತ್ವದ ಒಂದು ಗುಣ ಅಂದರೆ, ಅವನು ತನ್ನ ಸಹಜವಾದಂಥ ಮುಗ್ಧತೆಯನ್ನು ಕಳ್ಕೊಳ್ಬಾರ್ದು. ಆ ಸಹಜವಾದ ಮುಗ್ಧತೆ ಅಂದ ತಕ್ಷಣ ಯಾವ ಪ್ರಶ್ನೆ ಬರ್ತದೆ ಅಂತಂದರೆ, ಒಂದು ಕ್ಯಾಮರಾ ಎದುರುಗಡೆಗೆ ಬಂದ ತಕ್ಷಣವೇ ನಾವು ಕೃತ್ರಿಮ ಆಗಿಬಿಡ್ತೇವೆ, ಅಸಹಜ ಆಗಿಬಿಡ್ತೇವೆ. ಭಾಷೆ ಒಂದು ಕತೆ ಅನ್ನುವಂಥದ್ದು ಒಂದು ಎದುರುಗಡೆ ಇರುವಂಥ ಕ್ಯಾಮರಾ ಅಂತ ತಿಳ್ಕೊಂಡ್ರೆ, ಅದರ ಎದುರುಗಡೆ ಇದ್ದವನು ಯಾವಾಗ ತಾನು ಹೇಗಿರ್ತೀನೋ ಹಾಗೆ ಸಹಜವಾಗಿರ್ತೀನೋ ಒಳ್ಳೆ ಕತೆ ಬರೀತಾನೆ. ಯಾವಾಗ ನಾನು ಕ್ಯಾಮರಾದ ಎದುರುಗಡೆಗೆ ನಾನು ಚೆನ್ನಾಗಿ ಕಾಣಬೇಕು ಅಂಥೇಳಿ ನಗೋದಕ್ಕೋ ಅಥವಾ ಏನೋ ಮೇಕಪ್ ಮಾಡ್ಕೊಳ್ಳೋದಕ್ಕೋ ಅಥವಾ ಭಂಗಿಗಳನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೋ ಮುಖದಲ್ಲಿ ಒಂದು ರೀತಿ ಬೇರೆ ರೀತಿಯಾದಂಥ ಒಂದು ಕೃತ್ರಿಮವಾದಂಥ ಭಾವನೆ ತಂದುಕೊಡ್ತೀನೋ, ಈಗ ತಂದ್ಕೊಂಡ್ಬಿಟ್ರೆ ಅದು ಕೃತ್ರಿಮ ಕಥೆ ಆಗ್ತದೆ. ಹಾಗಾಗಿ ಒಂದು ಕ್ಯಾಮರಾದ ಎದುರುಗಡೆಗೆ ಇದ್ದುಕೊಂಡು ನೀವು ಇದ್ದ ಹಾಗೆ ಇದ್ದರೆ ಅದು ನಿಜವಾದ ಕಥೆಯಾಗಿದೆ.
7: ಇಷ್ಟವರೆಗೆ ಲಿಟ್ ಫೆಸ್ಟ್ 2024 ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖ್ಯಾತ ಲೇಖಕರಾದ ಜೋಗಿ ಹಾಗೂ ಶ್ರೀಧರ್ ಬೆಳಗಾರಿವರ ಮಾತುಗಳನ್ನು ಕೇಳಿದ್ರಿ. ಇದು ಈ ಹೊತ್ತಿನ ವಿಶೇಷ. ಕೇಳ್ತಾರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಕೌರವ ಪೌರುಷ. ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ. ಚೆಂಡೆ ಚೈತನ್ಯ ಕೃಷ್ಣ ಪದ್ಯಾಣ. ಮದ್ದಳೆ ಪ್ರಕಾಶ್ ಉಳಿತ್ತಾಯ. ಪಾತ್ರವರ್ಗ ಕೌರವ ವಾಸುದೇವ ರಂಗಭಟ್. ಸಂಜಯ ಪವನ್ ಕಿರಣಕೆರೆ. ಭೀಮ ಕದ್ರಿ ನವನೀತ ಶೆಟ್ಟಿ. ಈಗ ಕೌರವ ಪೌರುಷ ಈ ಯಕ್ಷಗಾನದ ಮೊದಲನೇ ಕಂತು.

ತೀರ್ಥವ ನಡರುದಾಯ್ ಹಾಯುವ ತೆಂದರು ಸಿಂಹ.

ಮಾದ್ರಾಧಿಪತಿಗಳ ಅವಸಾನ ನಂತರದಲ್ಲಿ ಕುರುಮಂಡಲದಲ್ಲಿ ಸ್ವೈರ ವಿಹಾರ ಮಾಡ್ತಾ ಇರುವ ನಿನ್ನನ್ನು ಗಮನಿಸುತ್ತಲೇ ಉಳಿದೆ. ಅಸಾಮಾನ್ಯ ವಿಕ್ರಮವೇ ನಿನ್ನದ್ದು ಆಕ್ಷೇಪ ಅಲ್ಲ. 18ನೇ ದಿನದ ಈ ಕುರುಧಾರಿಣಿಯ ಯುದ್ಧದಲ್ಲಿ ಏಕಮೇವಾದಿನಿಯ ಅದ್ವಿತೀಯನಾಗಿ ಹತ್ತಿರ ಹತ್ತಿರ 21,000 ಯೋಧರನ್ನು ಪದಾತಿಗಳನ್ನು ಕೆಣಹಾಕಿದ ಪೌರುಷದ ಆ ವಿಷಿಕ ಅದು ಎದುರಾಗಿ ನಿಂತದ್ದು ಕೌರವನಿಗೆ ಈ ಅರಿವಿದ್ದಲ್ಲಿ ನನ್ನ ಎದುರಿಸಿದ್ದು. ಪ್ರತಿಜ್ಞಾಪೂರ್ಣವನ್ನು ಮಾಡ್ತಾ ಇರುವ ಕ್ಷಾತ್ರ ಯೋಧನಾದಂತಹ ಭೀಮಸೇನನ ಪೌರುಷಾಗ್ನಿ ಪ್ರಜ್ವಲಿಸಿದ ವಿಧಾನ ಗಮನಿಸಿದೆ. ನಿಮಗೆ ಆಗ್ತದಲ್ವ ಇದು? ಧರ್ಮ ಧರ್ಮ ಕರ್ಮ ಕರ್ಮ ಅಂತ ಹೇಳ್ತಾ ಬಂದವರಿಗೆ ಹೀಗೂ ಆಗ್ತದಲ್ವ ಯುದ್ಧ? ರಾಜ್ಯ ಹೊಂದುವುದಕ್ಕಾಗಿ ದುರಕ್ಕಿಂತ ಹೊರತಾಗಿ ಅನ್ಯ ಮಾರ್ಗಗಳ ಅವಲಂಬಿಸುವುದಕ್ಕೆ ಉಳಿದಿಲ್ಲ ಅಂತ ಸ್ಪಷ್ಟವಾದಾಗ ದುರಮಾರ್ಗದಲ್ಲೇ ಮುನ್ನಡೆಯುವ ಉತ್ಸಾಹವನ್ನು ಧರ್ಮದಲ್ಲಿ ತುಂಬಿಸ್ತಾ ಬಂದಂತಹ ಭೀಮಾರ್ಜುನರು ಇಲ್ಲಿ ತೋರಿದಂತಹ ವಿಕ್ರಮ ಅದರ ಸಾಧುತ್ವ ಸಿಂಧುತ್ವ ಇವತ್ತಲ್ಲದಿದ್ರು ಕಾಲಾಂತರದಲ್ಲಾದರೂ ಪ್ರಶ್ನಾರ್ಹವಾಗುತ್ತದೆ ನೆನಪಿಟ್ಟುಕೋ. ಆದರೊಂದುಂಟು, ಪೈಶಾಚಿಕವಾಗಿ ರಾಕ್ಷಸಿ ವಿಧಾನದಿಂದ ಪ್ರದರ್ಶಿಸಿದಂತಹ ಪೌರುಷಕ್ಕೆ ಬೆಚ್ಚಿ ಬೆದರಿ ಪೌರುಷವಾದಿಯಾದಂತಹ ಕೌರವ ಹಿಂಜರಿಯುತ್ತಾನೆ ಅಂತ ನೀ ಭಾವಿಸಿದ್ದರೆ ಅದು ನಿನ್ನ ಭ್ರಮೆ. ತಿರುಮುರುವಾಗಿಸಿತು ವಿಧಿ, ಅದನ್ನು ನಾನು ಒಪ್ಪುತ್ತೇನೆ. ಸೇನಾನಿವಹದ ಮುನ್ನಡೆಯನ್ನು ಸಾಧಿಸುವುದಕ್ಕಾಗಿ ಮುನ್ನೆಲೆಯಲ್ಲೇ ನಿಂತು ವ್ಯವಹರಿಸಬೇಕಾದ ಆಜ್ಞೆಯನ್ನು ಮಾಡಬೇಕಾದಂತಹ ನಾನು ನೀನೆದುರಾಗುವ ಈ ಕಾಲದಲ್ಲಿ ಸಾರಥಿಗೆ ಹೇಳಿದ್ದು, ನನ್ನ ರಥವನ್ನು ಸೇನೆಯ ಹಿಂದೆ ಕೊಂಡು ಹೋಗಿ ನಿಲ್ಲಿಸು ಅಂತ. ಯಾಕೆ? ನಿನ್ನ ಈ ಪೈಶಾಚಿಕವಾದಂತಹ ವಿಕ್ರಮಾತಿಶೇತೆಯ ಅಬ್ಬರ ನನ್ನ ಸೇನೆಯನ್ನೇ ಓಡಿಸ್ತಾ ಉಂಟು ಹಿಮ್ಮುಖವಾಗಿ. ನನಗೀಗ ಮುಂದೆ ಬರಬೇಕು ಅಂತ ಆದ್ರೆ ಸೇನೆ ಹಿಂದೆ ನಿಲ್ಲಬೇಕು. ಆದ್ದರಿಂದಲೇ ತಗಲ ಪ್ರದೇಶಕ್ಕೆ ಕೊಂಡು ಹೋಗಿ ನಿಲ್ಲಿಸುವಂತದ್ದು. ಯಾಕೆ? ವಿಮುಖವಾಗಿ ಪಲಾಯನ ಪಠಿಸ್ತಾ ಇರುವಂತಹ ಸೇನೆಯನ್ನು ಮತ್ತೆ ರಣಕ್ಕೆ ಸಮ್ಮುಖವಾಗಿಸಬೇಕು ಅಂತಾದ್ರೆ ಭೀಮಸೇನ ನೆನೆಸಿದ ಭೀಮಸೇನನಿಗೆ ಮರ್ಮಾಘಾತವೆಸಗುವುದಕ್ಕೆ ರುಧಿರಾಚಾರಿಯನ್ನು ಎತ್ತಿ ಹಿಡಿದ ನಿನ್ನ ಎದೆಗೆ ಹೊಡೆಯುವುದಕ್ಕೆ ಇದೋ ಗದೆಯನ್ನೆತ್ತಿಯೇ ಬಂದು ನಿಂದವನು ನಾನು. ಹೌದು ಅಂತಾದ್ರೆ ಎಲ್ಲವನ್ನೂ ತಿರುಗಿಸಬಲ್ಲವನು ಹೌದು ಅಂತಾದ್ರೆ ನೋಡೋಣ. ನಿನ್ನ ಘಾತದ ಬಲದಿಂದ ನನ್ನ ಛಲವನ್ನು ತಿರುಗಿಸು ತಿರುಗಿಸು ನೋಡೋಣ.

0: ಎಷ್ಟು ಮಂದಿಯನ್ನು ನಾನು ಇಂದು ಕೊಂದದ್ದು?
1: ಸೇನಾಧಿಪತಿ ಆದದ್ದರಿಂದ 21,000 ಅಂತ ಖಚಿತ ಉಂಟು.
0: ಇಂದಿಗೆ 18 ದಿವಸಗಳ ಪೂರ್ವದಲ್ಲಿ ಒಟ್ಟು 18 ಅಕ್ಷೋಹಿಣಿ ಸೇನೆ ಇದ್ದದ್ದು. ನಿಮ್ಮದ್ದು 11, ನಮ್ಮದ್ದು 7. ಈಗ ಉಳಿದದ್ದು ಅಷ್ಟೇ ಎನ್ನುವುದನ್ನು ಮತ್ತೆ ಲೆಕ್ಕಕ್ಕೆ ತೋರಿಸುವುದಕ್ಕೆ ಹೇಳಿತ್ತು ನೀನು.
1: ಈಗ ನೀವು ಲೆಕ್ಕ ಮಾತಾಡ್ತೀರಿ. 18 ಅಕ್ಷೋಹಿಣಿ ಇರುವಾಗ ಕೌರವನದ್ದೆಷ್ಟು ಪಾಂಡವರದ್ದೆಷ್ಟು ಅಂತ ಹೇಳಿದ್ರೆ ಆಗ ಪಾಂಡವರ ಲೆಕ್ಕ ಬೇರೆ. ಸಂಖ್ಯಾಬಲ ನೋಡಿ ಅಲ್ಲ ಸತ್ವವನ್ನು ಅಳಿಯುವುದು ಅಂತ. ಮತ್ತೆ ಈಗ ಯಾಕೆ ಸಂಖ್ಯೆ ಉಲ್ಲೇಖಿಸ್ತೀ?
0: ನೀನು ಮಂದಿ ಹೋದ್ರು
1: ನೀನು
0: 18 ಉಳಿದದ್ದು ಇಷ್ಟೇ. ಇಂದು 18 ದಿವಸದ ಯುದ್ಧದಲ್ಲಿ ಆರಂಭ ಕಾಲದಲ್ಲಿ ನಿಮ್ಮನ್ನು ನೋಡಿದ್ದೇವೆ ನಾವು. ಶಲ್ಯಭೂಪತಿ ಸರ್ವತೋ ಭದ್ರವಾದ ವ್ಯೂಹವನ್ನು ರಚಿಸಿ ಎಡಬಲಗಳಲ್ಲಿ ಕೃತವರ್ಮ ಕೃಪಾಚಾರ್ಯರನ್ನು ನಿಲ್ಲಿಸಿ ಹಿಂದೆ ಅಶ್ವತ್ಥಾಮನನ್ನು ನಿಲ್ಲಿಸಿ ಮಧ್ಯದಲ್ಲಿ ನಿನ್ನನ್ನು ನಿಲ್ಲಿಸಿ. ಅಂದ್ರೆ 4 ಸುತ್ತಿನಿಂದ ಇದ್ದದ್ದು 4 ಮಂದಿ ನಿನಗೆ. ಮತ್ತೆ ನೀನೇ ಹೇಳಿದಂತಹ ಆ ಲೆಕ್ಕ ಅದು ಬೆರಳೆಣಿಕೆಯ.
1: ಏನಿಲ್ಲ ಅಂತ ಹೇಳುವಾಗಲೂ ಚತುರ್ಭದ್ರ ಸ್ಥಿತಿಯಲ್ಲಿ ಸುಯೋಧನ ಹಸ್ತಿನೆಯ ಒಡೆತನಕ್ಕಾಗಿ ಹೋರಾಡ್ತಾ ಇದ್ದಾನೆ. ಇದು ಸ್ಪಷ್ಟ ಆಯ್ತಾ?
0: ಇಂದು ಬೆಳಗ್ಗೆ ಆ ಸ್ಥಿತಿ ಇತ್ತು. ನನ್ನ ಅಣ್ಣನಾದಂತಹ ಧರ್ಮಜ ನಿನ್ನ ಸೇನಾದಿಯಾದಂತಹ ಶಲ್ಯಭೂಪತಿಯನ್ನು ಶೂಲದಿಂದ ಇರಿದುಕೊಂಡ. ಶಲ್ಯಾವಸಾನವಾಯಿತು. ಮತ್ತೆ ನನ್ನ ತಮ್ಮನಾದಂತಹ ಸಹದೇವ ಅವನ ಪ್ರತಿಜ್ಞೆಯನ್ನು ಪೂರೈಸಿದ. ಶಕುನಿಯನ್ನು ಕೊಲ್ಲುವುದರ ಮೂಲಕ ಶಕುನಿಯ ಮಗನಾದಂತಹ ಉಲೂಕನು ನಕುಲನಿಂದ ಕೊಲ್ಲಲ್ಪಟ್ಟ. ಈಗ ನೀನು ನಿನ್ನನ್ನು ಎದುರಿಸಿದಂತಹ ಈ ಭೀಮಸೇನನನ್ನು ಅವರನ್ನೆಲ್ಲ ಏನೆನಿಸಿದ್ದು ಹೇಳಿದ್ದು ನೀನು? ಹೀನಬಲರು. ಅವರು ಹೀನಬಲರಲ್ಲ, ಅವರು ಬಲಹೀನರೂ ಅಲ್ಲ. ನೀನು ನನ್ನ ಯೋಚನೆ ನನ್ನ ಯೋಗ್ಯತೆಯ ಬಗ್ಗೆ ಈ ಸಂದರ್ಭದಲ್ಲಿ ತಿಳಿಯಬೇಕು. ನನ್ನನ್ನು ಪಾಂಡುಕುಮಾರ ಅಂತ ಕರೆಯುವುದಕ್ಕೆ ನಿನಗೆ ಮನಸ್ಸು ಬರೆಯುವುದಿಲ್ಲ. ಭೀಮಸೇನ ಎಂಬುದಾಗಿ ನೀನು ನನ್ನನ್ನು ಕರೆಯುವುದಿಲ್ಲ. ನಿನಗೆ ಇಷ್ಟವಾಗದ ಹೆಸರು ನನ್ನ ಹೆಸರನ್ನು ಕರೆಯುವ ಕ್ರಮವೇ ಬೇರೆ. ಏನಿದು ಕೈಯಲ್ಲಿ ಗದೆ? ಈ ಗದೆಯನ್ನು ಹಿಡಿದುಕೊಂಡು ಬಂದದ್ದು ಯಾಕೆ? ಈ ಪೂರ್ವದಲ್ಲಿ ಕುರುಕ್ಷೇತ್ರ ಯುದ್ಧದ ಪೂರ್ವದಲ್ಲಿ ಈ ಗದೆಗೆ ಸರಿಯಾದ ಕೆಲಸ ಸಿಗಲಿಲ್ಲ. ಏನಿದ್ರೂ ಗದೆ ಇಲ್ಲದೆ ಈ ಭೀಮ ಸಾಧನೆಯನ್ನು ಮಾಡಿದ್ದು. ಅರಗಿನಾಲಯದ ಪ್ರಕರಣವಾಗಿ ನಾವು ಮುಂದೆ ಹೋದಾಗ ಹಿಡಿಮ್ಮನನ್ನು ಕೊಲ್ಲುವುದಕ್ಕೆ ನನಗೆ ಗದೆ ಇರಲಿಲ್ಲ. ಬಕಾಸುರನ ನಿಗ್ರಹ ಮಾಡುವಾಗ ನನ್ನಲ್ಲಿ ಕೈಯಲ್ಲಿ ಗದೆ ಇರಲಿಲ್ಲ. ಹೆಚ್ಚೇಕೆ ಜರಾಸಂಧನನ್ನು ಕೊಲ್ಲುವುದಕ್ಕಾಗಿ ಮಗಧ ಮಂಡಲಕ್ಕೆ ಕೃಷ್ಣಾರ್ಜುನರ ಜೊತೆಯಲ್ಲಿ ಹೋದಂತಹ ಸಂದರ್ಭದಲ್ಲೂ ಈ ಗದೆ ನನ್ನಲ್ಲಿ ಇರಲಿಲ್ಲ. ಮಯದತ್ತವಾದಂತಹ ಗದೆ ಕೀಟಗಳನ್ನು ಕೊಂದದ್ದು ಈ ಗದೆಯಿಂದ ಅಲ್ಲ. ಕಿಮ್ಮೀರ ಜಟಾಸುರರು ನನ್ನಿಂದ ಕೊಲ್ಲಲ್ಪಟ್ಟದ್ದು ನನ್ನ ಭುಜಬಲ ಪರಾಕ್ರಮದಿಂದ ಹೊರತು
1: ಈ
0: ಗದೆಯಿಂದ ಅಲ್ಲ. ಈ ಗದೆಯನ್ನು ಎತ್ತಿ ಹಿಡಿದದ್ದು ಯಾಕೆ?
1: ಯಾಕೆ
0: ಈ ಗದೆಯಿಂದ ಒಂದು ದೊಡ್ಡ ಕೆಲಸ ಆಗಬೇಕು. ಆ ಕಾರಣಕ್ಕಾಗಿಯೇ ಭಂಡಂಡ್ರಪಾಲನಾದಂತಹ ನಿನ್ನ ತೊಡೆಯನ್ನು ಮುರಿಯುವುದಕ್ಕಾಗಿಯೇ ಈ ಗದೆಯನ್ನು ಎತ್ತಿ ಹಿಡಿದದ್ದು. ಹೇಗೆ ಹೇಗೆ ನನ್ನ ಈ ಗದೆಯ ಪೆಟ್ಟನ್ನು ಸಹಿಸುವುದಕ್ಕೆ ನಿನ್ನ ತೊಡೆಗಳಿಗೆ ಸಾಧ್ಯವಿದೆಯೇನೋ?
1: ನಿನ್ನನ್ನು ಬೇರೆ ಹೆಸರಿನಿಂದ ಕರೆಯದೆ ದೇವತಾ ಪ್ರಾತಿನಿಧ್ಯ ಹೊಂದಿದಂತಹ ವಾಯು ಸುತ್ತ ಅಂತ ಆಗಲೂ ಕರೆದೆ, ಈ

Sen hemen nasıl hocam?

0: ಕೊಂದದ್ದು ನೀನು ಹೀನಬಲರನ್ನು ಅಂತ ಆಗ ಸೂಚ್ಯವಾಗಿಸಿದೆ, ಈಗ ವಾಚ್ಯವಾಗಿಯೇ ಆಡುತ್ತೇವೆ. ತಾರತಮ್ಯದಿಂದಲೇ ನಾವು ಆಡುವಾಗ ಯಾರಿಗಿಂತ ಯಾರು ಹೀನ ಅಂತ ನಾವು ಹೇಳ್ತೇವೋ ಅವರನ್ನು ಆತ್ಯಂತಿಕವಾಗಿ ಹೀನರು ಅಂತ ನಾವು ಗುರುತಿಸುವುದಲ್ಲ, ಅವನಿಗಿಂತ ಇವನು ಹೀನಬಲ ಅಂತ. ಸಾವಿರಾರು ಸಂಖ್ಯೆಯ ಪದಾತಿಗಳನ್ನು ಹೊಡೆದುರುಳಿಸಿದ ನೀನು, ಮಹಾರಥಿಗಳಲ್ಲಿ ಅಗ್ರಮಾನ್ಯರಾದವರನ್ನು ಧರಾಶಾಯಿಯಾಗಿದ್ದೇನೆ ಅಂತ ಪ್ರತಿಜ್ಞೆಯನ್ನು ಊರ್ಜಿತವಾಗಿರಿಸಿಕೊಂಡಿರುತ್ತ, ನಿನ್ನ ಪ್ರತಿಜ್ಞಾ ಪೂರಣಕ್ಕಾಗಿ ನೀ ಕೊಲ್ಲಬೇಕಾದವರ ಮುಂಭಾಗದಲ್ಲಿ ನೀನೀಗ ಕೊಂದು ಕಳೆದವರು ಎಷ್ಟರವರು? ಹೀನಬಲರೆ. ಆ ನೆಲೆಯಿಂದ ಆಡಿದೆ ನೀನು, ಮಾಡಿದಂತಹ ವಿಕ್ರಮ, ನೀ ತೋರಿದ ವಿಕ್ರಮ, ಮಾಡಿದ ವಧೆಗಳು, ಎದುರಾದಂತಹ ಎದುರಾಳಿಗಳು, ಅವರ ಹೆಸರನ್ನು ಉಲ್ಲೇಖಿಸ್ತ, ಅವರ ಸಂಸ್ಮರಣೆ ಮಾಡುತ್ತಾ ನನ್ನ ಸ್ಥೈರ್ಯವನ್ನು ಒಡಗಿಸುವಂತಹ ವಿಫಲ ಯತ್ನದಲ್ಲೇ ನೀನಿದ್ದಿ. ಜಯಾಪಜಯಗಳು ಅದು ಹೇಗೆ ಚಲನಶೀಲವಾಗಿ ಒಬ್ಬರಿಂದ ಒಬ್ಬರಿಗೆ ವರ್ಗಾಯಿಸಲ್ಪಡ್ತದೆ, ಸೂರೆಗೊಳ್ಳಲ್ಪಡ್ತದೆ, ಇದು ರಣೇತಿಹಾಸವನ್ನು ಬಲ್ಲಂತಹ ಯಾವರಿಗಾದರೂ ವೇದ್ಯವೇ ಇದೆ. ಯುದ್ಧದಲ್ಲಿ ಆದರ್ಶಯುತವಾಗಿಯೇ ಸ್ಮರಿಸಲ್ಪಡುವುದು ರಾಮರಾವಣರ ಯುದ್ಧ. ಜಯಲಲನೆಯ ಚಂಚಲತೆ ಹೇಗೆಲ್ಲ ನಿರೂಪಿತವಾಗಿದೆ ರಣಮಂಡಲದಲ್ಲಿ ಎಂಬುದಕ್ಕೂ ನಿದರ್ಶಕವಾಗಿರುವುದು ಲಂಕಾವನಿಯಲ್ಲಿ ನಡೆದಂತಹ ಆ ಯುದ್ಧವೇ. ಗೆದ್ದ ಅಂತಲೇ ತೀರ್ಮಾನಿಸಿದ್ದಂತಹ ಆಸ್ತಿಕರ ಶ್ರದ್ಧೆಗೆ ಹೇತುವಾಗಿದ್ದಂತಹ ರಾಮಚಂದ್ರನಂತಹ ರಾಮಚಂದ್ರನಿಗೆ ಬಂದಂತಹ ಪರಿಭವ ಪರಂಪರೆಯ ಹತಾಶೆಯೋ ನಿಸ್ತೇಜ ಸ್ಥಿತಿಯೋ ಕೈಯಲ್ಲಿದ್ದ ಕೋದಂಡವನ್ನು ಕೆಳಗಿಕ್ಕಿ ಇಲ್ಲ ನನ್ನಿಂದ ಆಗದು ಮರಳಿ ಅಂತ ಹೇಳಿದ ಸ್ಥಿತಿಯೋ, ಇದನ್ನು ಹೇಗೆ ಅರ್ಥೈಸ್ತಾರೋ ಪಾಂಡವ ಪಕ್ಷೀಯರಾದವರು ನನಗೆ ಗೊತ್ತಿಲ್ಲ. ಆದ್ದರಿಂದಲೇ ತತ್ಕಾಲೀನವಾಗಿ ಬಂದಂತಹ ಒಂದು ವಿಷಮತೆಯೋ ಪರಿಭವ ಲೇಪವೋ ಅದನ್ನೇ ಆತ್ಯಂತಿಕವಾದದ್ದು ಅಂತ ಯಾಕೆ ಪರಿಭಾವಿಸಬೇಕು? ಬೇಡ, ನಿಮ್ಮ ಬದುಕನ್ನೇ ನೀನು ಅಂಗೀಕರಿಸು. ಪಾಂಡವ ಪಂಚಕರು ಬಂದ ಸ್ಥಿತಿಯನ್ನು ಸೋಲು ಅಂತ ಅಂಗೀಕರಿಸಿ ಬದುಕುವುದಕ್ಕೆ ಮುನ್ನಡೆದಿದ್ರೆ ಕುರುಕಾರಿಣಿಯಲ್ಲಿ ಇವತ್ತು ನೀ ತೋರಿದ್ದನ್ನೆಲ್ಲ ತೋರುವುದಕ್ಕಿತ್ತ? ಹೀಗೆಲ್ಲ ಆಡುವುದಕ್ಕಿತ್ತ? ಹಾಗಾದ್ರೆ ಬಂದ ಪರಿಭವವನ್ನು ಅಂಗೀಕರಿಸದೆ ಅದಕ್ಕೆ ವಿರುದ್ಧವಾಗಿ ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವ ಪ್ರವೃತ್ತಿಯನ್ನು ತೋರಿದ ಕಾರಣದಿಂದಲೇ ಇಲ್ಲಿಯ ತನಕ ಬಂದು ನಿಲ್ಲುವುದಕ್ಕೆ ನಿನಗೆ ಸಾಧ್ಯವಾಗಿದೆ ಅಂತಾದರೆ ಆ ಪ್ರವೃತ್ತಿ ನಿನ್ನೊಪ್ಪನ ಸೊತ್ತೇನು ಅಲ್ವಲ್ಲ? ಈ ಲೋಕದಲ್ಲಿ ಪೌರುಷವಾದಿಗಳಾದ ಪ್ರತಿಯೊಬ್ಬರೂ ಅದನ್ನು ತೋರಬಹುದು ತಾನೆ. ಆದ್ದರಿಂದಲೇ ಭವಿಷ್ಯವನ್ನು ಬಗೆದು ತೆಗೆಯುವ ಯತ್ನ ಬೇಡ, ಅದನ್ನ ಅದೃಷ್ಟಕ್ಕೆ ಬಿಡು. ಅದು ಏನಾಗುತ್ತದೋ ಆದಾಗ ಎಲ್ಲರಿಗೂ ವಿದಿತವಾಗುತ್ತದೆ. ಆದರೆ ಭೂತಾಕೃತಿಯಿಂದ ಭೀಕರಾಕಾರನಾಗಿ ನಿಂತ ನಿನ್ನನ್ನು ಬಗೆದು ನೋಡಬೇಕಾದ ಬದ್ಧತೆ ನನಗುಂಟು.
1: ಬಗೆದು ಏನನ್ನು ನೋಡುತ್ತಿ, ಏನನ್ನು ಕಾಣಬೇಕು?
0: ಆ ತನಕ ಹಿರಣ್ಯಕಶಿಪು ನಾಮಕನಾದವನು, ನಮ್ಮ ಅಜ್ಜ ಕತೆ ಹೇಳಿದ್ರಲ್ಲ ನಿಮ್ಮ ಯಾಗದಲ್ಲಿ, ಅವ ದೇವ ಅಂತ ಮಾನಿತನಾಗಿದ್ದ ಒಂದು ವರ್ಗದಿಂದ, ಅವ ಭೂಪ ಅಂತ ಅಂಗೀಕೃತನಾಗಿದ್ದ ಇನ್ನೊಂದು ವರ್ಗದಲ್ಲಿ. ಆದರೆ ಅದೆಲ್ಲ ಅತ್ಯಂತಿಕವಾದ ಸತ್ಯವಲ್ಲ ಅಂತ ನಿರೂಪಿಸುವುದಕ್ಕೆ ಅವನೊಳಗಿರುವಂತಹ ಕಡುಕೆಂಪನ್ನು, ರಕ್ತವನ್ನು, ಕರುಳನ್ನು ನೃಸಿಂಹಾಕೃತಿ ಬಗೆ ಬಗೆದು ಸಿಗಿಸಿಗಿದು ಲೋಕಕ್ಕೆ ತೋರಿಕೊಟ್ಟಿತಂತೆ. ಅವನಲ್ಲಿದ್ದ ಕ್ರೌರ್ಯ, ಅದರ ಪರಾಕಾಷ್ಠೆ, ಪುತ್ರನನ್ನೇ ಆದರೂ ವಧಿಸಬಹುದಾದಷ್ಟು ವಿಷ್ಣು ವಿದ್ವೇಷ, ಇದನ್ನು ಲೋಕಕ್ಕೆ ತೋರಿಸಿಕೊಟ್ಟರಂತೆ ನೃಸಿಂಹ. ನನ್ನ ತಮ್ಮಂದಿರು ದುಶಾಸನದಿಂದ ಮೊದಲುಗೊಂಡು ಈಗೀಗ ತಾನೇ ನೀ ಕೆಡ ಹಾಕಿದ ಸುದರ್ಶನನ ತನಕ 99 ಮಂದಿಯನ್ನು ಕೆಡ ಹಾಕಿದಂತಹ ನಿನ್ನ ಪ್ರವೃತ್ತಿ ಸಮೀರ ಜಾತ ಅಂತ ಕರೆದದ್ದು ಅದಕ್ಕೆ. ಹಿಂಸ್ರ ವಿನೋದಿಗಳಲ್ಲದಂತಹ ಒಳ್ಳೆಯ ಮನಸ್ಸನ್ನು ಹೊಂದಿದಂತಹ ಪರರ ಅಭ್ಯುದಯದಲ್ಲಿ ಅವರ ಶ್ರೇಯಸ್ಸಿನಲ್ಲಿ ಆನಂದ ತುಂಬಿಲ್ಲ ಅಂತಃಕರಣವಾಗುವುದು ಯಾರಿಗೋ ಅವರನ್ನು ದೇವರು ಅಂತ ಮಾನಿಸಿತು ಈ ಲೋಕ. ಪರರ ಸಾವಿರಲ್ಲಿ, ಪರರ ಹಿಂಸೆಯಲ್ಲಿ, ಕ್ರೌರ್ಯದ ಪರಾಕಾಷ್ಠೆಯಲ್ಲಿ ನೀ ಹೊಂದುತ್ತಾ ಇರುವ ಆನಂದ ಏನುಂಟು ಲೋಕ ಹೇಳಬೇಕು? ಇದು ದೇವರಿಗೆ ಹುಟ್ಟಿದ ಭೂತವೋ ಅಥವಾ ಭೂತಕ್ಕೆ ಹುಟ್ಟಿದ ದೇವರೋ? ಇದು ನಿರ್ಣಯ ಆಗಬೇಕು ಅಂತಾದರೆ ಆ ಒಳಗೆ ನನ್ನ ಕುರಿತಾಗಿ ನನ್ನ ತಮ್ಮಂದಿರ ಕುರಿತಾಗಿ ನನಗೊಂದು ಸಮಾಧಾನ. ತಮ್ಮಂದಿರ ಸಾವಿನಲ್ಲ, ಕೊಂದ ನಿನ್ನಿಂದ ಸಿಕ್ಕಿದ್ದೇನು ಗೊತ್ತೋ? ಅಕಾರಣ ವಿದ್ವೇಷ, ಅಕಾರಣ ವಿದ್ವೇಷ. ಇದು ಕೌರವನನ್ನು ಆರೋಪಿಸುವುದಕ್ಕೆ ಪ್ರತಿಯೊಬ್ಬರೂ ವಿನಿಯೋಗಿಸಿದ್ದು. ಪಾಂಡವರ ಕುರಿತಾಗಿ ಯಾಕಾಗಿ ಆದ್ರೂ ವಿದ್ವೇಷ ಬೇಕು? ಯಾಕವರನ್ನು ಈ ವಿಧವಾಗಿ ಹಣಿಯುವುದಕ್ಕೆ ಯತ್ನಿಸಬೇಕು ಅಂತ ನೋಡೋಣ. ಒಬ್ಬ ಕೌರವನೋ ದುಶ್ಯಾಸನನೋ ಅಥವಾ ಬದಿಯಲ್ಲಿ ನಿಂತ ಸಹಾಯಿಗಳಾಗಿ ಭಿನ್ನ ಭಿನ್ನ ಪ್ರಕರಣದಲ್ಲಿ ಒದಗಿ ಬಂದ ಬೆರಳಿಣಿಕೆಯ ಮಂದಿ ಕೌರವರಲ್ಲಿರಬಹುದಾದಂತಹ ಅಪರಾಧಕ್ಕಾಗಿ 99 ಮಂದಿಯನ್ನು ಕಡಿದುಕೊಳ್ಳುತ್ತೇನೆ ಅಂತ ಅವರು ಯುದ್ಧ ಮಾಡ್ತಾರೋ ಇಲ್ವೋ ಎಂತಲೂ ಖಚಿತವಾಗದ ವೇಳೆಯಲ್ಲಿ ಪ್ರತಿಜ್ಞಾಬದ್ಧನಾದಂತಹ ನೀನು, ನಿನ್ನನ್ನು ಲೋಕ ಏನು ಗುರುತಿಸ್ತದೆ ನನಗೆ ನೋಡಬೇಕು. ಅವರೆಲ್ಲರ ಕುರಿತಾಗಿ ಅಕಾರಣ ವಿದ್ವೇಷದಿಂದಲೇ ನುಂಗಿ ನಡೆದೆ ಎಂಬುದನ್ನು ನಿನ್ನ ಬಸುರನ್ನು ಸಿಗಿದು ಅವರನ್ನು, ನಿನ್ನ ಒಳ ಸೇರಿದವರನ್ನು, ಒಳ ಸೇರಿದ ವಿದ್ವೇಷವನ್ನು ಹೊರಗೆಳೆದು ಲೋಕಕ್ಕೆ ತೋರಿಸದ ಹೊರತಾಗಿ ನಾ ವಿಶ್ರಮಿಸುವುದಕ್ಕಿಲ್ಲ. ನೋಡೋಣ,
1: ರಾಮ ರಾವಣರ ಕಥೆಯನ್ನು ಹೇಳುವಂತಹ ಓ ಮಹಾನುಭಾವ, ನಿನಗೆ ಪೂರ್ವದಲ್ಲಿ ನಡೆದಂತಹ ಘಟನೆಯನ್ನು ನಾನು ಮತ್ತೆ ನೆನಪಿಸಬೇಕಾಗುತ್ತದೆ. ನೆನಪಿಸಬೇಕಾಗುತ್ತದೆ

0: ಅಂದಿನ ಕತೆ. ಶತಶೃಂಗದಲ್ಲಿ ಇದ್ದಂತಹ ನಮ್ಮವೆ ಎಳೆಯ ಮಕ್ಕಳನ್ನು ಋಷಿಮುನಿಗಳ ಮುಂದಿಟ್ಟುಕೊಂಡು ಹಸ್ತಿನಾವತಿಯನ್ನು ಪ್ರವೇಶ ಮಾಡುವ ಸಂದರ್ಭದಲ್ಲಿ ಆಗ ನಿನ್ನಲ್ಲಿದ್ದಂತಹ ಕೂಳತನವನ್ನು ನಾನು ಕಂಡೆ. ನೀನೊಬ್ಬನೇ ಅಲ್ಲ, ನಿನ್ನ ಜೊತೆಯಲ್ಲಿದ್ದಂತಹ ಮತ್ತೆ 99 ಮಂದಿಯಲ್ಲೂ ಅಂತಹ ಕ್ರೂರತೆಯನ್ನೇ ನಾನು ಬಾಲ್ಯದಿಂದಲೇ ಗುರುತಿಸಿದವ. ನೀನು ಸುಮನಸನಲ್ವೇ, ದೇವರಂತಹ ವ್ಯಕ್ತಿತ್ವ ನಿನ್ನದಲ್ವೇ, ಆ ಕಾರಣಕ್ಕೇ ಇರಬೇಕು ನನಗೆ ವಿಷದ ಅಡುಗೆಯನ್ನು ಬಡಿಸಿ ನನ್ನನ್ನು ಮಡುವಿಗೆ ಕೆಡಹಿ ನನ್ನನ್ನು ಶತಕ್ಕದ ಪ್ರಾಣಿಯನ್ನಾಗಿ ಮಾಡಿಸಿದಂತಹ ಪುಣ್ಯಾತ್ಮನಯ್ಯ ನೀನು.
1: ನಾನು ದೇವ ಅಂತಲೂ ಹೇಳಲಿಲ್ಲ, ದೇವರ ಮಗ ಅಂತಲೂ ಸಾರಲಿಲ್ಲ, ಆದ್ರೆ ದೇವರ ಮಕ್ಕಳು ಅಂತ ಹೇಳಿಸಿಕೊಂಡಂತಹ ನಿಮ್ಮೊಳಗಿರುವ ಕ್ರೌರ್ಯ ಏನು ಅದನ್ನು ತೋರಿಸುವ ಹೊಣೆ ನನಗುಂಟು ಅಂತ ಮಾತ್ರ ಸಾರಿ.
0: ನಿನ್ನಲ್ಲಿ ಎಷ್ಟು ಕ್ರೌರ್ಯ ಇತ್ತು ಇದೆ ಎನ್ನುವುದನ್ನು ನೆನಪಿಸುವುದಕ್ಕಾಗಿ ಹೇಳುತ್ತಿರು. ಪುರೋಚನನ್ನು ಮುಂದಿಟ್ಟುಕೊಂಡು ಅರಗಿನಾಲಯವನ್ನು ರಚಿಸಿದ್ದು ಪಾಂಡವರನ್ನು ಸುಟ್ಟು ಹಾಕುವುದಕ್ಕೆ ಎನ್ನುವಂತಹ ವಿಚಾರವನ್ನು ಈ ಗಳಿಗೆಯಲ್ಲಾದರೂ ನೀನು ಒಪ್ಪಿಕೊಳ್ಳುತ್ತೀಯೋ ಬಿಡುತ್ತೀಯೋ ಅಂತ ನನಗೆ ಗೊತ್ತಿಲ್ಲ.
1: ಪುರೋಚನ ಪ್ರಕರಣ ನೀನಾಗಿ ತೆಗೆದ್ರಿಂದ ಕೇಳ್ತೇನೆ, ನೀ ಬೆಂಕಿ ಕೊಡುವಾಗ ಅಲ್ಲಿ ಎಷ್ಟು ಮಂದಿ ಇದ್ರು ಅಂತ ನಿನಗೆ ತಿಳಿದಿತ್ತೋ ಇರ್ಲಿಲ್ಲೋ?
0: ಅಮಾಯಕರಾದಂತಹ 6 ಮಂದಿಯ ಹತ್ಯೆಗೆ
1: ಈಗ
0: ಕಾರಣನಾದವ ನೀನು ಎನ್ನುವ ವಿಚಾರ.
1: ನೀ ಬೆಂಕಿ ಕೊಡುವಾಗ ಅಲ್ಲಿ ಎಷ್ಟು ಮಂದಿ ಇದ್ರು ಅಂತ ನಿನಗೆ ತಿಳಿದಿತ್ತೋ ಇಲ್ಲೋ?
0: ತಿಳಿದಿದ್ದೆ.
1: ಸರಿ,
0: ತಿಳಿದಿತ್ತು.
1: ನೀ ಬದುಕುವುದಕ್ಕೆ ನಿನಗೆ ಅಪರಾಧ ಮಾಡ ಅಷ್ಟು ಮಂದಿಯನ್ನು ಸುಟ್ಟು ಸೀಕರಿ ಮಾಡುವುದು ಪಾಂಡವರಿಗೆ ಧರ್ಮ ಅಂತಾದರೆ ತಮ್ಮ ಬದುಕು ಸಿದ್ಧವಾಗುವುದು.

0: ಸಮಾಜಕ್ಕೆ ಕಾರಣ ಎನ್ನುವುದನ್ನು ತಿಳಿದಿದ್ದು ಕೂಡ ಈಗೀಗ ನಾನು ಬಲರನ್ನು ಎನ್ನುವುದಾಗಿ ಮಾತನಾಡುತ್ತಾ ಇದ್ದೇನೆ. ನಿಮ್ಮಲ್ಲಿ ಯಾರು
1: ಬಲನಲ್ಲ ನೀನು ಬಲ ಈ ಅದು ನನಗೆ ಅಪಾಯವಾಯಿತು.

ಆದ್ದರಿಂದ ನಿನ್ನನ್ನು

0: ಆತ್ಮೀಕರಿಗೆ ಅಲ್ಲಿ ಇಲ್ಲಿ ಕುದಿಯಬೇಕಾಗಿಲ್ಲ.
1: ಆ

ನನ್ನನ್ನು ಹಿಂಸೆ ಆಯಿತು ಕುಳಿತುಕೊಳ್ಳುತ್ತಾ ಇದ್ದೀರಿ ನೀವು.

പ്രത്യേകിച്ച് അവരെ പങ്കുവച്ചു വിദ്യാഭ്യാസ ലാഭ്യമാണ്.

பதிமூன்று இப்ப இல்லை.

ಬರುತ್ತಾರೆ. ಅದನ್ನು ಕೇಳಿದಾಗ ನಿರ್ಣಯ ಆಪುಂಡು ಗಣಿ ದೇವತೆ ಕಾರ್ಯಕ್ರಮದ ಆ ಒಂದು ಪದನ ಪ್ರಸಾರ ಮಲ್ಪೆ ಸಂಸನೆ ನನ್ನ ಪಾತ್ರಗ ನಮ್ಮ ಪಾತ್ರ ಕುಲನ್ ವಿಚಾರದ ಪಂಡ ಆಟದ ಬಗ್ಗೆ ಪಾತ್ರ ಆಟಿ ತಿಂಗಳ ಆಯ್ದ ಕಾರಣ ಆಟದ ತಿಂಗಳು ವಿಷಯಕ್ಕೆ ಸಂಬಂಧಪಟ್ಟಿದ ಪಾತ್ರ ಆಗಿದ ಒಟ್ಟು ಇವನ ಒಂಜಾತ್ ಈ ಒಂಜಿ ನಿರೂಪಣಾ ಜೀವನ ಸಾಹಿತ್ಯದ ಜೀವನ ಇದೆಲ್ಲ ಇವನ ಒಂಜಾತ ಜೀವನದ ಬಗ್ಗೆ ನಾನು ಲಾತ ಪಾತ್ರ ಯಾವ ಕುಟುಂಬ ಒಂದು ಪೊರ್ಲ ಕಂಠದ ಪದ ಬಣ್ಣ ಚಿತ್ರದ ಪದ ಕೇನ್ ಪಾವನಲ್ಲ ಕೆ ಕೆ ಪೇಜಾವರ ಈ ಬರೆದಿನಂಚಿನ ಪದಕ್ಕೆ ಪಟ್ಟಣ ಸತೀಶ್ ಶೆಟ್ಟಿ ಬಾರಿ ಪೊರ್ಲದ ಸ್ಮರಣ ಕೊಡ್ತೇನೆ ಆ ಒಂದು ಪದನ ಕೇಳ ಶ್ರೋತ್ರ ಬಣ್ಣ ಚಿತ್ರದ ಒಂದು ಪೊರ್ಲ ಕಂಠದ ಪದ ಬರೋದು ಕೇಳಲು ಬಂದಿದೆ ರೇಡಿಯೋ ಸಾರ್ 7.8 FM.

0: I think.
1: ಭೂಮಿ ಮಸಾಲೆಕರು ಒಂದು ಆತ ಆಟದ ಬಗ್ಗೆ ಕೇಳಿ ಒಂದು ಆತ ವಿಷಯ ಅಂಚೆ ನಾನು ಆಟದ ಬಗ್ಗೆ ಪಾತ್ರ ನಡೆಸಿದೆ ಒಂದು ಆತ ಯಾಕಡೆ ಬಂಡ ಇದು ಆಟದ ಅಮಾವಾಸ್ಯೆ ಆದಿಪ್ಪು ಆಟದ ಕಳಂಜ ಆದಿಪ್ಪು ಆಟಿ ಅಮಾವಾಸ್ಯದ ಒಂದು ಆತ ಆಚರಣೆ ಆಟಿ ಅಮಾವಾಸ್ಯೆ ಅಕ್ಟು ಬಂಡ ತಾಯಿಗೋಸ್ಕರ ಸರ್ ಆಟಿ ಅಮಾವಾಸ್ಯೆ ಅಕ್ಟು ಆಟದ ಸರಿ ಆಟದ ಕಷಾಯ
0: ಸಾಹಿತ್ಯ ಐಕ್ಯ ಐಕ್ಯ ಬಡದ ಐಕ್ಯ

ಸತ್ಯದ ಮಟ್ಟ ಹುಷಾರಿಲ್ಲ

0: ಭಾರತದ ಜನಪದ ವಿದ್ವಾಂಸರಾಯ್ ನಂಚಿನ ಅಂಚನೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾರು ಆ ಬಗ್ಗೆ ನಮ್ಮ ಪಾತಿರ ಜಾನ್ ಎನ್ನುವ ರಾಜ್ಯ ಪ್ರಶಸ್ತಿಗೆ ಸಂಬಂಧಪಟ್ಟದ್ದು ತೂಕ ನನ್ನವರ ಅರಿನ ಲೆಪ್ಪುಡಾವನಂಚಿನ ಪ್ರಯತ್ನ ಮಲ್ಪ ಒಂಜಾತ ವಿಷಯ ಸಂಬಂಧಪಟ್ಟದಿನ ಪಾತಿರಿಯರು ಆಟಿಗೆ ಸಂಬಂಧಪಟ್ಟದ್ದು ಅದನ್ನ ತುಳುನಾಡದ ಸಂಸ್ಕೃತಿ ಪರಪೋಕು ನೆನೆ ಪೂರ ನೆಂಪು ಮಲ್ತಿರ್ ಅಂಚಿನ ಅರ್ನ ಭಂಗನ ಜೀವನದ್ದು ಈತ ಮುಟ್ಟ ಎಂಚ ಬತ್ತೆರು ಆ ಪೂರ ವಿಚಾರ ಎಲ್ಲ ನಿಕ್ಲೆಗ್ಲ ಒಂಜಾತ ಸ್ಫೂರ್ತಿನ ಕೊಡ್ದುಪ್ಪು ಬಂದು ಇನ್ನೊಂದು ಇನಿತೆಗೆ ತುಳುಚಾವಡಿ ಕಾರ್ಯಕ್ರಮದ ಪಿದಡ್ಡಂಚಿನ ಪೊರ್ತು ನನ್ನ ತುಂಬದ ತುಳುಚಾವಡಿ ಕಾರ್ಯಕ್ರಮದ ತಿಕ್ಕಗ ಅಂಚನೆ ಆರೊಂದು ಬಾರಿ ಪೊರ್ಲುಡೆ ಸಾಹಿತ್ಯ ಬರೆಪನಾರು ಸಾಹಿತ್ಯದ ಸಂಬಂಧಪಟ್ಟ ಒಂದು ಪದಲ್ನಕೇನೊಂದು ಬರ್ತಾರೆ ಅಂಚನೆ ಕಾರ್ಯಕ್ರಮದ ಕಡೆಗೆ ಕೊಂಜಿ ಪದನ ಇನ್ನಿತ ಈ ಕಾರ್ಯಕ್ರಮದ ಪ್ರಸಾರ ಮಲ್ತೊಂದಲ್ಲೇ ಎರುಬಂಟೆ ಬನ್ನಗ ಪನ್ಪು ನಂಚಿನ ಮೈಮ್ ರಾಮದಾಸ್ ಸರ್ ಪಂತ ನಂಚಿನ ಪದ ಆ ಒಂದು ಪದನಕ್ಕೇನೊಂದು ಇನ್ನಿತ ಈ ಕಾರ್ಯಕ್ರಮದ ಮುಗಿತೊಂದಲ್ಲೇ ಕೇನೊಂದು ಪುಲ್ಲೆ ರೇಡಿಯೋ ಸಾರಂಗ್ 107.8
1: FM 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಬನ್ನಿರಿ ಎಲ್ಲರೂ ಮುಂದು ಬರುತ್ತಿದೆ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್. ಇದು ಸಮುದಾಯ ಬಾನುಲಿ ಸಾರಂಗ್ ಎಫ್ಎಂ ಕಂಪನಾಂಕ 107.8. ಈಗ ಕೇಳಿ ಮಕ್ಕಳ ಹಕ್ಕು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಮಾಲಿಕೆ ಮಕ್ಕಳೆಡೆಗೆ ಸಾರಂಗ್.
1: ನಾನು ಸಿಂಚನ ಶ್ಯಾಮ್ ಮಾತಾಡ್ತಾ ಇದ್ದೇನೆ. ನೀವು ಕೇಳಿ ರೇಡಿಯೋ ಸಾರಂಗ್ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು.
2: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
3: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಈ ದಿನದ ಮಕ್ಕಳೆಡೆಗೆ ಸಾರಂಗ್ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ. ಈಗ ನಾವು ಕುಡುಪು ಅಂಗನವಾಡಿ ಕೇಂದ್ರದಲ್ಲಿದ್ದೇವೆ. ಇಲ್ಲಿಯ ಪುಟಾಣಿ ಮಕ್ಕಳೆಲ್ಲ ಕೈ ಜೋಡಿಸಿಕೊಂಡು ಈಗಾಗಲೇ ಕಾರ್ಯಕ್ರಮ ನೀಡಲು ಸಿದ್ಧರಾಗಿದ್ದಾರೆ. ಇವರು ಯಾವ ರೀತಿ ಕಾರ್ಯಕ್ರಮ ನೀಡ್ತಾರೆ ಅದನ್ನು ನಾವೀಗ ಕೇಳೋಣ. ಮೊದಲು ಈ ಮಕ್ಕಳ ಪರಿಚಯ
4: ಮಾಡಿಕೊಳ್ಳೋಣ.
3: ಕೇಳುಗರೆ, ನಮ್ಮ ಮಕ್ಕಳೆಲ್ಲ ಪರಿಚಯ ಮಾಡಿಕೊಂಡ್ವಿ, ಆದರೆ ಕೈ ಜೋಡಿಸಿಕೊಂಡು ನಿಂತಾಗಲೇ ನಮಗೆ ಗೊತ್ತಾಗ್ತದೆ ಏನೋ ಪ್ರಾರ್ಥನೆ ಇವರು ಮೊದಲು ಮಾಡ್ತಾರೆ ಅಂತ. ಮೊದಲು ಯಾವ ಪ್ರಾರ್ಥನೆ ಮಾಡ್ತಾರೆ ಅಂತ ನಾವು ಕೂಡ ಕೇಳೋಣ.

0: ಕರಿಸವದ ಕಣಪತಿರ ತೀರ
1: ಕಡ.

ಮಕ್ಕಳೆಲ್ಲ ಬಹಳ ಒಂದು ಭಕ್ತಿಪೂರ್ವಕವಾಗಿ ಏನು ಗಣಪತಿಯ ಹಾಡನ್ನು ಹಾಡಿದ್ದಾರೆ. ಬಹಳ ಖುಷಿಯಾಯಿತು ಕೇಳಿಕೊಂಡು. ಹಾಗೆ ಕೊನೆಗೆ ಒಂದು ಹೇಳಿದರು ಅವರು ನಮಸ್ತೆ ಅಂತ. ನಾನು ಕೂಡ ಮಕ್ಕಳೇ ನಿಮಗೆಲ್ಲ ನಮಸ್ತೆ. ಮುಂದೆ ಮಕ್ಕಳು ಯಾವ ಕಾರ್ಯಕ್ರಮ ನೀಡ್ತಾರೆ, ಯಾವ ಹಾಡು ಹಾಡ್ತಾರೆ ಅಂತ ನಿಮಗೆ ಕೂಡ ಕೇಳಿದ್ರೆ ಕುತೂಹಲ ಇದೆಯಲ್ಲ. ಈ ಮಕ್ಕಳ ಮುದ್ದು ಮುದ್ದಾದ ಒಂದು ಸ್ವರದಲ್ಲಿ ಒಂದು ಹಾಡ್ತಾ ಇರಬೇಕಾದ್ರೆ ನಮಗೆ ಕೂಡ ಅವರ ಹಾಡು ಅಥವಾ ಅವರ ಏನು ಮಾತುಗಳು ನಮ್ಮ ಹೃದಯ ತಟ್ಟುತ್ತವೆ. ಹಾಗಾದ್ರಿಂದ ಅದರಿಂದ ಮಕ್ಕಳ ಮಾತು ಕೇಳಿದರೆ ಇನ್ನಷ್ಟು ಕೇಳುವ ಕೇಳುವ ಕೇಳುವ ಅಂತ ಆಗುತ್ತೆ ಅಲ್ವ. ಈಗ ಪುಟಾಣಿಗಳು ಸ್ವಲ್ಪ ಇಲ್ಲಿ ತರಲೆ ಮಾಡ್ತಾ ಇದ್ದಾರೆ. ಈ ಮುಂದೆ ಯಾವ ಹಾಡು ಹಾಡ್ತಾರೆ ಅಂತ ಕೇಳೋಣಲ್ವ. ಮುಂದೆ ಯಾವ ಹಾಡು? ಮಕ್ಕಳಿಗೆ ಇಷ್ಟವಾದಂಥ ಕೋಳಿ, ಹಾಗೆ ನಾಯಿ ಮತ್ತು ಬೇರೆ ಬೇರೆ ಅಂಬ ಅಂತ ಎಲ್ಲ ಹೇಳಿದರು, ಹೆಸರು ಹೇಳಿದರು, ದನದ ಎಲ್ಲ ಹೆಸರು ಹೇಳಿದರು. ಅವು ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ಅದು ಕೂಡ ಅವರು ಹಾಡಿನಲ್ಲಿ ಹೇಳಿದ್ದಾರೆ. ನಾಯಿ ಹೇಗೆ ಬೋಬೋ ಹೇಳುತ್ತೆ, ದನ ಹೇಗೆ ಅಂಬ ಹೇಳುತ್ತೆ. ಬಹಳ ಖುಷಿಯಾಗುತ್ತೆ ಅವರ ಒಂದು ಮಾತುಗಳನ್ನು ಕೇಳಿದಾಗ, ಹಾಡನ್ನು ಹಾಡಿದಾಗ ಕೂಡ. ಮುಂದೆ ಕೂಡ ಮಕ್ಕಳು ಹಾಡೋಕ್ಕೆ ರೆಡಿ ಇದ್ದಾರೆ. ಇವರು ಯಾವ ಹಾಡು ಹಾಡ್ತಾರೆ ಕೇಳೋಣಲ್ಲ.

ಮಕ್ಕಳ ಏನು ದಿನಚರಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಅವರು ಹಾಡಿನಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಹಲ್ಲುಜ್ಜಿ, ನಂತರ ಏನು ತಿಂಡಿ ತಿಂದು ಮತ್ತು ಬೇರೆ ಏನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ಭಾಳ ಖುಷಿ ಖುಷಿಯಿಂದ ಹೇಳ್ಕೊಡಿದ್ದಾರೆ. ಮಕ್ಕಳು ಕೂಡ ಕೆಲಸ ಮಾಡಿದರೆ ತುಂಬ ತರಲೆ ಮಾಡ್ತಾರೆ, ತಂಟೆ ಮಾಡ್ತಾರೆ. ಅದು ಕೆಲಸ ಮಾಡೋದಾದರೆ ಕೂಡ ಆ ಕೆಲಸದಲ್ಲಿ ಮಾಡುವಾಗ ಕೂಡ ತುಂಬ ಹುರುಪಿನಿಂದ ಮಾಡ್ತಾರೆ. ಕೆಲವೊಮ್ಮೆ ಎಲ್ಲ ರಿಪೇರಿ ಎಲ್ಲ ಮಾಡ್ತಾರೆ ಅಲ್ವಾ ಮನೆಯಲ್ಲಿ ಕೂಡ. ಇಲ್ಲಿ ಕೂಡ ಸ್ವಲ್ಪ ತಂಟೆ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ಮುಂದೆ ನಮ್ಮ ಮಕ್ಕಳು ಏನು ಹೇಳ್ತಾರೆ, ಯಾವ ಹಾಡು ಹಾಡ್ತಾರೆ ಕೇಳೋಣ.

0: ಓಕೆ ಸರಿ. ನಾಯಿ ಮರಿ, ನಾಯಿ ಮರಿ ಮಕ್ಕಳಿಗೆ ನಾಯಿ ಮರಿ ಅಂದರೆ ತುಂಬ ಇಷ್ಟ. ನಾಯಿ ಅಂದರೆ ಬೊಗಳುತ್ತೆ, ಬೋ ಬೋ ಬೋ ಅಂತ ಹೇಳಿದೆ. ಆ ನಾಯಿ ಬೊಗಳೋದನ್ನು ಕೂಡ ತುಂಬ ಇಷ್ಟಪಡ್ತಾರೆ. ನಾಯಿ ಮರಿ ತಿಂಡಿ ಬೇಕೇ ಅಂತ ಕೇಳ್ತಾ ಇದ್ದಾರೆ. ನಮಗೂ ಕೂಡ ತಿಂಡಿ ತಿನ್ನುವ ಆಸೆ ಆಗುತ್ತೆ, ಆದರೆ ನಮಗಂತೂ ಖಂಡಿತ ಕೊಡೋಲ್ಲ ಅವರು. ಅವ್ರು ನಾಯಿ ಮರಿಗೆ ಮಾತ್ರ ತಿಂಡಿ ಕೊಡ್ತಾರಂತೆ. ಮುಂದೆ ಮಕ್ಕಳೆಲ್ಲ ಲಿಜಿಯೆಲ್ಲ ಇಲ್ಲಿ ಜಂಪ್ ಎಲ್ಲ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಕೆಲವರಂತೂ ಮಾತುಕತೆಗೆಲ್ಲ ಶುರು ಮಾಡಿದ್ದಾರೆ, ತಮ್ಮೊಳಗೆ ಮಾತಾಡ್ತಾ ಇದ್ದಾರೆ. ಈಗ ಮತ್ತೊಂದು ಹಾಡು ಯಾವುದಾದ್ರೂ ಕೇಳುವಂಥ ಆಸೆ ಆಗಿದೆ, ಆದರೆ ಸ್ವಲ್ಪ ಅವರ ತುಂಟಾಟ ಜಾಸ್ತಿ ಆಗ್ತಾ ಇದೆ, ಪರವಾಗಿಲ್ಲ. ಈಗ ಇನ್ನೊಂದು ಹಾಡು ಯಾವುದು ಹಾಡ್ತಾರೆ ಅಂತ ಅವರಲ್ಲಿ ಕೇಳೋಣ. ಓಕೆ ಮಕ್ಕಳು, ಆನೆ ಬಂತೊಂದು ಆನೆ ಅನ್ನೋ ಸುಂದರವಾಗಿ ಹಾಡು ಹಾಡಿದ್ದಾರೆ. ಅವರು ಹೇಳುವಾಗ ಅಭಿನಯ ಮಾಡಿ ಕೂಡ ಹೇಳ್ತಾ ಇದ್ದಾರೆ, ಕಣ್ಣು ಹೇಗಿದೆ, ಕಿವಿ ಹೇಗಿದೆ ಆನೆದು, ಸೊಂಡಿಲು ಹೇಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅವರು ಹಾಡಿ ಅಭಿನಯ ಮಾಡಿ ತೋರಿಸುವಾಗ ನಮ್ಗೆ ಕೂಡ ಒಂದು ಆನೆಯನ್ನು ಪ್ರತ್ಯಕ್ಷ ಕಂಡಂತೆ ಕೂಡ ಆಗುತ್ತೆ. ನಿಮಗೂ ಕೂಡ ಈ ಹಾಡನ್ನು ಕೇಳಿದಾಗ ಆನೆಯನ್ನು ನೋಡಿದಂಥ ಅನುಭವ ಆಗಿರ್ಬೋದು. ಕೊನೆಗೆ ಅವರು ಹೇಳಿದರು ಆನೆ ಅವರಿಗೆ ಫ್ರೆಂಡ್ ಅಂತೆ, ಮಿತ್ರ ಅಂತೆ, ಜೊತೆಗೆ ಆನೆಯ ಚಿತ್ರ ಕೂಡ ಬರೀತಾರಂತೆ. ಅವರು ಇಲ್ಲಿ ಚಿತ್ರ ಬರೆದು ತಂದಿದ್ದಾರೆ ಗೊತ್ತಿಲ್ಲ, ನಾನಂತೂ ಅವರ ಹಾಡನ್ನು ಕೇಳಿಕೊಂಡು ನಾನಂತೂ ಖುಷಿಪಟ್ಟಿದ್ದೇನೆ. ಮುಂದೆ ಏನಾದರೂ ಕೇಳಬೇಕಲ್ಲ ಅವರ ಹತ್ರ ಹಾಡು ಹಾಡ್ತಾರಾ ಇಲ್ವಾ ಅಂತ, ತಮ್ಮೊಳಗೆ ಮಾತಾಡ್ತಾರೆ ಅವರು. ಓಕೆ, ಮುಂದೆ ಯಾವ ಹಾಡು ಹಾಡ್ತೀರಿ ಮಕ್ಕಳೇ? ಕೇಳಿದ್ರೆ ಮಕ್ಕಳ ಹಾಡೆಲ್ಲ ಕೇಳಿದ್ರಿ, ಏನು ಕಷ್ಟಪಟ್ಟು ತಿನ್ನಬೇಕು, ಯಾವ ರೀತಿ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಮ್ಮೂರ ಹಳ್ಳಿಯ ಬಗ್ಗೆ ಒಂದು ಸುಂದರವಾದ ವರ್ಣನೆಯನ್ನು ಕೂಡ ನಮ್ಮ ಏನು ಮಕ್ಕಳು ಮಾಡಿಕೊಟ್ಟಿದ್ದಾರೆ ನಮಗೆ. ಅಲ್ಲಿ ಮಕ್ಕಳು ನಮ್ಮ ತಮ್ಮ ಹಾಡಿನಲ್ಲಿ ತಿಳಿಸಿದ್ದಾರೆ. ಕೇಳಿದ್ರೆ ಮತ್ತೊಮ್ಮೆ ನಮ್ಮ ಈ ಪುಟಾಣಿಗಳ ಪರಿಚಯ ಮಾಡಿಕೊಳ್ಳೋಣ.
1: ನಮ್ಮ ಹೆಸರು ಕೃತಿಕಾ. ನಮ್ಮ ಹೆಸರು ಗೀತಿಕಾ. ನನ್ನ ಹೆಸರು ಭಾಗ್ಯ. ಅಭಿಷಾ. ನನ್ನ ಹೆಸರು ಸಾತ್ವಿಕ್. ನನ್ನ ಹೆಸರು ವಿದಾತ್. ಅದು ನಮ್ಮ ಹೆಸರು.
0: ಕೇಳುಗರೆ, ಈಗ ವಿದಾತ್ ಕೆಲವೊಂದು ಶ್ಲೋಕ ಹೇಳ್ತಾನಂತೆ, ಯಾವ ಶ್ಲೋಕ ಹೇಳ್ತಾನೆ ಅಂತ ನಾವು ಕೂಡ ಕಿವಿ ಅನಿಸಿ ಕೇಳುವ.
2: ನನ್ನ ಹೆಸರು ವಿದಾತ್.
0: ಏನು ಹೇಳ್ತೀಯ?
2: ಶ್ಲೋಕ ಹೇಳ್ತೇನೆ
0: ಹೇಳು. ವಿದ್ಯಾರ್ಥನ ಶ್ಲೋಕ ಕೇಳೋಕ್ಕೆ ತುಂಬ ಖುಷಿ ಆಯ್ತಲ್ಲ. ಈಗ ಸಾತ್ವಿಕ್ ಏನೋ ಒಂದು ಹಾಡು ಹಾಡೋಕ್ಕೆ ಹೊರಟಿದ್ದಾನೆ, ಹಾಡು ಹೇಳ್ತೇನೆ ಅಂತ ಮುಂದೆ ಬಂದಿದ್ದಾನೆ. ಪಿಳಿ ಪಿಳಿ ಅಂತ ಕಣ್ಣು ಮಾಡಿಕೊಂಡು ನನ್ನ ಮನೆ ನೋಡ್ತಾ ಇದ್ದಾನೆ. ಹಾಡು ಹೇಳೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾನೆ. ಕೇಳೋಣ ಯಾವ ಹಾಡು ಹಾಡ್ತಾನೆ ಅಂತ. ಏನು ಹಾಡು ಹಾಡ್ತೀಯ ಸಾತ್ವಿಕ?
1: ಮೂರು ನಾಲ್ಕು ಆಟವು ಸ ಐದು ಆರು ಸಾಲಕ್ಕೆ Só que ele saiu, ele vindo, assaiu o mato alto, a naga de corto, onde ele nato, saiu o metilha.
0: ಸಾತ್ವಿಕ ಶಾಲೆಗೆ ಹೊರಟು ಏನೆಲ್ಲ ಪಜಿತಿ ಆಯಿತು, ಏನೆಲ್ಲ ಮಾಡಿದ್ದಾನೆ ಕಿತಾಪತಿ ಅನ್ನೋದನ್ನು ಕೂಡ ಒಂದು ಸುಂದರವಾದ ಹಾಡಿನಲ್ಲಿ ಸಾತ್ವಿಕ ಹೇಳಿದ್ದಾನೆ. ಕೇಳಿಕೊಂಡು ನೀವು ಕೂಡ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂದೆ ಉಳುಪುಟಾಣಿ ನಮ್ಮ ಜೊತೆ ಏನೋ ಮಾತಾಡೋಕ್ಕಂತಲ್ಲ, ಏನೋ ಹಾಡೋಕ್ಕೆ ಬರ್ತಾ ಇದ್ದಾಳೆ. ಮುಂದೆ ತುಂಬ ಅಟೆನ್ಷನ್ ಅಂದರೆ ಸ್ವಲ್ಪ ಭಾಳ ಒಂದು ಶಿಸ್ತಿನಲ್ಲಿ ನಿಂತ್ಕೊಂಡಿದ್ದಾಳೆ. ಕೈಯೆಲ್ಲ ನೀಟಾಗಿ ಹರಡಿ ಏನು ಕೈ ತುಂಬ ಶಿಸ್ತಿನಲ್ಲಿ ನಿಂತ್ಕೊಂಡಿದ್ದಾಳೆ. ನೋಡುವಾಗ ತುಂಬ ಭಕ್ತಿ ಕೂಡ ಹುಟ್ಟುತ್ತೆ. ಭಾಳ ಮುದ್ದಾದ ಒಂದು ಕಿರುಣಗೆಯಿಂದ ಅವಳು ನಮ್ಮ ಮನಸ್ಸನ್ನು ಕೂಡ ಸೆಳೀತಾ ಇದ್ದಾಳೆ. ನಿಮ್ಮ ಹೆಸರು ಏನಮ್ಮ?
1: ಭಾಗ್ಯ.
0: ಏನು ಹೇಳ್ತೀಯಾ?

ಆಸೆ ಗಂಟಲು ಹುಳಿ ಎಂದಿತು, ದಾಸೆ ಗುಳಿ ಅಂದಿತು, ಮರಳಿ ಹೋಯ್ತು. January, February, March, April, June.

0: ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ, ನಮ್ಮ ತಾಲೂಕು ಮಂಗಳೂರು, ನಮ್ಮ ಗ್ರಾಮ ಕುಡುಪು.
1: ಓಕೆ, ಪುಟಾಣಿ ಭಾಗ್ಯ ಭಾಳ ಚೆನ್ನಾಗಿ ನರಿ ತೋಟಕ್ಕೆ ಹೋಯಿತು ಅಂತ ಹೇಳಿಕೊಂಡು ನಂತರ ಎ ಬಿ ಸಿ ಡಿ ಹೇಳಿದರು, ಮತ್ತು ಹಲವೊಂದು ವಿಚಾರಗಳನ್ನು, ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳಿಕೊಂಡು ಕೊನೆಗೆ ನಮ್ಮ ಗ್ರಾಮ ಕುಡುಪು ಅಂತ ಹೇಳಿ, ನಮ್ಮ ಕುಡುಪು ಅವಳ ಊರನ್ನು ಕೂಡ ಬಿಟ್ಟು ಕೊಡಲಿಲ್ಲ. ಕುಡುಪು ಕೂಡ ನಮ್ಮ ರಾಜ್ಯದ ಒಂದು ಗ್ರಾಮವೇ. ಮುಂದೆ ಮತ್ತೊಬ್ಬ ಪುಟಾಣಿ ಒಂದನೇ ನೋಡ್ತಾ ಇದ್ದಾಳೆ, ಒಂದು ಹತ್ತಿರ ಬಂದಿದ್ದಾಳೆ, ಏನೋ ಹಾಡ್ತಾಳಂತೆ. ಅವಳ ಹಾಡನ್ನು ಕೇಳೋಣಲ್ಲ, ಅವಳ ಹೆಸರನ್ನು ಕೇಳೋಣ. ನಿನ್ನ ಹೆಸರು ಏನು ಮರಿ? ಏನು ಹೇಳ್ತೀಯ? ಕೇಳುಗರೆ, ಇದುವರೆಗೆ ಅಂಗನವಾಡಿ ಕೇಂದ್ರ ಕುಡುಪು ಇಲ್ಲಿಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದ್ರಿ. ಅವರು ಪುಟಾಣಿಗಳ ಒಂದು ಮುದ್ದಾದ ಹಾಡುಗಳನ್ನೆಲ್ಲ ಕೇಳಿದ್ರಿ, ಖುಷಿಪಟ್ಟಿದ್ರಿ. ಈ ಕಾರ್ಯಕ್ರಮದಲ್ಲಿ ನಮಗೆ ತಾಂತ್ರಿಕ ನೆರವು ನೀಡಿದವರು ಸಿಂಚನ್ ಶ್ಯಾಮ್, ಜೊತೆಗೆ ಸಹಕಾರ ನೀಡಿದವರು ಈ ಕುಡುಪು ಅಂಗನವಾಡಿ ಕೇಂದ್ರದ ಶಿಕ್ಷಕಿಯಾದ ಶ್ರೀಮತಿ ಪುಷ್ಪ ಹಾಗೂ ಶ್ರೀಮತಿ ಮಾಲತಿ. ಮುಂದಿನ ವಾರದ ಮಕ್ಕಳಿಗೆ ಸಾರಂಗ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ

0: ಹುಲಿ ಮತ್ತು ಚಿನ್ನದ ಬಳೆ. ಒಂದಾನೊಂದು ಕಾಲದಲ್ಲಿ ಒಂದು ಮುದಿ ಹುಲಿ ವಾಸವಾಗಿತ್ತು. ಅದಕ್ಕೆ ವಯಸ್ಸಾಗಿದ್ದರಿಂದ ಬೇಟೆಯಾಡಲು ಆಗುತ್ತಿರಲಿಲ್ಲ. ಒಂದು ದಿನ ಒಂದು ಕೊಳದ ಬಳಿ ನಡೆದುಕೊಂಡು ಹೋಗುತ್ತಿದ್ದಾಗ ಏನೋ ಹೊಳೆಯುವ ವಸ್ತು ಕಾಣಿಸಿತು. ಅದನ್ನು ಎತ್ತಿಕೊಂಡಾಗ ಅದು ಚಿನ್ನದ ಬಳೆ ಎಂದು ತಿಳಿಯಿತು. ಹುಲಿಯು,
1: ಈ ಬಳೆಯನ್ನು ನನ್ನ ಬಳಿಯೇ ಇಟ್ಟುಕೊಳ್ಳುತ್ತೇನೆ, ಮುಂದೊಂದು ದಿನ ಇದರಿಂದ ಉಪಯೋಗವಾಗಬಹುದು
0: ಎಂದು ಯೋಚಿಸಿದನು. ಅವನು ಆ ಬಳೆಯನ್ನು ಹಾಕಿಕೊಂಡನು. ಅದರಿಂದ ಏನೇನು ಪ್ರಯೋಜನವಾಗಬಹುದೆಂದು ಯೋಚಿಸಿಕೊಂಡು ಅಲ್ಲಿಂದ ಹೋದನು. ಹುಲಿಯು ತನ್ನ ಗುಹೆಗೆ ಹೋಗಿ ಬಳೆಯನ್ನು ಹೇಗೆ ಉಪಯೋಗಿಸಬಹುದೆಂದು ಉಪಾಯಗಳನ್ನು ಯೋಚಿಸಿದನು. ಸ್ವಲ್ಪ ಸಮಯದ ನಂತರ,
1: ನನಗೆ ತಿಳಿಯಿತು, ಮನುಷ್ಯರನ್ನು ಹಿಡಿಯಲು ಇದನ್ನು ಗಾಳದಂತೆ ಉಪಯೋಗಿಸುತ್ತೇನೆ, ಅವರ ಮಾಂಸ ರುಚಿಕರವಾಗಿರುತ್ತದೆ
0: ಎಂದು ಯೋಚಿಸಿದನು. ಅದಕ್ಕಾಗಿ ಅವನು ಪ್ರಯಾಣಿಕರು ಸದಾ ಓಡಾಡುವ ಕಾಡಿನ ದಾರಿಗೆ ಹೋದನು. ಅವನು ಮರದ ಕೆಳಗೆ ಕುಳಿತು ತನ್ನ ಮೊದಲನೆಯ ಬಲಿಗೆ ಕಾಯುತ್ತಿದ್ದನು. ಸ್ವಲ್ಪ ಸಮಯದಲ್ಲೇ ಒಬ್ಬ ಮನುಷ್ಯನು ಆ ದಾರಿಯಲ್ಲಿ ನಡೆದು ಬರುತ್ತಿದ್ದುದನ್ನು ಕಂಡನು. ಹುಲಿಯು ಬಳೆಯನ್ನು ಹಿಡಿದುಕೊಂಡು ಆ ಮನುಷ್ಯನನ್ನು ಕೂಗಿತು.
1: ನಿನಗೆ ಈ ಚಿನ್ನದ ಬಳೆ ಬೇಕೇ? ನನಗೆ ಇದರಿಂದ ಏನೂ ಪ್ರಯೋಜನವಿಲ್ಲ, ಆದರೆ ನೀನು ಇದನ್ನು ತೆಗೆದುಕೊಂಡು ಹೋಗಿ ಮಾರಿದರೆ ಒಳ್ಳೆಯ ಬೆಲೆ ಸಿಗುತ್ತದೆ
0: ಎಂದು ಕೂಗಿ ಹೇಳಿದನು. ಮೊದಮೊದಲು ಆ ಮನುಷ್ಯ ಹಿಂಜರಿದನು.
2: ಬೇಡ ಹುಲಿರಾಯ
0: ಎಂದನು.
2: ನಿನಗೆ ಧನ್ಯವಾದಗಳು, ನನಗೆ ಚಿನ್ನದ ಬಳೆ ಬೇಡ.
0: ಹುಲಿಯು ಅವನ ಹಿಂಜರಿಕೆಯನ್ನು ನೋಡಿ,
1: ಇದೇ ನಿನ್ನ ನಿರ್ಧಾರವೇ? ಇದು ಎಷ್ಟು ದಪ್ಪವಾಗಿ ಭಾರವಾಗಿದೆ, ಇದು ತುಂಬಾ ಬೆಲೆ ಬಾಳಬಹುದು
0: ಎಂದು ಹೇಳಿದನು. ಆ ಮನುಷ್ಯನ ಆಸೆ ಹೆಚ್ಚಾಗುತ್ತಿತ್ತು. ಆದರೆ ಅವನು ಹುಲಿಗೆ ಹೆದರಿ,
2: ಬೇಡ ಹುಲಿರಾಯ, ನನಗೆ ಅದು ಬೇಡ.
0: ಹುಲಿಯು ನಕ್ಕು,
1: ಸರಿ, ಹಾಗಾದರೆ ನಾನು ಬೇರೆ ಯಾರಿಗಾದರೂ ಕೊಡುತ್ತೇನೆ. ನಾನು ಸಾಯುತ್ತಿದ್ದೇನೆ, ಸಾಯುವ ಮುನ್ನ ಇದನ್ನು ಯಾರಿಗಾದರೂ ಕೊಡಬೇಕೆಂದು ಕೊಟ್ಟಿದ್ದೇನೆ
0: ಎಂದು ಹೇಳಿದನು. ಆ ಮನುಷ್ಯನು ಯೋಚಿಸಿದ.
2: ಅವನಿಗೆ ವಯಸ್ಸಾದಂತೆ ಶಕ್ತಿ ಇಲ್ಲದಂತೆ ಕಾಣುತ್ತದೆ. ಅವನು ಸಾಯುವಂತಿದ್ದರೆ ನನ್ನನ್ನು ತಿನ್ನಲು ಸಾಧ್ಯವಿಲ್ಲ. ಈ ಬಳೆಯನ್ನು ತೆಗೆದುಕೊಳ್ಳಲು ತೊಂದರೆಯೇನೂ ಇಲ್ಲ, ಬಳೆಯನ್ನು ಮಾರಿ ದುಡ್ಡನ್ನು ತೆಗೆದುಕೊಳ್ಳಬಹುದು.
0: ಚುರುಕಾದ ಹುಲಿಗೆ ಅವನು ಏನು ಯೋಚಿಸುತ್ತಿದ್ದನೆಂದು ತಿಳಿಯಿತು.
1: ಸರಿ ಮನುಷ್ಯನೇ, ನಾನೀಗ ಹೋಗಿ ಯಾರಿಗಾದರೂ ಈ ಬಳೆ ಬೇಕಾಗುತ್ತೋ ಎಂದು ಹುಡುಕುತ್ತೇನೆ.
0: ಅವನು ಹಿಂತಿರುಗಿ ಅಲ್ಲಿಂದ ಹೋಗುವಂತೆ ನಟಿಸಿದನು. ಮನುಷ್ಯನು ಈಗ ಯೋಚಿಸಿದ.
2: ಬಳೆಯನ್ನು ಬೇರೆಯವರಿಗೆ ಕೊಡುವಂತೆ ಮಾಡಿದನಲ್ಲ, ನಾನೆಲ್ಲ ಮೂರ್ಖ. ಅವನಿಗೆ ನನ್ನನ್ನು ಕೊಲ್ಲಬೇಕೆಂದಿದ್ದರೆ ಈಗಲೇ ಕೊಲ್ಲಬಹುದಿತ್ತಲ್ಲ.
0: ಆಗ ಅವನು ಹುಲಿಯ ಕಡೆ ತಿರುಗಿ,
2: ಹುಲಿರಾಯನೇ, ನಾನು ನನ್ನ ಮನಸ್ಸು ಬದಲಾಯಿಸಿದ್ದೇನೆ, ಈ ಬಳೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ
0: ಎಂದನು. ಹುಲಿಗೆ ಸಂತೋಷವಾಯಿತು. ಬಳೆಯನ್ನು ತನ್ನ ಕೈಯಲ್ಲಿ ಹಿಡಿದು,
1: ಓ ತುಂಬಾ ಸಂತೋಷ, ಇಗೋ ಬಂದು ಇದನ್ನು ತೆಗೆದುಕೋ
0: ಎಂದು ಹೇಳಿತು. ಸೂರ್ಯನ ಕಿರಣಗಳಿಂದ ಹೊಳೆಯುತ್ತಿರುವ ಬಳೆಯನ್ನು ಕಂಡು ಅದನ್ನು ತೆಗೆದುಕೊಳ್ಳಲು ಹತ್ತಿರ ಹೋದನು. ಅವನು ತನ್ನ ಸ್ವಾರ್ಥದಿಂದ ಎಲ್ಲಿ ಹೋಗುತ್ತಿದ್ದೇನೆಂದು ನೋಡದೆ ಕೆಸರಿನಲ್ಲಿ ಕಾಲಿಟ್ಟನು. ಅವನಿಗೆ ಅಲುಗಾಡಲು ಸಾಧ್ಯವಾಗಲಿಲ್ಲ. ಹುಲಿಯು ರಭಸವಾಗಿ ತನ್ನ ಕಡೆಗೆ ಬರುತ್ತಿದ್ದುದನ್ನು ಕಂಡನು.
1: ನಾನೆಂಥ ಮೂರ್ಖನಾದೆ, ನಾನು ಅತಿ ಆಸೆ ಪಡಬಾರದಿತ್ತು
0: ಎಂದುಕೊಂಡನು. ಆದರೆ ಆಗಲೇ ತುಂಬಾ ತಡವಾಗಿತ್ತು. ಹುಲಿಯು ಅವನ ಮೇಲೆ ನೆಗೆದು ಅವನನ್ನು ತಿಂದನು.

0: ಸಿಂಚನ ಶಾಮ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ಇದುವರೆಗೆ ಮಕ್ಕಳಿಗೆ ಸಂಬಂಧಿಸಿದ ವಿಶೇಷ ಕಾರ್ಯಕ್ರಮ ಮಕ್ಕಳೆಡೆಗೆ ಸಾರನ್ ಮೂಡಿ ಬಂತು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಇದೀಗ ಸೀತಾ ಕಲ್ಯಾಣ ಹರಿಕತೆ ನಡೆಸಿಕೊಡುವವರು ಶ್ರೀ ಭದ್ರಗಿರಿ ಅಚ್ಯುತ.

ರಾಮ ಭಕ್ತ ವಿಶ್ರಾಮಧಾಮ ಆಪ್ತ ಕಾಮ ಸೀತಾಮನೋರಥ ಪೂರ್ಣ ಕಾಮ ಅಯೋಧ್ಯ ರಾಮ ಪಟ್ಟಾಭಿರಾಮ ದಶರಥ ರಾಮ ಕೌಸಲ್ಯಾರಾಮ ಜಗದಭಿರಾಮ ರಾಮ ರಾಮಾಂಬ ದಿವ್ಯ ನಾಮ ತಾರಕ ನಾಮ. ರಾಮ ಆ ಶಬ್ದ ಉಚ್ಚಾರ ಮಾಡುವಾಗ ಬಾಯಿ ತೆರೆಯುತ್ತೇವೆ, ಅಂತರಂಗದ ಎಲ್ಲ ಪಾಪಗಳು ಹೊರಬಿದ್ದು ಹೋಗ್ತಾ. ಮ ಅನ್ನುವಾಗ ಬಾಯಿ ಮುಚ್ಚುತ್ತೆ, ತುಟಿ ಮುಚ್ಚಲ್ಪಟ್ಟು ಹೊರಬಿದ್ದ ಪಾಪಗಳು ಒಳಕ್ಕೆ ಮತ್ತೆ ಬರದಂತೆ ಚಿತ್ತ ಶುದ್ಧಿಯನ್ನುಂಟು ಮಾಡ್ತಾ. ಈ ಕೀರ್ತನೆಯಲ್ಲಿ ಪುರಂದ್ರದಾಸರು ವಾಲ್ಮೀಕಿ ಮತ್ತು ಆಂಜನೇಯ ಸ್ವಾಮಿಯನ್ನು ಉದಾಹರಿಸಿ ರಾಮಾಂಬ ದಿವ್ಯನಾಮದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ರಾಮ ರಾಮೆಂದ ವ್ಯಾಧ ವಾಲ್ಮೀಕಿ ಮುನಿಯಾದ, ರಾಮ ರಾಮಾಂಬ ದಿವ್ಯ ನಾಮದ ಅನುಸಂಧಾನ ಇಟ್ಟಂತಹ ಒಬ್ಬ ಕಿರಾತ ಆದಿಕವಿ ವಾಲ್ಮೀಕಿ ಆದ. ತೊರವೆಯ ನರಹರಿ ಕವಿಗಳಂತಾರೆ, ರಾಮ ರಾಮೆಂದವನು ರಘುರಾಮನಿಗೆ ಸರಿಯಹನು. ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ಮೂರ್ತಿಮಂತ ಸ್ವರೂಪನಾಗಿರತಕ್ಕಂಥ ರಾಮನನ್ನ ಯಾರು ಚಿಂತಿಸ್ತಾರೆ, ಯಾರು ಗುಣಗಾನ ಮಾಡ್ತಾರೆ, ಅವನ ಕಲ್ಯಾಣ ಗುಣಗಳ ಚಿಂತನೆ ಮಾಡ್ತಾರೆ, ಅಂಥವರ ಜನ್ಮ ಸಾರ್ಥಕವಾಗ್ತದಂತೆ. ಅದಕ್ಕೆ ರಾಮಾಯಣವನ್ನು ಕೇಳುವುದರಿಂದ ಸಂತತಿ ಸಂಪತ್ತು ಸುಖ ಭೋಗ ಭಾಗ್ಯಗಳೆಲ್ಲ ಪ್ರಾಪ್ತಿ. ಯಾಕಂದ್ರೆ ರಾಮ ಮನುಷ್ಯ ರೂಪವೊಂದು ಅವತರಿಸಿ ಬಂದಂತಹ ಸಾಕ್ಷಾತ್ ಪರಮಾತ್ಮ. ಅಂತಹ ಶ್ರೀರಾಮದೇವರ ಸೀತಾದೇವನವರು ಒಡಗೂಡಿದ ಪರಮಮಂಗಳಕರವಾದ ಸೀತಾ ಕಲ್ಯಾಣ ಕಥಾ ಶ್ರವಣ ಮಾಡುವಂತೆ ಈ ದಿವ್ಯವಾಗಿರತಕ್ಕಂಥ ಮಂಗಳ ಕಥಾ ಜ್ಞಾನಭಕ್ತಿ ಪ್ರಧಾನವಾದಂತಹ ಈ ಸೀತಾ ಕಲ್ಯಾಣ ಮಂಗಳ ಕಥೆ, ಇದನ್ನು ಭಕ್ತಿಯಿಂದ ಕೇಳಿದವರ ಮೇಲೂ ವಿಶೇಷ ಅನುಕಂಪ, ಪರಮಾತ್ಮ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ಸೀತಾ ಕಲ್ಯಾಣ ಕಥಾಶ್ರವಣದ ಮುನ್ನ ಭಗವನ್ ನಾಮ ಸಂಕೀರ್ತನೆ ಹೇಳೋಣವಂತೆ.

ದುರ್ಮದರಾಗಿರತಕ್ಕಂಥ ದುಷ್ಟರ ಸಂಹಾರಕ್ಕೆ ಭಕ್ತರು ಮಾಡುವ ಪ್ರಾರ್ಥನೆಯಂತೆ ಪರಮಾತ್ಮ ಅವತರಿಸಿ ಬಂದು ದುಷ್ಟಶಕ್ತಿಗಳ ದಮನ ಮಾಡಿ ಶಿಷ್ಟರನ್ನು ಕಾಪಾಡ್ತಾರೆ. ಹಾಗೆ

ಬ್ರಹ್ಮಾದಿಗಳ ಪ್ರಾರ್ಥನೆಯಂತೆ ಶ್ರೀಮನ್ನಾರಾಯಣನೇ ತನ್ನ ವಿಶೇಷ ಶಕ್ತಿಯಿಂದ ಅವತಾರ ಮಾಡಿದ್ದಾರೆ. ರಾಮ ಭರತ ಲಕ್ಷ್ಮಣ ಶತ್ರುಘ್ನರು ಪುತ್ರಕಾಮೇಷ್ಠಿ ಮಹಾಯಜ್ಞದ ಫಲರೂಪಿಯಾಗಿ ದೊರಕಿದೆಯೋ ದಶರಥ ಮಹಾರಾಜನಿಗೆ. ಕೌಸಲ್ಯ ಕೈಕಾ ಸುಮಿತ್ರೆಯರು ಈ ಲೋಕೋತ್ತರ ಕೀರ್ತಿ ಸಂಪತ್ತನ್ನು ಹೊಂದಿದಂತಹ ಈ ಮಕ್ಕಳ ವದನ ಅರವಿಂದವನ್ನು ಕಂಡು ಸಂತೋಷ ಪಡ್ತಾರೆ. ಅದರಲ್ಲಿಯೂ ರಾಜ ದಶರಥ ಭಾರತಾತ್ಮರ ನಿರ್ಣಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ರಾಮಕಥಾ ವರ್ಣನೆ ಮಾಡುವಾಗ ಹೇಳ್ತಾರೆ, ನಿರೀಕ್ಷ ನಿತ್ಯ ಚತು

ನಾಲ್ಕು ಮಕ್ಕಳನ್ನು ನೋಡ್ತಾ ಸಂತೋಷ ಪಡ್ತಾನೆ. ಅದರಲ್ಲಿ ವಿಶೇಷವಾಗಿ ಶ್ರೀರಾಮನನ್ನು ಕಂಡಾಗ ಮಹದಾನಂದ ಮನಸ್ಸಿಗೆ ಉಂಟಾಗಿದೆ, ತಾನು ಕೃತಕೃತ್ಯನಾದ ಎಂದು ಸಂತೋಷ ಪಡ್ತಾ ಇದ್ದಾನೆ. ಶ್ರೀರಾಮನೇ ಪರಮಾತ್ಮ ಪರಬ್ರಹ್ಮ ಅಂತಕ್ಕಂಥ ಅರಿಯದಿದ್ರೂ ಕೂಡ ಆನಂದ ಅರಿಯಲಿಕ್ಕೆ ಹೃದಯ ಒಂದೇ ಸಾಕು, ಬುದ್ಧಿ ಬೇಕಾದ್ದಿಲ್ಲ. ಅಂತಃಕರಣಕ್ಕೆ ಆನಂದ ಕೊಡ್ತಾ ಇದೆಯಂತೆ ರಾಮನ ದರ್ಶನ. ರಘುರಾಮಚಂದ್ರನಿಗೆ 12 ವರ್ಷ, ಸಮಾನ ವಯಸ್ಸು ಭರತಾದಿಗಳಿಗೆಲ್ಲ. ಆಗಲೇ ವಿಶ್ವಾಮಿತ್ರರ ಆಗಮನವಾಗಿದೆ ಪವಿತ್ರವಾದಂತಹ ಅಯೋಧ್ಯೆಗೆ. ಬಂದು ಚಾರಕರು ತಿಳಿಯಪಡಿಸಿದರು, ಮಹತ್ವರಾದಂತಹ ವಿಶ್ವಾಮಿತ್ರರು ಬರ್ತಾರೆ ಅಂತ ಕೇಳಿದ ಕ್ಷಣ ತಾನು ಎದ್ದು ಹೋಗಿ ಪ್ರೇಮದಿಂದ ಅವರನ್ನು ಕರೆತಂದು ಉತ್ತಮ ಆಸನದಲ್ಲಿ ಕುಳ್ಳಿರಿಸಿ ಅರಿಗೆ ಪಾದ್ಯಾದಿಗಳನ್ನು ಸತ್ಕಾರ ಮಾಡ್ತಾ ಇದ್ದ. ತಮ್ಮಂಥವರ ದರ್ಶನವೇ ಬಹುಜನ್ಮದ ಪುಣ್ಯ ಎಂಬುದಾಗಿ ಪಾದಕ್ಕೆ ಅರಗುತ್ತಾನೆ. ಏನು ಅಪೇಕ್ಷೆ ಇದೆ, ಇದಕ್ಕೋಸ್ಕರ ಯಾಕೆ ಬಂದಿದ್ದೀರಿ? ದಶರಥ, ನೀನು ಬಂದು ಹೋಗುವಂತ ಅಪ್ಪಣೆ ಕೊಟ್ಟರೆ ನಾನೇ ಬರ್ತಿದ್ದನಲ್ಲ. ಆಗ ನಸುನಕ್ಕಂದ್ರಂತೆ ವಿಶ್ವಾಮಿತ್ರರು,

ದಶರಥ, ಮಹಾ ಒಂದು ಯಜ್ಞ ಕಾರ್ಯವನ್ನು ಕೈಗೊಂಡಿದ್ದೆ, ಯಾವುದಕ್ಕೂ ಕೊರತೆ ಇಲ್ಲ, ನಿನ್ನಲ್ಲಿ ಬೇರೆ ಏನು ಬೇಡ್ಲಿಕ್ಕೆ ಬಂದಿಲ್ಲ. ರಾಜ ಹೇಳ್ತಾನೆ, ಯಾಕೆ ಸಂಕೋಚ ಮುನಿಗಳೇ, ಬೇಕಾದ್ದು ಕೇಳಿ. ವಿಶ್ವಾಮಿತ್ರಂದರು, ನೀನಾಗೇನು ಕೊಟ್ಟರು ನಾನು ತಗೊಂಡು ಹೋಗ್ತೇನೆ, ನಾನಾಗಿ ಕೇಳಿದ ಮೇಲೆ ನೀನು ಇಲ್ಲ ಅಂದ್ರೆ ನಾನು ಕೇಳುವವನಲ್ಲ. ದಶರಥ ಹೇಳ್ತಾನೆ, ಸ್ವಾಮಿ ನನಗೆ ಇಚ್ಛೆ ಬಂದದ್ದು ನಾನು ಕೊಟ್ಟರೆ ನನ್ನನ್ನು ರಾಜ ಅಂತ ಯಾಕೆ ಕರೀತಾನೆ, ಯಾರಿಗೇನು ಬೇಕೋ ಅದನ್ನು ಕೊಡ್ತೇನೆ, ಅದಕ್ಕಾಗಿ ನನಗೆ ರಾಜ ಅಂತ ಹೆಸರು, ಬೇಕಾದ್ದು ಕೇಳಿ ಎಂದಾಗ ವಿಶ್ವಾಮಿತ್ರರಂದರೂ,

ನಿನಗೆ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ದಾರೆ ಅಂತ ಕೇಳಿದ್ದೆ. ಅದರಲ್ಲಿ ಹಿರಿಯವನಾದ ಪರಮ ಸುಂದರನಾದ ಕಾಕಪಕ್ಷಧರನಾದ ವೀರನಾದ ಸತ್ಯಪರಾಕ್ರಮಿ ಅನ್ನತಕ್ಕಂತಹ ಆ ರಾಮನನ್ನೇ ನಾನು ಕೊಟ್ಟು ಬಿಡು ಅಂದ್ರು. ರಾಮ ಹುಟ್ಟಿದ ಈ ವೈಭವದಂದು ಅದರ ನೆನಹಿಗೆ ಏನಾದರೂ ದಾನ ಕೊಡಬೇಕು ಅಂದ್ರೆ ರಾಮನನ್ನೇ ಕೇಳುವಾಗ

0: ಹೆಡತಲ ಮಗನನ್ನು ಕೊಡ್ಲೆ. ಸ್ವಾಮಿ, ನನ್ನ ರಾಮ, ನನ್ನ ಕಣ್ಮಣಿ, ಯಾತಕ್ಕೋಸ್ಕರ ಕೇಳ್ತಾ ಇದ್ದಿ? ನನ್ನ ಯಜ್ಞವನ್ನು ಕೆಡಿಸ್ತಕ್ಕಂಥ ಸುಬಾಹು ಮಾರೀಚರ ವಧೆಗಾಗಿ ನಿನಗೆ ರಾಮನೊಬ್ಬರನ್ನೇ ಕೊಡಬಾರದು ಅಂತ ಹೀಗೆ ಕಂಡ್ರೆ ಅದ್ರ ಜೊತೆ ಲಕ್ಷ್ಮಣನ್ನು ಕೊಟ್ಟುಬಿಡು. ರಾಕ್ಷಸರ ಯುದ್ಧಕ್ಕೆ
1: ಮೊಗ್ಗಿನಿಂದಿರಿವರೇ ಕಗ್ಗಲ್ಲ ಬಂಡೆಯನೋ.
0: ಇನ್ನೂ 16 ವರ್ಷ ಆಗಲ್ಲ ನನ್ನ ಮಕ್ಕಳಿಗೆ,

ಪಾಂಡವಲೋಚನ ಇನ್ನೂ 16 ವರ್ಷ ಆಗಲಿಲ್ಲ ರಾಮನಿಗೆ, ಅವನಲ್ಲಿ ಸಾಮರ್ಥ್ಯ ಇಲ್ಲ, ನಾನೇ ಬರ್ತೇನೆ ಶತ್ರುಗಳ ಸಂಹಾರಕ್ಕೆ. ವಿಶ್ವಾಮಿತ್ರ ಅಂದ್ರು, ಓಹೋ ರಾಮನಿಗಿಂತ ನೀನು ಹೆಚ್ಚೇ ಬಲಿಷ್ಠನೇ, ರಾಮ ರಕ್ಷಿತ ನೀನು ಸುರಕ್ಷಿತನೇ, ನಿನಗೇನು ಗೊತ್ತು ರಾಮನ ವಿಚಾರ? ಅಹಂ ವೇತ್ಮಿ ಮಹಾತ್ಮಾನು ರಾಮಂ ಸತ್ಯ ಪರಾಕ್ರಮ. ರಾಮ ಯಾರು ನನಗೆ ಗೊತ್ತು, ನಿನಗೇನು ಗೊತ್ತು? ವಸಿಷ್ಠರನ್ನು ಕೇಳು, ಇಲ್ಲಿ ಕುಳಿತ ಋಷಿಮುನಿಗಳನ್ನು ಕೇಳು, ರಾಮನ ವಿಚಾರ ನಾನು ಬಲ್ಲೆ ಅಂದಾಗ ದಶರಥನಿಗೆ ಆಶ್ಚರ್ಯ. ನೀವು ಪುತ್ರಗಾಮೇಶ ಯಜ್ಞಕ್ಕೆ ಬಂದಿಲ್ಲ, ಮಕ್ಕಳು ಹುಟ್ಟಿದಾಗ ಬಂದಿಲ್ಲ, ನಾಮಕರಣಕ್ಕೆ ಬಂದಿಲ್ಲ, ಈಗ ಮಕ್ಕಳಿಗೆ 12 ವರ್ಷ ಅನ್ನವಾಗಿ ಬಂದಿದ್ದೀರಿ, ರಾಮನ ವಿಚಾರ ನಿಮಗೆ ಹ್ಯಾಕ್ ಗೊತ್ತು? ನಿನ್ನ ಮಗನೇ ಅಲ್ಲ ರಾಮ ಅಂದರು ವಿಶ್ವಾಮಿತ್ರ. ರಾಮನನ್ನ ಮಗನಲ್ಲ, ಬೇಕಾದ್ರೆ ವಸಿಷ್ಠರನ್ನು ಕೇಳು. ವಸಿಷ್ಠರನ್ನು ಕೇಳಿದಾಗ ವಸಿಷ್ಠರು ಅದೇ ಮಾತು ಹೇಳಿದರು, ಹೌದಪ್ಪ ವಿಶ್ವಾಮಿತ್ರ ಹೇಳಿದ ನಿಜ.

ಮೊದಲು ಮರುಳರಸ ಅಂದ, ಆಮೇಲೆ ಮರುಳೇ ಹೋಗಂದ. ನಿನ್ನ ಮಗನೇ ಇವನಲ್ಲ, ದಶರಥನಂತಾನೆ. ವಸಿಷ್ಠರೇ, ನಾಮಕರಣ ಮಾಡುವಾಗ, ಚೂಡಾಕರ್ಮಾದಿಗಳು ನಡೆಯುವಾಗ, ಉಪನಯನಾದಿಗಳಾಗುವಾಗ ನೀವೇ ನನ್ನ ಪುರೋಹಿತರು ಅಂತ ನಾ ಕೊಟ್ಟ ಗಂಟೆಲ್ಲ ಹೊತ್ಕೊಂಡು ಹೋದ್ರಲ್ಲ, ಆಗ ಯಾಕೆ ಹೇಳಲಿಲ್ಲ ಮಗ ಅಲ್ಲ, ಈಗ ಹೇಳ್ತಿರಲ್ಲ. ನಿಂಗೆ ತಿಳಿಯದಪ್ಪ, ರಾಮ ಸಾಕ್ಷಾತ್ ಪರಮಾತ್ಮ.

ನಿಗಮಗೋಚರನಲ್ಲ ಮಗನು ದಶರಥನಿಗಲ್ಲ. ಇದು ಒಂದು ಮನಸ್ಸಿಗೆ ಹೋಗ್ತಾ ಇಲ್ಲ ದಶರಥನಿಗೆ. ನನ್ನ ಮಗನನ್ನು ಯಾಕೆ ಕೊಡಲಿ ನಾನು, ಬೇರೆ ಏನಾದರೂ ಕೇಳು ಮುನಿಯೇ, ಯಾಕೆ ಕೊಡಲಿ ಮಗನನ್ನ? ಅಳುತ್ತಿರುವ ಆತನ ಸಮಾಧಾನ ಪಡಿಸಿ, ಚಿಂತೆ ಮಾಡಬೇಡ, ವಸಿಷ್ಠರು ಹೇಳ್ತಾರೆ ಇವನ ಜೊತೆ ಕಳುಹಿಕೊಡು ಅಂದಾಗ ದಶರಾತ್ರಿಗಳಿಗಿಂತ ಹೆಚ್ಚು ಕಾಲ ನಾನು ಇವನ್ನು ಉಳಿಸಿಕೊಳ್ಳುವುದಿಲ್ಲ, ಹಿಂದೆ ಕಳಿಸುವನೆಂಬುದಾಗಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ವಿಶ್ವಾಮಿತ್ರ ಹೊರಡ್ತಾ ಇದ್ದಾರಂತೆ. ಅದನ್ನು ನೋಡ್ತಾ ದಶರಥನಿ ಕಣ್ಣೀರು ಉಕ್ಕುತ್ತದೆ. ಪುತ್ರಕಾಮೇಷ್ಟಿ ಮಹಾಯಜ್ಞ ಮಾಡಿ ಆ ಪುಣ್ಯ ಫಲವನ್ನು ಪಡೆದದ್ದು ನಾನು, ಅನುಭವಿಸು ಭಾಗ್ಯದೃಶಿಗೆ ಬಂತು ಹೇಗೆ ಎಂಬುದಾಗಿ ನೋಡ್ತಾ ಇರುವಂತೆ ಮಾತಾಪಿತೃಗಳು ನಮಸ್ಕಾರ ಮಾಡಿ ವಿಶ್ವಾಮಿತ್ರ ಎಂದು ಹೊರಟಿದ್ದಾರೆ. ಏಕ ಪ್ರಕಾರ ಅವರನ್ನು ಕರೆದೊಯ್ದು ಅತಿ ದಿವ್ಯವಾಗಿರತಕ್ಕಂಥ ಸರಯೂ ಗಂಗಾ ಸಂಗಮದಲ್ಲಿ ಮಂಗಲ ಸ್ನಾನವನ್ನು ಮಾಡಿಸಿ ವಿಶ್ರಾಂತಿ ಪಡೆದಿದ್ದಾರೆ.

ಸ್ಮರಿಸುತ್ತಾ ಅತಿ ವೇಗದಿಂದ ಬರ್ತಾ ಇದ್ದಾರೆ. ಮುಂದೆ ಕರೆದೊಯ್ದಿದ್ದಾರೆ ಆ ದಿವ್ಯವಾಗಿರತಕ್ಕಂಥ ಸಿದ್ಧಾಶ್ರಮಕ್ಕೆ. ಯಜ್ಞಕಾರಿ ಉಪಕ್ರಮವಾಗಿದೆ. ದುರಾತ್ಮರಾಗಿರತಕ್ಕಂತಹ ಸುಬಾಹು ಮಾರೀಚರು ದಿವ್ಯ ಯಜ್ಞವನ್ನು ಕರೆಸ್ತಾ ಇರುವಂತೆ ರಘುರಾಮಚಂದ್ರನ ಮಹೋಗ್ರ ಬಾಣಕ್ಕೆ ಸುಬಾಹು ಬಲಿಯಾಗಿದ್ದಾನೆ. ಮಾರೀಚನನ್ನು ಕೊಲ್ಲದೆ

ಸಾಗರ ಸಂಪ್ರದೇ. ವಾಲ್ಮೀಕಿ ವರ್ಣನೆ ಮಾಡ್ತಾರೆ, ಕೊಲ್ಲದೆ ಮಾರೀಚನನ್ನ ಸಮುದ್ರದ ಆಚೆಗೆ ತಳ್ಳಿದ್ನಂತೆ. ಯಾಕೆ ಕೊಂದು ಬಿಡಬಹುದಾಗಿತ್ತಲ್ಲ, ಮಾರೀಚನ ಕೊಂದ್ರೆ ಏನು ಆತಂಕವಿತ್ತು ಅಂದರೆ, ಈ ಮಾರೀಚನು ಋಷಿ ವೇಷ ಹಾಕ್ಕೊಂಡು ಬಂದಿತ್ತು. ರಾಮದೇವರು ಎಂಥ ಉದಾರರು ಅಂದರೆ, ನಿಜವಾದ ಭಕ್ತರನ್ನು ಉದ್ಧಾರ ಮಾಡ್ತಾರೆ, ಈ ಭಕ್ತರ ವೇಷ ಹಾಕ್ಕೊಂಡು ಯಾರು ಬಂದರೂ ಕೂಡ ಅವರನ್ನು ಕಾಪಾಡ್ತಾರೆ. ಯಾಕೆ, ಒಂದಲ್ಲ ಒಂದು ದಿನ ವೇಷ ಹಾಕಿದರೂ ಒಂದಲ್ಲ ಒಂದು ದಿನ ಇವನಿಗೆ ಭಕ್ತಿಯ ಆವೇಶ ಬರಬಹುದು ಅಂತ ತಿಳಿದು ಅನುಗ್ರಹ ಮಾಡ್ತಾನಂತೆ. ನಮ್ಮಲ್ಲಿ ದೊಡ್ಡವರೊಂದು ಪರಂಪರೆಯ ಕಥೆ ಹೇಳ್ತಾರೆ, ಅಧ್ಯಾತ್ಮ ವಿಚಾರ ನಟನೆ ಮಾಡಿದರೂ ಪ್ರಯೋಜನ ಉಂಟು. ಮಹಾರಾಜರ ಅರಮನೆಯ ಹಿಂದೆ ಒಂದು ಮಾವಿನ ತೋಟ, ಆ ತೋಟದೊಳಗೆ ನಾಲ್ಕು ಹಣ್ಣು ಕದ್ದುಕೊಳ್ಬೇಕು ಅಂತ ಒಬ್ಬ ಕಳ್ಳ ಒಳಕ್ಕೆ ನುಗ್ಗುತ್ತಾನೆ. ರಾಜಭಟರು ನೋಡಿದರು, ಯಾರೋ ಕಳ್ಳರು ನುಗ್ಗಿದ್ರು ಅಂತ ಓಡಿ ಬರುವಾಗ ಉಳಿದವರು ಓಡಿದರು, ಒಬ್ಬ ಮಾತ್ರ ಅಲ್ಲಿದ್ದಾನೆ. ಈಗ ಖಂಡಿತ ಇವರು ನನ್ನ ಹಿಡಿಯುತ್ತಾರೆ, ಏನು ಮಾಡಲಿ ಅಂತ ಏನೂ ತೋಚದೆ ತನ್ನ ಉಟ್ಟ ಬಟ್ಟೆಯನ್ನೆಲ್ಲ ಕಿತ್ತು ಬಿಸುಟು ಆ ಬಟ್ಟೆಯಲ್ಲಿ ಒಂದೊಂದು ಹರಿದು ಕೌಪೀನು ಮಾಡಿಕೊಂಡು ಉಟ್ಟುಕೊಂಡು ಅಲ್ಲೇ ಬಿದ್ದಂಥ ಭಸ್ಮವನ್ನು ಬೂದಿಯನ್ನು ಎಲ್ಲೆಲ್ಲಿ ಹಚ್ಚಿಕೊಳ್ಳೋದು ಅಂತ ಗೊತ್ತಾಗದೆ ಮೈಗೆಲ್ಲ ಮೆತ್ತಿಕೊಂಡು, ಕಣ್ಣು ಬಿಡ್ಲಿಕ್ಕೆ ಭಯವಾಗುತ್ತಾ ಅಂದರೆ ಕಣ್ಣು ಮುಚ್ಚಿಕೊಂಡು ಓಡಿ ಹೋಗಲಿಕ್ಕೆ ಮಾರ್ಗವಿಲ್ಲವಾದ್ರಿಂದ ಮರದಡಿಯಲ್ಲಿ ಸುಮ್ಮನೆ ಕೂತ್ಬಿಟ್ಟ. ಆ ರಾಜಭಟರು ಬಂದು ನೋಡ್ತಾರೆ, ಕಳ್ಳ ಸಿಗಲಿಲ್ಲ, ಒಬ್ಬ ಸ್ವಾಮಿಗಳು ಕೂತಿದ್ದಾರೆ. ಇಂಥ ಮಹತ್ವದ ದರ್ಶನ ಆಗಬೇಕಾದ್ರೆ ಯಾವ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನೋ ಎಂಬುದಾಗಿ ಆ ರಾಜಭಟರಲ್ಲಿ ಪ್ರಮುಖನು ಸೈನಿಕರನ್ನು ಕರೆದು ಹೇಳಿದ, ಸ್ವಾಮಿಗಳು ಕೂತಿದ್ದಾರೆ, ಹೋಗಿ ನಾಲ್ಕು ಮಾವಿನ ಹಣ್ಣು ತಗೊಂಡು ಬಾ. ಈ ಕಳ್ಳ ಅದಕ್ಕೆ ಒಳಗೆ ಬಂದವ, ನಾಲ್ಕು ತಗೊಂಡು ಬಾ ಅಂದರೆ ಆ ಸೈನಿಕರು 41 ಹಣ್ಣು ತಂದು ಮುಂದಕ್ಕಿಟ್ಟಾಗ ಇವನಿಗೆ ಕಣ್ಣು ಬಿಡಲಿಕ್ಕೆ ಭಯವಾಗ್ತದೆ. ಎಲ್ಲಿಯಾದ ಕಣ್ಣು ಬಿಟ್ಟರೆ ಮಾತಾಡಿಸಿದರೆ ನಾನು ಕಳ್ಳ ಅಂತ ಪ್ರಕಟವಾದರೆ ಎಂಬುದಾಗಿ ಹಣ್ಣಿನ ಕಡೆ ನೋಡದೆ ಕಣ್ಣು ಮುಚ್ಚಿ ಸುಮ್ಮನೆ ಕೂತಾಗ ಆ ರಾಜಭಟರಲ್ಲಿ ಪ್ರಮುಖ ಹೇಳಿದಂತೆ, ಸ್ವಾಮಿಗಳಿಗೆ ನಿರ್ವಿಕಲ್ಪ ಸಮಾಧಿ ಎತ್ತು ಬಿಟ್ಟಿದೆಯಪ್ಪ, ಪ್ರಾಪಂಚಿಕ ವಿಷಯ ಅವರಿಗೆ ಬೇಕಾದಿಲ್ಲ, ಮಹಾವೈರಾಗ್ಯ ಮೂರ್ತಿಗಳು ಈಗಲೇ ಹೋಗಿ ಮಹಾರಾಜರಿಗೆ ಹೇಳಬೇಕು ಅಂತ ತಿಳಿಸಿದರು. ರಾಜರು ಸಕಲ ಪರಿವಾರದೊಂದಿಗೆ ಮಂಗಳ ವಾದ್ಯದೊಂದಿಗೆ ಸ್ವಾಮಿಗಳ ಪಾದಪೂಜೆ ಮಾಡೋಣ ಅಂತ ಬಂದೇ ಬಿಟ್ಟರು. ಬಂದು ನಮಸ್ಕಾರ ಮಾಡಿ, ಓ ಮಹಾತ್ಮರೇ, ನಿಮ್ಮ ಪಾದ ಧೂಳಿನಿಂದ ನನ್ನ ಅರಮನೆ ನನ್ನ ಉಪವನ ಎಲ್ಲ ಪವಿತ್ರವಾಗಿದೆ, ನೀವು ಎಲ್ಲಿಂದ ಮೂಡಿ ಬಂದು ಅನುಗ್ರಹ ಮಾಡಿದ್ದೀರಿ, ಬಂದವರು ಹೇಗೂ ಇದ್ದೀರಿ, ಈ ವರ್ಷ ನಮ್ಮಲ್ಲೇ ಚಾತುರ್ಮಾಸ್ಯ ಮಾಡಿ ಹೋಗಬೇಕು ಅಂತ ಕೈ ಮುಗಿದಾಗ

ಮಿಥಿಲೆಯಿಂದ ಜನಕರಾಜನ ಆಮಂತ್ರಣ ಬಂದಿದೆ ಯಜ್ಞ ಕಾರ್ಯಕ್ಕೆ ನಡಿ ಎಂಬುದಾಗಿ ಕರೆದುಕೊಂಡು ಬರ್ತಾ ಇದ್ದಾರೆ. ಅನೇಕಾನೇಕ ಪುಣ್ಯ ಸ್ಥಳಗಳ ಪರಿಚಯ ಮಾಡ್ತಾ ಮುಂದಕ್ಕೆ ಬರ್ತಾ ಇರತಕ್ಕಂಥ ಕಾಲ

ಇದೇನೆಂಬುದಾಗಿ ಈ ಭೀಕರವಾದ ವನದ ಮಹತಿಯನ್ನು ಕೇಳ್ತಾ ಒಳಕ್ಕೆ ಬರುವಂತೆ ರಘುತನು ಜನಡಿದವರೆಗೆ ಫಣೆ ಮಣಿದು ನಿಂದುದು ತಪಸ್ವಿನಿ ವಿಗ್ರಹ. ಗೌತಮ ಸತಿ ಅಹಲ್ಯೆ ಶಾಪಗ್ರಸ್ತಳಾಗಿ ಕಲ್ಲಾಗಿ ಬಿದ್ದಿದ್ದಳು. ರಾಮನ ದಿವ್ಯ ಪದತಾನೆ ಸೋಂಕಿದ ಕ್ಷಣವೇ ಪಾಲ್ಬಿಳಿಯ ನಾರುಡಿಯ ನೋಂಪೆಗೆ ನೋಂತ ಮಂಜು ಮಾಂಗಲ್ಯದಿಂ. ಶ್ರೀರಾಮನಿಗೆ ಪತಿತ ಪಾವನ ಅನ್ನತಕ್ಕಂಥ ದಿವ್ಯನಾಮವೇ ಪ್ರಾಪ್ತಿಯಾಯ್ತಂತ. ಈ ಕಾರಣದಿಂದ ಕಲ್ಲಾಗಿ ಬಿದ್ದ ಅಹಲ್ಯನ ಪಾದ ಸ್ಪರ್ಶ ಮಾಡುತ್ತಲೇ ಆ ಶಾಪ ಕಳೆದುಕೊಂಡು ನಿಂತಹ ಗುರುಪತ್ನಿಗೆ ನಮಸ್ಕಾರ ಮಾಡುವಾಗ ಬಂದನ

ಪ್ರತ್ಯಕ್ಷನೋಡ್ತಾ ಇದ್ದಾನೆ ಶ್ರೀರಾಮಚಂದ್ರನನ್ನು. ಇವ ಪರಮಾತ್ಮ ಮನುಷ್ಯವೇಷದಿಂದ ಬಂದಿರತಕ್ಕಂಥ ಇದನ್ನು ತಿಳಿದು ತನ್ನ ಸತಿಯನ್ನು ಉದ್ಧಾರ ಮಾಡಿದ ರಘುರಾಮಚಂದ್ರನನ್ನು ಕುಳ್ಳಿರಿಸಿ ವಿಧಿವತ್ತಾಗಿ ಪೂಜಿಸಿ ಆ ಗೌತಮ ಪುತ್ರರಾದ ಶತಾನಂದರೇ ತಾನು ಮುಂದಕ್ಕೆ ಹೋಗಿದ್ದಾರೆ ಪುರೋಹಿತರೆನಿಸಿ ಜನಕನಿಗೆ ಆ ವೈಭವದಿಂದ ನೇರವಾಗಿ ಮಿಥಿಲೆಯ ಕಡೆಗೆ ತಾನೆ ನಡೆದಿದ್ದಾರೆ. ತತಃ ಪ್ರಾಗುತ್ತರಾಂಗತ್ವ ಮಿಥಿಲೆಯ ಕಡೆ ಲಕ್ಷ್ಯವಿಟ್ಟು ಕರತರ್ತಾ ಇದ್ದಾನೆ ರಘುರಾಮಚಂದ್ರನನ್ನು. ಸೀತಾರಾಮಚಂದ್ರ ಮಹಾಸ್ವಾಮಿ ಮಹಾತ್ಮರಾದಂಥ ವಿಶ್ವಾಮಿತ್ರರು ರಾಮಲಕ್ಷ್ಮಣಂದೊಡಗೂಡಿ ತಾನೆ ಪುನಃ ಪ್ರವೇಶ ಮಾಡುವಾಗ ಜನಕರಾಜನೇ ಬಂದು ಸ್ವಾಗತಿಸುತ್ತಾನೆ. ಸ್ವಾಗತ.

ವೈಭವದಿಂದ ರಾಮಲಕ್ಷ್ಮಣರು ಸ್ವಾಗತಿಸಿಕೊಂಡು ಸಭೆಗೆ ಕರೆದೊಂದು ಉತ್ತಮ ಆಸನದಲ್ಲಿ ಕುಳ್ಳಿರಿಸಿದರೆ ಆ ಋಷಿಮುನಿಗಳು ಕುಳಿತಂತಹ ವೇದಿಕೆಯಲ್ಲಿ ಕುಳಿತಿದ್ದಾನಂತೆ ಶ್ರೀರಾಮಚಂದ್ರ. ಬೆಳೆಯಲಿದ್ದಾನ ಲಕ್ಷ್ಮಣ.

ಇವರನ್ನು ನೋಡುವುದೇ ಆ ಮಿಥಿಲಾ ಜನರಿಗೆ ದೊಡ್ಡ ಹಬ್ಬವೆನಿಸಿದೆ. ಇಡೀ ನಗರವೇ ಅಲಂಕರಿಸಲ್ಪಟ್ಟಿದೆ. ಆ ತುಂಬಿದ ಸಭೆಯಲ್ಲಿ ಸೀತಾದೇವಿಯನ್ನು ವಿಕ್ರಮ ಶುಲ್ಕವಿತ್ತು ವಿವಾಹ ಮಾಡಿಕೊಳ್ಳುವ ನಿಯಮದಂತೆ ದಿವ್ಯಾಲಂಕಾರಯುಕ್ತಳಾದಂಥ ಜಗನ್ಮಾತೆಯನ್ನು ಸಭೆಗೆ ಕರೆತರುತ್ತಾರೆ. ಆದಿಮಾಯಾ ಮಹಿಮೆಯನು, ಸಾಕ್ಷಾತ್ ಲಕ್ಷ್ಮಿ ಯಾಕೆ ಸೀತೆ,

ಶೃಂಗರಿಸಿದರು ಹರುಷದಲ್ಲಿ. ಆ ಲೋಕ ಮಾತೆಯನ್ನು ಅಲಂಕಾರ ಮಾಡ್ತಾ ಸಭೆ ಕರೆತಂದು ಕುಳ್ಳಿರಿಸಿದ್ದಾರೆ. ಆ ಲಕ್ಷ್ಮಿಯೇ ಸಾಕ್ಷಾತ್ ಮನ್ಮಥನಿಗೆ ತಾಯಿ. ಆಕೆಯ ಸೌಂದರ್ಯವನ್ನ ವರ್ಣನೆ ಮಾಡ್ತಾರೆ ಜ್ಞಾನಿಗಳು. ಭಂಗ

ಈ ದಿವ್ಯಾಲಂಕಾರವನ್ನು ನೋಡ್ತಾ ಇಡೀ ಸಭೆ ಬೆರಗಾಯ ಕೂತಿದೆ. ರಾಜಾದ ರಾಜರು ಕೂತ ಸಭೆಗೆ ಆಗಮಿಸಿದಂತಹ ಕುಶಧ್ವಜ ಹೇಳ್ತಾನೆ, ನೆರದ ಪೃಥ್ವೀಶ್ವರರಲಿ. ಬಳಿಗೆ ಬಂದು ಜನಕರಾಜನ ತಮ್ಮ ಕುಶಧ್ವಜ ಸೀತಾದೇವಿಗೆ ಹೇಳ್ತಾನೆ, ನೆರದ ಪೃಥ್ವೀಶ್ವರರಲಿ ಆವನು ಈ ಶಶಿಧರನ ಚಾಪವ ಗೆಲುವನೋ. 5,000 ಮಂದಿ ಯೋಧರು ತಳ್ಳಿಕೊಂಡು ತಂದಿಟ್ಟಂತಹ ಶಿವಶಕ್ತಿಯುಕ್ತವಾದ ಧನಸ್ಸನ್ನು ಯಾರು ಎತ್ತಿ ಇದಕ್ಕೆ ಹೆದೆಯೇರಿಸ್ತಾರೋ ಅಂಥವರಿಗೆ ಈ ಮಂದಾರ ಪುಷ್ಪಮಾಲೆಯನ್ನು ಹಾಕೆಂಬುದಾಗಿ ಸೀತೆಯ ಕೈಯಲ್ಲಿ ಕೊಟ್ಟಾಗ ರಾಜಾದ ರಾಜರು ನೋಡ್ತಾ ಇದ್ದಾರೆ. ಆ ಧನುಸ್ಸನ್ನು ತಾನೇ ಎತ್ತಬೇಕು ಅಂತ ಮುಂದಕ್ಕೆ ಬರ್ತಾರೆ. ಶಿವಶಕ್ತಿಯಿಂದ ಯುಕ್ತವಾದ ಧನುಸ್ಸನ್ನು ಯಾರು ತರಿಸೋದು? ಲಾಳ

ಒಬ್ಬೊಬ್ಬ ರಾಜರು ಸೋತು ಸೋತು ಹಿಂದಕ್ಕೆ ಬರ್ತಾ ಇದ್ದಾರೆ. ಧನಸ್ಸನ್ನು ತಿಳ ಮಾತ್ರ ಕದಲಿಸ್ಲಿಕ್ಕಾಗೋದಿಲ್ಲ. ರಾಜಸಭೆಯದು ಗೆದ್ದು ಬಂದರೆ ಏನು ಸ್ವಾಗತವೋ, ಸೋತು ಹೋದ್ರಂತ ಅವಮಾನ ನಿಂದೆ. ಆ ಸೋತು ಹಿಂದಕ್ಕೆ ಹೋಗುವ ರಾಜರನ್ನ ಅರಮನೆಯಲ್ಲಿ ಉಂಡು ತಿಂದು ಬೆಳೆದಂತ ಕೊಬ್ಬಿದ ತುಂಟಿಯರು, ಅವಿವಾಹಿತೆಯರು, ದಾಸಿಯರಿದ್ದಾರೆ, ಅವರು ಬಿಡ್ತಾರೋ? ನಗನಗಟ ಹತ್ತಿರಕ್ಕೆ ಬಂದರು. ಆ ರಾಜಾದರಾದರೂ ಸೋತು ಹೋಗುವರನ್ನು ಕಂಡು, ಕರ ಕರದು ಕಡು ಚಪಲೆಯರು ನಾಚಿಸಿದರು, ನೃಪಾತ್ಮಜೆಗೆ ಅರಸರಾಗಲು ಬಂದವರ ಮೋರೆಗಳ ನೋಡೆನುತ, ಅರನಗೆಯ ಬಿರುಲಗೆಯ ಹೊಯ್ಲೊಳಡ ಬಿದ್ದು ಕರದಾವರೆಗಳಲ್ಲಿ ಚಪ್ಪರಿಸಿ ತವರಿದರು ಅಟ್ಟಿ ಭೂಭುಜರ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಹತ್ತಿರಕ್ಕೆ ಬಂದಾಗುತ್ತಾರಂತೆ. ಒಬ್ಬಳು ತನ್ನ ಸೆರಗಿನಿಂದ ಗಾಳಿ ಹಾಕ್ತಾಳೆ, ಇನ್ನೊಬ್ಬಳು ಕುಡಿಯಲಿಕ್ಕೆ ತಣ್ಣೀರು ತಂದು ಕೊಡ್ತಾಳೆ, ಮತ್ತೊಬ್ಬಳು ಮಹಾರಾಜರೇ ಬಳಲಿದರೆ ಸೀತೆ ನಿಮಗೆ ಒಲಿದಿಲ್ಲವೇ, ಧನುಸ್ಸು ಎತ್ತಲಿಕ್ಕಾಗಲಿಲ್ವೇ, ಮತ್ತೊಬ್ಬ ಆಕೆ ಬಂದು ಹೇಳ್ತಾ ಇದ್ದಾಳೆ, ನೋಡೆ ಸೀತೆ ಗಂಡನಾಗ್ಲಿಕ್ಕೆ ಬಂದವ, ಇವನ ಮುಖ ನೋಡು, ಮೂಗು ನೋಡು, ಮೀಸೆ ನೋಡು, ತಲೆ ಕೂದಲು ನೋಡು, ಒಂದು ಗಳ್ಳರು ನಗುವಾಗ ಆ ರಾಜರು ನಾಚಿದ್ರಂತೆ, ನುಗ್ಗಾದ್ರಂತೆ ಕೆಲವರು. ಒಬ್ಬ ಆಕೆ ಬಂದು ಸೋತು ಹೋಗುವ ರಾಜನಿಗೆ ಹೇಳ್ತಾಳೆ, ಮಹಾರಾಜರೇ ಸೀತೆ ಸಿಗಲಿಲ್ಲ ಅಂತ ನಿಮ್ಗೆ ಬಹಳ ಬೇಸರವೇನು? ಲೋಕದಲ್ಲೊಂದು ನೀತಿ ನ್ಯಾಯ ಇದೆ, ಪ್ರೀತಿಸಿದ ಹೆಣ್ಣು ಸಿಗದಿದ್ದರೆ ಸಿಕ್ಕ ಹೆಣ್ಣನ್ನೇ ಪ್ರೀತಿಸಬೇಕು ಅಂತ ಒಂದು ನ್ಯಾಯ. ಆದ್ದರಿಂದ ನಿಮಗೆ ಸೀತೆ ಸಿಗಲಿಲ್ಲ ಅಂತ ದುಃಖ ಮಾಡಬೇಡಿ, ದಾಸಿಯರಾದ ನಮ್ಮಲ್ಲಿ ಯಾರಾದೀತಿ ಹೇಳಿ ಅಂದಾಗ ನಾಚಿಕೆ ಆಯ್ತು. ರಾಜನಿಗೆ ಅವರು ನಾಚಿ ಆಚೆಗೆ ಹೋಗ್ತಾ ಇರತಕ್ಕಂಥ ಕಾಲ, ಇಡೀ ಸಭೆ ಬೊಳ್ಳರು ನಗ್ತಾ ಇರುವಾಗ ಇದ್ದಕ್ಕಿದ್ದಂತೆ ಸಭೆಗೆ ಗರ ಹೊಡೆದಂತಾಯಿತು ಏಕಪ್ರಕಾರ. ಯಾಕಂದರೆ ಜಗತ್ತಿನ ಎಲ್ಲ ಸುವಸ್ತುಗಳು ತನಗೆ ಸೇರಬೇಕು ಅಂತ ಇಚ್ಛೆ ಮಾಡುವ ಭುವನದಲ್ಲಣ ದಶಕಂಠ ರಾವಣ ಸಭಾ ಪ್ರವೇಶ ಮಾಡ್ತಾನೆ. ಒಳಕ್ಕಾಲಿಟ್ಟನೋ, ಒಬ್ಬನೇ ಬಂದಿದ್ದಾನೋ,

వంశతానే కెడుతల వరదవెత్తలు గరళమయ జీవన విదెత్తలు ధ్యానవెత్తలు జనిత కోపిత్వేషి ఎత్తలు ఎముదాగి జన కాళుతక్కంత కాల ಎಲ್ಲರೂ ನಿಂದೆ ಮಾಡಿದಂತ ದಾಸಿವರೆಗೂ ಭಯದಿಂದ ನಡುಗುತ್ತಾ ದೂರ ಹೋಗಿ ನಿಂತಿದೆ. ರಾವಣ ಬಂದ ಅಂತ ಎಲ್ಲರೂ ಹೆದರುತ್ತಾ ಇದ್ದಾರೆ. ನೇರವಾಗಿ ಬಂದಂತಹ ರಾವಣ ನೋಡ್ತಾ ಇದ್ದಾನೆ ಮೊದಲು ಸೀತಾದೇವಿಯನ್ನು. ಆ ದಾಸಿಯರನ್ನು ಅಗಿದು ಹಕ್ಷಿಗಳು ಮರಿಮೀನುಗಳು ವಿಕಸಿತ ವದನ ಕಂಜಾಳಿಗಳು ಕುಂತಳ ಚಳದ ಭೂರಿ ಭ್ರಮರ ವಿಭ್ರಮರ ಯುಗ ಪಯೋದರ ಚಕ್ರವಾಕವು ನಗೆಯ ಲಾವಣ್ಯಾಂಬುರಸ ದುಬ್ಬುಗಳ ಬೊಬ್ಬುಡಿಕೆಗಳ ಕಾಂತಾ ಸರಸಿ ರಂಜಿಸಿತು. ಇದು ಸ್ತ್ರೀಯರನ್ನು ದೊಡ್ಡ ಸರೋವರ ಎಂಬುದಾಗಿ ಮಜ್ಜಾನೆಯಂತೆ ಇದರ ಹೊಕ್ಕು ಇದನ್ನು ಕಲಕುತ್ತೇನೆ ಎಂಬುದಾಗಿ ನೇರವಾಗಿ ಬರ್ತಾನೆ ಧನುಸ್ಸಿನ ಬಳಿ.

ಧನುಸ್ಸಿ ಕೈ ಕೊಡ್ತಾ. ಭಲೆ ಯಾರ ಕೈಗೆ ಹೋಗಿದೆ ಧನಸ್ಸು ಉಳ್ಕೊಂಡಿದೆ? ನಮಗುಪಕರಿಸಿದು ನೋಡಿದರೆ ರಾಕ್ಷಸವರ್ಗ ಇದು ಶಿವನ ಧನಸ್ಸು. ನಮಗುಪಕರಿಸಿದು ಈ ಮಹಿಷರ ಗೆಲಿದ ಕೋದಂಡ ನಮಗೆ ದೊಡ್ಡ ಉಪಕಾರ ಮಾಡುತ್ತೆ ನೋಡಿದೀಗ. ಯಾರ ಕೈಯಲ್ಲಿ ಹೋಗಲಿಲ್ಲ ಎಂಬುದಾಗಿ ಆ ಧನುಸ್ಸನ್ನ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಿಧಿಯನ್ನು ಕಾದುಕೊಂಡಿಹ, ಸೀತಾಮ್ಮ ನಿಧಿಯನ್ನು ಕಾದುಕೊಂಡಿದ್ದ. ಕಾಲ ಸರ್ಪನ ತುಡುಕು ವಂದದಲ್ಲಿ ಧನುಷ್ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಸಾಧ್ಯವಾಗಲಿಲ್ಲ. ಅತ್ತಿತ್ತ ನೋಡ್ತಾ ಇದ್ದಾನೆ, ಯಾರ ಸಹಾಯಕ್ಕೆ ಬೇಕಾಗಿಲ್ಲ. ಅಟ್ಟ ಹಸದಿ ಜಗಜಟ್ಟ

ಸಂಹರಿಸಿದ್ದೋಳುಗಳಂತಾನೆ ಹೊಯ್ದುಕೊಂಡು ಜಗಜ್ಜೆಟ್ಟಿದ ಎತ್ತುತ್ತೇನೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಧನುಸ್ಸನ್ನ. ಮೇಲಕ್ಕೆತ್ತಿದ ಇನ್ನೇನು ಎಳೆಯಬೇಕು ಹೆದೆಯನ್ನಂಬಾಗ ಆದಿಮಾಯೇ ಮೋಹದಲ್ಲಿ ಕೆಡದಳೋ ಈ ಮೂರ್ಖನನ್ನು. ಕೈಯಿಂದ ಧನುಸ್ಸು ನಿಮಿರಿ ರಾವಣನ ಎದೆಗೆ ಅಪ್ಪಳಿಸಲ್ಪಟ್ಟು ಬುಡಕಡೆದ ಮರದಂತೆ ಧೋಪ್ಪನೆ ಬಿದ್ದಿದ್ದ ನೆಲಕ್ಕೆ. ಅರೇನಾಗೇಯ ಎಲ್ಲೋ ಅಡಗಿದ ದಾಸಿಯರು ನಗಬೇಕು ಅಂತ ಕಾಣಿಸ್ತದೆ, ಆದರೆ ರಾವಣ ಇನ್ನೂ ಸತ್ತಿಲ್ಲ. ಅದ್ರ ಭಯ ನಡುಗಿ ನಿಂತಿದ್ದಾರೆ. ರಾವಣ ಎದ್ದು ಮೈ ಕೊಡಹಿ ನಳಿನ ಭವ ಶಂಕರನು ಒಲಿದುಕೊಟ್ಟ ಅಮೃತ ಕಲಶ ಅಲ್ಲದಿದ್ರೆ ಆಗಲೇ ಸಾಯ್ತಿದ್ದನಂತೆ. ಹತ್ತು ಬಾಯಲ್ಲಿ ಮತ್ತೆ ನೆತ್ತರು ಹೊರಹೊಮ್ಮುತ್ತಾ ಇದೆ. ಎದ್ದು ನಿಂತು ಮೈ ಕೊಡಹಿ ರಾಕ್ಷಸ ಗಣಗಳಿಗೆ ಹೇಳ್ತಾನೆ, ಮೂರ್ಖರೇ ಏನು ನೋಡ್ತೀರಿ, ನಾನು ಸೋತೆ ಅಂದುಕೊಂಡ್ರೇನು? ಭುವನದಲ್ಲಣ ದಶಕಂಠನನ್ನು ಯಾರು ಸೋಲಿಸುತ್ತಾರೆ? ಮುಕ್ಕಣ್ಣನ ಧನುಸ್ಸು ಇದು. ಒಂದು ಹೆಣ್ಣಿನ ಆಸೆಗಾಗಿ ನನ್ನ ಮನದೈವ ಮನದೈವನಾದ ಶಿವನ ಧನುಸ್ಸು ಮುರಿದು ಶಿವನಿಗೆ ಅಪಚಾರ ಮಾಡಲೆ ಅಂತ ಹೆಣ್ಣೇ ಬೇಡ. ಹೀಗೆ ನಿರ್ಣಯ ಮಾಡಿ ಶಿವನ ಧನುಸ್ಸನ್ನು ಶಿವಸ್ವರೂಪ ಅಂತೇಳಿದು ಅಪ್ಪಿಕೊಂಡು ಭಕ್ತಿ ಪರವಶತೆಯಿಂದ ಬಿದ್ದನೇ ಹೊರತು ನಾನು ಸೋತವನಲ್ಲ ಅಂದ. ಅಲ್ಲ ಅಂತ ಯಾರು ಹೇಳೋ? ರಾವಣ ಹೇಳಿದ್ದನ್ನು ಹೌದು ಅನ್ಬೇಕು. ಅಂಥವರೇ ಅವನ ಜೊತೆಗಿರ್ತಕ್ಕಂಥವ್. ಆದರೆ ಒಳಗೊಳಗೆ ರಾವಣ ಅಂದುಕೊಂಡ, ಹೇ ಸೀತೆ, ನಿನ್ನನ್ನು ಗೆದ್ದುಕೊಂಡು ಹೋಗ್ಲಿಕ್ಕಾಗಲಿಲ್ಲ, ಸಂದರ್ಭ ಬಂದಾಗ ಕದ್ದುಕೊಂಡು ಹೋಗ್ತೇನೆಂಬುದಾಗಿ ಆ ಸಭಾತ್ಯಾಗ ಮಾಡಿ ಹೊರಟು ಹೋಗಿದ್ದ. ರಾವಣನೇ ಸೋತು ಹೋದ ಮೇಲೆ ಈ ಮೊದಲು ಸೋತಂತ ರಾಜರಿದ್ದಾರೆ ನೋಡಿ, ಅವರೆಲ್ಲ ಬಂದು ಮುಂದೆ ಕೂತರು. ಯಾಕಂದ್ರೆ ಅಂಥವರೇ ಸೋತ ಮೇಲೆ ಮತ್ತೆ ನಮ್ಮ ಕಥೆ ಏನು ಅಂತ ಅವ್ರು ಮುಂದೆ ಕೂತರೆ. ಈಗ ಯಾರು ಧನುಸ್ಸು ಎತ್ತಬೇಕು? ಆಗ ವಿಶ್ವಾಮಿತ್ರರು ರಾಮನನ್ನು ನೋಡ್ತಾರೆ. ರಾಮ, ಏನು ಸುಮ್ಮನೆ ಕೂತಿದ್ದೀವಿ?

0: ಹೇಳೋ ರಾಮ, ಈ ಧನಸ್ಸು ನಿನಗಾಗಿ ಕಾದಿದೆ ಅಂದಾಗ ಆ ಸಭೆಯಲ್ಲಿ ಆ ಪುರುಷೋತ್ತಮ ಸಾಕ್ಷಾತ್ ಮನ್ಮಥ ಮನ್ಮಥ ಎದ್ದು ನಿಲ್ತಾನೆ.
1: ವರಪಯೋನಿಧಿ ಮಧ್ಯದ್ಯು ಅವತರಿಸಿದ ಅಮೃತಾಂಶು ಬಿನವೋಲ್ ಮುನಿವರರ ಮಧ್ಯದೊಳೆದ್ದನ ರಘುನಾಥ.
0: ಆ ಮುನಿಗಳ ಮಧ್ಯದಲ್ಲಿ ಎದ್ದು ನಿಂತಾಗ ಸಭೆಯಲ್ಲಿ ಕುಳಿತವರು ನೋಡ್ತಾರೆ,
1: ಸುರರಿಗೀಶ್ವರನಂತೆ
0: ದೇವತೆಗಳೆಲ್ಲ ಇವನೇ ನಮಗೆ ದೇವರು ಅಂತ ಕೈ ಮುಗಿದ್ರು, ಅಧಿರಾಜರೆಲ್ಲ ಇವನೇ ನಮಗೆ ಅಧಿರಾಜ ಎಂಬುದಾಗಿ ಸಾಮಂತರಾಜರು ಕೈ ಮುಗಿದ್ರಂತೆ. ಮದುವೆ ಆದಂತಹ ಗೃಹಿಣಿಯರು ರಾಮನ ಮಂಗಳ ರೂಪ ಕಂಡು ಇಂಥ ಮಗುವನ್ನು ಯಾವ ತಾಯಿ ಪಡೆದಳೋ, ನಮ್ಮ ಹೊಟ್ಟೆಯಲ್ಲಿ ಇಂಥ ಮಕ್ಕಳು ಹುಟ್ಟಲಿಲ್ವಲ್ಲ ಅಂತ ಮತ್ಸರಿಸಿದ್ರಂತೆ. ಮದುವೆ ಆಗದೇ ಇರತಕ್ಕಂಥ ತರುಣಿಯರು ರಾಮನನ್ನೇ ನೋಡ್ತಾ ನೋಡ್ತಾ ಕಣ್ಣಿಗೆ ರೆಪ್ಪೆ ಇದೆ ಅನ್ನೋದನ್ನು ಕೂಡ ಮರೆತು, ನಮ್ಮಪ್ಪ ಎಲ್ಲೆಲ್ಲೋ ನೆಂಟಸ್ತಿಗೆ ಹುಡುಕ್ತಾನಲ್ಲ, ಇಲ್ಲಿ ನೋಡಬಾರದೆ ಎಂಬುದಾಗಿ ಆ ರಾಮನ ಸೌಂದರ್ಯವನ್ನು ಮೊಗಮೊಗದು ಕುಡಿದ್ರಂತೆ ಆ ಕಣ್ಣುಗಳಂತಕ್ಕಂಥ ಬೊಗಸೆಯಲ್ಲಿ. ಆ ದಾಸಿಯರು ನೋಡ್ತಾರೆ, ಆಹಾ ರಾಮಯ್ಯನು ಸುಂದರ.
1: ಈತನ ಜನಕ ಜಗೆ ವರ ರೂಪಾತಿಶಯದಲ್ಲಿ
0: ನೋಡೆ, ಇವನೇ ನಮ್ಮ ಸೀತೆಗೆ ಹೇಳಿಸಿದ ಗಂಡು.

ಇವಧನು ಎತ್ತಲೇ ಎತ್ತೇ ಇರಲಿ, ಇವನೇ ನಮಗೆ ಪತಿಯಾಗಲಿಕ್ಕೆ ಯೋಗ್ಯ ನಮ್ಮ ಸೀತೆಗೆಂಬುದಾಗಿ ನೋಡುತ್ತಿರುವಂತೆ ರಘುರಾಮಚಂದ್ರಮನು ನೇರವಾಗಿ ಬಂದಿರತಕ್ಕಂಥವ. ಗುರು ಹಿರಿಯ ನಮಸ್ಕಾರ ಮಾಡಿ ಸಹಸ್ರಾರವನ್ನು ನೋಡ್ತಾ ಇರುವಂತೆ ಆರೋಪಯಿತ್ವ ಧರ್ಮಾತ್ಮ ಮದ್ದಾನೆ ಎಳೆಯ ಕಬ್ಬಿನ ಜಲ್ಲೆಯನ್ನು ಸೆಳೆಯುವಂತೆ ಧನುಸ್ಸು ನೆತ್ತಿ ಕೈ ಹಿಡಿದಿದ್ದಾನೆ. ಉಭಯೇ ಎಂದಿತ ಸಭೆ ಜಯ ಜಯಾಕಾರ ಹೇಳ್ತಾ ಇರತಕ್ಕಂಥ ಕಾಲ ಕೈಯಲ್ಲಿ ಎತ್ತಿಕೊಂಡಿದ್ದಾನೆ. ಪಶ್ಯತಾಂ ನೃಸಹಸ್ರಾಣಾಂ ಬಹೂನಾಂ ರಘುನಂದನ, ಎಲ್ಲರೂ ನೋಡ್ತಾ ಇರುವಂತೆ. ಆರೋಪಯಿತ್ವ ಧರ್ಮಾತ್ಮ ಪೂರಯಾಮಾಸ ವೀರ್ಯವಾನ್, ಹೆದೆಯೇರಿಸಿ ಧನುಸ್ಸನ್ನು ಸೆಳೆಯುವಾಗ ತದ್ಭಭಜ್ಜ ಧರುರ್ ಮಧ್ಯೆ, ಧನುಸ್ಸಿನ ಮಧ್ಯೆ ತುಂಡಾಗಿ ಹೋಗ್ಬಿಟ್ಟಿದೆ. ಒಂದು ತುಂಡು ಕೆಳಗಿದೆ, ಒಂದು ಕೈ ಹಿಡಿದಿದ್ದ. ನೆರೆದಿದ್ದ ಸಾವಿರಾರು ಜನ ನೋಡ್ತಾ ಇರುವಂತೆ ನರ ಶ್ರೇಷ್ಠೋ ಮಹಾಯಶಃ ರಘುರಾಮಚಂದ್ರ ಮಹಾರಾಜ ಕೀ ಜೈ ಗುಣಗಾನ ಮಾಡತಕ್ಕಂಥ ಕಾಲ. ಅನಿತರೊಳು ಸಂಭ್ರಮಿತ ಸಖಿಯರ ನಡುವೆ ಸೀತೆ ತಾಂ ಕರದೊಳು ವಿಜಯಮಾಲಯಂ ಪಿಡಿದ ಮೋಹಿನಿಯೋ ತ್ರೈಭುವನ ರಥಿಯೋ ವೈಯಾರ ಸುಂದರಿಯೋ ಮೇಂತು ಹಿನಗಿರಿ ಶಿವ ಶಿರದ ಮಾನಸ ಸರೋವರದಿ ಸಂಭವಿಸಿ ವನದೇವಿಯರ ಸೇವೆಯೊಳ್ ಸಂದು ಮುಂಬರಿದು ಸಾಗರವನಪ್ಪುವ ತವ ಕದಿಂ ಪ್ರವಹಿಪ ಜಾಹ್ನವಿಯ ಹೊನಲೋ ಹೇಳಂಬಿನಂ ಹರಿದು ಬಂದಳು ರಾಮ ಮನ್ನತ ಶರಧಿಯ ತಟಿಗೆ ಪೊಣ್ಮುತಿರೆ ಸುಖರಸದ ಮಧುರ ಮಂಗಳ ಗೀತೆ ವಾದ್ಯ ವೈವಿಧ್ಯ ವಿದ್ಯಾಶ್ರುತಿಯ ನಂಪಿಂದೆ. ಸೀತಾದೇವಿ ನೇರವಾಗಿ ಹೀಗೆ ಬಂದು ಮಾಲೆಯನ್ನು ಕೈಲೆತ್ತುವಾಗ ಪುರುಷೋತ್ತಮ ನಿಂತಿದ್ದಾನೆ ಶ್ರೀರಾಮಚಂದ್ರ. ಇಲ್ಲಿ ಬಹಳ ವಿನೋದವಾಗಿ ವರ್ಣನೆ ಮಾಡಿದ್ದಾರೆ. ಶ್ರೀರಾಮಚಂದ್ರ ಸೀತೆಗಿಂತ ಕೊಂಚ ಉದ್ದ, ಸೀತಾದೇವಿ ಸ್ವಲ್ಪ ಗೆಡ್ಡುಗೆದ್ದಳು, ತುದಿಗಾಲಿಂದ ಆ ಮಾಲೆ ಹಾಕಬೇಕಾಯ್ತಂತೆ. ರಾಮಚಂದ್ರನ ಶಿರಸ್ಸು ಬಗ್ಗಲಿಲ್ಲ ತಗ್ಗಲಿಲ್ಲ. ಸರ್ವೋತ್ತಮ ಪುರುಷೋತ್ತಮನವ, ಜಗತ್ತಿನಲ್ಲಿ ಯಾರಿಗೂ ತಲೆಬಾಗತಕ್ಕಂಥವನಲ್ಲ, ಇಡೀ ಜಗತ್ತವನಿಗೆ ತಲೆಬಾಗುತ್ತದೆ. ಅವ ಎಂಥ ವರ, ಎಂಥ ಪ್ರವರ, ಎಂಥ ಭಾಗ್ಯಜನಕರಾಜನದ್ದು. ನಮಗೆ ಲೌಕಿಕ ವಿವಾಹಗಳಲ್ಲಿ ಇಂಥ ವರರು ಗಂಡು ನೋಡ್ಲಿಕ್ಕೆ ಸಿಗೋದೇ ಇಲ್ಲ. ನೀವು ಯಾವುದೇ ಲೌಕಿಕ ಮದುವೆಯಲ್ಲಿ ನೋಡಿ, ಆ ಹೆಣ್ಣು ಮಗು ಮಾಲೆ ತಗೊಂಡು ಬರುವಾಗ ಆ ಗಂಡು ಮೊದಲೇ ತಲೆ ತಗ್ಗಿಸಿರ್ತದೆ, ಆಮೇಲೆ ಅವಳು ಮಾಲೆ ಹಾಕ್ತಾಳೆ. ಯಾವ ಹೆಣ್ಣು ಮಾಲೆ ಹಾಕುವಾಗ ಗಂಡು ತಲೆ ತಗ್ಗಿಸ್ತದೋ ಅದರ ಅರ್ಥ ಏನು ಅಂದರೆ ಇನ್ನು ಸದ್ಯ ತಲೆ ಎತ್ತೋದಿಲ್ಲ ಅಂತ ಅರ್ಥ. ಇದು ಪ್ರಪಂಚದ ಮದುವೆ, ಆದರೆ ಪರಮಾತ್ಮ ಎಂಥವ. ಮಮ ಸತ್ಯ ಪ್ರತಿಜ್ಞಾಚ ವೀರ್ಯ ಶುಲ್ಕೇತಿ ಕೌಶಿಕ ತವ ಕದಿಂದಿದಿರೆದ್ದು ಜನಕನ ಅವನಿ ಪತಿಯ ತಕ್ಕೈಸಿ. ತಕ್ಷಣವೇ ವೀರವರನ ಬಳಿಗಾಗಿ ಸೀತೆ ಮಾಲೆ ಹಾಕಿದಾಗ ಪಾದಕ್ಕೆ ನಮಸ್ಕಾರ ಮಾಡುವಂತ ಮುಂದಕ್ಕೆ ತಳ್ಳುತ್ತಾರೆ. ಜನಕರಾಜ ವಿಶ್ವಾಮಿತ್ರನನ್ನು ಕರೆದು ಶೀಘ್ರಗಾಮಿಗಳಾಗಿರತಕ್ಕಂತಹ ಅಶ್ವಾಯುಗಳು ದಶರಥನ ಬಳಿ ಅಯೋಧ್ಯೆ ಕಳುಹಿಕೊಟ್ಟಿದ್ದಾರೆ. ಸೀತೆಯನ್ನ ರಾಮನ ಪಾದಕ್ಕೆ ನಮಸ್ಕಾರ ಮಾಡುವಂತ ಮುಂದಕ್ಕೆ ಕಳಿಸಿದರೆ ನಾಚ್ತಾಳೆ, ಹತ್ತಿರಕ್ಕೆ ಹೋಗೋದಿಲ್ಲ. ಪಾದ ಮುಟ್ಲಿಕ್ಕೆ ಅವಳಿಗೆ ನಾಚಿಕೆಯಂತೆ. ಯಾಕೆ ನಾಚಿಕೆ ಅಂದರೆ ಸೀತಾದೇವಿ ದೂರ ನಿಂತಿದ್ದಾಳೆ,

ರಾಮ ನಿನ್ನ ಪಾದ ಧೂಳು ತಗಲಿ, ಅಹಲ್ಯ ಉದ್ಧಾರವಾಗಿದ್ದಾಳೆ, ಒಂದು ಕಲ್ಲು ಹೆಣ್ಣಾಗಿದೆ. ಈಗ ನನ್ನ ಕೈಯಲ್ಲಿ ಬಳೆ ಇದೆ, ಉಂಗುರದಲ್ಲಿದೆ ವಜ್ರ, ಬಳೆಯಲ್ಲಿದೆ ವಜ್ರ. ವಜ್ರ ಅಂದ್ರೆ ಒಂದು ಜಾತಿ ಕಲ್ಲು. ನಾನು ನಿನ್ನ ಪಾದ ಮುಟ್ಲಿಕ್ಕೆ ಹೋದ್ರೆ, ಮುಟ್ಟಿದ್ರೆ ನಿನ್ನ ಪಾದ ಧೂಳು ನನ್ನ ಕೈಯ ಬಳೆಯಲ್ಲಿ ಉಂಗುರದಲ್ಲಿರುವ ನೂರಾರು ವಜ್ರಗಳಿಗೆ ಧೂಳು ತಗಲಿದರೆ, ಒಂದೊಂದು ವಜ್ರವೆಂಬ ಕಲ್ಲು ಒಂದೊಂದು ಹೆಣ್ಣಾದರೆ, ಆ ನೂರಾರು ಹೆಣ್ಣನ್ನು ನೀನು ನೋಡ್ತಾ ನೋಡ್ತಾ ಆಮೇಲೆ ನನ್ನನ್ನು ನೋಡೋದೇ ಕಡಿಮೆಯಾದರೆ, ಅದಕ್ಕಿಂತ ಮುಟ್ಟೋದೇ ಬೇಡ ಅಂತ ದೂರಕ್ಕೆ ನಿಂತಳೋ ಎಂಬಂತೆ ಶ್ರೀರಾಮಸ್ಯ ಪದಾರವಿಂದರ ರಸ ಜಾತಾ ಶಿಲಾ ಸುಂದರಿ. ಹೀಗೆ ತಿಳಿದ್ರೋ ಭಾಗ ನಿಂತಿದ್ದಾಳೆ. ನಿಮಗೆ ಕುಲಕ್ಕೂ ಇನ್ನೊ ಕುಲಕ್ಕೂ ಸಂಬಂಧ ಬೆಳೆದು ಬರಬೇಕು. ದಶರಥ ಮಹಾರಾಜರಿಗೆ ವರ್ತಮಾನ ಮುಟ್ಟಿ ಅತಿ ವೈಭವದಿಂದ ಆ ಗಂಡಿನ ಕಡೆಯವರು ಆಗಮಿಸಿದ್ದಾರೆ. ಗುಡಿಬಿಡಾರುಗಳು ಸಿದ್ಧವಾದವು. ಋಷಿ ಮುನಿಗಳು ಜ್ಞಾನಿಗಳು ಒಂದೆಡೆ ಸೇರಿದ್ದಾರೆ. ಮಂಗಳ ಮುಹೂರ್ತ ಸಿದ್ಧವಾಗತಕ್ಕಂತಹ ಕಾಲ. ಮಘಾಶತ್ಯ ಮಹಾಬಾಹೋ ತೃತೀಯ ದಿವಸೇ ಪ್ರಭೋ ಫಲ್ಗುನ್ಯಾಮುತ್ತರೇ ರಾಜಂಸ್ತಸ್ಮಿನ್ ವೈವಾಹಿಕಂ ಕುರು. ಶತಾನಂದರು, ವಸಿಷ್ಠಾದಿಗಳು, ವಾಮದೇವರು, ಗೌತಮರೆಯಾದಿಯಾಗಿ ಪರಸ್ಪರವಾಗಿ ವಿಚಾರ ಮಾತನಾಡಿಕೊಂಡು, ಹೇ ಮಹಾಬಾಹುವೆ, ಜನಕನೇ, ಇಂದು ಮಘಾನಕ್ಷತ್ರ, ಇಂದಿನಿಂದ ಮೂರನೆಯ ದಿನದ ಉತ್ತರ ಫಾಲ್ಗುನಿ ನಕ್ಷತ್ರವು ವೈವಾಹಿಕ ಕಾರ್ಯಕ್ಕೆ ಯೋಗ್ಯವಾದ್ದರಿಂದ ರಾಮ ಲಕ್ಷ್ಮಣರ ಶುಭಕ್ಕಾಗಿ ಗೋಭೂ ಸುವರ್ಣಾದಿದಾನ ಮಾಡಿಸು, ಭವಿಷ್ಯದ ಸುಖಕ್ಕಾಗಿ ಆ ದೊಡ್ಡವರ ಆಶೀರ್ವಾದಕ್ಕೆ ಇದನ್ನು ಮಾಡಿಸು ಎಂಬುದಾಗಿ ತಿಳಿಯಪಡಿಸಿದ ಬಳಿಕ ಮಧುಪರ್ಕಾರಿಗಳಿಂದ ವೈದಿಕ ವಿಳಾಸದ ಅಭಿರಂಜನೆಯಲ ಕಳಕಳವ ಮಾಡಿ

ಕಕ್ಕಿಯಲಿ ಮಧುಮಕ್ಕಳಿಗೆ ಕನ್ಯಾವರಣವಾದವು ಗಳಿಗೆ ಬಟ್ಟಲ ಲಗ್ನದಲ್ಲಿ ಪುಣ್ಯಾಹ ರಚನೆಯಲಿ. ವಿದ್ಯುಕ್ತವಾಗಿ ವಿವಾಹದ ಸಕಲ ಸಿದ್ಧತೆಗಳು, ಕನ್ಯಾದಾನ, ಪಾಣಿಗ್ರಹಣ, ವಿವಾಹ ಹೋಮ, ಅಶ್ವಾರೋಹಣ, ಸಪ್ತಪದಿ, ಅರುಂಧತಿ ದರ್ಶನಾದಿ ವಿಧಿವತ್ತಾಗಿ ಆ ಲಕ್ಷ್ಮೀನಾರಾಯಣರಿಗೆ, ಸೀತಾರಾಮರಿಗೆ ಪ್ರಪಂಚದ ಮಹದಾದರ್ಶವನ್ನು ಕಾಣಿಸಲೋಸ್ಕರವಾಗಿ ಆ ಮಾನುಷ ರೂಪವನ್ನು ಧರಿಸಿ ಬಂದ ರಾಮಚಂದ್ರ ಸೀತೆಯೊಂದೊಡಗೂಡಿ ಸಮಕ್ಷಮಗ್ನೇ ಸಂಸ್ಥಾಪ್ಯ ರಾಘವಾಭಿಮುಖೆ ತದಾ ತತಃ ಸೀತಾಂ ಸಮಾನೀಯ ಸರ್ವಾಭರಣ ಭೂಷಿತಾಂ. ದಿವ್ಯಾಲಂಕೃತರಾಗಿರ್ತಕ್ಕಂಥ ಸೀತೆಯಂತ ನಿಲ್ಲಿಸಿ ಅಗ್ನಿಸಾಕ್ಷಿಯಾಗಿ ಇಯಂ ಸೀತಾ ಮಮ ಸುತಾ ಸಹಧರ್ಮಚರೀತವ ಪ್ರತಿಚ್ಛಟೈನಾಂ ಭದ್ರಂತೆ ಪಾಣಿಂ ಗೃಹೀಶ್ವ ಪಾಣಿನ ಪತಿವ್ರತ ಮಹಾಭಾಗ ಛಾಯೇವಾನುಗತಾ ಸದು. ಜನಕರಾಜ ಕನ್ಯಾದಾನ ಮಾಡುವಾಗ ಜಗಜ್ಜನನೆಯಾದಂಥ ಲಕ್ಷ್ಮಿಯನ್ನು ದೇವರ ಕೋಣೆಯಲ್ಲಿ ನಿಲ್ಲಿಸಿ ದಟ್ಟವಾಗಿ ಅರಸಿನ ಕುಂಕುಮವನ್ನು ಹರಡಿ ಅದರ ಮೇಲೆ ಸೀತಾದೇವಿಯನ್ನು ನಿಲ್ಲಿಸಿ ಅವಳ ದಿವ್ಯ ಪಾದಗಳು ಕುಂಕುಮದಲ್ಲಿ ಮೂಡಿದ ಮೇಲೆ ಅವಳನ್ನು ದಾನಕ್ಕೆ ತರ್ತಾನೆ. ತಾಯೇ ಲಕ್ಷ್ಮಿ, ನಿನ್ನ ಹೀಗೆ ದಾನ ಮಾಡ್ತೇನೆ ಅಂತ ನಮ್ಮೆಲ್ಲ ಮುನಿಯಬೇಡ, ಸದಾ ನಿನ್ನ ಸನ್ನಿಧಾನ ಇಲ್ಲಿದೆ ಅಂತ ತಿಳ್ಕೊಂಡು ಇಯಂ ಸೀತಾ ಮಮ ಸುತ ಪ್ರತಿಜ್ಞಾಬದ್ಧವಾಗಿ ತನ್ನ ಕನ್ಯೆಯನ್ನು ದಾನ ಮಾಡತಕ್ಕಂಥ ಕಾಲ. ಜನಕನ ಕಣ್ಣಂಚಿನ ನೀರು ಮೂಡಿದೆ. ಸರ್ವಸಂಗ ಪರಿತ್ಯಾಗಿಯಾದ ಜನಕನಿಗೆ ಆ ಮಗಳನ್ನು ದಾನ ಮಾಡಿ ಕೊಡುವಾಗ ಇಂಥ ಕಣ್ಣೀರು ಬರುತ್ತದಾದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೇ ಕೊಡುವಾಗ ತಂದೆ ತಾಯಿಗಳಿಗೆ ಎಷ್ಟು ದುಃಖ. ಆದರೂ ಕೂಡ ಧರ್ಮ ಕಾರ್ಯಕ್ಕಾಗಿ ಧರ್ಮ ಪ್ರಜಾಸಿದ್ಧಿರ್ಥವಾಗಿ ಮಗುವನ್ನು ದಾನ ಮಾಡ್ತಾರೆ. ಸೀತಾದೇವಿಯನ್ನು ದಾನ ಮಾಡಿದ ಬಳಿಕ ಬಳಿಯಲ್ಲಿ ಕುಳ್ಳಿರಿಸಿ ಮಗಳನ್ನು ಮುದ್ದಿಸಿ ಒಪ್ಪಿಸಿಕೊಡ್ತಕ್ಕಂಥ ಕಾಲದಲ್ಲಿ ಉಪದೇಶ ಮಾಡ್ತಾನೆ ಮಗಳಿಗೆ, ನೀನು ಎಲ್ಲವನ್ನು ತಿಳಿದವಳು,

ಪುಣ್ಯಾಂಧನಂ ಬಹು ಗವಾಂಶತ ಸಹಸ್ರಾಣಿ ಬಹೂನಿ ಮಿಥಿಲೇಶ್ವರ. ಅಪಾರ ಸಂಪತ್ತನ್ನು ದಾನ ಮಾಡಿಕೊಟ್ಟು ಮಂಗಳ ಮುಹೂರ್ತದಲ್ಲಿ ದಂಪತಿಗಳನ್ನು ಕಳುಹಿಕೊಡುವಾಗ ಮನಸ್ಸಿಗತಿ ದುಃಖವಾಗ್ತದೆ. ಆದರೂ ಅನಿವಾರ್ಯವಾದ ಕಾರ್ಯ, ಲೋಕಹಿತಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯ ನಡೆಯಬೇಕು ಅಂತ ಬೀಳ್ಕೊಡ್ತಾರೆ. ಮಾರ್ಗದಲ್ಲಿ ಭಾರ್ಗವರಾಮರನ್ನು ಒಲಿಸಿ ಮಂಗಳ ಮುಹೂರ್ತದಲ್ಲಿ ಅಯೋಧ್ಯ ಪ್ರವೇಶ ಮಾಡುವಾಗ ಕರಕರೆದು ಗೌರವಿಸ್ತಾರಂತೆ. ರಾಮಾಯ ರಾಮಭದ್ರ.

ಒಬ್ಬ ರಾಮನನ್ನ ಇಷ್ಟು ಹೆಸರಿಂದ ಕರೆಯುತ್ತಾರೆ. ರಾಮ ಅಂತ ಕರೆಯೋದು ಯಾರು? ಇನ್ಯಾರಿಗ ಅಧಿಕಾರ ಇಲ್ಲ, ದಶರಥ ಮಾತ್ರ ಹಾಗೆ ಕರೀತಾರೆ. ರಾಮಭದ್ರ ಅಂತ ಕರೆಯತಕ್ಕಂಥಳು ಕೌಸಲ್ಯ, ರಾಮಚಂದ್ರ ಅಂತ ಕರೆಯತಕ್ಕಂಥಳು ಕೈಕೆ. ವೇಧಸೇ ಸೃಷ್ಟಿಯಾದಿಗಳಿಗೆ ಕಾರಣ ಅಂತ ಋಷಿಮುನಿಗಳು ಕರೀತಾರೆ. ರಘುನಾಥ ವಸಿಷ್ಠರು ಮಾತ್ರ ಹಾಗೆ ಕರೆಯೋದು, ನಾಥ ಸೀತಾದೇವಿ ಮಾತ್ರ ಹಾಗೆ ಕರೀತಾಳೆ. ಸೀತಾಪತೆ ಹೀಗೆ ಕರೆಯೋದು ಯಾರು ಅಂದರೆ, ಮಿಥಿಲಾನಗರದಿಂದ ಬಂದಂಥ ಸಾವಿರಾರು ಮಂದಿ ರಾಮನನ್ನು ಕಂಡ ಕ್ಷಣ ಇವನನ್ನು ಸೀತಾಪತಿ, ಸೀತಾಪತಿ ನಮ್ಮ ಸೀತೆಯ ಗಂಡ ಅಂತ ಕರೀತಾರೆ. ಇಷ್ಟು ನಾಮಗಳಿಂದ ಕರೆಯಲ್ಪಡತಕ್ಕಂಥ ರಘುರಾಮಚಂದ್ರಮನು ಜಾನಕಿಯಿಂದೊಡಗೂಡಿ 12 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ಸಕಲ ಜನಮನಕ್ಕೆ ಆನಂದ ಕೊಡ್ತಾ ಸಂತೋಷ ಉಂಟು ಮಾಡ್ತಾರಂತೆ. ಅಂಥ ರಘುರಾಮಚಂದ್ರನ ಮಂಗಲ ಮೂರ್ತಿಯ ಚಿಂತನ ಮಂಥನಗಳು ಇಡೀ ಲೋಕಕ್ಕೆ ಕಲ್ಯಾಣವನ್ನು ಕಳಿಸ್ತಾವಂತೆ. ಅಂಥ ಸೀತಾರಾಮನಿಗೆ ಮಂಗಲ

ಇದುವರೆಗೆ ಸೀತಾ ಕಲ್ಯಾಣ ಹರಿಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ಭದ್ರಗಿರಿ ಅಚ್ಯುತದಾಸ್. ಇಲ್ಲಿಗೆ ಇಂದಿನ ಹರಿಕಥಾ ಪ್ರಸಾರ ಮುಕ್ತಾಯವಾಯಿತು. ಇನ್ನು ಮುಂದಿನ ಭಾನುವಾರ ಇನ್ನೊಂದು ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM ಈಗ ಆಪ್ ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು? ದನಗಳದ್ದೇ? ಅಥವಾ ಆಹಾರವನ್ನ ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನು, ನಮ್ಮಿಂದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ 107.8 FM.

0: ಏನ್ರಿ ಮೂರ್ತಿ ಅವರೆ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.

0: ಹಲೋ, ಹಾಯ್, ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಕೇಟೊಂಡುಲಾರಿದ್ದು ರೇಡಿ ಸಾರಂಗುನ್ 7.8 FM. ಇದೆ ರಂಗ್ ರಂಗ್ರೋ ಜೀವನ. ಎಲ್ಲರೂ ಒಂದೈತು ಒಟ್ಟೈತು ಮುಂಡ್ರೋ ಏಕೈಕ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವೇ ಇದೆ ಮೈಕಲ್ದ ಬಲಕ ಕಾರ್ಯಕ್ರಮ. ಸೊ ಎಪ್ಪೊಮ್ಮೆ ಬೇರೆ ಬೇರೆ ಬಿಸಿಯ ತೊಟ್ಟಗೂ ಬೇರೆ ಬೇರೆ ವಿಚಾರಗಳೊಟ್ಟಿಗೂ ಕುರಿಯ ಮಾಹಿತಿಗಳೊಟ್ಟಿಗೂ ಕೂಡ ಪೊರ್ತು ಬಂದೊಟ್ಟಿದ್ದೆ. ಸೊ ಅದಪೊಲಮೆ ನಿಂಗಳ್ಟ ಮುಂಡಿಯಂಟಿದ್ದೆ, ನಿಮ್ಮ ಕೂಡ ನಂಗಳೊಟ್ಟಿಗೆ ಮುಂಡಿಯಂಡು ಕೂಡ ಇದ್ದಾರೆ. ಬಹುಶಃ ಇಂಡತ್ತೆ ನಂಗಳೇ ಮೈಕಲ್ದ ಬಲಕ ಕಾರ್ಯಕ್ರಮದಲ್ಲಿ ಓರ್ವ ಬಿರಂದರು ಕೂಡ ನಂಗಳೊಟ್ಟಿಗೆ ಉಂಟು. ಈ ಬಿರಂದರ್ ಯಾರು ಕೇಟಂಟ ಹಿಂಗೆ ನಂಗಳೇ ಆಧುನಿಕ ಬ್ಯಾರಿ ಸಾಹಿತ್ಯತ್ವ ಮೊದಲ ಶಿಷ್ಟ ಕವಿ ಅಂಟು ಕೂಡ ಚಲ್ಲ. ಅನೇಕ ಬೇರೆ ಬೇರೆ ಭಾಷೆಲು ಕೂಡ ಬಹುಭಾಷಾ ಸಾಹಿತ್ಯ ಕೂಡ ಆಯಿತು. ಲಂಕಿತು ಬಿ ಎ ಸಂಶುದ್ದೀನ್ ಮಡಿಕೇರಿ ಎಲ್ಲಿ ನಂಗಳೊಟ್ಟಿಕೊಂಡು. ಸೊ ಅಯಲ್ಡ ಬಗ್ಗೆ ಅವ್ರ ತೆಲ್ಲು ನಂಗ ತೆರೆಯೋಣ ಅವರು. ಸೊ ಅಯಲ್ಡ ಬಗ್ಗೆ ಅವರು ಇಂಟ್ರೋ ನಂಗ ಕೇಟೊಂಡ್ ಬರುವ.
1: ಇಂಡತ್ತು ಬಿರಂದರ್, ಹಿರಿಯ ಬಹುಭಾಷಾ ಸಾಹಿತಿ ಬಿ ಎ ಸಂಶುದ್ದೀನ್ ಮಡಿಕೇರಿ. ಎಲ್ ಬ್ಯಾರಿ ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಕೊಡುಗೆ ಕೊಡತೋ ಆಲ್. ಅನೇಕ ಬ್ಯಾರಿ ಭಾಷೆಲು ಕವನತ್ತು ರಚಿಸಿದ್ದೆ ಆಧುನಿಕ ಬ್ಯಾರಿ ಸಾಹಿತ್ಯತ್ವ ಮೊದಲ ಶಿಷ್ಟ ಕವಿ ಚಂತು ಗುರುತಿಸಿರೆ. ಸಂತ ಕವಿ ಕನಕದಾಸರು ಮೋಹನ ತರಂಗಿಣಿ ಕಾವ್ಯತ್ತು ಬ್ಯಾರಿ ಭಾಷೆಗೆ ಅನುವಾದಿಸಿರೆ. ಇಂದು ಪುದಿಯು ಬ್ಯಾರಿ ಪಾಟಿನ ಬ್ಯಾರಿ ಭಾಷೆರು ಪ್ರಪ್ರಥಮ ಕ್ಯಾಸೆಟ್ ಆಯಿತು. ಅಪಾರ ಜನಪ್ರಿಯತೆ ಎಡುತ್ತಿಡಲ್ಲಾಂಟೆ ಇಂಡುಗುಂ ಆಲ್ಮಾಟು ಬಾಯಿಲು ಕೇಟೊಂದು ಬಂದುಂಟುಂಡು. ಇಲ್ಡು ಬ್ಯಾರಿ ಪಾಟಿಂಗ್ಲು ಕ್ಯಾಸೆಟ್ ಬ್ಯಾರಿ ಭಾಷೆರು ಪ್ರಪ್ರಥಮ ಅವರು ಕ್ಯಾಸೆಟ್ ಕೂಡ ಆಯಿತು. ಅಪಾರ ಜನಪ್ರಿಯತೆ ಎಡುತ್ತಿಡಲ್ಲಾಂಟೆ ಇಂಡುಗುಂ ಆಲ್ಮಾಟು ಬಾಯಿಲು ಕೇಟೊಂದು ಬಂದುಂಟುಂಡು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇಪರ್ತಿಗೆ ಪರ್ತುಕೊರ್ನು ಬ್ಯಾರಿ ಕನ್ನಡ ಇಂಗ್ಲಿಷ್ ನಿಘಂಟರು ಮೂನು ಸಂಪಾದಕರಲು ಏಲುಂ ಒರಾಲೈಟಿಕರೆ. ಬ್ಯಾರೆ ಬ್ಯಾರೆ ಮೌತಲು ಬ್ಯಾರಿ ಕವಿಗೋಷ್ಠಿರೋಪಿನ ವಿಚಾರ ಸಂಕಿರಣತ್ತೋ ಅಧ್ಯಕ್ಷತೆ ಕೂಡ ವಹಿಸಿರೆ. ಅನೇಕ ಪತ್ರಿಕೆಲು ಬುಕ್ಕುಲು ಬ್ಯಾರಿ ಭಾಷೆಲು ಕಥೆ ಕವನ ಲೇಖನಗಳು ಪ್ರಕಟಣೆ ಕೂಡ ಆಗಿರೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ರಚನೆಯಾಯಪ್ಪ ಅದರ ಫಸ್ಟ್ ಸದಸ್ಯರಾಯಿಟ್ಟು ಮೂರು ವರ್ಷ ಸೇವೆ ಕೂಡ ಆಗಿರೆ. ನೂರಾರು ಲೇಖನಗ ಎಲ್ಡು ಎಲ್ ಎಲ್ಡು ಲೇಖನಗ ರಾಜ್ಯ ಪಿನ್ನ ಜಿಲ್ಲಾ ಮಟ್ಟದ್ದು ಬ್ಯಾರೆ ಬ್ಯಾರೆ ಪತ್ರಿಕೆಲು ಪಿನ್ನ ಆಕಾಶವಾಣಿಯಲು ಪ್ರಸಾರ ಇರು. ಅನೇಕ ಕವನಗಳು ರಚನೆ ಆಗಿಟ್ಟು ಅದು ಕವನ ಸಂಕಲನತ್ತಲು ಪ್ರಕಟ ಇರು. ಮೂರು ನಾಟಕಗ ನಾಲ್ ರೇಡಿಯೋ ನಾಟಕಗ ಇರತಂಜಿರಂಟಿ ಯಾರ ಬೀದಿ ನಾಟಕತ್ತು ರಚಿಸಿಟ್ಟು ನಿರ್ದೇಶಿಸಿರು. ಎಲ್ ಅನೇಕ ಭಾಷೆಲು ಅನೇಕ ಕೃತಿಗಳು ಎಲ್ದಿರು. ವಿಶಿಷ್ಟ ಬ್ಯಾರಿ ಜನಾಂಗ ಚಲರು ಸಂಶೋಧನಾತ್ಮಕ ಬುಕ್ಕು ಸಂಬಂಧ ಕಥಾ ಸಂಕಲನ ಪರಿವರ್ತನೆ ಮುಸ್ಲಿಂ ಜನಪದ ಕಥೆಗಳು ಇಂಗಿನ ತೊಡಗಿಯ ಅನೇಕ ಕೃತಿಗಳು ನಮಗೆ ಕಾಣೋಕೆ ಸಾಧ್ಯ ಅವರು. ಎಲ್ ಪತ್ರಕರ್ತನಾಯಿಟು ಸೇವೆ ಸಲ್ಲಿಸಿರು. ಬೆಂಗಳೂರು ಸಂಜೀವಾನಿ ಪತ್ರಿಕೆಲು ಉಪಸಂಪಾದಕ ಆಯಿಟ್ಟು ಮಡಿಕೇರಿಡು ಶಕ್ತಿ ದಿನಪತ್ರಿಕೆಡು ಸಹಾಯಕ ಸಂಪಾದಕ ಆಯಿಟ್ಟು ಕೊಡಗು ಜಿಲ್ಲಾ ಪತ್ರಕರ್ತರು ಸಂಘತ್ತು ಸ್ಥಾಪಕರಲ್ಲೂ ಓರ್ವ ಕೂಡ ಆಯ್ದಿಕರು. ತಂದು ಆರನೇ ತರಗತಿಯಲ್ಲಿ ವಿದ್ಯಾರ್ಥಿ ಆಯಿಟ್ಟಿನ ಪಮೆ ನಾಟಕ ರಚನೆ ಆಕಿರು. ನಿರ್ದೇಶನ ಅಭಿನಯ ಆಕೆ ಉಂಟಿಂತೆ. ಸುಮಾರು 150 ಯಾರ ನಾಟಕದಲ್ಲಿ ಅಭಿನಯ ಆಕಿರು. 100 ಯಾರ ನಾಟಕತ್ತು ನಿರ್ದೇಶನ ಕೂಡ ಆಕಿರು. ಎಲ್ಡು ಕನ್ನಡ ಪರ ಚಟುವಟಿಕೆ ನೋಕು ಪೋಯಂಗೆ ಅನೇಕ ಉಂಡು. ದೂರದರ್ಶನದಲ್ಲಿ ಕನ್ನಡ ಕಾರ್ಯಕ್ರಮ ಪ್ರಸಾರ ಆವನೊಂದಿಚಂತೆ ಜಿಲ್ಲೆಲ್ಲೂ ನಡೆದು ಚಳವಳಿರೋ ನೇತೃತ್ವ ಕೂಡ ವಹಿಸಿತಿಂತೆ. ಗೋಕಾಕ್ ಚಳವಳಿರೋ ಮುಂಚೂಣಿ ನಾಯಕರಲ್ಲೂ ಓರ್ವ ಜಿಲ್ಲಾ ಸಮಿತಿರು ಪ್ರಧಾನ ಕಾರ್ಯದರ್ಶಿ ಕೂಡ ಆಯಿಟಿಂತೆ. ಕೊಡಗು ಲೇಖಕ ಕಲಾವಿದರು ಬಳಗತ್ತು ಸ್ಥಾಪಕರಲ್ಲೂ ಕೂಡ ಓರ್ವ ಆದರೆ ಅಧ್ಯಕ್ಷನಾಯಿತು ಸೇವೆ ಸಲ್ಲಿಸಿಕೊಂಡು ಪೇರೆ. ಎಲ್ಡು ವೃತ್ತಿ ಜೀವನದ ಬಗ್ಗೆ ನೋಕು ಪೋಯಂಗೆ ಪತ್ರಕರ್ತನಾಯಿಟ್ಟು 3-4 ಸೇವೆ ಸಲ್ಲಿಸಿರೆ. ಅದೇ ಪೋಲಮೆ ಶಿಕ್ಷಕನಾಯಿಟ್ಟು 6 ಸೇವೆ ಸಲ್ಲಿಸಿರೆ. ಜಿಲ್ಲಾ ಸಾಕ್ಷರತಾ ಸಮಿತಿ ಕಾರ್ಯದರ್ಶಿಯಾಯಿಟ್ಟು ಜಿಲ್ಲರು ಸಾಕ್ಷರತಾ ಪ್ರಮಾಣತ್ತು ಶೇಕಡ 90 ಗಡಿ ದಾಟಿಸುಗು 10 ಸೇವೆ ಕೂಡ ಸಲ್ಲಿಸಿರೆ. ಕಳೆದ 10 ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಯಿಟ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರೆ. ಇನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸೋ ಇಲ್ಲಿಗೆ ಕನ್ನಡ ಪರ ಚಟುವಟಿಕೆಗಾಯಿಟ್ಟು ಕೊಡಗು ಜಿಲ್ಲಾ ಆಡಳಿತ ಪರಮಾಯಿಟ್ಟು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕಿತ್ತಿರೆ. ಸಾಹಿತ್ಯ ಸೇವೆಗಾಯಿಟ್ಟು ಮರಗೋಡಲು ನಡೆದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನ ಕೂಡ ನಡೆದರೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿರು 2004-05 ಸಾಲು ಗೌರವ ಪ್ರಶಸ್ತಿ ಕೂಡ ಕಿತ್ತಿರೆ. ಅನೇಕ ಸನ್ಮಾನಗಳು ಕೂಡ ಇಲ್ಲಿಗೆ ನಡೆದರೆ. ಇಂಗಂತೂ ಹಿರಿಯ ಬಹುಭಾಷಾ ಸಾಹಿತಿ ಇಂದತ್ತೆ ನಂಗಲು ಮೈಕಲ್ದ ಬಲಕ ಕಾರ್ಯಕ್ರಮದಲ್ಲುಂಡು. ಬರು ಅಯಲು ಜೀವನ ಅಯಲು ನಡೆದು ಬಂದು ತೇರು ಅಯಲು ಬೇರೆ ಬೇರೆ ಕ್ಷೇತ್ರ ಕುರಿತಂಕೆತ್ತು ಕೊಡುಗೆ ಅದು ಎಲ್ಲತ್ತ ಬಗ್ಗೆ ಇಂದು ನನ್ನ ಪಲಕ ಬರೆಯುವ.
0: ಎಸ್ ಸರ್, ಇಂದತ್ತೆ ಮೈಕಲ್ದ ಬಲಕ ಕಾರ್ಯಕ್ರಮತ್ತೆ ನಿಮಗೆ ಆತ್ಮೀಯ ಮಾಹಿತಿ ಲಂಕೆತ್ತು ಅವರ ಸ್ವಾಗತ. ಎಸ್ ಸರ್, ಒಟ್ಟೆ ರೈತ ನಂಕು ನೋಕು ಪಾಯಿಂಟ್ ಕನ್ನಡ ಹೆಂಗು ಅವರು ಹಿರಿಯ ಬಹುಭಾಷಾ ಸಾಹಿತಿ ನಂಗಲೇ ಆಧುನಿಕ ಅವರು ಬ್ಯಾರಿ ಸಾಹಿತ್ಯತ್ತು ಮೊದಲ ಶಿಷ್ಟ ಕವಿ ಅಂತ ಕೂಡ ಪೇರೆತ್ತ ಒಂದು நல்ல ஒரு சாகித்தி கூட நீங்க நாங்களே இந்த காரியக்கிரமத்துல கூட உள்ளாரு. ஒட்டாரைத்து நான் ஸ்டார்டிங்ல நானுங்கிட்ட கேட்க உள்ளே எந்திரிச்சேன் நீங்களே பால்யத்தோ கால மடிக்கேறி ஆ மடிக்கேறியில் உள்ளங்கத்தோ அப்பத்த நீங்கள ஒரு ஜீவனை இப்ப நீங்க மைக்காத்தில் வந்து கூட நெலிக்கிறாரு. பட் ஆ ஒரு பால்யத்தில் இருந்தங்கத்தோ ஆ ஒரு தொலைபுங்க அதில் நீங்க சொல்ல போங்கிட்ட எந்திரிச்சொல்ல இஷ்டப்படுறேன்.
2: நண்டோ மூலராய பஜ்மி, நான் மூணு திங்கத்துக்கு இடவாட்டிக்குமே நண்டோ அப்பா உமா காக்கா மாதிரிலாம் மடிக்கிறதுக்கு ஷிஃப்ட்
0: ஆயிடுச்சு.
2: நண்டு காக்கா கான்ட்ராக்டர், ஸோ அயலொட்டிக்கு நாங்கள் எல்லாரும் போயிடும். நண்டோ காக்கா மூணு காக்கா மாறு, இதே நாங்கள் மூணு ஆங்கில ஒரு பெண்ணு அளவு ஃபேமிலி அவ்வளோ போயிருந்தாங்க. இது மூணு ஃபேமிலியோடும் எல்லா மக்களும் நாங்கள் சுமார் 36 மக்கள் இருந்துட்டு போனாங்க. ஸோ நாங்கள் ஒட்டிகே அவடைய நாங்கள் பால்யத்தை ஒட்டிகே கழிஞ்சாங்க அவடைய மடிக்கேறிகள். பால்யா செல்றது வரி கொசின பால்யா, அதே நான் இப்போ நான் செல்றேன்.
0: லைஃப்ல ஒரு பிறகு தெரிஞ்சு நோக்கின்றது அதே திறமை மஜிலுங்க நினைக்கணும்.
2: அப்ப கஷ்டங்க இது கொசி, இப்ப காசுண்டு கொசி இல்ல,
0: கொசி இல்ல.
2: ஸோ அப்பத்தோ நாங்கள் எத்தனை கஷ்டாயிட்டோம் இருந்துட்டு இருந்தீங்க கூட அதை நிற்கும் மேல பாரி கொசி அப்படிப்பாங்க. அப்பா நான் ஸ்கூல் அப்படி ஹிந்துஸ்தானி ஸ்கூல் உண்டு, முனிசிபாலிட்டி ஸ்கூல் அது. ஸோ அதில் நான் படித்தோம். அப்படியே நாங்கள் 4 ஆண் மக்கள் 8 பெண் மக்கள் ஸ்கூல். அப்பமே அப்பமே பெண் மக்கள்
0: நாளே செல்றேன்
2: ஐக்கு நான் பைக்கு மண்ணா காமிச்சேன். ஐக்கு நான் சேர்ந்துட்டு நானும் ஓடிடுவேன், இதை போயிட்டு எல்லாம் பிடிச்ச வந்தேன். நான் கடிக்க பறத்தாயிட்டேன், ஒரே அடி அடிச்சதே ஐம்பது சிரிக்க வந்தேன். ஸோ இங்கே தப்பினேன். நண்டோ ஒரு லக்கி நான் ஏபிசியத்தில் சின்னக்கு வந்தோம். பாரதி சுதா கொஞ்சல்ல நெடுக்கல்ல குட்டதை மேலே வயலு தறி இதெல்லாம் எழுதி அயல் அயல் நண்டோ டீச்சர் நண்டு பெங்கம்மாரு நாங்கள் வச்சுட்டிருந்தேன். நண்டு பெங்கம்மாரு பாட்டு பாட்டு வந்துருந்தாரு, அதில் பாரி ஃபேமஸ் பாட்டு யாச்சிருந்தாங்க, ராயரு பந்தரும்
0: மாவட்டம். நான் அதை கேட்கணும்னு கூட வந்தேன். ஆ பாட்டில் நீத்த நீங்க ஒரு சாகித்யத்தை அபிருச்சி கூட ஒரு சைட்ல வெளிநாட்டு போயிட்டுன்னு சொல்றாங்க. இது ஒரு பழக்க கேட்கும். ஸோ இதே தர நேரம்
2: கரெக்ட் கரெக்ட். பாட்டு 6 எந்த கொஞ்சம் இருந்தாங்க நல்ல தாதை மாதிரி பாட்டு வண்டியிருந்தார். அது நான் செம்மையா பாட்டுங்க, சபினத்தை பாட்டுங்க ஆட்டு இதாகட்டும் எல்லாம். இப்போ நாங்கள ஃபேமிலியில ஒரு வாத்தாவரணம் சொன்னாங்க, எல்லாருக்கும் ஓதுற பாரி இஷ்டம் புக். புக் ஓதுற சேர்ந்தாங்க பாரு, கிட்டு கிட்டு பேப்பர் எந்த கிட்டங்க உள்ள நாங்கள் எடுத்து ஓதி
0: ஓட்டிருந்தேன்.
2: எத்தனை தோல் சேர்ந்தாங்க நண்டோ பெங்கம்மாரு ஓதிரோ ஒருத்தி மாத்திரம் வெளிய சிறிய பெண்கள் மாத்திரம் 5 கிளாஸ்ல ஓதிடுறோம், பாக்கி எல்லாம் ஜண்டு 3. நண்டோ ஒரு பெண்கள் கதீஜான்ட்டு ஐமா இப்பா ஒரு 5 முன்னோரும் ஐமுக ஒரு 7 டிக்கும் அப்பா இப்ப 75 6 ஐமனாக்கு இதெல்லாம் நான் எழுதியிருக்கிற நோக்கில் எழுதிச்சேன் காட்டும் போனாக்கு அதிர்ப்பாய் தாக்கு இந்த சின்னங்க ஒன்றும் அங்கத்தோ கவனங்க பேரி கன்னடா மலையாளம் பின்னொன்னு காகுணிதா ஒரு தெல்லும் மிஸ்டேக் இல்லை கன்னடம் 3 கிளாஸில் படித்தவரும் அதில் பின்ன நாங்கள் ஃபேமிலியில அதில் பப்ளிஷ் ஆக்கினாங்க. அது புக்கும் ஆயிடு கதீஜா கவனங்கள் வச்சுருந்துட்டு பாரி கொசி ஆயிடு எல்லாரும் அது நோக்கிட்டு பாரி சந்தத்தை கவனங்க பேரி கன்னடா பின்ன இதில் சரி. அவங்க அப்பா நாங்கள் புக்கு ஓதிண்டிக்கும்போது நான் உம்மை போயிட்டல ஸ்கூலுக்கு போயிட்டல ஐம்பது நாளோட பண்ணும் இதெந்திரலாம் இதெந்திரலான்ட்டு ஒரு புக்கு பிடிச்சி கேட்டு கேட்டுக்கிட்டு ஐம்பது ஓதோ படிச்சுது.
0: ஓகே ஓகே. அப்போ நீங்களே எல்லா ஒரு கூட்டமே நீங்கள் ஒரு ஃபேமிலி ஆரோப்பத்துலேருந்து
2: இன்னும் எத்தனை சின்னங்க நாங்களோ அகா அப்பா மாதிரி ஃபேமஸ் அப்பா மடிக்கையில் ஸோ நாங்கள் எவ்வளோ போயிருந்தோம் நாங்கள் கையில் ஒரு புக் ஒரு பேப்பரை தந்து ஓதிடுறேன் ஆனால் ಸೊ ನನ್ನ ಕಾಕ ಅದೇಪಲ್ಲ ಎಸ್ ಎಲ್ ಸಿಲಿ ರ್ಯಾಂಕ್ ಬಂತು ಕಾಕ. ಪಡಿಪುಡಿದ್ರು ಭಾರಿ ಹುಷಾರು ಕಾಲೇಜಲ್ಲಿ, ಇದ್ರಲ್ಲಿ ಎಲ್ಲ ಹತ್ರ ನಲ್ಲೋ ಭಾರಿ ಫೇಮಸ್ ಐತೆ. ಸೊ ಕಾಕ ಯಾರದಕ್ಕೆ ಪ್ರೇರಣೆ ಆಕ್ಚುಲಿ
0: ಅವ್ರು ನಿಮಗೆ ಮಡಿಕೇರಿ ಫ್ಯಾಮಿಲಿ ಕೂತು ನಿಮಗೆ ಮದರ್ ತಂಗಿ ಐತಿಂತು
2: ಬ್ಯಾರಿಯೇ ಬಟ್ ಅವಡ ಕನ್ನಡ ತಿಂದ ಕೊಡವ ಇದು ಜಂಡು
0: ಅದೇ ಅದೇ
2: ಅವಡ ಜಂಡು ಪಡ್ಚ ನಾನು ಅವಡೆ.
0: ಓಕೆ ಖಂಡಿತ ಮಾಡಿ ಅದೆಲ್ಲ ಕೇಕು ಮತ್ತು ಭಾರಿ ಖುಷಿ ಕೂಡ ಅವ್ರ ಹೆಂಚನಿಗೆ ಆ ಪತ್ತೆ ಆ ಬಾಲ್ಯ ತುಲಂಕೆತ ವಾತಾವರಣ ನಲ್ಲಿಂತೆ ನಂಗೆ ಬೆಳ್ಳಿಂಟು ಬರ್ಬೋದು ಅದೇ ವಾತಾವರಣದಲ್ಲೂ ಕೂಡ ನಂಗೆ ಬೆಳ್ಳಿಂಟು.
2: ಅಂಜನೇಯ ಕ್ಲಾಸಲ್ಲಿ ನಾನು ಕಾರಂತಡು ಕುವೆಂಪುಡು ಇಲ್ಲೆಲ್ಲರೂ ಬುಕ್ಕಂಗ ಕಾದಂಬರಿ ಓದಿಟ್ಟಿದ್ದೆ. ಅಪ್ಪ ಭಾರಿ ಇಂಟ್ರೆಸ್ಟ್ ನನಗೆ ಆ ನರಸಿಂಹಯ್ಯರವ್ರ
0: ಪತ್ರ ನಿಮಗೆ ಸಾಹಿತ್ಯ ತಾಬ್ರಿಚಿ ಆ ಸಂದರ್ಭದಲ್ಲಿ ನಿಮಗೆ
2: ಬೆಳ್ಳಿಂಟು ಅಪ್ಪ ಮೇಡು ನಾಕ್
0: ಓಕೆ.
2: ಆರನೇ ಕ್ಲಾಸ್ಲಿ ನಾನು ಪಾಠ ಇಲ್ದಿ ಅವರು ನಾಟಕ ಇದೆಯ ಅವ್ರ ನಾಟಕ ಹಾಕಿಟ್ಟು ನಾನು ಸ್ಕೂಲ್ ಡೇ ಆ ನಾಟಕ ನಾನೇ ಡೈರೆಕ್ಟರ್ ನಾನೇ ಹೀರೋ. ಅದ್ರ ಪಿಂದೆ ಪ್ರತಿ ವರ್ಷ ನಾನು ಸ್ಕೂಲ್ ಡೇ ಎಲ್ಲ ನಾಟಕ ಹಾಕೊಂಡಿದ್ದೆ.
0: ಓಕೆ ಖಂಡಿತ ನಿಮ್ಮ ಚರಿಯದಲ್ಲಿ ಎತ್ತರಮ್ಮ ಬುಕ್ ಕೂಡ ಓದಿ ಅಂತಿದ್ದಾರೆ. ನಿಂಕ್ ಏದು ಸಾಹಿತಿ ಮಾರಂಟು ನಿಂಕ್ ಚೊಮ್ಮೆ ಲೈಕ್ ಆಯ್ ಅಂತಿದ್ದಾರೆ
2: ಕುವೆಂಪು ಶಿವರಾಮ್ ಕಾರಂತರ ಕಾದಂಬರಿ ಇನ್ನು ಪೆಂಡಿಂಗ್ ಅಲ್ಲಿ ತ್ರಿವೇಣಿ
0: ತ್ರಿವೇಣಿ
2: ತ್ರಿವೇಣಿ.
0: ಓಕೆ ಓಕೆ ಆಂಗ್ಲ ಕಾದಂಬರಿ ಜಾಸ್ತಿ ಐತೆ ನಿಮ್ಗೆ ಓದಿ ಉಂಟು ಕೂಡ ಇದ್ದಾರೆ ಅಲ್ಲೇ. ಸೊ ಅದೇ ಸಂದರ್ಭದಲ್ಲಿ ನಿಮ್ಮ ಸ್ಕೂಲ್ ಡೇ ಆ ಊರು ಸಂದರ್ಭದಲ್ಲೂ ನಾಟಕ ಅಲ್ಲಿಗೆ ನಿರ್ದೇಶನ ಹಾಕರು ಅದಕ್ಕೆ ಅಭಿನಯ ಹಾಕರು. ಸೊ ಆದರೆ ನಿಮ್ಮವರು ಕುಂಪಾಯರ್ ಆ ಅವರು ನಿಮ್ಗೆ ಪ್ರತಿಭೆ ಮುನ್ನೋರು ಕುಂಪಾಯರ್ ವರ್ಷ ಇಟ್ಲಿ ಪಿನೊಂದು ನಾನು ಕೇಳ್ಕೋಗಿಲ್ಲ ಎಂದ್ರೆ ಚಂದ್ರೆ ನಿಮ್ಮ ಒಲಿಮನೆ ಕ್ಲಾಸ್ ಲೆಂದಮ್ಮ ಇನ್ನಪ್ಪ ಅವರು ಕತೆ ಕೂಡ ಇಲ್ದಾರ ಮಸನದ ಮನೆ ಅಂದ್ರೆ ಅದು ನಿಮಗೆ ಎಲ್ದಿತ್ತು ಅವರು ಕ್ಷೇತ್ರಕ್ಕೆ ಅವ್ರ ಮೂತು ಕೊಡ್ಕ್ರಾರ ಹಂಗಾದ್ರೆ ಕಾಟದ ಬುಟ್ಟಿಗೆ ಇಟ್ಟದ್ದು ಬಿಡ್ರಾರ. ಸೊ ಅದ್ರ ಇನ್ಸಿಡೆಂಟ್ ಚೆಲ್ಲಮ್ಮ
2: ಅದು ಅವ್ರು ಪೇಪರ್ ಕಟ್ತೀಯ ನಾನು ಅದು ರಿಜೆಕ್ಟ್ ಹಾಕ್ಯಾರಂಗ ಅದಕ್ಕೆ ನಾನು ಪ್ರಜಾಮಂತ್ರದ ಕಟ್ತೀಯ
0: ಅದು ನಾಟಕಮ್ಮ ಕವನಮ್ಮ
2: ಕತೆ
0: ಕತೆ
2: ಮಸಣದ ಮನೆ
0: ಮಸಣದ
2: ನಾನು ಪಿನ್ನಾದ್ರೆ ಪ್ರಜಾಮಂತ್ರದ ಕಟ್ತೀಯ ಕರ್ತ ಮಂದ್ರೆ ಲೆಟರ್ ಇದೆಯೇ ಇದು ನೀವು ಇದಕ್ಕೆ ಯೋಗ್ಯತೆ ಉಂಟು ಹಂಗೆ ಪ್ರಕಟ ಹಾಕೋರು ಇಲ್ಲ ಅಂಟಾಗಿ ವಾಪಸ್ ಕಟ್ತಾರ ತೊಂದರೆ ಬೇಡ ತಾಟ ದೊಡ್ಡ ಬೀಗಿಡೂರು ಉಂಟು ಅಲ್ಲಿ ಅವ್ರು ಲೆಟರ್ ಇತ್ತು ಮನಮೂರ್ತಿ ಅಪ್ಪ ಅಪ್ಪ ಅಲ್ಲಿ ಸಂಪಾದಕ ಇಟ್ಟಿದ್ದೆ ಆ ಲೆಟರ್ ಅತ್ತರ ಜೋಕಿಲಿ ಎಡ್ತು ಬಿಚ್ಚಿದ್ದೆ ನಾನು ಬೆಂಗಳೂರು ನನ್ನ ಸೂಟ್ ಕೇಸ್ ಕಟ್ಟು ಬೈತಿ ಅದ್ರಲ್ಲಿ ಲೆಟರ್ ಬೈತಿ ಅತ್ತರ ಚಂದ ಇಲ್ಲದೆ ಅಂತ ಲೆಟರ್ ಅವರು ಇನ್ಸ್ಪೈರೇಷನ್ ಹಾಕೊಂಪೋಲೆ ನಾಕ್ ಭಾರಿ ಪ್ರೇರಣೆ ಅಂತ ಲೆಟರ್ ಈಗನೆಲ್ಲ ಎಲ್ದಂಡ ನಿನ್ನ ಕತೆ ಭಾರಿ ಚಂದ ಉಂಡು ಈ ಬಯಸಲ್ಲಿ ಎಲ್ದೇ ಇತ್ತರ ನಲ್ಲ ಉಂಡಲ್ಲೇ ಇನ್ನು ಎಲ್ಲೂ ಎಲ್ದಿನಕ್ಕೆ ನಲ್ಲ ಸ್ಕೋಪ್ ಉಂಟು ಚೆಂದ್ರೆ ಜಂಡು ಪುಟ ಇಲ್ಲದಿರು ಅವ್ರು ಚರ್ಕೋಗೂ ಎನ್ಕರೇಜ್ ಹಾಕೋಗ ಇಲ್ಲಿ ನಾಕೆ ಭಾರಿ ಇದಾಯ್ತು ಅದು ಆ ಲೆಟರ್ ಮಾತ್ರ ನಾಕ ಇಪ್ಪು ಬಿಚ್ಚಿರಿ ನಾನು ಆ ಸ್ಟೋರಿ ಬುಕ್ ಇಪ್ಪು
0: ಉಂಟು ಜೀವನದಲ್ಲಿ ಚೊಮ್ಮೆ ಪ್ರೇರಣಾ ವ್ಯಕ್ತಿ ಅಂತೂ ಕೂಡ ಚೊಮ್ಮೆ
2: ಖಂಡಿತ.
0: ಬಾಲ್ಯದಲ್ಲಿ ಸ್ಕೂಲ್ ರಿಟರ್ನ್ ಸಂದರ್ಭದಲ್ಲಿ ಅವರು ಶಿಕ್ಷಕ ಅಯಲುಂ ಕೂಡ ನಿಂಕೋರು ಪ್ರೇರಣೆ ಭಾರತೀ ಸುಧಾ ಅಯಲುಂ ಕೂಡ ಪ್ರೇರಣೆ ಐತಿ ಅಂತ ಪಿನೊಂದು ಎಲೆ ವರ್ಷದಲ್ಲಿ ಈ ಪ್ರೇರಣೆಯಲ್ಲೂ ಕೂಡ ನಿಂಕ ಮುನ್ನಲ್ಲಿ
2: ಕಾಲೇಜಲ್ಲಿ ಕಾಲೇಜಲ್ಲಿ ಪ್ರೇರಣೆ ಚೆಲ್ಲಗೋಲ್ಲೇ ಬಟ್ ಆರಾಮಿತ್ರ
0: ಆರಾಮಿತ್ರ
2: ಅಯಲು ನಾನು ಲೆಕ್ಚರ್ ಐಟಿ.
0: ಓ ಹೋ ಹೋ
2: ಸೊ ಅದರ ಇನ್ಸಿಡೆಂಟ್ ಭಾರಿ ಅವರು ತಮಾಷೆ ಇನ್ಸಿಡೆಂಟ್ ಅದನ್ನು ಅಲ್ಲಿ ಫಸ್ಟ್ ಬಂತು ಕಾಲೇಜ್ ಬಂದಪ್ಪ ನಾವು ಗೊತ್ತಿಲ್ಲ ಇಲ್ಲ ಆರು ಗಂಟೆ ಬಂತು ಬಂದ ಪ್ರತಿನಲ್ಲ ಗಲಾಟೆ ಹಾಕಿದ್ರೆ ಅಲ್ಲಿ ಜೋರು ಹಾಕಿದ್ದೆ ಅಲ್ಲದೆ ಪಾಟಿತ್ತು ಅಟೆಂಡೆನ್ಸ್ ಬಿಳ್ಕೊಂಬೋ ಎಲ್ಲರೂ ಪ್ರೆಸೆಂಟ್ ಚೆನ್ನಾಗ ಅವತ್ತ ಪೇರು ಬಿಳ್ಕೊಂಬೋ ಅವನು ನಾನೇ ಸಹ ಚೆನ್ನ ಆಕೆ ಏನು ಪಾಟಿ ಪಾಡಿತ್ತು ನೀನೆ ಹೌದಾ ನೀನೆ ಹೇಗೆ ಹೇಳ್ತೀಯ ನೀನೆ ಎಲ್ಲ ಹಾಕಿಟ್ಟು ಎಲ್ಲ ಆಯ್ತು ಎಲ್ಲ ಹೇಳ್ಪಿನ್ನೆ ಆಯ್ತು ಅದಾಯ್ತು ನಾನೇ ದಾಕೆ ಅಲ್ಲಿ ಚೇಂಬರ್ಗೆ ಹೋಯ ಅದಕ್ಕೆ ಗೊಂತಾಯ್ತಪ್ಪ ಇಲ್ಲ ಆರು ಹಣ ಹೇಳ್ಟು ಪೋಯ್ ಪೈಟ್ಟು ಪಾಲ್ಕೊಂಜ್ ಸಾರಿ ಸರ್ ಟೆಲ್ಲ ಚೆನ್ನ ಅಪ್ಪ ಇಲ್ಲಿ ಚೆಂತ ಇಲ್ಲ ನನಗೆ ಅಲ್ಲಿ ಹೇಳಿದ್ರು ಬೆಂಗಳೂರಲ್ಲಿ ಮಡಿಕೇರಿ ಹುಡುಗರು ಭಾಳ ರಫ್ ಅವ್ರ ಜೊತೆಲಿ ನೀವು ಭಾಳ ಸ್ಟ್ರಿಕ್ಟ್ ಆಗಿರ್ಬೇಕು ಇಲ್ಲದಿದ್ರೆ ಅದು ನಿಮ್ಮನ್ನೇ ತಿಂದು ಬಿಡ್ತಾರ ಅವ್ರು ಅಂತೆಲ್ಲ ಹೇಳಿದ್ರು ಅದಕ್ಕಾಗಿ ನಾನು ಹಾಗೆ ಅಂಟ್ಬಿಟ್ಟೆ ಭಾರಿ ಕ್ಲೋಸ್ ಆಯ್ತೆ ನಾವು ಭಾರಿ ಎತ್ತರ ಕ್ಲೋಸ್ ಇದ್ದಂಗೆ ಗೋಕಾಕ್ ಚಳವಳಿ ಯಾವ ಟೈಮ್ಲು ಅಲ್ಲಿ ಪಿನ್ನ ಎಸ್ ಜಿ ಸಿದ್ದರಾಮಯ್ಯ
0: ಓಕೆ
2: ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಆಯ್ತಿದ್ದಿಲ್ಲ ಅಲ್ಲಿ ನನ್ನ ಭಾರಿ ಕ್ಲೋಸ್ ಚೆಂಗೆ ಹಿಂಗೆಲ್ಲ ನಾವು ಬ್ಯಾಕ್ ಇಂದಿಟ್ಟು ನಾವು ಸಪೋರ್ಟ್ ಹಾಕ್ಯಾಂಗ ಅಪ್ಪ
0: ಆ ಸಂದರ್ಭದಲ್ಲಿ ಸಪೋರ್ಟ್ ಹಾಕ್ಯಾಂಗ
2: ಅದ್ರ ಹಿಂದೆ ಕೂಡ ಎಸ್ ಸಿ ಸಿದ್ದರಾಮಯ್ಯ ನಾನು ಆ ಕಾಲೇಜ್ ಲೆಕ್ಚರ್ಸ್ ಅಲ್ಲಿ ಕೂಡ ಅವ್ರು ನಾಟಕ ಹಾಕಿದ್ದ ಕ್ರಾಂತಿ ಬಂತು ಕ್ರಾಂತಿ ಲಂಕೇಶ್ವರ್
0: ಎಸ್ ಓಕೆ ಅವರು ಕಾಲರ್ ಉಂಟು ಆರಂಟು ಕೇಕು ಅಲ್ಕೋರಿ ಅವನಕ್ಕು ಆರು ಹಲೋ ಹಲೋ
3: ಅಸ್ಸಲಾಮು ಅಲೈಕುಮ್
0: ವಾಲೇಕುಮ್ ಸಲಾಮ್ ಯಾರಿದು
3: ನಾನು ಎಚ್ ಮೊಹಮ್ಮದ್ ವೇಣೂರ್ ಉಂಟು
0: ಎಚ್ ಮೊಹಮ್ಮದ್ ವೇಣೂರ್ ಪಲ್ಕವರಿ ಸರ್ ನಂಗೊಟ್ಟಿಗೆ ಸರ್ ಅಂದ್ರು ಸಂಶೋಧನೆ
3: ನೀವು ಪೇರೆಲ್ಲ ಕೇಟ್ರೆ ನೀವು ಇಪ್ಪ ತೆಲ್ಲು ಸಂದರ್ಶನ ಕೇಟ ನಂತರ ಬೇರೆ ತೆಲ್ಲು ಸ್ವರ್ತ
0: ಹೋಗುಂಡಿಡುವಲ್ಲಿ ನೀವು ಕೇಟಾರಲ್ಲ ಅದೇ ಮುಖ್ಯ
3: ನೀ ಇಪ್ಪ ಅವ್ರ ಲೇಖನ ಹೇಳ್ತಿದ್ರೆ ಅವನ ಆಯಲ್ಲಿ ನೀವು ನಲ್ಲ ಇರೋ ಆಯಿಲ್ಲಿ ನಲ್ಲ ಅವರು ಕಲ್ಲಾಸಲ್ಲಿ ಇಟ್ಟಿತ್ತು ನೀವು ಬಿಡಿಯೋ ಲೇಖಕ ಲಾವ್ಡ ಅಂತ ಸಮ ನೀರಿಲ್ಲ ನಾನು ನಾಟಕ ಹಾಕಿಯ ಆಕ್ಟ್ ಹಾಕಿಯ ನಾಟಕ ಹೇಳ್ತೀಯ ಚೆನ್ನಾಗಿ ಅಪ್ಪ ನಾಗಲು ಧಾರ್ಮಿಕ ಗುರು ಪ್ರಸ್ತಾನ ಮಾಡಲು ನೀವು ಒಂದು ಅಬ್ಜೆಕ್ಷನ್ ಹಾಕಿದಾರಾ? ಪ್ರೋತ್ಸಾಹ
2: ಯಾರು ಅಬ್ಜೆಕ್ಷನ್ ಹಾಕಿಲ್ಲ, ಪ್ರೋತ್ಸಾಹ ಇಲ್ಲ, ನನ್ನ ಹಲ್ಗು ನಾನಿಲ್ಲ, ಅದ್ರ ಬಗ್ಗೆ ಯಾರು ಎಂದು ಚೆಂದಿಟ್ಟೆ ಇಲ್ಲ, ಚೆಂದಿಟ್ಲೆ.
3: ಹಾಗೆ ನಾಗೆಲ್ಲ ಹಾಕಿಯಪ್ಪ, ನಾಗೆಲ್ಲ ಆ ಟೈಮ್ಲೆಲ್ಲ ಹಾಕಿಯಪ್ಪ, ನಾವೆಲ್ಲ ಅಬ್ಜೆಕ್ಷನ್ ಇಂಟ್ರೆ ಬ್ಯಾಕ್ ಬಂದ
2: ಇಲ್ಲ, ನಾನು ಅಬ್ಜೆಕ್ಷನ್ ಇಲ್ಲ.
3: ಓಕೆ, ಅದೇ ಅದೇ ಕೇಟು, ಬೇರೆ ಎಂದಲ್ಲ. ನೀಲ ಬಗ್ಗೆ ಬಾರಿ ನಲ್ಲ ಒಂದು ಬಾರಿ ಬಿಸಾಕಿ ಅರ್ಜಿ ಕುತ್ತೂರು ಅದು
2: ನಾನು
3: ಚಂದ್ರಿ ಅಲಹಮ್ದುಲಿಲ್ಲ. ಇಂದು ನಾವು ರೇಡಿಯೋ ಸಾರಂಗತ್ ಬಂದಾರು, ನೀವು ಅಭಿನಂದನೆ ಹಾಕಿ ಅಂತ
2: ರೇಡಿಯೋ
3: ಸಾರಂಗತ್ತು ನೀಲ ಅವರು ಅತಿಥಿ ಆಯ್ತು ಬಿಳಿಸೋದಕ್ಕೆ ಅವಗೂ ಅಭಿನಂದನೆ.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹುರ್ಸೈಡ್ಲಿ ನಾನು ಮೊಹಮ್ಮದ್ ವೇನೂರು ಉಂಟು, ಅಲ್ಲಿ ಕೂಡ ನೀವು ಅಪ್ರಿಷಿಯೇಟ್ ಹಾಕಿ ಉಂಟು ಉಂಟು ಹೆಚ್ಚು ನಿಮಗೆ ಚೊಮ್ಮೆಲ್ಗೆ ನಿಮ್ಗೆ ನೀಲವರು ಪರಿಚಿತ ಕೂಡ ಚೊಮ್ಮೆಲ್ಗೆ ಉಂಟು ಖಂಡಿತ ಮಾಹಿತಿ. ಅದು ನಿಮಗೆ ಕವನತಲ ಇಟ್ಟಿಕ್ಕು ನಾಟಕದಲ್ಲಿ ಇಟ್ಟಿಕ್ ಅಥವಾ ಇನ್ನಿತರ ನಿಮ್ಮವರು ಮೂಲತಃ ಪತ್ರಕರ್ತ ಕೂಡ ಹೋಗು ನಾವು ಕೇಕುನ ಇದೇಂದ್ರೆ ಚೆನ್ನಾಗಿ ನಿಮ್ಗೆ ಮೂಲತಃ ಅವರು ಪತ್ರಕರ್ತ ಅವರು ನಲ್ಲೋರು ಸಾಹಿತಿ ಕೂಡ ಹೋಗು ಪಿನೋಡ್ ಸೈಡ್ಲು ಅವರು ನಲ್ಲೋರು ನಾಟಕಕಾರ ಕೂಡ ಹೋಗು ಏದು ಕ್ಷೇತ್ರದಲ್ಲಿ ಐತಿಗೆ ನಿಮಗೆ ಫಸ್ಟ್ ಹೆಜ್ಜೆ ನಿಮಗೆ ಬೇಯಿಸಿರೋ
2: ಕಾಲೇಜ್ ಇದೆ ಪೇಪರ್
0: ಪೇಪರ್
2: ನಾನು ಎಸ್ ಎಸ್ ಸಿಲಿ ಕುಂಭಮೆ ಅವ್ರ ಶಕ್ತಿ ಪೇಪರ್ ಶಕ್ತಿ ನಿಪೌಂಡ್ ಅದು ಇವಾಗ ಬರೀ ಕೊಡಗು ಸ್ಟ್ಯಾಂಡರ್ಡ್ ಪೇಪರ್ ಅದೇ.
0: ಓಕೆ,
2: ಸೊ ನಂಡ್ ಮೂತೋನು ಹಂಗಲೋ ಆಫೀಸ್ಲೇ ರೂಮ್ ಕಾಲೇಜ್
0: ಪಡ್ಲಿಕ್ಕೆ
2: ಅಯ್ಯಲು ನಲ್ಲೋ ಅಯ್ಯಲು ಅದ್ರ ಎಡಿಟರೇ ನನ್ನ ಕಾಕೋ ಬಾರಿ ಹೆಲ್ಪ್ ಆಗಿಡು ಕಾಲೇಜ್ ಫೀಸ್ ಕೆಟ್ಟು ಇದಾಕೋಗೆಲ್ಲ ಗೋಪಾಲಕೃಷ್ಣ ಅಂತೆ.
0: ಓಕೆ,
2: ಸೊ ಅವಡೆ ನಾನಿನ್ನೆ ಅಪ್ಪ ಅವರು ಸ್ಟೇಟ್ ಲೆವೆಲ್ ಅವರು ಸ್ಪೋರ್ಟ್ಸ್ ಅನ್ನೋ ಈವೆಂಟ್ ಆಗಿದ್ವಿ. ಅಪ್ಪ ಅವಡೆ ಅದ್ರ ರಿಪೋರ್ಟ್ ಹಾಕೋ ಅವ್ರು ಹಿಂದಿಟ್ಲೆ. ಅಪ್ಪ ನಾನು ಅವಡೆ ಪೈನ ಪೋಯಪ್ಪ ಹೋಗೋ ನೀನು ಹೇಗೆ ಬರೀತಿಯಲ್ಲ ಹೋಗು ರಿಪೋರ್ಟ್ ಮಾಡೋಣ ನಾ ಪೋಯ್ ಫಸ್ಟ್ ಎಲ್ದಿ ಬಂದ್ರೆ ಕೊಡ್ತೇವೆ ಭಾರಿ ಕೆಲಸ ಐತೆ ಅವ್ರಿಗೆ. ಸೊ ಅದು ನಂಡು ಪತ್ರಕರ್ತ ಅಂಟೆ ಫಸ್ಟ್ ಸ್ಟೆಪ್. ಅದ್ರ ಪಿನ್ನೆ ಕಾಲೇಜಲ್ಲಿ ಒಮ್ಮೆ ನಾನು ಕಾಕಡ ಚೆಂಗೆ ತ್ರಿವಿಕ್ರಮ ಆಚೆಂಟ್ ಅವರು ವೀಕ್ಲಿ ಸ್ಟಾರ್ಟ್ ಆಗಿದ್ದೆ. ಸೊ ಅದರ ನಾನು ಸಬ್ ಎಡಿಟರ್ ಐಟು ಶುರು ಹಾಕಿ ಫಸ್ಟ್ 300 ರೂಪಾಯಿ ಸಂಬಳ, ಭಾರಿ ಬೆಳ್ಳಿ ಪೈಸೆ ಬೇಕಲ್ಲಪ್ಪ ಅದು.
0: ಓಕೆ ಓಕೆ ಓಕೆ, ಎಸ್ ಓಕೆ. ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳ ಖಂಡಿತ ಮಾಹಿತಿ ನಿಂಗಳೊಟ್ಟಿಗೆ ಮುಂಡನೆ ಅವರು ಶ್ರೋತೃಗಳೇ ನಿಮಗೂ ಕೂಡ ಕಾಲ್ ಹಾಕ ನಿಂಗ ನಂಗರೊಟ್ಟಿಗೆ ಬಿ ಎ ಸಂಶೋಧನೆ ಮಡಿಕೇರಿ ಅವರು ಅವರು ನಲ್ಲೂರು ಹಿರಿಯ ಸಾಹಿತಿ ಕೂಡ ಹೋಗು ಅಲ್ಲೊಟ್ಟಿಗೆ ನಿಂಗ ಮುಂಡ್ರೆ ಅಂತ ಕಂಡ ಟೈಮ್ ನಂಗರೊಟ್ಟಿಗೆ ಇಂಥದ್ದೇ ಕಾರ್ಯಕ್ರಮದಲ್ಲಿ ನಿಮಗೆ ಕಾಲ್ ಹಾಕೋಣ. ನಂಗಳ ಸಂಖ್ಯೆ 6364 4 5 4 5 6364 204 9 4 9. ಇವರ ಸಂಖ್ಯೆಗೆ ನಿಮಗೆ ಕಾಲ್ ಹಾಕೋರುಂಟು ಚೆಂದಂಟು ಅವ್ರು ಚಿರಿಯೋರು ವಿರಾಮ ಇರ್ತಂಟಲ್ಲೇ. ಸೊ ಅದಕ್ಕೆ ನಾ ಕಾರ್ಯಕ್ರಮ ಮುಂದುವರಿಯಿರಿ. ಕೇಟೊಂಡು ಬರುವುದು ರೇಡಿ ಸಾರಂಗ್ 107.8 FM. ಇದೇ ರಂಗ್ ರಂಗ್ರೋ ಜೀವನ.

0: ಲೀಟ್ರ್ ಇದು ಪೇಪರ್ಲ, ಬಟ್ ಬೇರೆ ಎಂತ ಚೆಂದಿರ್ಲಿಲ್ಲ ಪಾವ ಅತ್ತನೇ ನೀನೇ ಲೀಟ್ರು ಹಾಕಿ ಕುಸಿ ಐತಲ್ಲ ಅವ್ರಿ ಬೇರೆ ಎಲ್ಲ ಗೆತ್ತಲ್ಲಿ ಜೋರ ಎಂದ್ರಲ್ಲ ಹಾಕತ್ತಾರ ಒಂದು ಹಾಕಿಟ್ಲ
1: ಅವರು ಪತ್ರಕರ್ತ ನೈತಿಕ ಮತ್ತು ಬೇರೆ ಬೇರೆ ಸವಾಲು ಕೂಡ ಅವರು ಎದುರಿಸೋದು ಖಂಡಿತ ಮಾಡಿ ಕೂಡ ಬಂದ್ರು. ಹಿಂದೆ ಅವರು ಫೀಲ್ಡ್ ಬಿಟ್ಟ
0: ಉಂಟಲ್ಲ ಅದಕ್ಕಿಂತ ನಾನು ಎಂದ ಚೆನ್ನಾಗಿ ಈ ಸಾಕ್ಷರತಾ ಆಂದೋಲನ ಬಂತು.
1: ಓಕೆ,
0: ಸಾಕ್ಷರತಾ ಆಂದೋಲನ ಬಂದಪ್ಪ ನನಗೆ ಭಾರಿ ಇಂಟ್ರೆಸ್ಟ್ ಆಗಿದೆ ಚೆನ್ನಾಗಿ. ಅದು ನಕ್ಕೆ ಒಂದು ಆಲ್ಮೊರೊಟ್ಟಿಗೆ ಸೊರಕೊಂಬಿಟ್ಟದ್ದು.
1: ಓಕೆ,
0: ಪಿನ್ನೆ ನಂಡು ಎಲ್ಲೋ ಕಿಣಾವ್ ಅದ್ರ ತೀರ್ಕೋ ಸಾಧ್ಯ ಅವ್ರು ನನಗಾಯ್ತು ಆಲ್ಮಾರ್ಟಿಗೆ ಕೂಡಿಟ್ಟು ಆಲ್ಮಾರ್ಗೆ ಎಂದು ಹಾಕೋ ಆಲೋಚನೆ. ಅದು ಎಂದ್ರೆ ಚೆನ್ನಾಗಿ ವಿಶೇಷ, ಅದಕ್ಕೆ 6 ತಿಂಗಳು ಉಂಟು ಸೆಕ್ರೆಟರಿ ಹಂಗ ಇದಾಕಿದಾರೆ ಆರೇ ಹಾಕೋಕಾಯ್ತಿಲ್ಲ. ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಅದು, ಆಕ್ಚುಲಿ ಡಿ ಸಿ ಅದ್ರ ಅಧ್ಯಕ್ಷ. ಸೊ ಪ್ರತಿಯೊಂದು ಮೀಟಿಂಗ್ ಆರು ಪೇ ಚೇಳರು ಆರೇ ಸೆಲೆಕ್ಟ್ ಆಗೋ ಆಯ್ತಲೆ. ಸೊ ಲಾಸ್ಟ್ ನಂಡೆ ಪೇರು ಬಂದಪ್ಪ ಯುನಾನಿಮಸ್ಲಿ ನಂಡೆ ಸೆಲೆಕ್ಟ್ ಆಗ್ಯಾರ ಸೆಕ್ರೆಟರಿಯೇಟ್. ಅದ್ರ ಪಿನ್ನೆ ಇಡೀ ಇಂಡಿಯಾದಲ್ಲಿ 10 ವರ್ಷ ಸೆಕ್ರೆಟರಿಯೇಟ್ ಇಂದ ನಡೆಸ್ತಾನೆ, ಎಲ್ಲರೂ ನಡ್ಬಿಟ್ಟು ಬೇರೆ ಬೇರೆ ಐಟಿ ಅಂದ್ರೆ ಕಂಟಿನ್ಯೂಸ್ ನಡೆಸ್ತಾನೆ ಸೆಕ್ರೆಟರಿಯೇಟ್ ಅದ್ರ. ಸೊ ಅದು ನನಗೆ ಭಾರಿ ಖುಷಿ ತಂತ್ರ, ಅದ್ರ ಅನುಭವ ಭಾರಿ ಉಂಟು.
1: ಅವರು 90% ಇರತ್ತೆ ಅದ್ರ 300 ಕೊಂಪೊಂಡು ಅವರು ಪ್ರಯತ್ನ ಕೂಡ ಹಾಕಿದಾರೆ ಅಂತ ನಾನು ಕೇಳಿ.
0: ಭಾರಿ ಭಾರಿ ನಲ್ಲ ಪ್ರೋಗ್ರಾಮ್ ಆಯ್ತು ನೆಚ್ಚಿನ ಅದುವೇ ಅದು. ಅದ್ರ ಪಿನ್ನೆ ಮುಂದುವರಿಕೆ ಶಿಕ್ಷಣ ಅಂತ ಬಂತು, ಕಲಿಕಾ ಕೇಂದ್ರ ಅಂತ ಹಾಕ್ಯಾರ. ಅದ್ರ ಪಿನ್ನೆ ಬಂದ ಗೌರ್ಮೆಂಟ್ ಅದ್ರ ಬಿಟ್ಟು ಬಟ್ ಅದು ಕಂಟಿನ್ಯೂ ಆಗಿ ಪಂಗಿ ಭಾರಿನಲ್ಲಿ ಇಪ್ಪ ಮಹಿಳಾ ಸ್ವಸಹಾಯ ಸಂಘ ಎಲ್ಲ ಬಂದರಲ್ಲೇ ಬೆಣ್ಣಿಗೂ ಈ ಥರ ಸ್ಟ್ರೆಂತ್ ಹಾಕಿಮೆ ಈ ಸಾಕ್ಷರತೆ
1: ಸಾಕ್ಷರತೆ
0: ಇಂಡೈರೆಕ್ಟ್ ಅಟ್ಯಾಕ್ ಇರೋದು.
1: ಸೊ ಏನ ನೋಕು ಪಾಯಿಂಟ್ ಕಂಡ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ತಂದೆ ಸೇವನೆ ಸೇವೆ ಅಂದ್ರು. ಸೊ ಅದನ್ನ ಹಾಕೊಂಡು ಕೂಡ ಬಂದರಂತೂ ಕೂಡ ಜಿಲ್ಲ ಪಿನೋಡ್ ಸೈಡ್ ನಾನು ಕೇಳ್ಕೋ ಇಷ್ಟಪಡ್ರೆ ಅಂದ್ರೆ ಜನಂತ ಹಿಂಗೆ ಇಪ್ಪ ನಿನ್ನ ಮಡಿಕೇರಿಲೂ ಕೂಡ ಉಳ್ಳಾರೆ ನಿಂಗೆ ಕೂಡ ಕನ್ನಡ ಕೊಡವ ಭಾಷೆಲ್ಲೂ ಕೂಡ ನಿಂಗೆ ಆಯತ್ತರ ಉಡ ಸಾಹಿತ್ಯ ಕ್ಷೇತ್ರದಲ್ಲಿ ನೆಚ್ಚೊಂಡು ಪೋವ ಅಂತ. ಬಟ್ ಬ್ಯಾರಿ ಕೂಡ ಒರ್ ಸೈಡ್ಲಿ ನಿಂಗೆ ಆಯ್ಕೆ ಹಾಕಿರಾರ ಅದಿಂದ
0: ಬ್ಯಾರಿ ಅದು ಭಾರಿ ವಿಶೇಷ ಉಂಟು. ನಾನು ಟಿ ಕೆ ತ್ಯಾಗರಾಜ್ ಅಂತ ಅಂತೀನಿ, ಅವನು ಲಂಕೇಶ್ಲಿಂದ ಲೇಖತ್ತಾನೆ ಅಂತ. ನಾನು ನಾನು ಟ್ವಿಟರ್ಸ್ ಪಲ್ಕ ಅಂತ ತಿಂಬೋ ಅವನು ಕೇಟ ತ್ಯಾಗರಾಜ್ ಅಂತ ಅಲ್ಲನೋ ನಿಮ್ಮ ಭಾಷೆಯಲ್ಲಿ ಏನು ಹಾಡುಗಿಡಗಳು ಏನಿಲ್ವಲ್ಲ ನೀನು ಯಾಕೆ ಬರೀಬಾರ್ದು ಅಂತ ಒಕ್ಕಲ್ಲೇ ಅಂತ ನಾನು ಕೋಯ್ತು. ಹಂಗೆ ಎಲ್ದು ಪಾಟಿ ಇದೆ ಆರು ಆಟ ಆಡೋ ತೊಟ್ಟಿಲ್ಲ ಆಸೆ ನೆಟ್ಟು ಪಾಟಿ ಫಸ್ಟ್ ಇದೆ ಅದ್ರ ಪೇನ ತುಂಬ ಖುಷಿ ಆಯ್ತು ಇದು ಕೇಳ್ಕೊಂಬು. ಹಂಗೆ ಏನು ಎಲ್ದಿಂಟು ಅದರಿಂದ ಮೂಡ್ ಬಂದಕ್ಕೆ ಅವ್ರು 10 ಪಾಟಿ ಇದೆ ನಾನು ಎಲ್ಲಾದ್ರೂ ಕೇಕೊಂಡು ನಂಡು ಕಸಿನ್ ಶರೀಫ್ ಕ್ಯಾಸೆಟ್ ಹಾಕೊಂಡ ಹಂಗನೆ ಪಿಡಿಚಿಟ್ಟು ಮೈಸೂರು ಆರ್ಕೆಸ್ಟ್ರಾದಂಗೆಲ್ಲ ಪುಟ್ಟಿ ಬಂದ್ಬಿಟ್ಟು ಒಂದು ಚರ್ಚ್ ಇದ್ರಲ್ಲಿ ಹಾಲ್ ಅದ್ರ ರೆಕಾರ್ಡ್ ಹಾಕಿಟ್ಟು ಭಾರಿ ಎಫರ್ಟ್ ಇಡ್ತಾರ ಮಾತ್ರ ಅದು ಭಾರಿ ಚೆನ್ನ ಭಾರಿ
1: ಪ್ರಪ್ರಥಮ ಬಿಡುಗಡೆ ಆಯ್ತು.
0: ಎಸ್ ಅದು ಕೂಡ ಮೈಕ್ ಹತ್ತಿರ ಟೌನ್ ಹಾಲ್ ನಂಗೆ ಅದ್ರ ಬಿಡುಗಡೆ ಹಾಕ್ಯಪ್ಪ ಅಬ್ದುಲ್ ಖಾದರ್ ಮೇಯರ್ ಅಂತೆ ಅಯ್ಯಲ್ಲಿ ಅದ್ರ ರಿಲೀಸ್ ಹಾಕ್ಯಾವ ಅದ್ರ ಪೋಸ್ಟರ್ ಅಲ್ಲಿ ಇಡೋ ಮುಂಬ ಕುದ್ರೋಳಿ ಅವ್ರೆ ಎಲ್ಲ ಬ್ಯಾರಿಂಗ್ ಅಲ್ಲಿ ಅಡಿಕೋ ಬಂದಾರ ನಾನು ಪೋಸ್ಟ್ ಅಲ್ಲಿ ಬ್ಯಾರಂಟಿಡ್ ಅಂಡ್ ಅಂಟ್ ಅಪ್ಪ ಬ್ಯಾರಿ ಚೆನ್ನಾಗಿ ಅವರು ಕೀಲರಿ ಮೇ ಇತ್ತು ಲೈಕ್ ಬ್ಯಾರಂಟಿಡ್ ಅಂಡ್ ಅದೀನ ಮಾಪ್ಳ ಪಾಟೆಂಟ್ ಇಡೋರು ಉಂಟು ನಾನು ಕ್ಯಾರಿ ಹಾಕಿಟ್ಲೆ ಬ್ಯಾರಂಟಿ ಹಾಕ್ಯಾ
1: ಬ್ಯಾರಿ ಪಾಟೆಂಟ್
0: ಎಸ್ ಅಪ್ಪ ಸುಧಾತಿಲ್ ಉದಯವಾಣಿ ಎಲ್ಲ ಪೇಪರ್ ಅಲ್ಲಿ ಪಬ್ಲಿಸಿಟಿ ತಂದಾರ. ಸೊ ಭಾರಿ ಚಂದ ಐತೆ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಹಿಮ ಸಾರಾಭೂಬಕ್ಕರು ಬಂದಂತ ಹಿಮ ಹಿಮಡ ಮಾಪ್ಳ ಜಂಡಾಲು ಬಂದನಾರು ನೋಕೋಗ ಪ್ರೋಗ್ರಾಮ್ ಭಾರಿ ಚಂದ ಐತೆ. ಅದ್ರ ಕ್ಯಾಸ್ಟ್ ಅವ್ರ ಆರ್ಕೆಸ್ಟ್ರಾ ಇತ್ತು ಅದೇ ಪಾಟಗಳೇ ಕಲಾವಿದರೆಲ್ಲ ಪಾಡಿದ್ದಾರೆ. ಇನ್ನಾದ್ರೂ ವಿಶೇಷ ಅಂದ್ರೆ ಚೆನ್ನಾಗಿ ಪಾಡಿಗಳು ಊರು ಬ್ಯಾರೂ ಇಲ್ಲ ಯಾಕತ್ತೆ ಅವರು ಸಾಹೇಬು ಅವ್ರು ಉರ್ದು ಭಾಷಿಕ ಇನ್ನ ಪಾಕಿನಂಗೆಲ್ಲ ಹಿಂದೂ ಮಾಡ ಭಾರಿ ಚಂದ ಪಾಡಿದ್ರೆ ಮಾತ್ರ ಅರ್ಥ ಭದ್ರಾವತಿ ಲೋಕನಾಥ ಇನ್ನು ಅಮಿತಾ ತಿನ್ನ ದೇವಿ ಚಂದಿಟ್ಟು ಗಂಡ. ಸೊ ಅದು ಆಯ್ತು ಬಟ್ ರೆಕಾರ್ಡಿಂಗ್ ಹತ್ತಿರ ನಲ್ಲ ಇಟ್ಲ ಅದು ಇಪ್ಪ ಪಾಡೆ ರೀ ರೆಕಾರ್ಡಿಂಗ್ ಹಾಕೊಂಡು ಚಳ್ಳೂರು ಬಿಸಿ ಬಂದು ಉಂಟಾದ್ರೆ ವಾಪಸ್ ಬೇರೆ ಹಾಕೊಂಡು ವಿಜುವಲೈಸ್ ಹಾಕಿಟ್ಟು ಹಾಕ ಚಂದಿಟ್ಟು
1: ಅತ್ತರಿಗೂ ಅದು ಅವರು ಮಹತ್ವ ಇರ್ತದೆ ಅಂತ ಆ ಸಂದರ್ಭಕ್ಕೆ ಅದರ ಕ್ಯಾಶೆಟ್ ಆಪ ಪರ್ತ ಬಂಡೆ ಚಂದ್ರೆ ಅದು ಭಾರಿ ಅವರು ಇದೈತಿ
0: ಅದು ಬಂದಪ್ಪ ಭಾರಿ ಇದೈತೆ ಎಲ್ಲ ಮಹತ್ವ ಭಾರಿ ಪೇರ್ ಹಿಡ್ತಾರೆ. ಅದು ರಿಲೀಸ್ ಆಗಿ ಪಿತ್ತಿಯಾಂಡೆ ಅದರ ಡೂಪ್ಲಿಕೇಟ್ ಕ್ಯಾಸೆಟ್ನ ಇಟ್ಟು ಫುಟ್ಪಾತ್ ಬಿತ್ತು.
1: ಓಕೆ, ಸೊ ಆ ಪಾಟಿಂಗ್ ಕ್ಯಾಸೆಟಿಂಗ್ ಇಪ್ಪಂಗ್ ಕೂಡ ಲಭ್ಯ ಉಂಟು
0: ಉಂಡು ಕ್ಯಾಸೆಟಿಂಗ್ ಇಲ್ಲ ಇದ್ರಲ್ಲೇ ಇಟ್ಟಿ ಕಡೆ ಬೇನಂಗೆ ಕೊಡಕ ಪಾಟಿಂಗ್ ಎಲ್ಲ ಉಂಡು ಬಟ್ ಅದ್ರ ನಂಗೆ ವಿಜುವಲೈಸ್ ಹಾಕೊಡೋರು ಪ್ರೋಗ್ರಾಮ್ ಉಂಡು.
1: ಓಕೆ,
0: ಅದ್ರ ಸೀನ್ ಎಲ್ಲ ಹಾಕಿಟ್ಟು ಪಾಟಿಗೆ ಬೇರೆ ಬೇರೆ ರೆಕಾರ್ಡ್ ಹಾಕುವ
1: ಸದ್ಗುರು ಪಿನೋರ್ ರೂಪದಲ್ಲಿ ಮೆರುಗು ಮೆರುಗು ಕೊಡ್ಕೊಂಡು ಹೋಗಿ ಚಂತ ಚಲ್ರೆ ಅವ್ರ ಅಭಿಪ್ರಾಯ ನಿಮಗೆ. ಎಸ್ ಓಕೆ, ಏನು ಎತ್ತರ ನಿಮ್ಮ ಬುಕ್ಕು ಪ್ರಕಟ ಹಾಕಿರಾರ ಬ್ಯಾರಿಲೆ ಇನ್ನೊಂದು ನೋಕೋ ಪಾಯಿಂಟ್ ಕಂಡ್ರೆ ಬ್ಯಾರಿ ಇಂಗ್ಲಿಷ್ ನಿಘಂಟು ಆದ್ರೆ ಮೂನು ಸಂಪಾದಕರಲ್ಲಿ ನಿಮ್ಮ ಕೂಡ ಓರ್ವ
0: ಇಚ್ಲಂಗೋಡು ಪಿನ್ನೆ ಅಬ್ದುಲ್ ರಹಮಾನ್
1: ಅದು ಎರ್ತೊಂಬಂಡೆ ಎಂದ್ರೆ ಉದ್ದೇಶ ಅಂತ ಪಿನ್ನ ಅದಕ್ಕೆ ಬೇನಾ ಮೇನತಿ ಏ ರೂಪದಲ್ಲಿ ಇರ್ತಾರೆ.

0: ತೀರ್ಮಾನೈತೆ ಹಿಂದಿ ಚೆನ್ನಾಗಿ ನಾವು ಬ್ಯಾರಿ ಎಲ್ತ್ ಕಾರ್ ಮಗು ಕನ್ನಡತ್ವ ಪದ ಪರ್ಯಾಯ ಪದ ಬ್ಯಾರ್ಲಿಕ್ಕೆ ಇಟ್ಟರು ಭಾರಿ ಕಷ್ಟ ಉಂಟು ಎಂದ್ರ ಚೆಂದಿಟ್ಟು ಆಯ್ಕೆ ಇಟ್ಟವ್ರು ಡಿಕ್ಷನರಿ ಬೇನು ಚೆನ್ನ ನಾನು ಆಯ್ಕೆಟ್ಟು ಅವ್ರ ಕಮಿಟಿ ಆಗೈತಿ ಪ್ರೊಫೆಸರ್ ವಿವೇಕ್ ರೈ ಅಲ್ಲಿ ಕಮಿಟಿಲಿ ಸಲಹಾ ಸಮಿತಿಲಿ ಪಿನ್ನ ಇಲ್ಲಿ ಉಪಾಧ್ಯಾಯ ಸುಶೀಲ ಉಪಾಧ್ಯಾಯ ಇಲ್ಲಪ್ಪ ಪಿನ್ನ ಮರ್ಚಿತಪ್ಪ ಪಿನ್ನ ನಾವಡ ಪ್ರೊಫೆಸರ್ ನಾವಡ ಎಲ್ಲ ಇದ್ದಾರೆ ಹಾಗೆ ಇದಾಗಿತ್ತು ಅವರು ಸಲಹಾ ಸಮಿತಿ ಹಾಕಿಟ್ಟು ಸಂಪಾದಕ ಮಂಡಳಿ ಹಾಕಿಟ್ಟು ಡಿಕ್ಷನರಿ ಹಾಕಿತ್ತು ಹಾಕೊಂಬೋ ನಂಗೆ ಆರಂಭತ್ಲ ಹತ್ತಿರ ಇದಾಯ್ತಲ್ಲ ನಂಗೆ ಪಿನ್ನೆ ಪಿನ್ನ ನೋಕೊಂಬೋ ಭಾರಿ ಭಾರಿ ಭಾರಿ ಕಷ್ಟ ಅಂಟಿದ್ದಂಗೆ ಮೂನಾಲು ದೇಶಿಟ್ಟು ಆಫೀಸಲ್ಲಿ ಅದು ಚೆನ್ನಾಗಿ ನಂಗೆ ಪ ಅವರು ವರ್ಡ್ ಇಡ್ತಂಗೆ ಆ ವರ್ಡ್ಗೆ ಒರೇ ಏರಿಯಾ ತಲ್ಲ ಬೇರೆ ಬೇರೆ ಇರ್ತೀವಿ ಬೇರೆ ಬೇರೆ ಉದಾಹರಣೆಗೆ ಕಲ್ಲ ರೇಷಲ್ಡರ್ ಬಾತ್ರೂಮ್ಗೂ ನಂಗಲ್ಲ ಒಡೆ ಕುಳಿಕೊಟ್ಟಿಗೆ ಹೇಳ್ಯಾರ ಇದು ಕೊರೆ ಮತ್ತು ಬೆಂದ್ರೊಟ್ಟಿಗೆ ಹೇಳ್ಯಾರ
1: ಬೆಂದ್ರೊಟ್ಟಿಗೆ
0: ಸೊ ಈ ಇದುಂಡಲೆ ಇದ್ರೆಲ್ಲತ್ತೆ ನಂಗೆ ತೆಚ್ಚಿಟ್ಟು ಹಾಕೊಂಡು ಹಾಕೊಂಡು ಹಾಕೊಂಡು ಪೋಮುಂಡಲೆ ನಂಗೆ ಒಂದು ವರ್ಷದೊಳಗೆ ತೀರು ಉಂಟು ಬೇರ್ಚದು ಜಂಡು ವರ್ಷ ಚಿಲ್ಲರೆ ಎಡ್ತುಂಟು ಸರ್ ವಾರದಕ್ಕೆ ಮೂರು ನಾಲ್ಕು ನಾನು ಬಂದುಂಟಿದ್ದೆ ಬಂದು ತೆಚ್ಚಿಟ್ಟು ಆಫೀಸಲ್ಲಿ ತೆಚ್ಚಿಟ್ಟು ನಂಗೆ ಹಾಕೊಂಡಿದ್ದೆ ಭಾರಿ ಮೆಹನತ್ ಹಾಕ್ಯಾರ ಮಾತ್ರ ಅವಡಿನ ಪಾವ ಅರ್ಥ ಅದ್ರ ಟೈಪ್ ಹಾಕಿಡೋನು ಎಲ್ಲ ತೆಚ್ಚಿಟ್ಟು ಅಧ್ಯಕ್ಷ ಹನೀಫ್ ಅಯ್ಯನು ಕೂಡ ಭಾರಿ ಮೆಹನತ್ ಇರ್ತೈತೆ ಅಯ್ಯನು ಬಂದು ತೆಚ್ಚೋಯ್ತು ಬಟ್ ಎಲ್ಲರೂ ಎಫರ್ಟ್ಲ ಆಯ್ತು ಅದು ಮಾತ್ರ ಭಾರಿ ಚಂದ ಆಯ್ತು ಆಯ್ತದೆ ಬಟ್ ಅದು ಆಯಿಲ್ ಪಿನ್ನೆ ನಮಗೆ ಅದರ ಫೀಲ್ ಆಯ್ತು ಅಂದ್ರೆ ಚೆನ್ನಾಗಿ ಬ್ಯಾರೆ ಕನ್ನಡ ತಕ್ಕನ್ನ ಕನ್ನಡ ಬ್ಯಾರಿ ನಮಗೆ ಬೇರ್ಮಯ ಆಗೈತಿ ಅಂತ ಸೊ ಅದು ಇಪ್ಪ ನೋಕೊಂಡು ಹೆಂಗೆ ಹಾಕೊಂಡ್ರೆ ಬಟ್ ನಾನು ಶುರು ಹಾಕಿಡೆ ಆ ಅಕ್ಷರ ತಿಂದ್ರು ನಾನು ಇಪ್ಪ ಹಾಕಿಟ್ಟು ಕನ್ನಡ ತಗೋ ಸೊ ಅದು ಬಟ್ ನಾ ಕೊರ್ತೋಗಿ ಹಾಕಲ್ಲ ಭಾರಿ ಕಷ್ಟ ಸೊ ಅದು ನೆಕ್ಸ್ಟ್ ಅಕಾಡೆಮಿಗ ನೋಕೊಂಡು ಹೆಂಗೆ ಚೆಂದಿಟ್ಟು ಬಟ್ ನಾ ಕೊರ್ತಾನೆ ಹಾಕೋವಲ್ಲ ಬಟ್ ಅದು ಭಾರಿ ಅಗತ್ಯ ಉಂಟು ನೋಡಿ ಚೆನ್ನಾಗಿ ನಂಗೆ ಎಲ್ದುಂಬೋ ಚೊಮ್ಮೆ ಪದಂಗ ಕನ್ನಡ ಕನ್ನಡದ ಪದಂಗ ಅದಕ್ಕೆ ಬ್ಯಾರಿಲ್ ಎಂದೂ ಕಿಟ್ಲೆ ಇನ್ನಿಟ್ಟಿಕ್ಕು ಇಪ್ಪ ಇಲ್ಲ ಇಪ್ಪ ನಾನು ಸರಿ ಉದಾಹರಣೆ ಚೆಂಡೆ ಬನ್ನಿ ಅನ್ಗೆ ನಂಗೆ ಗಂಜಿಪುರ ಹಾಕಿ ಚೆನ್ನಾಗಿ ನಂಗೆ ಕಾಲೇಜ್ ಪೌಂಡ್ ಹೊಡ್ತಲು ಗಂಜಿಪುರ ಹಾಕಿ ಚೆನ್ನಾಗಿ ನಾ ಇಪ್ಪ ನಂಗೂ ಬಿಟ್ರಾದ್ರೆ ನಂಗೂ ಬನ್ನಿ ಅನ್ನಿಟ್ಟೆ ಚಲೋ ಸುರು ಹಾಕಿಡ ಹಿಂಗೆ ಎತ್ತರ ವರ್ಡ್ಗೆ ಪೋಯಿಟಿಕ್ಕು ಸೊ ಇದಕ್ಕೆ ನಂಗೆ ಎಲ್ಲ ಗೊಂತಾಗ್ನುಟ್ಟೆ ಹಂಗೆ ಕನ್ನಡ ಬ್ಯಾರಿ ಡಿಕ್ಷನರಿ ಭಾರಿ ಆಗೈತಿ ಅಂತ ಇಪ್ಪ ನಾ ಕಾಯಿಂಟ್ ಉಂಟು
1: ಎಸ್ ಓಕೆ ಅದನ್ನು ಮುಖ್ಯವಾಗಿಟ್ಟು ಬೇನೆ ಬೇನೆ ಅವರು ಎಸ್ ಪಿನಡ್ ಸೈಡ್ಲಿ ನನಗೂ ನೋಕೋಬೋದ್ರೆ ನಿಮ್ಮ ಕನ್ನಡ ಸಾಹಿತ್ಯದಗೈತಕ್ಕೂ ಅಥವಾ ಕನ್ನಡ ಚಟುವಟಿಕೆಯಲ್ಲೂ ಕೂಡ ಅನೇಕ ಪಾತ್ರನೂ ಕೂಡ ನಿಮಗೆ ವಹಿಸಿಕೊಂಡು ಪೋಯಿರಾರೆ ಸೊ ಅದ್ರ ಬಗ್ಗೆ ಅವರತ್ತೆ ಎಲ್ಲ ಚಲೋ
0: ನಾನು ಕನ್ನಡದ ಪಕ್ಕ ಅಭಿಮಾನಿ ಸೇರಿದ್ದುಂಟು
1: ಓಕೆ
0: ಹಾಗೆ ಕನ್ನಡದ ಅವಡೆ ಫಸ್ಟ್ ಚೆನ್ನಾಗಿ ದೂರದರ್ಶನ ಬಂದಪ್ಪ ದೂರದರ್ಶನ ಕನ್ನಡ ಪ್ರೋಗ್ರಾಮ್ ಎಂದು ಇದ್ದಿಟ್ಲೆ ಅಪ್ಪ ಎಲ್ಲ ಮತ್ತು ಕನ್ನಡ ಪ್ರೋಗ್ರಾಮ್
1: ಅವರು ಕಾಲರ್ ಉಂಡು ಹಾರಂಟೆ ಕೇಕುವ ಸೊ ಹಲೋ
2: ಹಲೋ ಸರ್ ನಮಸ್ತೆ ಜಯಪ್ರಕಾಶ್ ಕುರ್
1: ಜಯಪ್ರಕಾಶ್ ಕುರ್ ಅವರೇ ಮಾತನಾಡಿ ಸರ್
2: ಸರ್ ನಮಸ್ತೆ ಸರ್
0: ನಮಸ್ತೆ ನಮಸ್ತೆ ಹೇಳಿ ಸರ್
2: ನಿಮ್ಮ ಬಗ್ಗೆ ಗೊತ್ತಾಯ್ತು ತಿಳಿದು ಖುಷಿ ಆಯ್ತು ನೀವು ಇವತ್ತು ಸಾರಂಗಿಯೊಡೆಗೆ ಬಂದದ್ದು ಅದೇ ತೆಂಗಲೆ ತೋಟ ತೋಟಲ್ಲಿ ಕಡಿ ತುಂಬು ಕಾರ್ತಿಕೆ ಎಲ್ಲ ಎಲ್ಲ ಪಾರಂಭ ಹಾಡು ಒಳ್ಳೇದಿತ್ತು ಸರ್
1: ಅರ್ಥ ಆಯ್ತು ಸರ್ ಅದ್ರದ್ದು
0: ಅರ್ಥ ಆಯ್ತಾ ನಿಮಗೆ
2: ಸರಿ ಅಲ್ಲ ಹೌದೌದು ತೆಂಗಿನ ತೋಟದಲ್ಲಿ ಆಟ ಆಡುವಾಗ ಗಾಳಿಗೆ ಎಲೆ ಎಲ್ಲ ಹಾರುವಾಗ ಮತ್ತೆ ನೀವು ಗೋಕಾಕ್ ಚಳುವಳಿಯ ಬಗ್ಗೆ ಹೇಳಿದಿರಿ ಅದರಲ್ಲಿ ಕೂಡ ಭಾಗವಹಿಸಿದಿರಿ ಅಂತ ಆ ಬಗ್ಗೆ ಅದು ಯಾಕೆ ನಡೆಯಿತು ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳ್ಬಹುದಾ ಸರ್ ನಾನು ರೇಡಿಯೋದಲ್ಲಿ ಕೇಳ್ತೇನೆ ಧನ್ಯವಾದಗಳು
1: ಧನ್ಯವಾದ ಧನ್ಯವಾದ ಎಸ್ ಗೋಕಾಕ್ ಚಳುವಳಿ
0: ಅಂದ್ರೆ ಗೋಕಾಕ್ ವರದಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಫಸ್ಟ್ ಗೋಕಾಕ್ ವರದಿ ಮಾಡೋ ಎಲ್ಲ ವಿರೋಧ ಮಾಡಿದ್ರು ಇಲ್ಲ ಅವರು ಕನ್ನಡ ವಿರೋಧವಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಅದು ಗೋಕಾಕ್ ವರದಿ ಬಂದ ನಂತರ ಅದು ಕನ್ನಡ ಪರವಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಜಾರಿಗೆ ತರಬೇಕು ಅಂತ ಮಾಡಿದ್ರು ಆಗ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ರು ಅವರನ್ನ ತರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಹಾಗಾಗಿ ಎಲ್ಲ ಕಡೆಯಲ್ಲೂ ಚಳವಳಿ ತೀವ್ರ ಆಗ್ತಾ ಬಂತು ರಾಜ್ಕುಮಾರ್ ಅವರು ಕೂಡ ಹೇಳಿದ್ರು ಎಲ್ಲರೂ ಹೇಳಿದ್ರು ಆ ಚಳವಳಿಗೆ ಸೊ ಕೊಡಗು ಜಿಲ್ಲೆಯಲ್ಲಿ ನಾನು ಮತ್ತೆ ಟಿ ಪಿ ರಮೇಶ್ ಆಮೇಲೆ ಕೆಎಂ ಬೋಪ ನಮ್ಮ ಇವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ತಮ್ಮ ಕೆಎಂ ಬೋಪಯ್ಯ ಅಂತಿದ್ರು ಅವರು ನಾವು ಕೆಲವರು ಸೇರಿ ಒಂದು ಮೀಟಿಂಗ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಆ ಗೋಕಾಕ್ ಚಳವಳಿಯನ್ನು ನಾವು ಕೈಗೆ ತಗೊಂಡ್ವಿ ಮೈಸೂರಿಂದ ರಾಮದಾಸ್ ಅವರು ಕೂಡ ಬಂದು ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದ್ರು ಹಾಗೆ ಕೊಡಗಿನಲ್ಲಿ ಭಾಳ ತೀವ್ರವಾಗಿ ಆ ಚಳವಳಿ ನಡೀತು ಗುಂಡೂರಾವ್ ಅವರು ಅಲ್ಲಿಗೆ ಬರೋ ಸಮಯದಲ್ಲಿ ಒಂದು ಅವ್ರದ್ದೊಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಅವರು ಕೊಡಗಿಗೆ ಬರೋ ಸಮಯದಲ್ಲಿ ನಾವು ಅವರನ್ನ ವಿರೋಧಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಆದರೆ ರಾತ್ರೋರಾತ್ರಿ ಬಂದು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರು ಅವರು ಆದರೆ ನಮ್ಮ ಅದನ್ನ ರಮೇಶ್ ಅಂತ ಹೇಳಿ ಟಿ ಪಿ ರಮೇಶ್ ಅಂತ ಹೇಳಿ ಅವನು ಒಳ್ಳೆ ಹೋರಾಟಗಾರ ಅವರು ಮತ್ತು ಇನ್ನೆರಡು ಮೂರು ಜನ ಕೈಗೆ ಸಿಗದೆ ತಪ್ಪಿಸ್ಕೊಂಡ್ರು ಬೆಳಿಗ್ಗೆ ಅವರು ಗುಂಡ್ರ ಅವರು ಮಡಿಕೇರಿ ಎಂಟ್ರಾದ ಕೂಡಲೇ ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಅವರು ಕೂಡ ಅರೆಸ್ಟ್ ಆದರು ಆಗ ಸೊ ಅದು ಭಾಳ ತೀವ್ರವಾಗಿ ಇಡೀ ಕೊಡಗಿನಲ್ಲಿ ನಾವು ಪಂಜಿನ ಮೆರವಣಿಗೆ ಮಾಡಿದ್ವಿ ಇಡೀ ಕೊಡಗಿನಲ್ಲಿ ಭಾಳ ತೀವ್ರವಾಗಿ ನಡೀತು ಆ ಚಳವಳಿ ಸೊ ಅದಾದ ನಂತರ ಅದು ಏನು ಸರ್ಕಾರ ಅದನ್ನ ತಗೊಂಡ್ಬಿಡ್ತು, ಅವ್ರದೇನು ಒಪ್ಕೊಳ್ಬಿಡ್ತು. ಬಟ್ ಅದು ಬಹಳ ಕನ್ನಡ ನಮ್ಮ ಕೊಡಗಿನಲ್ಲಿ ಬಹಳ ಪರಿಣಾಮಕಾರಿಯಾಗಿ ಬಂತದ್ದು. ಬಹುಶಃ ಕನ್ನಡ ಪರವಾದ ಒಂದು ಚಳವಳಿ ಅಷ್ಟು ತೀವ್ರವಾಗಿ ಆಗಿದ್ದು ಕೊಡಗಿನಲ್ಲಿ ಅದೇ.
1: ಎಸ್ ಜಯಪ್ರಕಾಶ್ ಕೂರ್ಗೂತರ ಕಿಟ್ಟಿ ತಿಂಡು ಕೂಡ ಭಾವಿಸ್ರೆ ಇನ್ನೊಂದು ಸೈಡ್ಲೆ ನಿಮಗೆ ಚೊಂದಿದ್ದಾರೆ ಕನ್ನಡ ನಕ್ಕ ಚೊಮ್ಮೆ ಇಷ್ಟತವರ ಲ್ಯಾಂಗ್ವೇಜ್, ಸೊ ಅದಕ್ಕೆ ಸಂಬಂಧಪಟ್ಟಂಕಿದ ಬೇರೆ ಬೇರೆ ಚಟುವಟಿಕೆ ಕೂಡ ಹಾಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಚಲ
0: ಕನ್ನಡದಲ್ಲಿ ನಂಗ ಇದೇ ನಂಗೆ ದಿಚ್ಚೊಂಡಿದ್ದ ಪ್ರಾಬ್ಲಮ್ ನಂಗೆ ಐತಿ. ನಂಗ ಕೊಡಗಲು ಲೇಖಕರು ಭಾರಿ ಕೊಡಿದ್ದಾರಪ್ಪ, ಎಲ್ದ್ರನ್ನೆಲ್ಲ ಭಾರಿ ಕೊಡಿದ್ದಾರೆ, ಕಲಾವಿದರು ಕೊಡಿದ್ದಾರೆ. ಅಪ್ಪ ನಂಗೆ ನಾಲಂಜಿ ಶಂಗ ನಾನು ತ್ಯಾಗರಾಜು ನಾಲಂಜಲ್ಲಿ ದಿಚ್ಚಿಟ್ಟು ಪಾಲ್ಕೊಂಡು ನಡಿಕೊಂಡು ನಾನು ಚೆನ್ನೈ ಹೊರಡಿಟ್ಟೆ. ನಂಗೆ ಹಿಂದಿ ಅವರು ಸಂಘಟನೆ ಹಾಕೋತೀರ ಅಂಟ್ ಸರಿ ಹಾಕುವ ಕರ್ನಾಟಕ ಸಂಘ ಅಂಟಿಂತು ಮುಂದೊಂದು ಭಾರಿ ಫೇಮಸ್ ಅದು. ಬಟ್ ಅದು ಪಿನ್ನೆ ನಿಷ್ಕ್ರಿಯ ಆಯ್ತು. ಅಂದ್ರೆ ನಂಗೆಂದ ಹಾಕ್ಯ ಕೊಡಗು ಲೇಖಕ ಮತ್ತು ಕಲಾವಿದರ ಬಳಗ ಚಂದಿಟ್ಟು ಒಂದು ಹಾಕ್ಯ. ಸೊ ಕೊರಿಯಾಗ ಲೇಖಕ ಮಾರೆ ಕಲಾವಿದರ ಮಾರೆ ಎಲ್ಲ ಕೂಟಿಟ್ಟು ಅವರು ಮೇಲೆ ಇದಾಕೆ ಮೀಟಿಂಗ್ ಹಾಕ್ಯ ಹಾಕಿಟ್ಟು ಅದ್ರ ಎಲ್ಲ ಅವರು ಕಮಿಟಿ ಹಾಕಿ ಹಾಕೊಂಬೋದು. ನಾನೇ ನಂಡೇ ಅಧ್ಯಕ್ಷ ಹಾಕ್ಯಾರು ಎಲ್ಲ ಆಯ್ತು ಇಟ್ಟು ಅದು ಪಿನ್ನೆ ನಡ್ಕೊಂಡು ಬಂತು. ಬಂದ್ರೆ ಅದು ಪಿನ್ನೆ ಭಾರಿ ಆಕ್ಟಿವೇಟ್ ಚೊಮ್ಮೆ ಆಕ್ಟಿವಿಟೀಸ್ ಹಾಕೊಂಡಿತ್ತು. ಅದ್ರಲ್ಲಿ ಚೊಮ್ಮೆ ಅಲ್ಲಿ ಬಂದ ನಾನು ಪುರುಷೋತ್ತಮ ಬೆಳಿ ಮೇಲೆ ಹೈಲು ಬಂದಂತ ಮಡಿಕೇರಿ ದಂಡ ಹತ್ರ ಹೋಗಿದ್ದುಂಡು ಅಲ್ಲಿ ಅದಕ್ಕೆಲ್ಲ ಶತಮಾನ ಅವರು ದಶಮಾನೋತ್ಸವ ಹಾಕಿದಂಗೆ 10 ವರ್ಷದ ಕಪ್ಪಿನ ಅವಡೆ ಮಡಿಕೇರಿ ರಾಜ ಸೀಟ್ಲಿದಂಗ ಚನ್ಯಾಸೆ ನ್ಯಾರಾಸೆ ಅಸರ್ಗೆ ಅವ್ರ ಲೋಕಲ್ ಪಾರ್ಟ್ನರ್ಲೆ ಆಗ್ಲು ಕೂಡ ಅವ್ರ ಪಾಠ ಬಟ್ಟಿದ್ನ ಅವ್ರು ಚೆರಿಯ ತಬಲಾ ಪಿಂದ ಹಾರ್ಮೋನಿಯಂ ಬೆಚ್ಚಿಟ್ಟ ಆರ್ಗೆ ಎಲ್ಲ ಇಷ್ಟ ಹೊಡೆಗೆಲ್ಲ ಮಟ್ಟ ಪಾಡಿ ಹೊಡಿದ ಅದು ಭಾರಿ ಅಟ್ರಾಕ್ಟಿವ್ ಆಯ್ತಿಂತಪ್ಪ ಪ್ರವಾಸಿ ಮಾರ್ಗ ಎಲ್ಲ ರಾಜ ಸೀಟ್ಲಿ ಹಸರ್ಗೆ ಚನ್ಯಾಸೆ ನ್ಯಾರಾಸೆ ನಾಳೆ ಇದಿಲ್ಲ. ಅದಕ್ಕೆ ಟೌನ್ ಹಾಲ್ ಇದ್ರ ಮೈಕ್ ಸೆಟ್ ಟೌನ್ ಹಾಲ್ ಮುನ್ಸಿಪಾಲ್ಟಿರಂಗ ಫ್ರೀ ತಂದಿದ್ದಾರೆ. ಪಿನ್ನ ಅವ್ರು ಇದು ಹೋಗ್ತಾರೆ ನಂಗೆ ನಾಟಕ ಹಾಕೊಂಬೋ ಇಡೀ ಟೌನ್ ಹಾಲ್ ನಂಗಲ್ದೆ ಅದು ಎಂದು ಬಾಡಿಗೆ ಹೇಳ್ತಿಲ್ಲ ನಂಗೆ ನೋಟಾನ ರಿಹರ್ಸಲ್ ಹೊಡೆ ಹಾಕಿದ್ನ ನಾಟಕ ಹಾಕಿದ್ನ ಎಂದು ಅವ್ರ ಮುಕ್ಕಲ್ ನಂಗೆ ಕೊಡ್ತಿಲ್ಲ ಅವಳೆ. ಸೊ ಫುಲ್ ಅಪ್ಪ ಸಪೋರ್ಟ್ ಇಂತ ಹೇಳ್ತಾರೆ ನಂಗೆ ಹೋಗು. ಬಟ್ ಅಪ್ಪ ಆ ಲೇಖಕ ಮತ್ತು ಕಲಾವಿದರ ಬಳಗ ಹಾಕಿಡ್ಪಿಂದ ಚೊಮ್ಮೆ ಸಾಹಿತಿ ಮಾರು ಬಂದಾರು ಚೊಮ್ಮೆ 20 ಕೊಡಗಲು ಪೆಂಡಿಂಗ್ ಮೇ ಎತ್ತರ ಸಾಹಿತಿ ಮಾರುಲ್ಲ ಅರ್ಸಂಗೆ ಚೊಮ್ಮೆ ನಲ್ಲ ನಲ್ಲ ಬರಹಗಾರಲ್ಲಪ್ಪ ಅದು ಭಾರಿ ಕೊಸಿಯಾಡ ನಮಗೆ 20 ನೋಕೊಂಬತ್ತು. ಅದ್ರಪಿಂದ ಸಾಹಿತ್ಯ ಪರಿಷತ್ತು ಆತವಿಲ್ಲ ಪರಿಷತ್ತು ನಾನು ಅವರು 10 ವರ್ಷ ಆದ್ರೂ ಕಾರ್ಯದರ್ಶಿ ಆಯ್ತು ಸ್ವರ ಹಾಕಿ ನಾನು ಸಾಹಿತ್ಯ ಪರಿಷತ್ತಲ್ಲಿ. ಪಿನ್ನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ತಲೆನೆ ಆಯ್ತು ಒಲಿಮತಿ ಪೋನಾಲ್ ಅಪ್ಪ ನಾನಾದ್ರೂ ಮೇನ್ ಇದ್ಲಿದ್ದೆ ನಾನಪ್ಪ ಕಾರ್ಯದರ್ಶಿ ಆಯ್ತಿದ್ದೆ ಅವಡೆ
1: ಕಾರ್ಯದರ್ಶಿ ಕೂಡ
0: ಭಾರಿ ಭಾರಿ ಚಂದ ಹಾಕಿ ನಂಗೆ ಎಲ್ಲ ಎಲ್ಲರಿಗೂ ಭಾರಿ ಖುಷಿ ಐತೆ ಆ ಸಮ್ಮೇಳನ.
1: ಎಸ್ ಓಕೆ. ಸೊ ಹಿಂಗೆ ನಿಮಗೆ ಕನ್ನಡ ಚಟುವಟಿಕೆ ಒರೆಸಿರ್ಲಿ ಕನ್ನಡತೆ ಮೇಲುಲ್ಲಂಕಿತವರ ಅಭಿಮಾನ ಅವರು ಪಿರ್ಸ ಅದುಕೊಂಡು ನಿಮಗೆ ಇತರೆಲ್ಲ ಚಳುವಳಿಯಲ್ಲೂ ಕೂಡ ಭಾಗವಹಿಸೋ ಕೂಡ ಸಾಧ್ಯ ಇರೆಂದು ಕೂಡ ಚೆನ್ನಾಗಿದ್ದಾರೆ. ಸೊ ಅದೇ ಫಲಮೆ ಬೇರೆ ಕ್ಷೇತ್ರದಲ್ಲೂ ಕೂಡ ಅದೇ ರೂಪದಲ್ಲಿ ನಿಮ್ಗೆ ಕೊಡುಗೆ ಕೂಡ ಕೊಡ್ತೊಂಡ್ರಲ್ಲಾರು ಒಂದು ಸೈಡ್ಲಿ ಅದಕ್ಕೆ ಬೇನಾಯ ರೂಪದಲ್ಲಿ ಏದೆಲ್ಲ ಕೊಡ್ಕೊನ ಅದು ನಿಮಗೆ ಅವಧಿಲಿ ನೀವು ಕೊಡ್ತೊಂಡು ಕೂಡ ಬಂದರಾರು. ಸೊ ಇಂದು ಬ್ಯಾರಿ ಭಾಷೆಲ್ಲಿ ಬಂಡಂಕಿತೋ ಕವನಂಗ ಇಟ್ಟಿಕ್ಕು ಅಥವಾ ಒಂದು ಸೈಡ್ಲಿ ಸಾಹಿತ್ಯ ಇಟ್ಟಿಕ್ಕು ಒಂದು ಸೈಡ್ಲಿ ಅಲ್ಲಿ ಉಂಟು ಎಂಚನಿಗೆ ಒಂದು ಸೈಡ್ಲಿ ಚೊಮ್ಮೆ ಕೊರತೆ ಆಗಿ ಉಂಟು ಎಂಚನಿಗೆ ಅದ್ರೆ ಬಂಡದು ಕೂಡ ಚೊಮ್ಮೆ ನಿಧಾನಗತಿಲಿ ಕೂಡ ಬಂದುಂಟು ಚಲ್ರಂಕಿತವರು ಇದು ಬಂದರ ಅವರು ಓರ್ಮೆ ಬಂದರ ಎಂದ್ರೆ ಅಂತ. ಸೊ ಐಕ್ ಮುಂದಲ್ಲಿ ಅವರು ಕಾಲರ್ ಉಂಟು ಆರಂಟಿ ಕೇಕುವ. ಹಲೋ
3: ಹಲೋ ನಮಸ್ತೆ.
1: ನಮಸ್ತೆ, ಯಾರು ಮಾತನಾಡೋದು? ಹಲೋ ರೀಟಾ. ರೀಟಾ ಮೇಡಮ್ ಕೇಳಿ ಮೇಡಮ್, ಸರ್ ಇದ್ದಾರೆ ಮಾತನಾಡಿ. ಅರ್ಥ ಆಗ್ತಿದೆ ಅಲ್ವಾ?
0: ಹೇಳಿ ರೀಟಾ ಅವರು, ಹೇಳಿ.
3: ನಮಸ್ಕಾರ ಸರ್.
0: ನಮಸ್ತೆ ನಮಸ್ತೆ, ಹೇಳಿ.
3: ನಮಸ್ತೆ, ಎಲ್ಲ ಮಾತು ಕೇಳಿದೆ, ಅದು ಮಾತನಾಡ್ಲಿಕ್ಕೆ ಬರ್ತದೆ ನನಗೆ?
0: ಬರಲ್ಲ, ಕನ್ನಡದಲ್ಲೇ ಹೇಳಿ, ಪರವಾಗಿಲ್ಲ,
3: ಅಂಜಿಕೆ ಆಗ್ತದೆ ಅಷ್ಟೇ. ಈಗ ಮಾತನಾಡದೆ ಒಳ್ಳೆ ಆಗ್ತದೆ
1: ಅಲ್ಲ? ಚಲೋರು ಚಲೋರು ರೀಟ ಮೇಡಮ್, ಬ್ಯಾರಿ ಕೇಕ್ ಅಲ್ಲ ಚಲ್ಲರು
0: ತಪ್ಪ ಹೆಂಗ ಪರಲ್ಲ ಚಲ್ಲರು
3: ಅದು ನಲ್ಲ ನಲ್ಲ ಪಾಪ್ಟೆನ್ ಇದು ಕವನ ನಲ್ಲಾಯಿ ಪಿನ್ನೆ ಪಲ್ಕ ಬರೆಯದೆಲ್ಲ ನಲ್ಲುಂಡು.
1: ಎಸ್ ಓಕೆ. ಕೇಟುಂಡುಲ್ಲಾರಲ್ಲ ಕೇಟುಂಡುಲ್ಲಾರಲ್ಲ ಅದೇ ಖುಷಿ ಕಾರ್ಯಕ್ರಮ.
3: ಹಾ ಕೇಟುಂಡಲ್ಲ ನಾ ಎಲ್ಲ ಪಾಟ್ ಕೇಟಲ್ಲ ನಿಂಗಳ ಇದು ಎಲ್ಲ ಪ್ರತಿಧ್ವನಿ ಅದು ಎಲ್ಲ ಕೇಕೊಂಡು.
1: ಓಕೆ ಓಕೆ ಓಕೆ.
3: ಅವರು ಫ್ರೆಂಡ್ ಇರ್ಕನ್ ಮುಂಜಾನೆ ಅದು ನಬಿಸಂತ
1: ಪಂಡಿತ್ ಓಕೆ
3: ಮುಟ್ಟ ಪಲ್ಕ ಬರ್ಸ ಬಂದು 26 ಇಲ್ಲ.
1: ಓಕೆ ಓಕೆ ಓಕೆ ಓಕೆ ಓಕೆ.
3: ಥ್ಯಾಂಕ್ ಯು. ಒಳ್ಳೆ ಮಡಿಕೇರಿಯಿಂದ ಬಂದು ಎಲ್ಲ ಪ್ರೋಗ್ರಾಮ್ ಅನ್ನು ಕೊಡ್ತಾ ಇದ್ದಾರಲ್ಲ.
0: ಥ್ಯಾಂಕ್ ಯು
1: ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಓಕೆ ರೀಟಾ ಮೇಡಮ್, ಹೆಂಗು ಇತರ ಕಷ್ಟ ಹೆಂಗು ಪಲ್ಕ ಬರೆಯೋಕೆ ತೊಡಂಗಿತ್ತೆ. ಅದು ನಾನು ಅದೇ ಕೇಟೊಂಡು ಬಂದೊಂಟಿದ್ದೆ. ಅವ್ರ ಸೈಡ್ಲಿ ಬ್ಯಾರಿಲ್ ಬಂಡಂಗೆ ತೋ ಕೊರಿಯ ಕವನಂಗ್ ಐಟಿಕ್ಕು ಸಾಹಿತ್ಯ ಐಟಿಕ್ಕು ಅದ್ರವರು ಗೊಂಚಲ್ ಅದು ಇಪ್ಪಾಕ್ತೆಲ್ಲ ಇದು ಕೊರಡಿ ಆಯ್ತು.
0: ನಾನಿಪ್ಪ ನಾನು ನೋಕೊಂಡಿದ್ದೆ ಪೊಲೆಯಪ್ಪ ಬ್ಯಾರಿ ವಾರ್ತೆ ಅಂಟವರು ಮ್ಯಾಗ್ಸಿನ್ ಬಂದು
1: ಎಸ್ ಬಶೀರ್ ಬೈ
0: ಬಶೀರ್ ಬೈ ಕಂಪರ್ಟ್ ಅದ್ರಲ್ಲಿ ಚೊಮ್ಮೆ ಪೆಂಡಿಂಗ ಅದ್ರ ಲೇಖನಂಗೋ ಕವನಂಗೋ ಬಂದು ಮಕ್ಕ ಕ್ವಶನ್ ಚೆನ್ನಾಗದೆ ಚೊಮ್ಮೆ ಪೆಂಡಿಂಗ ಬಂದ್ಬಿಟ್ಟು ಈ ಸಾಹಿತ್ಯ ಅಥವಾ ಕ್ಷೇತ್ರದಲ್ಲಿ ಚೆನ್ನಾಗಿ ಹೀರೋ ಕಾಲೇಜಲ್ಲಿ ಅವರು ಕ್ವಿಜ್ ಹಾಕಿ ನಾನು ಅಂದ್ರೆ ಬ್ಯಾರಿ ಅಧ್ಯಯನ ಪೀಠ ತರಫ್ಲು ಹಾಕಿದ್ದೆ ನಾನೇ ಇದಾಕಿದ್ದೆ ಕ್ವಿಜ್ ನಾನು ಪಟ್ಟಿದ್ದೆ ಈ ಬ್ಯಾರಿ ಕಲ್ಚರ್ ಬಗ್ಗೆ ಎಲ್ಲ ನಾಲ್ಕು ಭಾರಿ ಖುಷಿ ಆಯ್ತು. ಇಪ್ಪತ್ತು ಆ ಪೆಣ್ಮಕ್ಕ ಚೊಮ್ಮೆಯಿಂದ ಆಣ್ಮಕ್ಕ ಕೊರಡಿದ್ದ ಭಾರಿ ಹಂಗಾಗು ಎಲ್ಲ ಗೊಂತಿಲ್ಲಂಗೂ ಕೂಡ ಚೊಮ್ಮೆ ಬಿಸಿಂಗ್ ಇನ್ನೂ ಹಂಗ ಗುಂತುಂಡಲ್ಲೇ ಚಿನ್ನಿಟ್ಟು ಭಾರಿ ಖುಷಿ ಆಯ್ತು ನಾಲ್ಕು. ಸೊ ಆ ಇಂಟ್ರೆಸ್ಟ್ ಉಂಡು ಹಂಗಾಗು ಬಟ್ ಅದಕ್ಕೆ ಅವರು ಸರಿಯಾಗಿ ಅವರು ತೆರು ಕಾಟುಪನು ಅದು ಅದಕ್ಕೆ ಅಧ್ಯಯನ ಪೀಠ ಅಕಾಡೆಮಿ ಈ ತರಫ್ಲು ಸೊರ ಹಾಕೋನು ಅವ್ರು ಉಂಟು ಅವ್ರು ನಾಲ್ಕು ಅಧ್ಯಯನ ಪೀಠದ ನಾನು ಮೆಂಬರ್ ಆಯ್ತಿದ್ದೆ ಚೊಮ್ಮೆ ಸೊರ ಆಯ್ಡು ಬಟ್ ಅವರು ಅಧ್ಯಯನಕ್ಕೆ ಸಂಬಂಧಪಟ್ಟ ಪತ್ತವರು ಅದು ವಿಶೇಷ ಆಯ್ತು. ನಾನು ಪಂಡಲುಂಡು ಚೆನ್ನೈ ಚೆನ್ನಾಗಿ ಬಯಸಾಯಂಗ ಉಳ್ಳಾರಲ್ಲ ನಂಗಳ ಬ್ಯಾರಿಂಗಲ್ಲಿ ಅಂಗಳೊಟ್ಟು ಬಿಟ್ಟು ಪಲ್ಕ ಬರೇನು ಅಂಗಳೊಟ್ಟು ಉಳ್ಳು ನಾಲೆಜ್ ಇರೋದು ನಂಗೆ ಎಡ್ತವ್ರು ಎತ್ತರೇ ಪದಂಗ ಗುಂತಿಕ್ಕು ಎತ್ತರೇ ಬಿಸಿಯಂಗ ಗುಂತಿಕ್ಕು ಅದರೆಲ್ಲ ನಂಗೆ ಎಡ್ತವನು ಚೊಮ್ಮೆಲ್ಲ ಮರ್ಚಿಪೋಯಾರು. ಇಪ್ಪಮೇ ಲೇಟ್ ಆಯ್ಡು ಇನ್ನೂ ಲೇಟ್ ಹೊಡೆಯಕ್ಕೆ ಮುನ್ನೂಲ ಅದ್ರಲ್ಲ ನಾನು ಎಡ್ತೀರಿ ಕಲೆಕ್ಟ್ ಹಾಕಿ ಬೇಕು ಅನ್ನೋ ಚೆಲ್ಲದು ಅಕಾಡೆಮಿಗೂ ನಾನು ಚೆಂದ್ರೆ ಅಧ್ಯಯನ ಪೀಠದ ಚೆಂದ್ರೆ ನೋಕೋನು ಇಪ್ಪ ಅದು ಇದಕ್ಕೆ ಬಂದ ಚೆಂದ
1: ಪರಿಸಿಲ್ಲ. ನಾನು ಅದೇ ಕೇಳ್ಕೋಗಿಲ್ಲ ಅಂದ್ರೆ ಚೆನ್ನಾಗಿ ಇಪ್ಪ ಎತ್ತರಮ ಜನಪದ ಕಥೆ ಕೂಡ ಬಟ್ ಅದ್ರ ಕ್ರೋಢೀಕರಣ ಕ್ರಂಕಿತವರು ಮನಸ್ಸು ಕೂಡ ಅವ್ರ ಸೈಡ್ ಕೊಡ್ತೀನಿ
0: ಇಪ್ಪ ಕೊರಿಯಲ್ಲ ಹಾಕಿಡಾರ ಅದ್ರೆ ಪಾಟಂಗ್ ಇದು ಹಾಕಿಡಾರ ಬಟ್ ಅದು ಮೇಯ ಒಳ್ಳೆ ಅದು ಪಂಡ ಎಲ್ಲ ಪರ್ತು ಬರ್ನು ಐಕೆ ನಚ್ಚಿಡು ಪಂಡತ್ವ ತಲೆಮಾರು ಹಾಲು ಮಾರಿ ನಂಗೆ ಪಿಡಿಕೋನು
1: ಪಿಡಿಕೋನು
0: ಇಪ್ಪೊಮ್ಮೆ ಪೊಯ್ಡಾರು ಇಪ್ಪೆಲ್ಲ 7 ವರ್ಷ ದಾಟಿಂಗೆಲ್ಲ ಬಾರಿ ಕಷ್ಟ ಆಗಿಟ್ಟರು ಹೆಂಗು ಇಪ್ಪ ಉಲ್ಲಂಗಲ್ಲಿ ಅಟ್ಲೀಸ್ಟ್ ಬಿಟ್ಟು ಕಾಂಟ್ಯಾಕ್ಟ್ ಹಾಕಿ ಅವ್ರು ಕೊರಿಯಂಗು ಗಿಟ್ಟು ಚೆಲ್ಡದು ನಂದು ಅಭಿಪ್ರಾಯ
1: ಅಭಿಪ್ರಾಯ ಅಂತ ಚೆಲ್ಲ ಫಿನೊಂದು ನಾನು ಕೇಳ್ಕೋಗಿಲ್ಲ ಅಂದ್ರೆ ಚೆನ್ನಾಗಿ ಇಪ್ಪ ನಂಗೆಲ್ಲ ಯುವಕುಮಾರ್ ಬಾಲಕಾರ್ ಸೊ ಅವ್ರ ಸೈಡ್ಲಿ ಇಂಡು ಓದ್ರೆ ಬಗ್ಗೆ ಇಲ್ಲ ಅವ್ರ ಆಸಕ್ತಿ ಇಂದೆಲ್ಲ ತಲ್ಲ ಚೊಮ್ಮೆ ಕೊರೋಡಿ ಇಂದೆಲ್ಲ ಮೊಬೈಲಲ್ಲೇ ಏದಾ ಇಂಬಂದ ಕನ್ನಡಾಗಿ ಮಾತ್ರ ನೋಕೊಂಡ್ರು ಒಳ್ಳೇದಕ್ಕೆ ಕೂಡ ಇಟ್ಟಿಕ್ರಿ ಅವ್ರ ಸೈಡ್ಲಿ ಕನ್ನಡ ಬುಕ್ರೆ ಓದ್ರದ್ದು ಕೂಡ ಚೊಮ್ಮೆ ಕೊರಡಿ ಆಯ್ಕೊಂಡ್ರು. ಈ ಸಂದರ್ಭದಲ್ಲಿ ಬ್ಯಾರಿಗೆ ಎನಿ ಕೊಡ್ಕೋಗು ಆಸಕ್ತಿ ಕೊಡ್ಕೋರ ಚೊಲ್ರಂಕಿತ ಅವ್ರ ಪ್ರಶ್ನೆ
0: ಅದಕ್ಕೆ ನಾನು ಚೆನ್ನಾಗಿ ಅಧ್ಯಯನ ಪೀಠದ ಅಕಾಡೆಮಿಯಲ್ಲಿ ಅದೇ ಚೆನ್ನಾಗಿ ಚೆನ್ನಾಗಿ ನಂಗಲೋ ಗಮನ ಫೋನ್ ಆಯ್ತು ಇಪ್ಪ ಇವಡಿಗೆ ಚೆನ್ನಾಗಿ ಹೈಸ್ಕೂಲ್ ಮಕ್ಕಳು ಸೊ ಹೈಸ್ಕೂಲ್ ಲೆವೆಲ್ಲೇ ಮಕ್ಕಳಿಗೂ ಕವಿಗೋಷ್ಠಿ ಅವರು ಕಮ್ಮಟ ಕಥಾ ರಚನೆ ಲೇಖನ ಎದುರಾಗನೆ ಇದ್ರ ಬಗ್ಗೆ ಎಲ್ಲ ಹಂಗ ಹಾಕಿ ಹಿಂಗೆ ಅವ್ರು ಇಂಟ್ರೆಸ್ಟ್ ಬಂಡ ನಾವು ಆ ಲೆವೆಲ್ ಇದು 20 ಬರ್ತು ಬಂದಂಗಲ್ಲ ಪ್ರಯೋಜನ ಇಲ್ಲ ಆ ಬಾಲ್ಯ ಉಂಡಲ್ಲ ಅದ್ರಲ್ಲಿ ಪ್ರೈಮರಿ ಸ್ಟೇಜ್ ಇರ್ಕ ಹೈಸ್ಕೂಲ್ ಸ್ಟೇಜ್ ಆ ಸ್ಟೇಜ್ ಇರೋ ಮಕ್ಕಳಿಗೂ ನಂಗೆ ತಲೆ ಅಂಗಳ ಮೇಲೆ ಗಮನ ಕೊಡ್ತಂಗೆ ಯಾಕೋ ಸಾಧ್ಯ ಉಂಟು ಉಂಟು ಆಡು ನಾಲ್ಕು ವಿಶೇಷ ಆಗಿ 20 ಪೆಣ್ಮಕ್ಕಳು ಭಾರಿ ಇಂಟ್ರೆಸ್ಟ್ ಉಂಟು
1: ಸೋಶಿಯಲ್ ಮೀಡಿಯಾ ಬಂದ ಇಲ್ಲಿ ಚೊಮ್ಮೆಲೆ ಎಲ್ದ್ರೆ ರೂಪದಲ್ಲಿ ಬಂದ್ರೆ ಬಟ್ ಆ ಎಲ್ದ್ರೆ ಶಬ್ದಂಗಲೇ ಕ್ರೋಢೀಕರಣ ಕೊರತೆ ಉಂಟು ಹೆಂಚನಂಗೆ ಅದಕ್ಕೆ ಸಂಬಂಧಪಟ್ಟ ಇಪ್ಪ ಕನ್ನಡದಲ್ಲಿ ಹಂಗೆ ಎಲ್ದೋ ಎಲ್ದೋ ಇಂಟು ಪೋಂಡ್ರಿ ಆ ಪದ ಬಳಕೆ
0: ಇಲ್ಲ ವಿಶೇಷ ಇಟ್ಟಿಪ್ಪ ನೀಂಗ ಪಲಕೊಡೋದು ನಾನು ಆರೋತಾರೆ ಪಲಕೊರಿ ಚೊಮ್ಮೆ ಪದಂಗ ಕನ್ನಡದೇ ಬಂದ್ಬಿಟ್ಟು
1: ಬಂತು
0: ಎಂದ ಚೆನ್ನಾಗಿ ಬ್ಯಾರಿ ಕಿಟ್ಲೆ ನಂಗು ಐಕೆ ನಾ ಚೆನ್ನ ಬ್ಯಾರಿ ಕನ್ನಡ ಅಲ್ಲ ಕನ್ನಡ ಬ್ಯಾರಿ ಡಿಕ್ಷನರಿ ನಿಘಂಟು ನಂಗು ಭಾರಿ ಆಗಿತ್ತು ಉಂಡು ಇಪ್ಪ ಅಂಟು ಅಪ್ಪ ಆ ಕನ್ನಡಕ್ಕೆ ಪರ್ಯಾಯ ಪದ ಎಂದು ರೋಚನೆ ಉದಾಹರಣೆ ಚೆಲ್ಲಂಗೆ ಉಪಯೋಗಿಸುವುದು ಉಪಯೋಗ ಅದಕ್ಕೆ ಬ್ಯಾರಿ ಪದ ಎಂದು ನೋಡಿ ನಕ್ಕು ಗೊತ್ತಿಂದಿಟ್ಲೆ ನಕ್ಕದ ಚಿಂತೆ ಅಂದ್ರೆ ಹಂಸಮಲ್ಲಾರು ಗಲಸ್ ರೋಜನ ಅಷ್ಟು
1: ಗಲಸರು
0: ಗಲಸರು ಚೆನ್ನಷ್ಟು ಏನು ಉಂಡು ಪದಂಗ
1: ಚೋರ್ ಗಲಸರು ಅದಕ್ಕೆ
0: ಕಲ ಕೊಡೋದು
1: ಕಲಕ
0: ಗಲಸರದ ಚೆಲ್ಲಾರು ಬಟ್ ಈ ಗಲಸಿನ ಉಪಯೋಗ ಚೆಂದಿಟ್ಟು ಅಂಗನೆ ಚೊಮ್ಮೆ ಪದಂಗ ಉಂಡು ಅದೆಲ್ಲ ಮುಟ್ಟು ಪೋಯ್ಡು ಅದೆಲ್ಲ ನಂಗೆ ಪಾಡೆ ತೇಡಿ ಕೇಳ್ಕೊ ಎಡ್ತಿಟ್ಟು ಅದ್ರ ರೆಕಾರ್ಡ್ ಹಾಕೊಂಡು ನಂಗೆ ಆ ಸ್ವರ ಅವನಿಪ್ಪ ಅದು ಭಾರಿ ಮುಖ್ಯ ಅಂತ ನಾ ಕಾಯ್ಕೊಂಡಿಪ್ಪ
1: ಎಸ್ ಓಕೆ ಖಂಡಿತ ಆಯ್ತು ಆ ರೂಪದಲ್ಲಿ ಆಯ್ತ ಕನ್ನಡ ಕ್ರೋಢೀಕರಣ ಹಾಕಿ ಬೀಚ್ ಅಂತ ಹಂಗೆ ನಂಗೆ ಮುಂದಂತ ತಲೆಮಾರು
0: ಅದಕ್ಕೆ ಪರ್ಯಾಯ ಪದ ಎಂದ್ರು ಉಂಟು ನಂಗೆ ತೇಡಿಬೇಕು ಕನ್ನಡದಲ್ಲಿ ಏನಂಗ ಅವ್ರು ವರ್ಡ್ ಇದ್ದಂಗೆ ಅದಕ್ಕೆ ಬೇರೆ ಇಲ್ಲ ಅಂತ ಹೆಂಗೆ ಅವ್ರು ಪರ್ಯಾಯ ಪದ ಎಂದ್ರು ಬೇರೆ ಹಿಡ್ಕಾಮ ಪದ ಅಂಟು ಉದಾಹರಣೆಗೆ ಚೆಲ್ಡ್ ಅಂತ ಹೆಂಗಿಪ್ಪ ಕಿರಣ ಐಕೆ ನಾನೇ ಅವ್ರ ಪದ ಉಂಡಾಕಿ ಬೆಲ್ಞಾರು ಅಂಟ ಬೆಲ್ ಕಿರಣ ಅವ್ರ ಜ್ಞಾರು ಬೆಳಕಿನ ಕಿರಣ ಬೆಲ್ಞಾರು ಅಂಟ ಹಂಗನೆ ಸಾಹಿತ್ಯ ಮಾರ್ಲ ದಿಚ್ಚಿಟ್ಟು ಅವರು ತಲೆ ತಲೆ ಓ ಇಂದ್ರ ಓಡ್ಬಾಟಿ
1: ಓಡ್ಬಾಟಿ ಅಂತ
0: ಪದಂಗ ಕಿಟ್ಟು ನಂಗು ಪುದಿ ಪುದಿ ಪದ ಸೃಷ್ಟಿ ಹಾಕಂಗ
1: ಅದಕ್ಕೆ ಮನಸ್ಸು ನಂಗು ಕೊಡ್ಕೊ
0: ಓಕೆ ಅದಕ್ಕೆ ದೇಕೋನು ನಂಗೆ ದಿಚ್ಚಿಟ್ಟು ಹಾಕೋಣ ಸರ್ ಅದು ಆರಂಗೂ ಇಡ್ತವ್ ನಾ ಜವಾಬ್ದಾರಿ ಅದೇ ಅಕಾಡೆಮಿ ಅಧ್ಯಯನ ಪೀಠ ಆರಂಗೂ ಹಾಕೋಣ ಅದ್ರೆ
1: ಖಂಡಿತ. ಇಪ್ಪ ಎತ್ತರಮ ಚಂದ ಪೋಲೆ ಹೈಸ್ಕೂಲ್ ವಿದ್ಯಾರ್ಥಿ ಮಾರು ಕೂಡ ಇಟ್ಟಿಕ್ಕು ಅಥವಾ ಇಂಡತೆ ಯುವ ಶಕ್ತಿ ಆಯ್ತಿಕ್ಕು. ಸೊ ಅಂಕು ಒರ್ ಸೈಡ್ಲ ಇಂಗಂತ ಕ್ಷೇತ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಬರ್ನು ಅದ್ಲ ಎಂದ್ರಾಯ ಒಂದು ಹಾಕೊಂಡು ಚೊಲ್ರ ಅಂಕಿತವ್ರ ಮನಸ್ಸು ಕೂಡ ಐಕ್ರೆ. ಬಟ್ ಅಂಕ ನೇರಾಯ ರೂಪತ್ಲು ಲಂಕಿತವರು ತೆರು ಕೆಟ್ಟಿಲ್ಲ, ಅವರು ವೇದಿಕೆ ಕೆಟ್ಟಿಲ್ಲ. ಅಂಕೋರು ಸಂದೇಶ ನಿಂಗೆಂದ್ರೆ ಚಲೋ ಇಷ್ಟಪಡ
0: ಸಂದೇಶ ಇತ್ತರೇ ನಾ ಚಲೋ ಚೆನ್ನಾಗಿ ಒಂದು ನೀವು ಕಾಲೇಜ್ ಸ್ಕೂಲ್ ಪ್ರೋಗ್ರಾಮ್ ಆಗ್ಬೋ ಆ ಎತ್ತರೆ ಬ್ಯಾರಿ ನೋಕರು ಬ್ಯಾರಿ ಪಾಠ ಪಾಡೋಮ ಅವ್ರು ಬ್ಯಾರಿ ನಾಟಕ ಹಾಕೊಡಮ್ಮ ಇದು ಟ್ರೈ ಹಾಕೋರು ಒಂದು ಬಿನೆ ಬ್ಯಾರಿ ಅವರು ಕವಿಗೋಷ್ಠಿ ಎಂದೇಗೂ ನೀವು ಸ್ಕೂಲ್ ಯೂನಿಯನ್ ತರಫ್ಲೇ ಹಾಕೋರು ನೀವು ನೀವು ಅದಕ್ಕೆ ಅಕಾಡೆಮಿ ಯಾರು ಹಾಕೊಂಡಿಲ್ಲ ಅದಕ್ಕೆ ಹಾಕೊಂಡಿಲ್ಲ ಹಿಂಗೆ. ಸೊ ಸ್ಕೂಲ್ಲೇ ಕವಿಗೋಷ್ಠಿ ಅಥವಾ ಅವರು ಚರಿ ವಿಚಾರ ಸಂಕೀರ್ಣ ಇದು ನಂಗೆ ಹಾಕಿಬಿಟ್ಟಿಲ್ಲ. ನಂಗೆ ಲೇಖಕ ಕಲಾವಿದರ ಬಳಗತ್ತಲ್ಲಿ ಮಡಿಕೇರಿಲಿ ತಿಂಗಳಿಗೊರ್ಕ ಅವ್ರವ್ರ ಸ್ಕೂಲು ಅವ್ರವ್ರ ಪ್ರೋಗ್ರಾಮ್ ಹಾಕಿದ್ದೆ. ಅದೇ ಮಕ್ಕಳು ಕವಿಗೋಷ್ಠಿ ಹಾಕೊಡಮ್ಮ ಇಲ್ಲಂಗೆ ಏನೇ ಒಂದು ಸಬ್ಜೆಕ್ಟ್ ಕೊಡ್ತಾರೆ ಹಂಗೆ ಪಲಕವ್ರಿಗೆ ಪಲ ಕೊಡಮ್ಮ ಏನು ಹಾಕಿದ್ದ ಅದು ಇಪ್ಪುಡು ನಂಗೆ ಬೇರೆ ಮಕ್ಕಳು ಅದು ಹಾಕ್ಬಿಟ್ಟಿಂಗ್ ಉಂಡಲ್ಲಿ ಅದು ಭಾರಿ ಅವರು ನಲ್ಲ ರಿಸಲ್ಟ್ ತಂಡ.
1: ಓಕೆ ಖಂಡಿತ ಮೈಟಮ್ ರಿಸಲ್ಟ್ ತಂಡೆ
0: ಖಂಡಿತ ಖಂಡಿತ
1: ಎಸ್ ಓಕೆ. ಒಟ್ಟಾರೆ ಇತ್ತು ನಂಗೆ ನೋಕು ಬೋಯ್ನಗರಂಟೆ ನಿಂಗಲೇ ಸಾಹಿತ್ಯ ಕ್ಷೇತ್ರ ಕನ್ನಡತ್ತು ಕೊಡ್ತಂಕೆ ತೋರು ಕೊಡುಗೆ ಇಟ್ಟಿಕ್ಕು ಇದೆಲ್ಲ ನೋಕೋಬೋಂಬತ್ತು ಖಂಡಿತ ಮೈಟಮ್ ನಿಂಗೆ ಚೊಮ್ಮೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಎರ್ತೊಂಡು ಕೂಡ ಉಳ್ಳಾರ ಎರ್ತಾರ ಅನುಭವಿಸಿರಾರ ಅದಲ್ಲೆಲ್ಲ. ಪಿನೋಡ್ ಸೈಡ್ಲಿ ನಿಂಗೆ ಕೊಡವ ಭಾಷೆಗೆ ಸಂಬಂಧಪಟ್ಟದ್ದು ಅದನ್ನು ನಿಂಗೆ ಬುಕ್ ಎಲ್ದಿ ಉಂಟು ಬಂದ್ರೆ
0: ಬುಕ್ ಎಲ್ದಿಟ್ಲೆ ಅವ್ರು ನಾಲ್ಕು ಪಾಠಗೆ ಹೇಳ್ತೀರ
1: ಪಾಠಂಗೆ ಹೇಳ್ದೀರ ರತ್ತರಮೆ
0: ಲೇಖನ ಹೇಳ್ದೀರ ಕೊರಿಯ
1: ಲೇಖನ ಹೇಳ್ದೀರ
0: ವಿಚಾರ ಸಂಕೀರ್ಣ ವಿಚಾರ ಮಂಡನೆ ಹಾಕಿದ್ರು.
1: ಪಿನ ಜಿಲ್ಲೆಯಲ್ಲೂ ಕೂಡ ದೂರದರ್ಶನದಲ್ಲೂ ಕೂಡ ಕನ್ನಡ
0: ಇದಕ್ಕೆ ದೂರದರ್ಶನದಲ್ಲಿ ಪಿನ ಆಕಾಶವಾಣಿಯಲ್ಲಿ ಪ್ರೋಗ್ರಾಮ್ ಚೆನ್ನ
1: ಕೊಡ್ತು
0: ಮೈಸೂರು ಬೆಂಗಳೂರು
1: ಕೊಡ್ತಾರೆ ಎಸ್ ಓಕೆ. ಒಟ್ಟಾರೆ ಐತೆ ನಿಮಗೆ ಇವರು ಕ್ಷೇತ್ರದಲ್ಲಿ ನಿಮಗೆ ತೊಡಗಿಸಿ ಉಂಟುಳ್ಳದು ಕೂಡ ಚೆಮ್ಮೆ ನಂಗೆ ಭಾರಿ ಅವರು ಖುಷಿ ಕೂಡ ಚೆಲ್ಲ. ಪಿನ್ನೋರು ನಿಂಗಳವರು ಕವನ ನಂಗೆ ಶೋತ್ರ ಮಾರ್ಗ ಚೊಲ್ಲೋಕು ಇಷ್ಟಪಟ್ರೆ ಅಂತ ಹಂಗೇದು ಕವನ ಚೊಲ್ಲೋಗಿ ಇಷ್ಟಪಟ್ಟಾರೆ.
0: ಓಕೆ ಬಹುಶಃ ಇದು ನಕ್ಕು ಭಾರಿ ಇಷ್ಟತ್ವ ಕವನ ಇದೆ.
1: ಓಕೆ
0: ಇದು ನಾನು ಪಾಡಲ್ಲ ಇದು ಓದ್ರೆ ಇದು ಪಾಡಗವಳು.
1: ಓಕೆ
0: ಆರು ಆಟಿಡೋ ತೊಟ್ಟಿಲ ಇದು ಏಕಿನಾವುಡೋ ಕಟ್ಟಿಲ ಏದು ದುಃಖತ್ತೋ ಕರ್ತಪ್ಪು ಉಡೋ ಕಣ್ಣು ತನ್ನಿಡೋ ನೊರೆಯಲ ಆರೋ ತಿರ್ಸತ್ತೋ ಮುರ್ಞೋ ಮನಸಿಡೋ ಕಡೆಡೋ ನಿಮಿಷತ್ತ ನೊಂಬಲ ಬೆಲ್ತೋ ಮೋಡ ಇದು ತೀನೋ ಪೋಲುಡೋ ತೀರ ತಾಸೆಡೋ ಬಾಯಿಲ ಬೆಲ್ತೋ ಲಂಗತ್ತೋ ಪುತ್ತು ಮಕ್ಕನ ಬೇಲಿ ಕಡನಿಟ್ಟು ನಡನಾರು ನೊರ್ಞೋ ನೀಲಿಡ ಉಮ್ಮ ಚಿರಿಕುಂಬೋ ಮೋಂದಿ ಚಿಮಿನಿಂಗ ಪಿಡಿಚಿತ್ತು ನೀಲಿ ಮಾಂಜಿತ್ತು ಬೆಲ್ಪು ಪೋಯಿತ್ತು ಕಾತು ಕಾತು ಕಾಡು ಕಾತುಗು ಬೆರಂದಿತ್ತು ನೆಲ್ತೋ ಬಯರಿಡೋ ಬೆಚ್ಚ ಕಾತುಗು ಕಡಲ ಗಾಸೆಗು ಮಡಗಿತ್ತು. ಇದು ಮೋಡತ್ತ ಬಗ್ಗೆ ಚೆನ್ನಟ್ಲು ಬೆಲ್ತೋ ಲಂಗತ್ತೋ ಪುತ್ತು ಮಕ್ಕಂಗ ಬೇಲಿ ಕಡಂದಿಟ್ಟು ನಡನಾರು ನೊರ್ಞ ನೀಲಿಡ ಉಮ್ಮ ಚಿರಿಕುಂಬೋ ಮೋಂದಿ ಚಿಮಿನಿಂಗ ಪಿಡಿಚಿತ್ತು ನೀಲಿ ಮಾಂಜಿತ್ತು ಬೆಲ್ಪು ಪೋಯಿತ್ತು ಕಾಡು ಕಾತುಗು ಬೆರಂದಿತ್ತು ನೆಲ್ತೋ ಬಯರಿಡೋ ಬೆಚ್ಚ ಕಾತುಗು ಕಡಲು ಅಗಾಸೆಗು ಮಡಗಿತ್ತು ಮಿನ್ನು ಚೆಡಿಲಿಗೆ ಭೂಮಿ ಬೆರಂದಿತ್ತು ಮೋಡ ಕರಗಿಟ್ಟು ಒಳಗಿತ್ತು ತನ್ನಿ ತನ್ನಿಂಟು ಕಾತೊಂಟಿ ಕುಂಬೋ ಸಂಪು ಬಿಸಿಯತ್ತೆ ಚೆನ್ನತ್ತು ಒಣಕು ಭೂಮಿಲೂ ಚಿರಿಕೆ ನೊರಂಜಿತ್ತು ಪೊಲೆಂಗ ಜೀಯತ್ತು ಕಲ್ಚಿತ್ತು ಎಂಚಿ ಪೂಲುಡು ಚಿಮ್ಮೆ ತೆರುಕು ಮಿನ್ನು ಬೆಲ್ಕರು ಕಾಟಿತ್ತು ಆರು ಆಟಡೋ ತೊಟ್ಟಿಲ ಇದು ಏಕಿನಾವುಡು ಕಟ್ಟಿಲ.
1: ಎಸ್ ಓಕೆ ಅದರ ಸಾರಾಂಶ ನಿಂಗೆ ಮೆಚ್ಚಂತ ಬಿಡೋರು
0: ಇದೆ ಇರ್ತಾರೆ ಚೆನ್ನಾಗಿ ಆರು ಆಟಿಡೋ ತೊಟ್ಟಿಲ ಚೆನ್ನಾಗಿ ತೊಟ್ಟಿಲು ಆಡ ಅಗಾಸಿಲು ಮೋಡ ಅದನ್ನೊಬ್ಬರು ತೊಟ್ಟಿಲು ಪೋಲೆ ಕಂಡು ಇದು ಏಕೆ ನಾವುಡು ಕಟ್ಟಿಲ್ಲ ಏದು ದುಃಖತ್ತೋ ಕರ್ತಪ್ಪು ಉಡು ಕಣ್ಣು ತಂದಿಡೋ ನೊರೆಯಲ್ಲ ಕರ್ತೋ ಮೋಡ ಮಲಿಡೋ ಮೋಡ ಆರು ಪಿರ್ಸತ್ತೋ ಮುರ್ನ ಮನಸ್ಸುಡು ಕಡೇರೋ ನಿಮಿಷತ ನೊಂಬಲಮ್ಮ ಇದು ಗೊಂತಿಲ್ಲ ಅಂಟ್ ಅದೇ ಬೆಲ್ತೋ ಮೋಡ ಇಟ್ಟಿಂದ ತಿಂದಂಗ ನೋಡಲ್ಲ. ಸೊ ಬೆಲ್ತ ಮೋಡ ಇದು ತೀನೋ ಪೋಲುಡು ತೀರತ್ತೋ ಆಸೆಡೋ ಬಾಯಿಲ ಚೆಲ್ಲದು ಬೆಲ್ತೋ ಲಂಗತ್ತೋ ಪುತ್ತು ಮಕ್ಕಂಗ ಅದೇ ಅಂದ್ರೆ ಮೋಡಂಗ ಬೇಲಿ ಕಡಂದಿಟ್ಟು ನಡೆದಾರ ಮೋಡಂಗೆಲ್ಲ ಚದರಿ ಪೈತ ನೊರ್ಞ ನೀಲಿಡ ಉಮ್ಮ ಚೆನ್ನಾಗಿ ಅಗಾಸೆ ಚಿರಿಕುಂಬ ಮೋಂದಿ ಚಿಮಣಿ ಚೆನ್ನಾಗಿ ನಿಸ್ಕತ್ರ ನಕ್ಷತ್ರ ಮೋಂದಿ ಚಿಮಣಿಗೆ ಪಿಡಿಚಿತ್ತು ನೀಲಿ ಮಾಂಜಿತ್ತು ಬೆಲ್ಪು ಪೋಯಿತ್ತು ಕಾಡು ಕಾತುಗೆ ಬರಂದತ್ತು ನೆಲ್ತೋ ಬಯರಡೋ ಬೆಚ್ಚ ಕಾತುಗೆ ಚೆನ್ನಾಗಿ ಇದು ಋತುಮಾನ ಇದಾವಡದು ಬೆಚ್ಚ ಕಾತುಗೆ ಕಡಲು ಅಗಾಸೆಗೆ ಮಡಗಿತ್ತು ಆವಿ ಆಯ್ತು ತನ್ನಿ ಆವಿ ಆಯ್ತು ಮೋಡ ಇಟ್ಟು ಪೋಯ್ತು ಮೇಲೆ ಮಿನ್ನೆ ಚೆಡಿಲಿಗೆ ಭೂಮಿ ಬೆರಂದತ್ತು ಮೋಡ ಕರಗಿಟ್ಟು ಒಳಗಿತ್ತು ಮಲೆ ಬಂಡೋಯ್ತು ಮಿನ್ನ ಚೆಡಿಲಿಗೆ ಭೂಮಿ ಬೆರಂದಿತ್ತು ಮೋಡ ಕರಗಿಟ್ಟು ಒಳಗಿತ್ತು ತನ್ನಿ ತನ್ನಿಂಟು ಕಾತೊಂಟಿಕ್ಕುಂಬೋ ಸಂಪು ಬಿಸಿಯತ್ತೆ ಚೆಂದಿತ್ತು ಮಳೆ ಬಂದಿಟ್ಟು ಎಲ್ಲ ಸಂಪಾಕಿತ್ತು ಒಣಕ್ಕೆ ಭೂಮಿಲಿ ಚಿರಿಕೆ ನೊರಂಜಿತ್ತು ಮಳೆ ಬರಂಬು ಪೊಲೆಂಗ ಜೀಯತ್ ಕಲ್ಚಿತ್ ಎಂಚಿ ಪೂಲುಡು ಚಿಮ್ಮೆ ತೆರುಕು ಮಿನ್ ಬೆಲ್ಕರ್ ಕಾಟಿ
1: ನಲ್ಲ ಅವರ ಅರ್ಥಗರ್ಭಿತವಾಯ್ತು ಕವನ ಒಟ್ಟಾರೆ ತಿಂಗಂತ ನಲ್ಲ ಕವನ ಎಲ್ದ್ರಂಟು ಕನಂಟಾಯಂಗ್ ಒರ್ತ ಕವಿಯಾವನುಂಟು ಕನಂಟಾಯಂಗ್ ಅವನಿಗೆ ಅವನಿಗೆ ಬೇನಾಯಿದೆ ಅಂದರೆ
0: ಓದು ಓದೋನು ಓದು ಓದು ಓದು ಓದು ಎಪ್ಪತ್ತಾರೆ ಓದಿಂಟು ಇನ್ನತ್ತರೆ ನಮಗು ಅದರಲ್ಲಿ ಬಿಟ್ಟು ಏದು ಅವಟು ಎಲ್ಲ ಓದೋನು
1: ಪ್ರತಿಯೊಂದರು ಕೂಡ
0: ಎಲ್ಲ ಓದೋಣ ಅದು ಬೇರೆ ಬೇರೆ ಕತೆ ಕವನ ಕಾದಂಬರಿ ಲೇಖನ ಎಲ್ದು ಬೇನೆ ಕಟ್ಟು ಓದೋಣ ಓದಿಟ್ಟಿಂದ ತೋರು ನಾವು ಆ ನಾಲೆಜ್ ಯಾರೋ ಗಟ್ಟಿ ಆಗಬಂಡೆ ಪಿನ್ನೆ ನಂಗು ಎಲ್ದ್ರು ಆ ಸ್ಫೂರ್ತಿ ಕೂಡ ಬಂಡು ಚಮ್ಮೇಲುಲ್ಲಾರಲ್ಲಿ ಹಂಗ ಗೊಂತಿಲ್ಲ ನಾಕ್ ಎಲ್ ನಾಚೆ ನಟ್ಟೆ ಎತ್ತರೆ ಆಗಲಿ ನಾಚೆ ನನ್ನ ಮುತೋಲೆ ಉದಾಹರಣೆ ನಾಚಲ್ಡು ಎಲ್ಲೋ ವರ್ಷದ ಬಯಸಿದೆ ಎಲ್ದಿಟ್ಟೆ ಹತ್ತತ್ತರ ಸಂದರ್ಭ ಪಾಟ್ಗ ಕತೆ ಎಲ್ದಿರು ನಾನು ಸುಧಾರ್ಥ ಕಡ್ತಾನುಂಟಲ್ಲ ಇಪ್ಪ
1: ಓಕೆ ಓಕೆ ಒಟ್ಟಾರೆ ಐತಿ ಇಪ್ಪ ನಿಂಕೆ ಈ ಥರ ಎಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿ ಉಂಟು ಕೂಡ ಬಂದುಂಟು ಉಳ್ಳಾರೆ ಎಪ್ಪ ಹಿಂಗೆ ನಿಂಕೆ ಮನಸ್ಸೈರ ಈ ಕ್ಷೇತ್ರ ಬ್ಯಾಂಡಪ್ಪ ನಾನು ನಂಡ ಪಾಡಿಗೆ ನಾನು ದೈಚಿದು ಬಿಟ್ರೆ ಹಂಗಂತ ಎಂತ ಹಿಂಗೆ ಮನಸ್ಸು ಎಪ್ಪ ಹಿಂಗೆ
0: ಬಂದಿಲ್ಲ ಭಾರಿ ಕುಸಿ ತಂದದು ನನ್ನ ಮನಸ್ಸು ಸಮಾಧಾನ ತಂದದು ಸಾಹಿತ್ಯ ಈ ಕ್ಷೇತ್ರ ಸಾಹಿತ್ಯ ಪಿನ್ನ ಪತ್ರಿಕೋದ್ಯಮ ಇದು ಚಂಡು
1: ಓಕೆ ಖಂಡಿತ ಎಂಚಿ ನಂಗೆ ಅದು ನಂಕೋರು ಚೋರು ತಂದಿಲ್ಲ ನಂಕೋರು ಮನಸ್ಸುಗೋರು
0: ಖಂಡಿತ
1: ನಲ್ಲ ರೂಪದಲ್ಲಿ
0: ಹೋಗ್ತಾರೆ ನಾನು ಎಂದೆಂಗೆ ಬೇಜಾರ ಹೆಂಗೆ ಮೂಡಿಲ್ಲ ಹೆಂಗೆ ಪಾಟು ಕೆಟ್ಟುಂಟು ಪಾಟು ಓದಿ ಉಂಟು ಕಡೆ ಪಾಠ ಎಂದೆಂಗು ಪಾಟು ಕೆಟ್ಟುಂಟು ಇಲ್ಲ ನಂಗೆ ಓದಿ ಉಂಟು ಆ ಓದಿ ಉಂಟು ಇಂದ ಪೋಲೆ ಎಲ್ಲ ಮರಕಡೆ ನಾನು
1: ಎಸ್ ಓಕೆ ಅವ್ರ ಕಾಲರ್ ಉಂಟು ಅರಂಡಿ ಕೇಕ್ ಹಲೋ
4: ಹಲೋ
1: ಹಲೋ
4: ಹಲೋ ನಮಸ್ತೆ
1: ನಮಸ್ತೆ ನಮಸ್ತೆ ಯಾರು ಮಾತನಾಡ್ತಿರೋದು
4: ಮಂಜೇಶ್ವರ
1: ವರ್ಕಡಿಯಿಂದ ದಾಮೋದರ್ ಅವರೇ ಹೇಳಿ ನಮ್ಮ ಸರ್ ಇದ್ದಾರೆ
0: ಹೇಳಿ ಹೇಳಿ ನಮಸ್ತೆ ನಮಸ್ತೆ ನಮಸ್ತೆ ಹೇಳಿ
4: ಅದೇ ಸರ್ ನಿಮ್ಮ ಎಲ್ಲ ಕವನ ಬ್ಯಾರಿ ಕವನ ಎಲ್ಲ ಕೇಳಿ ತುಂಬಾ ಖುಷಿ ಆಯ್ತು
0: ಧನ್ಯವಾದ ಧನ್ಯವಾದ
4: ಮಾತುಕತೆಯನ್ನು ಕೇಳ್ತಾ ಇದ್ದೀನಿ ನಿಮ್ಮ ಮಾತುಗಳನ್ನು
1: ತುಂಬಾ ಸಂತೋಷ ನೀವು ಕೇಳ್ತಾ ಇದ್ದೀರಿ
4: ನಮ್ಮ ಸಾರಂಗ ರೇಡಿಯೋಕ್ಕೆ ಇವತ್ತು ಅತಿಥಿಯಾಗಿ ಬಂದಿದ್ದೀರಿ ಹೃದಯ ತುಂಬಿದ ಧನ್ಯವಾದಗಳು
0: ನಿಮಗೂ ಧನ್ಯವಾದಗಳು ಕೇಳಿದ್ದಕ್ಕೆ
1: ಎಸ್ ಓಕೆ ಥ್ಯಾಂಕ್ ಯು ದಾಮೋದರ್ ವರ್ಕಾಡಿ ಅವರೇ ನಾಳೆ ಕಾರ್ಯಕ್ರಮಕ್ಕೆ ಟೈಮ್ ಕೂಡ ತಿಂದುಂಟು ಬಂತು ಸೊ ಅದೇ ಪೋಲೆ ಮೇಪಿನ ಕಾಲರ್ ಉಂಟು ಹಲೋ
5: ನಮಸ್ತೆ ನಾನು ಕುಸುಮಾಕರ್
1: ನಮಸ್ತೆ ನಮಸ್ತೆ ಕುಸುಮಾಕರ್ ಕೊಟ್ಟಾರ
5: ನಮಸ್ತೆ
0: ನಮಸ್ತೆ ನಮಸ್ತೆ ಕುಸುಮಾಕರ್
5: ಒಂದು ಗಂಟೆ ಕಾರ್ಯಕ್ರಮ ಕೇಳಿದೆ ಫೋನ್ ಮಾಡಿ ಸ್ವಲ್ಪ ಲೇಟ್ ಆಯ್ತು ಬಿದ್ದಿತ್ತು ಮತ್ತೆ ನೀವು ಅದೇ ಲಾಸ್ಟ್ ಹೇಳಿದ್ರಲ್ಲ ಕವಿತೆ ಎಲ್ಲ ಬರೀಲಿಕ್ಕೆ ತುಂಬಾ ಓದ್ಬೇಕು ಅಂತ
1: ಹೌದೌದು
5: ಹೌದು ಅದು ಅದು ಕೆಲವು ಈ ಕಾಲದಲ್ಲಿ ಎಂತ ಯಾರಾದ್ರೂ ಬರಕೊಟ್ಟದನ್ನು ಕೊಂಡೋಗಿ ಸ್ಟೇಜ್ ಅಲ್ಲಿ ಹೋಗ್ತಾರೆ ಅರ್ಧ ಅರ್ಧ ಕವಿಗಳು
0: ನೀವು ಹೇಳಿದಾಗ ಒಂದು ಪ್ರಸಂಗ ನೆನಪಾಯ್ತು ಸರ್ ನನಗೆ ನನ್ನ ಒಬ್ಬ ಸ್ನೇಹಿತ ಮೈಸೂರಿಂದ ಫೋನ್ ಮಾಡ್ದ ಒಬ್ಬ ಲೆಕ್ಚರರ್ ಇಲ್ಲಿ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಇತ್ತು ಅಲ್ಲ ಅವ್ರು ಹೇಳಿದ್ರು
5: ಮತ್ತೆ ಅದೇ ನಿಮ್ಮದು ಮಾತಾಡುವಂತಾಯ್ತು
0: ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು
1: ಥ್ಯಾಂಕ್ ಯು ಎಸ್ ಓಕೆ ಇನ್ಸಿಡೆಂಟ್
0: ಅದೇ ಚೆನ್ನಾಗಿ ಮೈಸೂರ್ಲು ನನ್ನ ಲೆಕ್ಚರ್ ಫೋನ್ ಹಾಕಿದ್ ನಾನು ಚೆನ್ನಾಗಿ ಅಂತ ಇಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಆಗ್ತಾ ಇದೆ ಒಂದು ಹುಡುಗಿ ಒಂದು ಹಾಡು ಹಾಡಿದ್ಲು ನೀನು ಬರೆದ ಹಾಡು ಅದು ಯಾರ್ದೋ ಹೆಸರು ಹೇಳಿ ಅವರು ಬರೆದ ಹಾಡು ಅಂತ ಹೇಳಿ ಹಾಕ್ತಾ ಇದ್ದಾರೆ
1: ಚೌರ್ಯ
0: ನಾನು ಕಾಲೇಜಲ್ಲಿ ಕುಂಬಿಲ್ದಿದ್ದು ಓ
1: ಹೋ ಹೋ ಓಕೆ ಆ ರೂಪದಲ್ಲೂ ಕೂಡ ಅವ್ರೆ ಅವ್ರ ಕವನ ಹೇಳ್ದಿರ್ತಕ್ಕಂಥ ಅದಕ್ಕೆ ಟೈಮ್ ಕೊಡ್ಕೊನು ಮೈಂಡ್ ಕೊಡ್ಕೊನು ಅವ್ರ ಸೈಲ್ ಅದಕ್ಕೆ ಬೇನಾಗಿ ಉಂಟು ಲಂಕಿತ ವಾತಾವರಣ ಕ್ರಿಯೇಟ್ ಕೂಡ ಹಾಕೋಣ ಅವ್ರು ಸೊ ಅತ್ತರ ಕಷ್ಟ ಬಂತ ಹೇಳ್ದಿರಂಕಿತ ಅವ್ರ ಕವನ ಇನ್ನೊರಾಲು ಓದಿದ್ ಬತ್ತು ಆ ಅವರು ಕೃತಿ ಚೌರಿ ನಡ್ಕೊಂಡು ಚೊಮ್ಮೆ ಬೇಜಾರು ಕೂಡ ಖಂಡಿತ ಕೂಡ ಅವರು ಸೊ ಒಟ್ಟಾರೆ ಇತ್ತು ನಂಗೆ ಇಂಡತೆ ಕಾರ್ಯಕ್ರಮದಲ್ಲಿ ಪಿರಿಸ ಬೀಚಿದ ಬಂದರಾರೆ ಅಕ್ಕೇರಿಗೆ ಎಂದ್ರೆ ಚೊಲ್ಲಕ್ಕೆ ಇಷ್ಟಪಟ್ಟರೆ ನಾನು
0: ಸರಿ ನಾನು ಚೆಲ್ಲಮೆ ನಾಲ್ಕು ಬಾರಿ ಖುಷಿ ಐತೆ ನೀವು ಅಲ್ಲ ಸಾರಂಗ ಇದ್ರಲ್ಲಿ ಬ್ಯಾರಿಗೆ ಈ ಥರ ಅವ್ರು ಒತ್ತು ಕೊಡ್ತೊಟ್ಟು ಹಾಕೊಂಡ್ರು ಅವರಲ್ಲಿ ಕೂಡ ಆಕಾಶವಾಣಿ ಕೂಡ ಬ್ಯಾರಿ ಇಲ್ಲ ಮಡಿಕೇರಿಯಲ್ಲಿ ಬ್ಯಾರಿ ವಾರ್ತೆ ಉಂಡು ಮಡಿಕೇರಿ ಆಕಾಶವಾಣಿಲಿ ಉಡೇ ಇಲ್ಲ ಬಟ್ ಸಾರಂಗ ಇದ್ರು ಎನ್ಕರೇಜ್ ಕೊಡ್ತೊಟ್ಟರೆ ಅದು ಭಾರಿ ಖುಷಿ ಐತೆ ಎಲ್ಲ ಬ್ಯಾರಿಗಳ ತರಫ್ಲು ನೀವು ಒಂದು ನಂದಿ ಚೆಂದೊಟ್ಲೆ ನಾನು ಪಿನ್ನೆ ಅದೇ ಇದರ ಉಪಯೋಗ ಅವನು ಈ ಎಲ್ಲ ಬ್ಯಾರಿಂಗು ಇದರ ಕೇಕನು ಇದ್ರ ಇನ್ವಾಲ್ವ್ ಅವನು ನೀವು ಸಪೋರ್ಟ್ ಹಾಕೋನು ನೀವು ಸಪೋರ್ಟ್ ಹಾಕಿ ಹೆಂಗೆ ಖಂಡಿತ ಇದು ಬ್ಯಾರಿ ಲ್ಯಾಂಗ್ವೇಜ್ಗೆ ಭಾರಿ ಅವರು ನಲ್ಲ ಹೆಲ್ಪ್ ಔಟ್ ಸೆಳ್ಳೋದು ನನ್ನ ಅಭಿಪ್ರಾಯ
1: ಎಸ್ ಓಕೆ ಇವರ ಕಾರ್ಯಕ್ರಮದ ಪಿರಿಸಬೇಚಿತ್ತು ನಿಮಗೆ ಬಂದರಲ್ಲಿ ಅದಕ್ಕೂ ಕೂಡ ನಿಮಗೆ ಕಲ್ಬಣ
0: ನಿಮಗೂ ನನ್ನ
1: ಎಸ್ ಥ್ಯಾಂಕ್ ಯು ಸೋ ಮಚ್ ಶ್ರೋತೃ ಮರ ಇದೇ ಇಂಡತಮೈ ಕಲ್ತಬಲ್ ಕಾರ್ಯಕ್ರಮದ ಬಿರಂದರ್ ನಂಗೊಟ್ಟಿಗೆ ಇನ್ನು ಬಿ ಎ ಸಂಶೋಧನೆ ಮಡಿಕೇರಿ ಸೊ ಐಲ್ಡೊಟ್ಟಿಗೆ ಐಲ್ಡ್ ಜೀವನ ಐಲ್ ನಡೆದು ಬಂದಿರು ಐಲ್ ಕೊಡ್ತಂಕೆತ್ತು ಕೊಡುಗೆ ಅದೇ ಕನ್ನಡ ಐಟಿಕ್ಕು ಬ್ಯಾರಿ ಐಟಿಕ್ಕು ಕೊಡವ ಭಾಷೆ ಕೂಡ ಐಟಿಕ್ಕು ಇನ್ನಿತರ ಬೇರೆ ಬೇರೆ ಭಾಷೆಲ್ಲೂ ಕೂಡ ಇಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಇಲ್ಲಿ ಕೃಷಿ ಹಾಕೊಂಡು ಕೂಡ ಪೋಯಿರಿ ಸೊ ಐಲ್ಡ್ ಬಗ್ಗೆ ಇಂಡತೆ ಕಾರ್ಯಕ್ರಮದಲ್ಲೂ ಕೂಡ ನಂಗೆ വിളിച്ചിരോ അതേപോലെ അയൽറൊട്ടിക്ക് ഞങ്ങൾ മുണ്ടിയുണ്ട് കൂടെ വന്ന് സോ ഇത് ഇണ്ടത്തോ മൈക്കാത്ത പൊൽക്ക കാര്യക്രമത്തെ ബിരുദരായിട്ട് ഇന്ന് നോക്കിയത്തോ വി എസ് സംശുദ്ധി മടിക്കേരിയെ ഞങ്ങൾ കൃതജ്ഞത കൂടെ ചെന്നോണ്ടു ഇന്നത്തെ കാര്യക്രമത്തെ ഞങ്ങൾ മുക്തയാക്കിയിട്ടുള്ള നെക്സ്റ്റ് ബല്യാസ് പിന്നൊരു അതിഥികളൊട്ടിക്ക് മൈക്കാത്ത പൊൽക്ക കാര്യക്രമത്തിലേക്കിട്ട് സോ അത്രവരകും കേട്ടോണ്ടിക്കുറോ ഇത് റേഡി സാറും കുഞ്ചീറോ 7.8 FM റംഗ് റംഗ് ജീവന.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ ಎಂತ ಸಬಾರ್ ಪಾಳ ಸಂಸ್ಕೃತಿಚಿ ಮೂಳ ಸಂಸಾರಾಚಾ ಶಿಮಾಪುರಿಯಾಂತ ವಿಸ್ತಾರಲ್ಯಾನ್ ಕೊಂಕಣಿ ಬಾಳ ಹಚೆ ಮೊಲಾದಿಕ್ ಸದರ್ಪಣಸ್ ತಾಳು ಅನಿ

0: पुरदिक पिडी ताळो मळो कार्यक्रम मोगास स्वागत आहे. कोणा सवरेडी सारंग 107.8 FM रंगरंगालशिनी फोन करा 6364204949 संख्या के आमचे संगत कॅरन क्रास्ता जरा समोगचनो त्याचे संगत वलया नीव कुड करे माडी मातडबोदु 6364204949 ई संख्येगे ओंदु कष्टद सन्निवेशदिंद मेल बंदु इवत्तु गायकियागि प्रचलिसुतिरुवंत कॅरन क्रास्ता नम जोतेगिद्दारे. सो मूरु राज्यगळल्लि बदुकु चिक्कनिनल्ले बाल्यदल्ले तंदेयन्नु कळेदुकोंडु ನಂತರ ತನ್ನ ಜೀವನದಲ್ಲಿ ಶಿಕ್ಷಣವನ್ನು ಪಡೆದು ಅದೇ ರೀತಿ ನಮಗೆ ಗೊತ್ತಿದೆ ನಿಹಾಲ್ ತವರು ಅವರು ಓದುತ್ತಿದ್ದಂಥ ಶಾಲೆಯಲ್ಲೇ ಕಲಿತು. ಸೊ ಜೂನಿಯರ್ ಸೀನಿಯರ್ ಆಗಿದ್ದರು. ಸೊ ಅಲ್ಲಿಂದ ಆರಂಭಿಸಿದ ಸಂಗೀತದ ಪಯಣ ಈಗ ಅವರು ಸಾಕಷ್ಟು ಹಾಡುಗಳನ್ನು ಹಾಡಿ ಭಕ್ತಿಗೀತೆಗಳನ್ನು ಹಾಡಿ ಯು ಕೆಯರಿಗೆ ಹೋಗಿ ಅವರು ಕ್ವೀನ್ ವಾಯ್ಸ್ ಆಫ್ ಕೊಂಕಣ್ ಅಂತ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಸೊ ಅವರ ಜೊತೆ ಮಾತಾಡಬಹುದು, ಕರೆ ಮಾಡಿ ಮಾತಾಡಿ 6364204949 ಸಂಖ್ಯೆಗೆ. ಸೊ ಕ್ಯಾರನ್ ನಿಮ್ಮಾಣೆ ಮಂಟೆ ಹಾಕೋಲೆ ಫಕತ್ತೆ ದಾಮಿಂಟ ಓರ್ಲೆ ಸೈತಿ ಓಲೈಲೆ ಆಮಿ ತುಜರಾಗಿ ಸರ್ ತನ್ನ ಅನೇಕ ಸವಾಲ ಮುಕ್ಲೆ ಸ್ವಪಾಣಿಕೆ ತುಜೆ ಡ್ರೀಮ್ಸ್ ಗೀತೆ ಕ್ಯಾರನ್ ನನ್ನ ಪೊದ ಹೈಲೆ ಅಂತ ತುಜಸ್ ಕತಿರ್ ಗಡ್ಡಲಿ ಪೊದ ಹಿಂಗ ಇಲ್ಲಿ ಅಂತ ಯಾ ಆದ್ಲೇನಿ ಗೈಲಿ ಆ ಪೊದ ಅವನ ರೂಪ ದೇವನು ತೇ ತೂಕ ಪಸ್ಸಂಜಲ್ಲಿ ಪೊದ ಸಂಚ ರಿಕ್ವೆಸ್ಟ್ ಅವರ್ ಗೈಲಿ ಸರ್ ಈ ಕಾಲ್ ಇವನ ಸ ಪೊಳಯ್ಯ ಕೋಣ ಚೆಮ್ಮನು. ಹಲೋ ನಮಸ್ಕಾರ.
1: ಹಲೋ ನಮಸ್ತೆ.
0: ನಮಸ್ತೆ ರತ್ನ ಶೆಟ್ಟಿ ಉಲಯ್ಯ.
1: ಮೇಡಮ್ ನಮಸ್ತೆ.
2: ನಮಸ್ತೆ ಮೇಡಮ್.
1: ತುಂಬಾ ಚೆನ್ನಾಗಿ ಮಾತನಾಡಿದ್ರಪ್ಪ. ಫಸ್ಟ್ ಇನಿಂದ ಲಾಸ್ಟ್ ತನಕ ನೀವು ರಿಸಲ್ಟ್ ಬೇಕೋದ ನಿಮ್ಮ ತಂದೆ ಮಲಗಿದ್ರು ನಾವು ನೋಡ್ಲಿಲ್ಲ ಬಂದ ಮೇಲೆ ಅದೆಲ್ಲ ಕತೆ ಕೇಳಿದೆ.
2: ನೀವು
1: ನಿಮ್ ಕತೆಯನ್ನು ನಮ್ ಸ್ಟುಡಿಯೋಗೆ ಬಂದು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆ. ಮತ್ತೆ ನೀವು ಹಾಡಿದ ಹಾಡು ತುಂಬಾ ಚೆನ್ನಾಗಿತ್ತು.
2: ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವು ಫಸ್ಟ್ ಇಂದ ಶುರುವಿಂದ ಕೇಳಿದಕ್ಕೆ ನಿಮ್ಗೆ ಸಹ ತುಂಬಾ ಧನ್ಯವಾದಗಳು.
1: ಆಯ್ತಾಯ್ತು. ನಮ್ಮ ಸ್ಟುಡಿಯೋಗೆ ಬಂದು ಮಾತನಾಡಿದ್ರು ತುಂಬಾ ಖುಷಿ ಆಯ್ತು. ನೀವು ಇನ್ನೊಮ್ಮೆ ಬನ್ನಿ ಮೇಡಮ್.
2: ಖಂಡಿತ ಖಂಡಿತ. ನನ್ಗೂ ತುಂಬಾ ಸಂತೋಷವಾಯ್ತು ಇಲ್ಲಿ ಬಂದು. ಖಂಡಿತವಾಗಿ ನನ್ನನ್ನು ಕರೆದ್ರೆ ನಾನು ಖಂಡಿತವಾಗಿ ಬರ್ತೇನೆ ಇನ್ನೊಮ್ಮೆ.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ರತ್ನ ಶೆಟ್ಟಿ ಉಲೈಲಿ ಖುಷಿ ಇದಲ್ಲಿ ತಿನ್ನೆ ಉಲ್ಲೋನ ತಿನ್ನ ಹೈಕನ ಡ್ರೀಮ್ಸ್ ಕ್ಯಾರನ್ ಆಚೆ ಸಂಗೀತ್ ಸಾಂಗ್ಸ್ ನೈಟ್ಸ್ ಕಿಚ್ಚೆ ಯೋಜನೆ ಮನೆಯ ಸಾಗಿ
2: ವೈ ಅತಾ ಮುಜೆ ನೆಕ್ಸ್ಟ್ ಯೋಜನ ಮುಜೆನ್ಸ್ ಏಕ ಮುಜೆ ಮಳ್ಳೆ ಏಕ ನೈಟ್ ಕರಿ ಜೆ ಮಳ್ಳೆ ಮಕ ಮುಸ್ತು ಆ ಶಾಸ ತಕ ಏಕ ಜೋಗ ತಗೊಂಡ ಸಪೋರ್ಟ್ ಮಳ್ಳೆ ಜಲ್ಲರ್ ಕಂಡಿದ್ ಜಾವ ನಿಂತೆ ಈ ಸಪೋರ್ಣ ಜಾರಿ ಕೊರಂಗ್ ಜಾತ ಕಿತ್ಯಾಕ ಮಳ್ಳರ್ ಸಪೋರ್ಟ್ ಮಾಡ್ತಾನ ಖಾಲಿ ಮಕ ಏಕ್ಲೆ ಕಾಂಟ್ರಿಬ್ಯೂಟ್ ಕೊರಂಗ್ ಜಾಯ್ನ ಅದನ್ನ ಸಕ್ಕಡನ್. ಸೊ ಏಕ್ ಸಂಗತ್ ಮಳ್ಳೆ ಜಲ್ಲರ್ ಸ್ಪಾನ್ಸರ್ ಜಾವಂದಿ
0: ಮಿನಿಮಮ್ ಏಕ್ 4 ಲಾಖ್ ಕೊಣಿದೆ
2: ಅವೈಗೆ ತಶೆ ಮಾಡ್ತಾನ ಖಂಡಿತ ಜಾವ ನಿಂತೆ ಶೇಂಕಾಯಿ ಕೊಣಿ ಮಣಿ ಜರ್ತ ಸ್ಪಾನ್ಸರ್ ಅವತಿ ಜಲ್ಲರ್ ಕಂಡಿ ಜಾವ ನಿ ತಂಕ ಏಕ್ ಬರೇಕರ್ ತಂಚ ಎಕ್ಸ್ಪೆಕ್ಟೇಷನ್ ಹಾಕ
0: ಮಿನಿಮಮ್ ಅದ ತುಜೆ ಇಲ್ಲೇ ಇಲ್ಲೇ ಸೋರ್ಸ್ ಆಸ ಅದಲ್ಲೇರಿ ಮೇಜರ್ ಸೋರ್ಸ್ ಲೈಕ್ ಸೌಂಡ್ಸ್ ಲೈಟ್ಸ್ ತೆಪುರ ಜೈಜೆ ಪಟ್ಟ ನಂಗೆ ಲೋಕಾಸ ಪಟ್ಟಿ ಮೊಯ್ದ
2: ಅಲ್ಲಿ ನೆಕ್ಸ್ಟ್ ಮುಜೆ ಡ್ರೀಮ್ ಕಾಲೆ ಮಳೆ ಮುಜೆ ಬುರ್ಗಿ ಅತ ಮುಜೆ ಸ್ಟೂಡೆಂಟ್ಸ್ ಸಂಪೂರ ಶಿಕ್ಷಿ. ಸೊ ತಂಕ ತಂಚೆ ಡ್ರೀಮ್ ಅಚೀವ್ ಕೊರೋಂಕು ತೇ ಮುಜೆ ನೆಕ್ಸ್ಟ್ ಡ್ರೀಮ್ ಅಟ್ಲಿ
0: ಸುಜಾ ಬುರ್ಗಿ ನೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಆ ಶೈನ್ ಸಂಚೆ ಮುಜೆ
2: ತಾನಿ ಶೈನ್ ಜೈಜೆ ಮಳೆ ತೇ ಮುಜೆ ನೆಕ್ಸ್ಟ್ ಡ್ರೀಮ್.
0: ಓಕೆ ರಿವ್ಯೂ ಸಾರಂಗಕ್ ತು ಐ ನೇ ಆಸ ತುಮೆ ಶಿಕರ್ಲೆ ಸಂಸ್ಥೆ ಇಂದ ಅಸ್ಚ ಮಳೆ ಬಹುಶ ರೇಡಿಯೋ ಸಾರಂಗ ತು ಆಸ್ ಕಲ್ಸೋನೆ ಪೈಲೆ ಮಸ್ತ್ ಪೈಲೆ ತಾ ನೋಡ್ಕೆ ಸತ ಡಿಗ್ರಿ ಶಿಕ್ತನ ಸ ಕಶೆ ಬಗ್ಲೆ ಆದಂಗ ಸರಿ ಅಂತುಕ
2: ಮಸ್ತ್ ಖುಷಿ ಜಲೆ ಮುಜೆ ಫಸ್ಟ್ ಲೈವ್ ಇನ್ ರೇಡಿಯೋ ಮುಂಚೆ ಆನ್ ಏರ್ ಫಸ್ಟ್ ಲೈವ್. ಸೊ
0: ಕ್ಯಾಮರಾ ಮುಕರ್ ತು ಫೇಮಸ್ ಕೆದಳ ಸೆ
2: ವೈ ವೈ ವೈ ಎಕ್ಸ್ಪೀರಿಯನ್ಸ್ ಮಗ ಎದ್ದಳ ಮಳೋನಾ ಈ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನಿ ದುಜೆ ಒಟ್ಟು ಮಗ ಮಸ್ತ್ ಖುಷಿ ಜಲೆ ತುಕ ಬರೆ ದೇಣ ಸ ರೋಷನ್ ಮಸ್ತ್ ಬರೆ ಗಂತು ಉಲೇತೆ ಅನಿ ಖುಷಿ ಜಲೆ ತುವೆ ಮುಜೆ ವಿಷಯ ದಿಲ್ಲ ರಿಸರ್ಚ್ ಕೆಲ್ಲ ಅನಿ ಮಗ ಮಸ್ತ್ ಬರೆ ಜಲೆ ಪಟ್ಲೆ ಏಕ್ 1 hour ಬಾರಿ
0: ಖುಷಿ ಜಾಲಿ ತುಜೆ ಡೋಲೋನು ಪಣ ಎಮ್ ಟಿ ಜಿ ಮುಜೋ ತಾಳೋ ಗಾಯ್ತಲ್ಲ ಇಟ್ ಈಸ್ ಅ ಬ್ರೇಕಿಂಗ್ ಕಲೆ ಮಂಟದ ಜಾಂಪುರ ವಿನ್ ಜಾವನ್ ಸೆಮಿಫೈನಲ್ ಪೌಲ್ ನೆಲ್ಲ ರೀ ಬಟ್ ವರ್ಲ್ಡ್ ರೆಕಗ್ನೈಸ್ ಯು ತ್ರೂ ದಟ್ ರಿಯಾಲಿಟಿ ಶೋ ಮಳೆರ ವರ್ಲ್ಡ್ ವೈಡ್ ತೇದಲ್ಲೇ ಸೆಮಿಫೈನಲ್ ಅಮಿಷ ರೇಜಿದಲ್ಲೇ ತೇ ತು ಕಕ್ಕಿತೆ ನೋವೈ ನಾವು ಶಿಕ್ಕಂಗ್ ಮಳೆ ಮಳೆ ಮಸ್ತ್ ರಿಯಾಲಿಟಿ ಶೋ ಪೊಳೆಯಿಲ್ಲ ಜಾಂಪುರ ತೊಡೆ ಅಂತ ಕಂಟೆಸ್ಟ್ ಅಂತ ಅಂಕ್ ಜೋರ್ ಖರ್ಚಿತ್ತ ಜಡ್ಜ್ ಹಂಚೆ ಪಣ ಹಂಗ ಅನಿತೆ ವಿಭಿನ್ನ ಅಸ್ತದ ಮಳೆ ತೊಡೆ ಶೋ ಅಂತ ಅತೋಷ ಮಂಟಸ್ತನ ತಂಚಿನ ತುಕ ಪೂರಕ ವಾತಾವರಣ ತುಜ ಜೀವಿತಕ್ಕೆ ನೋವೇ ದಿಶಾ ಕಶಿದ್ಯಂಗ್ ಸಕ್ಲಿ
2: म्हणजे रियालिटी शोचे मस्त आयडिया ना, तर त्यांनी म्हणजे फर्स्ट एक्सपिरियन्स रियालिटी शो, आणि त्यांनी त्याच्या उपरांत खंच्या रियालिटी शो की पार्टिसिपेट करून आणि त्याच्या उपरांत आता येऊन चेंत गे म्हणून नेक्स्ट ने आयजे वर्ल्ड स्टार काले सिंगिंग
0: स्टार सिंगिंग
2: ते रियालिटी शो येऊन असा. सो तो म्हणजे फर्स्ट एक्सपिरियन्स आणि सांगचे जाय ती काय मस्त बरी असली, खंचे काय जोर तशें पुरा काय नसले जोर करच्यानी पुरा मस्त टायम मेळ्ळा आमकां हर एक राऊंडाक शिकोंक जावंक पुरो. आणि ते हांव विन जावं ना जाल्यार ते गेल्या मागीर मस्त एक्सपोजर मेळ्ळा टीव्हीर मस्त जणांनी पळोवन हांव कॅरन शिरताडी आणि म्हजो गांवांक एक रेकग्नेशन मेळ्ळे ताचे मागीर हांवें सांगचे. ताचे पयले काली आमचो लॉयर शिरताडी म्हणटा ना
0: शिरताडी विलियम पिंटो,
2: विलियम पिंटो ताचे नाव हे घेतले. आता शिरताडी हो कॅरन म्हणताना म्हाका एक
0: जेसन
2: पेरेरा असा एमसी करता. मागीर कॅरन म्हणताना म्हाका मस्त संतोष झाला, मस्त जाणां म्हणटले की हांव शिरताडी तावन घे तूं
0: कर्मेल मायाच्या सवळेक तुम्ही अनेक पाकां वसोवचे बरे केले
2: आणि मस्त जाणांनी कोण कंपोजर्स असतात प्रोड्युसर्स असतात ताणी म्हाका वळखले. इवन तो हांव तेही विन जावं ना जाल्यार लोकांची काळजी हांवें जिंकली म्हणून म्हाका
0: मस्त अवकाश तुका सुद्दां आयले,
2: मस्त अवकाश म्हाका मेळ्ळो, मस्त अवकाश मेळ्ळो आफ्टर
0: एमटीजी उपरांत
2: हांव मस्त रुणी आसा.
0: ओके, अशें तुवें जायतो एक वावर हांगासर केल्लो आसाय आणि तुझ्या कुटुंबा विशीं तुवें जायतें सांगलें आसाय. शिकप आमकां भोव गरजेचें, एम कॉम केलां हांवें तुवें, एम कॉम शिकप तुवें तुज्याच मुखांत एक आतां कशें तुवें एका सायडीन तुजें म्युजिकाचे क्लास सुरू केल्ल्या प्रमाणे तेत शिकपाचें एक बेज घेवन तुवें थोड्या विद्यार्थ्यांक ट्युशन दिवचें चिंता पिवन आंगे
2: आयला आणि कालच हांवें डिस्कशन केलं आणि म्हाका इसारला समेत मस्त जाणांनी की ये ट्युशन दिताना तुका ही ट्युशन दिवयेत घे म्हणून इसारलाय. आणि कालच म्हज्या फॅमिली हांवें डिस्कस केलं, म्हजे विल्सनाची आकय आसा घरा आमगेर, शी इज अ सिनियर मोस्ट आमच्या घरा. सो तिने म्हणले की ये एक कॉन्सेप्ट पळय, बिकॉज एनिवे तुवें शॉप काढून गेले आणि हफ्त्याक तीन दीस मात्र तू म्युझिक शिकयतय, सो उरले दीस तू त्या ट्युशनाक जाय जाल्यार इल्ले
0: अकाउंटन्सी बिझनेस स्टडीज तुका शिकलो
2: सब्जेक्ट सपोर्ट आहे म्हाका तशें मस्त जाणां स्टुडंट एक चार जाणां म्हणून मेळ्ळ्यार आय कॅन स्टार्ट वीथ दॅट एज.
0: ओके, आनी आतांच्या काळार मस्त कितें म्हणजे क्लासरुमाचे एटमोस्फियर भुरग्यांक पावना कित्याक म्हळ्यार काय म्हणटात सिरीज ऑफ हॉलिडेज आयले जाल्यार ह्या भुरग्यांक डेप्तर मार्क्स काडी जाल्यार स्पेशली चार्टर्ड अकाउंट परत गायडन्स जायचे पडटा तेकून अशें. आनी तुवें गायिल्ले पदां पैकी एकांतरा पैकी खंयचे तरी एक तूं येदोळ आमी अशें प्ले केलें मात्र बट तुज्या ताळ्यात एक ल्हानशें पदांचे एक टू टू थ्री लायन्स सिंग करचें जाल्यार तुवें हांगा ताचे पयली एक कॉल येऊन असा पळवी कोणाचे म्हणून. हॅलो नमस्कार, हॅलो
3: नमस्कार, नित्यानंद हरे कृष्ण राधे राधे क्रिस्तो क्रिस्तो जीसस हालेलुया. नमस्कार, ನಾನು ಪ್ರೇಂಕದೀಪ್ ದಾಸ್ ಮಾತಾಡ್ತಿದ್ದೇನೆ ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಬಲರಾಮ ಕ್ಷೇತ್ರ ಕದಿಮ ನಿವಾಸಿ ಕಚೇರಿ ಮಂಗಳಾಂಬಿಕೆ ಮಂಗಳೂರಿಂದ. ಮೇಡಮ್ ತುಂಬಾ ಕಂಗ್ರಾಚುಲೇಷನ್, ಕನ್ನಡದಲ್ಲಿ ಮಾತಾಡ್ತೇನೆ. ಲಂಡನ್ ಅಲ್ಲಿ ಒಂದು ಇದರಲ್ಲಿ ಭಾಗವಹಿಸಿದ್ದೀರಿ, ಅದಕ್ಕೆ ಮತ್ತೆ ನಿಮ್ಮ ವಾಯ್ಸ್ ಅಲ್ಲಿ ಒಂದು ಪ್ಯೂರಿಟಿ, ಒಂದು ಮುಗ್ಧತೆ ಮತ್ತೆ ಹಾರ್ಟ್ ವಾರ್ಮಿಂಗ್ ಲೈವ್ಲಿನೆಸ್ ಇದೆ. ಅದು ಅದು ಕೇಳುವಾಗ ನನಗೆ ನಮ್ಮ ಗೋಡ್ಫಾದರ್ ಸುಧೀರ್ ಮತ್ತೆ ಕಿಶೋರಿ ಮೋಹನ್ ಅಂತ ಇದ್ದಾರೆ, ಈ ಪ್ಯೂರ್ ಭಕ್ತಿ ಮತ್ತೆ ವೃಂದಾವನ ದರ್ಶನ ಅದೆಲ್ಲ ಹಾಡ್ತಾರೆ, ಬೇರೆ ಬೇರೆ ಕಡೆ ಕಾನ್ಸರ್ಟ್ ಎಲ್ಲ ಕೊಡ್ತಾರೆ. ಮತ್ತೆ ಹಾಗೆ ನಿಮ್ಮ ಹಾಗೆ ಸುಮಾರು ಲೆಜೆಂಡ್ ಸಿಂಗರ್ ಎಸ್ ಜಾನಕಿ ಆಗಲಿ, ಲತಾ ಮಂಗೇಶ್ಕರ್, ಸುಮನ್ ಘಾಟಿ ಇವರೆಲ್ಲ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವರು ಈ ಭಜನ್ ಅಥವಾ ಕ್ವಾಯರ್ ನಿಮ್ಮ ಹಾಗೆ ಕ್ವಾಯರ್ ಅಲ್ಲಿ ಎಲ್ಲ ಹಾಡಿದ್ದು ಅದೇ ಮೂಲ ಕಾರಣ ಅಂತ ನನ್ನ ಒಂದು ಅಭಿಪ್ರಾಯ. ಅದು ತುಂಬಾ ಹೆಲ್ಪ್ ಆಗ್ತದೆ ಅಂತ, ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನು ಅಂತ ಅದೆಷ್ಟು ಹೆಲ್ಪ್ ಆಗ್ತದೆ ಅಂತ ಸ್ವಲ್ಪ ಹೇಳ್ಬೋದು.
0: ಓಕೆ, ಥ್ಯಾಂಕ್ ಯು. ಸೊ ತಾನೆ ಸವಾಲ್ ಗಾಲ ಕಶೆ ಐ ಮೀನ್ ಡಿವೋಷನಲ್ಸ್ ಮಂಜೆ ಕಂಚೆ ಧರ್ಮ ಬೇಸ್ ಕಶೆ ಯೂಸ್ ಅಸ ಕರ್ತ ಮನ ಮನಲೋ ತುಜೆ ಪ್ರಕಾರ ಕಾಲ ಸಂ ಕಶೆ ತಕೆ
2: ಕಂಡಿತ ಜಾವನಿ ಅಮತ ಕಾಯರ ತೋನ್ ಮಕ ಮಸ್ತು ಬೇಸಿಕ್ ನಾಲೆಜ್ ಮೇಳ್ಳ ಕರಮ್ ಜಾಂಗ್ ಪುರ ಪಿಚ್ ಜಾಂಗ್ ಪುರ ರಿದಮ್ ಜಾಂಗ್ ಪುರ
0: ತಾ ವಾಯ್ಸಸ್
2: ಓಯ್ ಮಸ್ತು ವಾಯ್ಸಸ್ ಗಲ್ಚೆ ದಟ್ ಇಸ್ ಎಕ್ಸ್ಟ್ರಾ ದಟ್ ಇಸ್ ಪ್ಲಸ್ ಫಾರ್ ಕ್ಯಾಥಲಿಕ್ ಕಮ್ಯುನಿಟಿ ಸಂಗೀತ ಬಿಕಾಸ್ ಕಾಯರ ಅಂತಕ ಕಾಲಿ ಮೆಲೋಡಿ ಮಾತ್ರ ಏನಾ ಅಂತಕ ಆಲ್ಟೋಸ್ ಮಗೇರ್ ಟೆನರ್ ಸೋ ಸುಪ್ರಾನೋ ಸೊ ತಶೆ ಮಂತನ ತುಕ ಹಾರ್ಮೋನೀಸ್ ಅಚೆ ಏಕ್ ನಾಲೆಜ್ ಮೇಳ್ಳಿ ಸೊ ಆಲ್ ದೋಸ್ ಥಿಂಗ್ಸ್ ಎ ತುಕ ಪ್ಲಸ್ ಆಸ್ ಅ ಸಿಂಗರ್ ಅಕ ಸೊ ತುಕ ಡೈಲಿ ಹಂಗ ಎವ್ರಿ ಸಂಡೇ ವೀಕ್ಲಿ ಒನ್ಸ್ ತೂ ತೆ ವಾರ್ಮ್ ಅಪ್ ಕೆಲ್ಲೆ ಬರಿ ಜಾತಲೆ ತುಜೆ ವಾಯ್ಸ್ ಟ್ರೈನ್ ಕೆಲ್ಲೆ ಬರಿ.
0: ಓಕೆ ಕರನ್, ದೋನ್ ಸವಾಲ ಅಮ್ಚಾ ಹೆರ್ ಬಶೇಚಾ ಐಕೆ ಓಪ್ಯಾಂ ಕತೇರ ಮೆ ಕುಂಗ್ನಿ ಪೋದಂತ ಪ್ಲೇ ಕೆಲ್ಲೆ ಅಸತ ಕಂಚೆ ಪೋದ ಗೌಂ ಕಶೇತೆ ತು ಏಕ್ ಚಾರ್ ಲೈನಿ ಕಾಲ ಮೆಲೋಡಿಸಂ ಸಿಂಗ್ ಕರ್ಷೆ ದಲೆ ತು ಅಸ ಹಿಂದಿ ಯಾರ್ ಕನ್ನಡ ತ ಅಂತ
2: ಕನ್ನಡ ವ್ಯೂವರ್ಸ್ ದೊಗಲ ನಾ ಇಲ್ಲಿ ತಂಚ ಕತಿರ ಪದ ಸಮಗಾಶತ.

0: ಡೆಫಿನೆಟ್ಲಿ ಯಾವ ಉತ್ತರ ಸಂಗತ ಅಂಗಸ್ಥರ ಕಾರ್ಯಕ್ರಮ ಕೇರ್ಕರ್ತ ಮಳೆ ನಿಂತು ಹೋದ ಮೇಲೆ ಮಾತುಕತೆ ಮುಗಿದ ಮೇಲೆ ಇನ್ನೂ ಕೂಡ ಕೇಳುವಂತ ಆಸೆ ಮೂಡಿದೆ. ಆದ್ರೆ ಸಮಯದ ಅವಕಾಶ ಮುಗಿದು ಬಂದಿದೆ. ಪೂರ್ಣ ಕ್ಯಾರನ್ನ ದೇವರಂಗರ ಮುಂಟಂತಕ ಅಂಗಸರಿ ಉಂತು ರೇಡಿಯೋ ಸಾರಂಗರ್ ಏಕ್ ಗಂಟು ಸೊಬೈಲೈ ತಾಳೋ ಮಾಡೋ ಕಾರ್ಯಕ್ರಮ ಅಂತ ಉಲೈಲೈ ಆನೆ ಅಂಚ ಐಕೋಪಿ ಆಗ್ತವೆ ತಂಚ ಉತ್ತರಾಂಕ ಸಂತುಷ್ಟ ಗೆಲ್ಲ ಪರತ್ ತುಕ ರೇಡಿಯೋ ಸಾರಂಗಚ ನಿರ್ದೇಶಕ ನಾವಿ ತರ್ಫೇನ್ ಅಂಚ ಸರ್ ಐಕೋಪಚ ತರ್ಫೇನ್ ಸಿಬ್ಬಂದಿ ವರ್ಗಚ ತರ್ಫೇನ್ ಆಸ ತಾಳೋ ಮಾಡೋ ಕಾರ್ಯಕ್ರಮ ಸೊಬೈ ಸೊಂಟು ಸೊಬೈ ಇಲ್ಲ ಯಾಕೆ ದೇವರಂಕರು ಮುಂಟಾ ತುಜನ್ ಕಿತೆ ಮಿಸ್ ಆಗ್ತವೆ ನೋವೇ ಕರ್ತಾ ಸುರುಕಲ್ಲ ತಕ ಇದ್ ಮಾಕ್ತಾ ಅನೇ ಭರ್ಪೂರ್ ಬುಡ್ಗೆ ಅನ್ಸೋ ಸಂಗತ ಮಾಡೋದಿ ಅನೇ ತುಜ ಜೀವಿತ ಅಂತ ಅನೇಕ ಸಹಿತ ಒಂದ್ ಸಾಮನಾಶ್ಯತ ದೇವಾಚ ಆಶೀರ್ವಾದ ಮಾಕ್ತಾ
1: ಅವಕಾಶ ದಿಲ್ಲ ಮಕ್ಕ ರೋಷನ್ ತುಕ ತಶನ್ಸ್ ರೇಡಿಯೋ ಸಾರಂಗ ಗಾವ್ ಸದಾನ್ಸ್ ಆಭಾರಿ ಜಾವನಸ ದೇವರಂಕರು ಮುಂಟಾ
0: ಧರ್ಮವಚನ ಮೈಸಾಸಲ್ಲೋ ತಾಳೋ ಉಮಾಡೋ ಅಂಗಡೋ ಹಂಗಸರ ಮೀ ಸುಂಪೈತ ಪರತ್ ಮೆಳ್ತಾವ ಇವ್ ಹಪ್ತಿಯನ್ ತಾಳೋ ಉಮಾಡೋ ಅಂಗಡಿ ಅಂತ ಅನೇಕ ನವ್ಯ ಸೈರ್ಯ ಸಂಗತ ಅಸ್ತಲೋ ಅಂಚ ಸಂಗತ ಯಾ ವಿದಿರ್ ಅನೇ ತಜ ಸಂಗತ ಮೇ ಉಲೋಭ್ಯ ಐಕತ್ರವ ರೇಡಿಯೋ ಸಾರಂಗಕ್ಷ 7.8 FM ಈ ಜೌನಸ ರಂಗ್ ರಂಗಾಳ್ ಜಿನಿ
2: ಕೊಂಕಣಿ ಮತ್ ಎಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿ ಚಿಮುಳ
3: संवसाराच्या शिमापुर्यांत विस्तारल्यान कोंकणी बाळा
2: हाचे मोलादीक सदरपणस
3: ताळो आनी उमाळ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ ಗುಣಾಟ್ 7.8 FM. ಇದು ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು. ಪ್ರತಿ ಶುಕ್ರವಾರ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಾ. ಬೇರೆ ಬೇರೆ ಕಾಯಿಲೆಗೆ ಸಂಬಂಧಪಟ್ಟು ತಜ್ಞ ವೈದ್ಯರುಗಳು ಅದರ ಬಗೆಗಿನ ಮಾಹಿತಿಯನ್ನು ನೀಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಒಂದಿಷ್ಟು ಮಾಹಿತಿಯನ್ನು ನೀವು ಕೂಡ ಪಡೆದುಕೊಂಡಿದ್ದೀರಾ. ಹೀಗಿರುವಾಗ ಇವತ್ತಿನ ಹಲೋ ವೆನ್ಲಾಕ್ ನೇರ ಪ್ರಸಾರ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಸಮಯ ಇವತ್ತು. ರೇಡಿಯೋ ಸಾರಂಗ್ ಹಾಗೂ ಕೆಎಂಸಿ ಹಾಸ್ಪಿಟಲ್ ಮಂಗಳೂರು ಇದರ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂತಹ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರು ಸ್ತನ ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವವರು. ಕಳೆದ ಸರಿಸುಮಾರು 6 ವರ್ಷಗಳಿಂದ ವಿಶೇಷವಾಗಿ ಬ್ರೆಸ್ಟ್ ಆಂಕೊಲಾಜಿಸ್ಟ್ ಸರ್ಜರಿಯಾಗಿ ನಮ್ಮ ಮಂಗಳೂರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷ ಪರಿಣಿತಿಯನ್ನು ಪಡೆದವರು ಇದರಲ್ಲಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಏನು, ಅದಕ್ಕಿರುವಂಥ ಚಿಕಿತ್ಸೆಗಳು ಹೇಗೆ, ಹೇಗೆಲ್ಲ ಇದನ್ನು ಸರಿಪಡಿಸಿಕೊಳ್ಬಹುದು. ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದಾಗ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳುವವರೇ ಜಾಸ್ತಿ. ಯಾಕಂದರೆ ಕ್ಯಾನ್ಸರ್ ಅನ್ನುವಂಥ ರೋಗವೇ ಹೆದರಿಸುವಂತಹ ರೋಗ. ನೋಡ್ಬೋದು ನೀವು, ಕಳೆದ ಮೊದಲೆಲ್ಲ ಎಷ್ಟು ಹೆದರಿಕೆ ಇತ್ತು ಕ್ಯಾನ್ಸರ್ ಬಂತು ಅಂದರೆ ಇದು ಸರಿಪಡಿಸಲಾಗುತ್ತಾ ಅಥವಾ ಕ್ಯೂರ್ ಆಗುತ್ತಾ ಅಂತ ಹೇಳಿ. ಆದರೆ ಈಗ ಅದಕ್ಕೆ ಯಾವುದೇ ರೀತಿಯ ತೊಂದರೆಗಳೆಲ್ಲ ಇಲ್ಲ. ಯಾಕಂದರೆ ಸಾಕಷ್ಟು ಇದಕ್ಕೆ ಒಂದು ಅಡ್ವಾನ್ಸ್ ಆಗಿ ಫೆಸಿಲಿಟಿಗಳೆಲ್ಲ ಬಂದಿದೆ. ಇದನ್ನು ಕ್ಯೂರ್ ಮಾಡಿಕೊಳ್ಬಹುದು, ತಾವು ಕೂಡ ಎಲ್ಲರ ಜೊತೆ ಬೆರೆಯಬಹುದು, ಎಲ್ಲರಂತೆ ಇರಬಹುದು ಅನ್ನೋದನ್ನು ಭರವಸೆಯನ್ನು ವೈದ್ಯ ಲೋಕ ಇತ್ತೀಚಿನ ದಿನಗಳಲ್ಲಿ ನೀಡ್ತಾ ಇದೆ. ಹೇಗಿರುವಾಗ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಇದರ ಸರ್ಜರಿಗಳೆಲ್ಲ ಹೇಗೆ, ಬ್ರೆಸ್ಟ್ ಸರ್ಜರಿ ಅಥವಾ ಸ್ತನದ ಶಸ್ತ್ರಚಿಕಿತ್ಸೆಗಳು ಹೇಗೆ, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡುವುದಕ್ಕೆ ಬಸೀಲಾ ಅಮೀರ್ ಆಲಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಕೇಳೋಣ ಅವರ ಹತ್ರವೇ ಇದಕ್ಕೆಲ್ಲ ಯಾವ ರೀತಿಯ ಟ್ರೀಟ್ಮೆಂಟ್ಗಳೆಲ್ಲ ಇದೆ ಅಂತ ಹೇಳಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ, ಥ್ಯಾಂಕ್ ಯು.
0: ಹೇಗಿದ್ದೀರಾ?
1: ನಾನು ಹುಷಾರಾಗಿದ್ದೇನೆ.
0: ಆರಾಮ? ಓಕೆ. ಡಾಕ್ಟರ್ ಬಸೀಲಾ ಅಮೀರ್ ಆಲಿ ಅವರು ಮೂಲತಃ ಎಲ್ಲಿಯವರು?
1: ನಾನು ಮ್ಯಾಂಗ್ಳೂರಿನೇ. ನನ್ನ ಪಪ್ಪ ಮಲಯಾಳಿ ಮ್ಯಾಂಗ್ಳೂರ್ ಕೇರಳದಿಂದ, ನನ್ನ ಮಮ್ಮಿ ಮ್ಯಾಂಗ್ಳೂರಿಂದಲೇ.
0: ಓಕೆ.
1: ನಾನು ನನ್ನನ್ನು ಮ್ಯಾಂಗ್ಳೂರೇನೇ ಹೇಳುದು.
0: ನಿಮ್ಮ ಎಜುಕೇಶನ್ ಎಲ್ಲ ಎಲ್ಲಿ ಆಯ್ತು?
1: ನನ್ನ ಎಜುಕೇಶನ್ ಮೋಸ್ಟ್ಲಿ ಮ್ಯಾಂಗ್ಳೂರಲ್ಲಿ ಆದದ್ದು. MBBS ವಾದಮುಲ್ಲಾದಲ್ಲಿ, ಸರ್ಜರಿ ಯನಪೋಯದಲ್ಲಿ, ಮತ್ತೆ ನಾ ಬ್ರೆಸ್ಟ್ ಕ್ಯಾನ್ಸರ್ದು ಬಗ್ಗೆ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಬಾಂಬೆಯಲ್ಲಿ ಫೆಲೋಶಿಪ್ ಮಾಡಿ ಮತ್ತೆ ಅಲ್ಲಿ ಕೆಲಸ ಮಾಡಿ 4 ಇಯರ್ಸ್ ಆದ್ಮೇಲೆ ಮ್ಯಾಂಗ್ಳೂರಲ್ಲಿ, ಈಗ ಇತ್ತೀಚೆಗೆ 2 ಇಯರ್ಸ್ ಆಗಿ KMC ಅಲ್ಲಿದ್ದೆ.
0: KMC ಅಲ್ಲಿ ಇದ್ದೀರಾ? ಓಕೆ. ಕೇಳಲ್ಪಟ್ಟಿದ್ದೇನೆಂದ್ರೆ ನೀವು ಒನ್ ಆಫ್ ದ ಬೆಸ್ಟ್ ಆಂಕೋಪ್ಲಾಸ್ಟಿಕ್ ಸರ್ಜರಿಯ ಒಂದು ಮಂಗಳೂರಲ್ಲಿ ಬೆಸ್ಟ್ ಅದರ ಬಗ್ಗೆ ಪರಿಣಿತಿಯನ್ನ ಪಡೆದಿದ್ದೀರಾ ಅಂತ. ಆಂಕೋಪ್ಲಾಸ್ಟಿಕ್ ಸರ್ಜರಿ ಅಂತ ಏನು ಹೇಳ್ತೇವಲ್ಲ ಇದಕ್ಕೆ. ಓಕೆ, ಅದರ ಬಗ್ಗೆ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಮಾತಾಡಬೇಕಾಗತ್ತೆ. ಏನಂದ್ರೆ ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅನ್ನುವಂಥದ್ದು ಹೆಚ್ಚಿನವರಲ್ಲಿ ಏನಿದೆ ಅಂದ್ರೆ ಒಂದು ಏಜ್ ಆದ ಮೇಲೆ ಬರುತ್ತೆ ಅಥವಾ 60-70 ಆದ್ಮೇಲೆ ಬರುತ್ತೆ ಅಂತೆಲ್ಲ ತಲೆಯಲ್ಲಿ ಒಂದು ಇದೆ. ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನುವಂಥದ್ದು ಏನು, ಯಾವ ಏಜ್ನಿಂದ ಇದು ಶುರುವಾಗುತ್ತೆ ಅಂತ ಹೇಳಿ.
1: ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆಗಿದೆ. ಬ್ರೆಸ್ಟ್ ಅಲ್ಲಿ ಬರುವ ಕ್ಯಾನ್ಸರ್ ಅನ್ನು ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅದರಲ್ಲಿ 2-3 types ಆಫ್ ಕ್ಯಾನ್ಸರ್ ಇದ್ದೇವೆ, ಬಟ್ ಮೋಸ್ಟ್ ಕಾಮನ್ ಆಗಿ ಇಂಟ್ರಾಡಕ್ಟಲ್ ಕಾರ್ಸಿನೋಮಾ ಅಂತ, ಅದೇ ಕ್ಯಾನ್ಸರ್ ಅಲ್ಲಿ ಕಾಮನೆಸ್ಟ್. ಅದು ನಾವು ಯೂಶಲಿ ಪೇಷಂಟ್ ಗಳು ನಮ್ಗೆ ಹೇಳ್ತೇವೆ, ನಾವು ಇಷ್ಟು ಯಂಗ್ ಇದ್ರೆ ಹೇಗೆ ಬರುದು ಅಂತ. ಸೊ ಇಂಡಿಯಾದಲ್ಲಿ ಮೀಡಿಯನ್ ಏಜ್ ನಾವು ಹೇಳುದು 45 ಅಂತ, ವೆಸ್ಟ್ ಅಲ್ಲಿ 55-60. ಸೊ ಇಂಡಿಯಾದಲ್ಲಿ ನಾವು 60-70 ಏಜ್ ದು ಮತ್ತೆ ಅಲ್ಲ ನೋಡುದು. 35-40 ಅಲ್ಲಿಯೇ ನಾವು ಸ್ವಲ್ಪ ಕೇರ್ಫುಲ್ ಆಗ್ತಾ ಇರಬೇಕು. ಅಂಡ್ 45 ಅಲ್ಲಿ ನಮ್ಮ ಮೀಡಿಯನ್ ಏಜ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ. ಅಂಡ್ ಆಲ್ಸೋ ನಮ್ಮಲ್ಲಿ ಯಂಗ್ ಪೇಷಂಟ್ಸ್ ಇದ್ದಾರೆ, 20-25 ಅಲ್ಲಿ ಸಹ ಇದ್ದಾರೆ. ಸೊ ಜಸ್ಟ್ ಬಿಕಾಸ್ ಯಂಗ್ ಇದೆ ಅಂತ ನಾವು ಬ್ರೆಸ್ಟ್ ಇದು ಸಿಂಪ್ಟಮ್ಸ್ ಅನ್ನು ಇಗ್ನೋರ್ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಜಾಗ್ರತೆ ಆಗಿರುವುದು ಬೆಟರ್. ನಮ್ಮ ಪಾಪ್ಯುಲೇಷನ್ ಅಲ್ಲಿ ಸ್ವಲ್ಪ ಯಂಗ್ ಏಜ್, 10 years ಬಿಫೋರ್ ದ ವೆಸ್ಟರ್ನ್ ಪಾಪ್ಯುಲೇಷನ್ ಅಂತ ಹೇಳ್ತೇವೆ.
0: ಓಕೆ, ಅಷ್ಟು ಸಣ್ಣ ಏಜ್ ನಲ್ಲಿ ಬರುತ್ತೆ. ಏನು ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಇಷ್ಟೇ ಏಜ್ ಅಲ್ಲಿ ಬರಬೇಕು ಅಂತ ಹೇಳಿ. ಓಕೆ, ಈಗ ಇದರ ಒಂದು ಸಿಂಪ್ಟಮ್ಸ್ ಎಲ್ಲ ಇರುತ್ತೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದಾಗ ಯಾವುದೇ ಒಂದು ಕ್ಯಾನ್ಸರ್ ಆಗಿರ್ಬೋದು, ಸಿಂಪ್ಟಮ್ಸ್ ಗಳಿರುತ್ತೆ. ಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿರುವಂತಹ ಸಿಂಪ್ಟಮ್ಸ್ ಗಳು ಯಾವ್ದೆಲ್ಲ ಅಂತ.
1: ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಒಂದು ವೆರಿ ಕಾಮನ್ ಸಿಂಪ್ಟಮ್, ನಾವು ಯೂಶಲಿ ಇಗ್ನೋರ್ ಮಾಡಿ ಪೇಷಂಟ್ ನಮ್ಮ ಹತ್ರ ಬರುವ ಸಿಂಪ್ಟಮ್, ಬ್ರೆಸ್ಟ್ ಇದು ಗೆಡ್ಡೆ. ಗೆಡ್ಡೆ ಬರ್ತದೆ ಅಂಡ್ ಅದರಲ್ಲಿ ನೋವು ಇರುವುದಿಲ್ಲ, ಅಂಡ್ ನೋವು ಇಲ್ಲದ ಕಾರಣ ಪೇಷಂಟ್ ಅದನ್ನು ಜಾಗ್ರತೆ ಮಾಡುವುದಿಲ್ಲ. ಸೊ ನೋವಿಲ್ಲದ ಗೆಡ್ಡೆಯನ್ನು ನಾವು ಮೋಸ್ಟ್ ಕಾಮನ್ ಆಗಿ ನಮ್ಮ ಹತ್ರ ಬಂದು ತೋರಿಸಬೇಕು ಅಂತ ಹೇಳ್ತೇವೆ. ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ 35-40 ಮೇಲೆ ಬರುವ ನೋವಿಲ್ಲದ ಗೆಡ್ಡೆ ಡೆಫಿನೆಟ್ಲಿ ಇವ್ಯಾಲ್ಯುವೇಟ್ ಮಾಡಬೇಕು. 15-20 ಅಲ್ಲಿ ಬಂದ ನೋವಿಲ್ಲದ ಗೆಡ್ಡೆ ಮೋಸ್ಟ್ ಲೈಕ್ಲಿ ಕ್ಯಾನ್ಸರ್ ಅಲ್ಲ, ಆದ್ರೂ ಸಹ ಡಾಕ್ಟರ್ ಹತ್ರ ಹೋಗಿ ಅದನ್ನು ಚಿಕಿತ್ಸೆ ಪಡಿಸಿ ಅದು ಕ್ಯಾನ್ಸರ್ ಅಲ್ಲ ಅಂತ ಪ್ರೂವ್ ಮಾಡಿ ಮತ್ತೆ ಅದನ್ನು ಫಾಲೋ ಅಪ್ ಅಲ್ಲಿ ಇಡಬಹುದು. ಬಟ್ 35-40 ಮೇಲೆ ಬರುವ ಗೆಡ್ಡೆ ಆಲ್ಮೋಸ್ಟ್ ಆಲ್ವೇಸ್ ನಾವು ಡಾಕ್ಟರ್ ಹತ್ರವೇ ಹೋಗಿ ಚಿಕಿತ್ಸೆ ಪಡಿಸಿ ಅದನ್ನು ಡಯಾಗ್ನೋಸ್ ಮಾಡಿಯೇ ಇಡುದು ಬೆಟರ್. ಸೊ ನೋವಿಲ್ಲದ ಗೆಡ್ಡೆ. ಮತ್ತೆ ನಿಪ್ಪಲಿಂದ ಏನಾದ್ರೂ ಡಿಸ್ಚಾರ್ಜ್ ಬಂದ್ರೆ, ಎಸ್ಪೆಷಲಿ ಬ್ಲಡ್ ಸ್ಟೈನ್ ಡಿಸ್ಚಾರ್ಜ್ ಬಂದ್ರೆ ಅದನ್ನು ಸಹ ನಾವು ಇವ್ಯಾಲ್ಯುಯೇಟ್ ಮಾಡಬೇಕು. ಅಂಡ್ ಆಲ್ಸೋ ಏನು ಸಿಂಪ್ಟಮ್ಸ್ ಇಲ್ಲದೆ ಸಹ ಫ್ಯಾಮಿಲಿಯಲ್ಲಿ ಜನರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಸ್ಕ್ರೀನಿಂಗ್ ಮಾಡುದು ಒಳ್ಳೇದು. ಸೊ 2-3 ಪೇಷಂಟ್ಸ್ ಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ನಮ್ಮ ಫ್ಯಾಮಿಲಿಯಲ್ಲಿ, ಇಲ್ಲದಿದ್ರೆ ಒವೇರಿಯನ್ ಕ್ಯಾನ್ಸರ್ ಇದೆ ಹಾಗೆ ಏನಾದ್ರೂ ಇದ್ರೆ ಡಾಕ್ಟರ್ ಹತ್ರ ಹೋಗಿ ಸಿಂಪ್ಟಮ್ಸ್ ಇಲ್ಲದೆ ಸಹ ಒಂದು ಸ್ಕ್ರೀನಿಂಗ್ ಮಾಡಿಸೋದು ಒಳ್ಳೇದು.
0: ಓಕೆ, ಇಷ್ಟೆಲ್ಲ ಮಾಡಬೇಕಾಗುತ್ತೆ ಅಂದ್ರೆ ಬೇರೆ ಬೇರೆ ರೀತಿ ಅಂದ್ರೆ ಜೆನೆಟಿಕ್ ಆಗಿ ಕೂಡ ಬರಬಹುದು ಅಂತ ಹೇಳ್ತಾ ಇದ್ರೆ ಅಲ್ವಾ. ಓಕೆ, ಇನ್ನಷ್ಟು ಮಾತಾಡೋಣ. ಕೇಳುಗರೆ, ನಿಮ್ಗೂ ಕೂಡ ಈ ಬಗೆಗಿನ ಪ್ರಶ್ನೆಗಳಿರ್ಬೋದು, ಈ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಆಗಿರ್ಬೋದು ಅಥವಾ ಇದರ ಸರ್ಜರಿಗೆ ಸಂಬಂಧಪಟ್ಟ ಆಗಿರ್ಬೋದು, ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಆಗಿರ್ಬೋದು, ಏನಾದರೂ ಪ್ರಶ್ನೆಗಳಿದ್ರೆ 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಇನ್ನೊಂದು ವಿಚಾರ ಏನಂದ್ರೆ, ಈಗ ಒಂದು ಏನು ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ಕೊಳ್ಳಿತ್ತು ಅಥವಾ ಒಂದು ಸಿಂಪ್ಟಮ್ಸ್ ಎಲ್ಲ ಹೇಳಿದ್ದೀರಾ, ಇದನ್ನು ಯಾವ ರೀತಿ ಅಂದರೆ ಸೆಲ್ಫ್ ಎಕ್ಸಾಮ್ ಕೂಡ ಮಾಡಬಹುದು ಅಂತ ಹೇಳ್ತೇವೆ, ಈ ಯಾವ ರೀತಿ ಸೆಲ್ಫ್ ಎಕ್ಸಾಮ್ ಮಾಡಬಹುದು ಅಂದರೆ ಸ್ವತಃ ಪರೀಕ್ಷೆ ಮಾಡುವಂಥದ್ದು ಹೇಗೆ ಅಂತ ಹೇಳಿ.
1: ಸೊ ನಾವು ಯಂಗ್ ಗರ್ಲ್ಸ್ಗೆ ಆಲ್ಮೋಸ್ಟ್ ಬೈ ದ ಏಜ್ ಆಫ್ 20 ಸ್ವಂತವಾಗಿ ಎಕ್ಸಾಮಿನ್ ಮಾಡಬಹುದು ಅಂತ ಹೇಳ್ತೇವೆ. ಮಂತ್ಸ್ ಅ ಮಂತ್ ನಾವು ನಮ್ಮ ಮೆನ್ಸ್ಟ್ರುವಲ್ ಸೈಕಲ್ ಇದು ಎಂಡ್ ಅಲ್ಲಿ, ಸೊ 7 days ಆಫ್ಟರ್ ದ ಸ್ಟಾರ್ಟ್ ಆಫ್ ದ ಸೈಕಲ್ ಅಲ್ಲಿ ಸ್ವಂತವಾಗಿ ನಮ್ಮ ಫಿಂಗರ್ಸ್ ಅನ್ನು ಫ್ಲಾಟ್ ಇಟ್ಕೊಂಡು ಫುಲ್ ಬ್ರೆಸ್ಟ್ ಅನ್ನು ಜಸ್ಟ್ ಟಚ್ ಮಾಡಿ ನೋಡ್ಬೇಕು. ಬ್ರೆಸ್ಟ್ ಅನ್ನು ಪಿಂಚ್ ಮಾಡ್ಲಿಕ್ಕೆ ಮಾಡಬಾರ್ದು, ಆಗ ಎಲ್ಲ ಬ್ರೆಸ್ಟ್ ಟಿಶ್ಯೂ ಸಹ ಗೆಡ್ಡೆ ತರ ಫೀಲ್ ಆಗುತ್ತೆ. ಫ್ಲಾಟ್ ಇಟ್ಕೊಂಡು ಫುಲ್ ಆಗಿ ರಬ್ ಮಾಡಿ, ನಾವು ಆಲ್ ದ ಕ್ವಾಡ್ರನ್ಸ್ ಆಫ್ ದ ಬ್ರೆಸ್ಟ್ ಅಂತ ಹೇಳ್ತೇವೆ, ರಬ್ ಮಾಡಿ ಸ್ವಲ್ಪ ಪ್ರೆಷರ್ ಇಟ್ಕೊಂಡು ನಿಪ್ಪಲಿಂದ ಬ್ಲಡ್ ಬರ್ತದೆ ಅಂತ ನೋಡ್ಬೋದು. ನಾವು ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ ನಾವು ತೋರಿಸ್ತೇವೆ ಹೇಗೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡುದು ಅಂತ. ಯಾರಿಗೆ ಕಲಿಲಿಕ್ಕೆ ಬೇಕಿದ್ರೆ ನಮ್ಮ ಹತ್ರ ಬಂದು ಸಹ ನಾವು ಈಸಿಯಾಗಿ ಕಲಿಸಿಕೊಡ್ಬೋದು, ತೋರಿಸಿದಾಗ ಅವರಿಗೆ ಈಸಿಯಾಗಿ ನಾವು ಹೇಳಿಕೊಡ್ಬೋದು. ಅಂಡ್ ಈ ಟೆಸ್ಟ್ ಅನ್ನು ಎರಡು ಬ್ರೆಸ್ಟ್ ಅನ್ನು ಮಾಡಬೇಕು. ನಿಮ್ಗೆ ಏನಾದ್ರೂ ಗೆಡ್ಡೆ ತರ ಫೀಲ್ ಆದ್ರೆ, ಎಸ್ಪೆಷಲಿ ಅದು ಪೇನ್ಲೆಸ್ ಗೆಡ್ಡೆ, ನ್ಯೂ ಆನ್ಸೆಟ್ ಗೆಡ್ಡೆ ಆದ್ರೆ ಡಾಕ್ಟರ್ ಹತ್ರ ಹೋಗಿ ಅವರಿಂದ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸಬಹುದು. ಮತ್ತೆ ಅವರು ಹೇಳುವ ಟೆಸ್ಟ್ ಮಾಡಿದ್ರೆ ಸಾಕು. ಇದು ಮಂತ್ಲಿ ನಾವು ರಿಪೀಟ್ ಮಾಡಿದ್ರೆ, ಏನಾದ್ರೂ ಹೊಸ ಗೆಡ್ಡೆ ಬಂದ್ರೆ ಒನ್ಸ್ ಅ ಮಂತ್ ನಮ್ಗೆ, ವಿದಿನ್ ಅ ಮಂತ್ ನಮ್ಗೆ ಗೊತ್ತಾಗುತ್ತೆ. ಸೊ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಇಂಪಾರ್ಟೆನ್ಸ್ ಏನಂದ್ರೆ, ಯೂಶ್ವಲಿ stage 1 or stage 2 ಒಳಗೆ ನಮ್ಗೆ ಗೊತ್ತಾಗುತ್ತೆ. ನಾವು ಮಾಡದಿದ್ರೆ stage 3, stage 4 ಅಲ್ಲಿ ಗೊತ್ತಾಗುತ್ತೆ. ಸೊ ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ತುಂಬಾ ಉಪಯೋಗ ಆದ ಒಂದು
0: ಇದೆ ಅಂತ. ಓಕೆ, ಈಗ ಇದರಲ್ಲಿ ಯಾವ ರೀಸನ್ ಇಂದ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಅಥವಾ ಇದರಲ್ಲಿರುವಂತಹ ರಿಸ್ಕ್ ಫ್ಯಾಕ್ಟರ್ ಯಾವ್ದೆಲ್ಲ ಇದೆ ಅಂತ ಹೇಳಿ.
1: ಸೊ ಜನರಲಿ ನಾವು ಒಂದು ಪಾಪ್ಯುಲೇಷನ್ ಅಲ್ಲಿ ಹೇಳುದಾದ್ರೆ, ಸ್ವಲ್ಪ ಹಾರ್ಮೋನಲ್ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಹೇಳ್ತೇವೆ, ಅಂಡ್ ಸಮ್ ಲೈಫ್ ಸ್ಟೈಲ್ ರಿಸ್ಕ್ ಫ್ಯಾಕ್ಟರ್ಸ್ ಹೇಳ್ತೇವೆ. ಬಟ್ ಅನ್ಫಾರ್ಚುನೇಟ್ಲಿ ಮೋಸ್ಟ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ನಮ್ಮಲ್ಲಿ ಇರೋದು ಆರ್ ನಾನ್ ಮಾಡಿಫೈಯಬಲ್, ನಮ್ಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ನಾವು ಫಿಮೇಲ್ ಸೆಕ್ಸ್, 99% ಆಫ್ ಆಲ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಬರುದು ವಿಮೆನ್ ಅಲ್ಲಿ, ಅದು ನಮ್ಗೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೆಕೆಂಡ್ ಇಸ್ ಅಡ್ವಾನ್ಸಿಂಗ್ ಏಜ್, ನಮ್ಮ ಏಜ್ ಅನ್ನು ನಮ್ಗೆ ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಮತ್ತೆ ಇರುವುದು ಫ್ಯಾಮಿಲಿ ಹಿಸ್ಟ್ರಿ, ನಮ್ಮ ಫ್ಯಾಮಿಲಿ ಹಿಸ್ಟ್ರಿನೂ ನಾವು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಬಾರ್ನ್ ಆದ ಜೀನ್ಸ್ ನಮ್ಮಲ್ಲಿ ಇರೋದು, ಅದು ಸಹ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಸ್ವಲ್ಪ ಇದ್ದೇವೆ. ಒಂದು ನಮ್ಮ ಇದರ ಬಗ್ಗೆ ನಾವು ಇನ್ನು ಮಾತಾಡುವ, ಬಟ್ ಸಮ್ ಹೆಲ್ತಿ ಡಯಟ್, ಎಕ್ಸಸೈಸ್, ವೇಟ್ ಕಂಟ್ರೋಲ್ ಅದೆಲ್ಲ ನಾವು ಮಾಡಿದ್ರೆ ಅದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಬರುತ್ತೆ. ಅದಲ್ಲದೆ ಸ್ವಲ್ಪ ಹಾರ್ಮೋನಲ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಬೇಗ ವೆರಿ ಯಂಗ್ ಏಜ್ ಅಲ್ಲಿ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಮಾಡಿದ್ರೆ, ವೆರಿ ಲೇಟ್ ಏಜ್ ತನಕ ಮೆನೋಪಾಸ್ ಆಗದಿದ್ರೆ, ಅದರರ್ಥ ತುಂಬಾ ಸೈಕಲ್ಸ್ ನಮ್ಗೆ ಹಾರ್ಮೋನಲ್ ಚೇಂಜಸ್ ಬರ್ತಾ ಇದೆ. ಸೊ ಅದೊಂದು ರಿಸ್ಕ್ ಫ್ಯಾಕ್ಟರ್. ಇದೆಲ್ಲ ಪಾಪ್ಯುಲೇಷನ್ ಬೇಸ್ಡ್. ಒಂದು ಜನರಿಗೆ ಅರ್ಲಿ ಮೆನೋಪಾಸ್, ಅರ್ಲಿ ಪೀರಿಯಡ್ಸ್ ಬಂದಿದೆ ಅಂತ ಹೇಳಿ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೇಕಂತ ಇಲ್ಲ. ಬಟ್ ಒಂದು ಪಾಪ್ಯುಲೇಷನ್ ಅನ್ನು ನಾವು ನೋಡಿದ್ರೆ, ಅರ್ಲಿ ಪೀರಿಯಡ್ಸ್ ಬಂದ್ರೆ, ಲೇಟ್ ಮೆನೋಪಾಸ್ ಆದ್ರೆ, ಮದುವೆ ಲೇಟ್ ಆದ್ರೆ, ಮಕ್ಕಳು ಲೇಟ್ ಆದ್ರೆ, ಬ್ರೆಸ್ಟ್ ಫೀಡಿಂಗ್ ಮಾಡದಿದ್ರೆ, ಇದೆಲ್ಲ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಬಟ್ ನಾವು ತುಂಬಾ ಜನರು ಪೇಷಂಟ್ಸ್ ಅನ್ನು ಬೇಗ ಮದುವೆಯಾಗಿ ಸಹ ನೋಡಿದ್ದೇವೆ, ಬೇಗ ಮಕ್ಕಳಾಗಿ ಸಹ ನೋಡಿದ್ದೇವೆ, ಬ್ರೆಸ್ಟ್ ಫೀಡಿಂಗ್ ಮಾಡಿ ಸಹ ನೋಡಿದ್ದೇವೆ. ಸೊ ಯೂಶ್ವಲಿ ನಾವು ಪೇಷಂಟ್ ಗೆ ಇದು ಮಾಡುದು ಒಳ್ಳೇದು ಅಂತ ಹೇಳ್ತೇವೆ, ಬಟ್ ಅದು 100% ಪ್ರೊಟೆಕ್ಷನ್ ಅಲ್ಲ. ಮಾಡಿ ನಾವು ರಿಸ್ಕ್ ಅನ್ನು ಕಮ್ಮಿ ಮಾಡಬಹುದು, ಅಂಡ್ ಹಾಗೆ ಮಾಡದೇ ಇದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ನಾವು ಬೇಗ ಮದುವೆಯಾಗಿ ಬೇಗ ಮಕ್ಕಳು ಮಾಡಬೇಕು ಅಂತ ಹೇಳುದಿಲ್ಲ, ಬಟ್ ಜಸ್ಟ್ ಹಾಗೆ ಆಗದಿದ್ರೆ ಸ್ವಲ್ಪ ನಾವು ಇನ್ನೂ ಕೇರ್ಫುಲ್ ಆಗಿ ಸ್ಕ್ರೀನಿಂಗ್ ಮಾಡಬೇಕು ಅಂತ ಹೇಳ್ತೇವೆ. ಅದಲ್ಲದೆ ಎಕ್ಸ್ಟರ್ನಲ್ ಹಾರ್ಮೋನ್ಸ್ ತೆಗೆದ್ರೆ, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಈಗ ತೆಗೆಯುವುದು ತುಂಬಾ ಸೇಫ್ ಇದೆ, ಮುಂಚೆ ಕೊಡುವುದ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಸ್ವಲ್ಪ ರಿಸ್ಕ್ ಇತ್ತು, ಅದರ ಹಾರ್ಮೋನ್ಸ್ ಇದು ಲೆವೆಲ್ ಸ್ವಲ್ಪ ಜಾಸ್ತಿ ಇತ್ತು. ಈಗ ಸ್ವಲ್ಪ ಸೇಫ್ ಆಗಿ ಕಾಂಟ್ರಸೆಪ್ಷನ್ಸ್ ಬಂದಿದೆ. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡುದು ನಾವು ಇಂಡಿಯಾದಲ್ಲಿ ಯೂಶಲಿ ಕೊಡುದಿಲ್ಲ, ಬಟ್ ವೆಸ್ಟ್ ಅಲ್ಲಿ ಕೊಡ್ತಾ ಇದ್ರು. ಮೆನೋಪಾಸಲ್ ಸಿಂಪ್ಟಮ್ಸ್ ಅನ್ನು ಸರಿಪಡಿಸಲಿಕ್ಕೆ ಸ್ವಲ್ಪ ಹಾರ್ಮೋನ್ಸ್ ಕೊಡ್ತಾ ಇದ್ರು, ಅದರಲ್ಲಿ ಸ್ವಲ್ಪ ರಿಸ್ಕ್ ಬರ್ತಾ ಇತ್ತು. ಬಟ್ ಇಂಡಿಯಾದಲ್ಲಿ ನಾವು ಯೂಶಲಿ ನೋಡುದಿಲ್ಲ. ಅಂಡ್ ಸ್ಮೋಕಿಂಗ್ ಡ್ರಿಂಕಿಂಗ್ ಎನಿವೇ, ಸ್ಮೋಕಿಂಗ್ ಅಲ್ಲಿ ಡೈರೆಕ್ಟ್ ಕೋರಿಲೇಷನ್ ಇಲ್ಲ, ಬಟ್ ಸ್ಮೋಕಿಂಗ್ ಅಲ್ಲಿ ಎಲ್ಲಾ ಕ್ಯಾನ್ಸರ್ಸ್ ಗೆ ಕೋರಿಲೇಷನ್ ಇದೆ. ಸೊ ನಾವು ಹೇಳ್ತೇವೆ ಮಾಡಬಾರ್ದು ಅಂತ. ಡ್ರಿಂಕಿಂಗ್ ಅಲ್ಲಿ ಡೈರೆಕ್ಟ್ ಕೋರಿಲೇಷನ್ ಇದೆ, ಸೊ ಡ್ರಿಂಕಿಂಗ್ ಮಾಡೋದ್ರಲ್ಲಿ ಸಹ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ.
2: ಮದ್ಯಪಾನ ಧೂಮಪಾನದಲ್ಲಿ ಕ್ಯಾನ್ಸರ್ಗಳು, ಎಲ್ಲಾ ಕ್ಯಾನ್ಸರ್ಗಳು ಬರುತ್ತೆ ಅಂತ, ಅದು ಇದೇ ಕ್ಯಾನ್ಸರ್ ಬರುತ್ತೆ ಅಂತಲ್ಲ, ಹೆಚ್ಚಿನ ಕ್ಯಾನ್ಸರ್ಗಳು ಮದ್ಯಪಾನ ಧೂಮಪಾನ ಮಾಡೋದ್ರಿಂದಲೂ ಬರುತ್ತೆ, ಆದರೆ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಅದರಲ್ಲಿ ಒಂದು ಅಂತ ಹೇಳಿ. ಓಕೆ ಡಾಕ್ಟರ್, ಮಾತಾಡ್ತಿದ್ದೇವೆ ನಾವು ಈಗ, ಈ ಒಂದು ಇಷ್ಟೆಲ್ಲ ಆಯಿತು. ಈಗ ಒಬ್ಬ ಮಹಿಳೆಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿ ಸೆಲ್ಫ್ ಎಕ್ಸಾಮ್ ಮಾಡುವಾಗ ಸ್ವಲ್ಪ ಗೊತ್ತಾಯಿತು ಏನೋ ಸಮಸ್ಯೆ ಇದೆ ಅಂತ ಹೇಳಿ, ಅದನ್ನು ಟೆಸ್ಟ್ ಮಾಡೋದು ಹೇಗೆ?
1: ಸೊ ಯೂಶಲಿ ನಾವು ಪೇಷಂಟ್ಗಳಿಗೆ ನಮ್ಮ ಹತ್ರ ಬಂದು ನಮ್ಮಿಂದ ಒಂದು ಟೆಸ್ಟ್ ಮಾಡಲಿಕ್ಕೆ ಹೇಳ್ತೇವೆ. ನಾವು ಸಹ ಜಸ್ಟ್ ಕೈಯಲ್ಲಿ ಮುಟ್ಟಿ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ತೇವೆ. ನಾವು ನಮಗೆ ಸಹ ಅನಿಸಿದ್ರೆ ಅವರು ಹೇಳುದು ಒಂದು ಸಿಂಪ್ಟಮ್ ಬ್ರೆಸ್ಟ್ ಕ್ಯಾನ್ಸರ್ ತರ ಫೀಲ್ ಆಗ್ತಾ ಉಂಟು ಅಂತ ಫೀಲ್ ಆದ್ರೆ ನಾವು ನೆಕ್ಸ್ಟ್ ಇಮೇಜಿಂಗ್ಗೆ ಹೋಗ್ತೇವೆ. ನಮ್ಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಇಮೇಜ್ ಮಾಡ್ಲಿಕ್ಕೆ ಮೋಸ್ಟ್ ಕಾಮನ್ಲಿ ನಾವು ಯೂಸ್ ಮಾಡುದು ಮ್ಯಾಮೋಗ್ರಾಮ್. ಮ್ಯಾಮೋಗ್ರಾಮ್ ಅಂದ್ರೆ ಬ್ರೆಸ್ಟ್ ಇದ್ದು ಒಂದು ಎಕ್ಸ್ರೇ. ಯಂಗ್ ಪೇಷಂಟ್ ಗೆ ನಾವು ಮೇ ಬಿ ಮ್ಯಾಮೋಗ್ರಾಮ್ ಮಾಡದಿದ್ರೆ ನಾವು ಅಲ್ಟ್ರಾಸೌಂಡ್ ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ, ಅಂಡ್ ನೆಕ್ಸ್ಟ್ ಬೇಕಿದ್ರೆ ನಾವು MRI ಮಾಡ್ತೇವೆ. ಒಮ್ಮೊಮ್ಮೆ ಓಲ್ಡರ್ ಪೇಷಂಟ್ ಗಳಿಗೆ ಸಹ ನಾವು MRI ಮಾಡುದು ಉಂಟು, ಬಟ್ ಮೋಸ್ಟ್ ಲೈಕ್ಲಿ ಅದು ಮ್ಯಾಮೋಗ್ರಾಮ್ ಅಲ್ಲಿ ನಾವು ಚೆಕ್ ಮಾಡ್ತೇವೆ. ಮೋಸ್ಟ್ ಆಫ್ ದ ಕ್ಯಾನ್ಸರ್ಸ್ ನಮ್ಗೆ ಮ್ಯಾಮೋಗ್ರಾಮ್ ಅಲ್ಲಿ ಸ್ಟೇಜ್ 1 ಇಂದಲೇ ನೋಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಗೆ ವೆರಿ ಈಸಿಲಿ ನೋಡ್ಲಿಕ್ಕೆ ಆಗುತ್ತೆ. ಅದರಲ್ಲಿ ನಮ್ಗೆ ಡೌಟ್, ಅದರಲ್ಲಿ ಸಹ ಡೌಟ್ ತರ ಫೀಲ್ ಆದ್ರೆ ನೆಕ್ಸ್ಟ್ ನಾವು ಬಯೋಪ್ಸಿ ಮಾಡ್ಬೇಕು. ಅದೊಂದು ಚಿಕ್ಕ ನೀಡಲ್ ಹಾಕಿ ಬ್ರೆಸ್ಟ್ ಇದು ಕ್ಯಾನ್ಸರ್ ಇದು ಮಾತ್ರ ತುಂಡು ಒಂದು 4-5 ಪೀಸಸ್ ತೆಗೆದು ನಮ್ಗೆ ತುಂಬಾ ಇನ್ಫಾರ್ಮೇಶನ್ ಆ ಕ್ಯಾನ್ಸರ್ದು ಬಗ್ಗೆ ಸಿಗುತ್ತೆ. ಸೊ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಕ್ಯಾನ್ಸರ್ ಇದ್ರೆ ಅದರ ಬಗ್ಗೆ ಸ್ವಲ್ಪ ಮಾಲಿಕ್ಯುಲರ್ ಸಬ್ ಟೈಪ್ಸ್ ಗೊತ್ತಾಗುತ್ತೆ, ಸಮ್ ಹಾರ್ಮೋನ್ ರಿಸೆಪ್ಟರ್ಸ್ ಮಾಡ್ತೇವೆ. ಇದೆಲ್ಲ ನಮ್ಗೆ ಯಾವ ಟ್ರೀಟ್ಮೆಂಟ್ ಇವರಿಗೆ ಬೆಸ್ಟ್ ಅಂತ. ಈಗ ನಾವು ಎಲ್ಲಾ ಕ್ಯಾನ್ಸರ್ ಮುಂಚೆ ತರ ಹಿಂದಿನ ಕಾಲದ ತರ ಅಲ್ಲ, ಈಗ ನಾವು ಎಲ್ಲಾ ಕ್ಯಾನ್ಸರ್ ಗೆ ಒಂದೇ ಟೈಪ್ ಆಫ್ ಟ್ರೀಟ್ಮೆಂಟ್ ಕೊಡುದು ಅಲ್ಲ, ಒಂದೊಂದು ಟೈಪ್ ಆಫ್ ಕ್ಯಾನ್ಸರ್ ಗೆ ಒಂದೊಂದು ಟೈಪ್ ಆಫ್ ಟ್ರೀಟ್ಮೆಂಟ್. ಸೊ ಅದೆಲ್ಲ ಇನ್ಫಾರ್ಮೇಶನ್ ನಮ್ಗೆ ಆ ಬಯೋಪ್ಸಿಯಲ್ಲಿ
2: ಸಿಗುತ್ತೆ.
1: ಸ್ವಲ್ಪ ಅಡ್ವಾನ್ಸ್ಡ್ ಕ್ಯಾನ್ಸರ್ಸ್ ಆದ್ರೆ ನಾವು ಫುಲ್ ಬಾಡಿ ಅನ್ನು ಸಹ ಚೆಕ್ಅಪ್ ಮಾಡ್ತೇವೆ, ಪೆಟ್ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಎಲ್ಲ ಮಾಡುದು ಸಹ ಇದೆ. ವೆರಿ ಅರ್ಲಿ ಕ್ಯಾನ್ಸರ್ಸ್ ಆದ್ರೆ ನಾವು ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ನಾವು ನೋಡ್ಬೇಕು, ಏನಾದ್ರೂ ಸಿಂಪ್ಟಮ್ ಇದ್ರೆ ಮಾತ್ರ ಫುಲ್ ಬಾಡಿ ಅನ್ನು ಚೆಕ್ಅಪ್ ಮಾಡ್ಬೇಕು, ಜಸ್ಟ್ ಅದರ್ವೈಸ್ ಎಕ್ಸ್ರೇ ಅಲ್ಟ್ರಾಸೌಂಡ್ ಅಬ್ಡಮನ್ ಎಲ್ಲ ಮಾಡಿ ನಾವು ನೋಡ್ತೇವೆ.
2: ಓಕೆ, ಮುಖ್ಯವಾಗಿ ಎರಡು ಟೆಸ್ಟ್ ಅನ್ನ ಮಾಡ್ತೀರಾ ಅಂತ, ಮೆಮೋಗ್ರಫಿಯಲ್ಲಿ ಕೂಡ ನೋಡ್ತೀರಾ, ಅದೇ ಬಯೋಪ್ಸಿ ಕೂಡ ಮಾಡ್ತೀರಾ ಅಂತ. ಓಕೆ, ಇನ್ನೊಂದು ಮಿತ್ ಇದೆ ಏನಂದ್ರೆ, ಒಂದು ಈಗ ಇನ್ನರ್ ವೇರ್, ಈಗ ಮಹಿಳೆಯರು ಹಾಕುವಂತ ಇನ್ನರ್ ವೇರ್ ಅಲ್ಲಿ ಅದರಿಂದಲೂ ಕೂಡ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದು ಒಂದು ಮಿತ್ ಇದೆ, ಅಥವಾ ಅದನ್ನ ಅಪನಂಬಿಕೆ ಅಂತ ಹೇಳ್ಬೋದು, ಇದನ್ನ ಏನ್ ಹೇಳ್ತೀರಾ ಅದರ ಬಗ್ಗೆ?
1: ತುಂಬಾ ಜನರು ನಮ್ಮ ಹತ್ರ ಬಂದು ಕೇಳ್ತಾರೆ ಏನಾದ್ರೂ ಟೈಪ್ ಆಫ್ ಇನ್ನರ್ ವೇರ್ ಹಾಕುದ್ರಲ್ಲಿ ಏನಾದ್ರೂ ರಿಸ್ಕ್,
2: ಒಳ ಉಡುಪುಗಳು.
1: ಹೌದು, ಸ್ಟಡೀಸ್ ಅಲ್ಲಿ ಇಷ್ಟು ತನಕ ತುಂಬಾ ಸ್ಟಡೀಸ್ ನಡೆದಿದ್ದೇವೆ. ನಾವು ಎಕ್ಸ್ಟರ್ನಲಿ ಮಾಡೋದ್ರಲ್ಲಿ, ವೇರ್ ಮಾಡೋದ್ರಲ್ಲಿ, ಕಲರ್ ಅಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಏನು ಇನ್ಕ್ರೀಸ್ ಆಗುದಿಲ್ಲ. ನೀವು ಆ ಕ್ವೆಶನ್ ಕೇಳಿದಕ್ಕೆ ನಾನು ಇನ್ನೂ ಸ್ವಲ್ಪ ಹೇಳ್ತೇನೆ. ಡಿಯೋಡ್ರಿನ್ಸ್ ಯೂಸ್ ಮಾಡೋದ್ರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂತ ಬಂದಿದೆ, ತುಂಬಾ ಸ್ಟಡೀಸ್ ಮಾಡಿಸಿಕೊಂಡು ಅವರು ಚೆಕ್ ಮಾಡಿದ್ದಾರೆ ಏನು ಡಿಯೋಡ್ರಿನ್ ಯೂಸ್ ಮಾಡೋದ್ರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರೋದಿಲ್ಲ. ಬೇರೆ ಏನು ಟೈಪ್ ಆಫ್ ಸಿಂಪ್ಟಮ್ಸ್ ಅಲ್ಲಿ, ಟೈಟ್ ಬ್ರಾ, ರಾತ್ರಿ ಬ್ರಾ ಹಾಕಿ ಮಲಗುದು, ಅಂಡರ್ ವೈರ್ ಬ್ರಾ ಹಾಕುದು ಇದೆಲ್ಲ ಕ್ವೆಶನ್ಸ್ ನಮ್ಮ ಹತ್ರ ಕೇಳ್ತಾರೆ. ಬಟ್ ಹಾಗೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂತ ಬಂದಿದೆ. ಸೊ ಜನರಲಿ ನಾವು ಹೇಳ್ತೇವೆ ನೀವು ಯಾವುದೇ ಟೈಪ್ ಯೂಸ್ ಮಾಡಬಹುದು, ಯೂಸ್ ಮಾಡದೇ ಸಹ ಇರ್ಬೋದು. ಒಮ್ಮೊಬ್ರು ಕೇಳ್ತಾರೆ ಯೂಸ್ ಮಾಡದೇ ಇದ್ರೆ ಕ್ಯಾನ್ಸರ್ ಆಗುತ್ತೆ ಅಂತ. ಹಾಗೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಕೋರಿಲೇಷನ್ ಇಲ್ಲ
2: ಇಲ್ಲ. ಓಕೆ, ಯಾವುದೇ ರೀತಿಯ ಒಳ ಉಡುಪುಗಳನ್ನ ಹಾಕುವಾಗ ಅದರಿಂದ ಬರುತ್ತಾ ಅಂದ್ರೆ ಹೆಚ್ಚಿನವರಲ್ಲಿ ಈ ಪ್ರಶ್ನೆಗಳಿರುವಂತದ್ದು. ನಿಮ್ಗೂ ಕೂಡ ಹಾಸ್ಪಿಟಲ್ಗೆ ಬಂದಾಗ ಇಂಥ ಪ್ರಶ್ನೆಗಳನ್ನ ಸಾಕಷ್ಟು ಕೇಳ್ತಿರ್ಬೋದು. ಓಕೆ, ಇನ್ನೊಂದು ವಿಚಾರ ಏನಂದ್ರೆ ಈಗ ಡಾಕ್ಟರ್ ಆಗ್ಲೇ ಹೇಳ್ತಾ ಇದ್ರೆ ನೀವು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಸೊ ಬ್ರೆಸ್ಟ್ ಫೀಡಿಂಗ್ ಆಕ್ಚುಲಿ ಇಸ್ ವೆರಿ ಗುಡ್, ಜನರಲಿ ಸಹ ವೆರಿ ಗುಡ್ ಫಾರ್ ದ ಮದರ್.
2: ಈಗ ಬ್ರೆಸ್ಟ್ ಫೀಡಿಂಗ್ ವೀಕ್ ಕೂಡ ಆಗ್ತಾ ಇದೆ ಇವತ್ತಿಗೆ, ಅಂದ್ರೆ ಆಗಸ್ಟ್ 1 ಏಳರವರೆಗೆ.
1: ಸೊ ಬ್ರೆಸ್ಟ್ ಫೀಡಿಂಗ್ ದ ಇಂಪಾರ್ಟೆನ್ಸ್ ತುಂಬಾ ಇದೆ, ಮದರಿಗೆ ಸಹ ತುಂಬಾ ಇಂಪಾರ್ಟೆಂಟ್, ಬೇಬಿಗೆ ಎನಿವೇ ಎಲ್ಲರಿಗೆ ಗೊತ್ತಿದೆ ಬ್ರೆಸ್ಟ್ ಮಿಲ್ಕ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಸೊ ನಾನು ಮದರ್ದು ಹೆಲ್ತ್ ಇದು ಬಗ್ಗೆ ಸ್ವಲ್ಪ ಹೇಳ್ತೇನೆ. ಸೊ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಮದರ್ದು ಜನರಲ್ ಕ್ಯಾನ್ಸರ್ ರಿಸ್ಕ್ ಕಮ್ಮಿ ಆಗುತ್ತೆ ಅಂತ ನಮ್ಮ ಹತ್ರ ಪಾಪ್ಯುಲೇಷನ್ ಬೇಸ್ ಸ್ಟಡೀಸ್ ಇದೆ. ಬಟ್ ನಾನು ಹೇಳಿದ್ದಲ್ಲಿ ಜಸ್ಟ್ ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಮಾಡಿದೆ ಅಂತ ಬ್ರೆಸ್ಟ್ ಕ್ಯಾನ್ಸರ್ 100% ಆಗುದಿಲ್ಲ ಅಲ್ಲ ಅಂತ. ಬಟ್ ಅರ್ಲಿ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡಿದ್ದಲ್ಲಿ, ಯಂಗರ್ ಏಜ್ ಅಲ್ಲಿ ನಾವು ಪ್ರೆಗ್ನೆಂಟ್ ಆಗಿ ನಾವು ಬ್ರೆಸ್ಟ್ ಫೀಡಿಂಗ್ ಕಂಪ್ಲೀಟ್ ಮಾಡಿದ್ರೆ ಸ್ವಲ್ಪ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕಮ್ಮಿ ಆಗುತ್ತೆ. ಸೊ ಮದರಿಗೆ ಸಹ ಬ್ರೆಸ್ಟ್ ಫೀಡಿಂಗ್ ದು ಬೆನಿಫಿಟ್ ಇದೆ ಅಂತ ನಮ್ಮಲ್ಲಿ ಸ್ಟಡೀಸ್ ಇದೆ. ಅಂಡ್ ಅವರು ಪ್ರೂವ್ ಮಾಡಿದ್ದಾರೆ ಕಿ ಬ್ರೆಸ್ಟ್ ಫೀಡಿಂಗ್ ತುಂಬಾ ಬೆನಿಫಿಷಿಯಲ್ ಅಂತ.
2: ಈಗ ಫಾರ್ ಎಕ್ಸಾಂಪಲ್, ಈಗ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರುವಂತ ಟೈಮ್ ಗಳಾಗಿರ್ಬೋದು, ಈಗ ಮಗು ಇದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಇಂತ ಏನಾದ್ರು ಕ್ಯಾನ್ಸರ್ ಗಳು ಕಂಡು ಬಂತು ಅಂದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡಬಹುದು?
1: ಅದನ್ನು ನಾವು ಹೇಳುದು ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ. ನಮ್ಗೆ ಸ್ವಲ್ಪ ಡಯಾಗ್ನೋಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಯಾಕೆಂದ್ರೆ ಯೂಶುವಲಿ ಪ್ರೆಗ್ನೆನ್ಸಿಯಲ್ಲಿ ಬೇರೆ ತರದ್ದು ಗೆಡ್ಡೆ ಸಹ ಬರ್ತದೆ ಬ್ರೆಸ್ಟ್ ಅಲ್ಲಿ, ಮಿಲ್ಕಿದು ಗೆಡ್ಡೆ ಬರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಬ್ರೆಸ್ಟ್ ಸ್ವಲ್ಪ ಎನ್ಗಾರ್ಜ್ ಆಗುತ್ತೆ, ಸೊ ನಮ್ಗೆ ಈಸಿಲಿ ಪ್ಯಾಲ್ಪೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂಡ್ ಪೇಷಂಟ್ ಸ್ವಂತವಾಗಿ ಅನ್ನಿಸ್ತಾರೆ ಇದು ಪ್ರೆಗ್ನೆನ್ಸಿದು ಕಾರಣದಿಂದ ಬಂದಿರಬೇಕು ಅಂತ. ಸೊ ಅವರು ಡಾಕ್ಟರ್ ಹತ್ರ ಸಹ ಹೋಗುದಿಲ್ಲ. ಸೊ ನನ್ನ ಅಡ್ವೈಸ್ ಇರ್ತದೆ, ಯಾವುದೇ ಪ್ರೆಗ್ನೆನ್ಸಿಯಲ್ಲಿ ಬಂದ ಯಾವುದೇ ಹೊಸ ಗೆಡ್ಡೆಯನ್ನು ಡೆಫಿನೆಟ್ಲಿ ಗೈನಕಾಲಜಿಸ್ಟ್ ಗೆ ಇನ್ಫಾರ್ಮ್ ಮಾಡಬೇಕು. ಒಂದು ಸ್ಕ್ಯಾನಿಂಗ್ ಮಾಡಿಸೋದು ಒಳ್ಳೇದು, ಒಂದು ಒಳ್ಳೆ ಸ್ಕ್ಯಾನ್ ಮಾಡಿದ್ರೆ ಸಹ ನಮ್ಗೆ ಗೊತ್ತಾಗುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಬರುವ ಕ್ಯಾನ್ಸರ್ಸ್ ಅದೇ ಸೇಮ್ ಟೈಪ್ ಆಫ್ ಕ್ಯಾನ್ಸರ್ ಆಸ್ ನಾನ್ ಪ್ರೆಗ್ನೆನ್ಸಿ ರಿಲೇಟೆಡ್. ಖಾಲಿ ನಾವು ಅದನ್ನು ನೋಡುದು ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ, ಓನ್ಲಿ ಬಿಕಾಸ್ ಡಯಾಗ್ನೋಸ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲದಿದ್ರೆ ಇಟ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್ ಆಸ್ ನಾರ್ಮಲ್ ಬ್ರೆಸ್ಟ್ ಕ್ಯಾನ್ಸರ್, ಟ್ರೀಟ್ಮೆಂಟ್ ಸಹ ಎಕ್ಸಾಕ್ಟ್ಲಿ ಸೇಮ್. ಅಂಡ್ ಜಸ್ಟ್ ಬಿಕಾಸ್ ಪ್ರೆಗ್ನೆನ್ಸಿಲಿ ಬಂದಿದೆ ಅಂತ ನಾವು ಅಬಾರ್ಷನ್ ಮಾಡ್ಬೇಕಂತ ಇಲ್ಲ, ನಮ್ಮಲ್ಲಿ ತುಂಬಾ ಟ್ರೀಟ್ಮೆಂಟ್ಸ್ ಇದೆ. ಬೇಬಿಯನ್ನು ಸಹ ಪ್ರೊಟೆಕ್ಟ್ ಮಾಡಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ನಮ್ಮಲ್ಲಿ ಡಿಫ್ರೆಂಟ್ ಟ್ರೈಮೆಸ್ಟರ್ಸ್ ಅಲ್ಲಿ ತೆಗೆಯುವಂತ ಟ್ರೀಟ್ಮೆಂಟ್ ಸಹ ಇದೆ. ಅಂಡ್ ಬೇಬಿಯನ್ನು ಟರ್ಮ್ಗೆ ತೆಗೆದುಕೊಂಡು ಮತ್ತೆ ಬೇಬಿ ಡೆಲಿವರಿ ಮಾಡಿಸಿ ನಾವು ಬಾಕಿ ಟ್ರೀಟ್ಮೆಂಟ್ ಸಹ ತಗೊಳ್ಬಹುದು. ಸೊ ಈಗ ಪ್ರೆಗ್ನೆನ್ಸಿಯಲ್ಲಿ ಬರುವ ಕ್ಯಾನ್ಸರ್ ಸಹ ಹೆದರ್ಬೇಕಂತ ಇಲ್ಲ ನಮ್ಮಲ್ಲಿ. ಬ್ರೆಸ್ಟ್ ಕ್ಯಾನ್ಸರ್ ಇಂದ ಬೇಬಿಗೆ ಏನು ಎಫೆಕ್ಟ್ ಆಗುದಿಲ್ಲ. ನಮ್ಮಲ್ಲಿ ತುಂಬಾ ಪೇಷಂಟ್ ಗಳು ಹುಷಾರಾಗಿ ಡೆಲಿವರ್ ಮಾಡಿ ಮತ್ತೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದ್ದಾರೆ. ಓನ್ಲಿ ಥಿಂಗ್ ಇಸ್ ಒಮ್ಮೊಮ್ಮೆ ಫಸ್ಟ್ ಟ್ರೈಮಿಸ್ಟಲ್ಲಿ ಬಂದ್ರೆ ನಾವು ಹೇಳ್ತೇವೆ ಇನ್ ಕೇಸ್ ನಮ್ಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗದಿದ್ರೆ ನಾವು ಅವರ ಹತ್ರ ಕೇಳ್ತೇವೆ ಸೇಫ್ ಇಲ್ಲದಿದ್ರೆ ನೀವು ಏನು ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಅಂತ. ಇನ್ ಕೇಸ್ ಅವರು ಹೇಳಿದ್ರೆ ಅವರಿಗೆ ಟ್ರೈ ಮಾಡಬೇಕು, ಕಂಟಿನ್ಯೂ ಮಾಡಬೇಕು, ನಾವು ಸೇಫ್ ಇನ್ ಪ್ರೆಗ್ನೆನ್ಸಿ ಟೈಪ್ ಆಫ್ ಟ್ರೀಟ್ಮೆಂಟ್ ಮಾತ್ರ ಕೊಡೋದು.
2: ಓಕೆ, ಆ ಸಂದರ್ಭದಲ್ಲಿ ಈಗ ಮಗುವಿಗೆ ಏನು ಬ್ರೆಸ್ಟ್ ಫೀಡಿಂಗ್ ಮಾಡುವಂತ ಅವಶ್ಯಕತೆಗಳೆಲ್ಲ ಇರುತ್ತೆ, ಏನ್ ಮಾಡಬಹುದು ಅದರ ಬದಲಾಗಿ?
1: ಯೂಶುವಲಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಆ ಸೈಡ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡಿಸುದಿಲ್ಲ, ಬಿಕಾಸ್ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಬ್ರೆಸ್ಟ್ ಮಿಲ್ಕ್ ಎನಿವೇ ಕಮ್ಮಿ ಆಗುತ್ತೆ. ರೇಡಿಯೇಷನ್ ಕೊಟ್ರೆ ಆ ಸೈಡ್ ಇಂದ ಬ್ರೆಸ್ಟ್ ಮಿಲ್ಕ್ ಬರುದಿಲ್ಲ. ಬಟ್ ನಾವು ಬೇರೆ ಆ ಸಿಚುವೇಶನ್ಸ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ನಾವು ಆಲ್ಟರ್ನೇಟಿವ್ ನಾವು ಕೊಡ್ತೇವೆ.
2: ಓಕೆ, ಇಷ್ಟೆಲ್ಲ ಇದೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಾಗ ಆದಷ್ಟು ಅದರ ಬಗ್ಗೆ ಜಾಗರೂಕತೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಆದರೂ ಕೂಡ ಅದಕ್ಕೆ ಒಂದಿಷ್ಟು ಟ್ರೀಟ್ಮೆಂಟ್ಗಳು ಈಗ ಇದೆ ಅಲ್ವಾ, ಹೆದರುವಂಥ ಅವಶ್ಯಕತೆಗಳು ಇಲ್ಲ. ಈಗ ಒಬ್ಬ ಮಹಿಳೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದಾಗ ಫ್ಯಾಮಿಲಿ ಸಪೋರ್ಟ್ ಹೇಗಿರಬೇಕು ಅಂತ? ಒಮ್ಮೆಗೆ ಅವಳು ಕುಗ್ಗಿ ಹೋಗ್ತಾಳೆ, ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ, ಏನ್ ಮಾಡುದು ಮುಂದೆ ಏನು ಅಂತ? ಫ್ಯಾಮಿಲಿ ಸಪೋರ್ಟ್ ಇದ್ದಾಗ ಅವಳು ಬೇಗ ಕ್ಯೂರ್ ಆಗ್ತಾಳೆ ಅಂತ, ಹೇಗಿರ್ಬೇಕು ಫ್ಯಾಮಿಲಿ ಸಪೋರ್ಟ್ ಅನ್ನುವಂತ?
1: ನಾವು ಯೂಶುವಲಿ ಹೇಳುದು ಡಾಕ್ಟರ್ಸ್ ಆಸ್ ಇಂಪಾರ್ಟೆಂಟ್ ಆಸ್ ಡಾಕ್ಟರ್ಸ್ ಅಂಡ್ ದೇರ್ ಸಪೋರ್ಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ನಮ್ಮ ಫ್ಯಾಮಿಲಿ ಸಪೋರ್ಟ್. ಒಂದು ಪೇಷಂಟ್ ನಾವು ನೋಡುವಾಗ ತುಂಬಾ ಸಪೋರ್ಟಿವ್ ಫ್ಯಾಮಿಲಿ, ಹಸ್ಬೆಂಡ್, ಪೇರೆಂಟ್ಸ್, ಇಲ್ಲದಿದ್ರೆ ಯಂಗ್ ಇದ್ರೆ ಪೇರೆಂಟ್ಸ್, ಇಲ್ಲದಿದ್ರೆ ಅವರ ಮಕ್ಕಳು, ಎಲ್ಡರ್ ಪೇಷಂಟ್ಸ್ ಇದ್ರೆ ಅವರ ಅಡಲ್ಟ್ ಚಿಲ್ಡ್ರನ್ ಬಂದು ತುಂಬಾ ಸಪೋರ್ಟ್ ಕೊಡುವ ಪೇಷಂಟ್ಸ್ ತುಂಬಾ ಬೇಗ ಹುಷಾರಾಗ್ತಾರೆ, ತುಂಬಾ ಖುಷಿ ಖುಷಿಯಾಗಿ ನಮ್ಮಿಂದ ಹೋಗ್ತಾರೆ. ಅವರಿಗೆ ಎಲೋನ್ ಅಂತ ಫೀಲ್ ಆದ್ರೆ, ಅವರಿಗೆ ಯಾರು ಇಲ್ಲ, ಅವರ ಹಸ್ಬೆಂಡ್ ಸಪೋರ್ಟ್ ಇಲ್ಲ, ಮಕ್ಕಳ ಸಪೋರ್ಟ್ ಇಲ್ಲ, ಇದ್ರ ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಅಂತಾದ್ರೆ ಅವರಿಗೆ ನಮ್ಮ ಇಷ್ಟು ಸ್ಟ್ರಾಂಗ್ ಟ್ರೀಟ್ಮೆಂಟ್ಸ್ ತೆಗೀಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವು ಯಾವಾಗ್ಲೂ ಸ್ವಲ್ಪ ಪೇಷಂಟ್ಸ್ ಹತ್ರ ಮಾತಾಡ್ತೇವೆ, ಸ್ವಲ್ಪ ಫ್ಯಾಮಿಲಿ ರಿಲೇಟಿವ್ಸ್ ಹತ್ರ ಸಹ ನಾವು ಸ್ವಲ್ಪ ಕೌನ್ಸಿಲಿಂಗ್ ಕೊಡ್ತೇವೆ. ಯಾಕೆಂದ್ರೆ ನೆಕ್ಸ್ಟ್ ಮೇ ಬಿ 5-6 months ಅವರಿಗೆ ತುಂಬಾ ಕಷ್ಟ ಇರ್ಬೋದು, ಒಮ್ಮೊಮ್ಮೆ ಅವರಿಗೆ ಮೆಂಟಲಿ ಇಮೋಷನಲಿ ತುಂಬಾ ಡಲ್ ಆಗ್ಬೋದು. ಸೊ ಆ ಟೈಮಲ್ಲಿ ಫ್ಯಾಮಿಲಿದು ಸಪೋರ್ಟ್ ತುಂಬಾ ಯೂಸ್ಫುಲ್ ಆಗಿ ನಾವು ನೋಡ್ತೇವೆ. ಅಂಡ್ ಅವರು ಬೇಗ ರಿಕವರ್ ಆಗುದು ಮಾತ್ರ ಅಲ್ಲ, ಅವರು ನಾರ್ಮಲ್ ಲೈಫ್ಗೆ ಸಹ ಹಿಂದೆ ಹೋಗ್ಲಿಕ್ಕೆ, ಬ್ಯಾಕ್ ಟು ನಾರ್ಮಲ್ ಲೈಫ್ ಹೋಗ್ಬೇಕಿದ್ರೆ ಫ್ಯಾಮಿಲಿ ಸಪೋರ್ಟ್ ಇದ್ದವರು ತುಂಬಾ ಫಾಸ್ಟ್ ಆಗಿ ಹೋಗ್ತಾರೆ ಅಂತ ನಾವು ನೋಡಿದ್ದೇವೆ. ಸ್ಟಡೀಸ್ ಸಹ ಇದ್ದಾರೆ ಇದರ ಬಗ್ಗೆ, ಮೆಂಟಲಿ ಅವರು ತುಂಬಾ ಸ್ಟ್ರಾಂಗ್ ಇದ್ರೆ, ಫ್ಯಾಮಿಲಿ ಸಪೋರ್ಟ್ ತುಂಬಾ ಸ್ಟ್ರಾಂಗ್ ಇದ್ರೆ ಅವರ ಸರ್ವೈವಲ್ ಸಹ ಹುಷಾರಾಗಿ ಇರ್ತದೆ.
2: ಓಕೆ, ಇನ್ನೊಂದು ಡಾಕ್ಟರ್ ಏನಂದ್ರೆ, ಈಗ ನಾನು ತುಂಬಾ ಹತ್ತಿರದಿಂದ ನೋಡಿದಂತವರು ಸಂಬಂಧಿಗಳು, ಒಂದು ಏನು ಬ್ರೆಸ್ಟ್ ಕ್ಯಾನ್ಸರ್ ಬಂದಿತ್ತು ಅವರಿಗೆ, ಕ್ಯೂರ್ ಆಯ್ತು, ಒಂದು ವರ್ಷ ಆಯ್ತು ಅಂತ ಅನ್ಸುತ್ತೆ. ಕ್ಯೂರ್ ಆಗಿ ನಂತರ ಅವರ ಕೆಲಸಕ್ಕೆ ಅವರು ಹೋದ್ರು, ಹೋದ ಸಂದರ್ಭದಲ್ಲಿ ಸ್ವಲ್ಪ ತಲೆ ತಿರುಗಿ ಬಿದ್ದು ಆಮೇಲೆ ಟೆಸ್ಟ್ ಮಾಡಬೇಕಾದ್ರೆ ಏನ್ ಹೇಳ್ತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು, ಅದೆಲ್ಲ ಕ್ಲಿಯರ್ ಆಗಿತ್ತು, ಎಲ್ಲ ಅದಕ್ಕೆ ಬೇಕಾದ ಸರ್ಜರಿ ಎಲ್ಲ ಮಾಡಿ ಎಲ್ಲ ಕ್ಲಿಯರ್ ಆಗಿತ್ತು. ಅವರಲ್ಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ತಲೆ ತಿರುಗಿ ಬಿದ್ರು ಅಂತ ಹೇಳಿ ಅವರನ್ನ ಟೆಸ್ಟ್ಗೆ ಕಳಿಸುವಾಗ ಅವರಿಗೆ ತಲೆಯಲ್ಲಿ ಕ್ಯಾನ್ಸರ್ ಆಗಿದೆ, ಬ್ರೈನ್ ಟ್ಯೂಮರ್ ಆಗಿದೆ ಏನೋ ಹೇಳ್ತಾ ಇದ್ರು. ಅದು ಮತ್ತೆ ಕಡಿಮೆ ಆಗೋದಕ್ಕೆ ಕೇಳಿಲ್ಲ, ಮತ್ತೆ ಅವರು ಡೆತ್ ಕೂಡ ಆದ್ರು. ಈಗ ಅದು ಆ ರೀತಿ ಆಗುತ್ತಾ ಅಂತ ಎಲ್ಲಿಗೆಲ್ಲ ಯಾವೆಲ್ಲ ಇದಕ್ಕೆಲ್ಲ
1: ಹೋಗುತ್ತೆ? ಎಲ್ಲಿ ಸಹ ಹರಡುದಿಲ್ಲ, ಬಟ್ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಆಗುವಾಗ ನಾವು ಒಂದು ಫ್ಯೂ ಆರ್ಗನ್ಸ್ ಅನ್ನು ಸ್ವಲ್ಪ ಕೇರ್ಫುಲ್ ಆಗಿ ಚೆಕ್ ಮಾಡ್ತೇವೆ. ಅದರಲ್ಲಿ ನೀವು ಹೇಳಿದ ತರ ಬ್ರೈನ್ ಮೆಟ್ಸ್, ಲಂಗ್ಸ್ ಅಲ್ಲಿ ಬರುತ್ತೆ, ಲಿವರ್ ಅಲ್ಲಿ ಬರುತ್ತೆ, ಅಂಡ್ ಬೋನ್ಸ್ ಅಲ್ಲಿ ಬರುತ್ತೆ. ಸೊ ಸ್ಪೆಸಿಫಿಕ್ ಆಗಿ ನಾವು ಈ ಜಾಗವನ್ನೆಲ್ಲ ಚೆಕ್ ಮಾಡ್ತೇವೆ. ಯಂಗ್ ಪೇಷಂಟ್ಸ್ ಅಲ್ಲಿ ನಾವು ಓವರೀಸ್ ಸಹ ಚೆಕ್ ಮಾಡ್ತೇವೆ. ಸೊ ಯೂಶ್ವಲಿ ಈ 4-5 ಏರಿಯಾಸ್ ಅಲ್ಲಿ ಎಲ್ಲ ಕ್ಯಾನ್ಸರ್ಸ್, ನಾವು ಆಲ್ಮೋಸ್ಟ್ ಆಲ್ ಮೆಟಾಸ್ಟಸಿಸ್ ಸ್ಪ್ರೆಡ್ ಆಗುವ ಜಾಗ ಈ ಜಾಗ ಅಂತ ಹೇಳ್ತೇವೆ. ಬಟ್ ಬೇರೆ ಕಡೆಯಲ್ಲಿ ಸಹ ಬಂದದ್ದು ಇದೆ, ಅದು ನಾವು ಯೂಶ್ವಲಿ ಆ ಪೆಟ್ ಸ್ಕ್ಯಾನ್ ಮಾಡೋದ್ರಲ್ಲಿ ನಮ್ಗೆ ಗೊತ್ತಾಗಿ ಬರುತ್ತೆ. ಏನಾದರೂ ಸಿಂಪ್ಟಮ್ಸ್ ಇದ್ರೆ ನಾವು ಆ ಜಾಗವನ್ನೇ ಸ್ಪೆಸಿಫಿಕ್ ಆಗಿ ಚೆಕ್ ಮಾಡ್ತೇವೆ. ಸೊ ಬ್ರೈನ್ ಅಲ್ಲಿ ಏನಾದರೂ ಹೆಡ್ ಏಕ್ ತರ ಫೀಲ್ ಆದ್ರೆ ನಾವು MRI ಬ್ರೈನ್ ಸಹ ಮಾಡ್ತೇವೆ. ಬ್ಯಾಕ್ ಪೇನ್ ತುಂಬಾ ಏನಾದರೂ ಇದ್ರೆ ನಾವು MRI ಸ್ಪೈನ್ ಸಹ ಮಾಡ್ತೇವೆ. ಸೊ ಸ್ಪೆಸಿಫಿಕ್ ಸಿಂಪ್ಟಮ್ಸ್ಗೆ ಸಹ ನಮ್ಮಲ್ಲಿ ಇಮೇಜಿಂಗ್ ಮೆಥಡ್ಸ್ ಅಂಡ್ ಡಯಾಗ್ನೋಸ್ ಮಾಡ್ಲಿಕ್ಕೆ ನಮ್ಮ ಹತ್ರ ಮೆಥಡ್ಸ್ ಇದೆ. ಸೊ ಅರ್ಲಿ ಸ್ಟೇಜ್ ಅಲ್ಲಿ ಬಂದ್ರೆ ನಾವು ಯೂಶ್ವಲಿ ಅದನ್ನು ಚೆಕ್ ಮಾಡುದಿಲ್ಲ, ಬಟ್ ಸ್ಟೇಜ್ 2 ಅಡ್ವಾನ್ಸ್, ಸ್ಟೇಜ್ 3 ಅಲ್ಲಿ ಎಲ್ಲ ಬಂದ್ರೆ ನಾವು ಯೂಶ್ವಲಿ ಚೆಕ್ ಮಾಡ್ತೇವೆ.
2: ಓಕೆ, ಅಂದ್ರೆ ಅದು ಆ ರೀತಿ ಆಗುವಾಗ ಅದಕ್ಕಿಂತ ಮುಂಚೆ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ಳುತ್ತಾ ಅಂತ ಹೇಳಿ?
1: ಯೂಶ್ವಲಿ ಕಾಣಿಸ್ಕೊಳ್ತೇವೆ. ಯೂಶ್ವಲಿ ನಾವು ಕ್ಯೂರ್ ಮಾಡಿದ್ರ ಸಿಂಪ್ಟಮ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಯೂಶ್ವಲಿ ಹರಡುದಿಲ್ಲ, ಬಟ್ ಏನಾದೊಂದು ವೇಳೆ ಹರಡಿದ್ರೆ ನಮ್ಗೆ ಅದನ್ನು ಸಹ ಟ್ರೀಟ್ ಮಾಡುವ ರೀತಿ ಇದೆ.
2: ಓಕೆ, ಇನ್ನೊಂದು ವಿಚಾರ ಕೇಳಬೇಕು ಡಾಕ್ಟರ್, ಈಗಾಗಲೇ ನಾವು ಮೆಮೊಗ್ರಫಿಯ ಬಗ್ಗೆ ನಾವು ಮಾತಾಡ್ತಿದ್ವಿ. ಈ ಮೆಮೊಗ್ರಫಿ ಅಂತ ಹೇಳಿದಾಗ ಮಂಗಳೂರಲ್ಲಿರುವಂತಹ ಅಡ್ವಾನ್ಸ್ ಮೆಮೊಗ್ರಫಿಗಳೆಲ್ಲ ಯಾವ್ದೆಲ್ಲ ಇದೆ, ಎಲ್ಲೆಲ್ಲಿ ಇದೆ ಅಂತ ಹೇಳಿ?
1: ಸೊ ನಮ್ಮಲ್ಲಿ ಈಗ ಸ್ಟೇಟ್ ಆಫ್ ದಿ ಆರ್ಟ್ ಮೆಮೊಗ್ರಫಿ ಮೆಷಿನ್ ಇದೆ, KMC ಅಲ್ಲಿ ಇದೆ, ಅತ್ತಾವರ್ KMC ಅಲ್ಲಿ ಇದೆ, ಎಲ್ಲ ಮೆಡಿಕಲ್ ಕಾಲೇಜಸ್ ಅಲ್ಲಿ ವೆರಿ ಗುಡ್ ಮ್ಯಾಮೋಗ್ರಫಿ ಮೆಷಿನ್ಸ್ ಇದೆ. ಸೊ ಮ್ಯಾಂಗ್ಳೂರ್, ಆಕ್ಚುಲಿ ಮ್ಯಾಂಗ್ಳೂರ್ದು ಜನರು ತುಂಬಾ ಲಕ್ಕಿ ಇದ್ದಾರೆ ಬಿಕಾಸ್ ಆಫ್ ಇಷ್ಟು ಅಡ್ವಾನ್ಸಸ್. ನಾವು ಸ್ವಲ್ಪ ಚಿಕ್ಕ ಸಿಟಿ ಆದ್ರೂ ಸಹ ನಮ್ಮ ಮೆಡಿಕಲ್ ಅಡ್ವಾನ್ಸಸ್ ಆಲ್ಮೋಸ್ಟ್ ಕಂಪೇರಬಲ್ ಟು ದ ಬಿಗ್ಗೆಸ್ಟ್ ಸಿಟೀಸ್ ಆಫ್ ಇಂಡಿಯಾ. ಸೊ ಆಲ್ಮೋಸ್ಟ್ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ಗೆ ಬೇಕಿದ್ದ ಎಲ್ಲ ಮ್ಯಾಮೋಗ್ರಫಿ ಮೆಷಿನ್, MRI ಮೆಷಿನ್ಸ್, ಪೆಟ್ ಸ್ಕ್ಯಾನ್ ಮೆಷಿನ್ಸ್ ಎಲ್ಲ ಮ್ಯಾಂಗ್ಳೂರಲ್ಲಿ ಅವೈಲೇಬಲ್ ಇದೆ. ಮುಂಚೆ ನಾವು ಪೇಷಂಟ್ಸ್ ಗಳನ್ನು ಹೊರಗೆ ಸೆಂಡ್ ಮಾಡ್ತಾ ಇದ್ರು, ಬಟ್ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ನಮ್ಗೆ ಎಲ್ಲಿ ಸಹ ಸೆಂಡ್ ಮಾಡ್ಬೇಕಂತ ಇಲ್ಲ, ನಮ್ಗೆ ಬೇಕಿದ್ದೆಲ್ಲ ಇಲ್ಲಿಯೇ ಅವೈಲೇಬಲ್ ಇದೆ. ಇನ್ಫ್ಯಾಕ್ಟ್ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ಸ್ ಗಳಿಗೆ ನಾವು ಕ್ಲಿಪ್ ಎಲ್ಲ ಹಾಕುವ ತರದ ಫೆಸಿಲಿಟೀಸ್ ಸಹ ಮ್ಯಾಂಗ್ಳೂರಲ್ಲಿ ಇದೆ. ಸೊ ಕ್ಲಿಪ್ ಹಾಕಿ ಮತ್ತೆ ಆ ಜಾಗವನ್ನು ಮಾತ್ರ ರಿಮೂವ್ ಮಾಡೋದು, ಅಷ್ಟು ಚಿಕ್ಕ ಜಾಗವನ್ನು ಸಹ ಕೈಯಲ್ಲಿ ಸಿಗದ ಕ್ಯಾನ್ಸರ್ಸ್ ಅನ್ನು ಸಹ ರಿಮೂವ್ ಮಾಡ್ಲಿಕ್ಕೆ ಈಗ ಆಗುತ್ತೆ. ಅಷ್ಟೆಲ್ಲ ಅಡ್ವಾನ್ಸಸ್ ಮ್ಯಾಂಗ್ಳೂರಲ್ಲಿ ಈಗ ಅವೈಲೇಬಲ್ ಇದೆ.
2: ಓಕೆ, ಇನ್ನೊಂದು ವಿಚಾರ ಏನಂದ್ರೆ, ಈಗ ನೀವು ಸ್ಪೆಷಲಿ ಇದರಲ್ಲಿ ಇರುವಂತದ್ದು ಏನಂದ್ರೆ ಜನರಲ್ ಸರ್ಜರಿ ಕೂಡ ಮಾಡ್ತೀರಾ, ಅದರ ಜೊತೆಗೆ ಆಂಕೋಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡ್ತಿದ್ದೀರಾ. ಈಗ ಆಂಕೋಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನು, ಅದರ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇಲ್ಲ, ಅದರ ಬಗ್ಗೆ ಏನ್ ಹೇಳ್ತೀರಾ ನೀವು?
1: ಸೊ ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಅನ್ನು ಬ್ರೆಸ್ಟ್ ಅನ್ನು ಸೇವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಇನ್ ಕೇಸ್ ರೆಸ್ಟ್ ಆಫ್ ದ ಬ್ರೆಸ್ಟ್ ಹೆಲ್ತಿ ಇದ್ರೆ ನಾವು ಬ್ರೆಸ್ಟ್ ಅನ್ನು ರಿಮೂವ್ ಮಾಡ್ಲಿಕ್ಕೆ ಇಷ್ಟಪಡುದಿಲ್ಲ. ಸೊ ಇನ್ ಕೇಸ್ ಹಾಗೆ ರೆಸ್ಟ್ ಆಫ್ ದ ಬ್ರೆಸ್ಟ್ ನಾರ್ಮಲ್ ಇದ್ರೆ ನಾವು ಆ ಜಾಗ ಕ್ಯಾನ್ಸರ್ ಇದ್ದ ಜಾಗ ಮಾತ್ರ ರಿಮೂವ್ ಮಾಡಿ ನಾವು ಬ್ರೆಸ್ಟ್ ಅನ್ನು ಕ್ಲೋಸ್ ನಾವು ಬ್ರೆಸ್ಟ್ ಅನ್ನು ಶೇಪ್ ಅಂಡ್ ಸೈಜ್ ಮ್ಯಾಚ್ ಮಾಡಿಕೊಂಡು ಕ್ಲೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಇನ್ ಕೇಸ್ ಸ್ವಲ್ಪ ಡಿಫೆಕ್ಟ್ ಜಾಸ್ತಿ ಇದ್ರೆ ನಮ್ಗೆ ಮ್ಯಾಚ್ ಸಿಗುದಿಲ್ಲ, ಸಿಮೆಟ್ರಿ ಸಿಗುದಿಲ್ಲ, ಹಾಗೇನಾದ್ರೂ ಇದ್ರೆ ನಾವು ಸ್ವಲ್ಪ ಪ್ಲಾಸ್ಟಿಕ್ ಸರ್ಜಿಕಲ್ ಪ್ರಿನ್ಸಿಪಲ್ಸ್ ಯೂಸ್ ಮಾಡಿ ಲೋಕಲ್ ಫ್ಲಾಪ್ಸ್ ಯೂಸ್ ಮಾಡಿ ಈ ಡಿಫೆಕ್ಟ್ ಅನ್ನು ಫಿಲ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದು ನಮ್ಮ ಟೈಪ್ ಆಫ್ ಟ್ರೈನಿಂಗ್ ಅಲ್ಲಿ ಆಂಕೋ ಸರ್ಜನೇ ಸ್ವಲ್ಪ ಪ್ಲಾಸ್ಟಿಕ್ ಸರ್ಜಿಕಲ್ ಟೆಕ್ನಿಕ್ಸ್ ಯೂಸ್ ಮಾಡಿ ಕ್ಯಾನ್ಸರ್ ಇದ್ದ ಪೇಷಂಟ್ ಗಳಿಗೆ ಮಾತ್ರ ನಾವು ರೀಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೇವೆ. ಸೊ ಅದನ್ನು ನಾವು ಆಂಕೋಪ್ಲಾಸ್ಟಿ ಅಂತ ಹೇಳುದು. ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಯೂಸ್ ಮಾಡುವ ಪ್ಲಾಸ್ಟಿಕ್ ಸರ್ಜರಿಯನ್ನು ಆಂಕೋಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತೇವೆ.
2: ಕೆಲವರಿಗೆ ಹೇಗಿದೆ ಅಂದ್ರೆ ಬ್ರೆಸ್ಟ್ ಅನ್ನೇ ತೆಗೆದು ಬಿಡ್ತಾರೆ, ಮತ್ತೆ ಹೇಗೆ ಮುಂದೆ ಫ್ಯೂಚರ್ ಹೇಗೆ ಅನ್ನುವಂಥದ್ದೆಲ್ಲ ಪ್ರಶ್ನೆಗಳಿರುತ್ತೆ. ಆದ್ರೆ ಈಗ ಅಡ್ವಾನ್ಸ್
1: ಆಗಿದೆ. ಒಮ್ಮೊಮ್ಮೆ ಪೇಷಂಟ್ ಗಳಿಗೆ ಬ್ರೆಸ್ಟ್ ರಿಮೂವ್ ಮಾಡೋದೇ ಸೇಫ್ ಇರುತ್ತೆ, ಆದ್ರೂ ಸಹ ಮೋಸ್ಟ್ ಆಫ್ ದ ಪೇಷಂಟ್ಸ್ ಗಳಿಗೆ ನಾವು ಈಗ ಬ್ರೆಸ್ಟ್ ಅನ್ನು ಸೇವ್ ಮಾಡ್ಲಿಕ್ಕೆ ಆಗುತ್ತೆ. ಅವರಿಗೆ ನಾಟ್ ಜಸ್ಟ್ ಕ್ಯಾನ್ಸರ್ ಬಗ್ಗೆ ಸೇಫ್ಟಿ ಇರುತ್ತೆ, ಮುಂದೆ ಹೋಗಿ ಇಮೋಷನಲಿ ಸೈಕಲಾಜಿಕಲಿ ಸಹ ಅವರು ಬ್ರೆಸ್ಟ್ ಸೇವ್ ಮಾಡಿದ್ರೆ ಅವರು ಸ್ವಲ್ಪ ಬೆಟರ್ ಫೇರ್ ಮಾಡ್ತಾರೆ ಅಂತ ನಾವು ತುಂಬಾ ಸ್ಟಡೀಸ್ ಅಲ್ಲಿ ನಾವು ನೋಡಿದ್ದೇವೆ. ಸೊ ಈಗ ಲಾಸ್ಟ್ 50 ಇಯರ್ಸ್ ಅಲ್ಲಿ ನಮ್ಮ ಹತ್ರ ಸ್ಟಡೀಸ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಬ್ರೆಸ್ಟ್ ಸೇವ್ ಮಾಡೋದು ಸೇಫ್ ಅಂತ. ಮಲ್ಟಿಪಲ್ ಕಂಟ್ರೀಸ್ ಅಲ್ಲಿ ತುಂಬಾ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಪೇಷಂಟ್ಸ್ ಅಲ್ಲಿ ಸ್ಟಡೀಸ್ ಮಾಡಿ ಆ ಸೇಫ್ಟಿಯನ್ನು ಪ್ರೂವ್ ಮಾಡಿ ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಕಾನ್ಸರ್ವೇಷನ್ ಸರ್ಜರಿ ಅಂತ ಹೇಳ್ತೇವೆ, ಸೇವ್ ಮಾಡಿ ಮಾಡುವ ಸರ್ಜರಿ, ಅದರ ಸೇಫ್ಟಿ ಪ್ರೊಫೈಲ್ ನಾವು ಫುಲ್ ಆಗಿ ಪ್ರೂವ್ ಮಾಡಿದ್ದೇವೆ. ಸೊ ಈಗ ನಾವು ಅದೇ ಆಫರ್ ಮಾಡ್ತಾ ಇದ್ದೇವೆ ಮೋಸ್ಟ್ ಆಫ್ ದ ಎಲಿಜಿಬಲ್ ಪೇಷಂಟ್ಸ್ ಗಳಿಗೆ. ಇನ್ ಕೇಸ್ ಒಂದು ವೇಳೆ ಬ್ರೆಸ್ಟ್ ರಿಮೂವ್ ಮಾಡಲೇಬೇಕು ಅಂತಾದ್ರೆ ನಾವು ಪ್ಲಾಸ್ಟಿಕ್ ಸರ್ಜನ್ ಅನ್ನು ಇನ್ವಾಲ್ವ್ ಮಾಡಿ ರೀಕನ್ಸ್ಟ್ರಕ್ಟ್ ಅದು ಸಹ ಮಾಡ್ಲಿಕ್ಕೆ ಆಗುತ್ತೆ.
2: ಓಕೆ, ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ ನಮಸ್ತೆ ನಮಸ್ತೆ, ಮಾತಾಡಿ. ಓಕೆ ಹೇಳಿ ಹೇಳಿ, ನಿಮ್ಮ ಸ್ವರ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹಲೋ, ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆಯಾ ಅಂತ ನೆಟ್ವರ್ಕ್ ಅಲ್ಲಿ. ಇಲ್ಲ, ಕರೆ ಮಾಡಬಹುದು, ಮತ್ತೊಮ್ಮೆ ಪ್ರಯತ್ನ ಪಡಿ, ಯಾಕಂದ್ರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರಬಹುದು. ಓಕೆ, ಹಲೋ. ಹಾ, ಈಗ ಹೇಳಿ. ಓಕೆ ಓಕೆ, ಹೇಳಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ.
3: ನನ್ನ ಎರಡು ಪ್ರಶ್ನೆ ಇದೆ ಡಾಕ್ಟ್ರೆ.
1: ಹಾ ಹೇಳಿ.
3: ಇವಾಗ ಈಗ ಪೀರಿಯಡ್ಸ್ ಆಗಬಾರ್ದು ಅಂತ ನಮ್ಗೆ ಒಂದು ಫಂಕ್ಷನ್ ಇರ್ತದೆ,
1: ಹೌದು,
3: ದಿನಗಳಲ್ಲಿ ಆಗ್ಬೇಕು ಅಂತ ಹೇಳಿ,
1: ಹೌದು,
3: ನಾವು ಒಂದು ಇನ್ನೂ ಟ್ಯಾಬ್ಲೆಟ್ ತಕೊಂಡಿರ್ತೀವಿ,
1: ಹೌದು.
3: ಈಗ ನಾವು ಅದರಿಂದ ಟ್ಯಾಬ್ಲೆಟ್ ತಕೊಂಡಿದ್ರಿಂದ ಮತ್ತೆ ಏನಾದ್ರೂ ಮುಂದೆ ಏನಾದ್ರೂ ಎಲ್ಲಾದ್ರೂ ಆ ತರ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆಯಾ ಅಂತ ಒಂದು. ಇನ್ನೊಂದು ಏನ್ ಅಂದ್ರೆ, ಇವಾಗ ಡೆಲಿವರಿ ಆಗ್ತದೆ, ಪಾಪ ಹೋಗ್ತದೆ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ವರ್ಷಗಳಿಂದನೇ ಉಂಟು, ನಮ್ಮ ನೇಬರ್ಸ್ ಎಲ್ಲ ಹಾಗೆ ಇದ್ದಾರೆ, ಕೆಲವರು ಬ್ರೆಸ್ಟ್ ಫೀಡ್ ಕೊಡಲ್ಲ, ಮಾಡಲ್ಲ ಮಗುವಿಗೆ, ಅದ್ರದ್ದು ಅಂದ ಚಂದ ಹೋಗ್ತದೆ, ಅವರದ್ದು ಶೆಲ್ಫ್ ಹಾಳಾಗುತ್ತೆ ಹಾಗೆ ಹೀಗೆ ಅಂತೇಳಿ ಮಾಡ್ತಾರೆ. ಮುಂದೆ ಏನಾದ್ರೂ ಅಂತವರಿಗೆ ಚಾನ್ಸಸ್ ಇದೆಯಾ ಕ್ಯಾನ್ಸರ್ ಬರುವಂತದ್ದು? ನಾನು ರೇಡಿಯೋದಲ್ಲಿ ಕೇಳ್ತೇನೆ ಡಾಕ್ಟರ್.
2: ಓಕೆ ಧನ್ಯವಾದಗಳು.
1: ಸೊ ಫಸ್ಟ್ ಕ್ವೆಶನ್ ಇದು ಆನ್ಸರ್, ನಾನು ಯೂಶಲಿ ಅಡ್ವೈಸ್ ಮಾಡೋದು ಈಗಿದು ಏನಾದರೂ ಹಾರ್ಮೋನಲ್ ಟ್ಯಾಬ್ಲೆಟ್ ತೆಗೆದು ಪೀರಿಯಡ್ಸ್ ಅನ್ನು ಡಿಲೇ ಮಾಡಲಿಕ್ಕೆ ಇದ್ರೆ ಅದೊಂದು ಗೈನಕಾಲಜಿಸ್ಟ್ ಇದು ಅಡ್ವೈಸ್ ಅಲ್ಲಿ ತೆಗೆಯುವುದು ಸೇಫೆಸ್ಟ್. ಒಂದೆರಡು ಸಲ ತೆಗೆದ್ರಲ್ಲಿ ಕ್ಯಾನ್ಸರ್ ಆಗುವ ರಿಸ್ಕ್ ಏನು ಇರುವುದಿಲ್ಲ, ಆಗಾಗ ತೆಗಿಬಾರದು ಅಂತ ನಾವು ಹೇಳ್ತೇವೆ. ಬಟ್ ಇಲ್ಲದಿದ್ರೆ ಗೈನಕಾಲಜಿಸ್ಟ್ ಇದು ಸೇಫ್ಟಿ ನೋಡಿ ಅವರು ಕೊಡುದಾದ್ರೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಬರುವುದಿಲ್ಲ. ಸೊ ಅದು ಸೇಫ್ ಆಗಿರುತ್ತೆ. ಸ್ವಂತವಾಗಿ ಹೋಗಿ ಕೆಮಿಸ್ಟ್ ಇಂದ ಫಾರ್ಮಸಿ ಇಂದ ತೆಗೆದು ತೆಗಿಬಾರದು ಅಂತ ನಾವು ಹೇಳ್ತೇವೆ. ದಟ್ ಇಸ್ ಜಸ್ಟ್ ಬಿಕಾಸ್ ಅದರದ್ದು ಏನಾದರೂ ಕಾಂಪ್ಲಿಕೇಶನ್ ಆದ್ರೆ ಗೈನಕಾಲಜಿಸ್ಟ್ಗೆ ಗೊತ್ತಿರಬೇಕು ಏನು ಕೊಟ್ಟದ್ದು ಅಂತ. ಸೊ ಅವರು ಟ್ರೀಟ್ ಮಾಡ್ಲಿಕ್ಕೆ ಆಗುತ್ತೆ. ಸೆಕೆಂಡ್ ಕ್ವೆಶನ್ ಬ್ರೆಸ್ಟ್ ಫೀಡಿಂಗ್ದು ಬಗ್ಗೆ, ಬ್ರೆಸ್ಟ್ ಫೀಡಿಂಗ್ ಮಾಡದೇ ಇರೋದು ಅದು ಪೇಷಂಟ್ ಇದು ಆ ವುಮನ್ ಇದು ಇಚ್ಛೆ, ನಾವು ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮಾಡದೇ ಇದ್ದ ಕ್ಯಾನ್ಸರ್ ಬರುದು ಅಂತ ಅಲ್ಲ, ಬಟ್ ಮಾಡಿದ್ರೆ ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ ನಾವು ಹೇಳ್ತೇವೆ.
2: ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ವರ್ಕಿಂಗ್ ವುಮನ್ ಗಳಂದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆ ಮನೆಗೆ ಬರುವಂತದ್ದು, ಆ ಸಂದರ್ಭದಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡ್ಲಿಕ್ಕೆ ಚಾನ್ಸಸ್ ಗಳು ತುಂಬಾ ಕಡಿಮೆ, ಹಾಗಿರುವಾಗ ಆದಷ್ಟು ಮಾಡಿದ್ರೆ ಒಳ್ಳೇದು ಅಂತ ಅಲ್ವಾ?
1: ನಾವು ಯೂಶಲಿ ಅವರಿಗೆ ಹೇಳ್ತೇವೆ ಅವರು ಪಂಪ್ ಮಾಡಿ ಬ್ರೆಸ್ಟ್ ಮಿಲ್ಕ್ ಅನ್ನು ಸೇಫ್ ಆಗಿ ಸೇವ್ ಮಾಡಿದ್ರೆ ಸಹ ಅದರ ಇಂಪಾರ್ಟೆನ್ಸ್ ನಮಗೆ, ಅದರ ಸೇಫ್ಟಿ ಸಿಗತ್ತೆ. ಸೊ ನಾವು ಪೇಷಂಟ್ ಬಗ್ಗೆ ಸಹ ನೋಡ್ಬೇಕು, ಮದರ್ ಬಗ್ಗೆ ಸಹ. ಅವರಿಗೆ ಡಿಸ್ಕಂಫರ್ಟ್ ಆಗಬಾರದು. ಸೊ ಅವರು ಬಿಸಿ ಇದ್ರೆ ಅವರು ಪಂಪ್ ಮಾಡಿ ಸೇವ್ ಮಾಡ್ಲಿ, ನಾವು ಅವರ ಮೇಲೆ ಪ್ರೆಷರ್ ಹಾಕಬಾರದು. ಸೊ ಅವರ ಇಚ್ಛೆ ಸಹ ಇಂಪಾರ್ಟೆಂಟ್. ಬ್ರೆಸ್ಟ್ ಕ್ಯಾನ್ಸರ್ ಬರುದೇ ಇಲ್ಲ ಅಂತ ಸಹ ಇಲ್ಲ ಅಲ್ಲ. ಸೊ ಅವರಿಗೆ ಆಗುದಾದ್ರೆ ಮಾಡ್ಬೇಕು, ಅವರು ಮಾಡ್ಲಿಕ್ಕೆ ಆಗದೆ
2: ಫೀಡಿಂಗ್ ಮಾಡದೇ ಇದ್ರೆ ಬರ್ತದೆ ಅನ್ನುವಂಥದ್ದು
1: ನಾವು ಅವರಿಗೆ ಹೆದರಿಸಬಾರದು. ಅದು ಒಳ್ಳೆ, ಅದು ಸರಿ ಅಲ್ಲ. ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಮಾಡಿದ ಎಷ್ಟು ಪೇಷಂಟ್ ಗಳಿಗೆ ಕ್ಯಾನ್ಸರ್ ಬಂದಿದೆ. ಸೊ ನಾವು ಯೂಶಲಿ ಹಾಗೆ ಫೋರ್ಸ್ ಮಾಡುದಿಲ್ಲ, ಮಾಡಿದ್ರೆ ಒಳ್ಳೇದು ಅಂತ ಅವರಿಗೆ ಅಡ್ವೈಸ್
2: ಮಾಡ್ತೀವಿ. ಅಮ್ಮಣ್ಣಿ ಅವರು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಅಂತ ಅನ್ಕೊಳ್ತಾ ಇದ್ದೇವೆ. ಡಾಕ್ಟರ್, ಆಗ್ಲೇ ನಾವು ಆಂಕೋಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ನಾವು ಮಾತಾಡ್ತಿದ್ವಿ. ಈಗ ಮಂಗಳೂರಲ್ಲಿ ರೇರ್ ಒಂದು ಸರ್ಜನ್ಗಳು ರೇರ್ ಅಂತ.
1: ಹೌದು, ಈ ಟೈಪ್ ಆಫ್ ಕ್ಯಾನ್ಸರ್ ಸರ್ಜನ್ಸ್ ರೇರ್, ಆಂಕೋಪ್ಲಾಸ್ಟಿಕ್ ಸರ್ಜನ್ಸ್, ಬಟ್ ಇದ್ದಾರೆ.

0: ಇಲ್ಲದಿದ್ರೆ ಖಾಲಿ ಆ ಲಂಪನ್ನು ಗೆಡ್ಡೆಯನ್ನು ಮಾತ್ರ ರಿಮೂವ್ ಮಾಡಿದ್ರೆ ಸಾಕು. ನಮ್ಮಲ್ಲಿ ಕಲಿಸುವಾಗ ಅವ್ರು ಹೇಳ್ತಾರೆ ಎಲ್ಲರಿಗೆ ಬೇಕಿದ್ದದಲ್ಲ ಇದು, ಖಾಲಿ ಒಂದು 15-20% ಜನರಿಗೆ ಬೇಕಾಗ್ಬೋದು. ಸೊ ಅದರಲ್ಲಿ ಟ್ರೈನಿಂಗ್ ನಾವು ಅವರು ನಮ್ಗೆ ಕೊಟ್ಟಿದ್ದಾರೆ. ಬಟ್ ಮೆನಿ ಪೀಪಲ್ಗೆ ಅಷ್ಟು ಸಹ ಅವಶ್ಯಕತೆ ಇರುವುದಿಲ್ಲ, ನಾವು ಖಾಲಿ ಗೆಡ್ಡೆನ ರಿಮೂವ್ ಮಾಡಿ ಸಹ ಅಡ್ಜಸ್ಟ್ ಮಾಡಿ ಕ್ಲೋಸ್ ಮಾಡ್ಬೋದು.
1: ಇನ್ನೊಂದು ಏನಿದೆ ಅಂದ್ರೆ ಈಗ ಕೆಲವರಲ್ಲಿ ಈಗ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಈಗ ಸರ್ಜರಿ ಮಾಡಬೇಕು, ಟ್ರೀಟ್ಮೆಂಟ್ ಆಗಬೇಕು, ಆಗ ಕೀಮೋ ಮಾಡ್ತಾರೆ, ತಲೆ ಕೂದಲೆಲ್ಲ ಹೋಗುತ್ತೆ, ನನ್ನ ಸೌಂದರ್ಯ ಹಾಳಾಗುತ್ತೆ, ಅಂತದೊಂದು ತಲೆಯಲ್ಲಿ ಇರುತ್ತೆ. ಒಂದು ಪ್ರತಿ ಮಹಿಳೆಗೂ ಕೂಡ ಒಂದು ಏನು ಮಹಿಳೆ ಕೂದಲು ಅಂತ ಹೇಳಿದಾಗ ತುಂಬಾ ಆಸೆ ಪಡುವವರು, ಆ ಕೂದಲೆಲ್ಲ ಹೋಗುತ್ತೆ ಕೀಮೋ ಮಾಡಿದ್ರೆ, ಹಾಗೆಲ್ಲ ಇರುತ್ತೆ. ಅದರ ಬಗ್ಗೆ ಏನ್ ಹೇಳ್ತೀರಾ ನೀವು?
0: ಸೊ ನಾನ್ ಜನರಲಿ ಪೇಷಂಟ್ ಗಳಿಗೆ ಹೇಳುದು ಹೋಗುವ ಕೂದಲು ಹಿಂದೆ ಬರುತ್ತೆ ಯಾವಾಗ್ಲೂ. ನಾವು ಯಾವಾಗ್ಲೂ ಒಂದು 1 ಇಯರ್ ಆಗಿ ಅವರನ್ನು ನೋಡಿದ್ರೆ ಅವರ ಕೂದಲು ಫುಲ್ ಆಗಿ ಹಿಂದೆ ಬರುತ್ತೆ. ನಾನು ಇನ್ನೊಂದು ಜನರಿಗೆ ಹೇಳುದು, ಎಲ್ಲರಿಗೆ ಕೀಮೋ ಬೇಕಾಗಬಹುದಂತ ಇಲ್ಲ. ಒಂದೊಂದು ಟೈಪ್ ಆಫ್ ಕ್ಯಾನ್ಸರ್ಗಳಿಗೆ ಕೀಮೋ ಕೊಡುದಿಲ್ಲ ನಾವು, ಎಸ್ಪೆಷಲಿ ಸ್ವಲ್ಪ ಅವ್ರ ಓಲ್ಡರ್ ಏಜ್ ಗ್ರೂಪ್ ಇದ್ರೆ, ಹಾರ್ಮೋನ್ ಪಾಸಿಟಿವ್ ಕ್ಯಾನ್ಸರ್ ಇದ್ರೆ ಒಮ್ಮೊಮ್ಮೆ ಕೀಮೋ ಅವಾಯ್ಡ್ ಮಾಡಬಹುದು. ಸೊ ಕೀಮೋ ಬಗ್ಗೆ ಯೋಚಿಸಿ ಡಾಕ್ಟರ್ ಹತ್ರ ಹೋಗಬಾರ್ದು ಅಂತ ಅವರು ಹೆದರ್ಬಾರ್ದು. ಅಂಡ್ ಯಂಗ್ ಪೇಷಂಟ್ಸ್ ಗಳಿಗೆ ನಾವು ಆಲ್ಮೋಸ್ಟ್ ಆಲ್ವೇಸ್ ಕೀಮೋ ಕೊಡ್ತೇವೆ. ನಮ್ಮಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಒಂದು, ಅವರ ಹೇರ್ ಅನ್ನೇ ಯೂಸ್ ಮಾಡಿ ನಾವು ವಿಗ್ ಮಾಡಿಸ್ತೇವೆ, ಅವರು ಅದು ಫುಲ್ ಟ್ರೀಟ್ಮೆಂಟ್ ಗೆ ಯೂಸ್ ಮಾಡಬಹುದು. ಇಲ್ಲದಿದ್ರೆ ಸ್ಕ್ಯಾಲ್ಪ್ ಕೂಲಿಂಗ್ ಮೆಥಡ್ಸ್ ಇದೆ, ಅದು ಎಲ್ಲಾ ಜಾಗದಲ್ಲಿ ಸಿಗುದಿಲ್ಲ, ಬಟ್ ಇದ್ರೆ ಅದು ಸಹ ಅಬೌಟ್ 60-70% ಹೆಲ್ಪ್ ಆಗುತ್ತೆ. ಬಟ್ ಕೂದಲು ಹೋದ್ರೆ ಅದು ಹಿಂದೆ ಬರುತ್ತೆ. ಸೊ ಯೂಶಲಿ ಅದರ ಬಗ್ಗೆ ಯೋಚಿಸ್ಬೇಕಂತ ಇಲ್ಲ. ಬಾಕಿ ಎಲ್ಲ ಸೈಡ್ ಎಫೆಕ್ಟ್ಸ್ ಆಫ್ ಕೀಮೋಥೆರಪಿ ಸಹ ಇದ್ದೇ ಇಲ್ಲ ಅಂತ ಅಲ್ಲ, ಕೀಮೋಥೆರಪಿ ತೆಗೀಲಿಕ್ಕೆ ಈಸಿ ಇದ್ದ ಮದ್ದಲ್ಲ, ಬಟ್ ಅದು ಹುಷಾರಾಗುತ್ತೆ ಕೊಟ್ಟಮೇಲೆ.
1: ಹಾಗಾದ್ರೆ ಯಾವುದೇ ಟೆನ್ಷನ್ ಮಾಡಬೇಕಾಗಿಲ್ಲ, ಕೂದಲು ಹೋಗುತ್ತೆ ಮುಂದೆ ಏನು ಅನ್ನುವಂಥದ್ದು ಟೆನ್ಷನ್ ಮಾಡಬೇಕಾಗಿಲ್ಲ, ಆದರೆ ಮತ್ತೆ ಬರುತ್ತೆ ಅಂತಲ್ವಾ?
0: ಹೌದು.
1: ಓಕೆ ಡಾಕ್ಟರ್, ಇನ್ನಷ್ಟು ನಾವು ಮಾತಾಡುವ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅಥವಾ ಅದರ ಸರ್ಜರಿಯ ಬಗ್ಗೆ, ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ, ಒಂದು ಸಣ್ಣ ಬ್ರೇಕ್, ನಂತರ ಮಾತು ಮುಂದುವರಿಸುವ. ಕೇಳುಗರೇ, ನೀವು ಕೂಡ ಕರೆ ಮಾಡಬಹುದು, ನಿಮ್ಮಲ್ಲಿರುವಂಥ ಪ್ರಶ್ನೆಯನ್ನು ಕೇಳಬಹುದು. ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅಥವಾ ಬ್ರೆಸ್ಟ್ನ ಸರ್ಜರಿ ಬಗ್ಗೆ ನಾವು ಇವತ್ತು ಮಾತಾಡ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇರುವಂತಹ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಏನಿದೆ ಅದನ್ನು ಕ್ಯೂರ್ ಮಾಡ್ಬೋದಾ, ಗುಣಪಡಿಸ್ಬೋದಾ ಅನ್ನುವಂಥ ಪ್ರಶ್ನೆಗಳು ಎಷ್ಟೋ ಜನರಲ್ಲಿ ಇದೆ. ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದಾಗ ಟೆನ್ಷನ್ ಮಾಡೋರು ಕೂಡ ಇದ್ದಾರೆ, ಚಿಂತೆ ಪಡೋರು ಕೂಡ ಇದ್ದಾರೆ. ಹಾಗಿರುವಾಗ ಅದೆಲ್ಲವೂ ಕ್ಯೂರ್ ಆಗುತ್ತೆ, ಯಾವ್ಯಾವ ಸ್ಟೇಜಲ್ಲಿದೆ ಕ್ಯೂರ್ ಆಗುತ್ತೆ, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಬಸೀಲಾ ಅಮೀರ್ ಆಲಿ ಅವರು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಿಮ್ಮಲ್ಲಿರುವಂಥ ಪ್ರಶ್ನೆಗಳನ್ನು ಕೇಳಬೇಕು ಅಂದಿದ್ರೆ 6364-2049-4949 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಇವತ್ತು ನಾವು ಸ್ತನ ಕ್ಯಾನ್ಸರ್ ಬಗ್ಗೆ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿದ್ದೇವೆ. ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಡಾಕ್ಟರ್ ಬಸೀಲಾ ಅಮೀರ್ ಅಲಿ ಅವರು ನಮ್ಮ ಜೊತೆ ಇದ್ದಾರೆ. ಮುಂದಿನ ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಮಾತಾಡಿ
1: ಪೂರ್ಣಿಮಾ
0: ಸಾಲೆತ್ತೂರ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿ ಡಾಕ್ಟರ್ ಇದ್ದಾರೆ.
1: ನಮಸ್ತೆ ಡಾಕ್ಟ್ರೆ.
2: ನಮಸ್ತೆ.
1: ಇದೀಗ ಲೇಟ್ ಮ್ಯಾರೇಜ್ ಮತ್ತು ಲೇಟ್ ಪ್ರೆಗ್ನೆನ್ಸಿ ಎಲ್ಲ ಇದು ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣ ಅಂತ ಹೇಳ್ತಾರೆ ಅಲ್ಲ, ಹೆಚ್ಚಿನವ್ರು ಹೇಳ್ತಾರೆ ಇದಿಷ್ಟು ಸತ್ಯ ಅಂತ. ಮತ್ತೊಂದು, ಒಂದು ಮದ್ದೆಲ್ಲ ತಗೊಂಡು ಕ್ಯಾನ್ಸರ್ ಕ್ಯೂರ್ ಆದ ನಂತರ ವಾಪಸ್ ಬರುವ ಚಾನ್ಸಸ್ ಇದೆ ನಾನು ರೇಡಿಯೋದಲ್ಲಿ ಕೇಳ್ತೀನಿ.
0: ಧನ್ಯವಾದ.
2: ಸೊ ನಾವು ಯೂಶ್ವಲಿ ಪಾಪ್ಯುಲೇಷನ್ ಬೇಸ್ಡ್ ಸ್ಟಡೀಸ್ ಅಲ್ಲಿ ಅಂದ್ರೆ ತುಂಬಾ ಜನರನ್ನು ಒಟ್ಟಿಗೆ ಹಾಕಿ ನಾವು ನೋಡಿದ್ರೆ ಸ್ವಲ್ಪ ಲೇಟ್ ಮ್ಯಾರೇಜ್ ಲೇಟ್ ಪ್ರೆಗ್ನೆನ್ಸಿ ಆದ್ರೆ ರಿಸ್ಕ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ತೇವೆ. ಬಟ್ ಅದು ಒಂದು ಪೇಷಂಟ್ ಅಲ್ಲಿ ನೋಡುವಾಗ ನಾವು ಹೇಳುದಿಲ್ಲ ಜಸ್ಟ್ ನಿಮ್ಗೆ ಲೇಟ್ ಮ್ಯಾರೇಜ್ ಆದ ಕಾರಣ ಬಂದದ್ದು. ಯಾಕೆಂದ್ರೆ ತುಂಬಾ ಅರ್ಲಿ ಮ್ಯಾರೇಜ್ ಆದವರು, ತುಂಬಾ ಅರ್ಲಿ ಪ್ರೆಗ್ನೆನ್ಸಿ ಆದವರು, ತುಂಬಾ ಬ್ರೆಸ್ಟ್ ಫೀಡಿಂಗ್ ಮಾಡಿದವರಿಗೆ ಸಹ ಬರ್ತದೆ. ಸೊ ಅದೇ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಹೇಳುದಿಲ್ಲ, ನಾವು ಹೆದರಿಸುದಿಲ್ಲ ಪೇಷಂಟ್ಗಳನ್ನು. ಈಗ ತುಂಬಾ ಕಾಮನ್ ಆಗಿದೆ ಲೇಟ್ ಮ್ಯಾರೇಜ್ ಮತ್ತೆ ಲೇಟ್ ಪ್ರೆಗ್ನೆನ್ಸಿ. ಸೊ ಅದಕ್ಕೆ ನೀವು ಬೇಗಲೇ ಮದುವೆ ಮಾಡಬೇಕು ಅಂತ ಹೇಳುದಿಲ್ಲ. ಖಾಲಿ ಹಾಗೆ ಆಗಿದ್ರೆ ನಿಮ್ಮಲ್ಲಿ ರಿಸ್ಕ್ ಮೇ ಬಿ ಸ್ವಲ್ಪ ಜಾಸ್ತಿ ಇರಬಹುದು. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಸ್ಕ್ರೀನಿಂಗ್ ಎಲ್ಲ ಹೋಗಿ ಏನಾದರೂ ಇದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಹೇಳ್ತೇವೆ. ಸೆಕೆಂಡ್ ಕ್ವೆಶ್ಚನ್, ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ ಮಾಡಿ ಮದ್ದೆಲ್ಲ ತೆಗೆದ ಮೇಲೆ ಇನ್ನೊಂದ್ಸತಿ ಹಿಂದೆ ಬರುದಾ ಅಂತ ಒಂದು ಕಷ್ಟ ಇದ್ದ ಕ್ವೆಶ್ಚನ್ ಆನ್ಸರ್ ಮಾಡ್ಲಿಕ್ಕೆ. ನಾವು ಪೇಷಂಟ್ಗಳಿಗೆ ಕ್ಯೂರ್ ಅಂತ ಹೇಳ್ತೇವೆ, ಆದ್ರೂ ಸಹ ನಾವು ಪೇಷಂಟ್ ಅನ್ನು ಎವ್ರಿ 3 months, 3 months ಫಸ್ಟ್ ಅಲ್ಲಿ ಎವ್ರಿ 3 months ಕರಿತೇವೆ, ಮತ್ತೆ ಎವ್ರಿ 6 months ಕರಿತೇವೆ, ಮತ್ತೆ ವರ್ಷಕ್ಕೊಮ್ಮೆ ಕರಿತೇವೆ. ಆಲ್ಮೋಸ್ಟ್ 20-30 years ನಾವು ಅವರನ್ನು ನೋಡ್ತಾ ಇರ್ತೇವೆ. ಅದು ಜಸ್ಟ್ ಬಿಕಾಸ್ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಸಿಸ್ಟಮಿಕ್ ಡಿಸೀಸ್. ಬ್ರೆಸ್ಟ್ ಅಲ್ಲಿ ಮತ್ತೆ ಲಿಂಫ್ ನೋಡ್ಸ್ ಅನ್ನು ನಾವು ರಿಮೂವ್ ಮಾಡಿದ್ರು ಸಹ ನಾವು ಕೀಮೋಥೆರಪಿ ಎಲ್ಲ ಕೊಟ್ಟು ಫುಲ್ ಬಾಡಿಯನ್ನು, ಇಲ್ಲದಿದ್ರೆ ಟ್ಯಾಬ್ಲೆಟ್, ಆಂಟಿ ಹಾರ್ಮೋನ್ ಟ್ಯಾಬ್ಲೆಟ್ ಕೊಟ್ಟು ಫುಲ್ ಬಾಡಿಯನ್ನು ಟ್ರೀಟ್ ಮಾಡ್ತೇವೆ. ಆದ್ರೂ ಸಹ ಒಂದು ಎರಡು ಸೆಲ್ ಏನಾದ್ರೂ ಉಳಿದಿದ್ರೆ ಅದು ಎಲ್ಲಿಯಾದ್ರೂ ಹೋಗಿ ಹರಡಿ ಇನ್ನೊಂದು ಜಾಗವನ್ನು ಅದು ಅಟ್ಯಾಚ್ ಆಗಿ ಗ್ರೋ ಆಗಬಹುದು ಅಂತ ರಿಸ್ಕ್ ಇದೆ. ಅದಕ್ಕಾಗಿ ನಾವು ಪೇಷಂಟ್ ಅನ್ನು ಆಗಾಗ ಕರೆಯೋದು. ಅದು ಅರ್ಲಿ ಸ್ಟೇಜ್ ಅಲ್ಲಿ ಬಂದ್ರೆ ಆ ರಿಸ್ಕ್ 1-2%, ವೆರಿ ಅರ್ಲಿ ಸ್ಟೇಜ್. ಮತ್ತೆ ಆ ರಿಸ್ಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ನಾವು ಎಷ್ಟು ಬೇಗ ನಾವು ಅದನ್ನು ಗುಣಪಡಿಸ್ತೇವೆ, ಕಂಡುಹಿಡಿತೇವೆ, ಅದರ ಮೇಲೆ ಡಿಪೆಂಡೆಂಟ್ ಯೂಶ್ವಲಿ. ಅಂಡ್ ಒಮ್ಮೊಮ್ಮೆ ಅದು ಬಯಾಲಜಿ, ಟ್ಯೂಮರ್ ಬಯಾಲಜಿದು ಮೇಲೆ ಡಿಪೆಂಡೆಂಟ್. ಒಂದೊಂದು ಕ್ಯಾನ್ಸರೇ ಇರೋದು ಅಷ್ಟು ಅಗ್ರೆಸಿವ್, ಎಸ್ಪೆಷಲಿ ವೆರಿ ಯಂಗ್ ಪೇಷಂಟ್ಸ್ ಅಲ್ಲಿ ಬಂದ್ರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗ್ಬೇಕು. ಅಂಡ್ ಕ್ಯೂರ್ ಆಗಿದೆ ಅಂತ ಹೇಳಿ ನಾವು ಪೇಷಂಟ್ ಅನ್ನು ಬಿಡುದಿಲ್ಲ. ನಾವು ಆಗಾಗ ಅವರನ್ನು ನೋಡ್ತಾ ಇರ್ತೇವೆ. ಏನಾದ್ರೂ ಫ್ರೆಶ್ ಸಿಂಪ್ಟಮ್ಸ್ ಬಂದ್ರೆ ನಾವು ಅದನ್ನು ಟೆಸ್ಟ್ ಮಾಡ್ತೇವೆ. ಯಾಕೆಂದ್ರೆ ಜಸ್ಟ್ ಬಿಕಾಸ್ ಹಿಂದೆ ಬಂದಿದೆ ಅಂತ ಅವರಿಗೆ ಜೀವಕ್ಕೆ ಅಪಾಯ ಇರ್ಬೇಕಂತ ಇಲ್ಲ, ಅದನ್ನು ಸಹ ಇನ್ನೊಂದ್ಸತಿ ನಾವು ಟ್ರೀಟ್ ಮಾಡಬಹುದು.
0: ಓಕೆ, ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ನಮಸ್ತೆ ಮೇಡಮ್, ಜಯಪ್ರಕಾಶ್ ಶೇಖರ್ ಮಾತಾಡೋದು.
0: ಜಯಪ್ರಕಾಶ್ ಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ.
3: ಧನ್ಯವಾದ ಮೇಡಮ್. ಡಾಕ್ಟರ್ ನಮಸ್ತೆ.
2: ನಮಸ್ತೆ
3: ಡಾಕ್ಟರ್. ನೀವು ಮಾತಾಡ್ತಾ ಅವೇರ್ ಮಾಡ್ತಾ ಇದ್ದೇವೆ ಅಂತ ಹೇಳಿದೀವಿ,
2: ಹೌದು.
3: ಯಾವ ರೀತಿಯಲ್ಲಿ ಅವೇರ್ ಮಾಡ್ತಾ ಇದ್ದೀರಿ, ಜನಸಾಮಾನ್ಯರನ್ನು ತಲುಪ್ತದ ಅಂತ ಹೇಳಿ ಒಂದು ಪ್ರಶ್ನೆ.
2: ಹೌದು.
3: ಮತ್ತು ವಿಗ್ನ ಬಗ್ಗೆ ಮಾತಾಡಿದ್ರಿ, ವಿಗ್
2: ಏರ್
3: ಡೊನೇಷನ್ ನ ಮಹತ್ವ, ಯಾಕೆ ಏರ್ ಡೊನೇಷನ್ ಮಾಡ್ಬೇಕು ಮತ್ತೆ ಯಾರು ಮಾಡಬಹುದು ಅಂತೇಳಿ ಆ ಬಗ್ಗೆ ಮಾಹಿತಿ ಬೇಕಿತ್ತು ಮೇಡಮ್. ರೇಡಿಯೋದಲ್ಲಿ ಉತ್ತರ ಕೇಳ್ತೇನೆ.
0: ಧನ್ಯವಾದಗಳು. ಧನ್ಯವಾದಗಳು.
2: ಥ್ಯಾಂಕ್ ಯು. ಒಬ್ಬರು ಗಂಡಸರು ಹೀಗೆ ಕೇಳುವಾಗ ಸಹ ಖುಷಿ ಆಗುತ್ತೆ. ಅಂಡ್ ಅವೇರ್ನೆಸ್ ಬಗ್ಗೆ ಸಹ ಅವರಿಗೆ ಗೊತ್ತಿರಬೇಕಾದ್ರೆ ಅದು ಸಹ ಒಂದು ಒಳ್ಳೆ ಕ್ವೆಶ್ಚನ್. ನಾವು ಟ್ರೈ ಮಾಡ್ತೇವೆ ಆದಷ್ಟು ಅವೇರ್ನೆಸ್ ಟಾಕ್ಸ್ ಮಾಡಲಿಕ್ಕೆ. ಇದು ನಮಗೆ ಆಲ್ಮೋಸ್ಟ್ ಮಂತ್ಲಿ ನಾವು 3-4 times ನಾವು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ತುಂಬಾ ಈಸಿಯಾಗಿ ಡಯಾಗ್ನೋಸ್ ಮಾಡಲಿಕ್ಕೆ ಆಗುವ ಕ್ಯಾನ್ಸರ್, ಆದರೂ ಸಹ ಪೇಷಂಟ್ಗಳು ನಮ್ಮ ಹತ್ರ ಲೇಟ್ ಆಗಿ ಬರ್ತಾರೆ. ಸೊ ನಮ್ಮ ಅವೇರ್ನೆಸ್ ಟಾಕ್ಸ್ ನಾವು ಯೂಶ್ವಲಿ ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್ ಅಲ್ಲಿ, ರೇಡಿಯೋದಲ್ಲಿ, ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಂಡ್ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮೇ ಬಿ ಅದು ಸೇಮ್ ಜನರಿಗೆ ತಲುಪುತ್ತದೆ. ನಾವು ಇಚ್ಛೆ ಪಡುವ ಜನರು ಸ್ವಲ್ಪ ಔಟ್ಸ್ಕರ್ಟ್ಸ್ ಅಲ್ಲಿ ಇರ್ತಾರೆ. ಸೊ ನಾವು ಅಲ್ಲಿ ಹೋಗಿ ಸಹ ಮಾತಾಡಿದ್ದು ಉಂಟು. ನಾವು ವಿಲೇಜಸ್ಗೆ ಹೋಗ್ತೇವೆ, ಅಲ್ಲಿದು ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಮಾತಾಡ್ತೇವೆ. ನನಗೆ ನನ್ನ ಪ್ರಕಾರ ಟೀಚರ್ಸ್ಗಳಿಗೆ ಹೇಳಿದ್ರೆ ಅವರು ತುಂಬಾ ಜನರಿಗೆ ಅವರು ಹೋಗಿ ಹೇಳ್ತಾರೆ. ಸೊ ನಾವು ಟೀಚರ್ಸ್ಗಳಿಗೆ ತುಂಬಾ ಇನ್ಫಾರ್ಮೇಶನ್ ಕೊಡ್ತೇವೆ. ನಾವು ಹಾಗೆ ಫಿಸಿಕಲ್ ಆಗಿ ಹೋಗುವಾಗ ಸೆಲ್ಫ್ ರೆಸ್ಟ್ ಎಕ್ಸಾಮಿನೇಷನ್ ಹೇಗೆ ಮಾಡುದು ಅಂತ ಒಂದು ಮಾಡೆಲ್ ಯೂಸ್ ಮಾಡಿ ಅವರಿಗೆ ಕಲಿಸ್ತೇವೆ. ಸೊ ಅದು ಸಹ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಜನರು ಬಂದು ನಮಗೆ ಮತ್ತೆ ಕೇಳ್ತಾರೆ ಹೇಗೆ ಮಾಡುದು ನಮ್ಗೆ ತೋರಿಸಿ ಅಂತ. ಸೊ ನಾವು ಆ ಮಾಡೆಲ್ ಅಲ್ಲಿ ಅವರಿಗೆ ತೋರಿಸ್ಲಿಕ್ಕೆ ಮಾಡ್ತೇವೆ. ಸೆಕೆಂಡ್ ಕ್ವೆಶನ್ ವಿಗ್ಸ್ ಇದು ಬಗ್ಗೆ, ಅದು ತುಂಬಾ ಯೂಸ್ಫುಲ್ ಆದ ಕ್ವೆಶನ್, ಯಾಕಂದ್ರೆ ಇಂಡಿಯಾದಲ್ಲಿ ನಾವು ಎಷ್ಟು ಹೇರ್ ಡೊನೇಟ್ ಮಾಡ್ತಾರೆ ಅಲ್ಲ. ಸೊ ಅದು ನಾವು ಹೇಳಿದ್ರೆ ಅದರಿಂದ ವಿಗ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಹೇರ್ ಅನ್ನು ಕಲೆಕ್ಟ್ ಮಾಡಿ ವಿಗ್ ಮೇಕರಿಗೆ ಕೊಟ್ರೆ ಅವರು ವಿಗ್ ಅನ್ನು ಮಾಡಿಸ್ತಾರೆ. ಸೊ ಡೊನೇಟ್ ಮಾಡುವ ಹೇರ್ ಅನ್ನು ಕಲೆಕ್ಟ್ ಮಾಡಿ ಕೊಡುವುದು ಇದೆ. ನೀವು ಯೂಶಲಿ ಟೆಂಪಲ್ಸ್ ಅಲ್ಲಿ ನೋಡಿದ್ರೆ ಹೇರ್ ಡೊನೇಷನ್ ಅಂತ ಒಂದು ಸೈಡ್ ಇದೆ. ಸೊ ಅಲ್ಲಿ ಅವರು ಶೇವ್ ಮಾಡಿ ಆ ಹೇರ್ ಅನ್ನು ಯೂಸ್ ಮಾಡ್ತಾರೆ. ಅಂಡ್ ಮ್ಯಾಂಗ್ಳೂರ್ ಅಲ್ಲಿಯೇ ತುಂಬಾ ಜನರಿದ್ದಾರೆ ನಮ್ಗೆ ವಿಗ್ಸ್ ಮಾಡಿ ಕೊಡುದು. ಸೊ ನಮ್ಮ ಹತ್ರ ವಿಗ್ ಮೇಕರ್ಸ್ ನಂಬರ್ಸ್ ಇದೆ. ಸೊ ನಾವು ಪೇಷಂಟ್ ಗಳಿಗೆ ಅವರ ನಂಬರ್ಸ್ ಕೊಡ್ತೇವೆ. ಅಂಡ್ ಅವರು ಕೀಮೋ ಸ್ಟಾರ್ಟ್ ಮಾಡುವ ಮುಂಚೆನೆ ಐದರ್ ಅವರ ಸ್ವಂತ ಹೇರ್ ಇಂದ ವಿಗ್ ಮಾಡಿಸ್ತಾರೆ, ಇಲ್ಲದಿದ್ರೆ ನ್ಯಾಚುರಲ್ ಹೇರ್ ಇಂದ ವಿಗ್ ಮಾಡಿಸ್ತಾರೆ. ತುಂಬಾ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈಗ ಕೀಮೋದು ಇಫೆಕ್ಟ್ ಅವರಿಗೆ ಅಷ್ಟು ಗೊತ್ತಾಗುದಿಲ್ಲ. ಹೇರ್ ಹೋಗುವ ಮುಂಚೆನೆ ಅವರು ಶೇವ್ ಮಾಡ್ತಾರೆ ಅಂಡ್ ಈ ವಿಗ್ ಅನ್ನು ಯೂಸ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಇಂಟರ್ನಲ್ ಸಿಂಪ್ಟಮ್ಸ್ ಇರ್ತದೆ, ಬಟ್ ಅಟ್ ಲೀಸ್ಟ್ ಎಕ್ಸ್ಟರ್ನಲಿ ಕಾಣ್ತಾ ಇಲ್ಲ. ಹಾಗೇನೆ ಐಬ್ರೋಸ್ ಟ್ಯಾಟೂ ಮಾಡುವವರು ಈಗ ಮ್ಯಾಂಗ್ಳೂರ್ ಅಲ್ಲಿ ಇದ್ದಾರೆ. ಸೊ ತುಂಬಾ ಹೆಲ್ಪ್ ಆಗ್ತಾ ಉಂಟು. ನಾವು ಸಹ ಅದನ್ನು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ
0: ಇದ್ದಾರೆ. ಒಳ್ಳೆ ವಿಚಾರ, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದಾರೆ, ಅದಕ್ಕೆ ಉತ್ತರವನ್ನ ಕೂಡ ನೀವು ನೀಡಿದ್ದೀರಾ. ಇನ್ನೊಂದು ಡಾಕ್ಟರ್ ಏನಂದ್ರೆ, ಈಗ ನಾವು ಲೈಫ್ ಸ್ಟೈಲ್ಗಳು ಅಥವಾ ಎಕ್ಸಸೈಸ್ಗಳು ಯಂಗ್ ಏಜ್ ಅಲ್ಲಿ ಈಗ ಏನು ಯುವತಿಯರಿಗೆ ಹೇಳುವಂಥದ್ದು ಅಥವಾ ಅವರ ಪೇರೆಂಟ್ಸ್ಗಳಿಗೆ ಹೇಳುವಂಥದ್ದು, ಇದರ ಒಂದು ಅಡ್ವೈಸ್ ಅನ್ನೆಲ್ಲ ಏನ್ ಹೇಳ್ತೀರಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವರಿಗೆ?
2: ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ನಾನು ಹೇಳಿದ ತರ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ನಾವು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ನಾ ತುಂಬಾ ಜನರಿಗೆ ಇಂಪಾರ್ಟೆನ್ಸ್ ಆಫ್ ಹೆಲ್ತಿ ಡಯಟ್ ಅಂಡ್ ಎಕ್ಸಸೈಸ್ ಅಂಡ್ ಬಾಡಿ ವೇಟ್ ಅನ್ನು ಕಂಟ್ರೋಲ್ ಅಲ್ಲಿ ಇಡುದು. ಯಾಕೆಂದ್ರೆ ಪೀರಿಯಡ್ಸ್ ಮುಗಿದ್ಮೇಲೆ, ಮೆನೋಪಾಸ್ ಆದ್ಮೇಲೆ ನಮ್ಮ ಓವರೀಸ್ ಫಂಕ್ಷನ್ ಅಲ್ಲಿ ಇರುವುದಿಲ್ಲ. ಬಟ್ ನಮ್ಮಲ್ಲಿ ತುಂಬಾ ಫ್ಯಾಟ್ ಸೆಲ್ಸ್ ಇದ್ರೆ ಆ ಫ್ಯಾಟ್ ಸೆಲ್ಸ್ ಅಲ್ಲಿ ಎಲ್ಲ ಹಾರ್ಮೋನ್ ಗ್ರೋ ಆಗ್ಲಿಕ್ಕೆ ಆಗುತ್ತೆ. ಸೊ ತುಂಬಾ ವೇಟ್ ಜಾಸ್ತಿ ಇದ್ದವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ಅದು ಒಂದು ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಸೊ ನಾವು ಅದರ ವೆರಿ ಮಾಡಿಫೈಯಬಲ್, ನಾವು ಸ್ವಲ್ಪ ಕೇರ್ ತಗೊಂಡ್ರೆ ನಮ್ಮ ವೇಟ್ ಅನ್ನು ಕಂಟ್ರೋಲ್ ಅಲ್ಲಿ ಇಡಬಹುದು. ಸೊ ನಾವು ಪೇಷಂಟ್ ಗಳಿಗೆ ಹೇಳ್ತೇವೆ, ನೀವು ಸ್ವಲ್ಪ ಡಯಟ್ ಅನ್ನು ಕಂಟ್ರೋಲ್ ಮಾಡಿ, ವೇಟ್ ಅನ್ನು ಕಂಟ್ರೋಲ್ ಮಾಡಿ, 30-40 minutes a ಡೇ ಮಿನಿಮಮ್ 5 days a ವೀಕ್ ಅನ್ನು ಎಕ್ಸಸೈಸ್ ಮಾಡಬೇಕು. ಈ ಎಕ್ಸಸೈಸ್ ನೀವು ಯಾವುದೇ ಇಷ್ಟಪಡ್ತಾರೆ ಆ ಟೈಪ್ ಆಫ್ ಎಕ್ಸಸೈಸ್ ಮಾಡಬಹುದು. ಯೋಗ ಮೆಡಿಟೇಷನ್ ಅಲ್ಲಿ ತುಂಬಾ ಬೆನಿಫಿಟ್ ಇದೆ. ಯೋಗ ಸ್ಟಡಿ ಅಂತ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಇದೆ. ಯೋಗ ಮಾಡುವವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ಅಲ್ಲಿ ಯೋಗ ಮಾಡಿದ್ರೆ ಸರ್ವೈವಲ್ ಬೆನಿಫಿಟ್ ಇದೆ. ಅದು ತುಂಬಾ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಅಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ನಾನು ಓದಿದ ಜಾಗದಿಂದ ಬಂದ ಸ್ಟಡಿ. ಸೊ ಅದರ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಗುತ್ತೆ. ಸೊ ಯೋಗ ಯಾರು ಸಹ ಮಾಡಬಹುದು, ಎಲ್ಲಿ ಸಹ ಮಾಡಬಹುದು. ಇಂಡಿಯಾದಲ್ಲಿ ಅದೊಂದು ವೆರಿ ಗುಡ್ ಎಕ್ಸಸೈಸ್ ಆಗಿದೆ. ಅಂಡ್ ಅಲಾಂಗ್ ವಿತ್ ದಟ್, ನೋ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್. ಅನ್ಫಾರ್ಚುನೇಟ್ಲಿ ನಾವು ಇಂಡಿಯಾ ಆಸ್ ಅ ಕಂಟ್ರಿ ನಾವು ಪ್ರೋಗ್ರೆಸ್ ಆಗುವಾಗ ಮೋರ್ ಅಂಡ್ ಮೋರ್ ಪೀಪಲ್ ವೆಸ್ಟರ್ನ್ ಹ್ಯಾಬಿಟ್ಸ್ ಅನ್ನು ಅಡಾಪ್ಟ್ ಮಾಡ್ತಾರೆ. ಒಬ್ಬೊಬ್ಬರು ವೆರಿ ಇಂಡಿಯನ್ ಜನರು ಬೀಡಿ ಸಹ ಸೇರ್ತಾರೆ, ತಂಬಾಕು ಸಹ ತಿಂತಾರೆ. ಸೊ ಇದೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ನಾವು ಹೇಳ್ತೇವೆ. ಅಂಡ್ ಇನ್ನೊಂದು ಸ್ಲೀಪ್ ಅಂಡ್ ಸ್ಟ್ರೆಸ್ ಲೆವೆಲ್ಸ್, ಇದು ಸಹ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಹೇಳ್ತೇವೆ. ನಾವು ಯಾರಿಗೂ ಲೈಫ್ ಅಲ್ಲಿ ಸ್ಟ್ರೆಸ್ ಇಲ್ಲದೇ ಇರುವುದಿಲ್ಲ, ಎಲ್ಲರಿಗೂ ಇರ್ತದೆ. ಅದನ್ನು ಮ್ಯಾನೇಜ್ ಮಾಡುವ ರೀತಿ ಪ್ರಕಾರ ನಾವು ನೋಡ್ಕೊಳ್ಬೇಕು. ಅದರಲ್ಲಿ ಸಹ ನಮ್ಮ ರಿಸ್ಕ್ ಫ್ಯಾಕ್ಟರ್ ಸ್ವಲ್ಪ ಕಮ್ಮಿ ಇರುತ್ತೆ. ಸ್ಲೀಪ್ ಇಸ್ ಅ ವೆರಿ ಗುಡ್ ಫ್ಯಾಕ್ಟರ್. ನಾವು ಒಳ್ಳೆಯಾಗಿ ಸ್ಲೀಪ್ ಮಾಡ್ಲಿಕ್ಕೆ ಆಗುದಾದ್ರೆ ನಮ್ಮ ತುಂಬಾ ಹಾರ್ಮೋನ್ಸ್ ಬಾಡಿಯಲ್ಲಿ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಸೊ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು that also.
0: Okay.
2: So young girls ಗೆ ನಾನು ಅದು ಯಂಗ್ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಅಡ್ವೈಸ್ ಮಾಡ್ತೇನೆ, ನಿಮ್ಮ ಲೈಫ್ ಸ್ಟೈಲ್ ಅನ್ನು ಸ್ವಲ್ಪ ಜಾಗೃತವಾಗಿ ಈ ಏಜ್ ಅಲ್ಲಿ ಮಾಡಿದ್ರೆ ಮುಂದೆ ಹೋಗಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಲ್ಸೋ ಹೀಗೆ ಮಾಡಿ ಸಹ ಕ್ಯಾನ್ಸರ್ ಬಂದ್ರೆ ಒಂದು ವೀಕ್ ಅಂಡ್ ಇಲ್ ಪೇಷಂಟ್ ಅನ್ನು ಟ್ರೀಟ್ ಮಾಡ್ಲಿಕ್ಕೆ ನಮ್ಗೆ ಕಷ್ಟ. ಸ್ಟ್ರಾಂಗ್ ಅಂಡ್ ಹೆಲ್ತಿ ಪೇಷಂಟ್ ನಮ್ಮ ಹತ್ರ ಬಂದ್ರೆ ನಾವು ಕೊಡುವ ಸ್ಟ್ರಾಂಗ್ ಟ್ರೀಟ್ಮೆಂಟ್ ಎಲ್ಲ ಅವರು ತಡ್ಕೊಳ್ಬಹುದು. ಸೊ ಅದರದ್ದು ಸಹ ಒಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ. ನಮ್ಗೆ ಎಷ್ಟು ಹೆಲ್ತಿ ಪೇಷಂಟ್ ಸಿಗ್ತಾರೆ ಟ್ರೀಟ್ ಮಾಡ್ಲಿಕ್ಕೆ, ನಾವು ಅಷ್ಟು ಈಸಿಯಾಗಿ ಅವರನ್ನು ಟ್ರೀಟ್ ಮಾಡಿ ಹುಷಾರ್ ಪಡಿಸ್ಕೊಳ್ಬಹುದು.
0: ಓಕೆ, ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಆಗ್ಲೇ ಮಾತಾಡ್ತಿದ್ವಿ ನಾವು ಫ್ಯಾಮಿಲಿ ಸಪೋರ್ಟ್ ಬೇಕು ಅದರೆಲ್ಲ ಬಗ್ಗೆ ಮಾತಾಡ್ತಿದ್ವಿ, ಆ ಪ್ರಶ್ನೆಯನ್ನು ಕೇಳ್ತೇನೆ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
4: ನಮಸ್ತೆ, ನಾನು
0: ಕುಸುಮಾಕರ್ ಕೊಟ್ಟಾರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿ.
4: ನಮಸ್ತೆ.
2: ನಮಸ್ತೆ.
4: ನಾವು ಇಲ್ಲಿ ಕಾರ್ಯಕ್ರಮ ಕೇಳ್ತಾ ಇದ್ದೆ, ನಂಗೊಂದು ನೆನಪಾಯ್ತು, ತುಂಬಾ ವರ್ಷದ ಮುಂಚೆ ಅವರು ಈಗ ತೀರಿವಾದ್ರು.
2: ಹೌದು.
4: ಹಾಗೆ ಕ್ಯಾನ್ಸರ್ ಆಗಿತ್ತ ಅವರಿಗೆ ಭಾಗದಲ್ಲಿ.
2: ಹೌದು.
4: ಆಮೇಲೆ ಅವರು ಆಗ ಮದ್ದು ಅಷ್ಟು ಇದ್ರಲ್ಲಿ ಟೆಕ್ನಿಕ್ ಎಲ್ಲ ಇರ್ಲಿಲ್ವೇನಾ? ಮತ್ತೆ ಅದಕ್ಕೆ ಕರೆಂಟ್ ಎಲ್ಲ ಕೊಟ್ಟು ಆ ಭಾಗವನ್ನು ತೆಗೆದ್ರು, ಇನ್ನೊಂದಕ್ಕೆ ಬಂತು, ಅದನ್ನ ತೆಗೆದ್ರು, ಸಂಪೂರ್ಣ ಗುಣ ಆಯ್ತು. ಮತ್ತೆ
2: ಓಕೆ,
4: ಆಮೇಲೆ ಒಂದು ವರ್ಷದ ನಂತರ ಕಂಕುಳದ ಅಡಿಯಲ್ಲಿ ಬಂತು ಕ್ಯಾನ್ಸರ್ ಹೇಳಿದ್ರೆ. ಮತ್ತೆ ಅದಕ್ಕೆ ಮದ್ದೆಲ್ಲ ಆಗದ ಅಲ್ಲಿ ಕರೆಂಟ್ ಎಲ್ಲ ಕೊಟ್ಟು ಕೊಟ್ಟು ಇದೋದ್ರು. ಹಾಗೆ ಅದು ಜಾಗದಿಂದ ಜಾಗ ಹರಡ್ತದ ಈಗ ಹಾಗೆಲ್ಲ ಉಂಟಾ ಅಂತ ಪ್ರಶ್ನೆ, ಒಂದು ಹೆದರಿಕೆ ಆಗುದಕ್ಕೆ ಹೆಂಗಸರಿಗೆಲ್ಲ ಅದಕ್ಕೊಂದು ರೇಡಿಯೋದಲ್ಲಿ
2: ಕೇಳ್ತೇನೆ. ಧನ್ಯವಾದ. ಅದು ಒಂದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಕ್ಯಾನ್ಸರ್ ಒಂದು ಜಾಗದಿಂದ ಒಂದು ಜಾಗ ಹರಡುವ ಟೈಪ್ ಆಫ್ ಡಿಸೀಸ್ ಕ್ಯಾನ್ಸರ್. ಇದು ಮೀನಿಂಗ್ ಏ ಕ್ರ್ಯಾಬ್ ಅಂತ, ಇದು ಇಂಗ್ಲಿಷ್ ವರ್ಡ್. ಅದು ಕ್ರ್ಯಾಬ್, ಇದು ಕಾಲ್ ಇದೆಯಲ್ಲ, ಹಾಗೆ ಅದು ಹರಡ್ಲಿಕ್ಕೆ ಟ್ರೈ ಮಾಡ್ತದೆ. ನಾವು ಎಷ್ಟು ಬೇಗ ಅದನ್ನು
0: ಕ್ರ್ಯಾಬ್ ಇದು
2: ಸೊ ನಾವು ಎಷ್ಟು ಬೇಗ ಅದನ್ನು ಫುಲ್ ಆಗಿ ರಿಮೂವ್ ಮಾಡ್ಲಿಕ್ಕೆ ಸಕ್ಸಸ್ಫುಲ್ ಆಗ್ತೇವೆ ಅಷ್ಟು ಬೇಗ ಅದರ ಸ್ಪ್ರೆಡ್ ಆಗುವ ಚಾನ್ಸಸ್ ಕಮ್ಮಿ ಆಗುತ್ತೆ. ಒಮ್ಮೊಮ್ಮೆ ಒಂದು ಜಾಗದಿಂದ ಒಂದು ಜಾಗ ಹೋಗುವುದಿದೆ, ಏನಾದ್ರೂ ಒಂದು ಜಾಗ ಹೊಸ ಜಾಗದಲ್ಲಿ ಬಂದ್ರೆ ನಾವು ಆ ಜಾಗವನ್ನು ಸಹ ಟ್ರೀಟ್ ಮಾಡ್ಬೇಕು. ಸೊ ಒಂದು ಬ್ರೆಸ್ಟ್ ಅಲ್ಲಿ ಬಂದು ಇನ್ನೊಂದು ಬ್ರೆಸ್ಟ್ ಗೆ ಹೋದ್ರೆ ನಾವು ಎರಡು ಬ್ರೆಸ್ಟ್ ಅನ್ನು ಸಹ ಟ್ರೀಟ್ ಮಾಡ್ಬೇಕು. ಎನಿವೇ ಒಂದು ಬ್ರೆಸ್ಟ್ ರಿಮೂವ್ ಇಲ್ಲದಿದ್ರೆ ಟ್ರೀಟ್ ಆಗಿರ್ತದೆ, ಸೆಕೆಂಡ್ ಬ್ರೆಸ್ಟ್ ಗೆ ಬಂದ್ರೆ ಆ ಬ್ರೆಸ್ಟ್ ಅನ್ನು ಸಹ ಟ್ರೀಟ್ ಮಾಡ್ಬೇಕು. ಕಂಕುಣಕ್ಕೆ ಹೋದ್ರೆ ಅದನ್ನು ಸಹ ಟ್ರೀಟ್ ಮಾಡ್ಬೇಕು. ಬೇರೆ ಎಲ್ಲಿ ಹೋದ್ರೂ ಸಹ ಟ್ರೀಟ್ ಮಾಡುವ ತರ ನಮ್ಮ ಹತ್ರ ಆಪ್ಷನ್ಸ್ ಇದೆ. ಒಮ್ಮೊಮ್ಮೆ ಪೇಷಂಟ್ ಗಳಿಗೆ ಹುಷಾರ್ ಇಲ್ಲದೆ ಆಗುತ್ತೆ ಈ ಕ್ಯಾನ್ಸರ್ ಸ್ಪ್ರೆಡ್ ಆಗುದರಲ್ಲಿ, ಅದು ಒಂದು ಸ್ಟೇಜ್ ಬಂದ ಮೇಲೆ ನಾವು ಸರ್ಜರಿ ಸ್ಟಾಪ್ ಮಾಡ್ತೇವೆ ಅಂಡ್ ಮೆಡಿಕಲಿ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ.
0: ಓಕೆ, ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ರತ್ನ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಹೇಳಿ.
2: ನಮಸ್ತೆ. ಥ್ಯಾಂಕ್ ಯು.
0: ಓಕೆ, ಏನೋ ಪ್ರಶ್ನೆ ಇದೆಯಾ? ಇಲ್ವಾ?
2: ಥ್ಯಾಂಕ್ ಯು ವೆರಿ ಮಚ್ ಮೇಡಮ್,
0: ಥ್ಯಾಂಕ್ ಯು. ಓಕೆ, ಇನ್ನೊಂದು ಡಾಕ್ಟರ್ ಆಗ್ಲೇ ಹೇಳ್ತಾ ಇದ್ದೆ, ಈಗ ಮಹಿಳೆಯರು ಇದರ ಬಗ್ಗೆ ಎಲ್ಲ ಹೇಳ್ಕೊಳ್ಳೋಕೆ ನಾಚಿಕೆ ಪಡ್ತಾರೆ ಅಥವಾ ಒಂದಿಷ್ಟು ಭಯ ಪಡ್ತಾರೆ, ಅವ್ರಿಗೆ ಏನ್ ಹೇಳ್ತೀರಾ? ಈಗ
2: ಇದೊಂದು ಟಾಪಿಕ್ ನಾನು ತುಂಬಾ ಟೈಮ್ಸ್ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾವುದೇ ಮಹಿಳೆಗೆ ಏನೇ ಸಿಂಪ್ಟಮ್ ಇದ್ರೂ ಸಹ ಅವರಿಗೆ ಭಯ ಪಡಬಾರ್ದು, ನಾಚಿಕೆ ಡೆಫಿನೆಟ್ಲಿ ಪಡಬಾರ್ದು. ಸ್ತನ ಅಂದ್ರೆ ನಮ್ಗೆ ನಮ್ಮ ಬಾಡಿದು ಒಂದು ಪಾರ್ಟ್, ಅದರಲ್ಲಿ ನಾಚಿಕೆ ಏನು ಇರ್ಲಿಕ್ಕೆ ಇಲ್ಲ. ಅದೊಂದು ಲೈಫ್ ಕೊಡುವ ಒಂದು ಬಾಡಿ ಪಾರ್ಟ್, ಮಕ್ಕಳಿಗೆ ನರಿಶ್ಮೆಂಟ್ ಕೊಡುವ ಒಂದು ಬಾಡಿ ಪಾರ್ಟ್. ನಾವು ಆದಷ್ಟು ಬೇಗ ಅದನ್ನು ಬಾಡಿ ಪಾರ್ಟ್ ತರ ಕನ್ಸಿಡರ್ ಮಾಡಬೇಕು, ನಾಚಿಗೆದು ಪಾರ್ಟ್ ತರ ನಾವು ಕನ್ಸಿಡರ್ ಮಾಡಬಾರ್ದು. ಏನೇ ಸಿಂಪ್ಟಮ್ ಅದರಲ್ಲಿ ಬಂದ್ರೆ ಏನು ನಾಚಿಗೆ ಇಲ್ಲದೆ ನಮ್ಮ ಹತ್ರ ಬರ್ಲಿಕ್ಕೆ ಅವರಿಗೆ ಈಸಿಯಾಗಿ ಫೀಲ್ ಆಗ್ಬೇಕು. ಈ ನಮ್ಮ ಟೈಪ್ ಆಫ್ ಸಿಟೀಸ್, ನಮ್ಮ ಟೈಪ್ ಆಫ್ ಊರಲ್ಲಿ ಮೇ ಬಿ ಅವರಿಗೆ ಜೆಂಟ್ಸಿಗೆ ತೋರಿಸ್ಲಿಕ್ಕೆ ನಾಚಿಗೆ ಆಗುತ್ತೆ. ನಾನು ಸಹ ಹೇಳ್ತೇನೆ, ಜೆಂಟ್ಸಿಗೆ ಡಾಕ್ಟರ್ ಆದ್ರೂ ಸಹ ಏನು ತೊಂದರೆ ಇಲ್ಲ ಅಲ್ಲ, ಇದು ನಮ್ಮ ಹೆಲ್ತ್ ಇದು ಬಗ್ಗೆ. ಲೇಡೀಸ್ ಡಾಕ್ಟರ್ ತುಂಬಾ ಜನರಿದ್ದಾರೆ, ನಿಮ್ಗೆ ಅದರ ಆಕ್ಸೆಸ್ ಇಲ್ಲದಿದ್ರೆ ಜೆಂಟ್ಸಿಗೆ ಸಹ ತೋರಿಸಿದ್ರಲ್ಲಿ ನೀವು ನಾಚಿಗೆ ಪಡಬಾರ್ದು. ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ತೋರಿಸದೇ ಇರುವುದು ಅಷ್ಟು ಡೇಂಜರ್ ಇರುವಾಗ ನೀವು ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ನಾಚಿಗೆ ಪಡಬಾರ್ದು. ಅಂಡ್ ಅದಕ್ಕಿಂತ ಜಾಸ್ತಿ ಐ ಥಿಂಕ್ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು, ಫ್ಯಾಮಿಲೀಸಿಗೆ ಹೇಳಿಕೊಡ್ಬೇಕು, ನಮ್ಮ ಓಲ್ಡರ್ ಪೀಪಲ್ ಆಫ್ ದ ಫ್ಯಾಮಿಲಿ ಯಂಗರ್ ಪೀಪಲ್ಗೆ ಹೇಳಿಕೊಡ್ಬೇಕು. ಇನ್ ಕೇಸ್ ಅದು ಆ ಜನರೇಷನ್ ಪಾಸ್ ಆಗಿದ್ರೆ ಈಗ ಅದು ಯೂತ್ ಎಲ್ಡರ್ಸ್ಗೆ ಹೇಳಿಕೊಡ್ಬೇಕು ದಟ್ ನೀವು ಯಾಕೆ ನಾಚಿ, ಇನ್ ಕೇಸ್ ನಿಮ್ಮ ಮದರಿಗೆ ಆಂಟೀಸಿಗೆ ಹೇಳಿಕೊಡುದಾದ್ರೆ ನಾನೆಲ್ಲರಿಗೆ ಹೇಳ್ತೇನೆ ಯಾಕೆ ನಾಚಿಗೆ ಪಡುದು. ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ ಈಸಿಲಿ ನಮ್ಮ ಡಾಕ್ಟರ್ಸ್ ಹತ್ರ ಹೋಗ್ಬಹುದು. ಹಾಗೆ ನನ್ಗೆ ಅನಿಸದೆ ಇನ್ನು ನೆಕ್ಸ್ಟ್ ಜನರೇಷನ್ ತುಂಬಾ ಇಂಪ್ರೂವ್ ಆಗಿ ಬರಬಹುದು, ಅವರಿಗೆ ಅದರ ಬಗ್ಗೆ ಭಯ ಸಹ ಇರುವುದಿಲ್ಲ, ಅವರಿಗೆ ನಾಚಿಗೆ ಸಹ ಮೋಸ್ಟ್ ಲೈಕ್ಲಿ ಹೆಲ್ತ್ ಇದು ಬಗ್ಗೆ ಇರ್ಲಿಕ್ಕೆ ಇಲ್ಲ ಅಂತ ನನಗೆ ತುಂಬಾ ಹೋಪ್ ಇದೆ ಅವರ ಮೇಲೆ. ಅಂಡ್ ಅದಕ್ಕೆ ನಾವು ನಾಟ್ ಓನ್ಲಿ ಓಲ್ಡ್ ಪೀಪಲ್ಗೆ ಅವೇರ್ನೆಸ್ ಟಾಕ್ಸ್ ಕೊಡ್ತಾ ಇದ್ದೇವೆ, ನಾವು ಸ್ಟೂಡೆಂಟ್ಸ್ ಗಳಿಗೆ ಕೊಡ್ತಾ ಇದ್ದೇವೆ, ಸೊ ದಟ್ ಅವರು ಹೋಗಿ ಎಲ್ಲರಿಗೆ ಹೇಳ್ಬಹುದು.
0: ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
5: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
5: ಅಳಿಕೆಯಿಂದ. ಅಳಿಕೆಯಿಂದ ಐರೇನ್.
0: ಐರೇನ್ ಅವರು. ಓಕೆ,
5: ನೀವು ಡಾಕ್ಟರ್ ಬಂದಿದಾರಲ್ಲ, ನನ್ನ ತಂಗಿಗೂ ಅದೇ ಕಾಯಿಲೆ ಇತ್ತು, ಆದ್ರೆ ಅದರಲ್ಲಿ ಗುಣ ಆಗಿದ್ದಾಳೆ. ಅದೇ ಟ್ರೀಟ್ಮೆಂಟ್ ನೀವು ಹೇಳ್ದಾಗೆ ಅವಳಿಗೆ ರೇಡಿಯೇಷನ್ ಕೀಮೋ ಎಲ್ಲ ಕೊಟ್ಟ ನಂತರ ಈಗ ಆರೋಗ್ಯವಾಗಿದ್ದಾಳೆ. ಅದಕ್ಕೋಸ್ಕರ ನೀವು ಹೇಳಿದಾಗೆ ಮದ್ದು ಮಾಡಿದ್ರೆ ಕಮ್ಮಿ ಆಗುತ್ತೆ ಅಂತ.
2: ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ
5: ಹೋಗ್ತಾ ಇದ್ದವ್ರಿಗೆ ಒಂದು
0: ಖಂಡಿತ ಖಂಡಿತ ಒಳ್ಳೆ
2: ವೆರಿ ಮಚ್
0: ಧನ್ಯವಾದಗಳು. ಓಕೆ ನೋಡಿ, ಇಂಥ ಮಾತುಗಳೆಲ್ಲ ಸ್ಫೂರ್ತಿ, ಯಾಕಂದ್ರೆ ಒಂದು ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ಅವರು ಹೇಳಿದರು. ಅದೇ ರೀತಿ ಈ ಇದಕ್ಕೆ ಯಾವುದೇ ರೀತಿಯ ಭಯವನ್ನು ಪಡೆಯಬೇಕಾಗಿಲ್ಲ ಅಂತ. ಇನ್ನೊಂದು ವಿಚಾರ, ಈಗ ನೀವು KMC ಆಸ್ಪತ್ರೆ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಆ ಒಂದು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ನಮ್ಮ KMC ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂಥ ಕಾರ್ಯಕ್ರಮ, ಅಲ್ಲಿ ಈ ಒಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟು ಏನೆಲ್ಲ ಫೆಸಿಲಿಟಿಗಳಿದೆ ಅಂತ?
2: ಕ್ಯಾನ್ಸರ್ಗೆ ಬೇಕಾದ ಎಲ್ಲ ಫೆಸಿಲಿಟೀಸ್ ನಮ್ಮಲ್ಲಿ KMC ಇದೆ. ಎಕ್ಸೆಪ್ಟ್ ರೇಡಿಯೇಷನ್ ನಾವು ಅತ್ತಾವರದಲ್ಲಿ ಮಾಡ್ತಾ ಇದ್ದೇವೆ, ಆ್ಯಂಡ್ ಪೆಟ್ ಸ್ಕ್ಯಾನ್ಗಳಿಗೆ ನಾವು ಔಟ್ಸೈಡ್ ಸೆಂಡ್ ಮಾಡ್ತೇವೆ. ನಮ್ಮ ಮಣಿಪಾಲ್ ಹಾಸ್ಪಿಟಲಲ್ಲಿ ಪೆಟ್ ಸ್ಕ್ಯಾನ್ ಇದೆ. ಅದಲ್ಲದೆ ನಮಗೆ ಸರ್ಜಿಕಲಿ, ಮೆಡಿಕಲ್ ಆಂಕಾಲಜಿಕಲಿ ಏನೆಲ್ಲ ಬೇಕಾಗಬಹುದು ಅದೆಲ್ಲ ನಮಗೆ KMC ಆಸ್ಪತ್ರೆಯಲ್ಲಿ ಅವೈಲಬಲ್ ಇದೆ. ಸೊ ಸ್ಟೇಟ್ ಆಫ್ ದಿ ಆರ್ಟ್ ಇಕ್ವಿಪ್ಮೆಂಟ್, ಡಯಾಗ್ನೋಸಿಸ್, ಬಯೋಪ್ಸಿ ಇಕ್ವಿಪ್ಮೆಂಟ್ ಆ್ಯಂಡ್ ಸರ್ಜಿಕಲಿ ಆ್ಯಂಡ್ ಕೀಮೋಥೆರಪಿ ಬಗ್ಗೆ ಎಲ್ಲ ಅವೈಲಬಲ್ ಫೆಸಿಲಿಟೀಸ್ ಅವೈಲಬಲ್ ಇದೆ.
0: ಓಕೆ, ಈಗ ಕೊನೆಯದಾಗಿ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀರಾ, ಕೊನೆಯ ಕಾಲರ್ಗೂ ಕೂಡ ಅವಕಾಶ ಇದೆ, ಕರೆ ಮಾಡ್ಬೋದು ಯಾರಾದರೂ ಪ್ರಶ್ನೆಗಳಿದ್ದರೆ 6364240949 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಈಗ ಡಾಕ್ಟರ್, ಈಗ ಕೇಳುವಂಥ ಪ್ರಶ್ನೆ ಏನಂದರೆ, ಕೊನೆಯದಾಗಿ ಒಂದು ಸಂದೇಶದ ಮೂಲಕ ತಿಳಿಸಿ ನೀವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಈಗ ಯಂಗ್ ಏಜ್ನವರು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ, ಅವರೊಂದು ಕಾಲ್ ರಿಸೀವ್ ಮಾಡಿ ನಂತರ ನಿಮ್ಮ ವಿಚಾರಗಳನ್ನು ಕೇಳ್ತೀನಿ. ಹಲೋ,
6: ಶ್ರೀ ಶ್ರೀ ಗುರು ಗೌರಂಗ ಶ್ರೀ ಕೃಷ್ಣ ಚೈತನ್ಯ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ಇನ್ಶಾಲ್ಲಾ ಸುಭಾನಲ್ಲ ವೈದ್ಯ ನಾರಾಯಣ ಹರಿ ಅಂತಾರೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿರೋದು, ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ದಿ ಮಂಜಾಚರ ಕಥೆಯನ್ನು ಮಂಗಳಂಬಿಕೆ ಮಂಗಳೂರಿಂದ. ನನ್ನ ಪ್ರಶ್ನೆ ಏನಂದ್ರೆ ಮಾತಾಜಿ ತಾಯಿ, ಈಗ ಇದು ಈಗ ಕ್ಯಾನ್ಸರ್ ಇದ್ ನೀವು ಹೇಳಿದ್ರೆ ಅಂತ ಟ್ರೌಮಾ ಅನ್ನ ಇದು ಮಾಡ್ಲಿಕ್ಕೆ, ಅಂದ್ರೆ ನಾನು ಒಂದು ಲೈವ್ ಇದು ನೋಡಿದ್ದು, ಅಂದ್ರೆ ಒಂದು 10 ಇಯರ್ಸ್ ಬ್ಯಾಕ್ ನಮ್ಮ ಒಬ್ರು ಗಾಡ್ ಬ್ರದರ್ ಇಸ್ಕೋನ್ ಅಲ್ಲಿ ಅವರಿಗೆ ಕ್ಯಾನ್ಸರ್ ಅಂತ ಅವ್ರಿಗೆ ಟೈಮ್ ಕೊಟ್ಟಿದ್ದು, ಒಂದು ಓನ್ಲಿ 4 ಮಂತ್ಸ್ ನೀವು ಐ ಮೀನ್ ಡೆಡ್ ಲೈನ್ ಕೊಟ್ಟಿದ್ರು, ಕ್ಯಾನ್ಸರ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಲ್ಲಿ ಇತ್ತು. ಆದ್ರೆ ಅವರು ಆಮೇಲೆ ರೆಗ್ಯುಲರ್ ಆಗಿ ನಮ್ಮ ಟೆಂಪಲ್ ಗೆ ಬಂದು ಭಜನೆ ಎಲ್ಲ ಮಾಡಿದ ನಂತರ ಇವತ್ತು ಕೂಡ, ಇಟ್ ವಾಸ್ 10 ಇಯರ್ಸ್ ಬ್ಯಾಕ್, ಇವತ್ತು ಕೂಡ ಇವರೇ ಡಾಕ್ಟರ್ ಆಕ್ಚುಲಿ, ಅವರು ಈಸ್ ವೆರಿ ಅಲೈವ್. ಅಂದ್ರೆ ಐ ಆಮ್ ಆಸ್ಕಿಂಗ್ ಪ್ರೇಯರ್ಸ್ ಕೂಡ ಈ ಇದನ್ನ ಇದಕ್ಕೆ ತುಂಬಾ ಸೈಕಲಾಜಿಕಲಿ ಮತ್ತೆ ಇದರಲ್ಲಿ ಎಷ್ಟು ಹೆಲ್ಪ್ ಆಗ್ತದೆ ಅಂತ ಒಂದು. ಮತ್ತೆ ಇನ್ನೊಂದೇನಂದ್ರೆ ಈಗ ನೀವು ಮದರ್ಸ್ ಇದು ಮಿಲ್ಕ್ ಅಂದ್ರೆ ಇಟ್ ಈಸ್ ಲೈಕ್ ಗಾಡ್ಸ್ ಗಿಫ್ಟ್ ಅಂತ ಹೇಳ್ತಾರೆ, ಕುದಕದೇನಂತ ಅದು ಭಗವಂತನ ಒಂದು ಇದು ಆಶೀರ್ವಾದ. ಅದು ಕೊಟ್ರೆ ಎಷ್ಟು ಪರ್ಸೆಂಟೇಜ್, ಈಗ IMA ರಿಪೋರ್ಟ್ ಎಲ್ಲ ಹೇಳ್ತದೆ ಅದು ರಿಸ್ಕ್ ಫ್ಯಾಕ್ಟರ್ ತುಂಬಾ ಕಡಿಮೆ ಮಾಡ್ತದೆ ಅಂತ ಕ್ಯಾನ್ಸರ್ ಇದು, ಏನಾದ್ರೂ ಡೇಟಾ ಇದೆಯಾ ಅಂತ ನಿಮ್ಮಲ್ಲಿ?
0: ಓಕೆ ಓಕೆ ಸರ್, ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾರೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಅವರು ಏನು ಹೇಳ್ತಿದ್ದಾರೆಂದ್ರೆ ಮೆಡಿಟೇಷನ್ ಅನ್ನುವಂಥದ್ದು ಈ ಕ್ಯಾನ್ಸರ್ ಅನ್ನು ಕಡಿಮೆ ಮಾಡೋದಕ್ಕೆ ಕಾರಣ ಆಗುತ್ತಾ ಅಂತಂದ್ರೆ ಮೆಡಿಟೇಷನ್ ಹೇಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು.
2: ಸೊ ಜನರಲಿ ನಾವು ನಮ್ಮ ಟೈಪ್ ಆಫ್ ಕಂಟ್ರೀಸ್ ಅಲ್ಲಿ ನೋಡ್ತೇವೆ, ಯಾರಿಗೆ ತುಂಬಾ ದೇವಭಕ್ತ ಇದೆ, ಯಾರಿಗೆ ತುಂಬಾ ಮೆಡಿಟೇಷನ್ ಮೇಲೆ ಇದೆ, ಅವರಿಗೆ ನಮ್ಮ ಟ್ರೀಟ್ಮೆಂಟ್ ಎಲ್ಲ ಹ್ಯಾಂಡಲ್ ಮಾಡ್ಲಿಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಸಿಗುತ್ತೆ. ಸೊ ನಾವು ಹೇಳೋದು ನಮ್ಮ ಟ್ರೀಟ್ಮೆಂಟ್ ಸಹ ತಗೊಳ್ಳಿ, ಬಟ್ ನಿಮ್ಮ ಸೈಡ್ ಇಂದ ನೀವು ಯಾವುದೇ ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಸಿಗುತ್ತೆ, ಮನಸ್ಸು ಶಕ್ತಿ ಸ್ಟ್ರಾಂಗ್ ಇರ್ಲಿಕ್ಕೆ ನಿಮ್ಗೆ ಏನೆಲ್ಲ ಮಾಡ್ಲಿಕ್ಕೆ ಆಗುತ್ತೆ, ಅದೇ ಟೈಪ್ ಅಲ್ಲಿ ನಾವು ಹೇಳುವ ತರ ಫ್ಯಾಮಿಲಿ ಸಪೋರ್ಟ್, ನಾವೆಲ್ಲ ಅದನ್ನು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಗೆ ಇದು ಮಾಡಿ ಎಷ್ಟು ಸಪೋರ್ಟ್ ಸಿಗುತ್ತೆ, ನೀವು ಯಾವುದೇ ರೀತಿಯಲ್ಲಿ ಸಿಗುತ್ತೆ ಅದು ನೀವು ತಗೊಳ್ಬಹುದು. ಅಂಡ್ ಅವರು ಹೇಳಿದ ತರ ತುಂಬಾ ಮೆಂಟಲಿ ಸ್ಟ್ರಾಂಗ್ ದೈವಭಕ್ತಿ ಇದ್ದವರು ಮೆಡಿಟೇಷನ್ ಮಾಡುವವರು ತುಂಬಾ ಹುಷಾರಾಗಿ ಇರ್ತಾರೆ. ಸೊ ಅವ್ರು ಹೇಳುದು ಕರೆಕ್ಟ್. ಬ್ರೆಸ್ಟ್ ಫೀಡಿಂಗ್ ದು ಸ್ಟಾಟಿಸ್ಟಿಕ್ಸ್ ಇದೆ, ಆದ್ರೆ ನಾವು ಕ್ಯಾನ್ಸರ್ ಅಲ್ಲಿ ಅಷ್ಟು ಯೂಸ್ ಮಾಡುದಿಲ್ಲ, ಯಾಕೆಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡಿದ ಜನರಿಗೆ ತುಂಬಾ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ನಮ್ಗೆ ಪಾಪ್ಯುಲೇಷನ್ ಬೇಸ್ಡ್ ಸ್ಟಡೀಸ್ ಅಲ್ಲಿ ಸಿಗುತ್ತೆ. ಬಟ್ ಕ್ಯಾನ್ಸರ್ ಅಲ್ಲಿ ನಾವು ಜಸ್ಟ್ ಅಡ್ವೈಸ್ ಕೊಡ್ತೇವೆ, ನಮ್ಮಲ್ಲಿ ಇಷ್ಟು ಮಾಡಿದ್ರಲ್ಲಿ ಇಷ್ಟು ಕ್ಯಾನ್ಸರ್ ಇಲ್ಲ ಅಂತ ನಮ್ಮ ಹತ್ರ ನಾವು ಯೂಶಲಿ ಮಾತಾಡುದಿಲ್ಲ ಅದರ ಬಗ್ಗೆ, ಬಿಕಾಸ್ ನಮ್ಗೆ ಒಂದು ಮಿತ್ ಸ್ಪ್ರೆಡ್ ಮಾಡ್ಲಿಕ್ಕೆ ಬೇಡ, ದಟ್ ಬ್ರೆಸ್ಟ್ ಫೀಡಿಂಗ್ ಮಾಡಿದೆ ಸೊ ಚೆಕ್ ಮಾಡ್ಬೇಕಂತ ಇಲ್ಲ ಅಂತ ಆ ಒಂದು ಮಿತ್ ನಾವು ಸ್ಪ್ರೆಡ್ ಮಾಡ್ಲಿಕ್ಕೆ
0: ಮತ್ತೆ ಅದು ತಲೆಯಲ್ಲಿ ಅದೇ ಇರುತ್ತೆ ಅಲ್ವಾ. ಓಕೆ ಡಾಕ್ಟರ್, ಆಗ್ಲೇ ಹೇಳ್ತಾ ಇದೆ, ಈಗ ಯಂಗ್ ಜನರೇಷನ್ ಗೆ ಒಂದು ಮೆಸೇಜ್ ಕೊಡೋದಾದ್ರೆ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅನ್ನೋದನ್ನ.
2: ಸೊ ನನ್ನ ಪ್ರಕಾರ ಈಗದು ಯಂಗ್ ಜನರೇಷನ್ ತುಂಬಾ ಲಕ್ಕಿ ಆಗಿದ್ದಾರೆ, ಅವರಿಗೆ ತುಂಬಾ ಇನ್ಫಾರ್ಮೇಶನ್ ಅವರ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ. ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ವೆರಿ ಅವೇರ್ ವ್ಯಕ್ತಿ ಯಾವುದೇ ಟೈಪ್ ಆಫ್ ಕ್ಯಾನ್ಸರ್ಸ್ ಇದೆ ಆರ್ ಲೈಫ್ ಸ್ಟೈಲ್ ಡಿಸೀಸಸ್ ಇದೆ ಅವರಿಗೆ ಗೊತ್ತಿರಬೇಕು. ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ದ ಕಾಮನೆಸ್ಟ್ ಟೈಪ್ ಆಫ್ ಕ್ಯಾನ್ಸರ್ ಅಂತ ಅವರಿಗೆ ಗೊತ್ತಿರಬೇಕು. ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನಿದೆ ಅಂತ ಅವರಿಗೆ ಗೊತ್ತಿರಬೇಕು, ಎಲ್ಲರಿಗೆ ಹೇಳಲಿಕ್ಕೆ ಸಹ ಇರಬೇಕು. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಸ್ವಂತವಾಗಿ ಚೆಕ್ ಮಾಡುವ ತರ ಅವರು ಒಂದು ಹ್ಯಾಬಿಟ್ ಮಾಡಬೇಕು. ಅವರ ಮಮ್ಮಿ ಸಿಸ್ಟರ್ಸ್ ಗ್ರ್ಯಾಂಡ್ ಮದರ್ಸ್ ಗೆ ಎಲ್ಲ ಹೇಳಿಕೊಡ್ಬೇಕು. ಡಯಟ್ ಅಂಡ್ ಎಕ್ಸಸೈಸ್ ಹೆಲ್ತಿ ಆಗಿಡಬೇಕು, ಸ್ಟ್ರೆಸ್ ಲೆವೆಲ್ಸ್ ಕಂಟ್ರೋಲ್ ಅಲ್ಲಿ ಇಡಬೇಕು. ಸ್ಲೀಪ್ ಅನ್ನು ಈ ಯಂಗ್ ಜನರೇಷನ್ ಅಲ್ಲಿ ತುಂಬಾ ಈಸಿ, ಅವರಿಗೆ ಫೋನ್ ಅಲ್ಲಿ ನೋಡಿಕೊಂಡು ಸ್ಲೀಪ್ ಮಿಸ್ ಮಾಡೋದು, ಅದು ಮಾಡ್ಲಿಕ್ಕೆ ಆಗಬಾರ್ದು. 8 hours ಆಫ್ ಸ್ಲೀಪ್ ಟ್ರೈ ಮಾಡಬೇಕು, 7 hours ಮಿನಿಮಮ್ ಸಿಗಬೇಕು. ಅಂಡ್ ಯೋಗ ಮೆಡಿಟೇಷನ್ ಯಾವುದೇ ಎಕ್ಸಸೈಸ್ ರೀತಿಯಲ್ಲಿ ಅವರ ಹೆಲ್ತ್ ಅನ್ನು ವೇಟ್ ಅನ್ನು ಚೆಕ್ ಅಲ್ಲಿ ಇಡಬೇಕು. ಜಂಕ್ ಫುಡ್ ಅಂಡ್ ಪ್ರೊಸೆಸ್ಡ್ ಫುಡ್ ಬೇಡ ಅಂತ ನಾವು ಹೇಳ್ತೇವೆ. ಇಷ್ಟರಲ್ಲಿ ಅವರು ಜನರಲ್ ಹೆಲ್ತ್ ಅವರದು ಹುಷಾರಾಗಿ ಇರುತ್ತೆ ಅಂತ ನಮಗೆ ನಂಬಿಕೆ ಇದೆ.
0: ಓಕೆ, ಒಳ್ಳೆ ಮಾಹಿತಿಯನ್ನು ನೀಡಿದರೆ ಡಾಕ್ಟರ್. ಈಗ 1 hour ಹೋದದ್ದೇ ಗೊತ್ತಾಗಲಿಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ, ಅದರ ಒಂದು ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಆಂಕೋಪ್ಲಾಸ್ಟಿಕ್ ಸರ್ಜನ್ ಆಗಿ ನೀವು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೂಡ ನೀಡಿದರೆ, ಹೆಚ್ಚಿನವರಿಗೆ ಅದು ಗೊತ್ತಿಲ್ಲ ಏನು ಎತ್ತ ಅನ್ನುವಂಥದ್ದು, ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದೀರಾ. ಇಷ್ಟು ಹೊತ್ತು ಇಲ್ಲಿವರೆಗೆ ಬಂದು ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ, ಯಾಕಂದ್ರೆ ಗೊತ್ತಿರಬಹುದು ಡಾಕ್ಟರ್ಗಳಂದಾಗ ಯಾವಾಗ ಎಮರ್ಜೆನ್ಸಿ ಕೇಸ್ಗಳೆಲ್ಲ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆದ್ರೂ ಕೂಡ ನಿಮ್ಮ ಈ ಒಂದು ಅಮೂಲ್ಯವಾದಂತಹ ಸಮಯವನ್ನ, ವ್ಯಾಲ್ಯೂಬಲ್ ಟೈಮ್ ಅನ್ನ ನೀವು ನೀಡಿದ್ದೀರಾ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನೀಡಿದ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಅದರ ಜೊತೆಗೆ ನಿಮ್ ಜೊತೆ ಶಾನ್ ಅಕ್ಷಯ್ ಅವರು ಕೂಡ ಬಂದಿದ್ದಾರೆ, ಅವರನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಅದರ ಜೊತೆಗೆ KMC ಆಸ್ಪತ್ರೆಗೆ ಕೂಡ ಧನ್ಯವಾದಗಳನ್ನು ತಿಳಿಸ. ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು.
2: ಥ್ಯಾಂಕ್ ಯು ವೆರಿ ಮಚ್ ಮ್ಯಾಡಮ್, ಥ್ಯಾಂಕ್ ಯು.
0: ಕೇಳುಗರೆ, ಇದುವರೆಗೆ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ KMC ಆಸ್ಪತ್ರೆ ಈ ಒಂದು ಸಹಯೋಗದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ ಅವರು ಸ್ತನ ಶಸ್ತ್ರಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ನೀವು ಕೂಡ ಕರೆ ಮಾಡಿದ್ದೀರಾ, ಯಾರೆಲ್ಲ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಮುಂದಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಇದು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ.
1: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 8 FM ಬಣ್ಣ ಬಣ್ಣದ ಬದುಕು. ಕೆಳಗರೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ RJ ಎಡ್ವರ್ಡ್. ಹಾಗೆ ಇವತ್ತಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ಓರ್ವ ಅತಿಥಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಇವರು ಜೂಲಿಯೆಟ್ ಮಾರಸ್ ಅಂತ. ಇವರು ಸಮಾಜ ಸೇವಕಿ, ಲೇಖಕಿ, 72 ವರ್ಷ ಪ್ರಾಯ ಇವರಿಗೆ. BA BEd ಆಗಿ 2 ವರ್ಷ ಹೈಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರೆ. KPSC ಪರೀಕ್ಷೆ ಉತ್ತೀರ್ಣರಾಗಿ ಕಂದಾಯ ಇಲಾಖೆ ತಾಲೂಕು ಕಚೇರಿ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಟ್ಟು 38 ವರ್ಷ ಸರ್ಕಾರಿ ಸೇವೆ ಸಲ್ಲಿಸ್ತಾರೆ. ನಂತರ ನಿವೃತ್ತರಾಗ್ತಾರೆ. 2011 ಮತ್ತು 2013 ದಕ್ಷಿಣ ಕನ್ನಡ ಜಿಲ್ಲಾ ಕಂದಾಯ ಇಲಾಖಾ ನೌಕರರ ಸಂಘದ ಅಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡ್ತಾರೆ. ಹಲವಾರು ಜನರ ಹಲವಾರು ಸಮಸ್ಯೆಗೆ ಇವರು ಸ್ಪಂದಿಸಿದ್ದಾರೆ. ವಿಮಾನ ದುರಂತದಲ್ಲಿ ಆ ಸಮಯದಲ್ಲಿ ಅಪರಿಮಿತ ಸೇವೆ ನೀಡಿದ್ದಾರೆ. ಇವರ ಪ್ರಾಮಾಣಿಕ ಸೇವೆಗೆ ಸರ್ಕಾರದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಹಾಗೆ ಹಲವು ಪ್ರಶಸ್ತಿ ಗೌರವ ದೊರಕಿದೆ. ಇವರ ಕವಿತಾ ಪಾಕ್ಲೋ ಎನ್ನುವ ಕವನ ಸಂಕಲನ ಬಿಡುಗಡೆಯಾಗಿದೆ. ಇವರಿಗೆ ಗಡಿನಾಡ ಕಾವ್ಯಭೂಷಣ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೆ ಕೊಂಕಣಿ ಸೇನಾನಿ ದಿವಂಗತ ಪಾವಲ್ ಮೊರಸರ ಪತ್ನಿಯಾಗಿ ಇವರು ಕೊಂಕಣಿ ಭಾಷೆಗೆ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಇವರ ಮಗ ಪ್ರೇಮ್ ಮೊರಸ್ ಕೊಂಕಣಿಯಲ್ಲಿ ಮೊದಲ PhD ಪಡೆದ ವ್ಯಕ್ತಿಯಾಗಿದ್ದಾರೆ. ಹಾಗೆ ಪೊಯೆಟಿಕ ವಾಟ್ಸಪ್ ಗ್ರೂಪು, ಕವಿತಾ ಗ್ರೂಪ್ ಅಂತ ಹಾಗೆ ಹಲವಾರು ಗ್ರೂಪ್ನಲ್ಲಿ ಇವರು ತಮ್ಮ ಕವಿತೆಯನ್ನು ಆಗಾಗ್ಗೆ ಬರೀತಾ ಕವಿತಾ ಓದುಗರಿಗೆ ರಸದೌತನ ನೀಡ್ತಾರೆ. ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲಿ ಕವಿತಾ ವಾಚನ ಮಾಡ್ತಾರೆ. ಪ್ರಸ್ತುತ ಇವರು DLSO ಇದರ ಲೀಗಲ್ ಏನೋ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ನೆರವು ಧರ್ಮಾರ್ಥವಾಗಿ ಸಿಗಲು ಈ ಸೇವೆಯನ್ನು ಕೂಡ ಇವರು ಸಲ್ಲಿಸ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಅವರು ಮತ್ತೆ ನಮಗೆ ತಿಳಿಸ್ತಾರೆ. ಸೊ ಹಲವಾರು ಏನು ಸಾಹಿತ್ಯ ಅಲ್ಲದೆ ಸಮಾಜ ಸೇವಕಿಯಾಗಿ ಕೂಡ ಇವರು ಮಾಡಿದಂಥ ಸೇವೆ ಅಪಾರವಾದದ್ದು. ಅದಕ್ಕೆ ಕೇಳುಗರೆ ನಿಮಗೆ ಇವರನ್ನು ಪರಿಚಯಿಸಲು ಈ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡು ಬಂದಿದ್ದೇನೆ. ಹಾಗೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಜೂಲಿಯೆಟ್ ಮೊರಸ್ ಅವರೇ, ಇವತ್ತಿನ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಹೇಳಿ ಜೂಲಿಯೆಟ್ ಮೊರಸ್ ಅವರೇ, ಈ ಸರ್ಕಾರಿ ಕೆಲಸ ಹೇಗೆ ನಿಮಗೆ ಸಿಕ್ತು ಮತ್ತು ಹೇಗೆ ಎಲ್ಲ ಇದರ ಬಗ್ಗೆ ತಯಾರಿ ಮಾಡಿದ್ರಿ?
2: ನಾನು BA BEd ಆಗಿ 2 ವರ್ಷ ಹೈಸ್ಕೂಲ್ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ. ಹೈಸ್ಕೂಲ್ ಶಿಕ್ಷಕಿಯಾಗಿ ಕೆಲಸ ಮಾಡುವಾಗ ಮಕ್ಕಳ ಮತ್ತು ಮಕ್ಕಳ ತಂದೆ ತಾಯಿಯ ಮಧ್ಯೆ ನಾನು ಕೆಲಸ ಮಾಡಿದ್ದೇನೆ. ಆದರೆ ಆ ನಂತರ ನಾನು KPSC ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಕಂದಾಯ ಇಲಾಖೆಯಲ್ಲಿ ತಾಲೂಕು ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿಯಲ್ಲಿ ಮೊದಲನೇದಾಗಿ ನನಗೆ ತರೀಕೆರೆಯಲ್ಲಿ ಕೆಲಸ ತಾಲೂಕು ಆಫೀಸಲ್ಲಿ ಸಿಕ್ತು. ಅದರ ನಂತರ ನನಗೆ ವರ್ಗಾವಣೆಯಾಗಿ ಬಂಟ್ವಾಳ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸಿಗೆ ಬಂದೆ. ಅಲ್ಲಿಂದ ಮಂಗಳೂರು ತಾಲೂಕು ಕಚೇರಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ಕೊನೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಒಟ್ಟು ನನ್ನ ಸೇವೆ 38 ವರ್ಷಗಳ ಸೇವೆಯನ್ನು ನಾನೇ ಸಲ್ಲಿಸಿದ್ದೇನೆ.
1: ಓಕೆ. ಅದೇ ತರೀಕೆರೆಯಲ್ಲಿ ಈಗ ಮಂಗಳೂರಿನಲ್ಲಿ ಇದ್ದವರು ನೀವು ತರೀಕೆರೆಗೆ ಹೋದ್ರಿ, ಅಲ್ಲಿ ಹೇಗೆಲ್ಲ ವ್ಯವಸ್ಥೆ ಆಯಿತು ನಿಮಗೆ, ಹೇಗಿತ್ತು, ಹೇಗೆ ಹೊಂದ್ಕೊಂಡ್ರೆ ಇಲ್ಲಿಗೆ ಆ ವಾತಾವರಣಕ್ಕೆ?
2: ವಾತಾವರಣಕ್ಕೆ ಹೊಂದಿಕೊಳ್ಳಿಕ್ಕೆ ಪ್ರೀತಿ ವಿಶ್ವಾಸ ಒಂದಿದ್ರೆ ಸಾಕು ಮನುಷ್ಯನಲ್ಲಿ,
1: ಮತ್ತು ಪ್ರಾಮಾಣಿಕ ಸೇವೆ
2: ಅಷ್ಟಿದ್ರೆ ಸಾಕು. ನಾವೆಲ್ಲರೂ ಒಂದೇ ಭಾರತ ಮಾತೆಯ ಮಕ್ಕಳು. ನನಗೆ ಅದು ಅಷ್ಟೊಂದು ಕಷ್ಟ ಅಂತ ಕಾಣಲಿಲ್ಲ. ಯಾಕಂದರೆ ನಾನು ಎಲ್ಲರನ್ನು ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಕಂಡು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರ ಕೆಲಸ ಮಾಡಿ ಕೊಡ್ತಿದ್ದೆ.
1: ಓಕೆ. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಹೇಗೆ ಇದು ಈ ಇಲಾಖೆಯಲ್ಲಿ ಹೇಗೆ ಅನುಭವ, ಏನೆಲ್ಲ ಕೆಲಸ ಇತ್ತು ನಿಮಗೆ, ಜವಾಬ್ದಾರಿ ಇತ್ತು
2: ಇಲಾಖೆಯಲ್ಲಿ? ತಾಲೂಕು ಕಚೇರಿಯಲ್ಲಿ ಇದ್ದಾಗ ಬಹುಶಃ ನಾನು ಅಲ್ಲಿ ಎಷ್ಟು ಶಾಖೆಗಳಿವೆ ಅದರಲ್ಲೆಲ್ಲ ಕೆಲಸ ಮಾಡಿದ್ದೇನೆ ಅಂತ
1: ಕಾಣ್ತೇನೆ.
2: ವಿಭಾಗದಲ್ಲಿ ಕೆಲಸ ಮಾಡಿದ್ದೇನೆ, ಮುಖ್ಯವಾಗಿ ಆಹಾರ ಶಾಖೆಯಲ್ಲಿ ಪಡಿತರ ಚೀಟಿ ಕೊಡೋದು, ನಾವು ಜನಸಂಪರ್ಕ ಸಭೆ ಮಾಡಿ ಯಾವಾಗ ಹೌದು ರೇಷನ್ ಕಾರ್ಡ್, ಹಳದಿ ಕಾರ್ಡ್, ಅಂತ್ಯೋದಯ ಕಾರ್ಡ್, ಅದು ಗ್ರಾಮಗಳಿಗೆ ಹೋಗಿ ಬಿಪಿಎಲ್ ಎಪಿಎಲ್ ಎಲ್ಲ ಅದು ಮತ್ತೆ ಬಂದದ್ದು, ಆವಾಗ ಅದು ಇತ್ತು ಹಳದಿ ಕಾರ್ಡ್ ಅಂತ್ಯೋದಯ ಕಾರ್ಡ್ ಅಂತ. ನಾವು ಬೇರೆ ಬೇರೆ ಕಡೆ ಹೋಗಿ ಬಡವರಿಗೆ ಪಡಿತರ ಚೀಟಿಗಳನ್ನು ಹಂಚುತ್ತಾ ಇದ್ದೆವು. ಮತ್ತು ನಾನು ಭೂನಿಯ ಮಂಡಳಿಯಲ್ಲಿಯೂ ಕೆಲಸ ಮಾಡಿದ್ದೇನೆ ಆ ಶಾಖೆಯಲ್ಲಿ. ಆಗಲೂ ನಾನು ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ಬಡವರಿಗೆ ಹಕ್ಕುಪತ್ರ ಕೊಡುವುದು, ಬಡವರಿಗೆ ಮನೆ ಕಟ್ಟಿಸಿ ಕೊಡುವುದು, ಕಾನೂನು ಸುವ್ಯವಸ್ಥೆ ಶಾಖೆ ಇದ್ದಂತೂ 144 ಸೆಕ್ಷನ್, ಕರ್ಫ್ಯೂ, ಇನ್ನು ಇದಕ್ಕೆ ಟೈಮ್ ಇಲ್ಲ. ಒಂದು ಬೆಳಿಗ್ಗೆ ಬಹುಶಃ 7 ಗಂಟೆಗೆ ಹೋಗಿ ರಾತ್ರಿ ನಾನು 10:30 ಅಥವಾ 11 ಗಂಟೆಗೆ ಮನೆಗೆ ಬಂದದ್ದು ಉಂಟು. ಮತ್ತು ಕೊನೆಯದಾಗಿ ನನ್ನ ಸೇವೆ ನಾನು ಮಾಡಿದ್ದು ಭಾರಿ ಸಾರ್ಥಕ ಅಂತ ಜೀವಮಾನದಲ್ಲಿ ಕಾಣಿಸಿತು. ಯಾಕೆ ಹೇಳಿದ್ರೆ ವಿಮಾನ ದುರಂತ ಈ ಒಂದು ಸಬ್ಜೆಕ್ಟ್ ನನಗೆ ಹಾಕಿದ್ರು. ಅಲ್ಲಿ ನಾನು ಈಗ ನಮ್ಮಲ್ಲಿ ಸರ್ಕಾರಿ ಕಚೇರಿಗಳಿಗೆ ಬರುವಾಗ ಬಡವರು, ಮಧ್ಯಮ ವರ್ಗದವರು, ಶ್ರೀಮಂತರು ಎಲ್ಲ ಬರ್ತಾರೆ. ಎಲ್ರಿಗೂ ಕಷ್ಟ ಇರ್ತದೆ, ಶ್ರೀಮಂತರಿಗೂ ಕಷ್ಟ ಇರ್ತದೆ ಅವರದ್ದು. ನಾನು ಪ್ರತಿಯೊಬ್ಬರದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅವರ ಕಷ್ಟಗಳನ್ನು ಸ್ಪಂದಿಸಿದ್ದೇನೆ. ಮತ್ತು ಈ ವಿಮಾನ ದುರಂತದ ವೇಳೆ ಮಾತ್ರ ನಾನು ಮಾಡಿದ ಒಂದು ಕೆಲಸ ನಿಜವಾಗಿ ನನ್ನ ಜೀವಮಾನದಲ್ಲಿ ಸಾರ್ಥಕ ಅಂತ ನನಗೆ ಕಾಣಿಸಿತು. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತಾ ಇದ್ದೇನೆ. ಒಂದಿನ ಒಂದು 18 ವರ್ಷದ ಹೆಣ್ಣು ಮಗಳು ಬಂದ್ಲು. ಆ ದಿನ ಅವಳ ತಾಯಿ ಮತ್ತು ತಮ್ಮ ತೀರಿ ಹೋಗಿದ್ರು. ಅವಳು ಸ್ವಲ್ಪ ಶಾಕ್ ಆಗಿ ಮೆಂಟಲ್ ಪೇಷಂಟಿನಾಗಿ ಡಿಪ್ರೆಷನ್ ಅಲ್ಲಿದ್ಲು. ಬರುವಾಗ ತಂದೆಯನ್ನು ಅರ್ಬಟ ಹೊಡೆದು ಏನು ದೂರ ತಳ್ತಿರ್ಲು, ಏನೆಲ್ಲ ಮಾಡ್ತಿರ್ಲು. ನಾನು ನನ್ನ ಹತ್ರ ಬಂದ ಕೊಡ್ಲೆ ಬಾಲೆ ಬಾಲೆ ಕುಲ್ಲು ಅಂತ ಹೇಳಿ ಒಂದು ಸ್ಟೂಲ್ ಕೊಟ್ಟೆ. ಇಷ್ಟು ಖುಷಿ ಆಯ್ತು. ಆ ಈರಂಗ ಬಾಲೆ ಭಂಡಾರ ಬಾಲೆ ಭಂಡಾರ ಹೇಳಿದ್ಲು. ಮತ್ತು ಅಷ್ಟರಲ್ಲಿ ನಮ್ಮ ಕ್ಯಾಂಟೀನಿದೊಂದು ಚಾ ಬಂತು. ಅವಳಿಗೆ ತಿಂಡಿ ಮತ್ತು ಚಾ ಕೊಟ್ಟೆ. ಹೀರ್ ಬಾಲೆ ಭಂಡಾರ ತಮ್ಮ ಯಾನ್ ತಿನ್ಪೆ ತಿನ್ಪೆ ಹೇಳಿ ಮೂರು ವರ್ಷದ ಹುಡುಗಿ ನೋಡಿ ಹೇಗೆ ಇದು ಮಾಡ್ತಾಳೆ ಹಾಗೆ ತಿನ್ಲು ಎಲ್ಲ ತಿಂಡಿ ಎಲ್ಲ. ಮತ್ತು ನಾನು ಅವಳನ್ನು ಪ್ರೀತಿಯಿಂದ ಮಾತಾಡಿಸಿ ಎಂದರೆ ನನಗೆ ಅವಳಿಗೆ 2 ಲಕ್ಷ ತಂದೆಗೂ ಮಗಳಿಗೂ ಕೊಡಲಿಕ್ಕಿತ್ತು. ಇವಳ ಸಿಗ್ನೇಚರ್ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇವಳು ಅರ್ಬಟ ಹೊಡಿತಾ ಇದ್ದಾಳೆ. ನನ್ನಲ್ಲಿ ಬಂದಾಗ ಇಷ್ಟು ಪ್ರೀತಿಯಿಂದ ಯಾಕೆ ಬಾಲೆ ಭಂಡಾರ ತಮ್ಮ ಬಾಲೆ ಭಂಡಾರ ತಮ್ಮ ಹೇಳಿ ದಸ್ಕತ್ ಎಲ್ಲ ಹಾಕಿದ್ರು. ಮತ್ತು ಅವಳನ್ನು ಹೋಗುವಾಗ ಏನೊಂದು ಮೂರು ಸಲ ಮುಂದೆ ಅವ್ರಲು ವಾಪಸ್ ಬಂದ್ಲು. ನನ್ನನ್ನು ಅಪ್ಪಿಕೊಂಡು ಕಿಸ್ ಕೊಟ್ಟು ಅಷ್ಟು ಒಂದು ನನಗೆ ನಿಜವಾಗಿ ಅವಳು ಹತ್ತಿದ್ದಾಳೆ ನಾನು ಹತ್ತಿದ್ದೇನೆ ಇಂಥ ಒಂದು ಹೌದು ಇಂಥ ಸನ್ನಿವೇಶದಲ್ಲಿ ಒಂದು ನಾನು ತುಂಬಾ ತುಂಬಾ ಕೆಲಸ ಮಾಡಿ ಕೊಟ್ಟಿದ್ದೇನೆ. ವಿಮಾನ ದುರಂತ ಟೈಮ್ ಬಹುಶಃ ಮನೆಗೆ ಬರ್ಲಿಕ್ಕೆ ನನಗೆ ಟೈಮ್ ಸಿಗ್ತಿರ್ಲಿಲ್ಲ, ಆಫೀಸಲ್ಲೇ ಇರ್ತಿದ್ದೆ ಆ ಟೈಮ್.
1: ಓಕೆ, ಅಂತೂ ಎಡೆ ಬಿಡದೆ ಆಗ ಸಂದರ್ಭದಲ್ಲಿ ನೀವು ಕೂಡ ದುಡಿದಿದ್ದೀರಿ, ಹಲವಾರು ಜನರಿಗೆ ಅದರಲ್ಲಿ ಕೂಡ ಗುರುತಿಸಿದ್ದಾರೆ, ನಿಮ್ಮನ್ನು ಕೂಡ ಗುರುತಿಸಿದ್ದಾರೆ ಹೇಗೆ?
2: ಹೌದು, ನನಗೆ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಸರ್ವೋತ್ತಮ ಸೇವಾ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಸಾಂಸ್ಕೃತಿಕ ಉತ್ಸವದಲ್ಲಿ ನನಗೆ ಸಾರ್ವಜನಿಕರಿಂದ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿದ್ದಾರೆ. ಆದರೆ ನನಗೆ ಅದಕ್ಕಿಂತ ಜಾಸ್ತಿ ಏನು ಹೇಳಿದೆ, ನನ್ನ ಕೆಲಸದಲ್ಲಿ ನನಗೆ ತೃಪ್ತಿ ಸಿಕ್ಕಿದೆ. ಅದಕ್ಕೆ ನಾನು ಮಾಡಿದ ಈ ಸರ್ಕಾರಿ ಕೆಲಸ ಉಂಟಲ್ಲ, ನನ್ನ ಒಂದು ಅನಿಸಿಕೆ ಸರ್ಕಾರಿ ಕೆಲಸ ಮಾಡಿದ್ರೆ, ಮತ್ತು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಂತೂ ಎಷ್ಟು ಕೆಲಸ ಉಂಟೇಳಿಲ್ಲ, ನಾವು ಜನ ಸೇವೆ ಮಾಡಲಿಕ್ಕೆ ಅದೊಂದು ಒಳ್ಳೆಯ ಅವಕಾಶ ಅಂತ ನನ್ನ ಅನಿಸಿಕೆ.
1: ಆದರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ, ಆದರೆ ಕೆಲವರು ಅದು ದೇವರೇ ಬಂದು ಮಾಡಬೇಕು ಅಂತ ಹೇಳುವವರು ನಿಮ್ಮ ಕಣ್ಣಿಗೆ?
2: ಜನ ಸೇವೆ ಜನಾರ್ದನ ಸೇವೆ. ನಮ್ಮಲ್ಲಿ ಯಾರು ಜನರು ಬರ್ತಾರೆ ಅವರು ದೇವರೇ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಸೇವೆ ಮಾಡಿದರೆ ಯಾರು ನನಗೆ ಈಗಲೂ ಕೂಡ, ನಾನು ಮೊನ್ನೆ ಬಂಟ್ವಾಳಕ್ಕೆ ಹೋಗಿದ್ದೆ ತಾಲೂಕು ಆಫೀಸಿಗೆ, ಅಮ್ಮ ಹೆಂಚವಲ್ಲರು ಹೇಳಿದರು ನೀವು ಯಾರಂತ ನನಗೆ ಕೇಳಿಕ್ಕಾಗ್ತದ? ಆದರೆ ನನಗೆ ಅನಿಸಿತು ಏನೋ ಒಂದು ಟೈಮ್ ನಾನು ಅವರ ಸೇವೆ ಮಾಡಿದ್ದಕ್ಕೆ ಅವರು ನನ್ನನ್ನು ಗುರುತಿಸಿ ಅಷ್ಟು ಸಮಯದ ನಂತರ ಅಷ್ಟು ಚಂದ ಮಾಡಿ ಮಾತಾಡಿಸಿದ್ರು ಅಂತ ನನಗೆ ಅನಿಸಿತು.
1: ಓಕೆ ಓಕೆ, ಹಾಗೆ ನೀವು ಕವಿತೆಯನ್ನು ಕೂಡ ಬರೀತೀರಿ?
2: ಕವಿತೆ ನನ್ನ 96 ಕವನಗಳ ಕೊಂಕಣಿ ಕವನಗಳ ಕವಿತಾ ಪಕ್ಳು ಎಂಬ ಸಂಕಲನ ಬಿಡುಗಡೆಯಾಗಿದೆ. ಮತ್ತು ಗಡಿನಾಡ ಧ್ವನಿ ಕಾವ್ಯಭೂಷಣ ರಾಜ್ಯ ಪ್ರಶಸ್ತಿ ನನಗೆ ಸಿಕ್ಕಿದೆ. ಪೊಯೆಟಿಕಾ ಎಂಬ ಗ್ರೂಪ್ ಉಂಟು ನಮ್ಮದು, ಅದರಲ್ಲಿ ನಾನು ಈಗಲೂ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕವಿತೆ ಬರೀತಾ ಇದ್ದೇನೆ. ಆ ಗ್ರೂಪಲ್ಲಿ ನಾನು ಯಾವಾಗಲೂ ಕವಿತಾ ವಾಚನ ಮಾಡ್ತಾ ಇದ್ದೇನೆ.
1: ಈಗ ಕವಿತಾ ವಾಚನ ಮಾಡ್ತೀರಾ ಅಥವಾ ಏನಾದರೂ ಹಾಡು ಹಾಡ್ತೀರಾ? ಯಾವುದು
2: ಮೊದಲೊಂದು? ಕೊಂಕಣಿ ಹಾಡು.
1: ಕೊಂಕಣಿ ಹಾಡು ಹಾಡ್ತೀರಾ? ಓಕೆ.

0: ಇದು ಮೊದಲು ನಾನು ಮತ್ತು ನನ್ನ ಯಜಮಾನರು ಇದನ್ನು ನಮ್ಮ ಮದುವೆಯ ದಿನ ಹಾಡಿದ ಹಾಡಿದು.
1: ಅವರು ಕೂಡ ಕೊಂಕಣಿಯ ಒಂದು ಭಾಷಾ ಮಂಡಳದಲ್ಲಿ ಕೂಡ ಅಧ್ಯಕ್ಷರಾಗಿ ತುಂಬಾ ಸೇವೆಯನ್ನು ಸಲ್ಲಿಸಿದವರು. ಸರಿ, ಈಗ ಒಂದು ಹಾಡನ್ನು ಕೇಳಿ ನಂತರ ಮಾತಾಡೋಣ. ಕೆಳಗ್ರೆ ಜೂಲಿಯೆಟ್ ಮೊರಸ್ ಇವರ ಜೊತೆ ಮಾತಾಡ್ತಾ ಇದ್ದೀವಿ. ಇವರು ಕವಯತ್ರಿ ಹಾಗೆ ಲೇಖಕಿ, ಸಮಾಜ ಸೇವಕಿ. ಇವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸುಂದರವಾದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಸೂರ್ಯಾಚ ಕಿರಣಾನಿ.

0: ಇದು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ.
1: ಎಸ್, ನೀವು ಕೇಳ್ತಾ ಇದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ. ಜೂಲಿಯಟ್ ಮೊರಾಸ್ ಅವರು ಸಮಾಜ ಸೇವಕಿ, ಲೇಖಕಿ, ಕವಯಿತ್ರಿ ಅವರು, ಒಂದಷ್ಟು ಪರಿಚಯವನ್ನು ನಿಮಗೆ ಮಾಡಿ. ಜೂಲಿಯಟ್ ಮೊರಾಸ್ ಅವರೇ, ನೀವು ಕವಿತೆ ಕೂಡ ಬರೀತೀರಿ, ಅದು ಈ ಸಾಹಿತ್ಯ ಕವಿತೆ ಬರೆಯುವಂತ ಆಸಕ್ತಿ ಹೇಗೆ ಹುಡ್ಕೊಂಡ್ಬಿಟ್ಟು ನಿಮಗೆ?
2: ನಾನು ಕಚೇರಿಯಲ್ಲಿ ಕೆಲಸ ಮಾಡುವಾಗ ನನ್ನ ಕವಿತೆ 144 ಸೆಕ್ಷನ್ ಮತ್ತು ಕರ್ಫ್ಯೂ ಆಗುತ್ತೆ ಹಾಕಿತ್ತು, ಬೇರೆ ಯಾವುದು ಇರಲಿಲ್ಲ. ಆದರೆ ನಿವೃತ್ತರಾದ ಮೇಲೆ ನನ್ನ ಯಜಮಾನರ ಜೊತೆ ಅವರು ಬೇರೆ ಬೇರೆ ಪುಸ್ತಕಗಳನ್ನೆಲ್ಲ ಬರೀತಿದ್ರು.
1: ಸಾಹಿತಿ
2: ಹೌದು, ನಾನು ಕವಿತೆಯನ್ನು ಬರೆಯುವ ಅಂತ ಪ್ರಾರಂಭ ಮಾಡಿದೆ. ನನ್ನ ಮೊದಲ ಕವಿತೆಗೆ ರಕ್ಷಣೋ ಸ್ಪರ್ಧೆಯಲ್ಲಿ ನನಗೆ ಮೊದಲ ಬಹುಮಾನ ಸಿಕ್ಕಿತ್ತು. ಅದರ ನಂತರ ನಾನು ಹಿಂದೆ ನೋಡಲಿಲ್ಲ, ಬರೀತಾನೆ ಹೋದೆ.
1: ಹಾಗೆ ಹಾಗೆ ಅವರು ಕೂಡ ನಿಮಗೆ ಪ್ರೇರಣೆ. ನಿಮ್ಮ ಅವಾಗ ಅವರು ಸಾಹಿತಿ ಪೌಲ್ ಮೊರಾಸ್ ಅಂತ ಖ್ಯಾತ ನಾಮರು, ಹಾಗೆ ಕೊಂಕಣಿ ಭಾಷಾ ಮಂಡಳ ಇದರ ಅಧ್ಯಕ್ಷರಾಗಿದ್ದರು.
2: ನನ್ನ ಪತಿಯಾದ ಪೌಲ್ ಮೊರಾಸ್ ಅವರು ಅಖಿಲ ಭಾರತ ಕೊಂಕಣಿ ಪರಿಷತ್ ಇದರ ಅಧ್ಯಕ್ಷರಾಗಿದ್ದರು, ಕೊಂಕಣಿ ಭಾಷಾ ಮಂಡಳ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿದ್ದರು. ಅಲ್ಲದೆ ಅವರು ಕೊಂಕಣಿಗಾಗಿ 5 ಗ್ರಂಥಗಳನ್ನು ಸಾಹಿತಿಯಾಗಿ ಬರ್ತಿದ್ದಾರೆ ಮತ್ತು ಕೊಂಕಣಿ ಭಾಷೆಗಾಗಿ ಅವರು ಮೊದಲು ಡಿಸಿ ಆಫೀಸಲ್ಲಿ
1: ಕೆಲಸ,
2: ಅವರು ಡಿಸಿ ಆಫೀಸಲ್ಲೇ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. 15 ವರ್ಷಗಳ ನಂತರ ವಾಲಂಟರಿ ರಿಟೈರ್ಮೆಂಟ್ ಅಂತ ಬಂತು. ಅದು ಬಂದ ಕೂಡಲೇ ಇವರ ಕೆಲಸವನ್ನು ತ್ಯಾಗ ಮಾಡಿ ಅವರು ಕೊಂಕಣಿ ಚಳುವಳಿಗೆ ಇಳಿದ್ರು ಮತ್ತು ಜಾಥಾ ಏನೋ ಮಾಡಿ ಎಲ್ಲ ಕೊಂಕಣಿ ಭಾಷೆಗಾಗಿ ತುಂಬಾ ದುಡ್ದಿದ್ದಾರೆ. ಕೊಂಕಣಿ ಅಕಾಡೆಮಿ ಆಗುವುದಕ್ಕಾಗಿಯೂ ತುಂಬಾ ದುಡ್ದಿದ್ದಾರೆ.
1: ನೀವು ಕೂಡ ಅವರ ಜೊತೆ ಸಾಥ್ ಕೊಟ್ಟಿದ್ದೀರಿ, ಅವರ ಎಲ್ಲ ಕೆಲಸಗಳಿಗೆ ಪ್ರೇರಣೆ ಆಗಿದ್ದೀರಿ.
2: ಖಂಡಿತವಾಗಿ ನಾವು ಒಟ್ಟೊಟ್ಟಿಗೆ ಇತ್ತು. ಮಾತೃಭಾಷೆಗಾಗಿ ನಾನು ತುಂಬಾ ಸೇವೆ ಆಫೀಸ್ ಮಟ್ಟದಲ್ಲಿಯೂ ಸಲ್ಲಿಸಿದ್ದೇನೆ ಮತ್ತು ಅವರ ಜೊತೆನೂ ಸಲ್ಲಿ.
1: ಈಗ ನಿಮ್ಮ ಮಗ ಕೂಡ ಕೊಂಕಣಿಯಲ್ಲಿ ಒಂದು ಸಾಧನೆ ಮಾಡಿದ್ದಾರೆ.
2: ಹೌದು, ನನ್ನ ಮಗ ಅವನಿಗೆ PhD ಕೊಂಕಣಿಯಲ್ಲಿ ಕರ್ನಾಟಕದಲ್ಲಿ ಮೊದಲನೇದಾಗಿ ಮಾಡಿದ್ದಕ್ಕಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮೊನ್ನೆ ಸಿಕ್ಕಿರುತ್ತದೆ.
1: ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ ಗೌರವ ಕೂಡ ಸಿಕ್ಕಿದೆ.
2: ಮತ್ತು ನನ್ನ ಮಗಳು ಪ್ರೀಮಾ ಮೊರಾಸ್, ಇವಳು ಕೂಡ ಯಾವಾಗಲೂ ಕವನಗಳನ್ನು ಬರೀತಾ ಇದ್ದಾಳೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಮತ್ತು ಅವಳಿಗೂ ತುಂಬಾ ಬಹುಮಾನಗಳು ಅವಳು ಪಡೆದಿದ್ದಾಳೆ. ನನ್ನ ಸೊಸೆ ಬೀನಾ ರೊಡ್ರಿಗಸ್ ಅಂತ, ಅವಳು ಎಂಟೆಕ್ ಆಗಿ ಅಮೆರಿಕದಲ್ಲಿದ್ದಾಳೆ, ಆದರೂ ಅಲ್ಲಿಂದ ಕೊಂಕಣಿ ಇದು ಲೇಖನಗಳನ್ನು ಬರೆದು budkulo.com ಒಂದು ಸ್ಪರ್ಧೆ ಇತ್ತು, ಅದರಲ್ಲಿಯೂ ಅವಳು ಬಹುಮಾನ ಪಡೆದಿದ್ದಾಳೆ. ಮತ್ತು ನನ್ನ ಸೊಸೆ, ಇನ್ನೊಂದು ಸೊಸೆ ವಿಲ್ಮಾ ಫರ್ನಾಂಡಿಸ್ ಅಂತ, ಕೊಂಕಣಿಯಲ್ಲಿ ಈಗ PhD ಮಾಡ್ತಾ ಇದ್ದಾಳೆ. ಹೀಗೆ ಕೊಂಕಣಿ ಭಾಷೆಯ ಸೇವೆ, ನಮ್ಮ
1: ಕೊಂಕಣಿ ಭಾಷೆಗೆ ಒಂದು ಅಮೂಲ್ಯವಾದ ಸೇವೆಯನ್ನು ಹೇಳಲಿಕ್ಕೆ ಕುಟುಂಬ ನೀಡ್ತಾ ಇದೆ. ಓಕೆ, ಹಾಗೆ ಈಗ ಯಾವ ಕವಿತೆ ವಾಚನ ಮಾಡ್ತೀರಿ?
2: ಕೊಂಕಣಿಯಲ್ಲಿ ಕವಿತೆ ವಾಚನ ಮಾಡ್ತೇನೆ. ಈ ಕವಿತೆಯಲ್ಲಿ ನಾವು ಪರಿಸರವನ್ನು ಏಕೆ ಉಳಿಸಬೇಕು, ಪರಿಸರ ಉಳಿದ್ರೆ ನಾವು ಉಳಿಯುತ್ತೇವೆ. ಮಾವಿನ ಮರದ ಜೊತೆ 40 ಸಂಬಂಧ ಬೆಳೆಸಿಕೊಂಡ ನಮ್ಮ ಕುಟುಂಬದ ಸನ್ನಿವೇಶ ಚಿತ್ರಣ ಮಾಡಿ ಈ ಕವಿತೆಯನ್ನು ನಾನು ಬರೆದಿದ್ದೇನೆ.
1: ಕವಿತೆಯ ಶೀರ್ಷಿಕೆ ಏನು?
2: ಕವಿತೆಯ ಶೀರ್ಷಿಕೆ ಆಂಬ್ಯಾ ರುಕ ಸವಳೆ ಅಂತ.
1: ಮಾವಿನ ಮರದ ನೆರಳಲ್ಲಿ ಸರಿ.
2: ಓತ್ ದಗ್ ಗಮ ವಳೋ ಆಂಬ್ಯಾ ರುಕು ಹಿಟ್ಲಾಂತ ಅಸ್ಲೋ ಮುಳ ಅಂತ ಚ ಅಸ್ರೋ ಗೆಟ್ಲೋ ಶೀತಾಳ್ ವರ ಸುಶೇಗ್ ದಿಸ್ಲೋ ಮತ್ ಸಳಿ ಸ್ವರ್ ಸಾಂಪಾಟಿಯಿಂದ ಉಲಿ ತೊಸ್ ಅಂಬ್ಯಾ ರುಕ್ ದಿತ್ತಲೋ ಸವಳಿ ಉಡ ಸವು ಮಳೆ ಮೋತಿಂಗ್ ಉಲೆ ದೊಳೆ ಕಂಚಿನಿ ಪೌಳೆ ದೇವುಲೆ ಪೊತಿ ಬಾಳ ಅನಿ ಹಾವು ಬೊಸ್ತೆಲ ಅವಂತೆ ಹಸಿರು ಕಮಳ ಅಂತ ಕೆಳ್ತಲ ಅವಂತೆ ಹಸಿರು ಕ ಸವಳೆ ಅಂತ ಒಳ್ತಲೋ ಮೋಗ ಅಂಚ ಕಳಜ ಅಂತ ವರೆ ಒಳ್ತಲೆ ಪಾನ ದಲ್ತಲಿ ಜೀವಿತ ಗಡಿ ತಂದೋಳೆ ಅಂಗದಿಸ್ತಲಿ ಅದ್ಲೋ ಉಡಾಸು ವಿಶೇಷ ಉಮ್ಮಳೆ ಪಟಿಯೇ ಪತಿ ಜೀವ್ಸ ಕಳವಳೆ ದೀಸ ದೌಲೆ ಜೀವಿತ ಫುಡೆಂಗೆಲೆ ಬುರ್ಗಿ ವಡ್ಲಿ ನಂತ ರಂಜಲಿ ಸೋಂಸರ್ ಸಂಡೋಂಗಸ ಚಿನ್ನ ಐಲಿ ಆಂಬ್ಯಾರುಕ ಸವಳೆಂತ ಪೌಳಾನ್ ಜಿರ್ಲಿ. ಸಂಸಾರ ಸಣ್ಣ ಕಸ ಚಿನ್ನ ಐಲಿ, ಆಂಬ್ಯಾರುಕ ಸವಳೆಂತ ಪೌಳಾನ್ ಜಿರ್ಲಿ.
1: ಬಹಳ ಒಂದು ಅರ್ಥ ಕರಿಪಿತ್ತವಲ್ಲ. ಒಂದು ಮಾವಿನ ಮರದ ಜೊತೆ ಇರುವಂಥ ಒಂದು 40 ವರ್ಷದ ಒಂದು ಸಂಬಂಧವನ್ನು ಬಹಳ ಮಾರ್ಮಿಕವಾಗಿ ವರ್ಣಿಸಿದ್ದೀರಿ. ಸರಿ, ಹಾಗೆ ಇದಲ್ಲದೆ ಕನ್ನಡ ಕವಿತೆಗಳನ್ನು ಕೂಡ ರಚನೆ ಮಾಡಿದ್ದೀರಿ. ನೀವು ಏನು ಯಾರು ಅಮಲಿಗೆ ಬಲಿಯಾಗ್ತಾರ ಅವರನ್ನು ಅಮಲಿನಿಂದ ಬಿಡಿಸುವಂಥ ಒಂದು ಕೆಲಸ ಕೂಡ ಮಾಡ್ತಾ ಇದ್ದೀರಿ, ಸಮಾಜ ಸೇವೆಯಾಗಿ ತೆಗೆದುಕೊಂಡಿದ್ದೀರಿ. ಹೇಗೆ ಇದ್ದೀರಾ, ಒಂದು ಒಂದಷ್ಟು ಅನುಭವ ಹೇಳ್ಬೋದು? ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮ್ಮ ಹಾಗೆ ಒಂದು ಅಮಲಿನ ಅಂದರೆ ಈ ಕುಡಿತದ ಚಟ ಇರುವಂಥವ್ರನ್ನೆಲ್ಲ ಅವರಿಗೆ ಅವರನ್ನು ಆ ಕುಡಿತದ ಚಟದಿಂದ ಮುಕ್ತ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ, ಹೇಗೆ ಸಾಧ್ಯ ಆಗಿದೆ?
2: ನಾನು
1: ಯಶಸ್ಸು ಸಿಕ್ಕಿದೆ ನಿಮಗೆ?
2: ನನ್ನ 4 ಮಕ್ಕಳು ಅವರ ಕಾಲ ಮೇಲೆ ನಿಂತು ಸ್ವತಂತ್ರವಾಗಿದ್ದಾರೆ. ಮನೆಯಲ್ಲಿ ಕುತ್ಕೊಂಡು ಇದೀ ದಿನ ಅಳುವುದಕ್ಕಿಂತ ಏನಾದರೂ ಸಮಾಜ ಸೇವೆ ಮಾಡಬೇಕಂತ ನನಗೆ ಅನಿಸಿತು. ಆವಾಗ ಕಾನೂನು ಪ್ರಾಧಿಕಾರದಿಂದ ಒಂದು ಇಂಟರ್ವ್ಯೂ ಕಾಲ್ಫರ್ ಮಾಡಿದರು. ಅದರಲ್ಲಿ ನಾನು ಅಪ್ಲೈ ಮಾಡಿದೆ ಮತ್ತು ಇಂಟರ್ವ್ಯೂದಲ್ಲಿ ಸೆಲೆಕ್ಟ್ ಆದೆ. ಪ್ರಸ್ತುತ DLSA ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮ್ಯಾಂಗ್ಳೂರ್ DK, ಅದರಲ್ಲಿ PLV ಪ್ಯಾರಾ ಲೀಗಲ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕೆ ಸಂಬಳ ಇಲ್ಲ, ಏನಿಲ್ಲ. ಧರ್ಮಾರ್ಥವಾಗಿ ನಾವು ಬಡವರ ಸೇವೆ ಮಾಡುವುದು, ಬಡವರಿಗಾಗಿ ಸರ್ಕಾರದಿಂದ ಕಾನೂನು ನೆರವು, ಧರ್ಮಾರ್ಥವಾಗಿ ವಕೀಲರ ಸೇವೆ ಒದಗಿಸುವಲ್ಲಿ ಸ್ಪಂದಿಸುತ್ತೇನೆ. ಅಲ್ಲದೆ ಜೀವನದಲ್ಲಿ ನೊಂದವರನ್ನು ಸ್ಪಂದಿಸಿ ಕೌನ್ಸಿಲಿಂಗ್ ಮಾಡುತ್ತಿದ್ದೇನೆ. ಕುಡಿತದ ಚಟ ಇರುವವರು ಅದರಿಂದ ಮುಕ್ತಿ ಹೊಂದಿ ಸುಂದರ ಜೀವನ ನಡೆಸುವಲ್ಲಿ ಸ್ಪಂದಿಸಿದ್ದೇನೆ. ಇದು ನನ್ನ ಧರ್ಮಾರ್ಥ ಸೇವೆ ಆಗಿರುತ್ತದೆ. ಇತ್ತೀಚೆಗೆ ನಾನು ಕಲ್ಲಡ್ಕದಲ್ಲಿ ಒಬ್ಬರು 55 ವರ್ಷದವರು, ಇವರನ್ನು ನಾನು ಕೌನ್ಸಿಲಿಂಗ್ ಮಾಡಿ ಧರ್ಮಾರ್ಥವಾಗಿ ಒಂದು ಆಶ್ರಮಕ್ಕೆ ಸೇರಿಸಿದ್ದೇನೆ. ಒಂದು 1.5-2 ವರ್ಷ ಅಲ್ಲೇ ಇದ್ದು ಅವರು ಒಳ್ಳೆಯವರಾದ ನಂತರ, ಯಾಕಂದರೆ ಅವರು ತುಂಬ ಇಂಟೆಲಿಜೆಂಟ್ ಜನ, ಏನೋ ಒಂದು ಬೇಸರದಿಂದ ಈ ಕುಡಿತದ ಚಟ ಹಿಡಿದಿದ್ದಾರೆ. ಮತ್ತು ಅವರ ತಾಯಿ ನನ್ನ ಹತ್ರ ಬಂದಿದ್ದರು, 77 ವರ್ಷದವರು. ನಾನು ಅವರ ಮನೆಗೆ ಕಲ್ಲಡ್ಕಕ್ಕೆ ಹೋಗಿ ಅವರನ್ನು ಕೌನ್ಸಿಲಿಂಗ್ ಮಾಡಿ ಒಂದು ಧರ್ಮಾರ್ಥವಾಗಿ ಒಂದು ಆಶ್ರಮದಲ್ಲಿ ಇಡುವ ಒಂದು ಕೆಲಸ ಮಾಡಿದ್ದೇನೆ. ವಯಸ್ಸಾಗಿದೆ ಅಂತ ಮನೆಯೊಳಗೆ ಕೂತು ತಲೆ ಕೆಡಿಸಿಕೊಂಡು ಆರೋಗ್ಯ ಕಳೆದುಕೊಳ್ಳುವುದಕ್ಕಿಂತ ದೇವರು ಸೃಷ್ಟಿಸಿದ ಈ ಸುಂದರ ಪೃಥ್ವಿಯಲ್ಲಿ ಇತರರ ಕಣ್ಣೀರು ಒರೆಸಿ ಇತರರನ್ನು ನಗಿಸಿ ನಾವು ಕೂಡ ಸದಾ ನಗು ನಗುತ್ತಾ ಇದ್ದು ಸುಂದರ ಜೀವನ ನಡೆಸುವುದು ಹಾಗೂ ಬಾಳುವುದು ನನ್ನ ಉದ್ದೇಶವಾಗಿದೆ.
1: ಬಹಳ ಚೆನ್ನಾಗಿ ಹೇಳಿದ್ರಿ. ಒಂದು ನಿಮಗೆ ಆ ಒಂದು ಕೆಲಸ ಕೂಡ ಏನು ಸಿಕ್ಕಿತ್ತು ಹೀಗೆ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ? ಅದು ಸರ್ಕಾರದ ಕೆಲಸ? ಅದು
2: ಸರ್ಕಾರದ ಕೆಲಸ, ಆದರೆ ನಮಗೆ ಏನು ಪೇಮೆಂಟ್ ಇಲ್ಲ.
1: ಪೇಮೆಂಟ್
2: ನನಗೆ ದೇವರ ಆಶೀರ್ವಾದದಿಂದ ನನಗೆ ಪೆನ್ಷನ್ ಉಂಟು ಸರ್ಕಾರದಿಂದ, ಮತ್ತು ನನ್ನ ಮಕ್ಕಳು ಚಂದ ಮಾಡಿ ಅವರ ಕಾಲ ಮೇಲೆ ನಿಂತಿದ್ದಾರೆ. ಇಷ್ಟೇ ಸಾಕು, ಇನ್ನೇನು ದುಡ್ಡು ತಗೊಂಡು ಹೋಗ್ಲಿಕ್ಕೆ ಉಂಟಾ? ಸಾಯುವಾಗ ಇಲ್ಲೇ ಬಿಟ್ಟು ಹೋಗ್ಬೇಕಲ್ಲ.
1: ಅದೇ ನೀವು ಮಾಡುವಂಥ ಧರ್ಮಾರ್ಥ ಸೇವೆಗಳು ಹೇಳಿದ್ರಿ, ಕಾನೂನು ಏನು ಸೇವೆ ಕೊಡುವಂಥದ್ದು ವಕೀಲರ?
2: ಹೌದು, ಅಂದರೆ ಅಲ್ಲಿ ಸರ್ಕಾರದ ವಕೀಲರಿದ್ದಾರೆ. ಜನರಿಗೆ ಅಷ್ಟೊಂದು ಗೊತ್ತಿಲ್ಲ ನೋಡಿ, ಅವರು ಒಂದು ಪೈಸೆ ತಗೊಳ್ಳೋದಿಲ್ಲ, ಪೇಪರ್ ಇದು ಸಹಿತ ದುಡ್ಡು ತಗೊಳ್ಳೋದಿಲ್ಲ. ಈ ಬಡವರಿಗೆ ಅಲ್ಲಿ ಹೋದರೆ ಧರ್ಮಾರ್ಥವಾಗಿ ಸೇವೆ ಕೊಡ್ತಾರೆ. ಇವರನ್ನು ಕರ್ಕೊಂಡು ಹೋಗಿ ನೋಡಿ, ಕೆಲವು ಸಲ ಏನು ಕೋರ್ಟ್ ಕೇಸಸ್ ಬರ್ತದೆ, ಏನೆಲ್ಲ ಇರ್ತದೆ. ಈ ವಕೀಲರ ಹತ್ರ ಹೋಗಿ ಬಡವರು ಒದ್ದಾಡೋದಕ್ಕಿಂತ ಅಲ್ಲಿ ಧರ್ಮಾರ್ಥವಾಗಿ ಸರ್ಕಾರಿ ವಕೀಲರು ಸೇವೆ ಕೊಡ್ತಾರೆ. ನಾನು ಅವರನ್ನು ಕರ್ಕೊಂಡೋಗಿ ಅಲ್ಲಿ ಒಂದು ಮೊನ್ನೆ ಒಂದು 3-4
1: ಜನರು ಸಿಕ್ಕಿದೆ.
2: ಹೌದು, 4 ಜನರಿಗೆ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿದ್ದಾನೆ.
1: ಯಾರಾದರೂ ಬಡವರು ಇದ್ರೆ?
2: ಹೌದು, ಬಡವರೇ, ಬಡವರು
1: ಇದ್ರೆ.
2: ಹೌದು,
1: ಕೋರ್ಟು ಕಾನೂನು
2: ಧರ್ಮಾರ್ಥವಾಗಿ ಅವರಿಗೆ ವಕೀಲರನ್ನು ಕೊಡ್ತಾರೆ.
1: ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ,
3: ನಮಸ್ತೆ.
1: ನಮಸ್ತೆ, ನಮಸ್ತೆ. ಯಾರು?
3: ಸಾರಂಗಿಗೆ ಬಂದ ಮೋರ ಶಾಂತಿಗೆ ನನ್ನ ಧನ್ಯವಾದಗಳು.
1: ಓಕೆ,
3: ಅವರು ಮಾಡುವ ಕೆಲಸ ಕೇಳುವಾಗ ನನಗೆ ಸಹ ಒಂದು ಎಂತಾದ್ರೂ ಕೆಲಸ ಮಾಡುವ ಅಂತ ಅನಿಸ್ತದೆ. ನನ್ಗೆ ಸಹ ಒಂದು ಸಮಾಜ ಸೇವಾ ಕೆಲಸ ಮಾಡ್ಬೇಕು ಅಂತ ಉಂಟು. ಹಾಗಿರುವಾಗ ನನ್ಗೆ ಸಹ ಅವರ ಸಹಾಯ ಬೇಕಾಗಬಹುದಂತ ನಾನು ಎಣಿಸಿದೆ. ಅದಕ್ಕೆ ನಾನು ಆಂಟಿಗೆ ಈಗ ಫೋನ್ ಮಾಡಿದೆ. ಅವರು ನನ್ಗೆ ಅವರ ಫೋನ್ ಅನ್ನು ಎಡ್ವರ್ಡ್ ತೆಗೆದುಕೊಂಡು, ಮತ್ತೆ ನಾನು ನಿನ್ಗೆ ಫೋನ್ ಮಾಡ್ತೇನೆ ಎಡ್ವರ್ಡ್ಗೆ, ಎಡ್ವರ್ಡ್ ನನಗೆ ಅದ ಅವರ ಫೋನ್ ಅನ್ನು ಕೊಡು, ಅವರು ನನಗೆ ಸ್ವಲ್ಪ ಸಹಾಯ ಮಾಡಲಿ ಅಂತ ನಾನು ಅವರ ಹತ್ರ ಬೇಡಿಕೊಳ್ಳುತ್ತೇನೆ. ನಾನು ಗ್ರೇಸ್ ಮೆರಾಂದ ಬೆಂದೂರು.
1: ಸರಿ ಸರಿ ಸರಿ, ಓಕೆ. ಕನ್ನಡದಲ್ಲಿ ಕವಿತೆಯನ್ನು ಬರೀತಿದ್ದೀರಿ, ಕನ್ನಡ ಕವಿತೆಗಳನ್ನು, ಕನ್ನಡ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ರಾ? ಹೇಗೆ?
2: ಹೌದು, ನಾನು ಕನ್ನಡ ಕವಿಗೋಷ್ಠಿಯಲ್ಲಿಯೂ ಭಾಗವಹಿಸಿದ್ದೇನೆ. ಒಂದು ಹೆಣ್ಣಿನ ಬಗ್ಗೆ, ಒಂದು ಮಹಿಳೆಯ ಬಗ್ಗೆ ನಾನೊಂದು ಕವನ ಬರೆದಿದ್ದೇನೆ. ನೀ ಪ್ರೀತಿ ಸಾಗರ, ನೀ ಪ್ರೀತಿ ಸಾಗರ, ನೀ ತ್ಯಾಗ ಭಂಡಾರ, ನಿನ್ನ ಜೀವನ ಕಷ್ಟಗಳ ಪರ್ವತ, ನೀನಿಲ್ಲದಿದ್ದರೆ ಜೀವನದಲ್ಲಿಲ್ಲ ಸ್ವಾರಸ್ಯ. ಅಣ್ಣ ತಮ್ಮಂದಿರ ಒಡಲ ಸಹೋದರಿ ನೀ, ತಾಯಿಯಂತೆ ಸಲಹುವ ಅಕ್ಕ ನೀ, ತಪ್ಪುಗಳ ತಿದ್ದುವ ದೇವತೆ ನೀ, ಸಹೋದರರ ಪ್ರೀತಿಯ ತಂಗಿ ನೀ. ಜನಿಸಿದ ತವರನ್ನು ತ್ಯಜಿಸಿ ಪತಿಯ ಮನೆಯ ಮೆಟ್ಟಲತ್ತಿ, ಪತಿಯ ದೇಗುಲದ ಬೆಳಕಾಗಿ ಅವರ ಮನೆಯ ನಂದಾದೀಪ ನೀ. ಪತಿಯ ಒಲವಿನ ಮಡದಿಯಾಗಿ, ಅವರ ಹೃದಯದ ರಾಣಿಯಾಗಿ, ಅವರ ಬಾಳ ಸಂಗಾತಿಯಾಗಿ ಸುಂದರ ಕುಟುಂಬ ಕಟ್ಟು ನೀ. ಒಡಲಲ್ಲಿ ಆಡುವ ಕಂದಮಗಳು, ಮುತ್ತಿಕ್ಕುವ ಸುಂದರ ಮಕ್ಕಳು, ಅಮ್ಮ ಅಮ್ಮ ಇಂಪಾದ ಕೂಗು, ಹೃದಯಕ್ಕೆ ಸಂತಸದ ಸೊಬಗು. ಸುಭಾಶಯ ಅಂತರಾಳದಿಂದ ತ್ಯಾಗಕ್ಕೆ ನಿನ್ನ ತಲೆ ಬಾಗುತ್ತಿದೆ ಪ್ರಪಂಚ, ಕಟ್ಟು ನೀ ಸುಂದರ ಕುಟುಂಬ, ಓ ಮಹಿಳೆಯೇ ನಿನ್ನ ಜೀವನ ಸಾರ್ಥಕ. ಕಟ್ಟು ನೀ ಸುಂದರ ಕುಟುಂಬ, ಓ ಮಹಿಳೆಯೇ ನಿನ್ನ ಜೀವನ ಸಾರ್ಥಕ.
1: ಓಕೆ, ಭಾಳ ಚೆನ್ನಾಗಿ ಒಂದು ಸ್ತ್ರೀಯ ಬಗ್ಗೆ ಇರುವಂಥ ಒಂದು ಸ್ತ್ರೀಯ ಏನು ಯಾವ ರೀತಿ ಒಂದು ಕುಟುಂಬವನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ. ಒಬ್ಬರು ಕಾಲರ್ ಇದ್ದಾರೆ. ಹಲೋ
4: ಹಲೋ
1: ಹಲೋ, ನಮಸ್ತೆ.
4: ನಮಸ್ತೆ ಸರ್.
1: ನಮಸ್ತೆ,
4: ನಾನು ಪೂರ್ಣಿಮಾ ಸಾಲೇತರ.
1: ಪೂರ್ಣಿಮಾ ಸಾಲೇತರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೂಲಿಯೆಟ್ ಮೊರೆಸ್ ಅವರ ಜೊತೆ ಮಾತಾಡಿ.
4: ನಮಸ್ತೆ ಮೇಡಮ್.
2: ನಮಸ್ತೆ,
4: ಹೇಗಿದ್ದೀರಿ?
2: ಹಾ, ಸೌಖ್ಯ, ದೇವರ ದಯಿಂದ, ನಿಮ್ಮ ಆಶೀರ್ವಾದದಿಂದ ಸೌಖ್ಯ.
4: ನಮ್ಮ ಆಶೀರ್ವಾದ.
1: ಹೇಳಿ,
4: ನಿಮ್ಮ ಸಮಾಜ ಸೇವೆ ಬಗ್ಗೆ ಎಲ್ಲ ಹೇಳಿಕೊಟ್ಟು ತುಂಬಾ ಕೇಳಿ ಖುಷಿ ಆಯ್ತು. ಮತ್ತೆ ನಿಮ್ದು ಕವನ ಎಲ್ಲ ಹೇಳಿದ್ರಲ್ಲ.
2: ಹೌದು,
4: ನಿಮ್ಮ ಕವನಕ್ಕೆ ಪ್ರೇರಣೆ ಎಲ್ಲ ಯಾರು, ಮತ್ತೆ ಯಾವ ಪ್ರಕಾರದಲ್ಲೆಲ್ಲ ಬರೀತೀರಿ ಅಂತ ಹೇಳಿ?
2: ನನ್ನ ಕವನಕ್ಕೆ ಪ್ರೇರಣೆ ಈ ಸಮಾಜ ಸೇವೆನೆ ಅಂತ ನಾನು ಹೇಳ್ಬೋದು. ನೋಡಿ, ಒಂದು ತಾಯಿ ಒಂದು ಮಕ್ಕಳಿಗಾಗಿ ಎಷ್ಟು ದುಡಿತಾಳೆ ಎಂಬುದು ನಾವು ಈ ಪ್ರಪಂಚದಲ್ಲಿ ಬೇರೆ ಕಡೆ ಹೋಗುವಾಗ ಗೊತ್ತಾಗ್ತದೆ. ಈ ಮೊನ್ನೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ನಾನು ಕಲ್ಲಡ್ಕಕ್ಕೆ ಹೋದೆ, ಒಂದು ತಾಯಿಯ ಪ್ರೀತಿ ಏನಂತ ನನಗೆ ಅಲ್ಲಿ ಗೊತ್ತಾಯಿತು. ಮತ್ತು 77 ವರ್ಷದ ತಾಯಿ ಅವಳು, ಆ ಮಗ 55 ವರ್ಷ, ಚಿಕ್ಕ ಪ್ರಾಯದಲ್ಲಿ ಮದುವೆ ಆದದ್ದು, ಎಷ್ಟು ಅವಳ ಮಗನಿಗಾಗಿ ಕಷ್ಟಪಟ್ಟು ನನ್ನ ಹತ್ರ ಬಂದು, ಈಗಲೂ ಅವನನ್ನು ಆಶ್ರಮದಲ್ಲಿ ಹಾಕಿದ್ದೇನೆ ನಾನು, ಕುಡಿತ ಬಿಡಿಸುವ ಆಶ್ರಮದಲ್ಲಿ. ದಿನಾ ನನಗೆ 9 ಗಂಟೆಗೆ ರಾತ್ರಿಗೆ ಫೋನ್ ಮಾಡ್ತಾಳೆ, ಮಗನ ಬಗ್ಗೆ ಮಾತಾಡ್ತಾಳೆ.

0: ಬಿಡಿಸ್ಕೊಂಡು ಹಾಸ್ಟೆಲಲ್ಲಿಟ್ಟು ಮಗುವನ್ನು ಓದಿಸಿ, ತುಂಬ ಓದಿಸಿದರು, ಮದುವೆ ಮಾಡಿಕೊಟ್ಲು, ಏನೆಲ್ಲ ಮಾಡಿದರು. ಆದರೆ ಕೊನೆಗೆ ಗಂಡ ತೀರಿಹೋದ್ಮೇಲೆ ಆ ಹೆಂಗಸಿನ ಮಗಳಿಗೆ ಮತ್ತು ಇಬ್ಬರಿಗೂ ಆಸ್ತಿ ಬಂತು, ಆಯಿತಾ, ತಾಯಿ ಮಗಳಿಗೆ. ಅದರ ನಂತರ ಎಲ್ಲಿ ತನಕ ಕೆಲವು ಸಲ ಹೆಣ್ಮಕ್ಳು ಹೇಳಲಿಕ್ಕೆ ನಾಚಿಕೆ ಆಗ್ತದೆ ನಮಗೆ, ಮೊಬೈಲೇ ಸ್ವಿಚ್ ಆಫ್, ತಾಯಿ ಹತ್ರ ಸಂಬಂಧನೇ ಇಲ್ಲ, ಆ ಟೈಪ್ ಇತ್ತು.
1: ಈಗ ಹೆಚ್ಚಾಗ್ತಿರೋದು ಹಾಗೆಲ್ಲ ಜಾಸ್ತಿ ಎಲ್ಲ ಕಡೆ
2: ಹಣಕ್ಕೆ ಬೆಲೆ, ಜನಕ್ಕೆ ಬೆಲೆ ಇಲ್ಲ,
1: ಬೆಲೆ ಇಲ್ಲ.
0: ಹೌದು, ಆ ತಾಯಿಗೂ ನಾನು ನೀನು ಮಗಳಿಗೋಸ್ಕರ ಇನ್ನು ಅಳ್ಬೇಡ, ಅವಳು ಯಾವಾಗ ಬರ್ತಾಳೆ ಬರಲಿ ಅಂತ ಹೇಳಿ, ಅವಳ ಮನೆ ಇದೆ, ಮನೆ ಉಂಟು, ಮನೆ ಇದ್ರೆ ಏನು ತುಂಡು ಮಾಡಿ ತಿನ್ಲಿಕ್ಕೆ ಆಗ್ತದಾ, ಖರ್ಚಿಗೆ ಬೇಕಲ್ಲ. ಅವಳ ಮನೆಯಲ್ಲಿ ಒಂದು 3 ಕೋಣೆ ಬಾಡಿಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿ ತಿಂಗಳಿಗೆ ಒಂದು 16,000-17,000 ಖರ್ಚಿಗೆ ಬರುವ ಹಾಗೆ ಮಾಡಿದೆ. ಅವಳೀಗ ಎಂತ ಜೀವಿಸ್ತಾ ಇದ್ದಾಳೆ ಆ ದುಡ್ಡಿನಲ್ಲಿ, ಮತ್ತು ದಿನ ಅವಳಿಗೂ ನಾನು ಸಮಾಧಾನ ಮಾಡ್ತಾ ಇದ್ದೇನೆ. ಒಂದು ದಿನ ನಿನ್ನ ಮಗಳಿಗೆ ಈಗ ಹೌದು, ಈಗ ಸ್ವಲ್ಪ ಮಗಳಿಗೆ ಬುದ್ಧಿ ಬಂದಿದೆ ಅಂದರೆ, ಅವಳಿಗೆ ಈಗ ಪರರಾಷ್ಟ್ರದಲ್ಲಿ ಇದ್ದವಳಿಗೆ ಈಗ ಕಷ್ಟ ಏನಂತ ಗೊತ್ತಾಗಿದೆ ಯುದ್ಧ ಶುರು ಆದ್ಮೇಲೆ. ಈಗ ಮೊಬೈಲಲ್ಲಿ ಮಾತಾಡ್ತಾ ಇದ್ದಾಳೆ ತಾಯಿಯವರ ಪ್ರೀತಿ ವಾತ್ಸಲ್ಯ ಏನಂತ, ಪ್ರೀತಿ ವಾತ್ಸಲ್ಯ ಏನಂತ ಈಗ ಅವಳಿಗೆ ತಿಳಿದಿದೆ. ಈಗ ಅವಳ ಮೊಬೈಲ್ ಸ್ವಿಚ್ ಆಫ್ ಆದದ್ದು ಆನ್ ಆಗಿದೆ ಮತ್ತು ತಾಯಿ ಹತ್ರ ಮಾತಾಡ್ತಾ ಇದ್ದಾಳೆ. ಇದು ಸಂತೋಷದ ಸುದ್ದಿ.
1: ಓಕೆ ಮೇಡಮ್, ಒಳ್ಳೆಯದಾಗಲಿ, ಧನ್ಯವಾದ.
2: ಈ ಥರ ಎಲ್ಲ ಸಮಸ್ಯೆಗಳ ಬಗ್ಗೆ ನೀವು ಸ್ಪಂದನೆ ಮಾಡ್ತೀರಿ ಮತ್ತು ಅದಕ್ಕೆ ಪರಿಹಾರ ನೀಡಲು ಕೆಲಸ ಮಾಡ್ತಾ ಇದ್ದೀರಿ. ಈ ಪ್ರಾಯದಲ್ಲಿ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಲೆಕ್ಕಿಸದೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇನ್ನಷ್ಟು ಮಾತಾಡುವ, ಈಗ ಒಂದಷ್ಟು ವಿರಾಮದ ನಂತರ ಮಾತಾಡೋಣ ಮತ್ತೆ. ಸರಿ, ಈಗ ಕೇಳುಗರೆ, ಜೂಲಿಯೆಟ್ ಮೊರಾಸ್ ಇವರು ಸಮಾಜ ಸೇವಕಿ, ಕವಯಿತ್ರಿ, ಲೇಖಕಿ, ಇವ್ರ ಜೊತೆ ಹೃದಯರಾಗ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಈಗ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಹಾಡಿನ ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ.

0: ಇದು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿ.
1: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಹೃದಯರಾಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜೂಲಿಯೆಟ್ ಮೊರೆಸ್ ಅವರು ಇದ್ದಾರೆ, ಕವಯತ್ರಿ ಹಾಗೆ ಲೇಖಕಿ, ಸಮಾಜ ಸೇವಕಿ ಕೂಡ. ಜೂಲಿಯೆಟ್ ಮೊರೆಸ್ ಅವರೇ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
1: ನಮಸ್ತೆ, ನಮಸ್ತೆ.
2: ರತ್ನಶೆಟ್ಟಿ
1: ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದ ಮೇಡಮ್. ನಮಸ್ತೆ.
3: ನಮಸ್ತೆ.
2: ನೀವು ಮಾಡೋ ಸೇವೆ ಎಲ್ಲ ಕೇಳಿ ತುಂಬಾ ಖುಷಿ ಆಯ್ತು.
3: ಧನ್ಯವಾದಗಳು.
2: ಅಲ್ಲ, ನಿಮ್ಮ ಮಾತು ಕೇಳಿಕ್ಕೆ ಖುಷಿ ಆಗ್ತದೆ. ಮತ್ತೆ ನೀವು ಮಾಡುವ ತುಂಬಾ ಸಮಾಜ ಸೇವೆ ಎಲ್ಲ ಮಾಡಿದಿರಲ್ಲ, ಅದಕ್ಕೆಲ್ಲ ಕೇಳುವಾಗ ಏನು ಅಂದ್ರೆ ತುಂಬಾ ಖುಷಿ ಆಗ್ತದೆ.
3: ಧನ್ಯವಾದ.
2: ಮತ್ತೆ ನನ್ನ ಸ್ಟುಡಿಯೋಗೆ ಬಂದು ನೀವು ಇಷ್ಟೆಲ್ಲ ನಿಮ್ದು ಇದನ್ನೆಲ್ಲ ಹೇಳಿದ್ದೀರಿ ಮತ್ತೆ ಮಾತನಾಡಿದ್ದೀರಿ, ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್.
3: ನಿಮಗೂ ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು. ರತ್ನಶೆಟ್ಟಿ ಅವರು ಕೂಡ ಕರೆ ಮಾಡಿ ಕೇಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಒಂದಷ್ಟು. ಈ ಏನು ಸಾಮಾಜಿಕ ಸೇವೆಯನ್ನು ಪ್ರಾಮಾಣಿಕವಾಗಿ ನೀವು ಸಲ್ಲಿಸ್ತಾ ಇದ್ದೀರಿ, ಸರ್ಕಾರದ ಒಂದು ವತಿಯಿಂದ ಕೂಡ ಒಂದು ಸೇವೆಯನ್ನು ಮುಂದುವರಿಸ್ತಾ ಇದ್ದೀರಿ. ಹಾಗೆ ಕನ್ನಡದಲ್ಲಿ ಮತ್ತೊಂದು ಕವಿತೆ ವಾಚನ ಮಾಡೋದಾದರೆ ಯಾವುದು ಕವಿತೆ ಇದೆಯಾ?
3: ಕವಿತೆ ಉಂಟು. ನನ್ನ ಕವಿತೆಯ ಹೆಸರು ಸದಾ ನಗು ನಗುತ್ತಲಿರು. ಸದಾ ನಗು ನಗುತ್ತಲಿರು ಜೀವನವೆಂಬ ಪಯಣದಲ್ಲಿ, ಮನಸಾಕ್ಷಿಯೇ ನಿನ್ನ ಗುರು ಬದುಕಿ ಬಾಳು ಜೀವನದಲ್ಲಿ. ಸದಾ ನಗು ನಗುತ್ತಲಿರು ಜೀವನವೆಂಬ ಪಯಣದಲ್ಲಿ, ಮನಸಾಕ್ಷಿಯೇ ನಿನ್ನ ಗುರು ಬದುಕಿ ಬಾಳು ಜೀವನದಲ್ಲಿ. ಸದಾ ನಗು ನಗುತ್ತಲಿರು ಪ್ರೀತಿ ನಿನ್ನ ಉಸಿರಾಗಲಿ, ದ್ವೇಷ ಕ್ರೋಧ ತೊಲಗಲಿ, ಕ್ಷಮೆ ಸ್ನೇಹ ನೆಲೆಸಲಿ. ಸದಾ ನಗು ನಗುತ್ತಲಿರು ಪ್ರೀತಿ ನಿನ್ನ ಉಸಿರಾಗಲಿ, ದ್ವೇಷ ಕ್ರೋಧ ತೊಲಗಲಿ, ಕ್ಷಮೆ ಸ್ನೇಹ ನೆಲೆಸಲಿ. ಸದಾ ನಗು ನಗುತ್ತಲಿರು ಸುಂದರ ಈ ಪೃಥ್ವಿಯಲ್ಲಿ, ಬದುಕಿ ಬಾಳಿ ಜೀವಿಸು ಸುಂದರ ಪೃಥ್ವಿಯ ರಕ್ಷಿಸು. ಸದಾ ನಗು ನಗುತ್ತಲಿರು ಸುಂದರ ಈ ಪೃಥ್ವಿಯಲ್ಲಿ, ಬದುಕಿ ಬಾಳಿ ಜೀವಿಸು ಸುಂದರ ಪೃಥ್ವಿಯ ರಕ್ಷಿಸು. ಸದಾ ನಗು ನಗುತ್ತಲಿರು ಸುಂದರ ಈ ಜೀವನ, ಸವಿ ನೆಮನಪುಗಳ ಹೂಮಾಲೆ, ಸ್ವಾರಸ್ಯದ ಸುಂದರ ಸರಮಾಲೆ. ಸದಾ ನಗು ನಗುತ್ತಲಿರು ಸುಂದರ ಈ ಜೀವನ, ಸವಿ ನೆನಪುಗಳ ಹೂಮಾಲೆ, ಸ್ವಾರಸ್ಯದ ಸುಂದರ ಸರಮಾಲೆ. ಸದಾ ನಗು ನಗುತ್ತಲಿರು ಸುಂದರ ಜೀವನ ಕಲ್ಪಿಸು, ಒಂಟಿತನ ತೊಲಗಿಸಿ ಬದುಕು ಬಾಳು ಸಂತಸದಿ. ಸದಾ ನಗು ನಗುತ್ತಲಿರು ಸುಂದರ ಜೀವನ ಕಲ್ಪಿಸು, ಒಂಟಿತನ ತೊಲಗಿಸಿ ಬದುಕು ಬಾಳು ಸಂತಸದಿ. ಸದಾ ನಗು ನಗುತ್ತಲಿರು ಇತರರನ್ನು ನಗಿಸು, ಇತರರ ಕಣ್ಣೀರು ಒರೆಸಿ ಸದಾ ಸಂತಸದಿಂದಿರು. ಸದಾ ನಗು ನಗುತ್ತಲಿರು ಇತರರನ್ನು ನಗಿಸು, ಇತರರ ಕಣ್ಣೀರು ಒರೆಸಿ ಸದಾ ಸಂತಸದಿಂದಿರು. ಧನ್ಯವಾದಗಳು.
1: ಬಹಳ ಚೆನ್ನಾಗಿ ಹೇಳಿದ್ರಿ. ಸದಾ ನಗ್ನಗ್ತಾ ಇದ್ಕೊಂಡು ಬೇರೆಯವರ ಕಷ್ಟಗಳನ್ನು ಅರಿತುಕೊಂಡು ಅವರ ಕಷ್ಟಕ್ಕೆ ಪರಿಹಾರ ನೀಡುವಂತ, ಹೇಗೆ ಕವಿತೆಯಲ್ಲಿ ನೀವೇನು ಭಾವಾರ್ಥ ಇದೆಯಾ ಅದೇ ರೀತಿಯಲ್ಲಿ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದೀರಾ. ಈಗ ಸರ್ಕಾರದ ಪರವಾಗಿ ನೀವೆಲ್ಲ ಏನು ನಿಮ್ಮ ಕೈಯಿಂದ ಏನೋ ಯಾವುದೇ ವೇತನ ಪಡೆಯದೆ ಈ ಒಂದು ಉಚಿತವಾಗಿ ಸೇವೆ ನೀಡ್ತಾ ಇದ್ದೀರಾ, ಈ ನೀವು ಮಾಡಿದಂಥ ಸೇವೆಯನ್ನು ಸರ್ಕಾರ ಪರಿಗಣಿಸ್ತದೆಯಾ, ಇದಕ್ಕೆಲ್ಲ ವರದಿ ಮಾಡ್ತೀರಾ, ಹೇಗೆ ಏನೆಲ್ಲ ಮಾಡಿದ್ದೀರಿ ಅಂತ? ಈ ಒಬ್ಬ ನೀವು ವಾಲಂಟಿಯರ್ ಆಗಿ ಏನೋ ಲೀಗಲ್ ವಾಲಂಟಿಯರ್ ಆಗಿ
3: ನಾನು ಕೌನ್ಸಿಲಿಂಗ್ ಮಾಡಿದ್ದಕ್ಕೆ ನೋಡಿ, ಅವರ ತಾಯಿಯೇ ಅದಕ್ಕೆ ಸಾಕ್ಷಿ.
1: ಹೌದು ಅಲ್ಲ, ಇಂತ ಕೆಲಸ ಮಾಡಿದ್ರಿ, ಒಬ್ಬ ವಾಲಂಟಿಯರ್ ಆಗಿ ನೀವು ಏನು ಸೇವ್ ಮಾಡ್ಲಿಲ್ಲ ಅಂತ ಮಾಡಿದೀರಿ ಅಂತ ತೋರಿಸಬೇಕು, ಎಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ?
3: ಸರ್ಕಾರಿ ವಕೀಲರನ್ನು ನೇಮಿಸುವಾಗ ನಾವು DLS ಗೆ ಹೋಗ್ತೇವೆ, ಅವರನ್ನು ಕರ್ಕೊಂಡು ಹೋಗ್ತೇವೆ. ಅಲ್ಲಿ ಸರ್ಕಾರಿ ವಕೀಲರ ನೇಮಿಸಿದಕ್ಕಾಗಿ ನಾವು ಶ್ರಮಿಸ್ತೇವೆ, ಗೊತ್ತಾಯ್ತಲ್ಲ,
1: ಅದನ್ನು ಪರಿಗಣನೆಗೆ ಬರ್ತದ ಅಂತ ಹೇಳಿ
3: ಪರಿಗಣಿಸ್ಲಿಕ್ಕೆ ಅವ್ರಿಗೆ ಗೊತ್ತುಂಟಲ್ಲ, ಸಾಕು
1: ಗೊತ್ತಾಗ.
3: ನಾನಂತೂ ತಾಲೂಕು ಕಚೇರಿ
1: ಸಹಾಯಕ ಕಮಿಷನರ್ ಪ್ರತ್ಯೇಕ ವರದಿ ರಿಪೋರ್ಟ್ ಕೊಡ್ಲಿಕ್ಕೆ
3: ಇಲ್ಲ ಇಲ್ಲ, ಏನು ಕೊಡ್ಲಿಕ್ಕಿಲ್ಲ, ಅವರಿಗೆ ಗೊತ್ತಾಗ್ತದೆ ಅಲ್ಲಿ ಹೋಗುವಾಗ ಅಷ್ಟೇ. ಮತ್ತು ಅವಾಗ ಅವಾಗ ಕೆಲವು ಸಲ ಈ ಮೀಟಿಂಗ್ ಗಳು ಎಲ್ಲ ಇಡ್ತಾರೆ. ಮೊನ್ನೆ 4 ದಿನ ಟ್ರೈನಿಂಗ್ ಇತ್ತು, ಹೋಗಿದ್ದೇವೆ. ಮತ್ತು ತಾಲೂಕು ಕಚೇರಿ, ಸಹಾಯಕ ಕಮಿಷನರ್ ಕಚೇರಿ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮಂಗಳೂರು ಮಹಾನಗರ ಪಾಲಿಕೆ, ಇಲ್ಲಿ ಮೊದಲು ನನ್ನ ಜೊತೆ ದುಡಿದವರೇ ಇದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಬಂಟ್ವಾಳದಲ್ಲಿ, ಪುತ್ತೂರಿನಲ್ಲಿ, ಸುಳ್ಯದ ತನಕ ನಾನು ಎಲ್ಲಿ ಹೋದರೂ ಒಂದು ಕಂದಾಯ ಇಲಾಖಾ ನೌಕರರ ಸಂಘದ ಅಧ್ಯಕ್ಷ ಆಗಿದ್ದೆ. ಪ್ರೀತಿ ವಿಶ್ವಾಸ ಇಟ್ಟು ಹೋದ ಕೂಡಲೇ ನನ್ನ ಕೆಲಸ ಮಾಡಿ ಕೊಡ್ತಾರೆ. ಇದರ ಬಗ್ಗೆ ನನಗೆ ಭಾರಿ ಖುಷಿ.
1: ಹಾಗೆ ನೀವು ಮಾಡಿದ ಒಂದು ಸೇವೆ ಮತ್ತು ಅಲ್ಲಿ ಅಲ್ಲಿ ಎಲ್ಲ ಪರಿಚಿತರಿಂದ ಇದ್ದುದರಿಂದ ಈ ತರ ಒಂದು ಏನು ಬಡವರಿಗೆ ನೀವು ಈ ತರ ಒಂದು ಧರ್ಮಾರ್ಥವಾಗಿ ಸೇವೆ ಮಾಡಲಿಕ್ಕೆ ಒಂದು ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾದಂತ ವ್ಯವಸ್ಥೆಯಲ್ಲಿ ನಿಮಗೆ ಬೇಗ ಆಗುತ್ತೆ ಅಂತ ಹೇಳ್ತೀರಿ ಪರಿಚಯ ಇರುವುದರಿಂದ. ಒಬ್ರು ಕಾಲರ್ ಇದ್ದಾರೆ. ಹಲೋ,
4: ನಮಸ್ತೆ.
1: ನಮಸ್ತೆ ನಮಸ್ತೆ ನಮಸ್ತೆ, ಹೇಳಿ.
4: ನಮಸ್ತೆ ಮೇಡಮ್.
3: ನಮಸ್ತೆ.
4: ನಿಮ್ಮ ಸಮಾಜ ಸೇವೆಯ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು.
3: ಧನ್ಯವಾದ.
4: ಕವನಗಳನ್ನೆಲ್ಲ ಕೇಳಿದ್ರೆ ತುಂಬಾ ಖುಷಿ ಆಯ್ತು. ಕವನಗಳನ್ನೆಲ್ಲ ಕೇಳಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ನೀಡುವಂತ ಕವನಗಳನ್ನೇ ಹೇಳಿದ್ದೀರಿ ನೀವು. ನಾನೊಂದು ಕ್ವಶನ್ ಕೇಳ್ತೀನಿ ಏನಂದ್ರೆ, ನೋಡಿ ನೀವು ಈ ಸಮಾಜ ಸೇವೆ ನೀವು ಮಾಡ್ತಾ ಇದೀರಿ ಈಗ, ಅದು ಕೂಡ ಈ ಒಂದು ನಿಮ್ಮ ಈ ಒಂದು ಏಜಿನಲ್ಲಿ,
3: ಸರಿ,
4: ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಯಾವ ರೀತಿ ನಿಮಗೆ ಸಪೋರ್ಟ್ ಆಗ್ತಿದ್ರಿ
1: ಸಮಾಜದಲ್ಲಿ?
4: ನಿಮ್ಮ ಸೇವೆಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಮನೆಯವರು?
1: ಅಂದ್ರೆ ಸಮಾಜ ಸೇವೆಗೆ ಸಮಾಜ ಹೇಗೆ ಸಪೋರ್ಟ್ ಮಾಡ್ತದೆ ಅಂತ ಅಲ್ವಾ?
4: ಅಲ್ಲಲ್ಲ, ಇವರ ಮನೆಯಲ್ಲಿ ಇವರ ಸೇವೆಗೆ ಯಾವ ರೀತಿ ಮನೆಯವರ ಸಪೋರ್ಟ್ ಆಗಿತ್ತು?
3: ನಮ್ಮ ನನ್ನ ಪತಿಯವರು ತೀರಿ ಹೋಗಿದ್ದಾರೆ, 4 ಮಕ್ಕಳುಂಟು, ಒಬ್ಬರು ಆಸ್ಟ್ರೇಲಿಯಾದಲ್ಲಿ, ಒಬ್ಬರ ಅಮೆರಿಕದಲ್ಲಿ, ಅವರ ಫ್ಯಾಮಿಲಿ ಜೊತೆ ಇದ್ದಾರೆ, ದಿನ ಮಾತಾಡ್ತಾರೆ ನನ್ನ ಹತ್ರ. ಮತ್ತು ಅವರಿಗೆ ಈ ಸಮಾಜ ಸೇವೆ ಬಗ್ಗೆ ತುಂಬ ಖುಷಿ. ಮತ್ತು ಮಗಳು ಇಲ್ಲಿದ್ದಾಳೆ, ಅವಳು ಅವಳ ಕುಟುಂಬದ ಜೊತೆ ಇದ್ದಾಳೆ, ಅವಳು ಅವಳ ಕಾಲ ಮೇಲೆ ನಿಂತಿದ್ದಾರೆ, 2 ಮಕ್ಕಳುಂಟು. ಮತ್ತು ಮಗ ಇದ್ದಾನೆ, ಮಗನಿಗೂ 3 ಮಕ್ಕಳುಂಟು, ಅವನವನ ಕಾಲ ಮೇಲೆ ನಿಂತಿದ್ದಾನೆ. ನನಗೆ ರೆಸ್ಪಾನ್ಸಿಬಿಲಿಟಿ ಎಂಬುದು ಈಗ ಸಮಾಜವೇ, ಯಾಕೆ ಹೇಳಿದ್ರೆ ಐ ಆಮ್ ಟೋಟಲಿ ಮೆಂಟಲಿ ಫ್ರೀ. ಯಾಕೆಂದ್ರೆ ನೋಡಿ, 5 ಬೆರಳು ಒಂದೇ ಲೆಕ್ಕ ಇಲ್ಲ. ಕೆಲವು ಸಲ ಒಂದು ಮನೆಯಲ್ಲಿ ನೋಡಿ, ಮಕ್ಕಳು ಒಬ್ಬ ಕುಡುಕ ಇದ್ರೆ, ಒಬ್ಬ ಹಾಳಾದ್ರೆ, ಅದೊಂದು ತಲೆಬಿಸಿಯೇ ತಾಯಿಗೆ, ಎಂತ ಮಾಡುದಿಲ್ಲ ಅಂತ. ನನಗೆ ಅಲ್ಲ, ದೇವರ ಆಶೀರ್ವಾದದಿಂದ ನನ್ನ ಮಕ್ಕಳು ಟೈಮಿಗೆ ವೆಲ್ ಸೆಟಲ್ಡ್, ಆದುದರಿಂದ ಆ ತಲೆಬಿಸಿ ನನಗೆ ಇಲ್ಲವೇ ಇಲ್ಲ ಈಗ. ಆದುದರಿಂದ ಈ ಸಮಾಜದ ಕಡೆ, ಸಮಾಜ ಸೇವೆಯ ಬಗ್ಗೆ ನನಗೆ ಯಾರು ಅಬ್ಜೆಕ್ಷನ್ ಇಲ್ಲ. ಸಹಾಯನೇ ಮಾಡ್ತಾರೆ, ಅವರು ಕರೆದ್ರೆ ಬರ್ತಾರೆ, ಇಲ್ಲಿದ್ದವರು ಮಗ ಮತ್ತು ಮಗ, ಆದರೆ ಅರ್ಜೆಂಟಿಗೆ ಕರೆದ್ರೆ ಬರ್ತಾನೆ, ಆ ವಿಷಯ ಅಲ್ಲ. ಆದರೆ ನಾನು ಟೋಟಲಿ ಈಗ ಮೆಂಟಲಿ ಫ್ರೀ, ಅಂದರೆ ಯಾವುದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಎಂಬುದು ನನಗೆ ಇಲ್ಲ ಈಗ. ಹಾಗೆ ಸಮಾಜ ಸೇವೆ ಮಾಡಲಿಕ್ಕೆ ಇದೊಂದು ಭಾರಿ ಒಳ್ಳೆಯ ಅವಕಾಶ ಮತ್ತು ಖುಷಿ ಆಗ್ತಾ ಉಂಟು.
1: ಮಕ್ಕಳ ಸಹಾಯ ಇದೆ.
3: ಹೌದೌದು, ಮಕ್ಕಳ ಸಹಾಯ ಇದೆ.
4: ಇಲ್ಲದಿದ್ರೆ ಏನ ನಮ್ಮ ಈ ಒಂದು ಏಜಿನಲ್ಲಿ ನಿಮ್ಗೆ ಇದೆಲ್ಲ ಬೇಕಾ ಅಂತ ಮಕ್ಕಳು ಏನಿದ್ರೆ ಕೆಲವರು ಕೇಳ್ತಾರಲ್ಲ.
3: ಇಲ್ಲ ಇಲ್ಲ, ನನ್ನ ಮಕ್ಕಳು ಅದರಲ್ಲಿ ಬಾರಿ, ಅಂದರೆ ಅವರ ಮನಸ್ಸೂ ಹಾಗೇನೆ. ಒಂದು ಸಮಾಜದಲ್ಲಿ ಯಾರಾದರೂ ಕಷ್ಟಪಟ್ಟರೆ ಬಾಳಿ ಬದುಕಬೇಕು ಎಂಬ ಒಂದು ವಾತಾವರಣದಲ್ಲಿ ಅವರನ್ನು ನಾನು ಬೆಳೆಸಿದ್ದು. ಹಾಗೆ ಅವರು ನನಗೆ ಏನು ಅದರ ಬಗ್ಗೆ ನಾನು ಏನ್ ಹೇಳಿದ್ರು ಕೇಳ್ತಾರೆ. ಅಡೆತಡೆ ಏನಿಲ್ಲ, ಅಡೆತಡೆ ಇಲ್ಲ.
4: ಇದೇ ರೀತಿ ನಿಮಗೆ ಒಂದು ಸಮಾಜ ಸೇವೆ ಮಾಡಬೇಕು ಎಂಬ ಒಂದು ಯೋಚನೆ ಇದೆ?
1: ಸಮಾಜ ಸೇವೆ ಯೋಚನೆಯ
4: ಯೋಚನೆ ಹೇಗೆ ಬಂತು ಒಂದು ಮಾಡಬೇಕು
3: ಸಮಾಜ ಸೇವೆ ಎಂಬ ಯೋಚನೆ?
1: ಸರ್ಕಾರಿ ಸೇವೆಯಲ್ಲಿ
3: ನಾನು ಆವಾಗ ಇರಲಿಲ್ಲ. ಹಾಗೆ ನನಗೆ ಅಲ್ಲಿ ಜನ ಬಂದರೆ ಸಾಕು, ನಾನು ಅವರನ್ನು ಕೆಲಸ ಮಾಡಿಸಿ ಕೊಡ್ತಿದ್ದೆ ಮಾತ್ರ ಅಲ್ಲ. ಒಂದು ವೇಳೆ ಈ ಕಂಪ್ಯೂಟರೈಸೇಷನ್ ಆದ್ಮೇಲೆ ಯಾವುದೋ ಆಫೀಸರ್ ಹತ್ರ ಅಲ್ಲಿ ಇಲ್ಲಿ ಲಾಗಿನ್ ಅಲ್ಲಿ ಬಾಕಿ ಇದ್ರೆ, ಬಂದವರಿಗೆ ಪುತ್ತೂರಿನಿಂದ, ಸುಳ್ಯದಿಂದ, ದೂರದಿಂದ ಎಲ್ಲ ಬರ್ತಿದ್ರು DC ಆಫೀಸಿಗೆ. ನಾನೊಂದು ಅವರಿಗೆ ಒಂದೇ ಒಂದು ಡೇಟ್ ಅಂದಾಜಲ್ಲಿ ಕೊಡೋದು. ನೆಕ್ಸ್ಟ್ ಬಂದಾಗ ಆಗದಿದ್ರೆ ಆಫೀಸರ್ ಹತ್ರ ಹೋಗಿ ಕೂತ್ಕೊಳ್ತಿದ್ದೆ, ಸರ್ ಅವರಿಗೆ ಪುನಃ ಅಲ್ಲಿ ಅಷ್ಟು ದೂರದಿಂದ ಬಸ್ ಫೇರ್ ಎಲ್ಲ ಯಾರು ಕೊಡೋದು, ನೀವು ನಿಮ್ಮ ಲಾಗಿನ ಅಲ್ಲಿ ಪೆಂಡಿಂಗ್ ಉಂಟಂತ ಹೇಳ್ತಿದ್ದೆ. ಆ ರೀತಿ ನಾನು ಕೆಲಸ ಮಾಡಿಸಿ ಕೊಟ್ಟಿದ್ದೇನೆ.
1: ಸ್ವಲ್ಪ ಜೋರಾಗ್ತಾ ಇದ್ರಿ ಅವಾಗ, ಕೆಲವು ಕೆಲಸ ಮಾಡಿದ್ರೆ ಜೋರು ಮಾಡ್ತಾ ಇದ್ರಿ.
4: ಒಂದು ಬಡವರ ಮಾಡ್ತಿದ್ರೆ ತುಂಬಾ ಧನ್ಯವಾದಗಳು. ಮುಂದೆ ಕೂಡ ನಿಮ್ಮ ಸೇವೆ ಒಳ್ಳೆ ರೀತಿಯಲ್ಲಿ ನಡೆಯಿರಿ. ನೀವು ದೇವರಿ ಮುಂದೆ ಕೂಡ ಒಂದು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಥ್ಯಾಂಕ್ ಯು, ನಿಮ್ಮ ಸೇವೆಗಾಗಿ ಧನ್ಯವಾದ.
3: ಧನ್ಯವಾದಗಳು.
1: ಓಕೆ, ಹಾಗೆ ಈ ಎಲ್ಲ ಸಮಾಜ ಸೇವೆಗೆ ನಿಮ್ಮನ್ನು ಏನು ಸರ್ಕಾರ ಕೂಡ ಗುರುತಿಸಿದೆ, ಹಾಗೆ ಸಮಾಜ ಕೂಡ ನಿಮಗೆ ಮತ್ತು ಮನೆಯವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಹಿ ಏನಾದರೂ ಜೀವನದ ಇದೆಯಾ? ಏನಾದರೂ
3: ಕಹಿ ಅಂತ ನಾವು ತಿಳ್ಕೊಂಡ್ರೆ ಕಹಿ
1: ಕಹಿ
3: ನೋಡಿ, ಕಷ್ಟ ಸುಖ ಎಲ್ರಿಗೆ ದೇವರು ಅದಿದ್ದದೆ ಜೀವನದಲ್ಲಿ. ನಾವು ಅದನ್ನು ಒಂದು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ತಕೊಂಡ್ರೆ, ಸಕಾರಾತ್ಮಕ ರೀತಿಯಲ್ಲಿ ನಮ್ಮ ಮನೋಭಾವ ಇದ್ರೆ ಎಲ್ಲ ಸರಿಯಾಗ್ತದೆ. ಜೀವಮಾನದಲ್ಲಿ ಇಡೀ ದಿನ ಅಳ್ತಾ ಕೂತ್ರೆ ಅದು ಅಳುವುದೇ. ಅದೇ ನಾನು ಬರೆದ ಕವಿತೆಯಲ್ಲಿ ಯಾವಾಗ್ಲೂ ನಾವು ನಗ್ತಾ ಇರಬೇಕು, ಬೇರೆಯವರ ಕಷ್ಟ ಸುಖಗಳನ್ನು ಸ್ಪಂದಿಸಬೇಕು, ಇದೇ ನನ್ನ ಉದ್ದೇಶ.
1: ಒಬ್ರು ಕಾಲರ್ ಇದ್ದಾರೆ.
5: ಹಲೋ
1: ಹಲೋ, ನಮಸ್ತೆ.
5: ನಮಸ್ತೆ ಸರ್, ಜಯಪ್ರಕಾಶ್ ಶಿವಪುರ್ ಮಾತಾಡೋದು. ಮೇಡಮ್ ನಮಸ್ತೆ. ಮೇಡಮ್
3: ನಮಸ್ತೆ. ನಮಸ್ತೆ ಸರ್,
5: ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಮ ಪರಿಚಯ ಆದದ್ದು ತುಂಬಾ ಖುಷಿ ಮೇಡಮ್.
3: ಧನ್ಯವಾದ.
5: ನಿಮ್ಮ ಕವನಗಳು, ಹಾಡು ಮತ್ತೆ ಸಮಾಜ ಸೇವೆಯ ಬಗ್ಗೆ ಮಾತು. ನಮ್ಮ ಈಗ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮಂತವರ ಸಂಖ್ಯೆ ಹೆಚ್ಚಾದ್ರೆ ಜನರಿಗೆ ಬಹಳ ಉಪಕಾರ ಆಗ್ತಾ ಇತ್ತು. ಇಂದಿನ ದಿನಗಳಲ್ಲಿ ಬಹಳ ಅಗತ್ಯವಾಗಿ ಬೇಕಾಗಿದೆ. ಬ್ಯಾಂಕ್ ಅಲ್ಲೇ ಆಗ್ಲಿ, ಸರ್ಕಾರಿ ಕಚೇರಿಗಳಲ್ಲಾಗ್ಲಿ, ಅವರು ಒಂದು ಮಾತು ತಲೆ ಎತ್ತುವುದಿಲ್ಲ ಕೆಲವೊಂದು ಕಚೇರಿಗಳಲ್ಲಿ. ಇದು ನಮ್ಮ ಸ್ವಂತ ಅನುಭವ ಕೂಡ. ಅವರನ್ನಲ್ಲಿ ಕೂತ್ಕೊಂಡಿಸಿದ್ದು ಜನರ ಸೇವೆ ಮಾಡ್ಲಿಕ್ಕೆ, ಆದ್ರೆ ಅದನ್ನು ಮರ್ತು ಬಿಡ್ತಾರೆ. ಬಿಟ್ಟವರೇ ತುಂಬಾ ಮಂದಿ ಇರೋದು. ಅಂತವರ ಮಧ್ಯೆ ನಿಮ್ಮಂತವರ ಸಂಖ್ಯೆ ಇನ್ನು ಹೆಚ್ಚಾಗ್ಲಿ ಅಂತೇಳಿ ನನ್ನ ಆಶಯ ಮೇಡಮ್. ನೀವು ಇವತ್ತು ಬಂದು ನಮ್ ಜೊತೆ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ವಿಚಾರಗಳನ್ನು ಹಂಚಿದ್ದಕ್ಕೆ ತುಂಬಾ ಧನ್ಯವಾದಗಳು. ಒಳ್ಳೇದಾಗ್ಲಿ ನಿಮ್.
3: ಧನ್ಯವಾದಗಳು. ಈಗ ಸರ್ಕಾರಿ ಕಚೇರಿ ಅಂತ ಹೇಳಿದ್ರೆ ತಪ್ಪು ತಿಳ್ಕೊಳ್ಬೇಡಿ. ಈಗ ವಿಷಯ ನೋಡಿ, ಒಂದು ವಿಲೇಜ್ ಅಕೌಂಟೆಂಟ್ ಮೊನ್ನೆ ಅವರಿಗೆ ಪಾಪ 7 ಗ್ರಾಮ ಹಾಕಿದ್ದಾರೆ. ಒಂದು ವಾರದಲ್ಲಿ 6 ದಿನ ಕೆಲಸ ಮಾಡೋದು, ಒಂದು ದಿನ ಸಂಡೆ ರಜಾ ಅಂತ ಉಂಟು. 7 ಗ್ರಾಮ ಚಾರ್ಜ್ ಹಾಕಿದ್ರೆ ಅವರು ಎಲ್ಲಿಗೆ ಹೋಗುದು? ಹಾ, ಅದರಡಿಯಲ್ಲಿ ಸೆನ್ಸಸ್ ಡ್ಯೂಟಿ ಹಾಕಿದ್ದಾರೆ, ಮ್ಯಾಪಿಂಗ್ ಹಾಕಿದ್ದಾರೆ, ಇನ್ನೆಂತ ಎಲ್ಲ. ಆಗ ಆಫೀಸ್ ಬಂದ್ ಮಾಡಿ, ಈಗ ನೋಡಿ, ನಿನ್ನೆ ನನಗೆ ಸೆನ್ಸಸ್ ಡ್ಯೂಟಿ ಮಾಡಲಿಕ್ಕೆ ಬಂದವರು ಒಬ್ಬರು ಕಾರ್ಪೊರೇಷನ್ನವರು. ಈಗ ಏನು ಮಾಡೋದು, ಅವರು ನೀರಿನ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಈಗ ಬಂದ್ ಮಾಡಿ 15 ತನಕ ಏನು ಕೆಲಸ ಆಗಲ್ಲ, ಸೆನ್ಸಸ್ಸೇ ಮಾಡಬೇಕಲ್ಲ. ಆಗ ಜನರು ಬಂದು ಬೈತಾರೆ, ಒಡೆ ಬೋತೇನ ಅದನ್ನ ಹೇಳಿ ಜನರು ಬೈತಾರೆ. ಆದರೆ ಮಾಡೋದೇನು ನಿಜವಾಗಿ, ಅವರು ಆ ಕೆಲಸ ಈ ಕೆಲಸ ಎಲ್ಲ ಮಾಡಬೇಕಾಗಿದೆ. ಮತ್ತು ನಮ್ಮ ಕಂಪ್ಯೂಟರೈಸೇಷನ್ ಬಂದಮೇಲೆ ನೋಡಿ, ಅದು ಒಂದು ಮಿಷಿನ್ ನೋಡಿ, ಸರ್ವರ್ ಸರಿ ಇಲ್ಲ, ಅದು ಸರಿ ಇಲ್ಲ, ಏನು ಮಾಡಲಿಕ್ಕಾಗ್ತದೆ? ಮೊದಲಾದರೆ ನಾವು ಸ್ವತಃ ನಾವು ಕೈಯಲ್ಲಿ ಬರೀತಿದ್ದೆವು ಮೊದಲೆಲ್ಲ. ಮತ್ತು ನಾನು ಆಫೀಸಲ್ಲಿ ಇದ್ದಾಗ ಬಂತು ಕಂಪ್ಯೂಟರೈಸೇಷನ್. ಇಂಥ ವಿಷಯಗಳಲ್ಲಿ ನಾವು ಅವರನ್ನು ದೂರಲಿಕ್ಕೆ ಆಗುದಿಲ್ಲ. ಈಗ ಸೆನ್ಸಸ್ ಕೆಲಸಕ್ಕೆ ಅವರು ಹೋಗುವಾಗ ನೋಡಿ, ಆಫೀಸಲ್ಲಿ ಕೆಲಸ ಸಫರ್ ಆಗ್ತದೆ, 15 ತನಕ ಏನ್ ಮಾಡ್ಲಿಕ್ಕೆ ಆಗಲ್ಲ. ಅಂತ ಎಲ್ಲ ವಿಷಯಗಳು ಇವೆ, ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು.
5: ಹೌದು ಮೇಡಮ್, ಎರಡು ಮುಖ ಇದೆ. ಈಗ ಸೆನ್ಸಸ್ ಬಂದಿದೆ, ಸೆನ್ಸಸ್ ಇಲ್ಲದೆ ಸೋಮಾರಿಗಳ ಸಂಖ್ಯೆ ಕೂಡ ತುಂಬಾ ಇದೆ ಮೇಡಮ್ ಸರ್ಕಾರಿ ಕಚೇರಿಗಳಲ್ಲಿ. ಇದನ್ನು ಒಪ್ಪಲೇಬೇಕು. ಸರಿ ಮೇಡಮ್,
3: ಸರಿ, ಧನ್ಯವಾದಗಳು.
1: ಯಾಕೆಂದ್ರೆ ನೀವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದವರು, ಆದ್ದರಿಂದ ನಿಮಗೆ ಆ ಥರ ಕಾಣುವುದಿಲ್ಲ. ಯಾಕೆಂದರೆ ಎಲ್ಲರೂ ಒಳ್ಳೆಯವರು ಅಂತ ನೀವು ನೋಡ್ತಾ ಇದ್ದೀರಾ. ಆದರೆ ಕೆಲವರ ನೀವು ಸಾರ್ವಜನಿಕ ಜನರ ದೃಷ್ಟಿಯಲ್ಲಿ ಕೆಲವರು ಹಾಗೆ ಕೆಲಸ ಮಾಡದವರು ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಸರಿ, ಹಾಗೆ ತುಂಬ ಏನು ಕೆಲವೊಂದು ಏನು ಸಮಾಜ ಸೇವೆ ಬಗ್ಗೆ ಒಳ್ಳೆಯ ಅನುಭವ ಆಗಿದೆ ನಿಮಗೆ. ನೀವು ಕೆಲವು ಸತಿ ಏನಾಗ್ತಾ ಇದ್ದಾರೆ, ನೀವು ಅವರ ಕೆಲಸ ಮಾಡಿದ್ರೆ ನಿಮ್ಮನ್ನು ಎದುರು ಕಂಡರು ಕಾಣದಂತೆ ಹೋಗುವವರು ಇದ್ದಾರೆ. ಆಗಿದೆ
3: ಇಲ್ಲ ಅದು ನನಗೆ ಅನಿಸೋದಿಲ್ಲ ಅಷ್ಟೊಂದು. ಯಾಕೆ ಹೇಳಿದರೆ ನನಗೆ ನೋಡಿ, ನಾನು ಈ ಗೌರ್ಮೆಂಟ್ ಬಸ್ಸಲ್ಲಿ ಹತ್ತಿ ಬರೋದು ಸ್ಟೇಟ್ ಬ್ಯಾಂಕಿಗೆ. ನಾನು ತುಂಬ ಮನೆ ನಿವೇಶನ ಕುಂಜಾತ ಬೈಲು ಸೈಡಲ್ಲಿ 20x30 ಮನೆ ಅಡಿ ಸ್ಥಳ ಆವಾಗ ಯಾವುದೋ ವರ್ಷದಲ್ಲಿ ಕೊಟ್ಟದ್ದು. ಆದರೂ ನನಗೆ ಏನಿಲ್ಲ, ಭಾರಿ ಒಂದು ಈಗಲೂ ಅವರು ನಮಸ್ಕಾರ ಮೇಡಮ್ ಹೇಳ್ತಾರೆ ಮತ್ತು ಬಸ್ಸಲ್ಲಿ ಎದ್ದು ಸೀಟ್ ಕೊಡ್ತಾರೆ. ಭಾರಿ ಒಂದು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ಬಹುಶಃ ನನಗೆ ನಾನು ಕೊಟ್ಟ ಈ ಸೇವೆ ಸಾರ್ಥಕ ಅಂತ ಅನಿಸ್ತದೆ. ನಮ್ಗೆ ಎಂತ ಬೇಕಿನ್ನು ಜೀವನದಲ್ಲಿ, ಇಷ್ಟಿದ್ರೆ ಸಾಕು. ಪ್ರೀತಿ ವಿಶ್ವಾಸ ಬಡವರದ್ದು ಇದ್ರೆ ಅಥವಾ ಯಾರದು ಪ್ರೀತಿ ವಿಶ್ವಾಸ ಇದ್ರೆ ಸಾಕು. ಅದಕ್ಕೆ ಆ ಬಗ್ಗೆ ನನಗೆ ಅದು ನೆಗೆಟಿವ್ ಏನಂತ ಅನಿಸುವುದಿಲ್ಲ.
1: ಸರಿ, ಇವತ್ತು ನಮ್ಮ ಸಾರಂಗಿಗೆ ಅತಿಥಿಯಾಗಿ ಬಂದಿದ್ದೀರಿ, ಏನು ಹೇಳ್ತೀರಿ ಸಮಾಜ ಸೇವೆಯ ಬಗ್ಗೆ ಮತ್ತು ನಿಮ್ಮ ಏನು ಹವ್ಯಾಸದ ಬಗ್ಗೆ?
3: ಸಮಾಜ ಸೇವೆ ಬಗ್ಗೆ ಹೇಳುವುದಾದರೆ, ಸರ್ಕಾರಿ ಸಮಾಜ ಸೇವೆ ಮಾಡಬೇಕಾದ್ರೆ ನಾವು ಸರ್ಕಾರಿ ಕೆಲಸಕ್ಕೆ ಸೇರಬೇಕು. ಅದು ತುಂಬ ತುಂಬ ಅವಕಾಶ ಇದೆ. ಯಾಕಂದರೆ ನಾನು BA BEd ಆಗಿ ಟೀಚರ್ ಆಗಿದ್ದೆ ಇಲ್ಲ, ಅಲ್ಲಿ ನಾವು ಮಕ್ಕಳ ಜೀವನವನ್ನು ರೂಪಿಸ್ತೇವೆ, ಏನು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸ್ತೇವೆ, ಸರಿ. ಆದರೂ ಇಲ್ಲಿ ಬರ್ತೇವಲ್ಲ, ಇಲ್ಲಿ ಸಮಾಜ ಸೇವೆಗೆ ಸಾರ್ವಜನಿಕರ ಮಧ್ಯೆ ಕೆಲಸ ಮಾಡುವುದು ಹೇಳಿದರೆ ಅಷ್ಟು ಸುಲಭವಲ್ಲ. ಎಂಥ ಕಷ್ಟದವರು ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬಡವರಿಗೊಂದು ಕಷ್ಟ ಆದರೆ ಮಧ್ಯಮ ವರ್ಗದವರಿಗೆ ಇದೊಂದು ಕಷ್ಟ, ಮತ್ತು ಶ್ರೀಮಂತರಿಗೆ ಅವರಿಗೆ ಪಾಪ ಈ ಎಲ್ಲೆಲ್ಲೋ ಸಾಲ ಮಾಡಿರ್ತಾರೆ, ಕಾರಲ್ಲಿ ಬರ್ತಾರೆ. ಹೌದು, ಅವರ ಕಷ್ಟ ಅವರ ತಲೆಬಿಸಿ ಅವರಿಗೆ ಗೊತ್ತು. ಕೆಲವು ಕಲ ಈ ನಮ್ಮ ಡಿಪಾರ್ಟ್ಮೆಂಟ್ ರೂಲ್ಸ್ಗಳಲ್ಲಿ ಒಂದು ಕಟ್ಟಡ ಕಟ್ಟುವಾಗ ಅಲ್ಲಿ ಸಾಲ ತೆಗೆದಿರುವಾಗ ಈ ರೂಲ್ಸ್ ಅವರನ್ನು ಮುಳುಗಿಸಿಬಿಟ್ರೆ ಅವರು ಎಲ್ಲಿಗೆ ಹೋಗೋದು? ಅಂಥ ಪರಿಸ್ಥಿತಿಗಳು ಉಂಟು. ಆದುದರಿಂದ ಸಮಾಜ ಸೇವೆ ಮಾಡಲಿಕ್ಕೆ ನನ್ನ ಒಂದು ಅನಿಸಿಕೆ ಪ್ರಕಾರ ಈ ಸರ್ಕಾರಿ ಕೆಲಸ ಉಂಟಲ್ಲ, ನನಗೆ ತುಂಬ ತುಂಬ ಅವಕಾಶ ಮಾಡಿ ಕೊಟ್ಟಿದೆ. ಆದುದರಿಂದ ನಮ್ಮ ಇಲ್ಲಿಯ ಯುವಕರು ಓದಿ ಈ ಫಾರಿನ್ಗಳಿಗೆ ಓಡುವುದಕ್ಕಿಂತ ಆದಷ್ಟು ನಮ್ಮ ದೇಶದಲ್ಲಿ ಸೇವೆ ಮಾಡಲಿಕ್ಕೆ ನೋಡಿ. ಈಗ KPSC ಎಕ್ಸಾಮ್ಸ್ ಅಂತ ಉಂಟು, ಅದಕ್ಕೆ ಕಟ್ಟಿ ಇಲ್ಲಿ ನಮ್ಮ ಸರ್ಕಾರಿ ಕೆಲಸಗಳಲ್ಲಿ ಕಚೇರಿಗಳಲ್ಲಿ ಕೆಲಸ ಮಾಡಿ ಜನಸೇವೆ ಮಾಡಿದರೆ ಭಾರಿ ಒಳ್ಳೆಯದು ಅಂತ ನನ್ನ ಅನಿಸಿಕೆ.
1: ಓಕೆ, ಇಷ್ಟು ಹೊತ್ತು ಸಾರಂಗ್ ಸ್ಟುಡಿಯೋಗೆ ಬಂದು ನಮ್ಮ ಕೇಳುಗರೊಂದಿಗೆ ಮಾತಾಡಿದ್ರಿ, ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದೀರಿ. ಇನ್ನಷ್ಟು ಏನು ಸಮಾಜ ಸೇವೆ ಬಗ್ಗೆ ಬಡವರಿಗೆ ಸಹಾಯ ಮಾಡುವಂಥ ಏನು ಪುಣ್ಯ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಫೋನ್ ಸಂಖ್ಯೆ ಹೇಳ್ಬೋದೇ?
3: 9 8 0 7 4 9 7 9 0 9 8 0 7 0 7 4 9 4 9 7 9 0 0.
1: ಈ ಸಂಖ್ಯೆಗೆ ಕರೆ ಮಾಡಿ ಕೂಡ ಮಾತಾಡಬಹುದು.
0: ಇದುವರೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಅವನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

0: ಇದು ಸಮುದಾಯ ಬಾನುಲಿ ಸಾರಂಗ್ ಎಫ್ಎಂ ಕಂಪನಾಂಕ 107.8. ಈಗ ಕೇಳಿ ಮಕ್ಕಳ ಹಕ್ಕು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಮಾಲಿಕೆ ಮಕ್ಕಳೆಡೆಗೆ ಸಾರಂಗ್.
1: ನಾನು ಸಿಂಚನ ಶ್ಯಾಮ್ ಮಾತಾಡ್ತಾ ಇದ್ದೇನೆ. ನೀವು ಕೇಳಿ ರೇಡಿಯೋ ಸಾರಂಗ್ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು.
2: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
3: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಈ ದಿನದ ಮಕ್ಕಳೆಡೆಗೆ ಸಾರಂಗ್ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ. ಈಗ ನಾವು ಕುಡುಪು ಅಂಗನವಾಡಿ ಕೇಂದ್ರದಲ್ಲಿದ್ದೇವೆ. ಇಲ್ಲಿಯ ಪುಟಾಣಿ ಮಕ್ಕಳೆಲ್ಲ ಕೈ ಜೋಡಿಸಿಕೊಂಡು ಈಗಾಗಲೇ ಕಾರ್ಯಕ್ರಮ ನೀಡಲು ಸಿದ್ಧರಾಗಿದ್ದಾರೆ. ಇವರು ಯಾವ ರೀತಿ ಕಾರ್ಯಕ್ರಮ ನೀಡ್ತಾರೆ ಅದನ್ನು ನಾವೀಗ ಕೇಳೋಣ. ಮೊದಲು ಈ ಮಕ್ಕಳ ಪರಿಚಯ
4: ಮಾಡಿಕೊಳ್ಳೋಣ.
5: ಭಾಗ್ಯ ವಿದಾತ್ ಅದು ಅನುಕುಮಾರ್.
3: ಕೇಳುಗರೆ, ನಮ್ಮ ಮಕ್ಕಳೆಲ್ಲ ಪರಿಚಯ ಮಾಡಿಕೊಂಡ್ವಿ, ಆದರೆ ಕೈ ಜೋಡಿಸಿಕೊಂಡು ನಿಂತಾಗಲೇ ನಮಗೆ ಗೊತ್ತಾಗ್ತದೆ ಏನೋ ಪ್ರಾರ್ಥನೆ ಇವರು ಮೊದಲು ಮಾಡ್ತಾರೆ ಅಂತ. ಮೊದಲು ಯಾವ ಪ್ರಾರ್ಥನೆ ಮಾಡ್ತಾರೆ ಅಂತ ನಾವು ಕೂಡ ಕೇಳೋಣ.

Selamat malam.

ಮಕ್ಕಳೆಲ್ಲ ಬಹಳ ಒಂದು ಭಕ್ತಿಪೂರ್ವಕವಾಗಿ ಏನು ಗಣಪತಿಯ ಹಾಡನ್ನು ಹಾಡಿದ್ದಾರೆ. ಬಹಳ ಖುಷಿಯಾಯಿತು ಕೇಳಿಕೊಂಡು. ಹಾಗೆ ಕೊನೆಗೆ ಒಂದು ಹೇಳಿದರು ಅವರು ನಮಸ್ತೆ ಅಂತ. ನಾನು ಕೂಡ ಮಕ್ಕಳೇ ನಿಮಗೆಲ್ಲ ನಮಸ್ತೆ. ಮುಂದೆ ಮಕ್ಕಳು ಯಾವ ಕಾರ್ಯಕ್ರಮ ನೀಡ್ತಾರೆ, ಯಾವ ಹಾಡು ಹಾಡ್ತಾರೆ ಅಂತ ನಿಮಗೆ ಕೂಡ ಕೇಳುಗರೆ ಕುತೂಹಲ ಇದೆಯಲ್ಲ. ಈ ಮಕ್ಕಳ ಮುದ್ದು ಮುದ್ದಾದ ಒಂದು ಸ್ವರದಲ್ಲಿ ಒಂದು ಹಾಡ್ತಾ ಇರಬೇಕಾದ್ರೆ ನಮಗೆ ಕೂಡ ಅವರ ಹಾಡು ಅಥವಾ ಅವರ ಏನು ಮಾತುಗಳು ನಮ್ಮ ಹೃದಯ ತಟ್ಟುತ್ತವೆ. ಹಾಗಾದ್ರಿಂದ ಮಕ್ಕಳ ಮಾತು ಕೇಳಿದರೆ ಇನ್ನಷ್ಟು ಕೇಳುವ ಅಂತ ಆಗುತ್ತೆ ಅಲ್ವ. ಈಗ ಪುಟಾಣಿಗಳು ಸ್ವಲ್ಪ ಇಲ್ಲಿ ತರಲೆ ಮಾಡ್ತಾ ಇದ್ದಾರೆ. ಈ ಮುಂದೆ ಯಾವ ಹಾಡು ಹಾಡ್ತಾರೆ ಅಂತ ಕೇಳುವನಲ್ವ. ಮುಂದೆ ಯಾವ ಹಾಡು? ಮಕ್ಕಳಿಗೆ ಇಷ್ಟವಾದಂಥ ಕೋಳಿ, ಹಾಗೆ ನಾಯಿ, ಮತ್ತು ಬೇರೆ ಬೇರೆ ಅಂಬ ಅಂತ ಎಲ್ಲ ಹೇಳಿದರು, ಹೆಸರು ಹೇಳಿದರು, ದನದ ಎಲ್ಲ ಹೆಸರು ಹೇಳಿದರು. ಅವು ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ಅದು ಕೂಡ ಅವರು ಹಾಡಿನಲ್ಲಿ ಹೇಳಿದ್ದಾರೆ. ನಾಯಿ ಹೇಗೆ ಬೋಬೋ ಹೇಳುತ್ತೆ, ದನ ಹೇಗೆ ಅಂಬ ಹೇಳುತ್ತೆ. ಬಹಳ ಖುಷಿಯಾಗುತ್ತೆ ಅವರ ಒಂದು ಮಾತುಗಳನ್ನು ಕೇಳಿದಾಗ, ಹಾಡನ್ನು ಹಾಡಿದಾಗ ಕೂಡ. ಮುಂದೆ ಕೂಡ ಮಕ್ಕಳು ಹಾಡೋಕ್ಕೆ ರೆಡಿ ಇದ್ದಾರೆ. ಇವರು ಯಾವ ಹಾಡು ಹಾಡ್ತಾರೆ ಕೇಳೋಣಲ್ಲ.

Pedro Macau, a torre

ಮಕ್ಕಳ ಏನು ದಿನಚರಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಅವರು ಹಾಡಿನಲ್ಲಿ ಭಾಳ ಸುಂದರವಾಗಿ ಹೇಳಿದ್ದಾರೆ. ಹಲ್ಲುಜ್ಜಿ, ನಂತರ ಏನು ತಿಂಡಿ ತಿಂದು, ಮತ್ತು ಬೇರೆ ಏನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ಭಾಳ ಖುಷಿ ಖುಷಿಯಿಂದ ಹೇಳ್ಕೊಡಿದ್ದಾರೆ. ಮಕ್ಕಳು ಕೂಡ ಕೆಲಸ ಮಾಡಿದರೆ ತುಂಬ ತರಲೆ ಮಾಡ್ತಾರೆ, ತಂಟೆ ಮಾಡ್ತಾರೆ. ಅದು ಕೆಲಸ ಮಾಡೋದಾದರೆ ಕೂಡ ಆ ಕೆಲಸದಲ್ಲಿ ಮಾಡುವಾಗ ಕೂಡ ತುಂಬ ಹುರುಪಿನಿಂದ ಮಾಡ್ತಾರೆ. ಕೆಲವೊಮ್ಮೆ ಎಲ್ಲ ರಿಪೇರಿ ಎಲ್ಲ ಮಾಡ್ತಾರೆ ಅಲ್ವಾ ಮನೆಯಲ್ಲಿ ಕೂಡ. ಇಲ್ಲಿ ಕೂಡ ಸ್ವಲ್ಪ ತಂಟೆ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ಮುಂದೆ ನಮ್ಮ ಮಕ್ಕಳು ಏನು ಹೇಳ್ತಾರೆ, ಯಾವ ಹಾಡು ಹಾಡ್ತಾರೆ ಕೇಳೋಣ.

0: ಓಕೆ ಸರಿ. ನಾಯಿ ಮರಿ, ನಾಯಿ ಮರಿ ಮಕ್ಕಳಿಗೆ ನಾಯಿ ಮರಿ ಅಂದರೆ ತುಂಬ ಇಷ್ಟ. ನಾಯಿ ಅಂದರೆ ಬೊಗಳುತ್ತೆ, ಬೌ ಬೌ ಬೌ ಅಂತ ಹೇಳ್ತೆ. ಆ ನಾಯಿ ಬೊಗಳೋದನ್ನು ಕೂಡ ತುಂಬ ಇಷ್ಟಪಡ್ತಾರೆ. ನಾಯಿ ಮರಿ ತಿಂಡಿ ಬೇಕೇ ಅಂತ ಕೇಳ್ತಾ ಇದ್ದಾರೆ. ನಮಗೆ ಕೂಡ ತಿಂಡಿ ತಿನ್ನುವ ಆಸೆ ಆಗುತ್ತೆ, ಆದರೆ ನಮಗಂತೂ ಖಂಡಿತ ಕೊಡೋಲ್ಲ ಅವರು. ಅವ್ರು ನಾಯಿ ಮರಿಗೆ ಮಾತ್ರ ತಿಂಡಿ ಕೊಡ್ತಾರಂತೆ. ಮುಂದೆ ಮಕ್ಕಳೆಲ್ಲ ಲಿಜಿಯೆಲ್ಲ ಇಲ್ಲಿ ಜಂಪ್ ಎಲ್ಲ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಕೆಲವರಂತೂ ಮಾತುಕತೆಗೆಲ್ಲ ಶುರು ಮಾಡಿದ್ದಾರೆ, ತಮ್ಮೊಳಗೆ ಮಾತಾಡ್ತಾ ಇದ್ದಾರೆ. ಈಗ ಮತ್ತೊಂದು ಹಾಡು ಯಾವುದಾದ್ರೂ ಕೇಳುವಂಥ ಆಸೆ ಆಗಿದೆ, ಆದರೆ ಸ್ವಲ್ಪ ಅವರ ತುಂಟಾಟ ಜಾಸ್ತಿ ಆಗ್ತಾ ಇದೆ, ಪರವಾಗಿಲ್ಲ. ಈಗ ಇನ್ನೊಂದು ಹಾಡು ಯಾವುದು ಹಾಡ್ತಾರೆ ಅಂತ ಅವರಲ್ಲಿ ಕೇಳೋಣ. ಓಕೆ ಮಕ್ಕಳು, ಆನೆ ಬಂತೊಂದು ಆನೆ ಅನ್ನೋ ಸುಂದರವಾಗಿ ಹಾಡು ಹಾಡಿದ್ದಾರೆ. ಅವರು ಹೇಳುವಾಗ ಅಭಿನಯ ಮಾಡಿ ಕೂಡ ಹೇಳ್ತಾ ಇದ್ದಾರೆ, ಕಣ್ಣು ಹೇಗಿದೆ, ಕಿವಿ ಹೇಗಿದೆ ಆನೆದು, ಸೊಂಡಿಲು ಹೇಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅವರು ಹಾಡಿ ಅಭಿನಯ ಮಾಡಿ ತೋರಿಸುವಾಗ ನಮಗೂ ಕೂಡ ಒಂದು ಆನೆಯನ್ನು ಪ್ರತ್ಯಕ್ಷ ಕಂಡಂತೆ ಕೂಡ ಆಗುತ್ತೆ. ನಿಮಗೂ ಕೂಡ ಈ ಹಾಡನ್ನು ಕೇಳಿದಾಗ ಆನೆಯನ್ನು ನೋಡಿದಂಥ ಅನುಭವ ಆಗಿರ್ಬೋದು. ಕೊನೆಗೆ ಅವರು ಹೇಳಿದರು ಆನೆ ಅವರಿಗೆ ಫ್ರೆಂಡ್ ಅಂತೆ, ಮಿತ್ರ ಅಂತೆ, ಜೊತೆಗೆ ಆನೆಯ ಚಿತ್ರ ಕೂಡ ಬರೀತಾರಂತೆ. ಅವರು ಇಲ್ಲಿ ಚಿತ್ರ ಬರೆದು ತಂದಿದ್ದಾರೋ ಗೊತ್ತಿಲ್ಲ, ನಾನಂತೂ ಅವರ ಹಾಡನ್ನು ಕೇಳಿಕೊಂಡು ನಾನಂತೂ ಖುಷಿಪಟ್ಟಿದ್ದೇನೆ. ಮುಂದೆ ಏನಾದರೂ ಕೇಳಬೇಕಲ್ಲ ಅವ್ರ ಹತ್ರ, ಹಾಡು ಹಾಡ್ತಾರಾ ಇಲ್ವಾ ಅಂತ ತಮ್ಮೊಳಗೆ ಮಾತಾಡ್ತಾರೆ ಅವರು. ಓಕೆ, ಮುಂದೆ ಯಾವ ಹಾಡು ಹಾಡ್ತೀರಿ ಮಕ್ಕಳೇ? ಕೇಳುಗರೆ, ಮಕ್ಕಳ ಹಾಡೆಲ್ಲ ಕೇಳಿದ್ರಿ. ಏನು ಕಷ್ಟಪಟ್ಟು ತಿನ್ನಬೇಕು, ಯಾವ ರೀತಿ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಮ್ಮೂರ ಹಳ್ಳಿಯ ಬಗ್ಗೆ ಒಂದು ಸುಂದರವಾದ ವರ್ಣನೆಯನ್ನು ಕೂಡ ನಮ್ಮ ಏನು ಮಕ್ಕಳು ಮಾಡಿಕೊಟ್ಟಿದ್ದಾರೆ ನಮಗೆ. ಅಂದರೆ ಮಕ್ಕಳು ನಮ್ಮ ತಮ್ಮ ಹಾಡಿನಲ್ಲಿ ತಿಳಿಸಿದ್ದಾರೆ. ಕೇಳುಗರೆ, ಮತ್ತೊಮ್ಮೆ ನಮ್ಮ ಈ ಪುಟಾಣಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ.
1: ಹೆಸರು ನಮ್ಮ ಹೆಸರು ಕೃತಿಕ, ನಮ್ಮ ಹೆಸರು ಗೀತಿಕ, ನನ್ನ ಹೆಸರು ಭಾಗ್ಯ, ಅಭಿಷಾ, ನನ್ನ ಹೆಸರು ಸಾತ್ವಿಕ್,
2: ನನ್ನ ಹೆಸರು ವಿದಾತ್,
3: ಅದು ನಮ್ಮ ಹೆಸರು ತನುಷಿ.
0: ಕೇಳುಗರೆ, ಈಗ ವಿದಾತ್ ಕೆಲವೊಂದು ಶ್ಲೋಕ ಹೇಳ್ತಾನಂತೆ, ಯಾವ ಶ್ಲೋಕ ಹೇಳ್ತಾನೆ ಅಂತ ನಾವು ಕೂಡ ಕಿವಿ ಅನಿಸಿ ಕೇಳುವ.
2: ನನ್ನ ಹೆಸರು ವಿದಾತ್.
0: ಏನು ಹೇಳ್ತೀಯ?
2: ಶ್ಲೋಕ ಹೇಳ್ತೇನೆ
0: ಹೇಳು.
2: ಶುಕ್ಲಾಂಬಾರದಲ್ಲಿ
0: ವಿದ್ಯಾರ್ಥನ ಶ್ಲೋಕ ಕೇಳೋಕ್ಕೆ ತುಂಬ ಖುಷಿ ಆಯ್ತಲ್ಲ. ಈಗ ಸಾತ್ವಿಕ್ ಏನೋ ಒಂದು ಹಾಡು ಹಾಡೋಕ್ಕೆ ಹೊರಟಿದ್ದಾನೆ, ಹಾಡು ಹೇಳ್ತೇನೆ ಅಂತ ಮುಂದೆ ಬಂದಿದ್ದಾನೆ. ಪಿಳಿ ಪಿಳಿ ಅಂತ ಕಣ್ಣು ಮಾಡಿಕೊಂಡು ನನ್ನ ಮನೆ ನೋಡ್ತಾ ಇದ್ದಾನೆ. ಹಾಡು ಹೇಳೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾನೆ. ಕೇಳೋಣ ಯಾವ ಹಾಡು ಹಾಡ್ತಾನೆ ಅಂತ. ಏನು ಹಾಡು ಹಾಡ್ತೀಯ ಸಾತ್ವಿಕ್?
3: ಸಾಲಕ್ಕೆ ಬರುತ್ತೆ ಒಂದು ಎರಡು, ಸಾಲಕ್ಕೆ ಒಂದು ಮೂರು ನಾಲ್ಕು ಆರು ಐದು ಆರು, ಸಾಲಕ್ಕೆ Giochelli sera e il vento assare un matto alto una gatto corto un tenetto sale mettila
0: ಸಾತ್ವಿಕ ಶಾಲೆಗೆ ಹೊರಟು ಏನೆಲ್ಲ ಪದ್ಧತಿ ಆಯಿತು, ಏನೆಲ್ಲ ಮಾಡಿದ್ದಾನೆ ಕಿತಾಪತಿ ಅನ್ನೋದನ್ನು ಕೂಡ ಒಂದು ಸುಂದರವಾದ ಹಾಡಿನಲ್ಲಿ ಸಾತ್ವಿಕ್ ಹೇಳಿದ್ದಾನೆ. ಕೇಳಿಕೊಂಡು ನೀವು ಕೂಡ ಖುಷಿ ಪಟ್ಟಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂದೆ ಅವಳು ಪುಟಾಣಿ ನಮ್ಮ ಜೊತೆ ಏನೋ ಮಾತಾಡೋಕ್ಕಂತಲ್ಲ ಏನೋ ಹಾಡೋಕ್ಕೆ ಬರ್ತಾ ಇದ್ದಾಳೆ. ಮುಂದೆ ತುಂಬ ಅಟೆನ್ಷನ್ ಅಂದರೆ ಸ್ವಲ್ಪ ಭಾಳ ಒಂದು ಶಿಸ್ತಿನಲ್ಲಿ ನಿಂತ್ಕೊಂಡಿದ್ದಾಳೆ. ಕೈಯೆಲ್ಲ ನೀಟಾಗಿ ಹರಡಿ ಏನು ಕೈ ತುಂಬ ಶಿಸ್ತಿನಲ್ಲಿ ನಿಂತ್ಕೊಂಡಿದ್ದಾಳೆ. ನೋಡುವಾಗ ತುಂಬ ಭಕ್ತಿ ಕೂಡ ಹುಟ್ಟುತ್ತೆ. ಭಾಳ ಮುದ್ದಾದ ಒಂದು ಕಿರುಣಗಿಯಿಂದ ಅವಳು ನಮ್ಮ ಮನಸ್ಸನ್ನು ಕೂಡ ಸೆಳೀತಾ ಇದ್ದಾಳೆ. ನಿನ್ನ ಹೆಸರು ಏನಮ್ಮ?
1: ಭಾಗ್ಯ.
0: ಏನು ಹೇಳ್ತೀಯ?
1: ನೋಡಿದ್ದ ಮಾಡಿದ್ದೇನದು ಮಾಡಿದ್ದೇನು

0: ಹೇಳಿದೇನದು? ದ್ರಾಕ್ಷಿ ಗಂಟಲು ಹುಳಿ ಎಂದಿತು, ದ್ರಾಕ್ಷಿ ಗುಳಿ ಅಂದಿತು, ಮರಳಿ ಹೋಯ್ತು. ಎ ಬಿ ಸಿ ಡಿ ಇ ಎಸ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಒ ಪಿ ಆ ಪಿ ಕ್ಯು ಆ ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸಾಟರ್ಡೇ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ, ನಮ್ಮ ತಾಲೂಕು ಮಂಗಳೂರು, ನಮ್ಮ ಗ್ರಾಮ ಕುಡುಪು.
1: ಓಕೆ, ನಮ್ಮ ಪುಟಾಣಿ ಭಾಗ್ಯ ಭಾಳ ಚೆನ್ನಾಗಿ ನರಿ ತೋಟಕ್ಕೆ ಹೋಯಿತು ಅಂತ ಹೇಳಿಕೊಂಡು ನಂತರ ಎ ಬಿ ಸಿ ಡಿ ಹೇಳಿದರು, ಮತ್ತು ಹಲವೊಂದು ವಿಚಾರಗಳನ್ನು, ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳಿಕೊಂಡು ಕೊನೆಗೆ ನಮ್ಮ ಗ್ರಾಮ ಕುಡುಪು ಅಂತ ಹೇಳಿ, ನಮ್ಮ ಕುಡುಪು ಅವಳ ಊರನ್ನು ಕೂಡ ಬಿಟ್ಟು ಕೊಡಲಿಲ್ಲ. ಕುಡುಪು ಕೂಡ ನಮ್ಮ ರಾಜ್ಯದ ಒಂದು ಗ್ರಾಮವೇ. ಮುಂದೆ ಮತ್ತೊಬ್ಬ ಪುಟಾಣಿ ನನ್ನ ನೋಡ್ತಾ ಇದ್ದಾಳೆ, ನನ್ನ ಹತ್ತಿರ ಬಂದಿದ್ದಾಳೆ, ಏನೋ ಹಾಡ್ತಾಳಂತೆ. ಅವಳ ಹಾಡನ್ನು ಕೇಳೋಣಲ್ಲ, ಅವಳ ಹೆಸರನ್ನು ಕೇಳೋಣ. ನಿನ್ನ ಹೆಸರು ಏನು ಪುಟ್ ಮರಿ? ಏನು ಹೇಳ್ತೀಯ?
0: Hello, man. P. K. S. K. Dalip. Dalip.
1: X. Y. Z. ಕೇಳುಗರೆ, ಇದುವರೆಗೆ ಅಂಗನವಾಡಿ ಕೇಂದ್ರ ಕುಡುಪು ಇಲ್ಲಿಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದ್ರಿ. ಅವರು ಪುಟಾಣಿಗಳ ಒಂದು ಮುದ್ದುಮುದ್ದಾದ ಹಾಡುಗಳನ್ನೆಲ್ಲ ಕೇಳಿದ್ರಿ, ಖುಷಿಪಟ್ಟಿದ್ರಿ. ಈ ಕಾರ್ಯಕ್ರಮದಲ್ಲಿ ನಮಗೆ ತಾಂತ್ರಿಕ ನೆರವು ನೀಡಿದವರು ಸಿಂಚನ್ ಶ್ಯಾಮ್, ಜೊತೆಗೆ ಸಹಕಾರ ನೀಡಿದವರು ಈ ಕುಡುಪು ಅಂಗನವಾಡಿ ಕೇಂದ್ರದ ಶಿಕ್ಷಕಿಯಾದ ಶ್ರೀಮತಿ ಪುಷ್ಪ ಹಾಗೂ ಶ್ರೀಮತಿ ಮಾಲತಿ. ಮುಂದಿನ ವಾರದ ಮಕ್ಕಳಿಗೆ ಸಾರಂಗ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ
2: ನಮಸ್ಕಾರ.

0: ಹುಲಿ ಮತ್ತು ಚಿನ್ನದ ಬಳೆ. ಒಂದಾನೊಂದು ಕಾಲದಲ್ಲಿ ಒಂದು ಮುದಿ ಹುಲಿ ವಾಸವಾಗಿತ್ತು. ಅದಕ್ಕೆ ವಯಸ್ಸಾಗಿದ್ದರಿಂದ ಬೇಟೆಯಾಡಲು ಆಗುತ್ತಿರಲಿಲ್ಲ. ಒಂದು ದಿನ ಒಂದು ಕೊಳದ ಬಳಿ ನಡೆದುಕೊಂಡು ಹೋಗುತ್ತಿದ್ದಾಗ ಏನೋ ಕೊಳೆಯುವ ವಸ್ತು ಕಾಣಿಸಿತು. ಅದನ್ನು ಎತ್ತಿಕೊಂಡಾಗ ಅದು ಚಿನ್ನದ ಬಳೆ ಎಂದು ತಿಳಿಯಿತು. ಹುಲಿಯು,
1: ಈ ಬಳೆಯನ್ನು ನನ್ನ ಬಳಿಯೇ ಇಟ್ಟುಕೊಳ್ಳುತ್ತೇನೆ, ಮುಂದೊಂದು ದಿನ ಇದರಿಂದ ಉಪಯೋಗವಾಗಬಹುದು
0: ಎಂದು ಯೋಚಿಸಿದನು. ಅವನು ಆ ಬಳೆಯನ್ನು ಹಾಕಿಕೊಂಡನು. ಅದರಿಂದ ಏನೇನು ಪ್ರಯೋಜನವಾಗಬಹುದೆಂದು ಯೋಚಿಸಿಕೊಂಡು ಅಲ್ಲಿಂದ ಹೋದನು. ಹುಲಿಯು ತನ್ನ ಗುಹೆಗೆ ಹೋಗಿ ಬಳೆಯನ್ನು ಹೇಗೆ ಉಪಯೋಗಿಸಬಹುದೆಂದು ಉಪಾಯಗಳನ್ನು ಯೋಚಿಸಿದನು. ಸ್ವಲ್ಪ ಸಮಯದ ನಂತರ,
1: ನನಗೆ ತಿಳಿಯಿತು, ಮನುಷ್ಯರನ್ನು ಹಿಡಿಯಲು ಇದನ್ನು ಗಾಳದಂತೆ ಉಪಯೋಗಿಸುತ್ತೇನೆ, ಅವರ ಮಾಂಸ ರುಚಿಕರವಾಗಿರುತ್ತದೆ
0: ಎಂದು ಯೋಚಿಸಿದನು. ಅದಕ್ಕಾಗಿ ಅವನು ಪ್ರಯಾಣಿಕರು ಸದಾ ಓಡಾಡುವ ಕಾಡಿನ ದಾರಿಗೆ ಹೋದನು. ಅವನು ಮರದ ಕೆಳಗೆ ಕುಳಿತು ತನ್ನ ಮೊದಲನೆಯ ಬಲಿಗೆ ಕಾಯುತ್ತಿದ್ದನು. ಸ್ವಲ್ಪ ಸಮಯದಲ್ಲೇ ಒಬ್ಬ ಮನುಷ್ಯನು ಆ ದಾರಿಯಲ್ಲಿ ನಡೆದು ಬರುತ್ತಿದ್ದುದನ್ನು ಕಂಡನು. ಹುಲಿಯು ಬಳೆಯನ್ನು ಹಿಡಿದುಕೊಂಡು ಆ ಮನುಷ್ಯನನ್ನು ಕೂಗಿತು.
1: ನಿನಗೆ ಈ ಚಿನ್ನದ ಬಳೆ ಬೇಕೇ? ನನಗೆ ಇದರಿಂದ ಏನೂ ಪ್ರಯೋಜನವಿಲ್ಲ, ಆದರೆ ನೀನು ಇದನ್ನು ತೆಗೆದುಕೊಂಡು ಹೋಗಿ ಮಾರಿದರೆ ಒಳ್ಳೆಯ ಬೆಲೆ ಸಿಗುತ್ತದೆ
0: ಎಂದು ಕೂಗಿ ಹೇಳಿದನು. ಮೊದಮೊದಲು ಆ ಮನುಷ್ಯ ಹಿಂಜರಿದನು.
2: ಬೇಡ ಹುಲಿರಾಯ
0: ಎಂದನು.
2: ನಿನಗೆ ಧನ್ಯವಾದಗಳು, ನನಗೆ ಚಿನ್ನದ ಬಳೆ ಬೇಡ.
0: ಹುಲಿಯು ಅವನ ಹಿಂಜರಿಕೆಯನ್ನು ನೋಡಿ,
1: ಇದೇ ನಿನ್ನ ನಿರ್ಧಾರವೇ? ಇದು ಎಷ್ಟು ದಪ್ಪವಾಗಿ ಭಾರವಾಗಿದೆ, ಇದು ತುಂಬಾ ಬೆಲೆ ಬಾಳಬಹುದು
0: ಎಂದು ಹೇಳಿದನು. ಆ ಮನುಷ್ಯನ ಆಸೆ ಹೆಚ್ಚಾಗುತ್ತಿತ್ತು. ಆದರೆ ಅವನು ಹುಲಿಗೆ ಹೆದರಿ,
2: ಬೇಡ ಹುಲಿರಾಯ, ನನಗೆ ಅದು ಬೇಡ.
0: ಹುಲಿಯು ನಕ್ಕು,
1: ಓಹ್ ಸರಿ, ಹಾಗಾದರೆ ನಾನು ಬೇರೆ ಯಾರಿಗಾದರೂ ಕೊಡುತ್ತೇನೆ. ನಾನು ಸಾಯುತ್ತಿದ್ದೇನೆ, ಸಾಯುವ ಮುನ್ನ ಇದನ್ನು ಯಾರಿಗಾದರೂ ಕೊಡಬೇಕೆಂದು ಕೊಂಡಿದ್ದೆ
0: ಎಂದು ಹೇಳಿದನು. ಆ ಮನುಷ್ಯನು ಯೋಚಿಸಿದ,
2: ಅವನಿಗೆ ವಯಸ್ಸಾದಂತೆ ಶಕ್ತಿ ಇಲ್ಲದಂತೆ ಕಾಣುತ್ತದೆ, ಅವನು ಸಾಯುವಂತಿದ್ದರೆ ನನ್ನನ್ನು ತಿನ್ನಲು ಸಾಧ್ಯವಿಲ್ಲ. ಈ ಬಳೆಯನ್ನು ತೆಗೆದುಕೊಳ್ಳಲು ತೊಂದರೆಯೇನೂ ಇಲ್ಲ, ಬಳೆಯನ್ನು ಮಾರಿ ದುಡ್ಡನ್ನು ತೆಗೆದುಕೊಳ್ಳಬಹುದು.
0: ಚುರುಕಾದ ಹುಲಿಗೆ ಅವನು ಏನು ಯೋಚಿಸುತ್ತಿದ್ದನೆಂದು ತಿಳಿಯಿತು.
1: ಸರಿ ಮನುಷ್ಯನೇ, ನಾನೀಗ ಹೋಗಿ ಯಾರಿಗಾದರೂ ಈ ಬಳೆ ಬೇಕಾಗುತ್ತೋ ಎಂದು ಹುಡುಕುತ್ತೇನೆ.
0: ಅವನು ಹಿಂತಿರುಗಿ ಅಲ್ಲಿಂದ ಹೋಗುವಂತೆ ನಟಿಸಿದನು. ಮನುಷ್ಯನು ಈಗ ಯೋಚಿಸಿದ,
2: ಬಳೆಯನ್ನು ಬೇರೆಯವರಿಗೆ ಕೊಡುವಂತೆ ಮಾಡಿದನಲ್ಲ, ನಾನೆಂತ ಮೂರ್ಖ, ಅವನಿಗೆ ನನ್ನನ್ನು ಕೊಲ್ಲಬೇಕೆಂದಿದ್ದರೆ ಈಗಲೇ ಕೊಲ್ಲಬಹುದಿತ್ತಲ್ಲ.
0: ಆಗ ಅವನು ಹುಲಿಯ ಕಡೆ ತಿರುಗಿ,
2: ಹುಲಿರಾಯನೇ, ನಾನು ನನ್ನ ಮನಸ್ಸು ಬದಲಾಯಿಸಿದ್ದೇನೆ, ಈ ಬಳೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ
0: ಎಂದನು. ಹುಲಿಗೆ ಸಂತೋಷವಾಯಿತು. ಬಳೆಯನ್ನು ತನ್ನ ಕೈಯಲ್ಲಿ ಹಿಡಿದು,
1: ಓಹ್ ತುಂಬಾ ಸಂತೋಷ, ಇಗೋ ಬಂದು ಇದನ್ನು ತೆಗೆದುಕೋ
0: ಎಂದು ಹೇಳಿತು. ಸೂರ್ಯನ ಕಿರಣಗಳಿಂದ ಹೊಳೆಯುತ್ತಿರುವ ಬಳೆಯನ್ನು ಕಂಡು ಅದನ್ನು ತೆಗೆದುಕೊಳ್ಳಲು ಹತ್ತಿರ ಹೋದನು. ಅವನು ತನ್ನ ಸ್ವಾರ್ಥದಿಂದ ಎಲ್ಲಿ ಹೋಗುತ್ತಿದ್ದೇನೆಂದು ನೋಡದೆ ಕೆಸರಿನಲ್ಲಿ ಕಾಲಿಟ್ಟನು. ಅವನಿಗೆ ಅಲುಗಾಡಲು ಸಾಧ್ಯವಾಗಲಿಲ್ಲ. ಹುಲಿಯು ರಭಸವಾಗಿ ತನ್ನ ಕಡೆಗೆ ಬರುತ್ತಿದ್ದುದನ್ನು ಕಂಡನು.
1: ನಾನೆಂಥ ಮೂರ್ಖನಾದೆ, ನಾನು ಅತಿ ಆಸೆ ಪಡಬಾರದಿತ್ತು
0: ಎಂದುಕೊಂಡನು. ಆದರೆ ಆಗಲೇ ತುಂಬಾ ತಡವಾಗಿತ್ತು. ಹುಲಿಯು ಅವನ ಮೇಲೆ ನೆಗೆದು

0: ಬನ್ನಿರಿ ಎಲ್ಲರೂ ಮುಂದು ಬರುತ್ತಿದೆ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್
1: 107.8 FM ರೇಡಿಯೋ ಸಾರಂಗ್ ಈಗ ಆಕಾಶವಾಣಿ.

ಸರಣ್ಣ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಜ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ ಸಂಸ್

0: ಅನುಚ್ಛೇದಗಳನ್ನು 22 ಭಾಗಗಳನ್ನು ಒಳಗೊಂಡಿತ್ತು. ತಿದ್ದುಪಡಿಗಳ ಮೂಲಕ 448 ಅನುಚ್ಛೇದಗಳನ್ನು ಹಾಗೂ 25 ಭಾಗಗಳನ್ನು ಈಗ ಹೊಂದಿದೆ. ಈ ಸಂವಿಧಾನವು ನಮಗೆ ವಿವಿಧ ಹಕ್ಕುಗಳನ್ನು ಹಾಗೂ ಸವಲತ್ತುಗಳನ್ನು ಕೊಟ್ಟಿದೆ. ಸಂವಿಧಾನವು ಎಲ್ಲರನ್ನೂ ಸಮಾನರಾಗಿ ಕಾಣುವ, ಎಲ್ಲರನ್ನೂ ಸಮಾನವಾಗಿ ಗೌರವಿಸುವ ಒಂದು ವಿಶಿಷ್ಟ ದಾಖಲೆ.
1: ಇದು ನನ್ನ ದೇಶದ ಮೂಲಕ ನಾನು ಸುಪ್ರೀಂ ಲಾ ಆಫ್ ದ ಲ್ಯಾಂಡ್ ಅಂತ ಹೇಳಿದ್ವಿ. ನಾವು ನಮ್ಮ ಸಂವಿಧಾನ ರಚನಾ ಸಮಿತಿ ಅಲ್ಪಸಂಖ್ಯಾತರ ಅಗ್ಗಗಳನ್ನು ಸಮರ್ಪಕವಾಗಿ ಪ್ರತಿನಿಧಿಸಿದೆ.
0: ಈ ಸಂವಿಧಾನ ರಚನಾ ಸಭೆಯಲ್ಲಿ 15 ಮಹಿಳೆಯರು ಸದಸ್ಯರಾಗಿದ್ದರು ಎಂಬುದು ಅಷ್ಟೇ ಗಮನಾರ್ಹ.
1: ಇವರು ಅಮ್ಮ ಸ್ವಾಮಿ ದತ್ತ, ದಾಕ್ಷಾಯಿಣಿ ಲಾಯತ್, ಬೇಗಾಮ ಐಜಾಸ್ ರಸೂಲ್, ದುರ್ಗಮ್ಮಾಯಿ ದೇಶ್ಮುಖ್, ಅನ್ಸಾರಿ ಜೀವರಾಯ ಮೇತ, ಕಮಲಾ ಚೌಧುರಿ, ಲೀಲಾ ರಾಯ್,
0: ಮಾನ ಚೌಧುರಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜ್ಕುಮಾರ್ ಅಮೃತ ಕೌರ್, ರೇಣುಕಾ ರಾಯ್, ಸರೋಜಿನಿ ನಾಯ್ಡು, ಸುಚಿತ್ರಾ ಕೃಪ್ಲಾನಿ, ವಿಜಯ ಲಕ್ಷ್ಮಣ್ ಪಂಡಿತ್, ಅನಾನ್ಮಸ್ಕರೇನ್, ಇವರು ನಮ್ಮ ಕರ್ನಾಟಕದಿಂದ ಅನೇಕ ಮಹನೀಯರು ನಮ್ಮ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದರು. ಕೆಲವರ ಹೆಸರನ್ನು ಹೇಳುವುದಾದರೆ ಕೆಸಿಸಿಡಿ, ಕೆಂಗೆಲ್, ಹನುಮನ್ಮಯ್ಯಯ್ಯ, ಕೃಷ್ಣ ನೀರಾವ್, ಎಚ್ ಸಿದ್ದವೀರಪ್ಪ, ಎಸ್ ಎಸ್ ವಿಜಯಲಿಂಗಪ್ಪ, ಇವರುಗಳು ಪ್ರತ್ಯೇಕವಾಗಿ ಕರ್ನಾಟಕದಲ್ಲಿ ರಾವ್ ಸಾಂವಿಧಾನಿಕ ಸಲಹೆಗಾರನಾಗಿ ಸಂವಿಧಾನ ರಚನೆಗೆ ವಿಶೇಷ ಕೊಡುಗೆ ಕೊಟ್ಟವರಾಗಿದ್ದಾರೆ. ನಮ್ಮ ಸಂವಿಧಾನ ನಮಗೆ ವೈವಾಹಿಕ ಸ್ವಾತಂತ್ರ್ಯವನ್ನು ನೀಡುತ್ತದೆ. ರಾಜಕೀಯ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ ಸ್ವಾತಂತ್ರ್ಯವನ್ನು

0: സംവിധാന രചന സന്ദർഭി നമ്മ സംവിധാനി
1: ಮತ್ತು ಸಮಾಜ

ಕ್ಷಣದ ಅವಕಾಶವಿದ್ದರೆ ಅದನ್ನು ಅವರವರ ಹಾಗೆ ಸಂವಿಧಾನ ತಂದಂತ ಹಾಗೆ ಸಂವಿಧಾನ ಎಂಬ ಬಳಿ ಬಳಿ ಆದ ನಿಯಮ 2002 ರ

ಪ್ರಯತ್ನಿಸುವುದು. ಅಂದರೆ ಭಾರತದ ಐಕ್ಯತೆಗೆ ಅನುಗುಣವಾಗಿ ನಮ್ಮ ನಮ್ಮ ವರ್ಗಗಳಲ್ಲಿ ಇರುವಂಥದ್ದು. ನಾಲ್ಕನೇದಾಗಿ ದೇಶವನ್ನು ರಕ್ಷಿಸುವುದು ಮತ್ತೆ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಬರಬಾರದಾದ ಹಾಗೆ ಮಾಡುವುದು. ಐದನೇದು ಧಾರ್ಮಿಕ ಭಾಷಾ ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳ ಅಥವಾಗಿ ಭಾರತದಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭಾರತದ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವದ ಕುಂದೊಂದು ಮಾಡುವ ಆಚರಣೆಗಳನ್ನು ಬಿಟ್ಟು ಬಿಟ್ಟು ಬಿಡುವುದು. ಆರನೇದು ನಮ್ಮ ಸಂಸ್ಕೃತಿಯ ಯಾವ ಪರಂಪರೆಯನ್ನು ಗೌರವಿಸುತ್ತಿತ್ತು.

ಅಭಿವೃದ್ಧಿಗೊಳಿಸುವುದು ಮತ್ತು ಬಾಳ್ಮಾಳಿಗಳಿಗೆ ಅನುಕೂಲ

ಪರವಾಗಿ ಶಿಕ್ಷಣ ಅವಕಾಶಗಳನ್ನು ಕಲ್ಪಿಸಿಕೊಡುವುದು. ಕಿರಿಯರೇ, ಇದು ನಮ್ಮ ಮೂಲ ಕರ್ತವ್ಯಗಳು. ನಮ್ಮ ದೇಶದ ಬೆಳವಣಿಗೆಗೆ ಸಾಮರಸ್ಯಕ್ಕೆ

ಈ ಬಾರಿ ನೀವು ಸಹ ಹಾಳಾಗಿ ಉಚಿತ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಯಕ್ಷಗಾನ
1: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ ಪ್ರಸಂಗ ಕೌರವ ಪೌರುಷ ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ ಚೆಂಡೆ ಚೈತನ್ಯ ಕೃಷ್ಣ ಪದ್ಯಾಣ ಮದ್ದಳೆ ಪ್ರಕಾಶ್ ಉಳಿತಾಯ ಪಾತ್ರವರ್ಗ ಕೌರವ ವಾಸುದೇವ ರಂಗಭಟ್ ಸಂಜಯ ಪವನ್ ಕಿರಣಕೆರೆ ಭೀಮ ಕದ್ರಿ ನವನೀತ ಶೆಟ್ಟಿ ಈಗ ಕೌರವ ಪೌರುಷ ಈ ಯಕ್ಷಗಾನದ ಮೊದಲನೇ ಕಂತು

ತೀರಥವ ನಡರದ

ನನ್ನ ಸೇನೆಯನ್ನೇ ಓಡಿಸ್ತಾ ಉಂಟು ಹಿಮ್ಮುಖವಾಗಿ. ನನಗೀಗ ಮುಂದೆ ಬರಬೇಕು ಅಂತ ಆದ್ರೆ ಸೇನೆ ಹಿಂದೆ ನಿಲ್ಲಬೇಕು. ಆದ್ದರಿಂದಲೇ ಸಕಲ ಪ್ರದೇಶಕ್ಕೆ ಕೊಂಡು ಹೋಗಿ ನಿಲ್ಲಿಸುವಂತದ್ದು. ಯಾಕೆ ವಿಮುಖವಾಗಿ ಪಲಾಯನ ಪಠಿಸ್ತಾ ಇರುವಂತಹ ಸೇನೆಯನ್ನು ಮತ್ತೆ ರಣಕ್ಕೆ ಸಮ್ಮುಖವಾಗಿಸಬೇಕು ಅಂತಾದ್ರೆ ಭೀಮಸೇನ ನೆನೆಸಿದ ಭೀಮಸೇನನಿಗೆ ಮರ್ಮಾಘಾತವೆಸಗುವುದಕ್ಕೆ, ರುಧಿರಾಧಾರಿಯಲ್ಲಿ ಎತ್ತಿ ಹಿಡಿದಲ್ಲಿಂದ ಎದೆಗೆ ಹೊಡೆಯುವುದಕ್ಕೆ ಇದೋ ಗದೆಯನ್ನೆತ್ತಿಯೇ ಬಂದು ನಿಂದವನು ನಾನು. ಹೌದು ಅಂತಾದ್ರೆ ಎಲ್ಲವನ್ನೂ ತಿರುಗಿಸಬಲ್ಲವನು. ಹೌದು ಅಂತಾದ್ರೆ ನೋಡೋಣ, ನಿನ್ನ ಘಾತದ ಬಲದಿಂದ ನನ್ನ ಛಲವನ್ನು ತಿರುಗಿಸು ನೋಡೋಣ.

0: ಕೊನೆಗೂ ಸೋಲನ್ನು ಒಪ್ಪಿಕೊಂಡೆಯಲ್ಲ.
1: ಸೋಲು
0: ಲೆಕ್ಕಾಚಾರ ನಿನ್ನದು. ಎಷ್ಟು ಮಂದಿಯನ್ನು ನಾನು ಇಂದು ಕೊಂದದ್ದು?
1: ಸೇನಾಧಿಪತಿಯಾದಂತರಿಂದ 21,000 ಅಂತ ಖಚಿತ ಉಂಟು.
0: ಇಂದಿಗೆ 18 ದಿವಸಗಳ ಪೂರ್ವದಲ್ಲಿ ಒಟ್ಟು 18 ಅಕ್ಷೋಹಿಣಿ ಸೇನೆ ಇದ್ದದ್ದು. ನಿಮ್ಮದ್ದು 11, ನಮ್ಮದ್ದು 7. ಈಗ ಉಳಿದದ್ದು ಅಷ್ಟೇ ಎನ್ನುವುದನ್ನು ಮತ್ತೆ ಲೆಕ್ಕಕ್ಕೆ ತೋರಿಸುವುದಕ್ಕೆ ಹೇಳಿದ್ದು ನೀನು.
1: ಈಗ ನೀವು ಲೆಕ್ಕ ಮಾತಾಡ್ತೀರಿ. 18 ಅಕ್ಷೋಹಿಣಿ ಇರುವಾಗ ಕೌರವರದ್ದೆಷ್ಟು ಪಾಂಡವರದ್ದೆಷ್ಟು ಅಂತ ಹೇಳಿದ್ರೆ ಆಗ ಪಾಂಡವರ ಲೆಕ್ಕ ಬೇರೆ. ಸಂಖ್ಯಾಬಲ ನೋಡಿ ಅಲ್ಲ ಸತ್ವವನ್ನು ಅಳಿಯುವುದು ಅಂತ. ಮತ್ತೆ ಈಗ ಯಾಕೆ ಸಂಖ್ಯೆ ಉಲ್ಲೇಖಿಸ್ತಿ?
0: ನೀವು ಮಂದಿ ಹೋದ್ರು
1: ನೀನು
0: 18 ಉಳಿದದ್ದು ಇಷ್ಟೇ. ಇಂದು 18 ದಿವಸದ ಯುದ್ಧದಲ್ಲಿ ಆರಂಭ ಕಾಲದಲ್ಲಿ ನಿಮ್ಮನ್ನು ನೋಡಿದ್ದೇವೆ ನಾವು. ಶಲ್ಯಭೂಪತಿ ಸರ್ವತೋ ಭದ್ರವಾದ ವ್ಯೂಹವನ್ನು ರಚಿಸಿ ಎಡಬಲಗಳಲ್ಲಿ ಕೃತವರ್ಮ ಕೃಪಾಚಾರ್ಯರನ್ನು ನಿಲ್ಲಿಸಿ ಹಿಂದೆ ಅಶ್ವತ್ಥಾಮನನ್ನು ನಿಲ್ಲಿಸಿ ಮಧ್ಯದಲ್ಲಿ ನಿನ್ನನ್ನು ನಿಲ್ಲಿಸಿ. ಅಂದ್ರೆ 4 ಸುತ್ತಿನಿಂದ ಇದ್ದದ್ದು 4 ಮಂದಿ ನಿನಗೆ. ಮತ್ತೆ ನೀನೇ ಹೇಳಿದಂತಹ ಆ ಲೆಕ್ಕ ಅದು ಬೆರಳೆಣಿಕೆಯ.
1: ಏನಿಲ್ಲ ಅಂತ ಹೇಳುವಾಗಲೂ ಚತುರ್ಭದ್ರ ಸ್ಥಿತಿಯಲ್ಲಿ ಸುಯೋಧನ ಹಸ್ತಿನೆಯ ಒಡೆತನಕ್ಕಾಗಿ ಹೋರಾಡ್ತಾ ಇದ್ದಾನೆ. ಇದು ಸ್ಪಷ್ಟ ಆಯ್ತಾ?
0: ಇಂದು ಬೆಳಗ್ಗೆ ಆ ಸ್ಥಿತಿ ಇತ್ತು. ನನ್ನ ಅಣ್ಣನಾದಂತಹ ಧರ್ಮಜ ನಿನ್ನ ಸೇನಾದಿಯಾದಂತಹ ಶಲ್ಯಭೂಪತಿಯನ್ನು ಶೂಲದಿಂದ ಇರಿದು ಕೊಂದ. ಶಲ್ಯಾವಸಾನವಾಯಿತು. ಮತ್ತೆ ನನ್ನ ತಮ್ಮನಾದಂತಹ ಸಹದೇವ ಅವನ ಪ್ರತಿಜ್ಞೆಯನ್ನು ಪೂರೈಸಿದ. ಶಕುನಿಯನ್ನು ಕೊಲ್ಲುವುದರ ಮೂಲಕ ಶಕುನಿಯ ಮಗನಾದಂತಹ ಉಲೂಕನು ನಕುಲನಿಂದ ಕೊಲ್ಲಲ್ಪಟ್ಟ. ಈಗ ನೀನು ನಿನ್ನನ್ನು ಎದುರಿಸಿದಂತಹ ಈ ಭೀಮಸೇನನನ್ನು ಅವರನ್ನೆಲ್ಲ ಏನೆಣಿಸಿದ್ದು ಹೇಳಿದ್ದು ನೀನು? ಹೀನಬಲರು ಅಂತ. ಅವರು ಹೀನಬಲರಲ್ಲ, ಅವರು ಬಲಹೀನರೂ ಅಲ್ಲ. ನೀನು ನನ್ನ ಯೋಚನೆ ನನ್ನ ಯೋಗ್ಯತೆಯ ಬಗ್ಗೆ ಈ ಸಂದರ್ಭದಲ್ಲಿ ತಿಳಿಯಬೇಕು. ನನ್ನನ್ನು ಪಾಂಡುಕುಮಾರ ಅಂತ ಕರೆಯುವುದಕ್ಕೆ ನಿನಗೆ ಮನಸ್ಸು ಬರೆಯುವುದಿಲ್ಲ. ಭೀಮಸೇನ ಎಂಬುದಾಗಿ ನೀನು ನನ್ನನ್ನು ಕರೆಯುವುದಿಲ್ಲ. ನಿನಗೆ ಇಷ್ಟವಾಗದ ಹೆಸರು, ನನ್ನ ಹೆಸರನ್ನು ಕರೆಯುವ ಕ್ರಮವೇ ಬೇರೆ. ಏನಿದು ಕೈಯಲ್ಲಿ
1: ಗದೆ?
0: ಈ ಗದೆಯನ್ನು ಹಿಡಿದುಕೊಂಡು ಬಂದದ್ದು ಯಾಕೆ? ಈ ಪೂರ್ವದಲ್ಲಿ ಕುರುಕ್ಷೇತ್ರ ಯುದ್ಧದ ಪೂರ್ವದಲ್ಲಿ ಈ ಗದೆಗೆ ಸರಿಯಾದ ಕೆಲಸ ಸಿಗಲಿಲ್ಲ. ಏನಿದ್ರೂ ಗದೆ ಇಲ್ಲದೆ ಈ ಭೀಮ ಸಾಧನೆಯನ್ನು ಮಾಡಿದ್ದು. ಅರಗಿನಾಲಯದ ಪ್ರಕರಣವಾಗಿ ನಾವು ಮುಂದೆ ಹೋದಾಗ ಹಿಡಿಂಬನನ್ನು ಕೊಲ್ಲುವುದಕ್ಕೆ ನನಗೆ ಗದೆ ಇರಲಿಲ್ಲ. ಬಕಾಸುರನ ನಿಗ್ರಹ ಮಾಡುವಾಗ ನನ್ನಲ್ಲಿ ಕೈಯಲ್ಲಿ ಗದೆ ಇರಲಿಲ್ಲ. ಹೆಚ್ಚೇಕೆ ಜರಾಸಂಧನನ್ನು ಕೊಲ್ಲುವುದಕ್ಕಾಗಿ ಮಗಧ ಮಂಡಲಕ್ಕೆ ಕೃಷ್ಣಾರ್ಜುನರ ಜೊತೆಯಲ್ಲಿ ಹೋದಂತಹ ಸಂದರ್ಭದಲ್ಲೂ ಈ ಗದೆ ನನ್ನಲ್ಲಿ ಇರಲಿಲ್ಲ. ಮಯದತ್ತವಾದಂತಹ ಗದೆ, ಕೀಚಕನನ್ನು ಕೊಂದದ್ದು ಈ ಗದೆಯಿಂದ ಅಲ್ಲ. ಕಿಮ್ಮೀರ ಜಟಾಸುರರು ನನ್ನಿಂದ ಕೊಲ್ಲಲ್ಪಟ್ಟದ್ದು ನನ್ನ ಭುಜಬಲ ಪರಾಕ್ರಮದಿಂದ ಹೊರತು
1: ಇರಲಿ
0: ಈ ಗದೆಯಿಂದ ಅಲ್ಲ. ಈ ಗದೆಯನ್ನು ಎತ್ತಿ ಹಿಡಿದದ್ದು ಯಾಕೆ?
1: ಯಾಕೆ
0: ಈ ಗದೆಯಿಂದ ಒಂದು ದೊಡ್ಡ ಕೆಲಸ ಆಗಬೇಕು. ಆ ಕಾರಣಕ್ಕಾಗಿಯೇ ಭಂಡಂಡ್ರಪಾಲನಾದಂತಹ ನಿನ್ನ ತೊಡೆಯನ್ನು ಮುರಿಯುವುದಕ್ಕಾಗಿಯೇ ಈ ಗದೆಯನ್ನು ಎತ್ತಿ ಹಿಡಿದದ್ದು. ಹೇಗೆ ಹೇಗೆ ನನ್ನ ಈ ಗದೆಯ ಪೆಟ್ಟನ್ನು ಸಹಿಸುವುದಕ್ಕೆ ನಿನ್ನ ತೊಡೆಗಳಿಗೆ ಸಾಧ್ಯವಿದೆಯೇನೋ?
1: ನಿನ್ನನ್ನು ಬೇರೆ ಹೆಸರಿನಿಂದ ಕರೆಯದೆ ದೇವತಾ ಪ್ರಾತಿನಿಧ್ಯ ಹೊಂದಿದಂತಹ ವಾಯು ಸುತ್ತ ಅಂತ ಆಗಲೂ ಕರೆದೆ, ಈಗ

0: ಈಗ ವಾಚ್ಯವಾಗಿಯೇ ಆಡ್ತೇನೆ. ತಾರತಮ್ಯದಿಂದಲೇ ನಾವು ಆಡುವಾಗ ಯಾರಿಗಿಂತ ಯಾರು ಹೀನ ಅಂತ ನಾವು ಹೇಳ್ತೇವೋ ಅವರನ್ನು ಆತ್ಯಂತಿಕವಾಗಿ ಹೀನರು ಅಂತ ನಾವು ಗುರುತಿಸುವುದಲ್ಲ, ಅವನಿಗಿಂತ ಇವನು ಹೀನಬಲ ಅಂತ. ಸಾವಿರಾರು ಸಂಖ್ಯೆಯ ಪದಾತಿಗಳನ್ನು ಹೊಡೆದುರುಳಿಸಿದ ನೀನು, ಮಹಾರಥಿಗಳಲ್ಲಿ ಅಗ್ರಮಾನ್ಯರಾದವರನ್ನು ಧರಾಶಾಯಿಯಾಗಿಸ್ತೇನೆ ಅಂತ ಪ್ರತಿಜ್ಞೆಯನ್ನು ಊರ್ಜಿತವಾಗಿರಿಸಿಕೊಂಡಿರುತ್ತ, ನಿನ್ನ ಪ್ರತಿಜ್ಞಾ ಪೂರಣಕ್ಕಾಗಿ ನೀ ಕೊಲ್ಲಬೇಕಾದವರ ಮುಂಭಾಗದಲ್ಲಿ ನೀನೀಗ ಕೊಂದು ಕಳೆದವರು ಎಷ್ಟರವರು? ಹೀನಬಲರೇ. ಆ ನೆಲೆಯಿಂದ ಆಡಿದೆ ನೀನು, ಮಾಡಿದಂತಹ ವಿಕ್ರಮ, ನೀ ತೋರಿದ ವಿಕ್ರಮ, ಮಾಡಿದ ವಧೆಗಳು, ಎದುರಾದಂತಹ ಎದುರಾಳಿಗಳು, ಅವರ ಹೆಸರನ್ನು ಉಲ್ಲೇಖಿಸ್ತ, ಅವರ ಸಂಸ್ಮರಣೆ ಮಾಡುತ್ತಾ ನನ್ನ ಸ್ಥೈರ್ಯವನ್ನು ಒಡಗಿಸುವಂತಹ ವಿಫಲ ಯತ್ನದಲ್ಲೇ ನೀನಿದ್ದಿ. ಜಯಾಪಜಯಗಳು ಅದು ಹೇಗೆ ಚಲನಶೀಲವಾಗಿ ಒಬ್ಬರಿಂದ ಒಬ್ಬರಿಗೆ ವರ್ಗಾಯಿಸಲ್ಪಡ್ತದೆ, ಸೂರೆಗೊಳ್ಳಲ್ಪಡ್ತದೆ, ಇದು ರಣೇತಿಹಾಸವನ್ನು ಬಲ್ಲಂತಹ ಯಾವನಿಗಾದರೂ ವೇದ್ಯವೇ ಇದೆ. ಯುದ್ಧದಲ್ಲಿ ಆದರ್ಶಯುತವಾಗಿಯೇ ಸ್ಮರಿಸಲ್ಪಡುವುದು ರಾಮರಾವಣರ ಯುದ್ಧ. ಜಯಲಲನೆಯ ಚಂಚಲತೆ ಹೇಗೆಲ್ಲ ನಿರೂಪಿತವಾಗಿದೆ ರಣಮಂಡಲದಲ್ಲಿ ಎಂಬುದಕ್ಕೂ ನಿದರ್ಶಕವಾಗಿರುವುದು ಲಂಕಾವನಿಯಲ್ಲಿ ನಡೆದಂತಹ ಆ ಯುದ್ಧವೇ. ಗೆದ್ದ ಅಂತಲೇ ತೀರ್ಮಾನಿಸಿದ್ದಂತಹ ಆಸ್ತಿಕರ ಶ್ರದ್ಧೆಗೆ ಹೇತುವಾಗಿದ್ದಂತಹ ರಾಮಚಂದ್ರನಂತಹ ರಾಮಚಂದ್ರನಿಗೆ ಬಂದಂತಹ ಪರಿಭವ ಪರಂಪರೆಯೋ, ಹತಾಶೆಯೋ, ನಿಸ್ತೇಜ ಸ್ಥಿತಿಯೋ, ಕೈಯಲ್ಲಿದ್ದ ಕೋದಂಡವನ್ನು ಕೆಳಗಿಕ್ಕಿ ಇಲ್ಲ ನನ್ನಿಂದ ಆಗದು ಮರಳಿ ಅಂತ ಹೇಳಿದ ಸ್ಥಿತಿಯೋ, ಇದನ್ನು ಹೇಗೆ ಅರ್ಥೈಸ್ತಾರೋ ಪಾಂಡವ ಪಕ್ಷೀಯರಾದವರು ನನಗೆ ಗೊತ್ತಿಲ್ಲ. ಆದ್ದರಿಂದಲೇ ತತ್ಕಾಲೀನವಾಗಿ ಬಂದಂತಹ ಒಂದು ವಿಷಮತೆಯೋ ಪರಿಭವ ಲೇಪವೋ ಅದನ್ನೇ ಆತ್ಯಂತಿಕವಾದದ್ದು ಅಂತ ಯಾಕೆ ಪರಿಭಾವಿಸಬೇಕು? ಬೇಡ, ನಿಮ್ಮ ಬದುಕನ್ನೇ ನೀನು ಅಂಗೀಕರಿಸು. ಪಾಂಡವ ಪಂಚಕರು ಬಂದ ಸ್ಥಿತಿಯನ್ನು ಸೋಲು ಅಂತ ಅಂಗೀಕರಿಸಿ ಬದುಕುವುದಕ್ಕೆ ಮುನ್ನಡೆದಿದ್ರೆ ಕುರುಧಾರಿಣಿಯಲ್ಲಿ ಇವತ್ತು ನೀ ತೋರಿದ್ದನ್ನೆಲ್ಲ ತೋರುವುದಕ್ಕಿತ್ತ? ಹೀಗೆಲ್ಲ ಆಡುವುದಕ್ಕಿತ್ತ? ಹಾಗಾದ್ರೆ ಬಂದ ಪರಿಭವವನ್ನು ಅಂಗೀಕರಿಸದೆ ಅದಕ್ಕೆ ವಿರುದ್ಧವಾಗಿ ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವ ಪ್ರವೃತ್ತಿಯನ್ನು ತೋರಿದ ಕಾರಣದಿಂದಲೇ ಇಲ್ಲಿಯ ತನಕ ಬಂದು ನಿಲ್ಲುವುದಕ್ಕೆ ನಿನಗೆ ಸಾಧ್ಯವಾಗಿದೆ ಅಂತಾದರೆ ಆ ಪ್ರವೃತ್ತಿ ನಿನ್ನೊಪ್ಪನ ಸೊತ್ತೇನು ಅಲ್ಲವಲ್ಲ? ಈ ಲೋಕದಲ್ಲಿ ಪೌರುಷವಾದಿಗಳಾದ ಪ್ರತಿಯೊಬ್ಬರು ಅದನ್ನು ತೋರಬಹುದು ತಾನೆ. ಆದ್ದರಿಂದಲೇ ಭವಿಷ್ಯವನ್ನು ಬಗೆದು ತೆಗೆಯುವ ಯತ್ನ ಬೇಡ, ಅದನ್ನ ಅದೃಷ್ಟಕ್ಕೆ ಬಿಡು. ಅದು ಏನಾಗುತ್ತದೋ ಆದಾಗ ಎಲ್ಲರಿಗೂ ವಿದಿತವಾಗುತ್ತದೆ. ಆದರೆ ಭೂತಾಕೃತಿಯಿಂದ ಭೀಕರಾಕಾರನಾಗಿ ನಿಂತ ನಿನ್ನನ್ನು ಬಗೆದು ನೋಡಬೇಕಾದ ಬದ್ಧತೆ ನನಗುಂಟು.
1: ಬಗೆದು ಏನನ್ನು ನೋಡುತ್ತಿ, ಏನನ್ನು ಕಾಣಬೇಕು?
0: ಆ ತನಕ ಹಿರಣ್ಯಕಶಿಪು ನಾಮಕನಾದವರು ನಮ್ಮ ಅಜ್ಜ ಕತೆ ಹೇಳಿದ್ರಲ್ಲ ನಿಮ್ಮ ಯಾಗದಲ್ಲಿ, ಅವ ದೇವ ಅಂತ ಮಾನಿತನಾಗಿದ್ದ ಒಂದು ವರ್ಗದಿಂದ, ಅವ ಭೂಪ ಅಂತ ಅಂಗೀಕೃತನಾಗಿದ್ದ ಇನ್ನೊಂದು ವರ್ಗದಲ್ಲಿ. ಆದರೆ ಅದೆಲ್ಲ ಅತ್ಯಂತಿಕವಾದ ಸತ್ಯವಲ್ಲ ಅಂತ ನಿರೂಪಿಸುವುದಕ್ಕೆ ಅವನೊಳಗಿರುವಂತಹ ಕಡುಕೆಂಪನ್ನು, ರಕ್ತವನ್ನು, ಕರುಳನ್ನು ನೃಸಿಂಹಾಕೃತಿ ಬಗೆ ಬಗೆದು ಸಿಗಿಸಿಗಿದು ಲೋಕಕ್ಕೆ ತೋರಿಕೊಟ್ಟಿತಂತೆ. ಅವನಲ್ಲಿದ್ದ ಕ್ರೌರ್ಯ, ಅದರ ಪರಾಕಾಷ್ಠೆ, ಪುತ್ರನನ್ನೇ ಆದರೂ ವಧಿಸಬಹುದಾದಷ್ಟು ವಿಷ್ಣು ವಿದ್ವೇಷ, ಇದನ್ನು ಲೋಕಕ್ಕೆ ತೋರಿಸಿಕೊಟ್ಟದಂತೆ ನೃಸಿಂಹ. ನನ್ನ ತಮ್ಮಂದಿರು ದುಶಾಸನದಿಂದ ಮೊದಲುಗೊಂಡು ಈಗೀಗ ತಾನೇ ನೀ ಕೆಡ ಹಾಕಿದ ಸುದರ್ಶನನ ತನಕ 99 ಮಂದಿಯನ್ನು ಕೆಡ ಹಾಕಿದಂತಹ ನಿನ್ನ ಪ್ರವೃತ್ತಿ ಸಮೀರ ಜಾತ ಅಂತ ಕರೆದದ್ದಕ್ಕೆ ಹಿಂಸ್ರ ವಿನೋದಿಗಳಲ್ಲದಂತಹ ಒಳ್ಳೆಯ ಮನಸ್ಸನ್ನು ಹೊಂದಿದಂತಹ ಪರರ ಅಭ್ಯುದಯದಲ್ಲಿ ಅವರ ಶ್ರೇಯಸ್ಸಿನಲ್ಲಿ ಆನಂದ ತೊಂದಿಲ್ಲ ಅಂತಃಕರಣವಾಗುವುದು ಯಾರಿಗೋ ಅವರನ್ನು ದೇವರು ಅಂತ ಮಾನಿಸಿತು ಈ ಲೋಕ. ಪರರ ಸಾವಿನಲ್ಲಿ, ಪರರ ಹಿಂಸೆಯಲ್ಲಿ, ಕ್ರೌರ್ಯದ ಪರಾಕಾಷ್ಠೆಯಲ್ಲಿ ನೀ ಹೊಂದುತ್ತಾ ಇರುವ ಆನಂದ ಏನುಂಟು ಲೋಕ ಹೇಳಬೇಕು? ಇದು ದೇವರಿಗೆ ಹುಟ್ಟಿದ ಭೂತವೋ ಅಥವಾ ಭೂತಕ್ಕೆ ಹುಟ್ಟಿದ ದೇವರು? ಇದು ನಿರ್ಣಯ ಆಗಬೇಕು ಅಂತಾದರೆ ಆ ಒಳಗೆ ನನ್ನ ಕುರಿತಾಗಿ, ನನ್ನ ತಮ್ಮಂದಿರ ಕುರಿತಾಗಿ ನನಗೊಂದು ಸಮಾಧಾನ. ತಮ್ಮಂದಿರ ಸಾವಿನಲ್ಲ, ಕೊಂದ ನಿನ್ನಿಂದ ಸಿಕ್ಕಿದ್ದೇನು ಗೊತ್ತೋ? ಅಕಾರಣ ವಿದ್ವೇಷ, ಅಕಾರಣ ವಿದ್ವೇಷ. ಇದು ಕೌರವನನ್ನು ಆರೋಪಿಸುವುದಕ್ಕೆ ಪ್ರತಿಯೊಬ್ಬರೂ ವಿನಿಯೋಗಿಸಿದ್ದು. ಪಾಂಡವರ ಕುರಿತಾಗಿ ಯಾಕಾಗಿ ಆದರೂ ವಿದ್ವೇಷ ಬೇಕು, ಯಾಕವರನ್ನು ಈ ವಿಧವಾಗಿ ಹಣಿಯುವುದಕ್ಕೆ ಯತ್ನಿಸಬೇಕು ಅಂತ ನೋಡೋಣ. ಒಬ್ಬ ಕೌರವನೋ ದುಶ್ಯಾಸನನೋ ಅಥವಾ ಬದಿಯಲ್ಲಿ ನಿಂತ ಸಹಾಯಿಗಳಾಗಿ ಭಿನ್ನ ಭಿನ್ನ ಪ್ರಕರಣದಲ್ಲಿ ಒದಗಿ ಬಂದ ಬೆರಳೆಣಿಕೆಯ ಮಂದಿ ಕೌರವರಲ್ಲಿರಬಹುದಾದಂತಹ ಅಪರಾಧಕ್ಕಾಗಿ 99 ಮಂದಿಯನ್ನು ಕಡಿದುಕೊಳ್ಳುತ್ತೇನೆ ಅಂತ ಅವರು ಯುದ್ಧ ಮಾಡ್ತಾರೋ ಇಲ್ವೋ ಎಂತಲೂ ಖಚಿತವಾಗದ ವೇಳೆಯಲ್ಲಿ ಪ್ರತಿಜ್ಞಾಬದ್ಧನಾದಂತಹ ನೀನು, ನಿನ್ನನ್ನು ಲೋಕ ಏನು ಅಂತ ಗುರುತಿಸ್ತದೆ ನನಗೆ ನೋಡಬೇಕು. ಅವರೆಲ್ಲರ ಕುರಿತಾಗಿ ಅಕಾರಣ ವಿದ್ವೇಷದಿಂದಲೇ ನುಂಗಿ ನೊಳೆದೆ ಎಂಬುದನ್ನು ನಿನ್ನ ಬಸುರನ್ನು ಸಿಗಿದು ಅವರನ್ನು ನಿನ್ನ ಒಳ ಸೇರಿದವರನ್ನು ಒಳ ಸೇರಿದ ವಿದ್ವೇಷವನ್ನು ಹೊರಗೆಳೆದು ಲೋಕಕ್ಕೆ ತೋರಿಸದ ಹೊರತಾಗಿ ನಾ ವಿಶ್ರಮಿಸುವುದಕ್ಕಿಲ್ಲ.
1: ರಾಮ ರಾವಣರ ಕಥೆಯನ್ನು ಹೇಳುವಂತಹ ಓ ಮಹಾನುಭಾವ, ನಿನಗೆ ಪೂರ್ವದಲ್ಲಿ ನಡೆದಂತಹ ಘಟನೆಯನ್ನು ನಾನು ಮತ್ತೆ ನೆನಪಿಸಬೇಕಾಗುತ್ತದೆ.

0: ಕೌರವ
1: ಭೀಮಸೇನ
0: ಇದು ಇನ್ನು ನಿನ್ನೆಯ ಕಥೆಯಲ್ಲ, ಅಂದಿನ ಕತೆ. ಶತಶೃಂಗದಲ್ಲಿ ಇದ್ದಂತಹ ನಮ್ಮವೇ ಎಳೆಯ ಮಕ್ಕಳನ್ನು ಋಷಿಮುನಿಗಳ ಮುಂದಿಟ್ಟುಕೊಂಡು ಹಸ್ತಿನಾವತಿಯನ್ನು ಪ್ರವೇಶ ಮಾಡುವ ಸಂದರ್ಭದಲ್ಲಿ ಆಗ ನಿನ್ನಲ್ಲಿದ್ದಂತಹ ಕೂಳತನವನ್ನು ನಾನು ಕಂಡೆ. ನೀನೊಬ್ಬನೇ ಅಲ್ಲ, ನಿನ್ನ ಜೊತೆಯಲ್ಲಿದ್ದಂತಹ ಮತ್ತೆ 99 ಮಂದಿಯಲ್ಲೂ ಕೂಡ ಅಂತಹ ಕ್ರೂರತೆಯನ್ನೇ ನಾನು ಬಾಲ್ಯದಿಂದಲೇ ಗುರುತಿಸಿದವ. ನೀನು ಸುಮನಸನಲ್ವೇ, ದೇವರಂತಹ ವ್ಯಕ್ತಿತ್ವ ನಿನ್ನದಲ್ವೇ, ಆ ಕಾರಣಕ್ಕೇ ಇರಬೇಕು. ನನಗೆ ವಿಷದ ಅಡುಗೆಯನ್ನು ಬಡಿಸಿ ನನ್ನನ್ನು ಮಡುವಿಗೆ ಕೆಡಹಿ ನನ್ನನ್ನು ಶತಕ್ಕದ ಪ್ರಾಣಿಯನ್ನಾಗಿ ಮಾಡಿಸಿದಂತಹ ಪುಣ್ಯಾತ್ಮನಯ್ಯ ನೀನು.
1: ನಾನು ದೇವ ಅಂತಲೂ ಹೇಳಲಿಲ್ಲ, ದೇವರ ಮಗ ಅಂತಲೂ ಸಾರಲಿಲ್ಲ, ಆದರೆ ದೇವರ ಮಕ್ಕಳು ಅಂತ ಹೇಳಿಸಿಕೊಂಡಂತಹ ನಿಮ್ಮೊಳಗಿರುವ ಕ್ರೌರ್ಯ ಏನು ಅದನ್ನು ತೋರಿಸುವ ಹೊಣೆ ನನಗುಂಟು ಅಂತ ಮಾತ್ರ ಸಾರಿ.
0: ನಿನ್ನಲ್ಲಿ ಎಷ್ಟು ಕ್ರೌರ್ಯ ಇತ್ತು ಇದೆ ಎನ್ನುವುದನ್ನು ನೆನಪಿಸುವುದಕ್ಕಾಗಿ ಹೇಳುತ್ತಿರುವುದು. ಪುರೋಚನನನ್ನು ಮುಂದಿಟ್ಟುಕೊಂಡು ಅರಗಿನಾಲಯವನ್ನು ರಚಿಸಿದ್ದು ಪಾಂಡವರನ್ನು ಸುಟ್ಟು ಹಾಕುವುದಕ್ಕೆ ಎನ್ನುವಂತಹ ವಿಚಾರವನ್ನು ಈ ಗಳಿಗೆಯಲ್ಲಾದರೂ ನೀನು ಒಪ್ಪಿಕೊಳ್ಳುತ್ತೀಯೋ ಬಿಡುತ್ತೀಯೋ ಅಂತ ನನಗೆ ಗೊತ್ತಿಲ್ಲ.
1: ಪುರೋಚನನ ಪ್ರಕರಣ ನೀನಾಗಿ ತೆಗೆದ್ರಿಂದ ಕೇಳುತ್ತೇನೆ. ನೀ ಬೆಂಕಿ ಕೊಡುವಾಗ ಅಲ್ಲಿ ಎಷ್ಟು ಮಂದಿ ಇದ್ರು ಅಂತ ನಿನಗೆ ತಿಳಿದಿತ್ತೋ ಇರ್ಲಿಲ್ಲೋ?
0: ಅಮಾಯಕರಾದಂತಹ 6 ಮಂದಿಯ ಹತ್ಯೆಗೆ
1: ಈಗ
0: ಕಾರಣನಾದವ ನೀನು ಎನ್ನುವ ವಿಚಾರ
1: ನೀ

0: ಕೊಡುವಾಗ ಅಲ್ಲಿ ಎಷ್ಟು ಬಂದಿದ್ರು ಅಂತ ನಿನಗೆ ತಿಳಿದಿತ್ತೋ ಇಲ್ಲೋ?
1: ತಿಳಿದಿದ್ದೆ.
0: ಸರಿ,
1: ತಿಳಿದಿತ್ತು.
0: ನೀ ಬದುಕುವುದಕ್ಕೆ ನಿನಗೆ ಅಪರಾಧ ಮಾಡದ ಅಷ್ಟು ಮಂದಿಯನ್ನು ಸುಟ್ಟು ಸೀಕರಿ ಮಾಡುವುದು ಪಾಂಡವರಿಗೆ ಧರ್ಮ ಅಂತಾದರೆ, ತಮ್ಮ ಬದುಕು ಸಿದ್ಧವಾಗುವುದಕ್ಕೆ, ತಮಗೊದಗಿದ ಆಪತ್ತನ್ನು ನಿವಾರಿಸುವುದಕ್ಕೆ ಅಪರಾಧ ಮಾಡದ 5 ಮಂದಿ ಜೊತೆಯಲ್ಲೇ ಪುರೋಚನ, ಇಷ್ಟು ಮಂದಿಯು ಸುಟ್ಟು ಹೋಗುವುದು ಪಾಂಡವರಿಗೆ ಸರಿಯಾದರೆ, ಪಾಂಡವರು ಅಪರಾಧ ಮಾಡಿದ್ದಾರೋ ಇಲ್ಲೋ? ನನಗೆ ಬದುಕು ಸಿದ್ಧವಾಗುವುದಕ್ಕೆ ಅಂತರಾಯ ಕೊಟ್ಟ ಪಾಂಡವ ಪಂಚಕರು ಸುಟ್ಟು ಹೋಗಬೇಕು ಅಂತಲೋ, ಬೆಂದು ಹೋಗಬೇಕು ಅಂತಲೋ, ಸತ್ತು ಹೋಗಬೇಕು ಅಂತಲೋ ಕೌರವ ಬಯಸಿದರೆ ಎಂತದ್ದು ತಪ್ಪೆಂತದ್ದು?
1: ಅರಗಿನಾಲಯವನ್ನು ಕಟ್ಟಿಸಿದವ ನೀನು.
0: ಹೌದು,
1: ನಾನೇ
0: ಇರ್ಲಿ,
1: ನಾನೇ ಬೆಂಕಿ ಕೊಟ್ಟದ್ದು.
0: ಈಗ ನಿನಗೆ ಬೆಂಕಿ ಕೊಟ್ಟು ಅವರನ್ನು ಸುಡದ ಹೊರತಾಗಿ ಬದುಕು ಸಿದ್ಧವಾಗುವುದಿಲ್ಲ, ಅವರನ್ನು ನಿವಾರಿಸಿ ಬೆಂಕಿ ಕೊಡುವುದಕ್ಕೆ ಶಕ್ಯವೂ ಇಲ್ಲ ಎಂಬುದು ಸ್ಪಷ್ಟವಾದ ಕಾಲದಲ್ಲಲ್ವೋ ಕೊಟ್ಟದ್ದು ಬೆಂಕಿಯನ್ನು? ಇದು ಹೌದು ಅಂತಾದ್ರೆ ಅದೇ ನ್ಯಾಯ ಅಲ್ವೋ ಪಾಂಡವರ ಕುರಿತಾಗಿ ಕೌರವನ್ನು ತೋರಿದ್ದು? ಅದು ಸರಿಯಾದ್ರೆ ಇದು ತಪ್ಪೇಗೆ?
1: ಅರಗಿನಾಲಯದಲ್ಲಿದ್ದಂತಹ ಅಮಾಯಕರು ಸುಟ್ಟು ಹೋಗುತ್ತಾರೆ ಎನ್ನುವ ವಿಚಾರ ಗೊತ್ತಿದ್ದದ್ದು ಹೌದು. ಆ ಬಗ್ಗೆ ಪಶ್ಚಾತ್ತಾಪ ನಮಗಿದೆ, ನನಗೊಬ್ಬನಿಗೆ ಅಲ್ಲ, ನಮ್ಮಣ್ಣ ಧರ್ಮದ ಅಡಿಗಡಿಗೆ ಆ ಪ್ರಕರಣವನ್ನು ನೆನಪಿಸ್ತಾ ಇದ್ದ.
0: ಆ ಮಟ್ಟಿಗೆ ನಾನು ವ್ಯತ್ಯಾಸ ಉಂಟು, ನನಗೆ ವ್ಯತ್ಯಾಸ ಉಂಟು, ನಿಮಗಿಂತ ವ್ಯತ್ಯಯವಾದ ನಿಲುವು ಉಂಟು. ನನಗೆ
1: ಅದಕ್ಕೆ ನಾವು ಕಂಡುಕೊಂಡ ಸಮಾಧಾನ ಏನು?
0: ಪಾಂಡವರಿಗೆ ಏನಾದರೂ ನನಗೆ ಬೇಸರ ಆಗುದಿಲ್ಲ, ಅದಿಲ್ಲ,
1: ನಮಗೂ ಬೇಸರ ಇಲ್ಲ. ಯಾಕೆ ನಮ್ಮನ್ನು ಹೀಗೆ ಮಾಡಿಸಿದ್ದು ಕೌರವ? ಆ ಸಮಾಧಾನ ನಮಗೆ, ನಿನ್ನಿಂದಾಗಿ ನಾವು ಹಾಗೆ ಆಗಬೇಕಾಯಿತು. ಅಮಾಯಕರ ಹತ್ಯೆಗೆ ನಾವು ಕಾರಣರಲ್ಲ, ನೀನು ಕಾರಣ ಎನ್ನುವಂತಹ ದೃಢ ಚಿತ್ತ ನಮ್ಮದು. ಘೋಷಯಾತ್ರೆಯ ನೆಪದಲ್ಲಿ ಬಂದೆ, ಅಲ್ಲೂ ಕೂಡ ನಿನಗೆ ಸಂತೋಷವೇ, ಸಂತೋಷವನ್ನು ಅನುಭವಿಸಲು ಬಂದವ. ಆಗ ನಾವು ಬೇಕಾಯಿತು ನಿನ್ನ ಮಾನ ಪ್ರಾಣ ಉಳಿಸುವುದಕ್ಕಾಗಿ. ಗೋಗ್ರಹಣದ ನೆಪದಲ್ಲಿ ವಿರಾಟ ನಗರಿಗೆ ಬಂದು ಸಂಮೋಹನಾಸ್ತ್ರಕ್ಕೆ ಸೋತು ಬಿದ್ದೆ. ಆಗ ನಿನಗೆ ನೀನು ಏನು ಅಂತ ಅರ್ಥ ಆಗಬೇಕಿತ್ತು. ಒಳ್ಳೆಯ ಮನಸ್ಸಿನವನಲ್ವೇ ನೀನು? ಸಂಧಾನಕ್ಕಾಗಿ ಕೃಷ್ಣಸ್ವಾಮಿ ಬಂದಿದ್ದ, ಒಳ್ಳೆಯವನೇ ಆಗಿದ್ರೆ ಯುದ್ಧದ ಅವಶ್ಯಕತೆ ಇರಲಿಲ್ಲ. ಇಷ್ಟು ದೊಡ್ಡ ಜನನಾಶಕ್ಕೆ ಕಾರಣ ನೀನು ಎನ್ನುವುದನ್ನು ತಿಳಿದಿದ್ದು ಕೂಡ, ಈಗ ನಾನು ಆ ಹೀನಬಲರನ್ನು ಕೊಂದೆ ಎನ್ನುವುದಾಗಿ ಚುಚ್ಚಿ ಚುಚ್ಚಿ ಮಾತನಾಡುತ್ತಾ ಇದ್ದೆ. ಬಲಹೀನರು ನಿನ್ನಲ್ಲಿ ಯಾರೂ ಇರಲಿಲ್ಲ. ಭೀಷ್ಮರನ್ನು ನಾನು ಹೀನಬಲರೆಂಬುದಾಗಿಯೇ ಹೇಳಬೇಕಾಗುತ್ತದೆ. ಉಭಯಕುಲ ಬಿಲ್ಲೋಜರಾದಂತಹ ದ್ರೋಣಾಚಾರ್ಯರು ಅವರು ಕೂಡ ಹೀನಬಲರೇ ಆಗಿ ನಿನ್ನ ಪರವಾಗಿ 5 ದಿವಸ ಯುದ್ಧವನ್ನು ಮಾಡಿದ್ರು. ಕರ್ಣ ಅವನೂ ಹೀನಬಲನೇ, ಶಲ್ಯ ಶಕುನಿಯರು ಹೀನಬಲರೇ ಎನ್ನುವುದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದರೆ ನನ್ನ ಎದುರಿಗೆ ಈಗ ಇರುವಂತಹ ನೀನು ಹೀನಬಲನಲ್ಲ, ನೀನು ಬಲಹೀನ. ಅದು ನನಗೆ ಅರ್ಥವಾಯಿತು. ಅದಕ್ಕೆ ಈ ಗದಾದಂಡವನ್ನು ಎತ್ತಿ ಹಿಡಿದದ್ದು. ನೋಡಬೇಕು, ನನ್ನ ಸೋದರರ ಎಲ್ಲರ ಪ್ರತಿಜ್ಞೆ ಪೂರೈಸಲ್ಪಟ್ಟಿದೆ. ಅರ್ಜುನನ ಪ್ರತಿಜ್ಞೆಯಾಗಿದೆ, ಕರ್ಣಾವಸಾನವಾಗಿದೆ. ಶಕುನಿ ಸತ್ತಿದ್ದಾನೆ, ಉಲೂಕ ಸತ್ತಿದ್ದಾನೆ. ದುಶ್ಯಾಸನನ ವಧ ಪ್ರಕರಣದಿಂದಲಾಗಿ ಪಂಚವಲ್ಲಭ ಎನಿಸಿದಂತಹ ಪಾಂಚಾಲಯ ಸಿರಿಮುಡಿ ಕಟ್ಟಲ್ಪಟ್ಟಿದೆ.
0: ನಿನಗೆ ಪ್ರತಿಜ್ಞೆ ಮಾಡುವುದಕ್ಕೆ ಬಲಹೀನರೇ ಬೇಕು ಅಂತ ಹಠ ಉಂಟಲ್ಲೋ? ಅಲ್ಲ, ಅಹಂ ದುರ್ಯೋಧನಂ ಹಂತ
1: ಬಲಹೀನನನ್ನಾಗಿಸಿ
0: ಯದ್ಯೇತ ದೂರಂ ಗದಯ ನಭಿಂದ್ಯಾಂತೆ ಮಹಾಹವೇ ರಣ. ಈಗ ಈ ಪ್ರತಿಜ್ಞಾ ಘೋಷ ಎಲ್ಲ ಮೊಳಗಿದ್ದು ನನ್ನ ಕುರಿತಾಗಿ
1: ಅಲ್ಲ, ನಿನ್ನನ್ನು ಬಲವಂತನಾದ ನಿನ್ನನ್ನು ಬಲಹೀನ ಸ್ಥಿತಿಗೆ ತಂದು ನಿಲ್ಲಿಸಿದ್ದೇನೆ ಅಂತ ಹೇಳಿದ್ದು ನಾನು. ಈಗ ಇರುವ ನೀನು ಬಲಹೀನ ನನ್ನ ಎದುರಿನಲ್ಲಿ. ಆದ್ದರಿಂದ ಬಲಹೀನನಾದಂತಹ ನಿನ್ನನ್ನು ಈ ಗದಾದಂಡ ಎತ್ತಿ ಹಿಡಿದದ್ದು ಯಾಕೆ? ಇವತ್ತೊಂದು ಔತಣ ಕೊಡಬೇಕು ಅಂತ ಇದ್ದೇನೆ ಆ ಯಮದೇವರಿಗೆ. ಆ ಔತಣದ ಪಾಯಸವನ್ನು ಸಿದ್ಧಪಡಿಸುವಂತಹ ಒಲೆಗೆ ಬೆಂಕಿ ಕೊಡುವುದಕ್ಕೆ ಕಟ್ಟಿಗೆ ಬೇಕಿತ್ತು. ಆ ಕಟ್ಟಿಗೆ ಅಲ್ಲಿ ಇಲ್ಲಿ ಹುಡುಕಬೇಕಾಗಿಲ್ಲ. ವಿರಾಟ ನಗರಿಯಲ್ಲಿ ಅಡುಗೆ ಮಾಡುವುದಕ್ಕಾಗಿ ಅಡುಗೆಯ ಸೌಟನ್ನು ಕೈಯಲ್ಲಿ ಹಿಡಿದವ ಈ ಭೀಮ ವಲಲ. ಈಗ ಕೈಯಲ್ಲಿ ಹಿಡಿದದ್ದು ಗದಾ ದಂಡ. ನಿನ್ನ ಆ ಎರಡು ಕಾಲುಗಳನ್ನು ತೊಡೆಯ ಮೂಲದಿಂದ ಮೂರಿದು ಬೆಂಕಿ ಕೊಟ್ಟು ಯಮನಿಗೆ ಔತಣವನ್ನು ಕೊಡ್ತೇನೆ. ಪಾಪಿ ಮಗನೇ ಬಾರೋ.
0: ಮಾನಸಿಗನಾಗಿ ಸಿದ್ಧಪಡಿಸಿದ್ದನ್ನು ಬಡಿಸಿ ತೇಗನ್ನು ಕೇಳಿ ತೃಪ್ತಿಯನ್ನು ಹೊಂದಿದಂತಹ ಪೂರ್ವಾನುಭವ ಸಂಪನ್ನ

0: ಪುತ್ರನಾದ ನಿನಗೆ ಒಂದು ತಿಳಿದಿರಬೇಕು.
1: ಏನು?
0: ವಿರಾಟ ನಗರಿಯಲ್ಲೇ ಆಗಲಿ, ನೀನೊಬ್ಬನೇ ಇದ್ದದ್ದು ಪಾಕಶಾಲೆಯಲ್ಲಿ.
1: ಪಾಂಡವರಲ್ಲಿ ನಾನೊಬ್ಬನೇ ಇದ್ದ.
0: ಪಾಂಡವರಲ್ಲಿ ಹೌದು, ಸಹಾಯಿಗಳು ಸಹಜವಾಗಿ ಅರಮನೆ ಅಂತಂದಾಗ ಅನೇಕರಿರಬೇಕು. ಸಿದ್ಧಪಡಿಸುವಲ್ಲಿ ಅವರೆಲ್ಲರೂ ಬೇಕಾದಂತೆ ಒದಗಿ ಬಂದರು. ಅಡುಗೆ ಯಾರದ್ದು ಅಂತಾಗುತ್ತಿತ್ತು? ಪ್ರಧಾನ ಬಾಣಸಿಗನಾದ ವಲಲನದ್ದು. ಹೌದು ತಾನೆ? ಹಾಗೆ ಅಂತ ಪ್ರಧಾನರು ಏನು ಮಾಡುವುದು ಅಂತ ನಮಗೂ ಗೊತ್ತು. ಪಾಕಶಾಲೆ ಅಲ್ಲಿ ಮಾತ್ರ ಇರುವುದಲ್ಲ, ಕೊನೆಯ ಕ್ಷಣದಲ್ಲಿ ಬಂದು ಕೈಯಾಡಿಸುವುದು. ಈಗ ನೀ ನನಗೆ ಸಹಾಯಿಯಾಗಿ ಮಾಡಿದ್ದಕ್ಕೆ ಕೊನೆಯಲ್ಲಿ ಕೈಗಾಡಿಸಿ ಕುರುಧಾರುಣಿಯ ಅಡಿಗೆ ಅದು ಕೌರವನದ್ದು ಅಂತ ನಿರೂಪಿಸುವುದಕ್ಕೆ ಕೈಯಲ್ಲಿದ್ದದ್ದು ಸಾಕು.
1: ಆದ್ರೆ ಆ ಬಾಣಸಿಗನಿಗೆ ಗೊತ್ತಿರಬೇಕು ಉಪ್ಪು ಅಂದ್ರೆ ಏನು, ಹುಳಿ ಅಂದ್ರೆ ಏನು ಅಂತ. ನನ್ನ ಎದುರು ನಿಂತವ ನಿನಗೆ ಎಷ್ಟು ಹುಳಿ ಇದೆ.
0: ಈಗ ನಿನ್ನ ಕೃಷ್ಣನಿಗೋ ಅಥವಾ ಅನ್ಯರಿಗೋ, ಈಗ ನಿಮ್ಮ ಪಕ್ಷದಲ್ಲಿ ಇದ್ದವರಿಗೆ ಬಾಯಿ ರುಚಿ ಸರಿ ಉಂಟಲ್ಲ?
1: ಬಾಯಿ ರುಚಿ ಸರಿ ಉಂಟು.
0: ಯಾವುದಕ್ಕೆ ಉಪ್ಪೆಷ್ಟು ಯಾವುದಕ್ಕೆ ಖಾರ ಎಷ್ಟು ಅವರಿಗೆ ಅರ್ಥ ಆಗುವಂತೆ ಹೊಡೆಯುತ್ತಾನೆ.
1: ಅವರಿಗೆ ಅರ್ಥ ಆಗುವುದು ಬೇಡ, ನಿನಗೆ ಅರ್ಥವಾಗುವ ಪೂರ್ವದಲ್ಲಿ ನಿನ್ನನ್ನು ಮಲಗಿಸಿಡ್ತೇನೆ.

0: ಎಲ್ಲಿ ಹೋದೆ, ಎಲ್ಲಿ ಹೋದೆ, ಎಲ್ಲಿ ಹೋದೆಯೋ ದುರ್ಯೋಧನ? ಇಲ್ಲ, ಕಾಣಿಸುವುದಿಲ್ಲ, ಭಯವಾಯಿತು ನಿನಗೆ. ಅಂದು ಆಟದ ಅಂಗಣದಲ್ಲಿ ನಿನಗೆ ಹೀಗೆಯೇ ಆಗುತ್ತಾ ಇತ್ತು, ನನ್ನನ್ನು ಹಿಂಸಿಸ್ತಾ ಇದ್ದೆ, ಮರ ಯಾರಿ ಕುಳಿತುಕೊಳ್ಳುತ್ತಾ ಇದ್ದೀರಿ ನೀವು ಸೋದರರು. ಆ ಮರದ ಬುಡವನ್ನು ಹಿಡಿದು ಅಲುಗಾಡಿಸಿ ಆ ಹಣ್ಣುಗಳನ್ನು ಉದುರಿಸುವ ಹಾಗೆ ನಿಮ್ಮನ್ನು ಉದುರಿಸುತ್ತಾ ಇದ್ದೆ. ಎಲ್ಲಿ ಮರ ಹತ್ತಿ ಕುಳಿತೆಯ? ರಣರಂಗದಲ್ಲಿ ಮರಗಳು ನನಗೆ ಕಾಣಿಸುವುದಿಲ್ಲ. ಓಹೋ, ಈ ಹೆಣಗಳ ರಾಶಿಯ ಮಧ್ಯದಲ್ಲಿ ಅಡಗಿ ಕುಳಿತಿರುವ ಹಾಗೆ ಕಾಣುತ್ತಾ ಇದೆ. ಗದಾದಂಡದಿಂದ ಒಮ್ಮೆ ರಾಶಿಯನ್ನು ಚೇಪಿ. ಇಲ್ಲ, ಹೆಣದ ರಾಶಿಯಲ್ಲಿ ನೀನು ಅಡಗಿ ಕುಳಿತಿಲ್ಲ. ಹಾಗಿದ್ರೆ ನೀನು ತಪ್ಪಿಸಿಕೊಂಡೆ, ಓಡಿ ಹೋದೆಯ?
1: ಇದುವರೆಗೆ ಕೌರವ ಪೌರುಷ ಈ ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು, ಇತ್ತೆ ತುಳು ಪ್ರಸಾರ.

ಹೋದಿಂಚೆನೆ ಕುಲ್ಲುದು ಪಾತೆರ್ದು ಉಭಯ ಕುಶಲವು ಪರಿಪೂರ ಪಾತೆರ್ದ ಅನಗ ಆರ್ಪನ್ ಪೇರು ವಾಬೇನಂಡಲಾವಪ್ಪ ಕೂಲಿದ ಬೇನತ್ತ ಅಂದು ಅವು ನೆನಪಾಯ್ನೆ ನನ್ನ ತೂದಾನಗ ನನಗೆ ಕೂಲಿದ ಡಾಕ್ಟರ್ ಅನ್ನ ಸ್ನೇಹಿತ ಆದಿತ್ತು ಕೂಲಿದ ಡಾಕ್ಟರ್ ನನ್ನ ತೂದಾನ ನೆನಪನ್ ನಯವಣ್ಣ ರಡಿ ನಕ್ಕು ತುಂಬು ಖಂಡಾವಪಟ್ಟೆ ಕೂಲಿದ ಬೇನೆ ಸುರುವಣಿಗೆ ಇಡೀ ರಾತ್ರಿ ಜತೀಜಿರಿಗೆ ವಾಬೇನಂಡಲಾವು ಕೂಲಿದ ಬೇನತ್ತ ಅಂದು ಏ ಪೈರಿಗೆ ಬೇನೆ ಬತ್ತನೆ ಅಂದು ಕೇಂಡೆ ಕೋಡೆ ಸುರುವಾಣ ಅಂದು ಐಕ್ಕು ತುಂಬುದಲ್ಲ ಇದು ತೂತು ಜಾರ ಆ ತೂದಿತ್ತೆ ಚೂರು ಚೂರು ಹೊಟ್ಟೆ ಆದಿತ್ತು ಆ್ಯಂಡ್ ಅವುದಲ್ಲ ಮಲ್ಲ ಸಂಗತಿ ಅತ್ತಂದು ಏನು ಏನು ಒಂಜಿ ನೆಗ್ಲೆಕ್ಟ್ ಮಲ್ತೆ ಆ್ಯಂಡ್ ಅವು ಬುಕ್ಕ ಬುಕ್ಕ ಹೊಟ್ಟೆ ಮಲ್ಲ ಆ್ಯಂಡ್ ಬೇನೆ ಶುರು ಆಂಡ್ ಅಪ್ಪ ಗ್ಯಾನ್ ಪಂಡೆ ತುಲೆ ಅವೇ ಇರು ಮಲ್ತನ ಮಿಸ್ಟೇಕ್ ಇರು ಸುರುಟೆ ಅವು ಕಪ್ಪಾದಿಪ್ಪುನಗಣಿ ಸ್ಟಾರ್ಟಿಂಗ್ ಡೇ ಇರೇನು ಜಾಗ್ರತೆ ಮಲ್ತುವಾರ್ದ ಅತ್ತನ ಒಂಜಿ ಡಾಕ್ಟರ್ ನಡೆ ಪೋತುವಾರ್ದಂಡ ಐಕ್ ಸುರುಕೆ ಆರಂಭದ ಹಂತೊಡೆ ಐಕ್ ಒಂದು ಚಿಕಿತ್ಸೆ ಮಲ್ತಾರೆ ಅಪ್ಪುಡು ಐಕ್ ಸಿಮೆಂಟ್ ಫಿಲ್ಲಿಂಗ್ ಮಲ್ಪೇರೆ ಅಪ್ಪುಡು ಕ್ರಮೇಣವಾದ ಐಕ್ ಬೆಳ್ಳಿ ತುಂಬಿಸುವುದು ಅಂತ ಅನ್ಪೇರು ಸಿಲ್ವರ್ ಫಿಲ್ಲಿಂಗ್ ಮಲ್ತದ ದಾಲ ಪ್ರಾಬ್ಲಮ್ ಆನ್ ಲೆಕ್ಕ ಕೂಲಿದೊಂಜಿ ಚಿಕಿತ್ಸೆ ಕೊರ್ಪಣಂಜ ಕಾರ್ಯಕ್ರಮ ಇರ್ದಾನೆ ಮಲ್ತಾರೆ ಪೂರ ಪೋಯಿ ಬುಕ್ಕ ಪೂರ ಅವು ಹಾಳಾಯಿ ಬುಕ್ಕ ಅವು ಬೇನೆ ಶುರುವಾಯಿ ಬುಕ್ಕ ಅವು ಬೇನೆ ಶುರು ಅಪ್ಪನೇಪ್ಪ ಕೂಲಿದಲ್ಲ ಒಂಜಿ ನರಂಬು ಉಂಡು ನರ ಉಂಡು ಐತ ಕೂಲಿಗೆ ಎರಡು ಮೂಜಿ ಲೇಯರ್ ಉಂಡು ಎನ್ ಎಮ್ ಎಲ್ ಡೆಂಟಿನ ಪಲ್ಪ್ ಉಂಡು ಆ ನರಕ್ಕೆ ತಾಗದಾನಾಗ ವಿಪರೀತ ಬೇನೆ ಶುರು ಉಂಡು ಆತನಾಗ ಈರೆಗೆ ಜ್ಞಾನೋದಯ ಅಣ್ಣ ದಯನ ಉಂಡ ವಾ ಬೇನೆಂಡಲ್ಲ ಅವು ಕೂಲ್ದೆ ಬೇನಂತ ಐಕ್ಕು ತುಂಬಿ ಕೂಲ್ದೆ ಬಗ್ಗೆ ಕೇರ್ ದಿತ್ತುಂಜಾರೆ ನಮ್ಮ ದಾನೆ ಮಲ್ಪಡುವಂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದ್ಕೊಂಡು ಪಾತ್ರ ಉಂಟು ಪಂಡ ನಮ್ಮ ರೋಗ ಬತ್ತಿ ಬುಕ್ಕ ಕೈಕಾರ ಬುಡ್ಪುನೇಕ್ಕೆ ಬರಂದ್ಲೇಕ ನಮ್ಮ ಜಾಗ್ರತೆ ಮಲ್ಪಡು ಅವು ಕೂಲಿದ ಆರೋಗ್ಯ ಅಂದತ್ತು ಬೇತೆ ವಾ ರೀತಿದ ಆರೋಗ್ಯ ಅಲ್ಲ ನಮ್ಮ ದೇಹದ ಆರೋಗ್ಯವನ್ನು ನಮ್ಮ ಆರಂಭದ ಹಂತೊಡೆ ನಮ್ಮ ಜಾಗ್ರತೆ ಮಲ್ತಂಡ ಐಕ ಮುಂಜಾಗ್ರತೆ ಕ್ರಮ ಕೊರಿಯಂಡ ನಂಗೆ ವಾ ರೀತಿದ ತೊಂದರೆ ಎಲ್ಲ ಬರ್ಪುಜಿ ಈ ಮಲ್ತನೇ ಮಿಸ್ಟೇಕ್ ಉಂದು ಆಣ ತೊಂದರೆ ಇಜ್ಜಿ ಇತ್ತಾಂಡ್ಲ ಇರೋ ಗೊತ್ತಾಣತ್ತ ನಾನೊಂದೆ ಜಾಗ್ರತೆ ಮಲ್ಪಲೆ ಆ ಕೂಲಿಗೆ ಚಿಕಿತ್ಸೆ ಮಲ್ಪರೆ ಅಪ್ಪು ಇತ್ತೆ ಆ ವಿಪರೀತ ಬೇನೆ ಉಂಡುಂದಾಂಡ ಅವು ನರಕ ತಾಗದ ನರಕ ತಾಗಂಡಲ ಇತ್ತೆ ಚಿಕಿತ್ಸೆ ಉಂಡು ಕೂಲಿ ದೆಪ್ಪ ಉಂದಿಜ್ಜಿ ಜನಕುಲಿಗೆ ನನೊಂಜಿ ತಪ್ಪು ಕಲ್ಪನೆ ಅದೇನುಂಡ ಕೂಲಿ ಬತ್ತನ ಕೂಲಿ ದೆತ್ತುಬಿಡ್ನಾಣ ಅಂದು ಕೂಲಿದ ಡಾಕ್ಟರ್ನಾಗಲಿ ಇಪ್ಪುಣ್ಣೆ ಕೂಲಿ ದೆಪ್ಪರ ಅಂದ ಕೂಲಿ ದೆಪ್ಪನ ಡಾಕ್ಟರ್ ಅಂದ ಕೂಲಿ ದೆಪ್ಪನ ಡಾಕ್ಟರ್ನಾಗಲತ್ತ ಕೂಲಿ ದೆಪ್ಪು ಅವು ತೀರಾ ಹಾಳಾದು ಅವು ಒರಿಪೇರ ಸಾಧ್ಯನೇ ಇಜ್ಜಿ ಐಟ್ ರೇಷಿಯಾದ ತೀರಾ ಒಂಜಿ ಅನಾರೋಗ್ಯ ಸ್ಥಿತಿ ಇತ್ತಿನ ಕೂಲಿ ಮಾತ್ರ ದೆಪ್ಪನತ್ತಂದೆ ಇತ್ತ ಈರೆಗೆ ಬತ್ತನ ಬೇನದಿನ ಕೂಲಿ ಒರಿಪೋಲಿ ಅಯ್ಯಂದ ಆಲ ತೊಂದರೆ ಇಜ್ಜಂದು ಒರಿಪೋಲಿ ಜನಕ್ಕೂ ದಾನೆ ಮಲ್ಪೇರು ಬಂಡ ಆ ಹಂತ ಮುಟ್ಟ ಕಾಪುರಿ ಐಕ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಒಂಜಿ ಚಿಕಿತ್ಸೆ ಉಂಟು ಬೇರು ನಾಳ ಚಿಕಿತ್ಸೆ ಅಂದ್ ಮನ್ಪೇರು ಈರೆಗೆ ವಿಶ್ವಾಸ ಇಪ್ಪುನ ವೈದ್ಯರ ನಡೆಗೆ ಹೋದು ಈರೆಗೆ ಏನಡ ವಿಶ್ವಾಸ ಇತ್ತು ಎನ್ನಡೆ ಬರಲಿ ವಿಶ್ವಾಸ ಬೋರ್ಡ್ ಜನಕುಲಿಗೆ ಓಡೆಗಲ್ಲ ಡಾಕ್ಟರ್ ನಡೆ ಪೋಣ ದ ಫೈತ್ ಇನ್ ಗಾಡ್ ಗಿವ್ಸ್ ಮೀನಿಂಗ್ ಆ್ಯಂಡ್ ಪರ್ಪಸ್ ಟು ಹ್ಯೂಮನ್ ಲೈಫ್ ಅನ್ಪೇರು ವಿಶ್ವಾಸ ಬೋಡು ವಿಶ್ವಾಸ ಇಜ್ಜಿನ ಡಾಕ್ಟರ್ ನಡೆ ಪೋಣ ಮರ್ದು ಗೌರ್ನೆಲ್ಲ ದೆತ್ತೊಂಡಾಗ ನಂಗೆ ಅದೊಂದು ವಿಶ್ವಾಸ ಬರ್ಬೋದು ಒಂದೆಟ್ಟು ಗುಣವೈಜ್ಯ ಗುಣವೈಜ್ಯ ಅಂದ್ರೆ ಆತ್ಮವಿಶ್ವಾಸ ಇಪ್ಪಿಜಿ ವಿಶ್ವಾಸ ಇತ್ತಿನ ವೈದ್ಯರ ನಡೆ ಪೋದು ಸರಿಯಾಯಿನ ಇದ್ರ ಸಮಸ್ಯೆ ಪಲ್ಲೆ ವಾ ರೀತಿದ ಬೇನೆ ಐಕ್ ಸರಿಯಾಯಿನ ಆ ಎಕ್ಸ್ರೇ ದಿತ್ತದ ಐಕ್ ಸರಿಯಾಯಿನ ಒಂಜಿ ಡಯಾಗ್ನೋಸಿಸ್ ಅಂದ್ ಅನ್ಪೇರಂಗಲ್ಲ ವೈದ್ಯಕೀಯ ಭಾಷೆಯಲ್ಲಿ ಅಯ್ಯ ಚಿಕಿತ್ಸೆ ಮಲ್ಪೇರು ತುಂಬ ಒಂಜಿ ಪರೀಕ್ಷೆ ಮಲ್ಪೇರಿ ಪರೀಕ್ಷೆ ಮಲ್ತದ್ರು ಆ ರೋಗದ ಹಂತ ವಾ ಸ್ಥಿತಿ ಟುಂಡು ಅಂತ ಕೇನ್ ಬೇರೆ ಕೇನ್ ತೂದಾನಾಗ ಐಕ್ ಈ ರೀತಿದ ಚಿಕಿತ್ಸೆ ಮಲ್ಪೊಳ್ಳಿ ಈರ್ ಹಿಂಗೆ ಮೇಲ್ನೋಟಕ್ಕೆ ತೂನಾಗ ಈರ್ನ ಬೇನೆ ಉಂಡು ಅಂತ ಬಂದಾಗ ಅವು ಹೆಚ್ಚಿನ ಅಂಶ ಬೇರು ನಾಳೆ ಚಿಕಿತ್ಸೆ ಮಲ್ತಂದ ದಾನೆ ಮಲ್ಪಂಡ ಆಯ್ತು ಉಲಾಯ್ದ ಪಲ್ಪ್ ಅನ್ಪೇರೆ ಆ ನರನ ಇಂಜೆಕ್ಷನ್ ಕೊಡ್ದು ಕಂಪ್ಲೀಟ್ ದೆತ್ತದ ರೂಟ್ ಕೆನಾಲ್ ಬೇರ್ದೊಳೆ ಒಂಜಿ ತೂತುಂಡು ಕೆನಾಲ್ ಇಪ್ಪು ನಮ್ಮ ಸಾಮಾನ್ಯ ಹಳ್ಳಿ ಇನ್ನಿಕ್ಲೆ ಗೊತ್ತಿಪ್ಪು ಈ ಎರ್ಲೈನ ಕೊಂಬುಗಳ ಒಂಜಿ ಉಲಾಯ್ ಸಿರಿ ಇಂದಿಪ್ಪು ಆ ರೀತಿಡು ಐಕ್ ಚಿಕಿತ್ಸೆ ಮಲ್ತಂಡ ಆ ಬೇರ್ದೊಳೆ ಫಿಲ್ಲಿಂಗ್ ಮಲ್ತ ಚಿಕಿತ್ಸೆ ಮಲ್ತ ಐಕ ಒಂಜಿ ಕ್ರೌನಿಂಗ್ ಕ್ಯಾಪಿಂಗ್ ಪೂರ ಮಲ್ತಂದಾಂಡ ಈರ್ನ ದುಂಬುದ ಕೂಲಿ ಅಂಚೆತ್ತಲೆ ಅವೇ ಟೈಪು ನಿಕ ವಾರೈತದ ಬೇನೆ ಬರಂದ್ಲೇಕ ಸಂದರ್ಭ ಬರ್ಪುಡು ಅಂಚೆ ನನ ಲೇಟ್ ಮಲ್ಪಚ್ಚು ಬೆಟರ್ ಲೇಟ್ ದ್ಯಾನ್ ನೆವರ್ ಒನ್ ಪೇರ್ ಇನ್ನು ಮಟ್ಟ ಲೇಟ್ ಆಂಡ್ ನನಾಂಡಲ್ಲ ಇರೋ ಜಾಗ್ರತೆ ಮಲ್ತದ ಅಯ್ನ ಚಿಕಿತ್ಸೆ ಮಲ್ಪಲೆ ನನ್ನ ಬಾಕಿದ ಕೂಲಿದ ಚಿಕಿತ್ಸೆಗೆ ಅಯ್ನತ್ತ ಜಾಗ್ರತೆ ಚೂರು ಕಪ್ಪು ತೋಜಿ ಬೆಟ್ಟಿಗೆ ಚೂರು ಬೇನೆ ಬತ್ತಿ ಬೆಟ್ಟಿಗೆ ಅದನ್ನ ಹೊಸಡು ರಕ್ತಸ್ರಾವ ಅಂತಾರೆ ಆ ನೆತ್ತೇರು ಬರ್ಕೊಂಡು ಅಂಚ ಸಂದರ್ಭಗಳು ಬಾಯಿ ವಾಸನೆ ಬರ್ಕೊಂಡು ಇಂಚಿನ ಸಂದರ್ಭಗಳು ಕೂಡಲೇ ಡಾಕ್ಟರ್ ನಡೆ ಕೂಡ ಡಾಕ್ಟರ್ನಾಗಲು ಖಂಡಿತ ಸ್ಪಂದಿಸದು ಈರೆಗೆ ಕೊರ್ಪಣ ಅಂಚಿನ ಚಿಕಿತ್ಸೆ ಕೊರ್ಪೇರು ಖಂಡಿತ ಈರೆಗೆ ವಾ ರೀತಿದ ಕಾಯಿಲೆಲ್ಲ ಬರ್ಪುಜಿ ಅವೇ ನಮ್ಮ ಬಾಯಿ ಪಂಡ ಅವನ ಗೇಟ್ವೇ ನಮ್ಮ ದೇಹದ ಗೇಟ್ವೇ ನಮ್ಮ ಗೇಟ್ವೇ ಆಫ್ ಇಂಡಿಯಾ ಓಲುಂಡು ಬಾಂಬೆಡ್ ಉಂಡು ಅಂಚೆನೆ ನಮ್ಮ ಇಡೀ ದೇಹದ ಗೇಟ್ವೇ ಉಂಡ ಬಾಯಿ ಆ ಬಾಯಿ ಸರಿ ಇಜ್ಜಿಂದಂಡ ಇಡೀ ದೇಹದ ಆರೋಗ್ಯ ಹಾಳಾಪಣ್ಣು ತುಯರೇ ಭಾರಿ ಸುಲಭ ನೆಗ್ಲೆಕ್ಟ್ ಮಾಡ್ಬೇರು ಕೂಲಿದ ಆರೋಗ್ಯವಾದ ಬಾಯಿದ ಆರೋಗ್ಯವಾದ ನೆಗ್ಲೆಕ್ಟ್ ಮಾಡ್ಬೇಕು ಆ್ಯಂಡ್ ಐನ್ ನೆಗ್ಲೆಕ್ಟ್ ಮಾಡ್ತಂಡ ನಮ್ಮ ಉದರದ ರೋಗ ಉದರ ಸಂಬಂಧಿ ಕಾಯಿಲೆಗಳು ಹಾಗೆ ಜಠರ ಸಂಬಂಧಿ ಕಾಯಿಲೆಗಳು ಬೇರೆ ಬೇರೆ ರೀತಿಯ ಬೇತೆ ಬೇರೆ ರೀತಿಯ ಕಾಯಿಲೆ ಬರ್ಕೊಂಡು ಅಂಚಿನ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬಾಯಿದ ಸೀಕ್ರೆಟ್ ಬರ್ಕೊಂಡು ಬಾಯಿಡ್ ಉಂಟಾಪಣ ಒಂಜಿ ಇಪ್ಪು ನಂಚಿನ ಒಂಜಿ ರೋಗಾಣು ಹೃದಯಗೂ ಕವಾಟೋದ ಮಿತ್ತು ಆಕ್ರಮಣ ಮಲ್ತದ ಅಂಚಿನ ಕಾಯಿಲೆ ಎಲ್ಲ ಬಾಯಿದ ಸೀಕ್ರೆಟ್ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಕೊಂಡು ಸಂಕ್ಷಿಪ್ತವಾದ ಬಾಯಿದ ರೋಗ ಒಂಜಿ ರೋಗಾಣುಡು ಹೃದಯ ಸಂಬಂಧಿ ಕಾಯಿಲೆ ಎಲ್ಲ

0: ಅಂಚಿನ ಬಾರಿ ದುಷ್ಪರಿಣಾಮ ಅಲ್ಪ ಅಂಚಿನ ಕಾಯಿಲೆ ಬರ್ಪಣ ಅವು ಒತ್ತಂದೆ ಕೆಲವರಿಗೆ ದುರಭ್ಯಾಸ ಉಂಟು ಓ ಉಗೆರೆ ತಿನ್ಪಣ ಅಂಚಿನ ಆ ಮಾವು ತಿನ್ಪಣ ಐನೆ ತಿಂದಿದೆ ಬಾಯಿದ ಕ್ಯಾನ್ಸರ್ ಬರ್ಪಣ ಬಾಯಿ ಆಮಲ್ ಪೆರಾಪುಜಿ ಕೆಲವು ತೂದಿ ಪರ ಬಾಯಿ ಈತೆ ಆಮಲ್ ಆ ಬಾಯಿ ಆಮಲ್ ಪೆರಾಪುಜಿ ಅಂಚಿನ ಪೂರ ಸೀಕುಲು ಈ ದುಶ್ಚಟೊಟ್ಟು ಬರ್ಪಣು ಇಂಚಿನ ಮಾತ ಕಾಯಿಲು ಕೂಳಿದ ಮಾತ ಚಿಕಿತ್ಸೆ ಮಲ್ಪಣ ದಂತ ವೈದ್ಯರ ಬಂಡ ಆವು ಟೋಟಲ್ ಓರಲ್ ಸರ್ಜರಿ ಇನ್ನೊಂದು ಪೇರು ಓರಲ್ ಸರ್ಜರಿ ಪಂಡ ಆ ಕ್ಷೇತ್ರ ಆತ ವಾಸ್ಟ್ ಆದುಂಡು ಅಂಚ ಪ್ರತಿವರಿಲ್ಲ ಬಾಯ್ದ ಆರೋಗ್ಯದ ಬಗ್ಗೆ ಗಮನ ಹರಿಸಂಡ ಸರಿಯಾದ ಗಮನ ಹರಿಸಣ ದಿನಕ್ಕೂ ಎರಡು ಸತ್ತು ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡ್ತಾನೆ ಅಕ್ಲಿಗೆ ಸರಿಯಾದ ಕಾಂಡೆಲ್ಲ ರಾತ್ರಿ ಎಲ್ಲ ಒಣಸಾದು ತಿಂದಿನ ಇದಕ್ಕೆ ಸರಿಯಾದ ಬ್ರಷ್ ಮಾಡ್ತಂಡ ಸರಿಯಾದ ವಿಧಾನಡು ಬ್ರಷ್ ಮಾಡ್ತಂಡ ಸಮರ್ಪಕವಾದ ಬ್ರಷ್ ಮಾಡ್ತಂಡ ವಾ ರೀತಿದ ಬಾಯ್ದ ಸೀಕಲ ಬರಿಯರ ಸಾಧ್ಯ ಜಿ ಆಯ್ತು ಒಟ್ಟಿಗೆ ನಮ್ಮ ದೇಹದ ಆರೋಗ್ಯ ಎಲ್ಲ ಎಡ್ಡ ರೀತಿ ಆಯರ ಸಾಧ್ಯ ಉಂಟು
1: ಸಾಮಾನ್ಯವಾದ ಒಂದು ಇಲ್ಲ ತನ್ನ ಜೋಕ್ಲೆಕ್ಕಿಂಚಿನ ಕೆಲವು ಜೋಕ್ಲು ಕಂಡು ಹೋಗ್ಬೋದು ಕೂಲಿ ತೆಕ್ಕದನೆ ಕೂಲಿ ತೆಕ್ಕದ ಪಂಡದ ಚಾಪಾರ್ಪಣ ಜೋಕ್ಲೆ ಇರ್ತದ
0: ಸರಿ ಸರಿ ಬಾರಿ ಅಡ್ಡ ಪ್ರಶ್ನೆ ಕೇಳಿದ್ದಾರೆ ಜೋಕುಲು ಕೆಲವು ಕೂಲಿ ಲೆಕ್ಕಲೆಕ್ಕ ಆಕ್ಷನ್ ಮಾಡ್ತದೆ ಪೊಕ್ಕಡೆ ಮೋನೆಗೆ ನೀರು ಪಾಡ್ದು ಕೂಲಿ ಲೆಕ್ಕದ ಇಪ್ಪಿಜಾರು ಬಾಯಿ ಮುಕ್ಕಲ್ದು ಬತ್ತು ಚಾ ಬರ್ಪೇರು ಕೂಲಿ ಲೆಕ್ಕದ ಇಪ್ಪಿಜಾರು ಹೊರ ಮೋನೆ ಚಂಡಿ ಹೋಲ್ಪೇರು ಬಾಯಿ ಮುಕ್ಕಲ್ ಪೇರು ಬರ್ಪೇರು ಕೂಲಿ ಲೆಕ್ಕದ ಇಪ್ಪಿಜಾರು ಒಟ್ಟಾರೆ ಅಮಸರ ಅಂಚನೆ ಕೆಲವು ಜೋಕುಲು ಚೂರು ದೆಕ್ಕಲೆಕ್ಕ ಮಾಡ್ಬೇರು ಎದುರು ಮಾತ್ರ ದೆಕ್ಕುವೇರು ಎದುರು ಮಾತ್ರ ದೆಕ್ಕಂಡ ಜ್ವರ ದೆಕ್ಕಲೆಕ್ಕ ಪೇಸ್ಟ್ ಉಳ್ಳ ಬಾಯಿ ಪಾಡ್ಬೇರು ಉಬ್ಬಿಬೇರು ಬರ್ಪೇರು ಎದುರುದ ಕೂಲಿ ಮಾತ್ರ ಇಂಚವರ ಅವು ಸುಲಭ ಹೊರ ಹೊರ ಉಜ್ಜಿ ಉಜ್ಜಿ ಲೆಕ್ಕ ಮಾಡ್ಬೇರು ಪರಕ್ಕೆ ಸಂದಾವಣೆ ಅನ್ಬೇರು ಅಂತ ಅಂಜೆ ಪರಕ್ಕೆ ಸಂದಾದ ಬರ್ಪೇರು ನೆಟ್ಟು ದಾನೆ ಅಪ್ಪಂಡ ಜೋಕುಲೇನೆ ಅಪ್ಪಮ್ಮೆ ಸುರೂಪು ಅಕ್ಲೇನೆ ಬಿಡ್ಪಣಂಟು ಆಯ್ತು ಅಪ್ಪಮ್ಮೆಲ್ಲ ಕೇರ್ ದೆತ್ತೋಡು ಜಾಗ್ರತೆ ದೆತ್ತೋಡು ಅಕ್ಲೇನೆ ಕೂಲೆ ಕೂಲ್ ದೆಕ್ಕಲೇನು ಅಕ್ಲೇನೆ ಬಿಡ್ದು ಉಟ್ಟಿನಂತೆ ಬ್ರಷ್ ಪತ್ತೊಂದು ಅಕ್ಲ ಕೈಟ್ ಪತ್ತೊಂದು ಕೂಲ್ ದೆಕ್ಕರೆ ಅಭ್ಯಾಸ ಮಾಡ್ಕೊಡು ಅಕ್ಲೇ ಆಗ ಸರಿ ಅಭ್ಯಾಸ ಮಾಡ್ತದೆ ಬುಕ್ಕ ದಿನೋಲ ಅಕ್ಲ ಎದುರುಡಿ ಇಪ್ಪುಡು ಸುರೂಕ ಅಭ್ಯಾಸ ಮಾಡ್ಕೊಡು ಬುಕ್ಕ ಅಕ್ಲ ಎದುರುಡಿ ಅಕ್ಲ ಬ್ರಷ್ ಮಾಡ್ಕೊಳಕ್ಕೆ ತೂಡು ಬುಕ್ಕ ನಿಕ್ಲಾತಿಗೆ ಬುಡ್ದು ಬುಡಿಯರ್ಲ ಅಕ್ಲ ಅಭ್ಯಾಸ ಆದಪ್ಪ ಪ್ರತಿವರಿಯಾಗಲ ಒಯ್ಯೋಂಜಿ ಅಭ್ಯಾಸ ರೂಢಿ ಆಂಡ ಅವು ದುರಭ್ಯಾಸ ಆವಾಡು ಎಡ್ಡ ಅಭ್ಯಾಸ ಆವಾಡು ರೂಢಿ ಆಂಡ ಬುಕ್ಕ ಮನಸ್ಸು ಬುಡ್ಬುಜಿ ಆಯ್ ಬುಡ್ಚಿನಲ್ಲ ಹೆಂಗ ಬ್ರಷ್ ಮಲ್ತಿಜಿಂದ ಆಗಿ ಸಮಾಧಾನ ಇಪ್ಪುಜಿ ಅಂಚೆ ಆ ರೀತಿ ರೀ ಜೋಕ್ಲೆಗೆ ನಮ್ಮ ಇಲ್ಲಿಡು ಸುರುಕು ನಮ್ಮನೆ ಕೈಟ್ ಬತ್ತ ಅಭ್ಯಾಸ ಮಾಡ್ಕೊಡು ಬುಕ್ಕ ಅಕ್ಲೇನು ತೂದು ಅಭ್ಯಾಸ ಮಾಡ್ಕೊಡು ಅಕ್ಲಿಗೆ ದೆಕ್ಕು ಜನ ಅಂದ್ರೆ ಸರಿ ಅಕ್ಲ ಅಭ್ಯಾಸ ಆಯ್ ಬುಕ್ಕ ಒಂದು ರೂಢಿ ಆಯ್ ಬುಕ್ಕ ಅಕ್ಲಾತಿಗೆ ದೆಕ್ಕು ಇರಿ ಒಂದು ದೆಕ್ಕು ಜನ ದಾನೆ ಅಪ್ಪಂಡ ಬಾಯ್ಡು ಪ್ಲಾಕ್ ಅನ್ನು ಬತ್ತೊಂಡು ಸುರುಕು ಕೊಂಚ ಅಂಟು ಆಗ್ರದ ಲೆಕ್ಕ ಸುರುಕು ಬತ್ತು ನಿಧಾನವಾದ ಅಂಟು ಪತ್ತು ನಾವು ಗಟ್ಟಿ ಹಾಕೋದು ಕ್ಯಾಲ್ಸಿಫಿಕೇಶನ್ ಅಂತಾರೆ ಬಾಯ್ಡು ಇಪ್ಪನ ಗಲ್ಲು ರಸೋದು ಕ್ಯಾಲ್ಸಿಯಂ ಹೋಯ್ತೊಂದು ಅವು ಗಟ್ಟಿ ಹಾಕೋದು ಗಟ್ಟಿ ಆಯ್ನದು ಬುಕ್ಕ ಅಯ್ನ ದೆಕ್ಕರೆ ಹಾಪುಜಿ ಅವು ಕೂಡ ಒಸಡುಗು ಸಂಬಂಧಪಟ್ಟ ರೋಗಗಳು ಕೆಲವು ಬರ್ಪ ಒಸಡು ಊತ ಬರ್ಪಣ ಬಣ್ಣ ಬಾಪಣ ಬುಕ್ಕ ವಿಪರೀತ ರಕ್ತಸ್ರಾವ ಆಪಣ ಬುಕ್ಕ ಕೂಲಿ ಎಡಿಡ್ದಲ್ಲ ಸೇರೋಂಡ ಅವು ಅಲ್ಪ ಅಲ್ಪ ಹೊಟ್ಟೆ ಹಾಪಣ ಕೂಲಿ ಹೊಟ್ಟೆ ಹಾಪಣ ಎಂಚ ಮಾಡ ಅಲ್ಪ ಸೇರಿದಾನಾಗ ಒಂದು ರಾಸಾಯನಿಕ ಕ್ರಿಯೆ ಹಾಪಣ ಉರುಗುವಿಕೆ ಫರ್ಮೆಂಟೇಷನ್ ಮಾಡೋದು ಉರುಗುವಿಕೆ ಅಂತ ಅನ್ಬೇಕು ಅಪಗದಾನ ಹಾಪಣ ಐಟೊಂದು ಐಟೊಂದು ಆ್ಯಸಿಡ್ ಉತ್ಪತ್ತಿ ಹಾಪಣ ಆಮ್ಲೀಯ ಒಂದು ದ್ರವ ಉತ್ಪತ್ತಿ ಹಾಪಣ ಆ ಆಮ್ಲ ಈ ಕ್ಯಾಲ್ಸಿಯಂನ ಒಯ್ಪುಣ ಅಂತ ಶಕ್ತಿ ಒಂಜಿ ಆ್ಯಸಿಡ್ಗೆ ಇರು ಎಲುತ್ತ ತುಂಡು ಪಾಡಿಯಾರ ನಾವು ಒಂದು ಬರ್ತಾನೆ ಮೆತ್ತೇನೆ ಅಂಚನೆ ನೆಟ್ಟು ಕ್ಯಾಲ್ಸಿಯಂ ಉಂಟು ಕೂಲೀಡ್ ಹೆಚ್ಚಿನ ಅಂಶ ಕ್ಯಾಲ್ಸಿಯಂ ಇಪ್ಪಣ ಆ ಕ್ಯಾಲ್ಸಿಯಂ ಮೂರಾಯ್ದ ಪಿದಾಯ್ ಬತ್ತನ ಕೂಲಿ ವೀಕ ನಿಧಾನ ಅವು ವೀಕ್ ಆದಾದ ಅಲ್ಪ ಆ ಕೂಲಿ ತುಂಡ ಅಪ್ಪನು ಕುಂಬಾಯ್ಲೇಕ ಅಪ್ಪನು ತುಂಡ ಏನಿದೆ ಬುಕ್ ಅಲ್ಪ ಹೊಟ್ಟೆ ಅಪ್ಪನು ಹೊಟ್ಟೆ ಅದು ಉಳಾಯ್ದ ಪೋರ್ಷನ್ ಪೋಂಡ ಮೇಲಡ್ ಎನಾಮಲ್ ಗಟ್ಟಿಪ್ಪಣು ಎನಾಮಲ್ ಅವರ ವೀಕ್ ಅಂಡ ಉಳಾಯ್ದ ಪೋರ್ಷನ್ ಕೂಲಿದ ಅದು ಗಟ್ಟಿಚ್ಚು ಆಯ್ನ ಅದು ಫಾಸ್ಟ್ ಅವು ಪ್ರೊಸೀಡ್ ಆದ ಉಳಾಯ್ದಾಯ್ತ ಕೂಲಿದ ಸಿರಿ ಯಾರೇ ಕಡೆ ಬರಲೇ ಕೊನೆ ಪಲ್ಪುಗಬೋದು ನರಕದಾಗದು ವಿಪರೀತವಾಗಿನ ಬೇನಾಸುರು ಅಪ್ಪನು ಅಪ್ಪಗ ಜನಕ್ಕೂ ರಾಗ ಹೊಡ್ಬೇಕು ವಾ ಬೇನ ಅಂಡಲಾವಪ್ಪ ಕೂಲಿದ ಬೇನಾತಂದು ಅಂಚ ಕೂಲಿ ದೆಕ್ಕನ್ನಿರ್ದಾದೇ ಒಂದು ಪೂರ ಇದು ಸಮಸ್ಯೆ ಶುರು ಆಪಣ ಜೋಕ್ಲೆಗೆ ಇರಬಾರ್ಲೇ ಕೊನೆ ಜೋಕ್ಲೆಗೆ ದಾನೆ ಅಲ್ಬೋಡ ಸುರುಕು ಅಪ್ಪಮ್ಮೆ ಕ್ಯಾರ್ದಿತ್ತು ದೆಕ್ಕುಜೇರ್ ನೋಡ್ಬೇಕು ಅಕ್ಲಿಗೆ ಅಭ್ಯಾಸ ಬಂತು ರೂಢಿ ರೂಢಿಸದ್ಬೋದು ಹೋಗ ತನ್ನ ತೀಯಕ್ಕೆ ದೆಕ್ಕು

0: ಸರಿಯಾದ ರೀತಿಯ ಬ್ರಷಿಂಗ್ ಟೆಕ್ನಿಕ್, ಸರಿಯಾದ ರೀತಿಯ ಬ್ರಷ್ ಮಲ್ಪನ ಒಂದು ವಿಧಾನನೇ ಕೂಲಿ ಬೇನಲ್ಲಿ ಬರ್ಬು. ಸರಿಯಾದ ರೀತಿಯ ಬ್ರಷ್ ಮಲ್ತನ ಅಲ್ಪ ಆಹಾರ ಕಣ ಉಂತಿರ ಸಾಧ್ಯ ಇತ್ತು. ಸರಿಯಾದ ರೀತಿಯ ಬ್ರಷ್ ಮಲ್ತನ ಆಹಾರ ಕಣ ಉಂತಿಜಿದಂಡ ಅಲ್ಪ ಬುರುಗುವಿಕೆನ ಫರ್ಮೆಂಟೇಷನ್ ಆದ ಅದಲ್ಲ ಆ ಕೂಲಿ ಹೊಟ್ಟೆ ಹಾಪಣ ಚಾನ್ಸ್ ಇಚ್ಚಿ ಅದನ್ನು ನಿಜ್ಜಿ ಬಾಪುನಂಜಿನ ಸಾಧ್ಯತೆ ಇಚ್ಚಿ ನೆತ್ತೇರು ಬರ್ಪುನಂಜಿನ ಸಾಧ್ಯತೆ ಇಚ್ಚಿ ಅಂಚೆ ಆಯ್ದಿಂದ ಅಂಡ ವಾರಿತಿದ ರೋಗ ಬರೆಯಲ್ಲದಲ್ಲ ಸಾಧ್ಯ ಇಚ್ಚಿ.
1: ಕೆಲವರು ಬ್ರಷ್ ಮಲ್ತದ ಬ್ರಷ್ ನಾಯಿ ತುಚ್ಚಲಕ ಅದು ಒಂದು ಈ ಒಂದು
0: ಸಾಮಾನ್ಯ ವಂಡ ಆಗ್ಲಿ ಬ್ರಷ್ ಮಲ್ಪುನೆ ಟಿಪ್ಪುಡು ತುಲೆ ಜನಕುಲು ಬುಕ್ಕೊಂಜಿ ಜನಕುಲೆ ದುರಭ್ಯಾಸ ಉಂಡು. ಕಾಂಡ ಲಕ್ಕೀರು ಲಕ್ಕಿ ಬೆಟ್ಟಿಗೆ ಪೇಸ್ಟ್ ಮತ್ತು ಬ್ರಷ್ಗೆ ಒಂಜಿ ಆತ ಪೇಸ್ಟ್ ಪಾಡಿಯರು ಒಂಜಿ ಗಂಟೆ ಆ ಬ್ರಷ್ನ ಪಾಡಿ ಪಾಡಿಯರು ಆಗ್ಲು ಬೈದೊಲೆ ಪಾಡಿಯರು ದೆಕ್ಕಿಯರು ಪೇಪರ್ ಓದಿರು ಅಪ್ಪಗ ಪೇಪರ್ ಓದ್ನ ದೆಕ್ಕು ಜೇರು ಕುಲು ಒಂದು ಅಗ್ಗಿ ಬರೆಯ ತಿರುಗು ಬೇರು ವಾಕಿಂಗ್ ಹೋಗ್ಲಿಕ್ಕೆ ಒಬ್ಬರು ಅಪ್ಪಲ ಅಗ್ಗಿ ಒಂದು ಒಬ್ಬರು ಕೂಲ್ ದೆಕ್ಕು ಜೇರು ನನ್ನ ಎರಡು ಪಾತ್ರ ಬೇರೆ ಅಪ್ಪಗಳ ಅಗ್ಗಿ ಬೇರು ಕೆಲವು ಪುಂಜನಗಳ ಅಭ್ಯಾಸ ಉಂಟು ಅಯ್ಯನ ಪಾಡು ಅಟ್ಟಿಲ್ಲ ಗೊಂಡೆಬೋದು ಅಡುಗೆ ಮಾಡ್ಬೋದು ನಾನೇ ವಂಡ ಐಟೇಜೇ ವಂಡ ಒಂಜಿ ಆ ವಸ್ತು ನಮ್ಮ ಒಂಜಿ ದುರ್ಗಂಧ ಇಪ್ಪುಡು ಇಡೀ ರಾತ್ರಿದ ಒಂಜಿ ಫರ್ಮೆಂಟೇಷನ್ ಆಯ್ನ ಒಂಜಿ ರೋಗಾಣಿ ಪೌಗ್ರ ರಟ್ಟುಂಡು ನಮ್ಮ ಅಡುಗೆ ಮಾಡ್ಬಗ ರಟ್ಟುಳು ಪಾತ್ರ ನಗರಟ್ಟುಳು ಪೇಪರ್ ಓದ್ನಾಗ ಒಂಜಿ ಅಸಹ್ಯ ಅವು ಜನಪ್ರಿಯದಾನೆ ಕೆಲವೊಂದು ದುರಭ್ಯಾಸ ಉಂಟು ಪೂರ್ಣಗಳು ಎರಡಲ್ಲ ಪಾತ್ರ ಒಂದು ಅಂತಂಡು ಬುಕ್ ಆಯ್ನ ಬಾಯಿದಿ ಒಂದು ಪಾತ್ರ ಉಂಟು ಈ ರೀತಿಡು ಸರಿಯಾದ ರೀತಿಯ ಪ್ರಶ್ನೆ ಮಾಡ್ತಾನೆ ಅವು ಇರ್ ಪಣ್ಣಿ ನಾಯಿ ತುಚ್ಚಿ ಲೆಕ್ಕ ಮಾಡ ತಂಚಿ ಆಪುಚು ಒಂದು ನಾಯಿ ತುಚ್ಚಿನ ತಕಲೇ ತುಚ್ಚಿನ ಹಾಕಿ ಅಕ್ಕಿನೇ ಅಗ್ಗಿ ಅಗ್ಗಿ ಅಗ್ಗಿದ್ದು ಅಯ್ನ ಪೂರ ಹಾಳು ಮಾಡ್ತು ಅವು ದುರಭ್ಯಾಸ ಐದು ನಿಮಿಷ ಪ್ರಶ್ನೆ ಮಾಡ್ತಾನಲ್ಲ ಅವು ಬೇಸಿಂದ ಅಲ್ಪ ನನಗೆ ಕರೆಕ್ಟ್ ಉಂತಲೇ ಸರಿಯಾದ ರೀತಿಡು ಮಿತ್ತು ತಿರ್ತು ವರ್ಟಿಕಲ್ ಬ್ರಷಿಂಗ್ ಮಾಡ್ತಾರೆ ಮಿತ್ತು ತಿರ್ತು ಬ್ರಷ್ ಮಾಡ್ಬೋದು ಹೊರಿಸಾಂಟಲ್ ಬ್ರಷ್ ಅಂಚಾದಿ ಪುಣ್ಯ ಆ ರೀತಿಯ ಬ್ರಷಿಂಗ್ ಮಲ್ಪನೆಟ್ಟು ಮಾತ್ರ ಆ ಬ್ರಷ್
1: ಹಾಳಾಗುತ್ತೆ. ನಮ್ಮ ಕೆಲವು ಜೋಕಲ್ ರತ್ತು ಒಂದಲ್ಲ ತೆಟ್ಟು ಕೂಲಿ ಬರ್ಬ ಈ ತೆಟ್ಟು ಕೂಲ್ ತಡೆಪು ಅದಕ್ಕೆ ಚೀಪ ತಿನ್ಪು ನಡೆದಾದ ಅದನ್ನ ಪರಿಣಾಮ ಉಂಟ
0: ಬರ್ಬೋದು. ಅವು ಚೆಟ್ಟು ಕೂಲಿಗೆ ಸುಮಾರು ಜೋಕ್ಲೆಗೆ ಚೆಟ್ಟು ಕೂಲಿ ಅವಳು ಎದುರು ಜಾಸ್ತಿ ಬರ್ಬೋದು ಹೆಚ್ಚಾದ ವಂಡ ಬಾಟ್ಲ್ ಫೀಡಿಂಗ್ ಅನ್ನ ಮಾಡ್ತಾರೆ ಎದೆ ಹಾಲು ಕುರ್ನೇದು ಬುಕ್ ಒಂದು ಸಮಯದ ಬುಕ್ ಅಲ್ಲ ಈ ಜೋಕ್ಲೇಗೆ ಆಗಲಿ ಮಣಿಪಾನ ಕುಳಿಯರೆ ಬಾಟ್ಲ್ ಫೀಡಿಂಗ್ ಮಲ್ಪಿರೆ ಕೊಂಚ ಆತ ಸಕ್ಕರೆ ಮಾಡ್ಬೇಕು ಸ್ವೀಟ್ ಜೋಕ್ಲೇನು ಮಣಿಪಾನ ಕುಳಿಯರೆ ಬೇಡ ಆಯ್ನಾತ ಜೋಕ್ಲೆಗೆ ಏತ್ ಜಾಸ್ತಿ ಸಮಯ ಎದೆ ಹಾಲು ಅಪ್ಪನೇ ಪೇರು ಕೊರ್ನೆಡ್ ಬಾಟ್ಲ್ ಫೀಡಿಂಗ್ ಆಯ್ನಾತ ಅವಾಯ್ಡ್ ಮಲ್ತನೆಡ್ ಒಂದು ವೇಳೆ ಕೊರ್ನಲ್ಲ ಒಂತ

रेडियो सारंग 107.8 FM. We go on the dance floor.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಕುರಿಗಳು, ಕುರಿಗಳು ಸಾಕ್ ಕುರಿಗಳು, ಸಾಗಿದ್ದೆ ಕುರಿಗಳು. ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ, ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ. ಅದರ ಬಾಲ ಇದು ಮತ್ತೆ ಇದರ ಬಾಲ ಅದು ಮೂಸಿ,

0: ಕುರಿಗಳು ಸಾರ್ ಕುರಿಗಳು ಸಾಗಿದ್ದೆ ಕುರಿಗಳು ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ ಅದರ ಬಾಲ ಇದು
1: ಅದರ ಬಾಲ
0: ಇದರ ಬಾಲ ಅದು ಅದರ ಬಾಲ ಇದು
1: ಅದರ ಬಾಲ
0: ಇದರ ಬಾಲ ಅದು ಮೂಸಿ

0: ನಮಸ್ಕಾರ, ನಾನು ಸಾಯಿ ಕೃಷ್ಣ ಕುಡ್ಲ. ನೀವು ಕೇಳ್ತಾ ಇದ್ದೀರಾ 107.8 FM ಸಾರಂಗ್. ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ನಮಸ್ಕಾರ, ನಾನು ಹೆಚ್ ಪಲ್ಲವಿ ಪ್ರಭು. ನೀವು ಕೇಳ್ತಿದ್ದೀರಾ ಕಮ್ಯುನಿಟಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಎಂಡಾ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ. ಬುಂಡೆ ನೆತ್ತಿ ಕುಡ್ದು ಬಿಟ್ಟ ಅಂದ್ರೆ

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನಂದುಲ್ಲರು ನನ್ನ ದುಂಬಗ ಕೆಲವೊಂಚಿ ತುಳುತ ಆಲ್ಬಮ್ ಪದಕುಲೆನು ಕೇನಕ ಸುರುಕಾದ ಸತ್ಯದ ಮಣ್ಣು ನಂದಳಿಕೆ ಪದಪಂತಿ ನಕಲು ಅಶೋಕ್ ಬೋಳ ಅಂಚನೆ ಶ್ರೀಜಲ್ ಪೂಜಾರಿ ಸಾಹಿತ್ಯ ದಿಲೀಪ್ ಕುಲಾಲ್ ಡಿಕೆ

ಗಗನದುಂಬಗ ಮದಿಮಾಲ ದಿಬ್ಬಣದ ಪಲ್ಲಂಕಿಡೆ ಎನ್ನಾಲ್. ಸಾಹಿತ್ಯ ಸಹನ ಕುಂದರ್ ಸೂಡ. ಪದಪಂತಿನಕುಲು ಸಂದೇಶ್ ಪೂಜಾರಿ ಅಂಚನೆ ತೃಪ್ತಿ ಸಾಲ್ಯಾನ್. ಸಂಗೀತ ನಿರ್ದೇಶನ ಸುನಾದ್ ಗೌತಮ್.

ಪರಡ್ ದಿನ ಪೂರು ಪತ್ತೊಂದು. ಸಾಹಿತ್ಯ ದರ್ಶನ್ ಶೆಟ್ಟಿ, ಅಂಚನೆ ವೀರೇಶ್ ವಿ ಆರ್ ಎಸ್, ಪದಪಂತಿನಾರ್ ಸುದೇಶ್ ಕುಮಾರ್.

ಕಾರ್ಯಕ್ರಮದ ಕಡೇತ ಪದ ಬೊಲ್ಕಿರಿ. ಈ ತುಳು ಟೆಲಿಫಿಲ್ಮದ ಬೊಲ್ಕಿರಿ ಈ ತುಳು ಕಿರುಚಿತ್ರದ ಜನ್ಮ ಈರು ಕೊರ್ತೀನ. ಸಾಹಿತ್ಯ ಲೋಕು ಕುಡ್ಲ. ಪದಪಂತಿನಾರ್ ಅಕ್ಷತಾ ರಾವ್.

ಈತನೇಟ ಪನೋಡ ಬೊಡ್ಚ ತುಳು ಸಿನಿಮಾದ ಕೆಲವೊಂಜಿ ಪದಕುಲನೆ ಕೇಂದರೆ ನನದುಂಬಗ್ ಪಮ್ಮಣ್ಣೆ ದಿ ಗ್ರೇಟ್ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲನೆ ಕೇನ್ಗ.

0: ನಾನು ಸೆನ್ಸ್ ಜಾಗೆನು ಬುಡಲ್ ಡೆಕ್ ಬರೆವನ ಮುಜಿ ಪೊರ್ತು ತಿರ್ಕರೆ ಎನ್ನ ಬೊಟ್ಟು ಬರುವನ
1: ಈತನೇಟ ಪನೋಡ ಬೊಡ್ಚ ಅಂಚನೆ ಪಮ್ಮಣ್ಣೆ ದಿಗ್ರೆ ಈ ತುಳು ಸಿನಿಮಾದ ಕೆಲವೊಂದು ಪದಕುಲಿನ ಕೇನೊಂದು ಬರ್ತಾರೆ ಇಡಗ ಇನಿತ ತುಳು ಪ್ರಸಾರ ಮುಗಿಂಡ ಮಾತ್ರೆಗಳ ಸೊಲ್ಲೆ ಕೇನದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.